ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 20 ಶನಿವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು. ಯೋಗ ವಜ್ರ ಕರಣ ಕೌಲವ ಸೌರ ಮಿಥುನ 5. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು, ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಕೃತಿಯ ನೋವಿಗೆ ಕಾವ್ಯ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು
ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಒಂದು ಅದ್ಭುತವಾದ ಸಾಲು ನನ್ನ ಕಣ್ಣಿಗೆ ಬಿತ್ತು. ಮೌನವಾಗಿರಿ, ತುಂಬಾ ಕಾಣಿಸುತ್ತೆ, ತುಂಬಾ ಕೇಳಿಸುತ್ತೆ. ಎಷ್ಟು ಅದ್ಭುತವಾದ ಮಾತು ಅಲ್ವಾ? ನಾವು ದಿನವಿಡೀ ಮಾತಿನಲ್ಲೇ ಕಳೆದು ಹೋಗ್ತಾ ಇರ್ತೀವಿ, ಆದ್ರೆ ಕಣ್ಣು ಮುಚ್ಚಿ ತುಟಿ ಬಿಗಿದು ಒಂದು 5 ನಿಮಿಷ ಮೌನಕ್ಕೆ ಶರಣಾಗಿ ನೋಡಿ. ಹೊರಗಿನ ಪ್ರಪಂಚದ ಗದ್ದಲಗಳ ಮಧ್ಯೆ ನಮಗೆ ಕೇಳಿಸದೇ ಇರೋ ಎಷ್ಟೋ ಸುಂದರ ಧ್ವನಿಗಳು ಕೇಳಿಸೋದಕ್ಕೆ ಶುರುವಾಗ್ತವೆ. ಮುಂಜಾನೆಯ ಹಕ್ಕಿಗಳ ಚಿಲಿಪಿಲಿ, ಎಲೆಗಳ ಮರ್ಮರ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಆತ್ಮವಿಶ್ವಾಸದ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಎಸ್, ಇವತ್ತಿನ ನಮ್ಮ ಮುಂಜಾನೆಯ ನುಡಿಮುತ್ತು ಹೀಗಿದೆ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಸುಮ್ಮನೆ ಹೇಳಿಲ್ಲ ಸ್ನೇಹಿತರೆ. ಮಾತು ನಮ್ಮನ್ನು ಹೊರ ಜಗತ್ತಿಗೆ ಪರಿಚಯಿಸಿದರೆ, ಮೌನ ನಮ್ಮನ್ನು ನಮಗೆ ಪರಿಚಯಿಸುತ್ತೆ. ನಾವು ಯಾವಾಗ ಮೌನವಾಗಿ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಶುರು ಮಾಡಿ, ಆವಾಗ ಎದುರಾಗಿರೋ ನೋವು, ನಗು, ಪ್ರಕೃತಿಯ ಸೌಂದರ್ಯ ಎಲ್ಲವೂ ತುಂಬಾ ಚೆನ್ನಾಗಿ ಕಾಣಿಸೋದಕ್ಕೆ, ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಕೋಪ ಬಂದಾಗ 1 ನಿಮಿಷ ಮೌನವಾಗಿದ್ರೆ ಎಷ್ಟೋ ಸಂಬಂಧಗಳು ಮುರಿದು ಹೋಗೋದು ತಪ್ಪುತ್ತೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಸಿಗುವ ಪುಟ್ಟ ಬಿಡುವಿನಲ್ಲೂ ಕನಿಷ್ಠ 1-5 ನಿಮಿಷನಾದರೂ ಮೌನವಾಗಿರಿ. ನಿಮ್ಮೊಳಗಿನ ಶಕ್ತಿಯನ್ನು ಕಂಡುಕೊಳ್ಳಿ. ಇವತ್ತಿನ ನಿಮ್ಮ ದಿನ ಸುಂದರವಾಗಿರಲಿ, ಶಾಂತವಾಗಿರಲಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 20 ಪಶ್ಚಿಮ ಬಂಗಾಳ ದಿನ, ಅಂದ್ರೆ ವೆಸ್ಟ್ ಬೆಂಗಾಲ್ ಡೇ ಅಂತ ಕರೀತಾರೆ. ನಮ್ಮ ದೇಶದ ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಲೆ ಕಟ್ಟಲಾಗದ ಕೊಡುಗೆ ಕೊಟ್ಟಿರೋ ಅದ್ಭುತ ರಾಜ್ಯ ಅಂತಂದ್ರೆ ಅದು ಪಶ್ಚಿಮ ಬಂಗಾಳ. ರವೀಂದ್ರನಾಥ್ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹಾನ್ ಚೇತನಗಳನ್ನು ಭಾರತಾಂಬೆಗೆ ನೀಡಿದ ಪವಿತ್ರ ಭೂಮಿ ಇದು. ಏನಿದರ ಇತಿಹಾಸ ಅಂತ ಹೇಳೋದಾದ್ರೆ, 1947 ಜೂನ್ 20 ಅಂದಿನ ಬಂಗಾಳದ ವಿಧಾನಸಭಾ ಸದಸ್ಯರು ಒಂದು ಪ್ರಮುಖ ಸಭೆ ನಡೆಸಿ ಬಂಗಾಳವನ್ನು ಭಾರತ ಒಕ್ಕೂಟದ ಭಾಗವಾಗಿ ಉಳಿಸಿಕೊಳ್ಳೋದಕ್ಕೆ ಐತಿಹಾಸಿಕ ನಿರ್ಧಾರ ಕೈಗೊಂಡರು. ಅಂದಿನಿಂದ ಈ ದಿನವನ್ನು ಪಶ್ಚಿಮ ಬಂಗಾಳದ ಸಂಸ್ಥಾಪನಾ ದಿನವನ್ನಾಗಿ ನೆನಪಿಸಿಕೊಳ್ಳಲಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾವನ್ನು ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಕರೆಯಲಾಗುತ್ತೆ. ಕಲೆ, ಸಿನಿಮಾ, ನಾಟಕ ಮತ್ತು ಸಾಹಿತ್ಯದ ವಿಚಾರಕ್ಕೆ ಬಂದರೆ ಇವರನ್ನು ಮೀರಿಸೋರೇ ಇಲ್ಲ. ಸತ್ಯಜಿತ್ ರೇ ಅವರಂತಹ ಆಸ್ಕರ್ ವಿಜೇತ ನಿರ್ದೇಶಕರು ಸಿನಿಮಾ ರಂಗಕ್ಕೆ ಹೊಸ ದಿಕ್ಕನ್ನೇ ತೋರಿಸಿಕೊಟ್ಟಿದ್ದು ಇದೇ ಮಣ್ಣಿನಲ್ಲಿ. ಹಾಗೆ ಸ್ನೇಹಿತರೆ, ನೋಬಲ್ ಪ್ರಶಸ್ತಿಗಳ ತವರೂರು ಅಂತಾನೆ ಹೇಳಬಹುದು. ನಮ್ಮ ದೇಶಕ್ಕೆ ಹೆಮ್ಮೆ ತಂದಿಟ್ಟ ಎಷ್ಟೋ ಜನ ನೋಬಲ್ ಪ್ರಶಸ್ತಿ ವಿಜೇತರು ಈ ರಾಜ್ಯಕ್ಕೆ ಸೇರಿದವರು ಅನ್ನೋದು ವಿಶೇಷ. ಸಾಹಿತ್ಯಕ್ಕಾಗಿ ರವೀಂದ್ರನಾಥ್ ಟ್ಯಾಗೋರ್, ಅರ್ಥಶಾಸ್ತ್ರದಲ್ಲಿ ಅಮರ್ತ್ಯ ಸೇನ್ ಮತ್ತು ಅಭಿಜಿತ್ ಬ್ಯಾನರ್ಜಿ, ಹಾಗೆಯೇ ಶಾಂತಿ ವಿಭಾಗದಲ್ಲಿ ಮದರ್ ತೆರೇಸಾ, ಹೀಗೆ ಜಗತ್ತಿನ ಅತ್ಯುನ್ನತ ಗೌರವಗಳು ಇಲ್ಲಿನ ಸಾಧಕರ ಮುಡಿಗೇರಿವೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಕೋಲ್ಕತ್ತಾಗೆ ಮತ್ತೊಂದು ಹೆಸರಿದೆ, ಅದೇ ಸಿಟಿ ಆಫ್ ಜಾಯ್. ಅಲ್ಲಿನ ಹಳೆ ಕಾಲದ ಹ್ಯಾಂಡ್ ರಿಕ್ಷಾಗಳು, ಇವತ್ತಿಗೂ ಓಡಾಡುವ ಐತಿಹಾಸಿಕ ಟ್ರಾಮ್ಗಳು, ಹೌರಾ ಬ್ರಿಡ್ಜ್ ಮತ್ತು ವಿಕ್ಟೋರಿಯಾ ಮೆಮೋರಿಯಲ್, ಇವೆಲ್ಲವೂ ಇಡೀ ನಗರಕ್ಕೆ ಒಂದು ವಿಂಟೇಜ್ ಲುಕ್ ಕೊಡುತ್ತೆ. ಹಾಗೆ ವಿಶ್ವದಲ್ಲೇ ಅತ್ಯಂತ ಸಿಹಿಯಾದ ಭಾಷೆಯಲ್ಲಿ ಬಂಗಾಳಿ ಕೂಡ ಒಂದು ಅಂತ ಹೇಳ್ತಾರೆ. ಅವರು ಮಾತಾಡೋ ಶೈಲಿಯಲ್ಲೇ ಒಂದು ಕಾವ್ಯಾತ್ಮಕ ಲಯ ಇರುತ್ತೆ. ಇನ್ನು ಇವರ ಆಹಾರ ಪದ್ಧತಿಯಲ್ಲಿ ಮಾಚೇರ್ ಝೂಲ್, ಇದು ಮೀನಿನ ಸಾರು, ಮತ್ತು ಮಿಸ್ತಿ ದೋಹಿ, ಸಿಹಿ ಮೊಸರು, ಇವುಗಳು ಜಗತ್ಪ್ರಸಿದ್ಧ ಅಂತಾನೆ ಹೇಳಬಹುದು. ರುಚಿಕರವಾದ ರಸಗುಲ್ಲ, ಸುಂದರವಾದ ದುರ್ಗಾ ಪೂಜೆಯ ವೈಭವ, ಇಂಪಾದ ರವೀಂದ್ರರ ಸಂಗೀತ, ಹೀಗೆ ತನ್ನದ್ದೇ ಆದ ವಿಶಿಷ್ಟ ಪರಂಪರೆಯಿಂದ ಇಡೀ ವಿಶ್ವದಲ್ಲೇ ಗುರುತಿಸಿಕೊಂಡಿರೋ ಪಶ್ಚಿಮ ಬಂಗಾಳದ ಎಲ್ಲಾ ಜನರಿಗೂ ನಮ್ಮ ರೇಡಿಯೋ ಕಡೆಯಿಂದ ಪಶ್ಚಿಮ ಬಂಗಾಳದ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೂನ್ 20 ಬಂದ್ರೆ ಸಾಕು, ಜಗತ್ತಿನಾದ್ಯಂತ ಒಂದು ವಿಶೇಷವಾದ ದಿನವನ್ನ ಆಚರಿಸಲಾಗುತ್ತೆ. ಅದೇ ವರ್ಲ್ಡ್ ರೆಫ್ಯೂಜಿ ಡೇ ಅಥವಾ ವಿಶ್ವ ನಿರಾಶ್ರಿತ ದಿನ. ಬೆಳಗಿನ ಹೊತ್ತು ಚಹಾದ ಕಪ್ ಹಿಡಿದು ಕೂತಿರೋ ನಮ್ಮ ಕೇಳುಗರಿಗೆ ಈ ದಿನದ ಹಿನ್ನೆಲೆ, ಇದರ ಹಿಂದಿರೋ ನೋವು, ಸಾಹಸ ಮತ್ತು ಬದುಕಿನ ಹೋರಾಟದ ಕಥೆಗಳನ್ನ ಇವತ್ತು ನಾನು ನಿಮ್ಮುಂದೆ ಇಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರೋ ಗಿಡ ನೆಟ್ಟರು, ಯಾರೋ ನೀರು ಎರೆದರು, ಆದ್ರೆ ಬಿರುಗಾಳಿಗೆ ಸಿಕ್ಕಿ ಬೇರೆಲ್ಲೋ ಹೋಗಿ ಬೆಳೆಯಬೇಕಾಗಿ ಬಂದ ಹೂವುಗಳ ಕಥೆ ಇದು. ಎಸ್, ಜೂನ್ 20 ಜಗತ್ತಿನಾದ್ಯಂತ ವಿಶ್ವ ನಿರಾಶ್ರಿತರ ದಿನ ಅಂತ ಆಚರಿಸಲಾಗ್ತಾ ಇದೆ. ಯುದ್ಧ, ಹಿಂಸಾಚಾರ, ಕಿರುಕುಳ ಅಥವಾ ನೈಸರ್ಗಿಕ ವಿಕೋಪಗಳಿಂದಾಗಿ ತಮ್ಮ ಸ್ವಂತ ದೇಶ, ಮನೆ, ಮಠ, ಪ್ರೀತಿ ಪಾತ್ರರನ್ನ ಬಿಟ್ಟು ಬರೀಗೈಯಲ್ಲಿ ಬೇರೆ ದೇಶಗಳಿಗೆ ಓಡಿ ಹೋಗಿ ಆಶ್ರಯ ಪಡೆದ ಕೋಟ್ಯಾಂತರ ಜನರ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಗೌರವಿಸುವ ದಿನ ಇದು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಇದರ ಕಂಪ್ಲೀಟ್ ಹಿಸ್ಟ್ರಿ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನ ತಿಳಿಸಿಕೊಡ್ತೀನಿ, ಜೊತೆಯಲ್ಲೇ ಇರಿ. ಇತಿಹಾಸ ಮತ್ತು ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಈ ದಿನವನ್ನ ಮೊದಲ ಬಾರಿಗೆ 2001 ಜೂನ್ 20 ಆಚರಿಸಲಾಯಿತು. ಸ್ನೇಹಿತರೆ, 1951 ನಿರಾಶ್ರಿತರ ಸಮಾವೇಶದ 50th ವಾರ್ಷಿಕೋತ್ಸವದ ನೆನಪಿಗಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ನಿರ್ಣಯವನ್ನ ಅಂಗೀಕರಿಸಿತು. ಅದಕ್ಕೂ ಮುಂಚೆ ಇದನ್ನು ಆಫ್ರಿಕಾ ನಿರಾಶ್ರಿತರ ದಿನ ಅಂತ ಕರೆಯಲಾಗ್ತಿತ್ತು. ನಂತರ ವಿಶ್ವಸಂಸ್ಥೆಯು ಇದನ್ನು ಜಾಗತಿಕ

ದಿನವನ್ನಾಗಿ ಘೋಷಿಸಿತು. ಓಕೆ ಶ್ವೇತಾ, ನಿರಾಶ್ರಿತರು ಅಂದ್ರೆ ಯಾರು ಅಂದ್ರೆ ಈ ರೆಫ್ಯೂಜೀಸ್ ಅಂದ್ರೆ ಯಾರು ಅಂತ ನೀವು ಕೇಳಬಹುದು. ತಮ್ಮ ರಾಷ್ಟ್ರೀಯತೆ, ರೇಸ್, ಧರ್ಮ, ರಾಜಕೀಯ ಸಿದ್ಧಾಂತ ಅಥವಾ ನಿರ್ದಿಷ್ಟ ಸಾಮಾಜಿಕ ಗುಂಪಿನ ಸದಸ್ಯತ್ವದ ಕಾರಣದಿಂದಾಗಿ ಕಿರುಕುಳದ ಭಯದಿಂದ ಸ್ವದೇಶದಲ್ಲಿ ಇರಲಾರದೆ ಗಡಿ ದಾಟಿ ಬರುವ ಜನರೇ ನಿರಾಶ್ರಿತರು ಅಂತ ಹೇಳ್ತಾರೆ. ಇವರು ಕೇವಲ ಸಂಖ್ಯೆಗಳಲ್ಲ, ನಮ್ಮ ನಿಮ್ಮಂತೆಯೇ ಕನಸುಗಳನ್ನ ಕಟ್ಟಿಕೊಂಡಿದ್ದ ಜೀವಗಳು. ಇನ್ನ ಜಾಗತಿಕ ಮಟ್ಟದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಹೇಳಬೇಕು ಅಂದ್ರೆ, ಸದ್ಯದ ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಬಲವಂತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಸಿರಿಯಾ, ಉಕ್ರೇನ್, ಅಫ್ಘಾನಿಸ್ತಾನ್, ಮ್ಯಾನ್ಮಾರ್ ಮತ್ತು ಸುಡಾನ್ನಂತಹ ದೇಶಗಳಿಂದ ಅತಿ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ದಿನದ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ವರ್ಲ್ಡ್ ರೆಫ್ಯೂಜಿ ಡೇ, ಅಂದ್ರೆ ವಿಶ್ವ ನಿರಾಶ್ರಿತರ ದಿನ. ಮನೆ ಅನ್ನೋದು ಬರೀ ಇಟ್ಟಿಗೆ ಸಿಮೆಂಟ್ ಅಲ್ಲ ಸ್ನೇಹಿತರೆ. ನಮ್ಮ ಬಾಲ್ಯ, ನಮ್ಮ ನೆನಪುಗಳು, ನಮ್ಮ ಅಮ್ಮನ ಕೈ ಅಡುಗೆಯ ವಾಸನೆ, ಇವೆಲ್ಲವನ್ನು ಒಂದೇ ರಾತ್ರಿಯಲ್ಲಿ ಕಳೆದುಕೊಂಡು ಅಪರಿಚಿತ ದೇಶದಲ್ಲಿ ನಿಲ್ಲೋದು ಇದೆಯಲ್ಲ, ಅದು ಜಗತ್ತಿನ ಅತಿ ದೊಡ್ಡ ನೋವು ಅಂತಾನೆ ಹೇಳಬಹುದು. ಹೌದು, ಈ ದಿನವನ್ನು ನಾವು ಕೇವಲ ಬೇಸರ ಪಡೋದಕ್ಕೆ ಆಚರಿಸ್ತಾ ಇಲ್ಲ, ಬದಲಿಗೆ ಆ ನಿರಾಶ್ರಿತರು ತೋರುವ ಅದ್ಭುತ ಧೈರ್ಯವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಆಚರಿಸ್ತಾ ಇದ್ದೇವೆ. ಕ್ರೀಡೆ, ವಿಜ್ಞಾನ, ಕಲೆ, ಬಿಸ್ನೆಸ್, ಹೀಗೆ ಎಲ್ಲ ರಂಗಗಳಲ್ಲೂ ನಿರಾಶ್ರಿತರಾಗಿ ಬಂದು ಸಾಧನೆ ಮಾಡಿದ ಎಷ್ಟೋ ಜನರಿದ್ದಾರೆ. ಉದಾಹರಣೆಗೆ ಜಗತ್ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರು, ಪ್ರಖ್ಯಾತ ಪಾಪ್ ಸಿಂಗರ್ ಶಕೀರಾ ಅವರ ಕುಟುಂಬ, ಹೀಗೆ ಹಲವರು ನಿರಾಶ್ರಿತರ ಹಿನ್ನೆಲೆಯಿಂದ ಬಂದವರೇ ಆಗಿರ್ತಾರೆ. ಸೊ ಸ್ನೇಹಿತರೆ, ಈ ದಿನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ನಿರಾಶ್ರಿತರನ್ನು ಅಪರಾಧಿಗಳಂತೆ ಅಥವಾ ಹೊರೆಯಂತೆ ನೋಡದೆ ಅವರಿಗೆ ರಕ್ಷಣೆ ಮತ್ತು ಗೌರವ ನೀಡುವುದು ಪ್ರತಿ ದೇಶದ ಕರ್ತವ್ಯ. ನಿರಾಶ್ರಿತರಿಗೆ ಆಶ್ರಯ ನೀಡುವ ದೇಶಗಳಿಗೆ ಮತ್ತು ವಿಶ್ವಸಂಸ್ಥೆಯ ನಿರಾಶ್ರಿತರ ಸಂಸ್ಥೆಗೆ ಆರ್ಥಿಕ ಹಾಗೂ ಸಾಮಾಜಿಕ ಬೆಂಬಲ ನೀಡುವುದು, ನಂತರ ಅವರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅವರು ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ನೆರವಾಗುವುದು. ಸೊ ಸ್ನೇಹಿತರೆ, ಜಗತ್ತಿನ ಯಾವುದೇ ಗಡಿ ರೇಖೆಗಳು ಮನುಷ್ಯನ ಮಾನವೀಯತೆಯನ್ನು ತಡೆಯಲು ಸಾಧ್ಯವಿಲ್ಲ. ಇವತ್ತಿನ ದಿನ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ನಮ್ಮ ಸುತ್ತಮುತ್ತ ಯಾರೇ ಅಸಹಾಯಕರಿದ್ದರೂ

ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚೋಣ. ದೇಶ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಕೊನೆಗೆ ನಾವೆಲ್ಲರೂ ಮನುಷ್ಯರು ಅನ್ನೋದನ್ನ ಮರಿಬಾರ್ದು ಅಲ್ವಾ? ಸೊ ಇದೇ ಇವತ್ತಿನ ಮುಂಜಾನೆಯ ವಿಶೇಷ ವಿಶ್ವ ನಿರಾಶ್ರಿತರ ದಿನದ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

0: ಎಲ್ಲರಿಗೂ ನಮಸ್ಕಾರ.
1: ಗಾಂಧಿ ಕಥನ ಭಾಗ 5. ದಕ್ಷಿಣಾಫ್ರಿಕಾದಲ್ಲಿ ಗಾಂಧಿ. ದಕ್ಷಿಣಾಫ್ರಿಕಾದಲ್ಲಿ ವರ್ಣಭೇದ ನೀತಿಯಿಂದಾಗಿ ಅತ್ಯಂತ ಅವಮಾನವನ್ನ ಅನುಭವಿಸಿ ಇದರ ಬಗ್ಗೆ ಏನಾದರೂ ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡ ಮೇಲೆ ಗಾಂಧಿಯಲ್ಲಿ ಅಬ್ದುಲ್ಲಾ ಸೇಠರ ವಕೀಲರ ಹತ್ರ ಹೋಗ್ತಾರೆ. ಬೇಕನ್ ಅಂತ ಅವರ ಹೆಸರು. ಕ್ರೈಸ್ತ ಧರ್ಮದ ಪ್ರಚಾರಕರು ಕೂಡ ಅವರು. ಮತ್ತೆ ಈ ವರ್ಣಭೇದ ನೀತಿಯ ಬಗ್ಗೆ ಅವರದ್ದು ತುಂಬಾ ವಿರೋಧ ಇತ್ತು. ಬಹಳ ಒಳ್ಳೆ ಮನಸ್ಸಿನ ವ್ಯಕ್ತಿ. ಅವರಿಗೆ ಗೊತ್ತಾಯ್ತು ಈ ಒಟ್ಟು ಮೊಕದ್ದಮೆಗೆ ಸಾಕಷ್ಟು ಸಮಯ ಹಿಡಿಬಹುದು, ಅದಕ್ಕಾಗಿ ಗಾಂಧೀಜಿ ಹೋಟೆಲಲ್ಲೆಲ್ಲ ನಿಂತ್ರೆ ತುಂಬಾ ದುಬಾರಿ ಆಗ್ತದೆ ಅಂತ ಹೇಳಿ ಒಬ್ಬ ಪರಿಚಿತ ವೃದ್ಧೆಯ ಮನೆಯಲ್ಲಿ ಅವ್ರಿಗೆ ತಂಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು, ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದ್ರು. ಒಂದು ದಿವಸ ಗಾಂಧೀಜಿ ನಗರದಲ್ಲಿ ತಿರುಗಾಡ್ತಾ ಇದ್ರು. ಆ ಪ್ರಾಂತ್ಯದ ಅಧ್ಯಕ್ಷ ಕ್ರೂಗರ್ನ ನಿವಾಸದ ಹತ್ರ ಸುತ್ತಾಡ್ತಾ ಇದ್ರು. ಆವಾಗ ಅಲ್ಲಿದ್ದ ಒಬ್ಬ ಕಾವಲು ಪೊಲೀಸ್ ಅನಿರೀಕ್ಷಿತವಾಗಿ, ಏನು ಹೇಳಿಲ್ಲ ಕೇಳಿಲ್ಲ, ಇವ್ರ ಮೇಲೆ ಎರಗಿ ಬಿದ್ರು, ಇವರನ್ನ ಕೆಡವಿ ಹಾಕಿದ್ರು, ಹೊಡೆದ್ರು. ಒಂಥರ ವರ್ಣಭೇದದ ದಬ್ಬಾಳಿಕೆಯ ಒಂದು ವಿಚಿತ್ರ ಅನುಭವಗಳು. ತುಂಬಾ ಸಾವರಿಸಿಕೊಂಡು ಎದ್ರು ಅವರು, ಗಾಂಧೀಜಿಯವರು. ಅವಾಗ ಅಲ್ಲಿಂದ ಒಬ್ರು ಬಿಳಿಯರು ಹೋಗ್ತಾ ಇದ್ರು, ಅವರು ಒಬ್ರು ಗೆಳೆಯರು. ಅವ್ರು ಹೇಳಿದ್ರು ನೀವು ನ್ಯಾಯಾಲಯಕ್ಕೆ ಕೇಸ್ ಕೊಡಿ ಇದನ್ನು ಅಂತ. ಅವಾಗ ಗಾಂಧೀಜಿದೊಂದು ವಿಶೇಷ ನಿಲುವಿತ್ತು. ಅವ್ರು ಹೇಳಿದ್ರು ನನ್ನ ವೈಯಕ್ತಿಕ ತೊಂದರೆಗಳಿಗೆ ನಾನು ನ್ಯಾಯಾಲಯದ ಮೆಟ್ಟಲು ಹತ್ತೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ ಅಂತ. ಗಾಂಧೀಜಿದೆ ಒಂದು ವಿಶೇಷ ಗುಣ ಇಂಥದ್ದೆಲ್ಲ. ಅವ್ರಿಗೆ ಒಟ್ಟಾರೆ ಹೋರಾಟದ ಬಗ್ಗೆ ಅವರ ಸಂಕಲ್ಪ ಇತ್ತು, ಮತ್ತೆ ಅದರ ದಾರಿಯನ್ನ ಹುಡುಕುವ ಗೊಡವೆ ಜಾಸ್ತಿ ಇತ್ತು. ಇದರ ಜೊತೆಗೆ ಕ್ರೈಸ್ತರ ಜೊತೆಗೆ ತುಂಬಾ ಒಡನಾಟ ಆಗ್ತಾ ಇತ್ತು. ಗಾಂಧೀಜಿಯ ಗುಣಲಕ್ಷಣಗಳೆಲ್ಲ ಕ್ರೈಸ್ತರಿಗೆ ಹೋಲ್ತವೆ ಅಂತ ಅವರಿಗೆ ಭಯಂಕರ ಅಭಿಮಾನ. ಅವರು ಹೇಳೋದು ಇತ್ತು, ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿ ನೀವು ತುಂಬಾ ಒಳ್ಳೆ ಒಬ್ಬ ಕ್ರೈಸ್ತ ಆಗ್ತೀರಿ ಅಂತ. ಅದರ ಜೊತೆಗೆ ಅಬ್ದುಲ್ಲಾ ಇವರಿಗೆ ಕುರಾನ್ ಓದ್ಲಿಕ್ಕೆ ಕೊಟ್ಟು ಅವರಿಗೆ ಆಸೆ ಇವರನ್ನು ಮುಸ್ಲಿಂಗೆ ಮತಾಂತರ ಮಾಡಬೇಕು ಅಂತ. ಆದ್ರೆ ಗಾಂಧೀಜಿದು ಒಂದು ಗಟ್ಟಿಯಾದ ನಿಲುವಿತ್ತು.

ಒಂದ್ ಹೇಳ್ತಾ ಇದ್ರು, ನನ್ನ ಒಳದನಿ ಏನ್ ಹೇಳ್ತದ ಅದನ್ನ ಮಾತ್ರ ಮಾಡುವವನು ನಾನು ಅಂತ. ತುಂಬಾ ಧರ್ಮಗ್ರಂಥಗಳ ಅಧ್ಯಯನ ಆಗಾಗ್ಲೇ ಮಾಡಿ ಆಗಿತ್ತು, ಇನ್ನೂ ಮಾಡ್ತಾ ಹೋದ್ರು. ಅದರ ಜೊತೆಗೆ ಅವರಿಗೊಬ್ರು ಗುರು ಇದ್ರಲ್ಲ, ರಾಯಚಂದ್ ಭಾಯಿ, ಅವರಿಗೆ ಕೂಡ ಇವರಿಗೆ ಬರುವ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳನ್ನೆಲ್ಲ ಅವರಿಗೆ ಪತ್ರ ಬರೆದ್ರು, ಅವರು ಅದಕ್ಕೆ ಉತ್ತರ ಕೊಟ್ರು. ಅವ್ರು ಹೇಳಿದ ಪ್ರಕಾರ ಹಿಂದೂ ಧರ್ಮದಷ್ಟು ಸೂಕ್ಷ್ಮವಾದ ಮತ್ತೆ ಉದಾರವಾದಂತ ಧರ್ಮ ಬೇರೆ ಯಾವುದೂ ಇಲ್ಲ, ನೀನ್ ಇದನ್ನೇನ್ ಬಿಡಬೇಕಾಗಿಲ್ಲ ಅಂತ ಅವರದ್ದೊಂದು ಸಲಹೆ ಇತ್ತು. ಅದರ ಜೊತೆಗೆ ಗಾಂಧೀಜಿ ಅವರು ಕ್ರೈಸ್ತ ಧರ್ಮದವರ ಹತ್ರ ಹೇಳ್ತಾ ಇದ್ರು, ನಿಮ್ಮ ಧರ್ಮದಲ್ಲಿ ಮನುಷ್ಯ ಪಾಪಿ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಇದೆ, ಅದನ್ನು ನಾನು ಒಪ್ಪುದೂ ಇಲ್ಲ, ನನಗೆ ಇಷ್ಟವೂ ಆಗುದಿಲ್ಲ ಅಂತ. ಗಾಂಧಿಯವರ ಕೊರಳಲ್ಲಿ ಒಂದು ತುಳಸಿ ಮಾಲೆ ಇತ್ತು. ಅದಕ್ಕೆ ಇದೆಂತ ನೀನು ಮೂಢನಂಬಿಕೆ ಮಾಡ್ತಾ ಇದ್ದಿ, ಇಂಥದನ್ನೆಲ್ಲ ಕಟ್ಕೊಂಡಿದ್ದಿ ಅಂತ ಒಬ್ಬ ಬಂಡು ಕ್ರೈಸ್ತ ಸ್ನೇಹಿತ ಮೈಕಲ್ ಕೋಟೆಸ್ ಅಂತ ಅವರನ್ನು ಛೇಡಿಸ್ತಾನೆ. ಅದಕ್ಕೆ ಗಾಂಧಿ ಹೇಳ್ತಾರೆ, ನನ್ನ ತಾಯಿ ತುಂಬಾ ನಂಬಿಕೆಯಿಂದ ನನ್ನ ಸುರಕ್ಷತೆಗಾಗಿ ಅದನ್ನ ಹಾಕಿದ್ದಾರೆ, ಅದು ಸವೆದು ಕಿತ್ತು ಹೋಗೋ ತನಕನೂ ಕೂಡ ನಾನು ಅದನ್ನು ಹಾಕೊಳ್ತೇನೆ, ಆಮೇಲೆ ನಾನು ಬೇರೆ ಹಾಕೊಳ್ಳೋದು ಹಾಕದೇ ಇರೋದೇ ಇರಬಹುದು ಅಂತ. ಮತ್ತೆ ಅವ್ರಿಗೆ ಇನ್ನೊಂದು ನಂಬಿಕೆ, ಟಾಲ್ಸ್ಟಾಯ್ ಅವರು ಒಂದು ಮಾತು ಹೇಳಿರ್ತಾರೆ, ದೇವರ ಸಾಮ್ರಾಜ್ಯ ನಿನ್ನ ಒಳಗೆ ಇದೆ ಅಂತ, ಅದನ್ನೇನು ಹೊರಗೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಮತ್ತೆ ಧರ್ಮ ಹೊರ ರೂಪಗಳಲ್ಲಿ ಇರೋದಲ್ಲ, ಒಳಗಿನ ಸತ್ವಗಳಲ್ಲಿ ಇರೋದು ಅಂತ ಅವರ ಭಾವನೆ ಗಟ್ಟಿಯಾಗ್ತಾ ಹೋಗ್ತದೆ. ಅವರದ್ದೇ ಆದ ಒಂದು ಧಾರ್ಮಿಕ ಅರ್ಥವನ್ನ ಅವರು ತಮಗಾಗಿ ಬೆಳೆಸಿಕೊಳ್ತಾ ಹೋಗ್ತಾರೆ. ಇಲ್ಲಿ ಭಾರತೀಯರ ಒಂದು ಸಂಘಟನೆ ಆಗ್ಬೇಕಲ್ಲ, ಇಂಥದ್ದೆಲ್ಲ ಆಂದೋಲನವನ್ನ ಶುರು ಮಾಡ್ಬೇಕಾದ್ರೆ ಈ ಅವಮಾನ ತಾರತಮ್ಯಗಳ ಬಗ್ಗೆ ಮಾತಾಡ್ಬೇಕು ಅಂತ ಅಷ್ಟೊತ್ತಿಗಾಗ್ಲೇ ಸಣ್ಣ ಪುಟ್ಟ ಪ್ರಯತ್ನಗಳು ನಡೆದಿರ್ತವೆ. ಕೂಲಿ ಅಂತ ಕರಿಬಾರ್ದು ಅಂತ ಅರ್ಜಿ ಹಾಕಿರ್ತಾರೆ ಜನಗಳು, ಇಂಥದೆಲ್ಲ ಕೆಲವು, ಆದ್ರೆ ಯಾರು ಅದನ್ನ ಉತ್ತರಿಸಿರೋದಿಲ್ಲ. ಗಾಂಧೀಜಿಯವರು ರೈಲ್ವೆ ಇಲಾಖೆಗೂ ಒಂದು ಪತ್ರ ಬರೀತಾರೆ, ನೀವು ಯಾಕೆ ಈ ತರ ಪ್ರಥಮ ದರ್ಜೆಯಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ವರ್ಣೀಯರನ್ನು ಅಂತ. ಅದಕ್ಕೆ ಅವರದ್ದೊಂದು ಉತ್ತರ ಇರ್ತದೆ. ಆ ಉತ್ತರ ಏನು ಅಂತಂದ್ರೆ, ಶುಚಿಯಾಗಿದ್ದು ಚೊಕ್ಕಟ ಬಟ್ಟೆ ಎಲ್ಲ ಹಾಕೊಂಡು ಬಂದ್ರೆ ಪ್ರಥಮ ದರ್ಜೆಯಲ್ಲಿ ಹೋಗ್ಲಿಕ್ಕೆ ಬಿಡ್ತೇವೆ ಅಂತ ಒಂದು ಭರವಸೆಯ ಮಾತಿರ್ತದೆ. ಇದೆಲ್ಲದರ ಜೊತೆಗೆ ಪ್ರಿಟೋರಿಯಾದಲ್ಲಿ ಭಾರತೀಯರ ಸಭೆ ಕರೀತಾರೆ ಗಾಂಧೀಜಿ. ಮುಸ್ಲಿಂ ವರ್ತಕರು ಮತ್ತೆ ಹಿಂದೂ ಕಾರ್ಮಿಕರು, ಆವಾಗ ಗಾಂಧೀಜಿ ಅವರಿಗೆ 24 ವರ್ಷ. ಆ ದಿನ ಮಾತ್ರ ಅವರು ಮೊದಲ ಬಾರಿಗೆ ಅತ್ಯಂತ ಸಮಾಧಾನದಿಂದ ಯಶಸ್ವಿಯಾದಂತ ಒಂದು ಭಾಷಣ ಮಾಡುತ್ತಾರೆ. ಇಷ್ಟ ತನಕ ಅವರ ಮುಖಿಡಿತನ, ಅವರ ಹಿಂಜರಿಕೆ, ಅವರ ಅಧೈರ್ಯಗಳು, ಎಷ್ಟು ಗಂಟಲು ಪಸೆ ಆರೋ ಹಾಗೆ ಆಗ್ತಿತ್ತಲ್ಲ, ಇವತ್ತು ಮಾತ್ರ ಅವರಿಗೆ ಅನಿಸುದೇನಂತಂದ್ರೆ ಅದರಲ್ಲಿ ಸ್ವಾರ್ಥ ಇರಲಿಲ್ಲ, ಆಳವಾದ ಬದ್ಧತೆ ಇತ್ತು, ಏನೋ ಒಂದು ಮಾಡೇ ತೀರ್ಬೇಕು ಅನ್ನುವಂತ ಒಂದು ಹೊಸ ಹುಮ್ಮಸ್ಸಿತ್ತು, ಅದಕ್ಕಾಗಿ ಅವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಂತಹ ಅನೇಕ ಸಭೆಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ, ಅದರಲ್ಲಿ ವಿಚಾರಗಳನ್ನ ಮಾತಾಡ್ತಾರೆ. ಸಭೆಯಲ್ಲಿ 4 ವಿಚಾರಗಳನ್ನ ತುಂಬಾ ಗಟ್ಟಿಯಾಗಿ ಹೇಳ್ತಾರೆ. ಒಂದು, ಅವರು ಬಂದಿರೋದು ವ್ಯಾಪಾರದ ಮೊಕದ್ದಮೆಯನ್ನ ಮಾಡ್ಲಿಕ್ಕಲ್ವಾ, ಸೊ ಅವ್ರು ಹೇಳ್ತಾರೆ ವ್ಯಾಪಾರಕ್ಕೂ ಸತ್ಯಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೋಬೇಕಾಗಿಲ್ಲ, ಇಲ್ಲದಿದ್ರೆ ವ್ಯಾಪಾರ ಅಂದ್ರೆ ಒಂದು ಡೋಂಗಿ ಅನ್ನುವ ಭಾವನೆ ಇದೆ ಅಲ್ಲ, ಹಾಗೆ ಇಟ್ಕೋಬೇಕಾಗಿಲ್ಲ, ವ್ಯಾಪಾರಕ್ಕೂ ಸತ್ಯಕ್ಕೂ ಕೂಡ ಸಂಬಂಧ ಇದೆ, ಅದನ್ನ ಪಾಲಿಸ್ಬೇಕು ನಾವು. ದೇಹವನ್ನ ಶುಚಿಯಾಗಿಡ್ಬೇಕು, ನಡೆ ನುಡಿ ಚೆನ್ನಾಗಿರ್ಬೇಕು, ಜಾತಿ ಮತ ವ್ಯತ್ಯಾಸ ಮಾಡದೆ ಪ್ರೀತಿಯಿಂದ ಬದುಕಲಿಕ್ಕೆ ಕಲಿಬೇಕು, ಮತ್ತೆ ಈ ಪ್ರದೇಶದಲ್ಲಿ ಬದುಕುವಾಗ ವ್ಯವಹಾರ ಮಾಡ್ಲಿಕ್ಕೆ ತುಂಬಾ ಜ್ಞಾನ ಬೇಕಾಗತ್ತೆ, ಅದಕ್ಕಾಗಿ ಇಂಗ್ಲಿಷ್ ಭಾಷೆಯನ್ನು ನೀವು ಕಲಿಬೇಕು ಅಂತ. ಸತತವಾಗಿ ನಡೆಸುವ ಸಭೆಗಳಲ್ಲೆಲ್ಲ ಇದೇ ವಿಚಾರಗಳನ್ನ ಕುರಿತು ಅವ್ರು ಮಾತಾಡ್ತಾರೆ. ಎಷ್ಟು ಸಭೆಗಳನ್ನ ಮಾಡಿರ್ತಾರೆ ಅಂದ್ರೆ, ಪ್ರಿಟೋರಿಯಾದಲ್ಲಿರುವ ಸಾಧಾರಣ ಎಲ್ಲ ಭಾರತೀಯರಿಗೂ ಅಷ್ಟೊತ್ತಿನಲ್ಲಿ ಗಾಂಧೀಜಿಯ ಪರಿಚಯ ಆಗ್ತದೆ. ಈಗ ಅಬ್ದುಲ್ಲಾ ತಯಬ್ಜಿದು ಮೊಕದ್ದಮೆಯನ್ನ ನೋಡ್ಬೇಕಲ್ಲ, ಅದನ್ನ ಅಧ್ಯಯನ ಮಾಡ್ತಾರೆ. ಅದನ್ನ ಅಧ್ಯಯನ ಮಾಡುವಾಗ ಅವರಿಗೆ ಅದು ಅಬ್ದುಲ್ಲಾದು ಪರವಾಗಿಯೇ ಇದೆ ಅಂತ ಅನ್ಸುತ್ತೆ. ಆ ಮೊಕದ್ದಮೆ ನ್ಯಾಯಾಲಯದ ಹೊರಗಿನ ಪಂಚಾಯತಿಯೇ ಮಾಡ್ಲಿಕ್ಕೆ ಒಳ್ಳೇದು ಅಂತನೋ ಮೊದಲೇ ತೀರ್ಮಾನ ಮಾಡಿರ್ತಾರೆ. ತಯಬ್ಜಿ ಕೂಡ ಅದಕ್ಕೆ ಮತ್ತೆ ಒಪ್ಪುತ್ತಾರೆ. ಅಷ್ಟೊತ್ತಿನಲ್ಲಿ ಗಾಂಧೀಜಿ ಅಲ್ಲಿ ತುಂಬಾ ಪರಿಚಿತರಾಗಿರ್ತಾರಲ್ಲ, ಇಂಥ ವ್ಯಕ್ತಿಯ ಮಾತನ್ನ ಒಪ್ಪಬಹುದು ಅಂತ ತಯಬ್ಜಿ ಕೂಡ ಅದನ್ನ ಒಪ್ತಾರೆ. ವಕೀಲ ವೃತ್ತಿಯ ಒಂದು ಮೂಲ ಪಾವಿತ್ರ್ಯವನ್ನ ಉಳಿಸಿಕೊಂಡು ಕೆಲಸ ಮಾಡುವ ಕಡೆ ಗಾಂಧೀಜಿಯ ಮನೋಭಾವ ಇರ್ತದೆ. ಬರೇ ವಾದ ಪ್ರತಿವಾದ ಅಲ್ಲ ಅದು, ಅದು ಸತ್ಯದ ಹುಡುಕಾಟ ಆಗಿರ್ಬೇಕು ಅಂತ. ಕೊನೆಗೆ ತಯಬ್ಜಿಗೆ £37,000 ಒಂದು ಪರಿಹಾರ ಧನವಾಗಿ ಅವರು ಅಬ್ದುಲ್ಲಾಗೆ ಕೊಡ್ಬೇಕು ಅಂತ ಒಂದು ತೀರ್ಪು ಕೊಡ್ತಾರೆ. ಒಂದೇ ಸಾರಿಗೆ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.

ಬಗ್ಗೆ ಮಸೂದೆಯ ಬಗ್ಗೆ ಪತ್ರಿಕೆಯಲ್ಲಿ ಚರ್ಚೆ ಇರುತ್ತದೆ. ಗಾಂಧಿಯವರು ತಮ್ಮ ವಿದಾಯಕೂಟದಲ್ಲಿ ಈ ವಿಷಯವನ್ನ ಮುಂದಿಡುತ್ತಾರೆ, ಇದು ನಿಮ್ಗೆ ಗೊತ್ತಾ ಅಂತ. ತುಂಬಾ ಜನ ಅನಕ್ಷರಸ್ಥರು, ಒಂದಷ್ಟು ಜನ ವಿದ್ಯಾವಂತವರು ಇದ್ದವರು ಕೆಲಸಕ್ಕೆ ಸೇರಿ ಕ್ರೈಸ್ತರಾಗಿ ಬಿಳಿಯರ ಜೊತೆಗೇನೆ ಹೆಚ್ಚು ಸೇರಿಬಿಟ್ಟಿದ್ದಾರೆ. ಹಾಗಾದ ಕಾರಣ ಪತ್ರಿಕೆ ಓದುವುದಾಗ್ಲಿ ಇಂಥ ವಿಚಾರಗಳಾಗ್ಲಿ ಯಾವುದು ಕೂಡ ಜನರಿಗೆ ಅಷ್ಟು ಬೇಗ ಗೊತ್ತಾಗಿರೋದಿಲ್ಲ. ಮಾತ್ರ ಗಾಂಧಿ ಹೇಳ್ತಾರೆ, ಅವರೀಗ ಹೊರಡುವ ಸಮಯ, ಅವರಿಗಿನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಜನರಿಗೊಂದು ಎಚ್ಚರಿಕೆ ಕೊಡ್ತಾರೆ, ಈ ಮತಾಧಿಕಾರ ನಿಮ್ಮದು ರದ್ದಾದ್ರೆ ಮಾತ್ರ ನಿಮ್ಮದು ಇಲ್ಲಿ ಅಂತ್ಯ ಅಂತಾನೆ ಅಂದ್ಕೊಳ್ಳಿ ಅಂತ, ಮತ್ತೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟರಲ್ಲಿ ಒಂದು ಧ್ವನಿ ಹೇಳಲಿಕ್ಕೆ ಶುರುವಾಗ್ತದೆ, ಗಾಂಧಿ ಹೋಗುದು ಬೇಡ ಅಂತ. ಅವ್ರು ಇರ್ಬೇಕು ಈಗ. ಆದ್ರೆ ಒಂದು ಪ್ರಶ್ನೆ ಬರ್ತದೆ, ಕೆಲ್ಸ ಇಲ್ಲ, ಗಾಂಧಿಯನ್ನು ಸಾಕ್ಬೇಕಲ್ಲ, ಅವರಿಗೂ ಖರ್ಚಿದೆ ಅಲ್ಲ. ಅವಾಗ ಗಾಂಧಿ ಹೇಳ್ತಾರೆ, ಅವ್ರಿಗೆ ತುಂಬಾ ಜನ ಕೇಳಿಕೊಳ್ಳುವಾಗ ತುಂಬಾ ಭಾವುಕರಾಗ್ತಾರೆ, ಮತ್ತೆ ಹೇಳ್ತಾರೆ, ನಾನು ನಿಮ್ಮ ಸೇವಕನಾಗಿ ಯಾವುದೇ ಸಂಬಳದ ಗೊಡವೆ ಬೇಡ, ನಾನು ನಿಮ್ಮ ಸೇವಕನಾಗಿ ಇಲ್ಲಿರ್ಲಿಕ್ಕೆ ಇಷ್ಟಪಡ್ತೇನೆ, ನನಗೆ ಹಣ ಬೇಕಾಗ್ತದೆ, ಅದನ್ನು ಹೇಗೆ ಒಟ್ಟು ಮಾಡುದು ಅಂತ ಹೇಳಿ ಬೇರೆ ದಾರಿಗಳನ್ನ ಹುಡುಕೋಣ ಅಂತ ಹೇಳಿ ಒಪ್ಪಿಕೊಳ್ಳಿ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್. 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 June 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
0: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗುರುವಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಚನಗಳನ್ನ ನಾವು ನೋಡ್ತೀವಿ. ಅದರಲ್ಲಿಯೂ ಸರ್ವಜ್ಞರ ವಚನಗಳಲ್ಲಿ ಗುರುವಿಗೆ ಸಂಬಂಧಿಸಿದಂತಹ ವಚನಗಳ ಕುರಿತಾಗಿ ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾಗಿರುವಂತಹ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಗುರುವಿಗೆ ಸಂಬಂಧಿಸಿದಂತೆ ಸರ್ವಜ್ಞರ ವಚನಗಳು ಹೇಗೆಲ್ಲ ಇದೆ ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿ ಹೇಳ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳ ವಿಶೇಷವಾದಂತಹ ಸ್ಥಾನವನ್ನ ನೀಡಲಾಗಿದೆ. ಅಂತಹ ಗುರುವಿಗೆ ಸಂಬಂಧಿಸಿದಂತೆ ನಮ್ಮ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಎಂಬ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು

ನಮಸ್ಕಾರಗಳು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಸ್ಕಂದ ಪುರಾಣದಲ್ಲಿ ಹೇಳಲಾದ ಮಾತು. ಗುರುವನ್ನು ಸ್ಕಂದ ಪುರಾಣದಲ್ಲಿ ನಂದಾದೀಪದಂತೆ ಬೆಳಗುವ ಜ್ಯೋತಿಯಂತೆ ಎಂದು ಗುರುವಿನ ಹಿರಿಮೆಯನ್ನು ತಿಳಿಸಲಾಗಿದೆ. ಆದಿಗುರು ಶಂಕರಾಚಾರ್ಯರು ಗುರು ಸ್ತೋತ್ರವನ್ನು ಹೀಗೆ ಹೇಳಿದ್ದಾರೆ. ಗುರುರ್ಬ್ರ

ದಾಸವರೇಣ್ಯರಾದ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಗುರುವಿನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ದೀಪವನ್ನು ಬೆಳಗಿಸುವ ಆ ಪರಮಾತ್ಮನೇ ಗುರು. ವರ್ಣ ಮಾತ್ರ ಕಲಿಸಿದ ಅತ್ತ ಗುರು ಎಂದರೆ ಒಂದಕ್ಷರವನ್ನು ಕಲಿಸಿದವರು ಗುರು ಎಂದರ್ಥ. ಪ್ರತಿಯೊಬ್ಬರ ಬದುಕನ್ನು ರೂಪಿಸುವವರು ಗುರುಗಳು. ಗುರುವಿಲ್ಲದೆ ಜೀವನದ ಅರ್ಥವಾಗಲಿ ಅಥವಾ ಜ್ಞಾನದ ಸಾಧನೆಯಾಗಲಿ ಸಾಧ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ ನಮಗೆ ಶಾಲೆಯಲ್ಲಿ ಕಲಿಸಿದ ಶಿಕ್ಷಕರು ಮಾತ್ರ ಗುರುಗಳಲ್ಲ, ನಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡಿದಂತಹ ಮತ್ತು ನಾವು ದಾರಿ ತಪ್ಪಿದಾಗ ನಮ್ಮನ್ನು ತಿದ್ದಿ ತೀಡಿದಂತಹ, ಜೀವನಕ್ಕೆ ಸನ್ಮಾರ್ಗದ ದಾರಿ ತೋರಿಸಿದಂತಹ, ಸಲಹೆ ಸೂಚನೆಗಳನ್ನು ನೀಡಿದಂತಹ ಎಲ್ಲ ವ್ಯಕ್ತಿಗಳನ್ನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಬಹುದಾಗಿದೆ. ಹೀಗೆ ಅನೇಕ ಸಂತರು, ಕವಿಗಳು, ಶರಣರು, ದಾಸವರೇಣ್ಯರು ಮುಂತಾದ ಮಹಾಮಹಿಮರು ಗುರುವಿನ ಮಹತ್ವ ಮತ್ತು ಗುರುವಿನ ಶ್ರೇಷ್ಠತೆಯ ಕುರಿತು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು, ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು, ಉರಿ ತಗ್ಗಿ

0: கருணாவுள்ளவரிகே சர்வஜ்ஞா, கருணாவுள்ளவரிகே சர்வஜ்ஞா. ಗುರು ಅದೆಂತ ಕರುಣಾಮಯಿ ಅಂದರೆ ಗುರುವಿನ ಸ್ಮರಣೆ ಮಾಡಿಕೊಂಡು ಉರಿಯುವ ಬೆಂಕಿಯನ್ನು ಹೊಕ್ಕರೂ ಕೂಡ ಅದು ತಣ್ಣಗಿನ ನೀರಿನಂತೆ ತಂಪಾಗಿ ಆಗುವುದು. ಇದು ಗುರು ಕರುಣೆಯ ವಿಶೇಷ ಎಂದು ಸರ್ವಜ್ಞರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಶಿಷ್ಯರಿಗೆ ಗುರು ಹೇಳಿದ್ದೇ ವೇದವಾಕ್ಯ. ಗುರುವಿನ ಮಾತನ್ನು ಎಂದಿಗೂ ಮೀರುವುದಿಲ್ಲ. ಎಂತಹ ಕಷ್ಟದ ಕೆಲಸವಾದರೂ ಜಯಿಸಿಕೊಂಡು ಬರುವ ಶಕ್ತಿ ಗುರುವಿನ ವಾಣಿಯಲ್ಲಿ ಇರುತ್ತದೆ. ಏಕಲವ್ಯನು ಗುರುವನ್ನು ಆಹ್ವಾನಿಸಿಕೊಂಡು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿಕೊಂಡು ಸರ್ವ ಬಿಲ್ವಿದ್ಯೆಯನ್ನು ಕಲಿತು ಪ್ರಾವೀಣ್ಯತೆಯನ್ನು ಪಡೆದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ತನ್ನ ವಚನಗಳಲ್ಲಿ ಅತ್ಯಂತ ಸುಂದರವಾಗಿ ಸ್ಪಷ್ಟೀಕರಿಸಿದ್ದಾರೆ.
1: ಗುರುವಿನ ಮಹತ್ವದ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ, ಹಾಗೆ ನಮ್ಮ ಸಮಾಜದಲ್ಲಿ ಗುರುವಿಗೆ ಬಹಳ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಕತ್ತರೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವ ಶಕ್ತಿ ಇರುವುದು ಗುರುವಿಗೆ ಎಂಬ ನಂಬಿಕೆಯಿಂದ ಗುರುವನ್ನ ಪೂಜಿಸಲಾಗುತ್ತೆ. ಅದೇ ರೀತಿ ಗುರುವಿಗೆ ಸಂಬಂಧಿಸಿದಂತಹ ಸರ್ವಜ್ಞರ ಒಂದು ವಚನವನ್ನ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿಯವರು ಹೇಳಿದ್ರು. ನಂತರದಲ್ಲಿ ಕೂಡ ಸರ್ವಜ್ಞರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಬೆಂಗಳೂರಿನವರೇ ಆದಂತಹ ಶಿಕ್ಷಕರಾದ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿ ಅವರು ಸರ್ವಜ್ಞರು ಗುರುವಿಗೆ ಸಂಬಂಧಿಸಿದಂತೆ ಹೇಳಿರುವಂತಹ ವಚನವನ್ನ ವಿವರಿಸಿದ್ರು. ಈಗ ಮತ್ತೊಂದು ವಚನವನ್ನು ಹೇಳ್ತಾರೆ, ಕೇಳೋಣ. ಬನ್ನಿ.
3: ಗುರುವೇ ನಿಮ್ಮನ್ನು ನೆನೆದು ಉರಿವೆ ಕಿಚ್ಚನು ಹೋಗಲು, ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೋಗಲು, ಉರಿ ತಗ್ಗಿ

0: தேனிம்மாயா கருணா உள்ளவரீகே சர்வஜ்ஞா, கருணா உள்ளவரீகே சர்வஜ்ஞா. குரு அதெந்த ಕರುಣಾಮಯಿ ಎಂದರೆ ಗುರುವಿನ ಸ್ಮರಣೆ ಮಾಡಿಕೊಂಡು ಉರಿಯುವ ಬೆಂಕಿಯನ್ನು ಹೊಕ್ಕರೂ ಕೂಡ ಅದು ತಣ್ಣಗಿನ ನೀರಿನಂತೆ ತಂಪಾಗಿ ಆಗುವುದು. ಇದು ಗುರು ಕರುಣೆಯ ವಿಶೇಷ ಎಂದು ಸರ್ವಜ್ಞರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಶಿಷ್ಯರಿಗೆ ಗುರು ಹೇಳಿದ್ದೇ ವೇದವಾಕ್ಯ. ಗುರುವಿನ ಮಾತನ್ನು ಎಂದಿಗೂ ಮೀರುವುದಿಲ್ಲ. ಎಂತಹ ಕಷ್ಟದ ಕೆಲಸವಾದರೂ ಜಯಿಸಿಕೊಂಡು ಬರುವ ಶಕ್ತಿ ಗುರುವಿನ ವಾಣಿಯಲ್ಲಿ ಇರುತ್ತದೆ. ಏಕಲವ್ಯನು ಗುರುವನ್ನು ಆಹ್ವಾನಿಸಿಕೊಂಡು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿಕೊಂಡು ಸರ್ವ ಬಿಲ್ವಿದ್ಯೆಯನ್ನೂ ಕಲಿತು ಪ್ರಾವೀಣ್ಯತೆಯನ್ನು ಪಡೆದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ತನ್ನ ವಚನಗಳಲ್ಲಿ ಅತ್ಯಂತ ಸುಂದರವಾಗಿ ಸ್ಪಷ್ಟೀಕರಿಸಿದ್ದಾರೆ. ಶಿವ ಪಥವ ನರಿವೆಡೆ ಗುರು ಪಥವೇ ಮೊದಲು ಎಂದಿದ್ದಾರೆ ಶರಣರು. ಹರಿ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾವರಾರು ಎಂದಿದ್ದಾರೆ ಸಾಧಕರು. ಕರ್ಮ ಕತ್ತಲೆಯನ್ನು ಕಳೆದು ಧರ್ಮ ಬೀಜವನ್ನು ಬಿತ್ತಿ ಬದುಕನ್ನು ಬಂಗಾರಗೊಳಿಸಿದ ಗುರುವಿನ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು. ಗುರು ಈ ಒಂದು ಪದವು ಎಷ್ಟು ವಿಶಾಲವಾದ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ಎಂದರೆ ಅದನ್ನು ವಿವರಿಸಲು ಯಾವುದೇ ವ್ಯಕ್ತಿಗೆ ಕಷ್ಟವಾಗುತ್ತದೆ. ಪ್ರಪಂಚದ ಯಾವುದೇ ಭಾಷೆಗೆ ಅದನ್ನು ಭಾಷಾಂತರಿಸುವ ಸಾಮರ್ಥ್ಯವಿಲ್ಲ ಮತ್ತು ಯಾವುದೇ ಪದಗಳಿಗೆ ಸರಿಸಾಟಿ ಇಲ್ಲ. ಗುರುವಿನ ನಿಲುವು ಎಷ್ಟು ಉತ್ಕೃಷ್ಟವಾಗಿದೆ ಎಂದರೆ ಒಬ್ಬನು ಸಂಪೂರ್ಣವಾಗಿ ಶರಣಾಗಿದ್ದರೂ ಸಹ ಅವನು ತನ್ನ ಗುರುವಿನ ಕಾಲ್ಬೆರಳುಗಳನ್ನು ಮಾತ್ರ ಸ್ಪರ್ಶಿಸಬಲ್ಲನು. ಅಂದರೆ ಅಲ್ಲಿ ಗುರುವು ಅವನ ಪಾದಗಳನ್ನು ಹೊಂದಿದ್ದಾನೆ. ಶಿಷ್ಯರು ಅಥವಾ ಭಕ್ತರು ಗೌರವದಿಂದ ತಲೆಬಾಗುತ್ತಾರೆ. ಸಂತ ಕಬೀರರು ಸುಪ್ರಸಿದ್ಧ ಭಾರತೀಯ ಸಂತ ಮತ್ತು ಅತ್ಯುನ್ನತ ಆತ್ಮ. ತನ್ನ ದೋಹಾಗಳಲ್ಲಿ ಗುರುವನ್ನು ವಿವರಿಸಲು ತನ್ನ ಅಸಮರ್ಥತೆಯನ್ನು ವ್ಯಕ್ತಪಡಿಸುತ್ತಾರೆ. ಅವರು ಹೇಳುವುದೇನೆಂದರೆ ಇಡೀ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ, ಎಲ್ಲ ಸಾಗರಗಳ ನೀರನ್ನು ಶಾಯಿಯಾಗಿ ಸೇವೆ ಸಲ್ಲಿಸಿದರೂ ಮತ್ತು ಪ್ರಪಂಚದ ಎಲ್ಲ ಮರಗಳಿಂದ ಕಲಾಂಗಳನ್ನು ಮಾಡಿಕೊಂಡರೂ ಗುರುವನ್ನು ಅರ್ಥೈಸಲು ಸಾಧ್ಯವಿಲ್ಲ. ಕಲಾಂ ಎಂದರೆ ಹಿಂದಿನ ಕಾಲದ ಬರವಣಿಗೆಯ ಉಪಕರಣ. ಗುರು ಪದದ ಪೂರ್ಣ ಅರ್ಥ ಮಹಿಮೆ ಶಿಷ್ಯ ತನ್ನ ಗುರುವಿನ ಬಗ್ಗೆ ಹೊಂದಿರುವ ಗೌರವದ ಮಟ್ಟವನ್ನು ಸಂತ ಕಬೀರ್ಜಿಯವರ ದೋಹಗಳಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ಅವರ ಒಂದು ದೋಹೆಯಲ್ಲಿ ಹೇಳಿರುವಂತೆ, ಗುರು ಗೋವಿಂದ ದೋನೋ ಕಡೆ ಕಾಕೆ ಲಘೂನಪ್ಪಾಯೆ, ಬಲಹಾರಿ ಗುರು ಆಪ್ನೆ ಜಿನ್ ಗೋವಿಂದ ದಿಯೋ ಮಿಲಾಯೆ. ಗುರು ಮತ್ತು ಗೋವಿಂದ ಅಂದರೆ ದೇವರು ಇಬ್ಬರೂ ಪೂಜ್ಯರು ಮತ್ತು ಪೂಜೆಗೆ ಅರ್ಹರು. ಆದರೆ ಸಂತ ಕಬೀರರು ಗುರುವನ್ನು ದೇವರಿಗಿಂತ ಹೆಚ್ಚಿನ ಪೀಠದಲ್ಲಿ ಇರಿಸುತ್ತಾರೆ. ಗುರು ಮತ್ತು ದೇವರು ಇಬ್ಬರೂ ಒಟ್ಟಾಗಿ ತನಗೆ ದರ್ಶನ ನೀಡಲು ಮುಂದಾದರೆ ದೇವರಿಂದ ಆಶೀರ್ವಾದ ಪಡೆಯುವ ಮೊದಲು ಅವರು ತನ್ನ ಗುರುವಿನ ಪಾದ ಕಮಲವನ್ನು ಸ್ಪರ್ಶಿಸುತ್ತೇನೆ ಎಂದು ಹೇಳಿದ್ದಾರೆ. ಏಕೆಂದರೆ ಗುರು ತನಗೆ ಮೊದಲು ದೇವರ ಮಾರ್ಗವನ್ನು ಮತ್ತು ಜ್ಞಾನವನ್ನು ನೀಡಿದವರು ಎಂದು ಹೇಳಿದ್ದಾರೆ.
1: ಗುರುವಿನ ಸ್ಥಾನ ಎಂಥ ಮಹತ್ವದ್ದು ಎಂಬುದರ ಕುರಿತಾಗಿ ಬೆಂಗಳೂರಿನವರಾದಂತಹ ಶಿಕ್ಷಕರಾದಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ವಿವರಿಸ್ತಾ ಇದ್ರು. ಅಂದ್ರೆ ಸರ್ವಜ್ಞರು ಗುರುವಿಗೆ ಎಂತಹ ಪ್ರಾಮುಖ್ಯತೆಯನ್ನ ನೀಡಿದ್ರು. ಗುರುವಿನ ದರ್ಶನವಾಗದೆ ನಮ್ಗೆ ಯಾವುದು ಕೂಡ ಮಾಡೋದಕ್ಕೆ ಅಸಾಧ್ಯ. ಗುರು ಎಂಬ ಪದವೇ ಅಷ್ಟೊಂದು ಮಹತ್ವಪೂರ್ಣವಾದಂತಹ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಎಂಬುದನ್ನ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹೇಳಿರೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಕೂಡ ಇನ್ನಷ್ಟು ಗುರುವಿಗೆ ಸಂಬಂಧಿಸಿದಂತಹ ವಚನಗಳನ್ನ ನೋಡೋಣ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಬೆಂಗಳೂರಿನವರೇ ಆದಂತಹ ಶಿಕ್ಷಕರಾದ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿ ಅವರು ಸರ್ವಜ್ಞರು ಗುರುವಿಗೆ ಸಂಬಂಧಿಸಿದಂತೆ ಹೇಳಿರುವಂತಹ ವಚನವನ್ನ ವಿವರಿಸಿದ್ರು. ಈಗ ಮತ್ತೊಂದು ವಚನವನ್ನು ಹೇಳ್ತಾರೆ, ಕೇಳೋಣ. ಬನ್ನಿ.
4: ಸ್ವಾಮಿ ವಿವೇಕಾನಂದರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಪಾರ ಗೌರವ, ಶ್ರದ್ಧೆ, ಭಕ್ತಿಯನ್ನು ಹೊಂದಿದ್ದರು. ಈಗ ಸರ್ವಜ್ಞನು ಗುರುವಿನ ಶ್ರೇಷ್ಠತೆಯ ಕುರಿತಾಗಿ ಹೇಳಿದಂತಹ ಒಂದು ವಚನವನ್ನು ಕೇಳೋಣ.

ಈ ವಚನದ ಭಾವಾರ್ಥವೇನೆಂದರೆ, ತಂದೆಗೂ ಗುರುವಿಗೂ ಒಂದು ವಿಧವಾದ ಅಂತರವಿದೆ. ತಂದೆ ಮತ್ತು ಗುರುವಿನ ನಡುವಿನ ವ್ಯತ್ಯಾಸ ಅಥವಾ ಹೆಚ್ಚು ಕಮ್ಮಿ ಏನೆಂದರೆ, ಒಬ್ಬ ತಂದೆಗೆ ಸದ್ಗುರುವನ್ನು ತೋರಿಸುವುದು ಮಾತ್ರ ಸಾಧ್ಯವಾಗುತ್ತದೆ. ಆದರೆ ಗುರುರಾಯನು ಈ ಲೋಕದಿಂದಲೇ ಬಿಡುಗಡೆ ಹೊಂದುವ ದಾರಿಯನ್ನು ತೋರಿಸುವವನು. ಗುರುವು ಜನನ ಮರಣಗಳ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಮುಕ್ತಿಗೆ ದಾರಿ ತೋರಿಸುವವನಾದ್ದರಿಂದ ತಂದೆಗಿಂತಲೂ ಶ್ರೇಷ್ಠನಾಗುತ್ತಾನೆ ಎಂದು ಸರ್ವಜ್ಞರು ಈ ವಚನದಲ್ಲಿ ಗುರುವಿನ ಶ್ರೇಷ್ಠತೆಯನ್ನು ಕುರಿತು ಸುಂದರವಾಗಿ ಹೇಳಿದ್ದಾರೆ. ಗುರು

0: ರಗಿ ಅವ ಬೆಳಗಿ ಪರಿಪೂರ್ಣ ನಿಪ್ಪ ಸರ್ವಜ್ಞ ಪರಿಪೂರ್ಣ ನಿಪ್ಪ ಸರ್ವಜ್ಞ. ಈ ವಚನದ ಭಾವಾರ್ಥವೇನೆಂದರೆ, ಗುರುವಿನ ಮಹತ್ವವನ್ನು ಎಷ್ಟೆಂದು ಬಣ್ಣಿಸಲಿ, ಅವನು ಈ ಜಗತ್ತಿನ ಒಳಗೂ ಹೊರಗೂ ಪೂರ್ಣವಾಗಿ ಜ್ಞಾನಮಯವಾಗಿ ತುಂಬಿದ್ದು ತನ್ನಲ್ಲಿ ತಾನು ಪರಿಪೂರ್ಣನು, ಅಂದರೆ ಯಾವ ಕೊರತೆಯೂ ಇಲ್ಲದವನಾಗಿರುವವನು. ಗುರುವಿನ ಮಹತ್ವವನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ಏಕೆಂದರೆ ಈ ಪ್ರಪಂಚದಲ್ಲಿ ಇಲ್ಲವೇ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಕಾರಣ ಗುರುವಾಗಿರುತ್ತಾನೆ. ಈ ಬ್ರಹ್ಮಾಂಡದಲ್ಲಿ ದೀಪದಂತೆ ಬೆಳಗುವ ವ್ಯಕ್ತಿ ಎಂದರೆ ಪರಿಪೂರ್ಣನಾದ ಗುರು ಎಂಬುದು ಸರ್ವಜ್ಞ ಕವಿಯ ಅಭಿಪ್ರಾಯವಾಗಿದೆ. ಇಲ್ಲಿ ನಾವು ಉತ್ತಮ ಗುರು ಮತ್ತು ಶಿಷ್ಯರ ಉದಾಹರಣೆಗಳನ್ನು ಸ್ಮರಿಸಿಕೊಳ್ಳಬಹುದಾಗಿದೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಅಲೆಕ್ಸಾಂಡರ್, ಅರಿಸ್ಟಾಟಲ್, ಶ್ರೀಕೃಷ್ಣ, ಸಾಂದೀಪನಿ ಮುನಿ, ಯಾಜ್ಞವಲ್ಕ್ಯ, ಮೈತ್ರೇಯಿ, ಸನತ್ಕುಮಾರ, ನಾರದ ಋಷಿಗಳು ಇತ್ಯಾದಿ. ಇಲ್ಲಿ ನಾವು ಸರ್ವಜ್ಞನು ಹೇಳಿರುವ ಪದ ಪರಿಪೂರ್ಣ ಎನ್ನುವುದನ್ನು ಹೆಚ್ಚು ಗಮನಿಸಬೇಕಾಗುತ್ತದೆ. ಪರಿಪೂರ್ಣ ಗುರು ಅಂದರೆ ಶ್ರೇಷ್ಠ ಗುರುವಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳು ಇರಬೇಕು ಎಂಬುದಾಗಿದೆ. ಈಗ ಗುರುವಿನ ಮಹಿಮೆಯನ್ನು ಕುರಿತಾದ ಸರ್ವಜ್ಞರ ಇನ್ನೊಂದು ವಚನವನ್ನು ಕೇಳೋಣ. ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು, ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು, ಕೇಳಿದ್ದೇ ಕೇಳಿ ಸುಖಿಸುವರು, ಕೇಳಿದ್ದೇ ಕೇಳಿ ಸುಖಿಸುವರು, ಕೇಳಿದ್ದೇ ಕೇಳಿ ಸುಖಿಸುವರು ಗುರುಗಳ ಹೇಳಿಕೆಯೇ ಬೇರೆ ಸರ್ವಜ್ಞ, ಹೇಳಿಕೆಯೇ ಬೇರೆ ಸರ್ವಜ್ಞ. ಗುರುಗಳು ಹೇಳಿದ್ದನ್ನೇ ಹೇಳುವರು, ಶಿಷ್ಯರು ಗುರುಗಳನ್ನು ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳುವರು. ಶಿಷ್ಯರು ದಿನಾಲೂ ಗುರುಗಳಿಂದ ಕೇಳಿದ್ದನ್ನೇ ಕೇಳಿ ಸುಖಿಸುವರು. ಯಾಕೆಂದರೆ ಗುರುಗಳ ಹೇಳಿಕೆಯು ನಂಬಲಿಕ್ಕೆ ಯೋಗ್ಯವಾದದ್ದು, ಅನುಭವಕ್ಕೆ ಹೊಂದುವಂತಿರುತ್ತದೆ. ಅಲ್ಲದೆ ಅವರು ಹೇಳುವ ಪ್ರಕಾರವೇ ಗುರುಗಳ ಮಾತು ಬೇರೆಯದೇ ಆದ ಪರಿಣಾಮವನ್ನು ಉಂಟುಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಸರ್ವಜ್ಞರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ.
1: ಧನ್ಯವಾದಗಳು ಮೇಡಮ್. ಸರ್ವಜ್ಞರ ವಚನಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ಸರ್ವಜ್ಞರ ವಚನಗಳಲ್ಲಿ ಎಷ್ಟೊಂದು ಮೌಲ್ಯಗಳು ಇದೆ ಎಂಬುದನ್ನು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರ ವಚನಗಳ ಕುರಿತಾಗಿ ಸರ್ವಜ್ಞರು ಗುರುವಿಗೆ ಸಂಬಂಧಿಸಿದಂತೆ ಹೇಗೆಲ್ಲ ಹೇಳಿದರೆ, ಗುರು ಇಲ್ಲದೆ ಗುರಿ ಇಲ್ಲ ಎಂಬ ಮಾತಿನಂತೆ ಕತ್ತಲೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವಂತಹ ಶಕ್ತಿ ಇರುವುದು ಗುರುವಿಗೆ ಮಾತ್ರ. ಗುರುವಿನ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಗುರುವಿನ ಮಹತ್ವದ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ವಿಚಾರಗಳನ್ನ ಬೆಂಗಳೂರಿನವರೇ ಆದಂತಹ ಬೆಂಗಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಈಗ ನಿವೃತ್ತ ಹೊಂದಿರುವಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಆಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕಿಯವರು ಸರ್ವಜ್ಞರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0811835880383. ಸಂಖ್ಯೆ ಮತ್ತೊಮ್ಮೆ 0818282
3: 358083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮೈ ಬೆಡಗು ವ್ಯರ್ಥ, ಕುಸುಮ ಕೋಮಲ ಗಾತ್ರ ಶೂರ್ಪಣ ಕಿಗರಿದಾಯ್ತೆ, ವಿಷದ ಪೂತನಿ ನಯನ ಪಕ್ಷದೊಳಗಿರಳೆ, ಮುಸಿ ನಗುವಿನೊಳಗಿರಲ ಶಕ್ಯವೇ ಪಿಶಾಚಿಗೆ, ಮೃಷಯೋ ಮೈ ಬೆಡಗೆಲ್ಲ ಮಂಕುತಿಮ್ಮ. ಕುಸುಮ ಕೋಮಲ ಗಾತ್ರ, ಹೂವಿನಂತ ಮೃದುವಾದ ದೇಹ, ಶೂರ್ಪಣಕ್ಕಿಗರಿದಾಯ್ತೆ, ಶೂರ್ಪಣಕ್ಕಿಗೆ ತಿಳುವಳಿಕೆಗೆ ಬಾರದೆ ಹೋಯ್ತಾ, ವಿಷದ ಪೂತನಿ ನಯನ ಪಕ್ಷದೊಳಗಿರಳೆ, ವಿಷ ಊಡುವಂತಹ ಆ ಪೂತನಿಯ ಕಣ್ಣು ಪಕ್ಷ ರೆಪ್ಪೆ ಒಳಗಡೆ ಇರಲಿಲ್ವಾ, ಅಂದರೆ ಚಂದವಾದ ಕಣ್ಣು ಇರಲಿಲ್ವಾ ಅವಳಿಗೆ ಅಂತ. ಮುಸಿ ನಗುವಿನ ಒಳಗಿರಲ ಶಕ್ಯವೇ ಪಿಶಾಚಿಗೆ, ಪಿಶಾಚಿ ಅಂದ್ರೆ ಕೆಟ್ಟದ್ದು, ಮುಸಿ ನಗುವ ಒಳಗಡೆ ಅವಳಿಗೆ ಇರೋದಿಕ್ಕೆ ಅಸಾಧ್ಯ ಆಗೋಯ್ತಾ. ಮೃಷೆಯೋ ಮೈ ಬೆಡಗೆಲ್ಲ, ಮೃಷೆ ಅಂದ್ರೆ ಸುಳ್ಳು, ಮೈ ಬೆಡಗೆಲ್ಲ ಸುಳ್ಳು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕುಸುಮ ಕೋಮಲ ಗಾತ್ರ ಶೂರ್ಪಣಕ್ಕಿಗೆ ಅರಿದಾಯ್ತೆ, ವಿಷದ ಪೂತನಿ ನಯನ ಪಕ್ಷದೊಳಗಿರಳೆ, ಮುಸಿ ನಗುವಿನೊಳಗಿರಲು ಅಶಕ್ಯವೇ ಪಿಶಾಚಿಗೆ, ಮೃಷೆಯೋ ಮೈ ಬೆಡಗೆಲ್ಲ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಶೂರ್ಪಣಕ್ಕಿಗೆ ಸುಂದರ ರೂಪನ ಧರಿಸುವುದು ಕಷ್ಟವಾಗ್ಬಿಡ್ತಾ, ವಿಷನ ತುಂಬಿಕೊಂಡ ಪೂತನಿಗೆ ಸುಂದರವಾದ ನಗೋ ಕಣ್ಣುಗಳನ್ನು ಹೊಂದೋದು ಪರಿಶ್ರಮ ಆಗೋಯ್ತಾ. ಪೈಶಾಚಿಕ ಕೃತ್ಯದ ಹಿಂದೆ ಹುಸಿ ನಗು ಇರೋದು ಅಸಾಧ್ಯನಾ? ದೇಹ ಸೌಂದರ್ಯದಿಂದ ಕೃತ್ಯನ ಹರಿಯೋದು ಅಸಾಧ್ಯ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ದೇಹ ಸೌಂದರ್ಯಕ್ಕೂ ಆ ಸುಂದರ ದೇಹದಲ್ಲಿರೋ ಕಪಟ ಮನಸ್ಸಿಗೂ ಯಾವ ಸಂಬಂಧನೂ ಇಲ್ಲ ಅನ್ನೋದೇ ಈ ಒಂದೆರಡು ದೃಷ್ಟಾಂತಗಳ ಮೂಲಕ DVJ ಅವರು ತೋರಿಸ್ಕೊಡ್ತಿದ್ದಾರೆ. ಮೊದಲನೇದು ರಾಮಾಯಣದ ಶೂರ್ಪನಕ್ಕಿದು. ಅವಳು ರಾವಣನ ತಂಗಿ, ದುಷ್ಟಬುದ್ಧಿಯನ್ನೋ ರಾಕ್ಷಸನ ಹೆಂಡತಿ. ಗಂಡನನ್ನ ಅಣ್ಣನೇ ಕೊಲ್ಸಿದ ಮೇಲೆ ಅವಳು ದಂಡಕಾರಣ್ಯದಲ್ಲಿ ವಾಸವಾಗಿದ್ಲು. ಆಗ ಕಂಡದ್ದು ರಾಮ ಸೀತೆ ಲಕ್ಷ್ಮಣರನ್ನ. ರಾಕ್ಷಸಿ ಬುದ್ಧಿಗೆ ಸಂತೋಷವಾಗಿರೋದನ್ ಕಂಡ್ರೆ ಸಂಕಟ ಆಗತ್ತೆ. ಅವಳಿಗೆ ರಾಮನ ಮೇಲೆ ಅನುರಾಗ ಉಕ್ಕತೆ. ರಾಮನಂತ ಸ್ಫುರದ್ರೂಪಿ ತರುಣನ ಹತ್ರ ತನ್ನ ವಿಕಾರದ ನಿಜವಾದ ರೂಪನ ಹೇಗೆ ಹೊತ್ಕೊಂಡು ಹೋಗೋದಿಕ್ಕಾಗತ್ತೆ? ಒಂದ್ ಕ್ಷಣದಲ್ಲೇ ತನ್ನ ಅಸಹ್ಯ ರೂಪನ ಕುಸುಮ ಕೋಮಲ ಶರೀರವನ್ನಾಗೇನೋ ಮಾಡ್ಕೊಳ್ತಾಳೆ. ದೇಹ ಏನೋ ಸುಂದರ ಆಯ್ತು, ಆದ್ರೆ ಒಳಗಿನ ಕೊಳಕು ಮನಸ್ಸು ಅದು ಕೊಳಕನ್ನೇ ಯೋಚಿಸುತ್ತೆ ಅಲ್ವಾ? ಇದು ರಾಮಾಯಣ ಕಾಲದ ಪ್ರಸಂಗ ಆಯ್ತು. ಇನ್ನೊಂದು ಕೃಷ್ಣಾವತಾರದ ಪ್ರಸಂಗ. ಅಲ್ಲೂ ಸಹ ಕ್ರೂರಿಯಾದ ಕಂಸ ರಾಕ್ಷಸಿಯಾದ ಪೂತನಿಯನ್ನೇ ಕೃಷ್ಣನನ್ನ ಕೊಲ್ಲೋದಿಕ್ಕೆ ಕಳಿಸಿದ್ದು. ಅವಳ ಉದ್ದೇಶ ಕ್ರೌರ್ಯದ್ದು, ಆದ್ರೆ ಸುಂದರ ರೂಪನ ಧರಿಸಿ ಬರ್ತಾಳೆ. ಮಮತೆಯ ಊಟೆನ ಕಣ್ಣಿಂದ ಉಕ್ಕಿಸ್ತಾಳೆ ಆ ಪೂತನಿ. ಮಾಡಿದ್ದು ಮಾತ್ರ ವಿಷಪ್ರಾಶನ. ಅವಳ ಪೈಶಾಚಿಕ ಕೃತ್ಯ ಕಣ್ಣಿಗೆ ಕಾಣದೆ ಅವಳ ಸುಂದರ ರೂಪ ಮತ್ತೆ ಹುಸಿನಗೆ ಮಾತ್ರ ಕಂಡಿತು. ಇದು ದ್ವಾಪರಯುಗದ ಕಥೆ. ಅಂದ್ರೆ ಯಾವುದೇ ಕಾಲದಲ್ಲಾದ್ರೂ ಈಗ್ಲಾದ್ರೂ ಸುಂದರ ರೂಪ, ಮನಮೋಹಕ ನಗು ಒಳ್ಳೇದನ್ನೇ ಸೂಚಿಸತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅದಕ್ಕೆ ಕಗ್ಗ ಮೃಷಯೋ ಮೈ ಬೆಡಗೆಲ್ಲ ಅನ್ನತ್ತೆ. ಅಂದ್ರೆ ಮೈ ಸೌಂದರ್ಯ, ಬೆಡಗು ಇವೆಲ್ಲ ಸುಳ್ಳು, ನಂಬೋದಕ್ಕೆ ಅರ್ಹ ವಾದವುಗಳಲ್ಲ. ಬರೀ ಸೌಂದರ್ಯ ಇರುವಂತಹ ಶರೀರನ ಕಂಡು ಮೋಸ ಹೋಗೋದು ಬುದ್ಧಿವಂತಿಕೆ ಅಲ್ಲ. ನಿಮಗೂ ಹಾಗೆ ಅನಿಸ್ತಾ ನಿಮ್ಮ ಅನಿಸಿಕೆನ ತಿಳಿಸಬಹುದು. ಈಗ ಇನ್ನೊಂದು ಕಗ್ಗನ ನೋಡ್ಕೊಂಡು ಬರೋಣ. ಕಗ್ಗ ಇಳೆಯ ಸೊಗ. ಎಳೆಯ ತರು ದಿನ ದಿನವು ಹೊಸ ತಳಿರ ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆವುದು ನೋಡು, ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ. ಎಳೆಯ ತರು ಅಂದರೆ ಸಸಿ ದಿನ ದಿನವೂ ಹೊಸ ತಳಿರ ತಳೆವಂತೆ, ಹೊಸ ತಳಿರನ್ನ ಹೊಸ ಚಿಗುರನ್ನ ಮೂಡಿಸೋ ಹಾಗೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ, ತಿಳಿ ನೀರು ಚಿಲುಮೆಯಲ್ಲಿ ಒಂಚೂರು ನಿಲ್ದೆಲೆ ಉಕ್ಕೋ ಹಾಗೆ, ಎಳೆ ಮಕ್ಕಳಳು ತಿಳಿವು ಮೊಳೆತು ಬೆಳೆವುದು ನೋಡು, ಎಳೆ ಮಕ್ಕಳಲ್ಲಿ ಆ ಅರಿವು ಕೂಡ ಮೊಳೆತು ಬೆಳೆಯತ್ತೆ ನೋಡು, ಇಳೆಯೊಳಗದೊಂದು ಸೊಗ ಇಳೆಯೊಳು ಭೂಮಿಯಲ್ಲಿ ಅದೊಂದು ಸೊಗಸು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಎಳೆಯ ತರು ದಿನ ದಿನವು ಹೊಸ ತಳಿರ ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆವುದ ನೋಡು, ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಎಳೆ ಗಿಡ ಬೆಳೆದು ಹೊಸ ಚಿಗುರಿಂದ ನಳನಳಿಸೋ ಹಾಗೆ, ತಿಳಿ ನೀರು ಚಿಲುಮೆಯಲ್ಲಿ ಉಕ್ಕೋ ಹಾಗೆ, ಎಳೆಯ ಮಕ್ಕಳ ತಿಳಿವು ಅಂಕುರಿಸಿ ಬೆಳೆಯತ್ತೆ ಭೂಮಿಲಿ, ಇದೊಂದು ಸುಂದರವಾದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಮನೆಯಲ್ಲಿ ಬೆಳೆಯುವಂತ ಮಗುನ ಕಂಡವ್ರಿಗೆಲ್ಲ ಅನುಭವಕ್ಕೆ ಬಂದ ಚಿಂತನೆಯೇ ಇದು. ಹುಟ್ಟಿದಾಗ ಅಳೋದೊಂದನ್ಬಿಟ್ಟು ಮತ್ತೇನು ಗೊತ್ತಿಲ್ಲದೆ ಇರುವಂತ ಆ ಮಗು ದಿನ ದಿನಕ್ಕೆ ಬೆಳೆಯತ್ತೆ, ಬದಲಾಗತ್ತೆ, ಅದೊಂದು ಅತ್ಯಂತ ಕೌತುಕದ ಸಂಭ್ರಮದ ಸಂಗತಿ. ಅದು ಬೆಳವಣಿಗೆಯ ಮೈಲುಗಲ್ಲುಗಳನ್ನೆಲ್ಲ ದಾಟಿ ಮುಂದುವರಿಯೋದನ್ನ ನೋಡೋದೇ ಸಂತೋಷ. ನಿಧಾನಕ್ಕೆ ತಂದೆ ತಾಯಿಯರನ್ನ ಗುರುತಿಸಿ ನಗೋದು, ಆಧಾರ ಇಲ್ಲದೆ ಕುತ್ಕೊಳ್ಳೋದು, ನಿತ್ಕೊಳ್ಳೋದು, ಅಮ್ಮ ಅಂತ ಕರೆಯೋದು, ಧ್ವನಿನ ಗುರುತಿಸೋದು, ಆಮೇಲೆ ನಡೆಯೋದು, ಎಲ್ಲ ಪವಾಡದ ಹಾಗೆ ನಡೆಯುತ್ತೆ. ಮಗು ದಿನ ದಿನಕ್ಕೆ ಬದಲಾಗತ್ತೆ. ಬೆಳೆದ ಹಾಗೆ ಮಾತು ಕಲಿತು, ಬರಹ ಕಲಿತು, ಶಾಲೆಗೆ ಹೋಗಿ ಸ್ನೇಹಿತರ ಜೊತೆ ಬಾಂಧವ್ಯ ಬೆಳೆಸ್ಕೊಂಡ ಮಗು ತನಗೆ ತಿಳಿಯದ ವಿಷಯಗಳನ್ನೆಲ್ಲ ಕಲಿಯೋದಕ್ಕೆ ಶುರು ಮಾಡುತ್ತೆ. ಅದರ ಚಿಂತನೆ ವಿಕಾಸ ಆಗತ್ತೆ, ವಿಚಾರ ಪ್ರಬುದ್ಧ ಆಗ್ತಾ ಸ್ವಂತ ಅಭಿಪ್ರಾಯಗಳನ್ನು ನೀಡುತ್ತೆ. ಆಗ ಪೋಷಕರಿಗೆ ನಾವು ಎತ್ತಿ ಆಡಿಸಿದ ಮಗು ಇದೇನಾ ಅಂತ ಆಶ್ಚರ್ಯ ಆಗೋಷ್ಟು ದೈಹಿಕ ಬೌದ್ಧಿಕ ಮಾನಸಿಕ ಬೆಳವಣಿಗೆ ಆಗತ್ತೆ. ಮಗು ತನ್ನ ಸಾಮಾಜೀಕರಣಕ್ಕೆ ಒಡ್ಡಿಕೊಂಡಷ್ಟು ಹೆಚ್ಚಿನ ಪ್ರಪಂಚ ಜ್ಞಾನನ ಅರಿವನ್ನ ಬೆಳೆಸ್ಕೊಳ್ಳುತ್ತೆ. ತನ್ನ ಸಂಸ್ಕೃತಿಯ ಭಾಗ ಆಗೋದನ್ನ ಕಲಿಯೋ ಸಾಮಾಜಿಕ ಪ್ರಕ್ರಿಯೆಯೇ ಸಾಮಾಜೀಕರಣ ಆಗತ್ತೆ. ಇದರ ಜೊತೆ ತನ್ನ ಭಾಷೆ, ನಾಡು, ದೇಶ ಮತ್ತೆ ಅವುಗಳನ್ನ ಬೆಳೆಸಿ ಉಳಿಸೋಲಿ ತನ್ನ ಪಾತ್ರದ ಅರಿವದಕ್ಕೆ ಮೂಡತ್ತೆ. ಹೀಗೆ ಮಗುವಲ್ಲಿ ಹಂತ ಹಂತವಾಗಿ ಅರಿವಿನ ಮೊಳಕೆ ಒಡೆದು ಮುಂದೆ ಸಮೃದ್ಧ ಆಗತ್ತೆ. ಇದನ್ನ ಕಗ್ಗ ನಿಸರ್ಗಕ್ಕೆ ಹೋಲಿಸ್ತಾ ಇದೆ. ಮನೆ ಮುಂದೆ ನೆಟ್ಟ ಪುಟ್ಟ ಸಸಿ ದಿನ ಕಳೆದ ಹಾಗೆ ಹೊಸ ಚಿಗುರನ್ನ ಬಿಡ್ತಾ ಬೆಳೆದ ದೊಡ್ಡ ಮರ ಆಗತ್ತೆ. ಅದರ ಬದಲಾವಣೆ ನಿತ್ಯದ್ದು, ನಿರಂತರವಾದದ್ದು. ಹಾಗೆ ನೆಲದಲ್ಲಿ ಉಕ್ಕೋ ಜಲಧಾರೆಗೂ ಕೂಡ ಜಲಮೂಲದ ಹತ್ತಿರ ಇರೋ ನೀರಿನ ಊಟೆ ಯಾವಾಗ್ಲೂ ಉಕ್ಕೋ ಹಾಗೆ ನಿಸರ್ಗದಲ್ಲಿ ಮನುಷ್ಯ ಜೀವನದಲ್ಲಿ ಬದಲಾವಣೆ ಅನಿವಾರ್ಯ, ನಿರಂತರ. ಮತ್ತೆ ಅದೇ ಈ ಭೂಮಿಲಿ ನಾವು ಕಾಣುವಂತ ಸೊಗಸು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಮಹಾಲಕ್ಷ್ಮಿ ಸ್ವೀಟ್ಸ್.
11: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
12: ಪೊನ್ನಜ್ಜಿ, ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾಳೆ, ಹೇಳಿ ನನ್ನ ಹೆಸರನ್ನ. ನನ್ನ ಹೆಸರು ಧೃತಿ ಅಂತ. ನಂಗೆ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಂದೆ.
13: ಹೌದಾ? ಬಾ ಬಾ ಪುಟ್ಟಿ.
12: ಅಜ್ಜಿ, ಅವಳಿಗೇನಂತ ನಾಮಕರಣ ಮಾಡೋಣ?
13: ಏನಂತ ಹೆಸರಿಡೋಣ? ಹಾ, ನೋಡಕ್ಕೆ ರಂಬೆ ಆಗಿದ್ದಾಳೆ, ರಂಬೆ ಅಂತಾನೆ ಕರೆಯೋಣವಾ?
12: ಏನು ರಂಬೆನಾ?
13: ಹ್ಞೂ, ರಂಬೆನೆ.
14: ರಂಬೆ ರಂಬೆ ರಂಬೆ.
15: ಅಜ್ಜಿ, ನಾವೆಲ್ಲ ಬಂದ್ವಿ.
13: ಓ, ಚಿಟ್ಟೆನಾ? ಬಾ ಬಾ ಮರಿ.
12: ನೀನು ಕತೆ ನೆನ್ಪು ಮಾಡ್ಕೊಂಡ್ಯಾ ಅಜ್ಜಿ?
15: ಇವತ್ತು ನಮಗೆ ದೇವತೆಗಳ ಕತೆ ಹೇಳು ಅಜ್ಜಿ.
12: ಹೌದು ಪೊನ್ನಜ್ಜಿ, ನಾನು ಮನೆಗೆ ಹೋಗಿ ನನ್ನ ತಮ್ಮಂಗ ಕತೆ ಹೇಳ್ತೀನಿ.
13: ನಿಮಗೆಲ್ಲ ದೇವತೆಗಳ ಕತೆ ಬೇಕಾ?
0: ಹೇಳೋಣ ಹೇಳೋಣ, ದೇವತೆಗಳ ಕತೆನೇ ಹೇಳೋಣ ಮಕ್ಕಳೇ.
13: ಏಯ್ ಕಳ್ಳ, ಪೊನ್ನಜ್ಜಿನ ಎಣಕ್ಸ್ತೀಯಾ? ಚಿನ್ನು, ಮುಂದಿನ ಸಲ ಪೊನ್ನಜ್ಜಿ ಆಗಿ ನೀನೇ ಕತೆ ಹೇಳಬೇಕು ನೋಡು.
15: ಓಹೋ, ಹೇಳ್ತೀನಿ. ಅದಕ್ಕೇನಂತೆ ಮಕ್ಕಳೇ, ಒಂದು ಊರಲ್ಲಿ ಒಬ್ಬ.
12: ಏ ಚಿನ್ನು, ಸುಮ್ಮನಿರೋ, ಅಜ್ಜಿ ಕತೆ ಶುರು ಮಾಡ್ಲಿ.
13: ಆಯ್ತಾಯ್ತು, ಹಾಗಾದ್ರೆ ನಾನೀಗ ಕತೆ ಶುರು ಮಾಡ್ಲಾ? ಇದೊಂದು ಬಹಳ ಹಿಂದಿನ ಕಾಲದ ಕತೆ ಮಕ್ಕಳೇ. ಶಿಲಾಪುರ ಅಂತ ಒಂದು ಊರಿತ್ತು. ಆ ಊರಿನ ಅಂಚಿನಲ್ಲಿ ಎರಡು ದೇವಸ್ಥಾನಗಳು ಅಕ್ಕಪಕ್ಕದಲ್ಲೇ ಇದ್ದವು. ಒಂದು ಅಂಕಮಾಂಬೆ ಎಂಬ ದೇವತೆಯ ದೇವಸ್ಥಾನ, ಇನ್ನೊಂದು ಜಗದಂಬೆ ದೇವತೆಯ ದೇಗುಲ. ಆ ದೇಗುಲದ ದೇವತೆಯರಿಗೆ ವಿಶೇಷವಾದಂತಹ ಶಕ್ತಿ ಇತ್ತು. ಅದೇನೆಂದರೆ, ತನ್ನ ಸನ್ನಿಧಿಗೆ ಬಂದ ಇಬ್ಬರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಶಕ್ತಿ ಅಂಕಮಾಂಬೆ ದೇವತೆಗೆ ಇತ್ತು. ಮತ್ತು ದಿನಕ್ಕೆ ಒಬ್ಬ ಭಕ್ತನ ಕೋರಿಕೆಯನ್ನು ತೀರಿಸಬಲ್ಲಂತಹ ಶಕ್ತಿ ಜಗದಂಬೆ ದೇವತೆಗೆ ಇತ್ತು. ಶಿಲಾಪುರದ ಊರಿನ ಜನರು ತಮ್ಮ ಅಭೀಷ್ಟಗಳನ್ನೆಲ್ಲ ತೀರಿಸ್ಕೊಳ್ಳೋಕ್ಕೆ ದಿನ ಹಿಂಡ್ ಹಿಂಡಾಗಿ ಅಲ್ಲಿಗೆ ಬರ್ತಾ ಇದ್ರು. ಅಂಕಮಾಂಬೆ ದೇಗುಲ ಸದಾ ಭಕ್ತರ ದಂಡಿನಿಂದ ಗಿಜಿ ಗಿಜಿ ಗುಡ್ತಾ ಇತ್ತು. ಆದರೆ ಜಗದಂಬೆ ದೇಗುಲದಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಭಕ್ತರು ಕಾಣಿಸ್ತಾ ಇದ್ರು. ಯಾಕೆ ಹೇಳಿ ಮಕ್ಕಳೇ?
15: ಯಾಕಂದ್ರೆ ಅಂಕಮಾಂಬೆಗೆ ಇಬ್ಬರಿಗೆ ವರ ಕೊಡೋ ಶಕ್ತಿ ಇತ್ತು, ಮತ್ತೆ ಜಗದಾಂಬೆ ಪಾಪ, ಅವಳು ಒಬ್ಬರಿಗೆ ವರ ಕೊಡಬಹುದಾಗಿತ್ತು.
13: ಹ್ಞೂ, ಹೌದು ಮಕ್ಕಳೇ. ಎಲ್ಲರೂ ಅಂಕಮಾಂಬೆಯನ್ನು ಹಾಡಿ ಹೊಗಳ್ತಾ ಇದ್ರು. ಜಗದಾಂಬೆಯನ್ನು ಅಲ್ಲೊಬ್ರು ಇಲ್ಲೊಬ್ರು ಮೆಚ್ಕೋತಾ ಇದ್ರು. ಅವರಿಬ್ಬರಿಗೂ ಒಂದು ಅಭ್ಯಾಸ ಇತ್ತು. ಅದೇನೆಂದರೆ, ರಾತ್ರಿಯ ವೇಳೆಯಲ್ಲಿ ಆ ದೇವತೆಯರು ದೇವಸ್ಥಾನದ ಗರ್ಭಗುಡಿಯ ಮೂರ್ತಿಯಿಂದ ಹೊರಗೆ ಬಂದು ಪರ್ಯಟನೆ ನಡೆಸ್ತಾ ಇದ್ರು. ಅಂಕಮಾಂಬೆಗೆ ಜಗದಂಬೆಗಿಂತ ತನ್ನ ಹಿರಿಮೆ ದೊಡ್ಡದು ಎನ್ನುವಂತಹ ಅಹಂಭಾವ ಇತ್ತು. ಒಂದಲ್ಲ ಒಂದು ಮಾತು ತೆಗೆದು ಜಗದಂಬೆಯ ಶಕ್ತಿಯನ್ನು ಅವಹೇಳನ ಮಾಡ್ತಾ ಇದ್ಲು. ಆದರೆ ಜಗದಂಬೆ ಅದಕ್ಕೆಲ್ಲ ಹಗೂರವಾಗಿ ನಕ್ಬಿಟ್ಟು ತನ್ನ ಪಾಡಿ ತಾನಿರ್ತಾ ಇದ್ಲು. ಒಂದಿನ ಎಂದಿನ ಹಾಗೆ ರಾತ್ರಿ ಹೊತ್ತಿನಲ್ಲಿ ಇಬ್ಬರೂ ಗರ್ಭಗುಡಿಯಿಂದ ಪರ್ಯಟನೆಗಾಗಿ ಹೊರಗೆ ಬರ್ತಾರೆ.
12: ಅಜ್ಜಿ, ಪರ್ಯಟನೆ ಅಂದರೆ ಏನು?
15: ಅಷ್ಟು ಗೊತ್ತಿಲ್ವಾ? ಪರ್ಯಟನೆ ಅಂದರೆ ವಾಕಿಂಗು.
0: ಏನು, ದೇವತೆಗಳೆಲ್ಲ ವಾಕಿಂಗ್ ಹೋಗ್ತಾರಾ?
13: ಹ್ಞೂ ಚಿನ್ನು, ಪರ್ಯಟನೆ ಅಂದರೆ ತಿರುಗಾಟ ಅಂತ.
15: ಪೊನ್ನಜ್ಜಿ, ನಾನು ದಿನಾಗ್ಲೂ ಅಪ್ಪನ ಜೊತೆ ವಾಕಿಂಗ್ ಹೋಗ್ತೀನಿ.
13: ಹೌದಾ ಪುಟ್ಟಮರಿ? ಈ ಇಬ್ಬರು ದೇವತೆಗಳು ನಿನ್ನ ಹಾಗೆ ರಾತ್ರಿಲಿ ತಿರುಗಾಟಕ್ಕೆ ಹೋಗ್ತಾ ಇದ್ರು. ಅಂಕಮ್ಮಂಬೆಗೆ ಎಂದಿನ ಹಾಗೆ ಜಗದಂಬೆಯನ್ನು ನೋಡಿದಾಗ ಏನಾದರೂ ಕುಹಕದ ಮಾತನ್ನು ಆಡುವಂತಹ ಮನಸ್ಸಾಗುತ್ತೆ. ಅವಳು, ಜಗದ, ಬೆಳಿಗ್ಗೆ ಕೇಳಿದೆಯ ಭಕ್ತಾದಿಗಳ ಸಂಭಾಷಣೆಯನ್ನು ಅಂತ ಹೇಳಿದಾಗ ಜಗದಂಬೆ ನಗ್ತ, ಹಾಂ ಕೇಳಿದೆ, ಭಕ್ತರು ನಿನ್ನ ಮಹಿಮೆಯನ್ನು ಹಾಡಿ ಹೊಗಳ್ತಾ ಇದ್ರು, ಬಹಳ ಸಂತೋಷ ಆಯಿತು. ನನ್ನ ತಂಗಿ ಇಷ್ಟೊಂದು ಪ್ರಸಿದ್ಧಿ ಪಡೆದಿದ್ದಾಳೆ ಅನ್ನೋದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳಿದಾಗ ಅಂಕಮ್ಮಾಂಬೆ, ಹಾಂ ನೀನು ಸತ್ಯವನ್ನೇ ಹೇಳಿದೆ, ನನ್ನ ಭಕ್ತಾದಿಗಳ ದಂಡು ನೋಡಿದಾಗ ನನಗೇ ಬೆರಗಾಗುತ್ತೆ, ಜೊತೆಗೆ ಸಂತೋಷನೂ ಆಗುತ್ತೆ. ಆದರೆ ನಿನ್ನನ್ನು ನೋಡಿದಾಗ ನನಗೆ ತುಂಬ ಅನುಕಂಪ ಹುಟ್ಟುತ್ತೆ. ನನ್ನ ದೇಗುಲವು ಸದಾಕಾಲ ನನ್ನ ಭಕ್ತರಿಂದ ಗಿಜಿ ಗಿಜಿ ಕೊಡ್ತಾ ಇರುತ್ತೆ. ಆದರೆ ನಿನ್ನ ದೇವಸ್ಥಾನವೋ ಭಕ್ತರ ಕೊರತೆಯಿಂದ ಬಣಗುಡ್ತಾ ಇರುತ್ತೆ. ನನ್ನ ಬಳಿ ಬರೋ ಭಕ್ತರ 10ರ 1 ಅಂಶ ಕೂಡ ಭಕ್ತರು ನಿನ್ನ ಬಳಿ ಬರೋಲ್ಲ. ಅದನ್ನು ನೋಡೋಕ್ಕೆ ನನಗೆ ತುಂಬ ಕಷ್ಟ ಅನಿಸುತ್ತೆ. ಹೀಗಿರುವಾಗ ನಿನ್ನ ಮನಸ್ಸಿಗೆ ಎಷ್ಟು ಸಂಕಟ ಆಗ್ತಾ ಇರಬೇಕು? ನಿನಗಿಂತ ನಾನೇ ಹೆಚ್ಚಿನವಳು ಎನ್ನುವಂತಹ ಸಂಗತಿ ನಿನ್ನನ್ನು ಕುಟುಕ್ತಿರ್ಬೇಕಲ್ವಾ ಅಂತ ಪರೋಕ್ಷವಾಗಿ ತನ್ನನ್ನು ತಾನೇ ಹೆಚ್ಚಿನವಳು ಅಂತ ಹೇಳ್ಕೊಳ್ತಾಳೆ. ಅದಕ್ಕೆ ಜಗದಂಬೆ, ಹಾಂ ಇದು ಸತ್ಯ ಸಂಗತಿ, ಅದಕ್ಕೆ ನೀನೇಕೆ ದುಃಖ ಪಡಬೇಕು, ನಾನೇಕೆ ಸಂಕಟ ಪಡಬೇಕು? ನಮ್ಮಿಬ್ಬರ ಕಾರ್ಯ ಒಂದೇ ತಾನೆ, ಭಕ್ತಾದಿಗಳ ಕ್ಷೇಮವನ್ನು ಬಯಸೋದು, ಅದರಲ್ಲಿ ಹೆಚ್ಚೇನು ಕಡಿಮೆ ಏನು? ಸರಿ ಸರಿ, ನಾನಿನ್ನು ನನ್ನ ರಾತ್ರಿ ಸಂಚಾರಕ್ಕೆ ಹೊರಡ್ತೀನಿ ಅಂತ ಹೇಳಿ ಹೊರಟೇ ಬಿಡ್ತಾಳೆ. ಅಂಕಮಾಂಬೆ, ಅಬ್ಬಾ ಇವಳಿಗೇನು ಸಿಟ್ಟೆ ಬರೋದಿಲ್ವೇ? ನನ್ನ ಪ್ರಸಿದ್ಧಿಯನ್ನು ನೋಡಿದ ಮೇಲೂ ಎಷ್ಟು ಪ್ರಶಾಂತವಾಗಿರ್ತಾಳಲ್ಲ ಇವಳು. ನನ್ನ ಗುಣಗಾನವನ್ನು ಅವಳ ಬಾಯಿಂದ ಕೇಳೋಣ ಅಂದರೆ ಅದಕ್ಕೆ ಸದಾಕಾಲ ಕಲ್ಲು ಬೀಳೋ ಹಾಗೆ ಮಾತಾಡ್ತಾಳೆ ಅಂತ ಸಿಡಿಮಿಡಿಗೊಂಡು ತಾನು ಇನ್ನೊಂದು ಕಡೆ ಸಂಚಾರಕ್ಕೆ ಹೊರಟೋಗ್ತಾಳೆ. ಹೀಗಿರುವಾಗ ಒಮ್ಮೆ ಅಂಕಮಾಂಬೆ ದೇವಾಲಯಕ್ಕೆ ಶಿಲಾಪುರದ ರಾಜ ಶರಶ್ಚಂದ್ರ ಒಬ್ಬಂಟಿಯಾಗಿ ಕುದುರೆ ಏರಿ ಬರ್ತಾನೆ. ಕುದುರೆಯಿಂದ ಇಳಿದು ಪ್ರದಕ್ಷಿಣೆ ಹಾಕಿ ದೇವಿಯ ವಿಗ್ರಹದ ಮುಂದೆ ಕೈ ಮುಗಿದು, ಶಿಲಾಪುರದ ರಾಜ ಶರಶ್ಚಂದ್ರನಾದ ನಾನು ನಿನ್ನ ಭಕ್ತ ತಾಯಿ, ನಿನ್ನ ಮಹಿಮೆ ಅಪರಂಪಾರ, ನಾನೀಗ ನೆರೆ ರಾಜ್ಯದ ಸತ್ಯಪಾಲನ ಮೇಲೆ ದಾಳಿ ಮಾಡಲು ಹೋಗುತ್ತಿದ್ದೇನೆ. ಯುದ್ಧದಲ್ಲಿ ಎಷ್ಟಾದರೂ ಪ್ರಾಣ ನಷ್ಟ ಧನ ನಷ್ಟ ಆಗಲಿ ಚಿಂತೆ ಇಲ್ಲ, ನನ್ನ ಸೈನಿಕರು ಎಷ್ಟು ಜನ ಸತ್ತರೂ ತೊಂದರೆ ಇಲ್ಲ, ಜಯ ಮಾತ್ರ ನನ್ನದಾಗಬೇಕು, ನಾನು ಗೆಲ್ಲುವ ಹಾಗೆ ವರ ನೀಡುತ್ತಾಯಿ ಅಂತ ಪ್ರಾರ್ಥನೆ ಮಾಡಿ ಕುದುರೆ ಏರಿ ಹೊರಟೋಗ್ತಾನೆ.
0: ಅವನೆಂತ ರಾಜ,
12: ತನ್ನ ಸೈನಿಕರು ಸತ್ತರೆ ಪರವಾಗಿಲ್ಲ ಅಂತಾನಲ್ಲ,
10: ಅವನು ಒಳ್ಳೆ ರಾಜ ಅಲ್ಲ.
15: ಪುನಜ್ಜಿ ಅವನು ತುಂಬಾ ಕೆಟ್ಟವನು ಅಲ್ವಾ?
12: ಯಾರು ಸತ್ತರೂ ಪರವಾಗಿಲ್ಲ, ತನಗೆ ಮಾತ್ರ ಜಯ ಸಿಗ್ಬೇಕಂತ ನೋಡು.
13: ಹೌದು ಮಕ್ಕಳೇ, ಅವನೊಬ್ಬ ಸ್ವಾರ್ಥಿ ಮಹಾರಾಜ. ಅವನು ಹೋದ ನಂತರ ಬ್ರಹ್ಮರುದ್ರ ಅನ್ನುವಂತಹ ಒಬ್ಬ ಕುಖ್ಯಾತ ದರೋಡೆಕೋರ ಅಂಕಮಾಂಬೆಯ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾನೆ. ನಮೋ ನಮೋ ಮಹಾದೇವಿ, ನಾನು ಬ್ರಹ್ಮರುದ್ರ, ಕುಖ್ಯಾತ ದರೋಡೆಕೋರ. ನಾನಿಂದು ನಿನ್ನ ಕೃಪೆ ಕೋರಿ ಬಂದಿದ್ದೇನೆ. ಶಿಲಾಪುರದ ಧನಿಕ ರಾಮಸೇನನ ಮಗಳಿಗೆ ಇಂದು ಪಾಣಿಗ್ರಹಣ, ನಾನು ಅಲ್ಲಿಗೆ ದಾಳಿ ಮಾಡಿ ಅಲ್ಲಿರುವವರ ಸೊತ್ತನ್ನೆಲ್ಲ ಕೊಳ್ಳೆ ಹೊಡೆಯಬೇಕೆಂದಿದ್ದೇನೆ. ನನ್ನ ಈ ಪ್ರಯತ್ನ ನಿರಾತಂಕವಾಗಿ ನಡೆದು ನನಗೆ ಲಾಭವಾಗುವಂತೆ ಅನುಗ್ರಹಿಸುತ್ತಾಯೇ ಅಂತ ಬೇಡಿ ಆತ ಕೂಡ ಹೊರಟೋಗ್ತಾನೆ.
12: ಅಬ್ಬಬ್ಬಾ, ಈ ಕಳ್ಳನ್ ಬೇಡಿಕೆ ನೋಡು, ಅಂಕಮಾಂಬೆ ಇವನಿಗೆ ವರ ಕೊಡ್ಲೇಬಾರ್ದು.
10: ಹೌದು ಹೌದು,
12: ಅಂಕಮಾಂಬೆ ಏನ್ ಮಾಡ್ತಾಳೆ ನೋಡೋಣ ಈಗ.
13: ಅವನ ಆ ಕಡೆ ಹೋದ್ಮೇಲೆ ರಕ್ತ ಭೈರವ ಎನ್ನುವಂತಹ ಒಬ್ಬ ರಾಕ್ಷಸ ಕೇಕೆ ಹಾಕ್ತಾ ಬಂದು ದೇವಿಯನ್ನ ಬೇಡ್ಕೊಳ್ತಾನೆ. ಅಂಕಮಾಂಬೆ ತಾಯೇ, ನಾನು ರಕ್ತ ಭೈರವ, ಇಂದು ನಿನ್ನ ಸಹಾಯ ಕೋರಿ ಬಂದಿದ್ದೇನೆ. 4 ದಿನಗಳಿಂದ ನರಮಾಂಸ ಸಿಕ್ಕದೇ ಹಸಿವಿನಿಂದ ಸಂಕಟ ಪಡುತ್ತಿದ್ದೇನೆ. ಈಗಲೇ ನನಗೆ 4 ಮನುಷ್ಯರು ಆಹಾರವಾಗಿ ಸಿಗಲಿ. ಪ್ರತಿದಿನವೂ ತಪ್ಪದೆ ನನ್ನ ಆಹಾರಕ್ಕೆ ನರಮಾಂಸ ಸಿಕ್ಕುವ ಹಾಗೆ ಮಾಡಿ ನನ್ನನ್ನು ಅನುಗ್ರಹಿಸುತ್ತಾಯೇ ಅಂತ ಬೇಡಿ ಆತ ಕಾಡಿನ ಕಡೆಗೆ ಹೋಗ್ತಾನೆ.
0: ಎಲ್ಲರೂ ಸುಮ್ಮನಿರಿ, ರಾಕ್ಷಸ ಬಂದು ನಮ್ಮನ್ನ ತಿನ್ಬಿಟ್ರೆ?
12: ಹಾಗೇನಾಗಲ್ಲ, ಪೊನ್ನಜ್ಜಿ ಊರ್ಗೋಲಲ್ಲಿ ಹೀಗೆ ಹೊಡ್ಬಿಟ್ಟು ರಾಕ್ಷಸನ ಹೊಡೆಸ್ಬಿಡ್ತಾಳೆ.
10: ಹೌದು ಹೌದು,
13: ಏ ಮಕ್ಕಳೇ, ನನ್ನನ್ನು ಅಣಕಿಸ್ತೀರಾ? ಈ ಮೂರು ಜನ ಭಕ್ತರ ಆಸೆಗಳನ್ನು ಕೇಳಿ ಅಂಕಮಾಂಬೆಗೆ ತುಂಬ ಗೊಂದಲ ಆಗುತ್ತೆ. ಅವಳು ಇದೆಂಥ ದುಷ್ಟ ಕೋರಿಕೆಗಳು, ಒಬ್ಬ ರಾಜ, ಒಬ್ಬ ಕಳ್ಳ, ಒಬ್ಬ ರಾಕ್ಷಸ, ಆಹಾ ಇವರ ಕೋರಿಕೆಗಳು, ಇದರಲ್ಲಿ ಅಧರ್ಮ, ಅಕ್ರಮ, ಕ್ರೂರತ್ವ ತುಂಬಿಬಿಟ್ಟಿದೆ. ನಾನೊಬ್ಬಳು ಸಾತ್ವಿಕ ದೇವಿ, ಇಂತಹ ಹೀನ ವಿಚಾರಗಳನ್ನು, ಅನ್ಯಾಯಗಳನ್ನು ಖಂಡಿತ ಬೆಂಬಲಿಸಲಾರೆ. ನೋಡೋಣ, ಯಾರಾದರೂ ಒಳ್ಳೆಯ ಭಕ್ತರು ಬಂದರೆ ಅವರ ಕೋರಿಕೆಗಳನ್ನು ಈಡೇರಿಸ್ತೇನೆ ಅಂತ ಒಳ್ಳೆಯ ಭಕ್ತರಿಗಾಗಿ ಅವಳು ಕಾಯ್ತಾಳೆ. ಆದರೆ ಆ ದಿನ ಮತ್ತೆ ಯಾರೂ ಬರೋದೇ ಇಲ್ಲ. ಅವಳು ನಾನು ಅಧರ್ಮವಾದಂತಹ ಇಂತಹ ಕೋರಿಕೆಗಳನ್ನು ನೆರವೇರಿಸೋಕ್ಕೆ ಆಗಲ್ಲ, ಆದರೆ ಹಾಗೆ ಮಾಡದೇ ಇದ್ದರೆ ನನ್ನ ದೇವತ್ವ ಅಳಿದು ಹೋಗುತ್ತೆ. ಪ್ರತಿದಿನನೂ ನನ್ನ ಬಳಿಗೆ ಬರುವಂತಹ ಇಬ್ಬರು ಭಕ್ತರ ಬಯಕೆಗಳನ್ನು ನಾನು ತೀರಿಸಲೇಬೇಕು. ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಜಗದಂಬೆ ಎದುರಿಗೆ ಬರ್ತಾಳೆ. ಆಗ ಅಂಕಮ್ಮಾಂಬೆ, ನೋಡೋಣ ಇವಳು ಏನು ಹೇಳ್ತಾಳೆ ಅಂತ ಎಲ್ಲ ವಿಷಯವನ್ನು ಜಗದಂಬೆಗೆ ಹೇಳ್ತಾಳೆ. ಜಗದ, ದೇವತೆಯಾದವಳು ಇಂತಹ ಕೋರಿಕೆಗಳನ್ನು ಈಡೇರಿಸೋಕ್ಕೆ ಆಗುತ್ತಾ? ಇವೆಲ್ಲ ದೆವ್ವಗಳಿಗೆ ಕೊಡುವಂತಹ ವರಗಳು. ಇಂತಹ ಹಾನಿಕಾರಕ ಅಭೀಷ್ಟಗಳನ್ನು ತೀರಿಸೋಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಆದರೆ ಪ್ರತಿದಿನ ಇಬ್ಬರು ಭಕ್ತರ ಅಭೀಷ್ಟಗಳನ್ನು ನಾನು ಸಿದ್ಧಿ ಮಾಡದೆ ಹೋದರೆ ನನ್ನ ದೇವತಾ ಶಕ್ತಿ ಅಳೆದು ಹೋಗುತ್ತೆ. ಈಗ ನಾನು ಅವರ ಇಷ್ಟಗಳನ್ನು ಪೂರೈಸಿ ನನ್ನ ದೇವತ್ವವನ್ನು ಉಳಿಸ್ಕೊಳ್ಳಲೇ ಅಥವಾ ನನ್ನ ಮಹಿಮೆಯನ್ನು ಕಳೆದುಕೊಳ್ಳಲೇ ಅನ್ನುವಂತಹ ಗೊಂದಲದಲ್ಲಿದ್ದೇನೆ. ಏನು ಮಾಡಲಿ, ನೀನೇ ಹೇಳು ಅಂತ ಹೇಳಿದಾಗ ಜಗದಂಬೆ ಶಾಂತವಾಗಿ, ಅಷ್ಟೇನಾ, ನಾನು ಹೇಳಿದ ಹಾಗೆ ಮಾಡು, ಅವರ ಕೋರಿಕೆಗಳನ್ನು ಈಡೇರಿಸಬೇಡ, ಆಗ ನಿನ್ನ ಮಹಿಮೆ ಹೊರಟೋಗುತ್ತೆ. ಆಮೇಲೆ ನೀನು ನನ್ನ ಹತ್ರ ಬಂದು ನನ್ನ ಭಕ್ತಳ ಹಾಗೆ ನನ್ನ ಮಹಿಮೆಯನ್ನು ಪುನಃ ದೊರಕಿಸಿಕೊಡು ಅಂತ ಪ್ರಾರ್ಥನೆ ಮಾಡು. ದಿನಕ್ಕೆ ಒಬ್ಬರ ಕೋರಿಕೆ ನೆರವೇರಿಸುವ ಶಕ್ತಿ ಇರುವಂತಹ ನಾನು ನಿನ್ನ ಶಕ್ತಿಯನ್ನು ಮತ್ತೆ ಬರುವ ಹಾಗೆ ಮಾಡ್ತೇನೆ, ಆಗ ನಿನ್ನ ಸಮಸ್ಯೆ ಮುಗ್ದೇ ಹೋಗುತ್ತೆ ಅಂತ ಹೇಳ್ತಾಳೆ.
12: ಆಹಾ, ಒಳ್ಳೆಯ ಉಪಾಯ ಹೇಳಿದ್ಲು ಜಗದಂಬೆ.
16: ಹೌದು ಹೌದು.
13: ಹ್ಞೂ ಪುಟ್ಟ, ಅವಳು ಮಾತು ಕೇಳಿ ಅಂಕಮಾಂಬೆ, ಹೌದಲ್ಲ ಇದು ಒಳ್ಳೆಯ ಉಪಾಯ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಿಗೊಂದು ಸಂದೇಹ ಮೂಡುತ್ತೆ. ಸಮಯ ಸಿಕ್ಕಾಗಲೆಲ್ಲ

0: ನಾನೇ ಹೆಚ್ಚಿನವಳು ಅಂತ ಗರ್ವ ತೋರಿದ್ದೆ. ಈ ಸಂದರ್ಭದಲ್ಲಿ ನಾನು ದೇವತ್ವ ಕಳೆದುಕೊಂಡ ಮೇಲೆ ಜಗದಂಬೆ ನನ್ನ ಮೇಲಿನ ಸೇಡು ತೀರಿಸಿಕೊಳ್ಳಲು ನನ್ನ ಕೋರಿಕೆಯನ್ನು ಈಡೇರಿಸದೆ ಹೋದರೆ ಆಗ ನಾನು ಸಾಮಾನ್ಯಳಾಗ್ಬಿಡ್ತೇನೆ. ಇವಳು ಭಕ್ತರ ಪ್ರಿಯ ದೇವತೆ ಆಗ್ತಾಳೆ, ನಾನು ಗತ ವೈಭವನ್ನು ನೆನೆದು ಕುದಿತಾ ಇರಬೇಕಾಗತ್ತೆ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಆಮೇಲೆ ನನ್ನ ಗತಿ ಏನಾದರೂ ಆಗಲಿ, ಈ ಮೂರು ದುಷ್ಟರ ಕೋರಿಕೆಗಳು ನೆರವೇರದೆ ಹೋಗಲಿ ಅಂತ ಮನದಲ್ಲಿ ಹೇಳ್ಕೊಳ್ತಾಳೆ. ತಕ್ಷಣ ಅವಳ ದೇವತ್ವ ಸೋರಿ ಹೋಗಿ ಅವಳ ದಿವ್ಯ ತೇಜಸ್ಸು ಮಾಯವಾಗ್ಬಿಡುತ್ತೆ, ಮುಖ ಕಳಾಹೀನವಾಗುತ್ತೆ. ಅವಳು ಅಯ್ಯೋ ಜಗದ ಜಗದ ಅಂತ ಕೂಗ್ತಾಳೆ. ಆಗ ಜಗದಂಬೆ, ಅಂಕಮ್ಮ ದುಃಖ ಪಡಬೇಡ, ನಾನು ಹೇಳಿದ ಹಾಗೆ ಮಾಡು ಅಂದಾಗ, ಅಂಕಮ್ಮ ದೇವಿ ನಿನ್ನನ್ನೇ ಬೇಡಿಕೊಳ್ಳುತ್ತಿದ್ದೇನೆ, ಹೋದ ನನ್ನ ಶಕ್ತಿ ಮರಳಿ ಬರುವ ಹಾಗೆ ಅನುಗ್ರಹಿಸು ಅಂತ ಬೇಡ್ಕೊಳ್ತಾಳೆ. ಜಗದಂಬೆ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾಳೆ. ಕೂಡಲೇ ಅಂಕಮಾಂಬೆ ಮೊದಲಿನ ಶಕ್ತಿಯನ್ನು ಪಡಿತಾಳೆ.
1: ನಾನು ಅಂದ್ಕೊಂಡೆ ಅವಳು ಆಶೀರ್ವಾದ ಮಾಡಲ್ಲ ಅಂತ. ಹ್ಞೂ ನೋಡು ಎಷ್ಟು ಒಳ್ಳೆ ಬುದ್ಧಿ ಜಗದಂಬೆಗೆ ಅಲ್ವಾ.
2: ಹೌದು ಹೌದು.
0: ಆಗ ಕೃತಜ್ಞತೆಯಿಂದ ಅಂಕಮಾಂಬೆಯ ಕಂಠ ಬಿಗಿದು ಹೋಗುತ್ತೆ. ಅವಳು, ಜಗದ ನಾನು ನಿನಗೆ ಸಮಯ ಸಿಕ್ಕಾಗಲೆಲ್ಲ ಅವಹೇಳನ ಮಾಡಿದ್ದೆ, ಆದರೂ ಕೂಡ ನೀನು ನನಗೆ ಮರಳಿ ನನ್ನ ಶಕ್ತಿಯನ್ನು ಕೊಟ್ಟೆ. ಮುಯಿಗೆ ಮುಯಿ ತೀರಿಸುವ ಅವಕಾಶ ಸಿಕ್ಕರೂ ಕೂಡ ನೀನೇಕೆ ಸುಮ್ಮನಾದೆ ಅಂತ ಅವಳು ಗಳ ಗಳ ಅಂತ ಅಳ್ತಾಳೆ. ಆಗ ಜಗದಂಬೆ ಅವಳನ್ನು ಸಮಾಧಾನ ಮಾಡ್ತಾ, ಅಂಕಮ್ಮ ನೀನು ಆಗಾಗ ನನ್ನನ್ನು ಹೀಗಳೆದುದ್ದು ನಿಜಾನೇ, ಆದರೆ ನಿನ್ನ ಮನಸ್ಸಿನ ಆಳದಲ್ಲಿ ಜನರ ಹಿತಾಸಕ್ತಿಯ ತುಡಿತ ಮಾತ್ರ ಇತ್ತು. ಆ ಮೂರು ದುಷ್ಟ ಕೋರಿಕೆಗಳನ್ನು ಈಡೇರಿಸುವುದರಿಂದ ನಿನ್ನ ಶಕ್ತಿ ಅಳಿದು ಹೋಗುತ್ತೆ ಅಂತ ತಿಳಿದೂ ಕೂಡ ನೀನು ಇದಕ್ಕೆ ಸಿದ್ಧಳಾದೆ. ಅತ್ಯಂತ ನಿಸ್ವಾರ್ಥಿಗಳು ತೋರಿಸುವ ತ್ಯಾಗಬುದ್ಧಿ ಇದು. ಇಂತಹ ನನ್ನ ತಂಗಿಗೆ ನಾನು ಕೇಡು ಬಯಸಕ್ಕೆ ಆಗುತ್ತೆಯೇ ಅಂತ ಹೇಳಿದಾಗ ಅಂಕಮಾಂಬೆ, ಜಗದ ಈ ದಿನ ನಾನು ಮನಪೂರ್ವಕವಾಗಿ ಹೇಳ್ತೀನಿ, ನನಗಿಂತ ನಿನ್ನ ಮಹಿಮೆಯೇ ಹಿರಿದು ಅಂತ ಅಂತ ಅವಳು ಹೇಳಿದಾಗ ಇಬ್ಬರು ಜೋರಾಗಿ ನಗ್ತಾರೆ. ಹ್ಞೂ ಮಕ್ಕಳೇ, ಕತೆ ಎಲ್ಲ ಕೇಳಿದ್ರಲ್ವಾ, ಕತೆ ಹೇಗಿತ್ತು?
2: ಚೆನ್ನಾಗಿತ್ತು, ಚೆನ್ನಾಗಿತ್ತು.
1: ಈ ಕಥೆಯ ನೀತಿ ಏನಂದ್ರೆ, ನಾವು ಎಂತಹ ಉನ್ನತ ಸ್ಥಾನದಲ್ಲಿದ್ದರೂ ಕೆಳಗಿನವರನ್ನು ನಿಕೃಷ್ಟವಾಗಿ ನೋಡಬಾರದು. ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳಿಗೂ ಅದರದ್ದೇ ಆದ ವೈಶಿಷ್ಟ್ಯತೆ ಇರುತ್ತದೆ.
3: ಆನೆ ಗಾತ್ರದಲ್ಲಿ ದೊಡ್ಡದಾಗಿದ್ದರೂ ಇರುವೆ ಮಾಡುವ ಕಾರ್ಯ ಮಾಡಲಾಗದು.
4: ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸಬೇಕು.
0: ಹೌದು ಹೌದು
5: ಪುನಜಿ, ನನ್ನ ನೀತಿ ಅಲ್ಲ ಅರ್ಥನಾಗಲ್ಲ.
0: ಹೋಗ್ಲಿ ಪುಟ್ಟ, ಇವ್ರು ಹಾಗೆ ದೊಡ್ಡವಳಾಗ್ತಿಯಲ್ಲ ಆಗ ಅರ್ಥ ಆಗುತ್ತೆ.
6: ಕತೆ ಚೆನ್ನಾಗಿದೆ ಪೊನ್ನಜಿ.
2: ಸರಿ ಸರಿ ಪೊನ್ನಜಿ, ನಾವಿನ್ ಬರ್ತೀವಿ, ಶುಭ ಹಾರೈಕೆಗಳು.
0: ಆಗ್ಲಿ ಮಕ್ಕಳೇ, ನಿಮಗೂ ಕೂಡ.
7: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
8: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
10: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ June 20 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ,

ಅಪ್ಪನಗರ 2ನೇ ಕ್ರಾಸ್ ಸಾಗರ ರಸ್ತೆ ಶಿವಮೊಗ್ಗ ಇಲ್ಲಿಗೆ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9386636302 ಅಥವಾ 9108235312 ಸಂಪರ್ಕಿಸಬಹುದು. ಮುಂದಿನ ವಿವರ. ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಆರೋಗ್ಯಕರ ವಯೋವೃದ್ಧಿಗೆ ಯೋಗ, ಯೋಗ ಕಲಿಯಿರಿ ಸಮೃದ್ಧ ಜೀವನ ನಡೆಸಿರಿ ಘೋಷವಾಕ್ಯದೊಂದಿಗೆ June 19 to July 5 ಯೋಗಾಸನ ತರಬೇತಿ ಕಾರ್ಯಾಗಾರ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗಾಚಾರ್ಯ ಪತಂಜಲಿ ಜೆ ನಾಗರಾಜ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು, ಭಾರತ ಸರ್ಕಾರದ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ, ಮೇರಾ ಯುವ ಭಾರತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕಾರಾಗೃಹಗಳ ಸುಧಾರಣಾ ಮತ್ತು ಸೇವಾ ಇಲಾಖೆ, ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ, ಪತಂಜಲಿ ಯೋಗ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಪತಂಜಲಿ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಖ್ಯಾತ ಅಂಕಣ ಬರಹಗಾರ ಎಂಎನ್ ಸುಂದರರಾಜ್, ಐಶ್ವರ್ಯ ಶ್ರೀನಿವಾಸ್, ಎಂ ರಮೇಶ್, ಎಂ ಈಶ್ವರಪ್ಪ ನವಲೆ, ಡಾಕ್ಟರ್ ಪಿ ಬಾಲಪ್ಪ ಇತರರು ಇದ್ದರು. ಮುಂದಿನ ವಿವರ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರ. ಇದೀಗ ಮರುಪರೀಕ್ಷೆ ನಡೆಸುವ ಮುನ್ನ ಸೋರಿಕೆ ತಡೆಯಲು ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಏಕೆಂದರೆ ಈ ಅಪ್ಲಿಕೇಶನ್ನಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪಗಳಿವೆ. ಟೆಲಿಗ್ರಾಮ್ ಆಪ್ಅಲ್ಲಿ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಎಡಿಟೆಡ್ ಸ್ಕ್ರೀನ್ಶಾಟ್ಗಳು ಮತ್ತು ಪರೀಕ್ಷೆಗೆ ಪ್ರವೇಶ ಖಾತರಿಯ ಭರವಸೆಗಳೊಂದಿಗೆ ವಿದ್ಯಾರ್ಥಿಗಳನ್ನು ವಂಚಿಸಲಾಗುತ್ತಿದೆ. ಹೀಗಾಗಿ ಭಾರತದಲ್ಲಿ ಟೆಲಿಗ್ರಾಮ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಸಂಬಂಧ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ 2 ಪ್ರತ್ಯೇಕ ನಿರ್ದೇಶನಗಳನ್ನು ನೀಡಿದೆ. ಮೊದಲನೆಯದು June 22 ಭಾರತದಲ್ಲಿ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಲಾಗಿದೆ. ಇದು ಪರೀಕ್ಷಾ ಅವಧಿ ಮತ್ತು ಅದರ ತಕ್ಷಣದ ಪರಿಣಾಮಗಳನ್ನು ಒಳಗೊಂಡಿದೆ. ಎರಡನೆಯದು June 30 ಭಾರತದಲ್ಲಿ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳ ಎಡಿಟ್ ಅನ್ನು ಟೆಲಿಗ್ರಾಮ್ ನಿಷ್ಕ್ರಿಯಗೊಳಿಸಬೇಕೆಂದು ಸೂಚಿಸಿದೆ. ಟೆಲಿಗ್ರಾಮ್ ಪರಿಶೀಲನೆಗೆ ಒಳಪಟ್ಟಿದ್ದು NTA ಪ್ರಕಾರ ಸಂಘಟಿತ ವಂಚನೆ ಮತ್ತು ಸೈಬರ್ ವಂಚನೆ ಜಾಲಗಳು ಈ ಟೆಲಿಗ್ರಾಮ್ ಅನ್ನು ಬಳಸುತ್ತಿವೆ ಎಂಬ ಆರೋಪಗಳ ನಂತರ ಇದರ ಮೇಲೆ ತಿಂಗಳುಗಟ್ಟಲೆ ನಿಗಾ ವಹಿಸಿದ ಬಳಿಕ ಈ ಕ್ರಮ ಕೈಗೊಳ್ಳಲಾಗಿದೆ. ಪೇಪರ್ ಲೀಕ್ ದಿ ನೀಟ್, ರೀನೀಟ್ 2026, ಖಾಸಗಿ ಮಾಫಿಯಾ ಮತ್ತು ರೀನೀಟ್ ಮಾಫಿಯಾ ಮುಂತಾದ ಹೆಸರುಗಳನ್ನು ಹೊಂದಿರುವ ಚಾನೆಲ್ಗಳು ಪರೀಕ್ಷಾ ಪತ್ರಿಕೆಗಳಿಗೆ ಪ್ರವೇಶವನ್ನು ಬಹಿರಂಗವಾಗಿ ಜಾಹೀರಾತು ಮಾಡಿ ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬಗಳಿಂದ 1,000 ರೂಪಾಯಿಗಳಿಂದ 1,00,000 ರೂಪಾಯಿಗಳವರೆಗೆ ಪಾವತಿ ಮಾಡುವಂತೆ ಕೋರಿವೆ ಎಂದು NTA ತಿಳಿಸಿದೆ. ಸುರಕ್ಷತಾ ಪರೀಕ್ಷಾ ಪ್ರಕ್ರಿಯೆಯ ಹೊರಗೆ ಅಂತಹ ಯಾವುದೇ ಪತ್ರಿಕೆ ಅಸ್ತಿತ್ವದಲ್ಲಿಲ್ಲ ಎಂದು ಓಕಿಂ ಪುನರುಚ್ಚರಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ ಎಲ್ಲವರಿಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗನಾಡಿ ಪೋನೋಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಂಥನ ಶಿವಮೊಗ್ಗ ವೈಚಾರಿಕ ವೇದಿಕೆ ವತಿಯಿಂದ ವಂದೇ ಮಾತರಂ 150 ವಿಷಯ ಕುರಿತು ಜೂನ್ 21 ಭಾನುವಾರ ಸಂಜೆ 5:30 ದುರ್ಗಿಗುಡಿ ತಿಲಕ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖ್ ಶ್ರೀ ರಾಜೇಶ್ ಪದ್ಮಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಆಸಕ್ತರು ಪಾಲ್ಗೊಳ್ಳಲು ಕೋರಿದೆ. ವಿವರಗಳಿಗೆ 9164682876 ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೂ ಪ್ರಥಮ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಮಾತ್ರ ಬಾಲಕ ಅಥವಾ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ https://shp.karnataka.gov.in ಜೂನ್ 30 ಒಳಗೆ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಶಿವಮೊಗ್ಗ 08182222206 ಅಥವಾ ಸಾಗರ ವಿಸ್ತರಣಾಧಿಕಾರಿಗಳು 97319799131 ಶಿವಮೊಗ್ಗ ಜಿಲ್ಲಾ ಮಾಹಿತಿ ಕೇಂದ್ರ 90368666642 ತಾಲೂಕು ಮಾಹಿತಿ ಕೇಂದ್ರಗಳಾದ ಭದ್ರಾವತಿ 76768883888 ತೀರ್ಥಹಳ್ಳಿ 95388536080 ಶಿಕಾರಿಪುರ 88619822835 ಸಾಗರ 78291362244 ಸೊರಬ 73382209 ಹೊಸನಗರ 95138155513 ಈ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬೆಂಗಳೂರಿನ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದ ಸಿಎಸ್ ಷಡಾಕ್ಷರಿ ಅವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ. ಬೆಂಗಳೂರಿನ ಲೆಕ್ಕ ಪರಿಶೋಧನಾ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದ್ದು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಶಿವಮೊಗ್ಗ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸಿಎಸ್ ಷಡಾಕ್ಷರಿ ಅಧಿಕಾರ ಸ್ವೀಕರಿಸಿದರು. ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಇವರನ್ನು ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ನಂತರ ಬೆಂಗಳೂರಿನ ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಲಾಯಿತು. ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಸರ್ಕಾರದ ಕಾರ್ಯದರ್ಶಿಗಳು ಈ ಆದೇಶ ಹೊರಡಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ನೀಡುವ ಹುನ್ನಾರ ನಡೆಯುತ್ತಿದ್ದು, ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡುವಂತೆ ಈಗಾಗಲೇ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದು, ಈ ಕುರಿತಾಗಿ ಆಯೋಗ ಈಗಾಗಲೇ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಭಾಗಿದಾರರ ಆಕ್ಷೇಪಣೆ ಅಭಿಪ್ರಾಯವನ್ನು ಸಲ್ಲಿಸಲು ತಿಳಿಸಿದ್ದು, ಈ ಸಂಬಂಧ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೆಸ್ಕಾಂ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ಆಕ್ಷೇಪಣೆ ಅರ್ಜಿಯನ್ನು ಪಡೆದು ಸ್ಥಳದಲ್ಲೇ ಭರ್ತಿ ಮಾಡಿ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಆಕ್ಷೇಪಣೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ನಾಯಕ ಕೆಟಿ ಗಂಗಾಧರ್ ಅವರು, ಇದೊಂದು ಅವೈಜ್ಞಾನಿಕ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಯೋಜನೆಯಾಗಿದ್ದು, ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ಇದರಿಂದ ದೇಶದ ಬೆನ್ನೆಲುಬು ರೈತನ ಜೀವನ ಬರಡಾಗಲಿದೆ. ರೈತರು ಮತ್ತು ಜನಸಾಮಾನ್ಯರು ಪ್ರತಿ ಯೂನಿಟ್ಗೂ ಹೆಚ್ಚಿನ ದರ ತೆರಬೇಕಾಗುತ್ತದೆ. ಖಾಸಗಿ ಕಂಪನಿಗಳ ದೌರ್ಜನ್ಯ ಮತ್ತು ದರ್ಪಕ್ಕೆ ಬಲಿಯಾಗಬೇಕಾಗುತ್ತದೆ. ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ರೈತರು ಮತ್ತು ಕೈಗಾರಿಕೋದ್ಯಮಿಗಳು ನಷ್ಟಕ್ಕೆ ಒಳಗಾಗುತ್ತಾರೆ. ಸಾವಿರಾರು ಕೆಪಿಟಿಎಸ್ಎಲ್ ನೌಕರರು ಉದ್ಯೋಗ ಕಳೆದುಕೊಳ್ಳುತ್ತಾರೆ. ನಿವೃತ್ತ ಉದ್ಯೋಗಿಗಳ ಪಿಂಚಣಿಯ ಮೇಲೆ ಪ್ರಭಾವ ಬೀರುತ್ತದೆ. ಹೊಸ ನೇಮಕಾತಿ ಆಗುವುದಿಲ್ಲ. ಮನಬಂದಂತೆ ದರವನ್ನು ಹೆಚ್ಚಿಸುತ್ತಾರೆ. ಈಗಾಗಲೇ ರಾಜ್ಯದ ವಿದ್ಯುತ್ ನಿಯಮಗಳು ಸದೃಢವಾಗಿದ್ದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೀಗಿರುವಾಗ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿಯನ್ನು ಖಾಸಗಿ ಕಂಪನಿಗಳಿಗೆ ನೀಡುವುದನ್ನು ರೈತ ಸಂಘ ಖಂಡಿಸುತ್ತದೆ ಎಂದು ಅವರು ಹೇಳಿದರು. ಈ ಬಗ್ಗೆ ಈಗಾಗಲೇ ರೈತ ಸಂಘ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ರೈತನ ಮನೆಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದು, ಆಕ್ಷೇಪಣಾ ಪತ್ರವನ್ನು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ನೀಡಲು ಪ್ರಾರಂಭಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಾಮೂಹಿಕವಾಗಿ ರೈತರು ಆಕ್ಷೇಪಣೆಯನ್ನು ಸಲ್ಲಿಸಿದರು. ರೈತ ನಾಯಕ ಕೆಟಿ ಗಂಗಾಧರ್, ಜಗದೀಶ್, ಮಂಜುನಾಥ್ ಸೇರಿದಂತೆ ಹಲವು ರೈತ ನಾಯಕರು ಪಾಲ್ಗೊಂಡಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಎಲ್ಲವರಿಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟ್ರಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲು 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000 ರು, 25,000 ರು ಹಾಗೂ 15,000 ರು ನಗದು ಬಹುಮಾನ ನೀಡಲಾಗುವುದು. ಆಯ್ದ 50 ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗುವುದು. ಸ್ಪರ್ಧೆಯ ಷರತ್ತುಗಳು ಹೀಗಿವೆ. ಈ ಸ್ಪರ್ಧೆಗೆ ಪ್ರವೇಶ ಉಚಿತವಾಗಿದ್ದು ದಿನಾಂಕ 1/1/2025 31/5/2026 ಅವಧಿಯಲ್ಲಿ ಚಿತ್ರಿಸಿರುವ ಚಿತ್ರಗಳನ್ನು ಮಾತ್ರ ಸ್ಪರ್ಧೆಗೆ ಸ್ವೀಕರಿಸಲಾಗುವುದು. ಪ್ರತಿ ಸುದ್ದಿ ಛಾಯಾಚಿತ್ರ ಗ್ರಾಹಕರು ತಾವೇ ಚಿತ್ರಿಸಿರುವ ಹಾಗೂ ಪ್ರಕಟವಾಗಿರುವ ಯಾವುದಾದರೂ 2 ಸುದ್ದಿ ಛಾಯಾಚಿತ್ರಗಳನ್ನು ಮಾತ್ರ ಸ್ಪರ್ಧೆಗೆ ಸಲ್ಲಿಸಬಹುದು. ಸುದ್ದಿ ಛಾಯಾಚಿತ್ರಗಳನ್ನು ಚಿತ್ರಿಸುವುದಕ್ಕೆ ಯಾವುದೇ ಭೌಗೋಳಿಕ ಪರಿಮಿತಿ ಇರುವುದಿಲ್ಲ. ಈ ಸ್ಪರ್ಧೆಯನ್ನು ಸುದ್ದಿ ಛಾಯಾಗ್ರಾಹಕರಿಗಾಗಿ ಮಾತ್ರ ಆಯೋಜಿಸಲಾಗಿದೆ. ಪ್ರತಿಯೊಬ್ಬ ಸ್ಪರ್ಧಿಯು ಅವರು ಸುದ್ದಿ ಛಾಯಾಚಿತ್ರ ಗ್ರಾಹಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕೆಯ ಸಂಪಾದಕರಿಂದ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಅಥವಾ ಆಯಾ ರಾಜ್ಯ ಸರ್ಕಾರಗಳ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಥವಾ PIBU ಪತ್ರಕರ್ತರಿಗಾಗಿ ನೀಡುವ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ PIBU ಪತ್ರಕರ್ತರಿಗಾಗಿ ನೀಡುವ ಕಾರ್ಡ್ ಹೊಂದಿರುವವರು ಅದರ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಛಾಯಾಚಿತ್ರಗಳ ಮೇಲೆ ಹೆಸರು, ಶೀರ್ಷಿಕೆ ಹಾಗೂ ವಾಟರ್ ಮಾರ್ಕ್ಗಳು ಇರಬಾರದು. ಸ್ಪರ್ಧೆಗೆ ಕಳುಹಿಸುವ ಛಾಯಾಚಿತ್ರಗಳ ಅಂದರೆ JPEG ಫಾರ್ಮೆಟ್ನಲ್ಲಿ ಮಾತ್ರ ಸಲ್ಲಿಸಬೇಕು. ಪ್ರದರ್ಶನಕ್ಕೆ ಆಯ್ಕೆಯಾಗುವ ಛಾಯಾಚಿತ್ರಗಳನ್ನು 20x30 ಅಳತೆಯಲ್ಲಿ ಮುದ್ರಣ ಮಾಡಿಸಬೇಕಾಗಿರುವುದರಿಂದ ನೀವು ಕಳುಹಿಸುವ ಇಮೇಜ್ಗಳು 20x30 ಅಳತೆಯ 300 DPI ಕನಿಷ್ಠ 5 MB ಗಾತ್ರದಲ್ಲಿರಬೇಕು. ಮೊಬೈಲ್ ಕ್ಯಾಮರಾದಲ್ಲಿ ಚಿತ್ರಿಸಿರುವ ಚಿತ್ರಗಳನ್ನು ಸ್ಪರ್ಧೆಗೆ ಸ್ವೀಕರಿಸಲಾಗುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಸುದ್ದಿ ಛಾಯಾಚಿತ್ರಗಳು ಸಹಜವಾಗಿರಬೇಕು. ಚಿತ್ರದಲ್ಲಿನ ಯಾವುದೇ ಭಾಗವನ್ನು ತೆಗೆಯುವುದಾಗಲಿ ಅಥವಾ ಸೇರಿಸುವುದಾಗಲಿ ಮಾಡಿರಬಾರದು. AI ಚಿತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಛಾಯಾಗ್ರಾಹಕರು mediaacademy.karnataka.gov.in ವೆಬ್ಸೈಟ್ನಲ್ಲಿ ಇರುವ ನಿಗದಿತ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ತಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ಇಮೇಜ್ಗಳನ್ನು focusonnewskma@gmail.com ಇಮೇಲ್ ವಿಳಾಸಕ್ಕೆ ದಿನಾಂಕ 30/6/2026 ಸಂಜೆ 5 ಒಳಗಾಗಿ ಸಲ್ಲಿಸತಕ್ಕದ್ದು. ನಂತರ ಬಂದ ಚಿತ್ರಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧೆಗೆ ಬಂದಿರುವ ಛಾಯಾಚಿತ್ರಗಳನ್ನು ಪ್ರಶಸ್ತಿಗೆ ಹಾಗೂ ಪ್ರದರ್ಶನಕ್ಕೆ ಆಯ್ಕೆ ಮಾಡಲು ಸುದ್ದಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ 3 ತೀರ್ಪುಗಾರರಿದ್ದು ಅವರು ತೆಗೆದುಕೊಂಡ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಪ್ರಶಸ್ತಿಗೆ ಆಯ್ಕೆಯಾದ 3 ಛಾಯಾಚಿತ್ರಗಳಿಗೆ ಪ್ರಥಮ ಬಹುಮಾನ ರು 35,000, ದ್ವಿತೀಯ ಬಹುಮಾನ 25,000 ಹಾಗೂ ತೃತೀಯ ಬಹುಮಾನ 15,000 ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845351766 ಹಾಗೂ 9449924580 ಕರೆ ಮಾಡುವ ಮೂಲಕ ಅಥವಾ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಉಚಿತ ಅಥವಾ ರಿಯಾಯಿತಿ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮವನ್ನು ಮೇ ತಿಂಗಳಿನಿಂದ ಆರಂಭಿಸಿದ್ದು, ಸರ್ಕಾರದ ಆದೇಶದಂತೆ ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ June 12 ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ಉಚಿತ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ https://sevasindhu.karnataka.gov.in/buspassservices ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ವಿತರಿಸಲಾಗಿರುವ ವಿದ್ಯಾರ್ಥಿಗಳ ಬಸ್ ಪಾಸ್ಗಳನ್ನು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತವೆ. ಆದಾಗ್ಯೂ ವಿದ್ಯಾರ್ಥಿಗಳು ಪಾವತಿಸಿರುವ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ರಾಜ್ಯವಾಸವಿದ್ದು ನೆರೆ ರಾಜ್ಯಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನೆರೆ ರಾಜ್ಯಗಳಲ್ಲಿ ವಾಸವಿದ್ದು ರಾಜ್ಯದೊಳಗೆ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಪಡೆಯಬಹುದಾಗಿದೆ. ಈಗಾಗಲೇ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಲಾದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು 15 ಒಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪಾಸ್ ವಿತರಣಾ ಕೌಂಟರ್ಗಳ ವಿವರಗಳನ್ನು ವಿದ್ಯಾರ್ಥಿಗಳ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ https://ksrtc.karnataka.gov.in/studentpass ಒದಗಿಸಲಾಗಿದೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ. ನಂಗಂತೂ ಬಹಳ ಇಷ್ಟ, ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
5: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
6: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಇರೋದೊಂದು ಲೈಫನ್ನ ಆದಷ್ಟು ಖುಷಿಯಿಂದ, ಆರೋಗ್ಯವಾಗಿ, ಹ್ಯಾಪಿಯಾಗಿ ಕಳೆಯೋಣ. ಏನಂತೀರಾ? ನಿಮ್ಮೆಲ್ರಿಗೂ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತ ಒಬ್ರು ಗೆಸ್ಟ್ ಬಗ್ಗೆನೇ ಮಾತಾಡೋಣ ಅಂತ. ಯಾರ ಅರ್ಪಿತಾ ಇವತ್ತು ಗೆಸ್ಟ್, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನೀವು ಕೇಳೋದಾದ್ರೆ, ಇವತ್ತು ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಾವು ಭೇಟಿ ನೀಡ್ತಾ ಇರೋರು ಪ್ರಕೃತಿಯ ಅತಿ ಎತ್ತರವಾದ ಆಶ್ಚರ್ಯವನ್ನು. ಅರೆ, ಪ್ರಕೃತಿಯಲ್ಲಿ ಅತಿ ಎತ್ತರವಾದ ಆಶ್ಚರ್ಯನ ಯಾವ್ದಿದು? ಪ್ರಾಣಿನೋ, ಪಕ್ಷಿನೋ, ಹಣ್ಣೋ, ತರಕಾರಿನೋ ಅಂತ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ, ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಹೌದು ಕೇಳುಗರೆ, ಇವತ್ತು ನಾವು ಒಂದು ಅತಿ ಎತ್ತರವಾದ ಜೀವಿಯ ಬಗ್ಗೆ ಊಹಿಸಿ ನೋಡಿ. ನೀವು ಕುತ್ತಿಗೆಯನ್ನ ಎಷ್ಟು ಮೇಲಕ್ಕೆತ್ತಿದ್ರು ಅದಕ್ಕೆ ಮಿತಿ ಇಲ್ಲದಷ್ಟು ಎತ್ತರವಾದ ಪ್ರಾಣಿ ಯಾವುದು ಅಲ್ವಾ? ಹೌದು, ನೀವು ಸರಿಯಾಗಿ ಗೆಸ್ ಮಾಡಿದೀರಾ, ಅದೇನೆ, ಜಿರಾಫೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಿರಾಫೆ ಬಗ್ಗೆ ಮಾತನಾಡೋಣ ಅಂತ. ನೋಡೋದಕ್ಕೆ ಒಂದೇ ಸಮನೆ ನಿಂತು ಮರಗಳ ಮೇಲೆ ಎಲೆಗಳನ್ನ ಸವಿಯುವ ಈ ಸುಂದರ ಪ್ರಾಣಿ ನಿಜಕ್ಕೂ ಒಂದು ವಿಸ್ಮಯ. ಮನುಷ್ಯನ ಬೆರಳಚ್ಚು ಹೇಗೆ ವಿಭಿನ್ನವೋ, ಜಿರಾಫೆಯ ಮೈ ಮೇಲಿನ ಆ ಚುಕ್ಕಿಗಳ ವಿನ್ಯಾಸ ಇದೆಯಲ್ಲ, ಅದು ಕೂಡ ಹಾಗೆ. ಪ್ರತಿಯೊಂದು ಜಿರಾಫೆಗೂ ವಿಭಿನ್ನವಾಗಿರುತ್ತೆ, ಒಂದರಂತೆ ಮತ್ತೊಂದು ಇರೋದಿಲ್ಲ. ಒಂದು ಪಾಯಿಂಟ್ ಅಲ್ಲಾದ್ರೂ ಚೇಂಜಸ್ ಇದ್ದೇ ಇರುತ್ತೆ. ಇನ್ನು ಇದರ ನಾಲಿಗೆಯ ವಿಷಯಕ್ಕೆ ಬಂದ್ರೆ, ಇದು ಸುಮಾರು 20 ಇಂಚು ಉದ್ದ ಇರುತ್ತೆ. ಒಂದ್ ಕ್ಷಣ ನಿಮ್ಮ ನಾಲ್ಗೆಯನ್ನ ಕೈಯಲ್ಲಿ ಅಳತೆ ಮಾಡಿ, ಎಷ್ಟಿರ್ಬೋದು? ಅಬ್ಬಬ್ಬ ಅಂದ್ರೆ 3 ಇಂಚು, 4 ಇಂಚು ಇದ್ರೆ ಹೆಚ್ಚು. ಆದ್ರೆ ಈ ಜಿರಾಫೆಗಿದೆಯಲ್ಲ, ಜಿರಾಫೆಯ ನಾಲಿಗೆ ಸುಮಾರು 20 ಇಂಚು ಉದ್ದ ಇರತ್ರಿ. ಅಬ್ಬಬ್ಬಾ, ಅದಕ್ಕಾಗಿನೇ ಅದು ಅಷ್ಟೊಂದು ಹೈಟ್ ಇದೆ. ಹೈಟ್ ಇದ್ರೂ ಕೂಡ ಫುಡ್ನ ಹಾಗೆ ಕಲೆಕ್ಟ್ ಮಾಡ್ಕೊಂಡು ತಿನ್ನತ್ತೆ. ಸೊ ಎಷ್ಟು ಎತ್ತರದಲ್ಲಿರುವಂತಹ ಎಲೆಗಳನ್ನಾದ್ರೂ ಸುಲಭವಾಗಿ ತಿನ್ನೋಕೆ ಅದಕ್ಕೆ ಸಾಧ್ಯ, ಇದರ ನಾಲಿಗೆ ಉದ್ದ ಇರೋದ್ರಿಂದ. ಅದಕ್ಕಾಗಿನೆ ಜಿರಾಫೆ ಪಕ್ಕ ಎಂತ ಮರ ಇದ್ರು ಕೂಡ ಆ ಮರದಲ್ಲಿರುವಂತಹ ಎಲೆಗಳನ್ನ, ಹಣ್ಣುಗಳನ್ನ ಈ ಜಿರಾಫೆ ತಿನ್ನುವಂಥದ್ದು. ಅದಕ್ಕೆ ಅಷ್ಟು ಸಾಮರ್ಥ್ಯ ಕೂಡ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಜಿರಾಫೆಗಳು ದಿನಕ್ಕೆ ಕೇವಲ 30 ನಿಮಿಷ ಮಾತ್ರ ನಿದ್ದೆ ಮಾಡುತ್ತೆ. ಅಬ್ಬಬ್ಬಾ, ನಮ್ಗೆ ಒಂದು ದಿನಕ್ಕೆ 24 ಗಂಟೆಯಲ್ಲಿ ಸುಮಾರು 8-10 ಗಂಟೆ ಮಲ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ಕೆಲವೊಮ್ಮೆ 8 ಗಂಟೆ ಮಲ್ಕೊಂಡ್ರು ಇನ್ನೂ ನಿದ್ದೆ ಸಾಲಲ್ಲ ಅಂತ ಕೆಲವರು ಹೇಳ್ತಾರೆ. ಇವರ ಮಧ್ಯೆ ಒಂದು ದಿನಕ್ಕೆ ಸುಮಾರು ಬರೀ 30 ನಿಮಿಷ ಮಾತ್ರ ನಿದ್ದೆ ಮಾಡುವಂತಹ ಜೀವಿ ಯಾವ್ದಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಜಿರಾಫೆ ಮಾತ್ರ. ಖಂಡಿತ ಈ ಜಿರಾಫೆಗಳು ತುಂಬಾ ಶ್ರಮಜೀವಿಗಳು. ಅಷ್ಟೇ ಅಲ್ಲ, ಜಿರಾಫೆಗಳಿಗೆ ಶಬ್ದಗಳೇ ಇಲ್ಲ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಅವುಗಳು ನಮ್ಮ ಕಿವಿಗೆ ಕೇಳಿಸ್ತಿದ್ರು ಕೂಡ ಇನ್ಫ್ರಾಸಾನಿಕ್ ಧ್ವನಿಗಳ ಮೂಲಕ ತಮ್ಮೊಳಗೆ ಸಂವಹನವನ್ನ ನಡೆಸುತ್ತೆ. ಎಂಥ ಅದ್ಭುತವಾದ ಜೀವಿ ಅಲ್ವಾ ಎತ್ತರದ ಪ್ರಾಣಿ ಜಿರಾಫೆ ಬಗ್ಗೆ ಕೇಳ್ತಾ ಇದ್ರೆ ಕಾಡಿನ ಸಂಚಾರವೇ ನಮಗೆ ಕಣ್ಣೆದುರು ಬಂದಂತಾಗತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಿರಾಫೆ ಬಗ್ಗೆ ಮತ್ತೊಂದಿಷ್ಟು ಇನ್ಫಾರ್ಮೇಶನ್ ನೀಡೋದು ಬಾಕಿ ಇದೆ. ಖಂಡಿತವಾಗ್ಲೂ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಒಬ್ರು ತಮ್ಮ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಸಂಡೇ ಆಗಿರೋದಕ್ಕಾಗಿ ಇವತ್ತೇನೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅವರೇನೆ ಜಿರಾಫೆ. ಕೇಳುಗರೆ, ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಜಿರಾಫೆ ದಿನವನ್ನ ಆಚರಿಸಲಾಗುತ್ತೆ. ಭೂಮಿಯ ಮೇಲಿನ ಅತಿ ಎತ್ತರವಾದ ಜೀವಂತ ಪ್ರಾಣಿಯಾಗಿರುವಂತಹ ಜಿರಾಫೆಗಳ ಸಂರಕ್ಷಣೆ ಹಾಗೆ ಅವು ಎದುರಿಸ್ತಾ ಇರುವಂತಹ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ, ಮೀಸಲಿಡಲಾಗಿದೆ ಕೂಡ. ಇನ್ನು ಜೂನ್ 21ರ ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತ್ಯಂತ ದೀರ್ಘಕಾಲ ದಿನವಾಗಿದೆ. ಇದು ಜಿರಾಫೆಯ ಉದ್ದನೆಯ ಕುತ್ತಿಗೆಯನ್ನ ಸಂಕೇತಿಸುತ್ತೆ. ಈ ದಿನದಂದು ಪ್ರಪಂಚಾದ್ಯಂತ ಮೃಗಾಲಯಗಳು ಹಾಗೆ ವನ್ಯಜೀವಿ ಸಂಸ್ಥೆಗಳು ವಿಶೇಷ ಕಾರ್ಯಕ್ರಮಗಳನ್ನ ಹಾಗೆ ನಿಧಿ ಸಂಗ್ರಹಣಾ ಅಭಿಯಾನಗಳನ್ನ ಆಯೋಜನೆ ಮಾಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಜಿರಾಫೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗ್ತಾ ಇದೆ. ಇವುಗಳ ನೈಸರ್ಗಿಕ ಆವಾಸ ಸ್ಥಾನವನ್ನ ರಕ್ಷಿಸೋದು ಈ ಅಭಿಯಾನದ ಮುಖ್ಯ ಗುರಿಯಾಗಿದೆ. ಕೇಳುಗರೆ, ಈ ಜಿರಾಫೆಗಳು ಸಾಮಾಜಿಕ ಹಾಗೆ ಬುದ್ಧಿವಂತ ಜೀವಿಗಳು. ಆಫ್ರಿಕನ್ ಸವನ್ನಾಕ್ಕಿಂತ ಮೇಲಿರುವ ಇವು ಭೂಮಿಯ ಮೇಲಿನ ಅತ್ಯಂತ ಗುರುತಿಸಬಹುದಾದ ಪ್ರಾಣಿಗಳಲ್ಲಿ ಒಂದಾಗಿದೆ. ವಿಶ್ವದ ಅತಿ ಎತ್ತರದ ಭೂ ಪ್ರಾಣಿಗಳ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ಆ ಪೈಕಿಯಲ್ಲಿ ಜಿರಾಫೆ ಕೂಡ ಒಂದು. ಅದಕ್ಕೆ ಜಿರಾಫೆಗಾಗಿ ಒಂದು ದಿನವನ್ನ ಮೀಸಲಿಟ್ಟಿದ್ದಾರೆ. ಅದೇನೇ ಜೂನ್ 21 ಅಂತಾರಾಷ್ಟ್ರೀಯ ಜಿರಾಫೆ ದಿನ. ಈ ಒಂದು ಜಿರಾಫೆ ಏನಿದೆ, ಅದ್ಭುತ ಜೀವಿಗಳು ಹೌದು. ಇದರ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಅನನ್ಯತೆಯನ್ನ ಆಚರಿಸೋಕೆ ಒಂದು ಅವಕಾಶವಾಗಿದೆ ಈ ದಿನ. ಓಕೆ, ಜಿರಾಫೆಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಲ್ಲಿದೆ ಕೇಳುಗರೆ. ಏನ್ ಗೊತ್ತಾ, ಎಲ್ಲಾ ಜಿರಾಫೆಗಳ ಪ್ರಭೇದಗಳು ಆಫ್ರಿಕಾದ ಹುಲ್ಲುಗಾವಲುಗಳು ಹಾಗೆ ತೆರೆದ ಕಾಡು ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ. ಜಿರಾಫೆಗಳ ವಿಧಗಳಲ್ಲಿ ಉತ್ತರ ಜಿರಾಫೆ, ದಕ್ಷಿಣ ಜಿರಾಫೆ, ಮಸಾಯಿ ಜಿರಾಫೆ ಹಾಗೆ ರೆಟಿಕ್ಯುಲೇಟೆಡ್ ಜಿರಾಫೆ ಕೂಡ ಸೇರಿರುವಂತದ್ದು. ಜಿರಾಫೆಗಳು ಕಾಡು ಪ್ರಾಣಿಗಳು, ಅವು ಮನುಷ್ಯರೊಂದಿಗೆ ಸಂವಹನ ನಡೆಸೋಕೆ ಬಯಸೋದಿಲ್ಲ, ಸೆರೆಯಲ್ಲಿಯೂ ಸಹ ಇರೋದಿಲ್ಲ. ಇವುಗಳು ಕಾಡಿನಲ್ಲಿ ಅಡ್ಡಾಡ್ಕೊಂಡು ಆರಾಮಾಗಿರ್ಬೇಕು, ಅವಾಗ ಇವುಗಳಿಗೆ ಹೆಚ್ಚು ಖುಷಿ. ಜಿರಾಫೆಗಳು ಗುಂಪನ್ನ ಗೋಪುರ ಅಂತ ಕರೆಯಲಾಗುತ್ತೆ. ಇದು ಭೂಮಿಯ ಮೇಲಿನ ಅತಿ ಎತ್ತರ ಪ್ರಾಣಿಯ ಸೂಕ್ತವಾದ ಸಾಮೂಹಿಕ ಹೆಸರು ಕೂಡ ಹೌದು. ಆಫ್ರಿಕನ್ ಜಿರಾಫೆಗಳು ಕ್ರೀಡೆಗಾಗಿ ಬೇಟೆಯಾಡುತ್ತೆ. ಇನ್ನು ಜಿರಾಫೆಗಳು ದೀರ್ಘಕಾಲದ ಗರ್ಭಿಣಿಯಾಗಿರುತ್ತೆ. ಹೌದು, ಜಿರಾಫೆಯ ಗರ್ಭಾವಸ್ಥೆ ಎಷ್ಟಿರ್ಬೋದು ಗೊತ್ತಾ? ಮನುಷ್ಯರದಾದ್ರೆ 8-9 ತಿಂಗಳು ಅಂತಾರೆ, ಕೆಲವರಿಗೆ 6 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಇನ್ನು ಈ ಜಿರಾಫೆಗಳಿಗೆ ಗರ್ಭಾವಸ್ಥೆ ಲಾಂಗ್ ಟರ್ಮ್ ಇರುತ್ತೆ. ಸುಮಾರು 15 ತಿಂಗಳವರೆಗೆ ಕೂಡ ತನ್ನ ಮರಿಯನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಕಾಯ್ತಾ ಇರುತ್ತೆ ಜಿರಾಫೆ. ಹಾಗಿದ್ರೆ ಜಿರಾಫೆಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎತ್ತರದ ಜೀವಿ ಜಿರಾಫೆ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಜಿರಾಫೆಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೆ. ಆ ಜಿರಾಫೆಗಳು ಗರ್ಭಿಣಿಯಾಗಿದ್ದಾಗ ಸುಮಾರು 15 ತಿಂಗಳು ತನ್ನ ಮರಿಗಳನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳುತ್ತೆ ಅಂತ. ಜಿರಾಫೆಗಳು ವಿಶೇಷವಾಗಿ ಗದ್ದಲದ ಪ್ರಾಣಿಗಳಲ್ಲ, ಆದ್ರೂ ಕೂಡ ವಿಜ್ಞಾನಿಗಳು ಜಿರಾಫೆಯ ವಿವಿಧ ಶಬ್ದವನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಅವು ಬೆದರಿಕೆ ಹಾಕಿದಾಗ ಗೊರಕೆ ಹೊಡೆಯುತ್ತೆ, ಇನ್ನು ಬುಸುಗುಟ್ಟುತ್ತೆ. ಮತ್ತೆ ಹೆಣ್ಣು ಜಿರಾಫೆಗಳು ತಮ್ಮ ಮರಿಗಳಿಗೆ ಗರ್ಜನೆ ಮಾಡುವ ಶಬ್ದವನ್ನ ಕೂಡ ನಾವೆಲ್ಲರೂ ಈ ಅನಿಮಲ್ ಝೂಗಳಿಗೆ ಹೋದಾಗ ನೋಡಬಹುದು. ಹಾಗಿದ್ರೆ ಈ ಜಿರಾಫೆಗಳು ಅಳಿವಿನಂಚಿನಲ್ಲಿದೆಯಾ? ಜಿರಾಫೆಗಳಿಗೆ ಇರುವ ಬೆದರಿಕೆಗಳು ಯಾವುದು ಅಂತ ನೀವು ಗಮನಿಸದಾದ್ರೆ ಕೇಳುಗರೆ, ಜಿರಾಫೆಗಳು IUCN ಕೆಂಪು ಪಟ್ಟಿಯಲ್ಲಿದೆ. ಅಂದ್ರೆ ದುರ್ಬಲ ಪಟ್ಟಿ ಅದು, ಅದನ್ನ ದುರ್ಬಲ ಪಟ್ಟಿ ಅಂತ ಮಾಡಲಾಗಿದೆ. ಇವುಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಅವು ಕಾಡಿನಲ್ಲಿ ಅಳಿವಿನಂಚಿನ ಅಪಾಯ ಹೆಚ್ಚಿದೆ. ಜಿರಾಫೆಗಳು ಎದುರಿಸುತ್ತಿರುವಂತಹ ಕೆಲವು ಬೆದರಿಕೆಗಳೇನಪ್ಪಾ ಅಂದ್ರೆ, ಟ್ರೋಫಿ ಬೇಟೆ ಅಂದ್ರೆ ಜಿರಾಫೆಗಳು ಸೇರಿದಂತೆ ಸಾಕಷ್ಟು ಪ್ರಾಣಿಗಳನ್ನ ಉದ್ದೇಶಪೂರ್ವಕವಾಗಿ ಕ್ರೀಡೆಗಾಗಿ ಕೊಲ್ತಾರೆ. ಇದು ಬೇಟೆಗಾರರು ಶುಲ್ಕವನ್ನ ಪಾವತಿಸ್ತಾರೆ. ಹಾಗೆ ಈ ಕಾಡು ಪ್ರಾಣಿಗಳು ಬೇಟೆಯಾಡೋಕೆ ಅನುಮತಿಸಲಾಗುತ್ತೆ. ಪ್ರಾಣಿಗಳ ದೇಹದ ಭಾಗಗಳೊಂದಿಗೆ ಮನೆಗೆ ಹಿಂತಿರುಗಿ ಅವುಗಳನ್ನ ಪ್ರದರ್ಶನಕ್ಕೆ ಕಳಿಸಬಹುದು. ಹಾಗಿದ್ರೆ ಈ ವಿಶ್ವ ಜಿರಾಫೆ ದಿನವನ್ನ ನಾವು ಹೇಗೆ ಆಚರಿಸಬಹುದು ಅಂತ ಕೇಳೋದಾದ್ರೆ, ಜಿರಾಫೆಗಳು ಹಾಗೆ ಅವುಗಳ ಆವಾಸ ಸ್ಥಾನಗಳನ್ನ ರಕ್ಷಿಸೋಕೆ ಕ್ರಮ ಕೈಗೊಳ್ಳುವುದು ಎಲ್ಲರ ಕರ್ತವ್ಯ ಕೂಡ ಹೌದು. ನಿಜವಾದ ಜಿರಾಫೆ ಸಂರಕ್ಷಣೆಗೆ ಮೀಸಲಾಗಿರುವಂತಹ ನಿಜವಾದ ಪ್ರಾಣಿಧಾಮವನ್ನ ಗುರುತಿಸೋಕೆ ಕಲಿಬೇಕು, ನಂತರ ನಮ್ಮ ಬೆಂಬಲವನ್ನ ಅಲ್ಲಿಗೆ ನೀಡಬೇಕು. ಈ ಜಿರಾಫೆಯಲ್ಲಿ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ಕೇಳಿದ್ರೆ, ಜಿರಾಫೆಯ ವಿಶೇಷವಾದಂತಹ ಶಾರೀರಿಕ ರಚನೆ ಹೌದು. ಹೃದಯದ ಸಾಮರ್ಥ್ಯ ಎಷ್ಟಿದೆ ಗೊತ್ತಾ? ಜಿರಾಫೆಯ ಕುತ್ತಿಗೆಗೆ ಅತಿ ಉದ್ದವಾಗಿರೋದ್ರಿಂದ ರಕ್ತವನ್ನ ತಲೆಗೆ ಪಂಪ್ ಮಾಡೋಕೆ ಅದಕ್ಕೆ ತುಂಬಾ ಕಷ್ಟ ಆಗತ್ತೆ, ಹೃದಯದ ಅಗತ್ಯವಿರುತ್ತೆ. ಇನ್ನು ಇದರ ಹೃದಯ ಸುಮಾರು 11 ಕೆಜಿ ತೂಕ ಇರುತ್ತೆ. ಅಬ್ಬಬ್ಬಾ, ಹೃದಯನೇ 11 ಕೆಜಿ ತೂಕ ಇರುತ್ತೆ ಈ ಒಂದು ಜಿರಾಫೆಗೆ. ಇನ್ನು ಮನುಷ್ಯನ ಹೃದಯಕ್ಕಿಂತ 2-3 ಪಟ್ಟು ಹೆಚ್ಚಿನ ಒತ್ತಡದಲ್ಲಿ ರಕ್ತವನ್ನ ಪಂಪ್ ಮಾಡಲಾಗತ್ತೆ. ಜಿರಾಫೆ ನೀರ್ ಕುಡಿಯೋಕೆ ತಲೆ ತಗ್ಗಿಸಿದಾಗ ರಕ್ತದ ಹಠಾತ್ ಒತ್ತಡದಿಂದ ಮೆದುಳು ಹಾನಿಯಾಗತ್ತೆ. ಮೆದುಳು ಹಾನಿಯಾಗದಂತೆ ತಡೆಯೋಕೆ ಅವುಗಳ ಕುತ್ತಿಗೆಯಲ್ಲಿ ವಿಶೇಷವಾಗಿ ವಾಲ್ಟ್ ನಟ್ಗಳು ಹಾಗೆ ರಕ್ತನಾಳಗಳ ವ್ಯವಸ್ಥೆ ಇರುವಂತದ್ದು. ಇನ್ನು ಜಿರಾಫೆ ನಾಲಿಗೆ ಸುಮಾರು 20 ಇಂಚಿಗಿಂತ ಹೆಚ್ಚಾಗಿದೆ ಅಂತ ಹೇಳಿದೆ. ಜಿರಾಫೆಯಲ್ಲಿ ನಾಲಿಗೆ ಕಂಡು ನೇರಳೆ ಅಥವಾ ಕಪ್ಪು ಬಣ್ಣದಲ್ಲಿರುವಂತಹ ಕೆಲವೊಂದು ವಸ್ತುಗಳು, ಅಂದ್ರೆ ಇದು ಬಿಸಿಲಿನಲ್ಲಿ ಹೆಚ್ಚು ಸಮಯ ಹೊರಗಿರೋದ್ರಿಂದ ಸುಡದಂತೆ ರಕ್ಷಣೆ ಮಾಡುತ್ತೆ, ರಕ್ಷಣೆ ನೀಡೋಕೆ ಪ್ರಯತ್ನಿಸುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿರಾಫೆ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಜಿರಾಫೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ವಿಷಯಗಳಿದೆ. ಯಾಕಪ್ಪ ಅಂದ್ರೆ, ಇವುಗಳ ಜೀವನ ಶೈಲಿ ಇರ್ಬೋದು, ನಡವಳಿಕೆ ಇರ್ಬೋದು, ಎಲ್ಲವೂ ಎಲ್ಲರಿಗೂ ಮೆಚ್ಚುವಂಥದ್ದು. ನಿಂತ್ಕೊಂಡಾಗ ನಿದ್ದೆ ಮಾಡುತ್ತೆ, ಇವುಗಳು ನಿದ್ದೆ ಮಾಡೋಕೆ ಜಾಸ್ತಿ ಸಮಯ ಕೂಡ ಬೇಕಾಗಿಲ್ಲ. ದಿನದಲ್ಲಿ ಒಟ್ಟು 30 ನಿಮಿಷದಿಂದ 2 ಗಂಟೆ ಮಲ್ಕೊಂಡ್ರೆ ಹೆಚ್ಚು. ಜೊತೆಗೆ ನೋಡೋಕೆ ನಿಧಾನವಾಗಿ ಕಂಡ್ರು ಕೂಡ ಜಿರಾಫೆಗಳು ಅಪಾಯದ ಸಮಯದಲ್ಲಿ ಗಂಟೆಗೆ ಸುಮಾರು 50-40 ಕಿಲೋಮೀಟರ್ ದೂರದಲ್ಲಿ ಓಡುತ್ತೆ. ಇನ್ನು ಜಿರಾಫೆ ಮರಿ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಓಡಾಡಕ್ಕೆ ಕೂಡ ಪ್ರಾರಂಭಿಸುತ್ತೆ. ಹುಟ್ಟುವಾಗ್ಲೇ ಆ ಮರಿ ಸುಮಾರು 1.5-2 ಮೀಟರ್ ಎತ್ತರ ಇರುತ್ತೆ. ನೋಡಿ, ಜಿರಾಫೆ ಮರಿ ಎಷ್ಟು ಕ್ಯೂಟ್ ಆಗಿರುತ್ತೆ, ಕೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ. 1-2 ಮೀಟರ್ ಕೂಡ ಎತ್ತರವಾಗಿರುತ್ತೆ. ಗಂಡು ಜಿರಾಫೆಗಳು ತಮ್ಮ ಹಕ್ಕಿಗಾಗಿ ಅಥವಾ ಸಂಗಾತಿಗಾಗಿ ಕುತ್ತಿಗೆಯನ್ನ ಬಳಸ್ಕೊಂಡು ಬಂದು ಹೋರಾಡತ್ತೆ. ಇದನ್ನ ನೆಕ್ಕಿಂಗ್ ಅಂತ ಕೂಡ ಕರೀತಾರೆ. ಕೇಳುಗರೆ, ಜಿರಾಫೆಗಳು ಪ್ರಸ್ತುತ ಅಪಾಯಕ್ಕೊಳಗಾಗ್ತಿರುವಂತಹ ಪ್ರಭೇದಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕಾಡುಗಳ ನಾಶ ಹಾಗೆ ಅಕ್ರಮ ಬೇಟೆಯಾಡುವಿಕೆ ಇವುಗಳ ಸಂಖ್ಯೆ ಕಡಿಮೆಯಾಗೋಕೆ ಪ್ರಮುಖ ಕಾರಣ ಆಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಜಿರಾಫೆ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ, ನಾನು ಹೋಗ್ ಬರ್ತೀನಿ, ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೇನೆ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ನಾನಿವತ್ತು ನಮ್ಮ ದೇಶವನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಅಲ್ಲಿನ ಒಂದು ವಿಶೇಷತೆಯ ಬಗ್ಗೆ ಇವತ್ತು ನಿಮಗೆ ತಿಳಿಸೋಣ ಅಂತ ಇದ್ದೀನಿ. ಆ ವಿಶೇಷತೆ ಏನು, ಆ ವಿಶೇಷವಾದ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ವಿಶ್ವದ ಅತ್ಯಂತ ಎತ್ತರವಾದ ಕಟ್ಟಡವಾಗಿರುವಂತಹ ದುಬೈನಲ್ಲಿರುವ ಬುರ್ಜ್ ಖಲೀಫಾದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬುರ್ಜ್ ಖಲೀಫಾ ಹೆಸರನ್ನ ಎಲ್ರು ಕೂಡ ಕೇಳಿರ್ತೀವಿ ಅಲ್ವಾ? 2,717 ಎತ್ತರವನ್ನ ಹೊಂದಿರುವಂತಹ ಬುರ್ಜ್ ಖಲೀಫಾ 163 ಮಹಡಿಯನ್ನ ಹೊಂದಿದೆ. 2010 ಉದ್ಘಾಟನೆಗೊಂಡ ಈ ಗಗನಚುಂಬಿ ಕಟ್ಟಡವು ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಅದ್ಭುತ ರಚನೆಯಾಗಿದೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವ ಇಷ್ಟು ಎತ್ತರದ ಕಟ್ಟಡದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾ, ವಿಶ್ವದ ಅತ್ಯಂತ ಎತ್ತರವಾಗಿರುವ ಕಟ್ಟಡದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಹಾಗಿದ್ರೆ ಬುರ್ಜ್ ಖಲೀಫಾದ ಬಗ್ಗೆ, ಇಲ್ಲಿನ ಹಿಸ್ಟ್ರಿ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಬುರ್ಜ್ ಖಲೀಫಾದ ನಿರ್ಮಾಣ 2004 ಪ್ರಾರಂಭ ಆಗುತ್ತೆ. ಹಾಗೆ ಆಗ್ಲೇ ಹೇಳಿದ ಹಾಗೆ 2010 ಇದರ ಉದ್ಘಾಟನೆಯಾಗುತ್ತೆ. ಹಾಗಿದ್ರೆ ಬುರ್ಜ್ ಖಲೀಫಾವನ್ನ ನಿರ್ಮಾಣ ಮಾಡಿದವರು ಯಾರು ಅಂತ ತಿಳ್ಕೊಳ್ಳೋದಾದ್ರೆ, ಒಂದು ಸಾಮಾನ್ಯ ಕುಟುಂಬದಲ್ಲಿ 1956 ಜನಿಸಿದ ಅಲಬ್ಬಾರ್ ತಮ್ಮ ತಂದೆ ತಾಯಿಯ 12 ಮಗ. ತಮ್ಮ ಬಾಲ್ಯವನ್ನ ಅವರು ದುಬೈನ ರಶೀದಿಯಾ ಪ್ರದೇಶದಲ್ಲಿ ಕಳೆದ್ರು. ಅವರ ತಂದೆ ಸಾಂಪ್ರದಾಯಿಕ ವ್ಯಾಪಾರ ದೋಣಿಯೊಂದರ ಕ್ಯಾಪ್ಟನ್ ಆಗಿದ್ರು. ಅವರು ತಮ್ಮ ವ್ಯಾಪಾರ ಆಡಳಿತದ ಪದವಿಯನ್ನ 1981 ಅಮೆರಿಕದ ಸಿಯಾಟಲ್ ವಿಶ್ವವಿದ್ಯಾಲಯದಿಂದ ಪಡೀತಾರೆ. ಅವರು ತಾವು ಮುಂದೆ ಸ್ಥಾಪಿಸಿದ ದೊಡ್ಡ ಸಂಸ್ಥೆಗೆ ಇದೇ ಅಡಿಪಾಯವಾಗಿ ಕಾರ್ಯ ನಿರ್ವಹಿಸಿತ್ತು ಅಂತ ಹೇಳಬಹುದು. ಪದವಿ ಗಳಿಸಿದ ನಂತರ ಅಲಬ್ಬಾರ್ ತಮ್ಮ ತವರು ಯುಎಇಗೆ ಮರಳಿದಾಗ ಸೆಂಟ್ರಲ್ ಬ್ಯಾಂಕ್ ನಲ್ಲಿ ಕೆಲಸ ಆರಂಭಿಸಿದ್ರು. ನೋಡ ನೋಡುತ್ತಿದ್ದಂತೆ ಅವರು ತಮ್ಮ ಸಾಮರ್ಥ್ಯದಿಂದ ಮುಂಬಡ್ತಿ ಪಡೆಯುತ್ತಾ ಹೋದ್ರು. ಶೀಘ್ರದಲ್ಲಿ ಅವರು ದುಬೈನ ಆರ್ಥಿಕ ಅಭಿವೃದ್ಧಿ ಇಲಾಖೆಯ ಫೌಂಡಿಂಗ್ ಜನರಲ್ ಡೈರೆಕ್ಟರ್ ಆಗಿ ಸಹ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ವೃತ್ತಿಯಲ್ಲಿ ಅದ್ಭುತವಾದ ತಿರುವೊಂದು ಬಂದಿತ್ತು. ಅವರ ಸಂಬಂಧ ದುಬೈ ಆಡಳಿತಗಾರರಾಗಿದ್ದ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅವರೊಂದಿಗೆ ಉತ್ತಮವಾಗಿ ಬೆಳೆಯಲ್ಪಡುತ್ತೆ. ಈ ಸಂದರ್ಭದಲ್ಲಿ ದುಬೈ ರಾಜನಿಗೆ ದುಬೈ ಅನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಆಕರ್ಷಣೀಯ ಪ್ರವಾಸಿ ಕ್ಷೇತ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ಬಯಕೆಯಾಗುತ್ತೆ. ಇದನ್ನ ಸಾಕಾರಗೊಳಿಸಲು ಅಲಬ್ಬಾರ್ ಅವರಿಗೆ ಮುಖ್ಯ ಆರ್ಥಿಕ ಸಲಹೆಗಾರರಾದರು. ಇದಕ್ಕೆ ಅಲಬ್ಬಾರ್ ದೂರದೃಷ್ಟಿಯಿಂದ ಚಾಲಿತ ಮಹತ್ವಾಕಾಂಕ್ಷೆಯ ಕಾರ್ಯವನ್ನ ಮಾಡಲು ಸಿದ್ಧರಾದಾಗ ರೂಪುಗೊಂಡಿದೆ ಎಂಆರ್ ಪ್ರಾಪರ್ಟೀಸ್ ಎಂಬ ಸಂಸ್ಥೆ. 1997 ಅಲಬ್ಬಾರ್ ಅವರು ಎಂಆರ್ ಅನ್ನ ಸ್ಥಾಪಿಸಿದ್ರು. ಈ ಮೂಲಕ ಅವರು ದುಬೈ ಅನ್ನ ಜಾಗತಿಕ ವಲಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಮುಂಚೂಣಿ ತಾಣವನ್ನ ಪರಿವರ್ತಿಸುವ ಉದ್ದೇಶ ಹೊಂದಿದ್ರು. ಈ ಉದ್ದೇಶದಿಂದ ಪ್ರಾರಂಭವಾದ ಸಂಸ್ಥೆ ಶೀಘ್ರದಲ್ಲೇ ತನ್ನ ಕನಸಿನ ಪಥಕ್ಕೆ ಬಲು ಹತ್ತಿರ ಹತ್ತಿರ ಸಾಗುತ್ತಾ ಬಂದಿತು. ತನ್ನ ದೂರದೃಷ್ಟಿಯ ಮೂಲಕ ಕೆಲ ಸಮಯದಲ್ಲೇ ಎಂಆರ್ ದುಬೈನ ಮುಂಚೂಣಿ ರಿಯಲ್ ಎಸ್ಟೇಟ್ ಸಂಸ್ಥೆಯಾಗಿ ಹೊರಹೊಮ್ಮಿತ್ತಲ್ಲದೆ ಕೆಲವು ಅದ್ಭುತ ಮೈಲುಗಳ ನಿರ್ಮಾಣಕ್ಕೆ ಕೂಡ ಸಾಕ್ಷಿಯಾಯಿತು. ಬುರ್ಜ್ ಖಲೀಫಾ ನಿರ್ಮಾಣದ ಸಮಯದಲ್ಲಿ ಕೇವಲ ಎತ್ತರದ ಕಟ್ಟಡ ನಿರ್ಮಾಣ ಅನ್ನುವುದಕ್ಕಿಂತ ಜಾಗತಿಕ ಮಟ್ಟದಲ್ಲಿ ಕಂಗೊಳಿಸುವಂತಹ ಪ್ರತಿಷ್ಠಿತ ರಚನೆಯನ್ನ ನಿರ್ಮಿಸುವ ಮಹತ್ವಾಕಾಂಕ್ಷೆ ಅವರಲ್ಲಿತ್ತು. 2000 ಆರಂಭದಲ್ಲಿ ದುಬೈ ತೈಲ ಅವಲಂಬಿತ ಆರ್ಥಿಕತೆಯಿಂದ ಪ್ರವಾಸೋದ್ಯಮದ ಆರ್ಥಿಕತೆಯತ್ತ ಸಾಗುವ ಹೆಜ್ಜೆ ಇಟ್ಟಾಗ ಅಲಬ್ಬಾರ್ ಒಂದು ವಿನೂತನ ಲ್ಯಾಂಡ್ಮಾರ್ಕ್ ಜಗತ್ತಿನೆಲ್ಲೆಡೆ ಪ್ರಸಿದ್ಧಿ ಪಡೆಯಬೇಕೆಂದು ಆಸೆ ಹೊತ್ತಿದ್ರು. ಈ ಮೂಲಕ ದುಬೈ ಈಗ ಪ್ರವಾಸೋದ್ಯಮಕ್ಕೆ ಕಾಲಿಟ್ಟಿದೆ ಎಂಬುದನ್ನ ಅಲಬ್ಬಾರ್ ಹೇಳಿಕೊಂಡಿದ್ರು. ಇದರಿಂದಲೇ ತಲೆ ಎತ್ತಿದ್ದು ಬುರ್ಜ್ ಖಲೀಫಾ ಕಟ್ಟಡ. ಅಮೆರಿಕ, ಲಂಡನ್, ಪ್ಯಾರಿಸ್ ಮುಂತಾದೆಡೆ ಎಲ್ಲಿಯೂ ಕಾಣದಂತಹ ದೈತ್ಯ ಹಾಗೂ ಅಷ್ಟೇ ಸುಸಜ್ಜಿತವಾದ ಹಾಗೂ ಲಕ್ಸೂರಿಯಸ್ ಕಟ್ಟಡ. ಬಹಳಷ್ಟು ಜನರು ತಿಳಿದಿರುವಂತೆ ಬುರ್ಜ್ ಖಲೀಫಾ ದುಬೈ ಸರ್ಕಾರವಾಗಲಿ ಅಥವಾ ಅಲ್ಲಿನ ರಾಜಮನೆತನವಾಗಲಿ ಅದರ ಒಡೆತನವನ್ನ ಹೊಂದಿಲ್ಲ. ಬದಲಿಗೆ ಎಂಆರ್ ಪ್ರಾಪರ್ಟೀಸ್ ಇದರ ನಿಜವಾದ ಒಡೆತನವನ್ನ ಹೊಂದಿದೆ. ಎಂಆರ್ ಪ್ರಾಪರ್ಟೀಸ್ ನ ಒಂದು ಒಡೆಯರಾಗಿರುವವರು ಆಗ್ಲೇ ಹೇಳಿದ ಹಾಗೆ ಅಲಬ್ಬಾರ್ ಅವರು. ಅವರ ಕನಸು ಈಗ ನನಸಾಗಿದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಬುರ್ಜ್ ಖಲೀಫಾ ಹೇಗಿದೆ, ಬುರ್ಜ್ ಖಲೀಫಾದ ಒಳಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಾದ್ರೆ, ಈ ಬುರ್ಜ್ ಖಲೀಫಾವನ್ನ ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ 6 ಬೇಕಾಗುತ್ತೆ. ಇನ್ನು ಈ ಕಟ್ಟಡದ ನಿರ್ಮಾಣದಲ್ಲಿ ಪ್ರತಿದಿನ 12,000 ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಹೇಳಲಾಗುತ್ತೆ. ಬುರ್ಜ್ ಖಲೀಫಾದ ನಂತರ ಅನೇಕ ದೇಶಗಳು ಎತ್ತರದ ಕಟ್ಟಡವನ್ನ ನಿರ್ಮಿಸೋದನ್ನ ನಿಲ್ಲಿಸಿದ್ರು. ಯಾಕಂದ್ರೆ ಇಲ್ಲಿಯವರೆಗೆ ಯಾರೂ ಅದರೊಂದಿಗೆ ಪೈಪೋಟಿ ಮಾಡಲು ಸಾಧ್ಯವಾಗಲಿಲ್ಲ. ಅಷ್ಟಕ್ಕೂ ಈ ಕಟ್ಟಡವನ್ನ ನಿರ್ಮಿಸಲು ಸುಮಾರು $1.5 billion ಡಾಲರ್ಗಳನ್ನ ಖರ್ಚು ಮಾಡಲಾಗಿದೆ. ಬುರ್ಜ್ ಖಲೀಫಾ ಒಟ್ಟು 163 ಮಹಡಿಯನ್ನ ಹೊಂದಿದೆ. ಇದು 58 ಲಿಫ್ಟ್ಗಳು ಮತ್ತು 2,957 ಪಾರ್ಕಿಂಗ್ ಸ್ಥಳಗಳು, 304

ಹೋಟೆಲ್ಗಳು, 37 ಕಚೇರಿ ಮಹಡಿಗಳು ಮತ್ತು 900 ಅಪಾರ್ಟ್ಮೆಂಟ್ ಅನ್ನು ಹೊಂದಿದೆ. A380 ವಿಮಾನ ತೂಕಕ್ಕೆ ಸಮಾನಾದ ಅಲ್ಯೂಮಿನಿಯಂ ಮತ್ತು 100,000 ಆನೆಗಳ ತೂಕಕ್ಕೆ ಸಮಾನಾದ ಕಾಂಕ್ರೀಟ್ ಅನ್ನ ಬುರ್ಜ್ ಖಲೀಫಾ ನಿರ್ಮಿಸುವುದಕ್ಕೆ ಬಳಸಲಾಗಿದೆ. ಯೋಚಿಸಿ, 100,000 ಆನೆ ತೂಕ ಅಂದ್ರೆ ಎಷ್ಟಿರುತ್ತೆ ಇದರ ತೂಕ ಅಂತ ಹೇಳಿ. ಇನ್ನು ಕಟ್ಟಡದ ವಿನ್ಯಾಸವು ಹೈಮೆನೋಕಾಲಿಸ್ ಹೂವಿನ ಆಕಾರದಲ್ಲಿ ಇದೆ. ಬುರ್ಜ್ ಖಲೀಫಾದ ಹೊರಭಾಗವು 26,000 ಗಾಜಿನ ಫಲಕಗಳಿಂದ ಮಾಡಲ್ಪಟ್ಟಿದೆ. ಇದನ್ನ ಸ್ವಚ್ಛಗೊಳಿಸಲು ಸುಮಾರು 3 ತಿಂಗಳನ್ನ ತೆಗೆದುಕೊಳ್ಳುತ್ತದೆ ಅಂದ್ರೆ ನೀವು ನಂಬಲೇಬೇಕು. ಹಾಗಿದ್ರೆ ಇಷ್ಟೆಲ್ಲಾ ವಿಶೇಷತೆಯನ್ನ ಹೊಂದಿರುವ, ಇಷ್ಟು ಅದ್ಭುತವಾಗಿರುವ, ಇತಿಹಾಸವನ್ನ ಹೊಂದಿರುವ ಈ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾ, ವಿಶ್ವದ ಅತ್ಯಂತ ಎತ್ತರವಾಗಿರುವ ಕಟ್ಟಡದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಹಾಗಿದ್ರೆ ಬುರ್ಜ್ ಖಲೀಫಾದ ಬಗ್ಗೆ, ಇಲ್ಲಿನ ಹಿಸ್ಟ್ರಿ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಬುರ್ಜ್ ಖಲೀಫಾದ ನಿರ್ಮಾಣ 2004 ಪ್ರಾರಂಭ ಆಗುತ್ತೆ. ಹಾಗೆ ಆಗ್ಲೇ ಹೇಳಿದ ಹಾಗೆ 2010 ಇದರ ಉದ್ಘಾಟನೆಯಾಗುತ್ತೆ. ಹಾಗಿದ್ರೆ ಬುರ್ಜ್ ಖಲೀಫಾವನ್ನ ನಿರ್ಮಾಣ ಮಾಡಿದವರು ಯಾರು ಅಂತ ತಿಳ್ಕೊಳ್ಳೋದಾದ್ರೆ, ಒಂದು ಸಾಮಾನ್ಯ ಕುಟುಂಬದಲ್ಲಿ 1956 ಜನಿಸಿದ ಅಲಬ್ಬಾರ್ ತಮ್ಮ ತಂದೆ ತಾಯಿಯ 12 ಮಗ. ತಮ್ಮ ಬಾಲ್ಯವನ್ನ ಅವರು ದುಬೈನ ರಶೀದಿಯಾ ಪ್ರದೇಶದಲ್ಲಿ ಕಳೆದ್ರು. ಅವರ ತಂದೆ ಸಾಂಪ್ರದಾಯಿಕ ವ್ಯಾಪಾರ ದೋಣಿಯೊಂದರ ಕ್ಯಾಪ್ಟನ್ ಆಗಿದ್ರು. ಅವರು ತಮ್ಮ ವ್ಯಾಪಾರ ಆಡಳಿತದ ಪದವಿಯನ್ನ 1981 ಅಮೆರಿಕದ ಸಿಯಾಟಲ್ ವಿಶ್ವವಿದ್ಯಾಲಯದಿಂದ ಪಡೀತಾರೆ. ಅವರು ತಾವು ಮುಂದೆ ಸ್ಥಾಪಿಸಿದ ದೊಡ್ಡ ಸಂಸ್ಥೆಗೆ ಇದೇ ಅಡಿಪಾಯವಾಗಿ ಕಾರ್ಯ ನಿರ್ವಹಿಸಿತ್ತು ಅಂತ ಹೇಳಬಹುದು. ಪದವಿ ಗಳಿಸಿದ ನಂತರ ಅಲಬ್ಬಾರ್ ತಮ್ಮ ತವರು ಯುಎಇಗೆ ಮರಳಿದಾಗ ಸೆಂಟ್ರಲ್ ಬ್ಯಾಂಕ್ ನಲ್ಲಿ ಕೆಲಸ ಆರಂಭಿಸಿದ್ರು. ನೋಡ ನೋಡುತ್ತಿದ್ದಂತೆ ಅವರು ತಮ್ಮ ಸಾಮರ್ಥ್ಯದಿಂದ ಮುಂಬಡ್ತಿ ಪಡೆಯುತ್ತಾ ಹೋದ್ರು. ಶೀಘ್ರದಲ್ಲಿ ಅವರು ದುಬೈನ ಆರ್ಥಿಕ ಅಭಿವೃದ್ಧಿ ಇಲಾಖೆಯ ಫೌಂಡಿಂಗ್ ಜನರಲ್ ಡೈರೆಕ್ಟರ್ ಆಗಿ ಸಹ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ವೃತ್ತಿಯಲ್ಲಿ ಅದ್ಭುತವಾದ ತಿರುವೊಂದು ಬಂದಿತ್ತು. ಅವರ ಸಂಬಂಧ ದುಬೈ ಆಡಳಿತಗಾರರಾಗಿದ್ದ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅವರೊಂದಿಗೆ ಉತ್ತಮವಾಗಿ ಬೆಳೆಯಲ್ಪಡುತ್ತೆ. ಈ ಸಂದರ್ಭದಲ್ಲಿ ದುಬೈ ರಾಜನಿಗೆ ದುಬೈ ಅನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಆಕರ್ಷಣೀಯ ಪ್ರವಾಸಿ ಕ್ಷೇತ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ಬಯಕೆಯಾಗುತ್ತೆ. ಇದನ್ನ ಸಾಕಾರಗೊಳಿಸಲು ಅಲಬ್ಬಾರ್ ಅವರಿಗೆ ಮುಖ್ಯ ಆರ್ಥಿಕ ಸಲಹೆಗಾರರಾದರು. ಇದಕ್ಕೆ ಅಲಬ್ಬಾರ್ ದೂರದೃಷ್ಟಿಯಿಂದ ಚಾಲಿತ ಮಹತ್ವಾಕಾಂಕ್ಷೆಯ ಕಾರ್ಯವನ್ನ ಮಾಡಲು ಸಿದ್ಧರಾದಾಗ ರೂಪುಗೊಂಡಿದ್ದೆ ಎಂಆರ್ ಪ್ರಾಪರ್ಟೀಸ್ ಎಂಬ ಸಂಸ್ಥೆ. 1997 ಅಲಬ್ಬಾರ್ ಅವರು ಎಂಆರ್ ಅನ್ನ ಸ್ಥಾಪಿಸಿದ್ರು. ಈ ಮೂಲಕ ಅವರು ದುಬೈ ಅನ್ನ ಜಾಗತಿಕ ವಲಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಮುಂಚೂಣಿ ತಾಣವನ್ನ ಪರಿವರ್ತಿಸುವ ಉದ್ದೇಶ ಹೊಂದಿದ್ರು. ಈ ಉದ್ದೇಶದಿಂದ ಪ್ರಾರಂಭವಾದ ಸಂಸ್ಥೆ ಶೀಘ್ರದಲ್ಲೇ ತನ್ನ ಕನಸಿನ ಪಥಕ್ಕೆ ಬಲು ಹತ್ತಿರ ಹತ್ತಿರ ಸಾಗುತ್ತಾ ಬಂದಿತು. ತನ್ನ ದೂರದೃಷ್ಟಿಯ ಮೂಲಕ ಕೆಲ ಸಮಯದಲ್ಲೇ ಎಂಆರ್ ದುಬೈನ ಮುಂಚೂಣಿ ರಿಯಲ್ ಎಸ್ಟೇಟ್ ಸಂಸ್ಥೆಯಾಗಿ ಹೊರಹೊಮ್ಮಿತ್ತಲ್ಲದೆ ಕೆಲವು ಅದ್ಭುತ ಮೈಲುಗಳ ನಿರ್ಮಾಣಕ್ಕೆ ಕೂಡ ಸಾಕ್ಷಿಯಾಯಿತು. ಬುರ್ಜ್ ಖಲೀಫಾ ನಿರ್ಮಾಣದ ಸಮಯದಲ್ಲಿ ಕೇವಲ ಎತ್ತರದ ಕಟ್ಟಡ ನಿರ್ಮಾಣ ಅನ್ನುವುದಕ್ಕಿಂತ ಜಾಗತಿಕ ಮಟ್ಟದಲ್ಲಿ ಕಂಗೊಳಿಸುವಂತಹ ಪ್ರತಿಷ್ಠಿತ ರಚನೆಯನ್ನ ನಿರ್ಮಿಸುವ ಮಹತ್ವಾಕಾಂಕ್ಷೆ ಅವರಲ್ಲಿತ್ತು. 2000 ಆರಂಭದಲ್ಲಿ ದುಬೈ ತೈಲ ಅವಲಂಬಿತ ಆರ್ಥಿಕತೆಯಿಂದ ಪ್ರವಾಸೋದ್ಯಮದ ಆರ್ಥಿಕತೆಯತ್ತ ಸಾಗುವ ಹೆಜ್ಜೆ ಇಟ್ಟಾಗ ಅಲಬ್ಬಾರ್ ಒಂದು ವಿನೂತನ ಲ್ಯಾಂಡ್ಮಾರ್ಕ್ ಜಗತ್ತಿನೆಲ್ಲೆಡೆ ಪ್ರಸಿದ್ಧಿ ಪಡೆಯಬೇಕೆಂದು ಆಸೆ ಹೊತ್ತಿದ್ರು. ಈ ಮೂಲಕ ದುಬೈ ಈಗ ಪ್ರವಾಸೋದ್ಯಮಕ್ಕೆ ಕಾಲಿಟ್ಟಿದೆ ಎಂಬುದನ್ನ ಅಲಬ್ಬಾರ್ ಹೇಳಿಕೊಂಡಿದ್ರು. ಇದರಿಂದಲೇ ತಲೆ ಎತ್ತಿದ್ದು ಬುರ್ಜ್ ಖಲೀಫಾ ಕಟ್ಟಡ. ಅಮೆರಿಕ, ಲಂಡನ್, ಪ್ಯಾರಿಸ್ ಮುಂತಾದೆಡೆ ಎಲ್ಲಿಯೂ ಕಾಣದಂತಹ ದೈತ್ಯ ಹಾಗೂ ಅಷ್ಟೇ ಸುಸಜ್ಜಿತವಾದ ಹಾಗೂ ಲಕ್ಸೂರಿಯಸ್ ಕಟ್ಟಡ. ಬಹಳಷ್ಟು ಜನರು ತಿಳಿದಿರುವಂತೆ ಬುರ್ಜ್ ಖಲೀಫಾ ದುಬೈ ಸರ್ಕಾರವಾಗಲಿ ಅಥವಾ ಅಲ್ಲಿನ ರಾಜಮನೆತನವಾಗಲಿ ಅದರ ಒಡೆತನವನ್ನ ಹೊಂದಿಲ್ಲ. ಬದಲಿಗೆ ಎಂಆರ್ ಪ್ರಾಪರ್ಟೀಸ್ ಇದರ ನಿಜವಾದ ಒಡೆತನವನ್ನ ಹೊಂದಿದೆ. ಎಂಆರ್ ಪ್ರಾಪರ್ಟೀಸ್ ನ ಒಂದು ಒಡೆಯರಾಗಿರುವವರು ಆಗ್ಲೇ ಹೇಳಿದ ಹಾಗೆ ಅಲಬ್ಬಾರ್ ಅವರು. ಅವರ ಕನಸು ಈಗ ನನಸಾಗಿದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಬುರ್ಜ್ ಖಲೀಫಾ ಹೇಗಿದೆ, ಬುರ್ಜ್ ಖಲೀಫಾದ ಒಳಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಾದ್ರೆ, ಈ ಬುರ್ಜ್ ಖಲೀಫಾವನ್ನ ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ 6 ಬೇಕಾಗುತ್ತೆ. ಇನ್ನು ಈ ಕಟ್ಟಡದ ನಿರ್ಮಾಣದಲ್ಲಿ ಪ್ರತಿದಿನ 12,000 ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಹೇಳಲಾಗುತ್ತೆ. ಬುರ್ಜ್ ಖಲೀಫಾದ ನಂತರ ಅನೇಕ ದೇಶಗಳು ಎತ್ತರದ ಕಟ್ಟಡವನ್ನ ನಿರ್ಮಿಸೋದನ್ನ ನಿಲ್ಲಿಸಿದ್ರು. ಯಾಕಂದ್ರೆ ಇಲ್ಲಿಯವರೆಗೆ ಯಾರೂ ಅದರೊಂದಿಗೆ ಪೈಪೋಟಿ ಮಾಡಲು ಸಾಧ್ಯವಾಗಲಿಲ್ಲ. ಅಷ್ಟಕ್ಕೂ ಈ ಕಟ್ಟಡವನ್ನ ನಿರ್ಮಿಸಲು ಸುಮಾರು $1.5 billion ಡಾಲರ್ಗಳನ್ನ ಖರ್ಚು ಮಾಡಲಾಗಿದೆ. ಬುರ್ಜ್ ಖಲೀಫಾ ಒಟ್ಟು 163 ಮಹಡಿಯನ್ನ ಹೊಂದಿದೆ. ಇದು 58 ಲಿಫ್ಟ್ಗಳು ಮತ್ತು 2,957 ಪಾರ್ಕಿಂಗ್ ಸ್ಥಳಗಳು, 304 ಹೋಟೆಲ್ಗಳು, 37 ಕಚೇರಿ ಮಹಡಿಗಳು ಮತ್ತು 900 ಅಪಾರ್ಟ್ಮೆಂಟ್ ಅನ್ನ ಹೊಂದಿದೆ. A380 ವಿಮಾನ ತೂಕಕ್ಕೆ ಸಮಾನಾದ ಅಲ್ಯೂಮಿನಿಯಂ ಮತ್ತು 1,00,000 ಆನೆಗಳ ತೂಕಕ್ಕೆ ಸಮಾನಾದ ಕಾಂಕ್ರೀಟ್ ಅನ್ನ ಬುರ್ಜ್ ಖಲೀಫಾ ನಿರ್ಮಿಸುವುದಕ್ಕೆ ಬಳಸಲಾಗಿದೆ. ಯೋಚಿಸಿ, 1,00,000 ಆನೆ ತೂಕ ಅಂದ್ರೆ ಎಷ್ಟಿರುತ್ತೆ ಇದರ ತೂಕ ಅಂತ ಹೇಳಿ. ಇನ್ನು ಕಟ್ಟಡದ ವಿನ್ಯಾಸವು ಹೈಮೆನೋಕಾಲಿಸ್ ಹೂವಿನ ಆಕಾರದಲ್ಲಿ ಇದೆ. ಬುರ್ಜ್ ಖಲೀಫಾದ ಹೊರಭಾಗವು 26,000 ಗಾಜಿನ ಫಲಕಗಳಿಂದ ಮಾಡಲ್ಪಟ್ಟಿದೆ. ಇದನ್ನ ಸ್ವಚ್ಛಗೊಳಿಸಲು ಸುಮಾರು 3 ತಿಂಗಳನ್ನ ತೆಗೆದುಕೊಳ್ಳುತ್ತದೆ ಅಂದ್ರೆ ನೀವು ನಂಬಲೇಬೇಕು. ಹಾಗಿದ್ರೆ ಇಷ್ಟೆಲ್ಲಾ ವಿಶೇಷತೆಯನ್ನ ಹೊಂದಿರುವ, ಇಷ್ಟು ಅದ್ಭುತವಾಗಿರುವ ಇತಿಹಾಸವನ್ನ ಹೊಂದಿರುವ ಈ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
0: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
5: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಬರುವಂತಹ ಪ್ರತಿಯೊಂದು ಗ್ರಂಥಗಳು, ಪ್ರತಿಯೊಂದು ಪುಸ್ತಕಗಳು ಕೂಡ ಒಂದೊಂದು ರೀತಿಯಲ್ಲಿ ದಾರಿದೀಪವಾಗಿವೆ. ಅಂತಹ ಮಹಾನ್ ಗ್ರಂಥಗಳಲ್ಲಿ ಈ ಭಗವದ್ಗೀತೆ, ವೇದ ಉಪನಿಷತ್ನ ಪುಸ್ತಕಗಳು ಮೌಲ್ಯಯುತ ಬದುಕಿನ ಸಂದೇಶವನ್ನು ಸಾರ್ತವೆ. ಇನ್ನು ಮಹಾಭಾರತವು ಸ್ನೇಹಿತರೆ ಕೇವಲ ಅದು ಒಂದು ರೀತಿಯ ಕಥೆಯಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತಕ್ಕೂ ದಾರಿದೀಪವಾಗುವ ತತ್ವಗಳ ಮಹಾಸಾಗರವಾಗಿದೆ ಕೂಡ. ಇಲ್ಲಿ ಕರ್ಮ ಮತ್ತು ಧರ್ಮದ ಸಾರ ಅಡಗಿದೆ, ಜೊತೆಗೆ ಸಮಯ ಮತ್ತು ಪರಿಸ್ಥಿತಿಯ ಮಹತ್ವವನ್ನು ತಿಳಿಸತ್ತೆ. ಅಷ್ಟೇ ಅಲ್ಲದೆ ಕೃಷ್ಣನ ಮಾರ್ಗದರ್ಶನ ಮತ್ತು ನಾಯಕತ್ವದ ಗುಣವನ್ನು ತಿಳಿಸತ್ತೆ, ಜೊತೆಗೆ ಕರ್ಣನ ಬದುಕು, ತ್ಯಾಗ ಮತ್ತು ಸ್ನೇಹವನ್ನು ತಿಳಿಸತ್ತೆ, ಜೊತೆಗೆ ಭೀಷ್ಮನ ರಾಜನೀತಿ ಮತ್ತು ಮೌಲ್ಯಗಳನ್ನು ಎತ್ತಿ ಹಿಡಿಯತ್ತೆ. ಮಹಾಭಾರತದ ಅತ್ಯಂತ ಪ್ರಮುಖವಾದ ತತ್ವ ಏನಪ್ಪ ಅಂದರೆ, ನಾವು ಮಾಡುವ ಕರ್ಮವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅನ್ನೋದನ್ನು ತಿಳಿಸುವಂಥದ್ದು. ಇದು ಭಗವದ್ಗೀತೆಯ ಸಂದೇಶ ಕೂಡ ಆಗಿದೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿಮ್ಮ ಕರ್ತವ್ಯವನ್ನು ಮಾತ್ರ ನೀವು ಮಾಡಿ, ಫಲದ ಬಗ್ಗೆ ಯೋಚಿಸಬೇಡಿ ಅಂತಲೇ ಹೇಳತ್ತೆ ಈ ಸಂದೇಶ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ, ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ನಮ್ಮ ಕೈಲಾದ ಪ್ರಾಮಾಣಿಕ ಪ್ರಯತ್ನವನ್ನು ಧರ್ಮದ ಮಾರ್ಗದಲ್ಲಿ ಮಾಡುವುದೇ ನಿಜವಾದ ಯಶಸ್ಸು ಅನ್ನೋದನ್ನು ತಿಳಿಸುತ್ತೆ. ಇನ್ನು ಮಹಾಭಾರತವು ನಮಗೆ ಕಲಿಸುವ ದೊಡ್ಡ ಪಾಠ ಏನಪ್ಪ ಅಂದರೆ, ಯಾವುದು ಶಾಶ್ವತವಲ್ಲ ಅನ್ನುವಂಥದ್ದನ್ನು ತಿಳಿಸುತ್ತೆ. ಅಂದರೆ ಕಷ್ಟ ಮತ್ತು ಸುಖ ಎರಡೂ ಬದಲಾಗ್ತಾನೇ ಇರುತ್ತೆ, ಯಾವುದು ಕೂಡ ಇಲ್ಲಿ ಅಂಟ್ಕೊಂಡೇ ಇರೋದಿಲ್ಲ. ಇವತ್ತು ಕಷ್ಟ ಇದೆ ಅಂದರೆ ಅದು ಜೀವನ ಪರ್ಯಂತ ಒಂದೇ ರೀತಿ ಇರೋದಿಲ್ಲ, ಅದರೊಟ್ಟೊಟ್ಟಿಗೆ ಸುಖ ಕೂಡ ಇದ್ದೇ ಇರುತ್ತೆ, ನಗು ಅಳು ಎಲ್ಲದೂ ಇರುತ್ತೆ. ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ತಾಳ್ಮೆ ಮತ್ತು ಕೃತಜ್ಞತೆಯೇ ಮನುಷ್ಯನಿಗೆ ಬಲವಾಗಿರಬೇಕು ಅಂತಲೇ ಹೇಳುತ್ತೆ. ಅಷ್ಟೇ ಅಲ್ಲದೆ ಈ ಕೆಟ್ಟ ಕಾಲದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು, ಇನ್ನು ಒಳ್ಳೆಯ ಕಾಲದಲ್ಲಿ ಅಹಂಕಾರವನ್ನು ಪಡಬಾರ್ದು, ಜೀವನ ಸದಾ ಸಾಗ್ತಾನೆ ಇರುತ್ತೆ ಅಂತಲೇ ತಿಳಿಸುತ್ತೆ. ಎಂತಹ ಒಳ್ಳೊಳ್ಳೆಯ ಮಾತುಗಳಲ್ವ ಸ್ನೇಹಿತರೆ, ಪ್ರತಿಯೊಂದು ಮಾತುಗಳು ತುಂಬಾ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಅದೆಷ್ಟು ಚೆನ್ನಾಗಿದೆ ನೋಡಿ, ಅದೆಷ್ಟು ಚೆನ್ನಾಗಿದೆ ನೋಡಿ, ಕೆಟ್ಟ ಕಾಲದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಖಂಡಿತವಾಗ್ಲೂ ಅಲ್ವಾ. ಈ ಸಿಟ್ಟಿನಲ್ಲಿ ಜೊತೆಗೆ ಏನಾದರೂ ಕಷ್ಟದ ಸಮಯದಲ್ಲೇ ನಮಗೆ ತಾಳ್ಮೆ ಅನ್ನೋದಿರೋದಿಲ್ಲ, ಅಂತಹ ಸಮಯದಲ್ಲೇ ಏನೇನಾದರೂ ನಾವು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ತೀವಿ. ಇನ್ನು ಒಳ್ಳೆಯ ಕಾಲದಲ್ಲಿ ಅಹಂಕಾರ ಪಡಬಾರ್ದು ಅಂತಲೇ ಹೇಳತ್ತೆ, ನಿಜ ಅಲ್ವಾ. ಸೊ ಈ ರೀತಿಯಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ತಿಳಿಸತ್ತೆ ಮಹಾಭಾರತದ ಒಂದೊಂದು ಸಂದೇಶಗಳು ಕೂಡ. ಈ ದಿನ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಾರಾಯಣ ರಾವ್ ಅವರು ಬರೆದಿರುವ ಮಹಾಭಾರತದ ಸ್ವಾರಸ್ಯ ಕಥೆಗಳು ಎಂಬ ಕಥಾ ಮಾಲಿಕೆಯಿಂದ ಆಯ್ಕೆ ಮಾಡಿಕೊಂಡಂತಹ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಮಹಾಭಾರತದ ಸ್ವಾರಸ್ಯ ಕಥೆಗಳು ಏನು ಹೇಳುತ್ತೆ ಅನ್ನುವಂಥದ್ದನ್ನು ಕೇಳೋಣ.
11: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು, ನಾನು ಅಂಬಿಕಾ ಸಂತೋಷ್. ನಾರಾಯಣ ರಾವ್ ಅವರು ಬರೆದಿರುವ ಮಹಾಭಾರತದ ಸ್ವಾರಸ್ಯ ಕಥೆಗಳು ಎಂಬ ಕಥಾ ಮಾಲಿಕೆಯಿಂದ ಆಯ್ದ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸಿದ್ಧಪಡಿಸ್ತಾ ಇದ್ದೇನೆ. ಚಾಪಚಾತುರ್ಯ. ಕೌರವ ಪಾಂಡವರ ಗುರುಗಳಾದ ದ್ರೋಣರು ದಿನವೂ ತಮ್ಮ ಪ್ರೀತಿಯ ಪಟ್ಟ ಶಿಷ್ಯನಾದ ಅರ್ಜುನನನ್ನ ಕೈಯಿಂದಲೇ ಹಸ್ತಿನಾಪುರದಿಂದ 16 ಮೈಲಿಗಳ ದೂರದ ಗಂಗಾ ನದಿಯಿಂದಲೇ ದೇವರ ಪೂಜೆಗಾಗಿ ನೀರು ತರಿಸ್ತಾ ಇದ್ರು. ಅರ್ಜುನನು ಶ್ರದ್ಧೆಯಿಂದ ಚಿನ್ನದ ಕಲಶವನ್ನು ಹೊತ್ಕೊಂಡು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಮುಂಚೆನೇ ಗುರುಗಳಿಗೆ ದೇವರ ಪೂಜೆಗಾಗಿ ನೀರು ತಂದು ಕೊಡ್ತಾ ಇದ್ದ. ಅಂದು ಅರ್ಜುನ ಮುಂಜಾನೆಯ ಮೊದಲೇ ಕತ್ತಲಲ್ಲಿ ಎದ್ದು ಕಲಶದೊಂದಿಗೆ ನೀರು ತರಲು ಹೊರಟೋಗಿದ್ದ. ಕೌರವರಲ್ಲಿ ಹಿರಿಯ ದುರ್ಯೋಧನ ತಾನೆ. ಅವನಿಗೆ ಒಂದು ದುರಾಲೋಚನೆ ಹೊಳೆಯಿತು. ಗುರುಗಳು ಅರ್ಜುನನಿಗೆ ತಮ್ಮ ವಿದ್ಯೆಯನ್ನು ವಾತ್ಸಲ್ಯದಿಂದ ಕಲಿಸ್ತಾ ಇದ್ದಾರೆ. ಅವನಿಲ್ಲದ ವೇಳೆಯಲ್ಲಿ ತಾನೇ ಅವರ ಬಳಿಗೆ ಹೋಗಿ ದನ ಕನಕ ವಸ್ತುಗಳನ್ನು ನೀಡಿ ಅವನಿಗಿಂತಲೂ ಚೆನ್ನಾಗಿ ವಿದ್ಯೆಯನ್ನು ಹೇಳಿಕೊಡುವಂತೆ ಹೇಗೆ ಮಾಡಬಾರ್ದು ಅಂದುಕೊಂಡವನೇ ಅವರ ಆಶ್ರಮಕ್ಕೆ ಬಂದ. ಗುರುಗಳಿಗೆ ಭಕ್ತಿಯಿಂದ ವಂದಿಸ್ದ. ತಂದಿದ್ದ ದನಕನಕ ವಸ್ತುಗಳನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸ್ದ. ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಂಡ, ಗುರುಗಳೇ, ನಿಮ್ಮ ದಾರಿದ್ರ್ಯವನ್ನು ಕಂಡು ಶಿಷ್ಯನಾದ ನಾನೇ ಸ್ವಇಚ್ಛೆಯಿಂದ ಇಷ್ಟೆಲ್ಲ ವಸ್ತುಗಳನ್ನು ಒಪ್ಪಿಸುತ್ತಿದ್ದೇನೆ. ಇವೆಲ್ಲವನ್ನು ತಾವು ಸ್ವೀಕರಿಸಬೇಕು. ಜೊತೆಗೆ ಮಾತನಾಡಲು ಎಂಜಲು ನುಂಗುತ್ತಿರುವುದನ್ನು ಕಂಡು ದ್ರೋಣರು ಆಶ್ಚರ್ಯದಿಂದಲೇ ಕೇಳಿದರು. ಹೇಳು ದುರ್ಯೋಧನ, ನಿನಗೆ ನನ್ನಿಂದಾಗಬಹುದಾದ ಉಪಕಾರ ತಾನೇ ಏನು? ಸಂಕೋಚ ಪಡಬೇಡ. ದುರ್ಯೋಧನ ಧೈರ್ಯ ಮಾಡಿ ಹೇಳ್ದ, ನೀವು ನನಗೆ ಗೌಪ್ಯವಾಗಿ ಇನ್ನಷ್ಟು ಕಾಲ ಚಾಪವಿದ್ಯೆಯ ರಹಸ್ಯವನ್ನು ತಿಳಿಸಬೇಕು. ದ್ರೋಣರು ದಾರಿದ್ರ್ಯದ ದವಡೆಯಲ್ಲಿ ಸಿಕ್ಕಿದ್ದೇನೋ ನಿಜ, ಆದರೆ ಅರ್ಜುನನಿಗೆ ದ್ರೋಹ ಬಗೆಯುವುದು ಹೇಗೆ? ಆದರೂ ದುರ್ಯೋಧನನನ್ನು ಎದುರು ಹಾಕಿಕೊಳ್ಳುವಂತೆಯೂ ಇಲ್ಲ. ಕ್ಷಣಕಾಲ ಯೋಚಿಸಿ ಹೇಳಿದ್ರು, ನಾಳೆ ಬೆಳಗ್ಗೆ 4 ಗಂಟೆಗೆ ಬಂದುಬಿಡು, ನಿನ್ನನ್ನು ವನಪ್ರವೇಶಕ್ಕೆ ಕರೆದುಕೊಂಡು ಹೋಗ್ತೇನೆ, ರಹಸ್ಯವಾಗಿ ಚಾಪವಿದ್ಯೆಯ ರಹಸ್ಯವನ್ನು ನಿನಗೆ ತಿಳಿಸ್ತೇನೆ. ಆದರೆ ಅರ್ಜುನ ಸುವರ್ಣ ಕಲಶದಲ್ಲಿ ನೀರು ತರುವ ಮೊದಲೇ ನಾವು ಹಿಂತಿರುಗಬೇಕು. ದುರ್ಯೋಧನನು ಸಂತೋಷದಿಂದ ಸಮ್ಮತಿಸಿದ. ಮರುದಿನ ಇಬ್ಬರು ಕತ್ತಲೆಯಲ್ಲಿಗೆ ವನಾಂತರ ಪ್ರದೇಶಕ್ಕೆ ಬಂದರು. ದುರ್ಯೋಧನನಿಗೂ ಹಿಗ್ಗೋ ಹಿಗ್ಗು, ಹೇಗಾದರೂ ತನ್ನ ಬದ್ಧ ವೈರಿಯನ್ನು ಸೋಲಿಸುವ ಸಾಮರ್ಥ್ಯ ಪಡೆಯುವನೆಂಬ ಖುಷಿಯೋ ಖುಷಿ. ದ್ರೋಣರು ಅವನನ್ನು ಒಂದು ವಿಶಾಲವಾದ ಅಶೋಕ ವೃಕ್ಷದಡಿ ಕರೆತಂದರು. ಮಂತ್ರೋಚ್ಚಾರದೊಂದಿಗೆ ಬಾಣವನ್ನು ಪ್ರಯೋಗಿಸಿದರು. ಮರದಲ್ಲಿದ್ದ ಎಲೆಗಳನ್ನೆಲ್ಲ ಒಂದೊಂದೇ ತೂತು ಕಾಣಿಸ್ತು. ದುರ್ಯೋಧನನು ಆಶ್ಚರ್ಯದಿಂದ ಆನಂದಿತನಾದ. ಅಷ್ಟರಲ್ಲಿ ಬೆಳಗಾಗುತ್ತಿರಲು ಮರುದಿನ ಮತ್ತೆ ಬರಲು ನಿಶ್ಚಯಿಸಿ ಇಬ್ಬರು ಹಿಂತಿರುಗಿದರು. ಅರ್ಜುನ ದಿನವೂ ಅದೇ ದಾರಿಯಲ್ಲಿಯೇ ಬರ್ತಾ ಇದ್ದ. ಆ ಮರದಡಿಯಲ್ಲಿ ಕ್ಷಣಕಾಲ ವಿಶ್ರಮಿಸಿ ಮುನ್ನಡೀತಾ ಇದ್ದ. ಅಂದು ಮರದಡಿ ನಿಂತಾಗ ಮರದೆಲೆಗಳೆಲ್ಲ ಒಂದೇ ರೀತಿಯ ತೂತುಗಳನ್ನು ಕಂಡು ವಿಸ್ಮಿತನಾದ. ಸುತ್ತಲೂ ಕಣ್ಣರಳಿಸಿದ. ನೆಲದ ಮೇಲೆ ಗುರುಗಳ ಪಾದಗಳ ಗುರುತು ಕಾಣಿಸ್ತು. ಗುರುಗಳು ಏಕೆ ಬಂದರು ಎಂದು ಯೋಚಿಸತೊಡಗಿದ. ಬಗೆಹರಿಯಲಿಲ್ಲ. ತಾನು ಈ ಪ್ರಯೋಗವನ್ನು ಮಾಡಿ ನೋಡಬೇಕೇ ಎಂದು ಯೋಚಿಸುತ್ತಿದ್ದಂತೆ ಒಂದು ಉಪಾಯ ಹೊಳೆಯಿತು. ಕೈಯಲ್ಲಿ ಇದ್ದ ನೀರು ತುಂಬಿದ ಕಲಶವನ್ನು ಜೋರಾಗಿ ಆಕಾಶದ ಕಡೆ ಎಸೆದ. ಕಲಶ ಕೆಳಗೆ ಬೀಳೋದ್ರೊಳಗಾಗಿ ಮಂತ್ರೋಚ್ಚಾರದೊಂದಿಗೆ ಬಿಲ್ಲಿಗೆ ಬಾಣವನ್ನು ಹೂಡಿ ಪ್ರಯೋಗಿಸಿದ. ತಟ್ಟನ್ನು ಕೆಳಗಿಳಿಯುತ್ತಿದ್ದ ಕಲಶವನ್ನು ಕೈಯಲ್ಲಿ ಚಮತ್ಕಾರ ರೀತಿಯಲ್ಲಿ ಹಿಡಿದ. ಮರದ ಎಲೆಗಳನ್ನೆಲ್ಲ ಇನ್ನೊಂದು ತೂತು ಕಾಣಿಸ್ತು. ಸಂತೋಷದಿಂದ ಹಿಗ್ಗುತ್ತಾ ಹಿಂತಿರುಗಿದ. ಅರ್ಜುನ ಆ ದಿನ ತಡವಾದದ್ದನ್ನು ಕಂಡು ದ್ರೋಣರು ಕಣ್ಣುಗಳಲ್ಲಿ ಕ್ರೋಧದ ಕಿಡಿಕಾರ್ತಾ ಇದ್ರು. ತಡವಾಗಿ ಬಂದ ಅರ್ಜುನನನ್ನು ಕಂಡು ಶಪಿಸಲು ಕೈಯೆತ್ತಿದ್ದರು. ಅರ್ಜುನನ ಕಲಶವನ್ನು ಅವರ ಪಾದಗಳ ಬಳಿ ಇಡ್ತಾ ಕ್ಷಮೆಯಾಚಿಸಿದ. ನಡೆದುದನ್ನೆಲ್ಲ ತಿಳಿಸಿದ. ಗುರುಗಳ ಅಬ್ಬರವನ್ನು ಕೇಳಿ ಕಂಡು ಶಿಷ್ಯರೆಲ್ಲರೂ ನೆರೆದರು. ದ್ರೋಣರಿಗೂ ಆಶ್ಚರ್ಯ. ಅದೇ ನೀರು ತುಂಬಿದ ಕಲಶದೊಂದಿಗೆ ಅರ್ಜುನನನ್ನು ಶಿಷ್ಯನನ್ನು ಕರೆದುಕೊಂಡು ಅಶೋಕ ವೃಕ್ಷದ ಬಳಿಗೆ ಬಂದರು. ಪ್ರತ್ಯಕ್ಷವಾಗಿ ಪ್ರಯೋಗ ಮಾಡಿ ತೋರಿಸಲು ಆಜ್ಞಾಪಿಸಿದರು. ಅರ್ಜುನ ಮತ್ತೆ ನೀರು ತುಂಬಿದ ಕಲಶವನ್ನು ಮೇಲಕ್ಕೆಸೆದ. ಅದು ಕೆಳಗೆ ಬರುವುದರೊಳಗೆ ಮಂತ್ರೋಚ್ಚಾರದೊಂದಿಗೆ ಬಾಣ ಪ್ರಯೋಗಿಸಿದ. ಸುವರ್ಣ ಕಲಶವನ್ನು ನೆಲಮುಟ್ಟುವ ಮೊದಲೇ ತೊಟ್ಟು ನೀರು ಕೆಳಗೆ ಬೀಳದಂತೆ ಹಿಡಿದುಕೊಂಡ. ಮರದ ಎಲೆಗಳಲ್ಲಿ ಮತ್ತೊಂದು ಮೂರನೆಯ ತೂತುಗಳು ಕಾಣಿಸ್ತು. ದ್ರೋಣರು ಅರ್ಜುನನ ಕಲಿಕೆಯ ನಿಷ್ಠೆ ಶ್ರದ್ಧೆಯನ್ನು ಕಂಡು ಅವಾಕ್ಕಾದರು. ಅವರ ಕಣ್ಣುಗಳಿಂದ ಆನಂದದ ಹರಿಗಳು ಉದುರತೊಡಗಿದವು. ಶಿಷ್ಯನನ್ನು ಹರ್ಷದಿಂದ ಅಪ್ಪಿ ಹಾರೈಸಿದ್ರು. ಈಗ ದುರ್ಯೋಧನನ ಸ್ಥಿತಿ ಹೇಳಬೇಕೆ?
10: ಇಲ್ಲಿ ಗುರು ಶಿಷ್ಯರ ಸಂಬಂಧ ತುಂಬಾ ಅದ್ಭುತವಾಗಿದೆ. ಗುರು ತಿಳಿಸಿಕೊಟ್ಟಂತಹ ಚಾಪವಿದ್ಯೆಯಲ್ಲಿ ಇಲ್ಲಿ ಚಾಪ ಅಂದ್ರೆ ಬಿಲ್ಲು, ಸ್ನೇಹಿತರೆ ಬಿಲ್ಲು ಅಂತ ಅರ್ಥ ಆಗತ್ತೆ. ಇಲ್ಲಿ ದ್ರೋಣಾಚಾರ್ಯ ಗುರುಗಳು ತಿಳಿಸಿಕೊಟ್ಟಂತಹ ಬಿಲ್ ವಿದ್ಯೆಯಲ್ಲಿ ನಿಪುಣನಾಗಿರ್ತಾನೆ ಅರ್ಜುನ. ಆ ಬಿಲ್ ವಿದ್ಯೆಯ ಪರಾಕ್ರಮವನ್ನು ಗುರುಗಳ ಮುಂದೆ ಪ್ರದರ್ಶನ ಮಾಡಿದಾಗ ಗುರುಗಳಿಗೂ ಕೂಡ ಅಚ್ಚರಿ ಆಗತ್ತೆ, ಖುಷಿ ಆಗತ್ತೆ. ಕಲಿಕೆಯಲ್ಲಿ ಶ್ರದ್ಧೆ, ಭಕ್ತಿ ಜೊತೆಗೆ ಕಠಿಣ ಪರಿಶ್ರಮ ತುಂಬ ಮುಖ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಗುರು ಶಿಷ್ಯರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳು ಇದ್ದಾವೆ ಸ್ನೇಹಿತರೆ, ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಅನಿಸತ್ತೆ. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಹಾಭಾರತದ ಸ್ವಾರಸ್ಯ ಕಥೆಗಳನ್ನು ಮತ್ತಷ್ಟು ತಿಳಿಯೋಣ ಅಂಬಿಕಾ ಮೇಡಮ್ ಅವರಿಂದ. ಆ ವಿಶೇಷವಾಗಿರುವಂತಹ ಕಥೆಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ, ಜೊತೆಗೆ ಹವ್ಯಾಸಿ ಬರಹಗಾರರು ಹಾಗೂ ಸಾಹಿತಿಗಳು ಕೂಡ ಆದಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ನಾರಾಯಣ ರಾವ್ ಅವರು ಬರೆದಿರುವಂತಹ ಮಹಾಭಾರತದ ಸ್ವಾರಸ್ಯ ಕಥೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಚಾಪ ಚಾತುರ್ಯದ ಬಗ್ಗೆ ತಿಳಿಸಿದರು. ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರಬೇಕು, ಗುರು ಹೇಳಿಕೊಟ್ಟಂತಹ ಮಾರ್ಗದರ್ಶನದಿಂದ ಶಿಷ್ಯ ಚಾಪವಿದ್ಯೆ ಬಲದಲ್ಲಿ ನಿಪುಣನಾಗಿ ಆ ವಿದ್ಯೆಯನ್ನು ಗುರು ಮುಂದೆ ತೋರಿಸಿದಾಗ ಗುರುಗಳಿಗೆ ಖುಷಿಯಾಗತ್ತೆ, ಅಚ್ಚರಿ ಆಗತ್ತೆ, ಹಾಗೆ ಆನಂದ ಬಾಷ್ಪವನ್ನು ಸುರಿಸ್ತಾರೆ. ಸೊ ಇಲ್ಲಿ ಗುರು ಶಿಷ್ಯರ ಸಂಬಂಧ ತುಂಬಾ ಚೆನ್ನಾಗಿದೆ, ಗುರುವಿಗೆ ತಕ್ಕಂತಹ ಶಿಷ್ಯ ಕೂಡ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಮಹಾಭಾರತದ ವಿಶೇಷ ಕಥೆಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಚಾಪವಿದ್ಯೆಯಲ್ಲಿ ಚತುರನೆನಿಸಿದ ಆಚಾರ್ಯರೇ ದ್ರೋಣರು, ಭರದ್ವಾಜ ಮಹರ್ಷಿಗಳ ಪುತ್ರರು, ಅಗ್ನಿವೇಶರ ಬಳಿ ಶಿಷ್ಯರಾಗಿದ್ದರು. ಅವರ ಗುರುಸೇವೆ, ವಿದ್ಯೆಯಲ್ಲಿ ಆಸಕ್ತಿ, ಚುರುಕು ಬುದ್ಧಿಯನ್ನು ಕಂಡು ಇವರ ಗುರುಗಳಿಗೆ ಅಚ್ಚುಮೆಚ್ಚಿನ ಪ್ರೀತಿ. ಅಗ್ನಿವೇಶರ ಬಳಿಯಲ್ಲಿಯೇ ದ್ರುಪದನು ಶಿಷ್ಯನಾಗಿದ್ದ. ಆಗಲೇ ದ್ರೋಣರೊಂದಿಗೆ ಅಪಾರ ಮೈತ್ರಿಯನ್ನು ಮೈದೋರಿತ್ತು. ಅರೆ ನಿಮಿಷವಾದರೂ ಪರಸ್ಪರ ಅಗಲ್ತಾ ಇರಲಿಲ್ಲ. ಪಾಂಚಾಲ ರಾಜ್ಯದ ರಾಜಕುಮಾರನಿಗೆ ಬಡಬ್ರಾಹ್ಮಣನಾದ ದ್ರೋಣರ ಬಗ್ಗೆ ಇದ್ದ ಸ್ನೇಹವನ್ನ ಕಂಡು ಇತರ ಶಿಷ್ಯರು ಎಷ್ಟೋ ಸಂದರ್ಭಗಳಲ್ಲಿ ಕರಗುತ್ತಿದ್ದದ್ದು ಉಂಟು. ಆಗಾಗ ದ್ರುಪದ ರಾಜಕುಮಾರನು ತನ್ನ ಬ್ರಾಹ್ಮಣ ಮಿತ್ರನೊಂದಿಗೆ ಹೇಳ್ತಾ ಇದ್ದ, ದ್ರೋಣ, ನಾನು ರಾಜನಾದ ಮೇಲೆ ನಿಜಕ್ಕೂ ನಿನ್ನನ್ನು, ನಿನ್ನ ಪರಿವಾರದವರನ್ನು ನನ್ನ ಅರಮನೆಗೆ ಕರೆಸಿಕೊಳ್ಳುತ್ತೇನೆ. ಇಷ್ಟೇ ಏನು, ನನಗೆ ಪಟ್ಟಾಭಿಷೇಕವಾದ ಕೂಡಲೇ ಇಡೀ ರಾಜ್ಯವನ್ನೇ ಬೇಕಾದರೂ ಅರ್ಪಿಸಿ ಬಿಡುತ್ತೇನೆ. ಅವರ ಸ್ನೇಹ ಬಂಧನದಿಂದ ಮಾತ್ರ ಬಿಡುಗಡೆ ಪಡೆಯಲಾರೆ. ಇಬ್ಬರ ಶಿಷ್ಯವೃತ್ತಿಯ ಕಾಲಾವಧಿ ಮುಗಿತು. ತಮ್ಮ ತಮ್ಮ ಮನೆಗಳಿಗೆ ತೆರಳುವಾಗ ಇರುವರಿಗೂ ಆದ ದುಃಖ ಅಷ್ಟಿಷ್ಟಲ್ಲ. ಇವರ ಹೃದಯಗಳು ಹಿಡಿಯಲಾರದಷ್ಟು ಭಾರವಾಗಿದ್ದವು. ಗದ್ಗದಿತ ಕಂಠದಲ್ಲಿ ದ್ರುಪದ ತನ್ನ ಮಿತ್ರನನ್ನು ಅಪ್ಪಿಕೊಂಡು ಹೇಳಿದ, ದ್ರೋಣ, ನಾನು ರಾಜನಾದ ನಂತರ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ, ತಪ್ಪದೆ ಪಾಂಚಾಲಪುರಕ್ಕೆ ಬರಲೇಬೇಕು ಅಂತ. ಕಾಲಚಕ್ರ ಉರುಳತೊಡಗಿತು. ದ್ರೋಣರು ದಟ್ಟ ದಾರಿದ್ರ್ಯ ಬ್ರಾಹ್ಮಣರಾದರು. ವಿದ್ಯೆ ಎಷ್ಟಿದ್ದರೇನು, ದಾರಿದ್ರ್ಯತೆಯನ್ನು ಅದು ದೂರ ಮಾಡಲಿಲ್ಲ. ಕೃಪೆ ಎಂಬ ಕನ್ಯೆಯನ್ನು ಮದುವೆಯಾದರು. ಒಂದು ಗಂಡು ಮಗುವೂ ಜನಿಸಿತು. ಜನಿಸಿದ ಕೂಡಲೇ ಅದು ಕುದುರೆಯಂತೆ ಕೆರೆದುದರ ಕಾರಣ ಅಶ್ವತ್ಥಾಮ ಎಂದು ಹೆಸರಿಟ್ಟರು. ಆದರೆ ಮಗುವಿಗೆ ದಿನವೂ ಅಕ್ಕಿ ಹಿಟ್ಟನ್ನು ಕದಡಿ ಕೊಟ್ಟ ನೀರೇ ಗಂಜಿ ಪಾಯಸವಾಯಿತು. ಒಂದು ದಿನ ನೆರೆಮನೆಯವರು ನಿಜವಾದ ಪಾಯಸ ಮಾಡಿ ಬಾಲಕನಾದ ಅಶ್ವತ್ಥಾಮನಿಗೆ ಉಣಬಡಿಸಿದರು. ಪಾಯಸದಿಂದ ಸಂತೃಪ್ತನಾದ ಅಶ್ವತ್ಥಾಮ ಮನೆಯಲ್ಲಿ ತಾಯಿಯ ಬಳಿಗೆ ದಿನ ನನಗೆ ಅದೇ ಪಾಯಸವನ್ನು ಮಾಡಿ ಬಡಿಸಲು ಹಠ ಹಿಡಿದನು. ದಿಕ್ಕು ತೋಚಿದ ಕೃಪೆ ತನ್ನ ಗಂಡನಿಗೆ ದ್ರುಪದನ ಮಾತನ್ನು ನೆನಪು ಮಾಡಿಕೊಟ್ಟಳು. ಆದರೂ ದ್ರೋಣರಿಗೆ ಗೆಳೆಯನ ಮುಂದೆ ತಾನಾಗಿ ಹೋಗಿ ದಾರಿದ್ರ್ಯದ ಬಗ್ಗೆ ಬಣ್ಣಿಸಲು ಮನಸ್ಸಾಗಲಿಲ್ಲ. ಆದಾಗ್ಯೂ ಕೃಪೆಯ ಮಾತಿಗೆ ಕಟ್ಟುಬಿದ್ದು ಅಶ್ವತ್ಥಾಮನ ದಾರುಣ ಸ್ಥಿತಿಯನ್ನು ನೋಡಲಾಗದೆ ಒಂದಿನ ದ್ರುಪದನ ಅರಮನೆಗೆ ಬಂದ. ಅರಮನೆಯ ಮುಂಭಾಗದ ಹೆಬ್ಬಾಗಿಲ ಬಳಿಗೆ ಕಾವಲುಗಾರರು ಆ ಬಡಬ್ರಾಹ್ಮಣನನ್ನು ಅಗೌರವದಿಂದ ಕಂಡರು. ಹಾಗೂ ಅರಮನೆಯೊಳಗೆ ದ್ರೋಣ ಒಲ್ಲದ ಮನಸ್ಸಿನಿಂದ ದ್ರುಪದನ ಬಳಿ ಬಂದ. ಸಿಂಹಾಸನದ ಮೇಲೆ ದರ್ಪದಿಂದ ಕುಳಿತಿದ್ದ ದ್ರುಪದ ತನ್ನ ಗೆಳೆಯನನ್ನು ಮಾತನಾಡಿಸುವುದಿರಲಿ ಗುರುತಿಸಲೂ ಇಲ್ಲ, ಬದಲಾಗಿ ಚುಚ್ಚು ಮಾತುಗಳಿಂದಲೇ ಮೊದಲಿಸಿದ. ಯಾರು ನೀನು ಬಡ ಹಾರುವ? ಪಾಂಚಾಲ ದೇಶದ ರಾಜನಾದ ನನ್ನನ್ನು ಗೆಳೆಯ ಎಂದು ಸಂಬೋಧಿಸುವಷ್ಟು ಗರ್ವ ಬಂದೀತ? ಈ ಬಡ ಹಾರುವನು ಅನಧಿಕಾರ ಪ್ರವೇಶ ಮಾಡಿದ್ದಾನೆ. ಇವನ ಜಿಟ್ಟು ಹಿಡಿದು ಹೊರದಬ್ಬಿ. ದ್ರೋಣರಿಗೆ ಇಲ್ಲಿ ಒದಗಿದ ಅವಮಾನ ಹಾಗೂ ಮೂದಲಿಕೆಯ ಮಾತುಗಳು ಮನನೊಯಿಸುವುದರ ಜೊತೆಗೆ ಅಸಾಧ್ಯ ರೀತಿಯ ಕೋಪವನ್ನು ಉಂಟು ಮಾಡಿತು. ರಾಜನ ದುರ್ವರ್ತನೆಗೆ ತಕ್ಕ ಶಾಸ್ತಿ ಮಾಡಲು ನಿಶ್ಚಯಿಸಿ ಅರಮನೆಯಿಂದ ಹೊರಬಂದನು. ದಾರಿಯುದ್ದಕ್ಕೂ ಒಂದೇ ಯೋಚನೆ, ಯಾರಾದರೊಬ್ಬ ಅರ್ಹ ನೆನೆಸಿದ ಶಿಷ್ಯನಿಗೆ ತಕ್ಕ ಚಾಪವಿದ್ಯೆಯನ್ನು ಕಲಿಸಿ ಅವನ ಮೂಲಕ ದ್ರುಪದನ ಸೊಕ್ಕು ಮುರಿಯಬೇಕು, ಸೊಲ್ಲಡಗಿಸಬೇಕು ಎಂದು. ಹೀಗೆಯೇ ಯೋಗ್ಯ ಶಿಷ್ಯನನ್ನ ಹುಡುಕ್ತಾ ಬರುತ್ತಿದ್ದಂತೆ ಒಂದಿನ ಹಸ್ತಿನಾಪುರವನ್ನ ತಲುಪಿದ. ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದ. ವಿಶಾಲವಾದ ಮೈದಾನವೊಂದರಲ್ಲಿ ಕೌರವರು ಪಾಂಡವರು ಚೆಂಡಾಟ ಆಡ್ತಾ ಇದ್ರು. ಒಮ್ಮೆ ಕಲ್ಲಸದಾಗ ಕೈ ತಪ್ಪಿ ಅಲ್ಲಿಯೇ ಇದ್ದ ಕೊಳವೊಂದರಲ್ಲಿ ಬಿದ್ದು ಬಿಟ್ಟಿತ್ತು. ರಾಜಕುಮಾರರೆಲ್ಲರೂ ಕೊಳದ ಸುತ್ತ ನೆರೆದರು. ಚೆಂಡನ್ನು ಹೊರತೆಗೆಯಲಾರದೆ ಮಿಕ್ಕಮಿಕ್ಕನೆ ಒಬ್ಬರ ಮುಖವನ್ನೊಬ್ಬೆ ನೋಡತೊಡಗಿದ್ದರು. ಅದೇ ಸಮಯಕ್ಕೆ ದ್ರೋಣರು ಅಲ್ಲಿಗೆ ಬಂದರು. ರಾಜಕುಮಾರರ ಕಳೆಗುಂದಿದ ಮುಖವನ್ನು ಕಂಡರು. ಇದಕ್ಕೇಕೆ ಇಷ್ಟೊಂದು ಕಳೆಗುಂದಿದ್ದೀರಿ ಎಂದು ಅಲ್ಲಿ ಇದ್ದ ದರ್ಬೆಯೊಂದನ್ನು ಮಂತ್ರಿಸಿ ಬಿಲ್ಲಿಗೆ ಹೂಡಿ ಕೊಳದೊಳಗೆ ಬಿಟ್ಟರು. ಅದು ಕೊಳದ ನೀರಿನಲ್ಲಿ ಮುಳುಗಿ ತಳದಲ್ಲಿದ್ದ ಚೆಂಡಿಗೆ ತಗುಲಿತು. ಅದೇ ರೀತಿ ದರ್ಬೆಗಳನ್ನು ಒಂದೊಂದಾಗಿ ಮಂತ್ರಿಸಿ ಪ್ರಯೋಗಿಸತೊಡಗಿದರು. ಎಲ್ಲ ದರ್ಬೆಗಳನ್ನು ಮೇಲೆಳೆದರು. ತಗುಲಿದ್ದ ದರ್ಬೆಗಳು ಹಗ್ಗದಂತೆ ಮೇಲೆ ಬಂದುವು. ಕೊನೆಗೆ ದರ್ಬೆಗೆ ಕಚ್ಚಿಕೊಂಡಿದ್ದ ಚೆಂಡು ಹೊರಬಂತು. ರಾಜಕುಮಾರರಿಗಾದ ಆಶ್ಚರ್ಯ ಆನಂದ ಅಷ್ಟಿಷ್ಟಲ್ಲ. ಎಲ್ಲರೂ ಭೀಷ್ಮರ ಬಳಿಗೆ ಓಡಿ ಬಂದು ವಿಚಾರವನ್ನು ತಿಳಿಸಿದರು. ಭೀಷ್ಮರಿಗೂ ಇಂತಹ ಸಾಹಸಿಗ ವ್ಯಕ್ತಿಯೇ ರಾಜಕುಮಾರರಿಗೆ ಚಾಪವಿದ್ಯೆಯನ್ನು ಕಲಿಸಲು ಯೋಗ್ಯನೆಂಬ ವಿಚಾರ ಹೊಳಿತು. ಅವನನ್ನು ಗೌರವದೊಂದಿಗೆ ಅರಮನೆಗೆ ಕರೆಸಿದರು. ರಾಜಕುಮಾರರಿಗೆ ಚಾಪವಿದ್ಯೆ ಕಲಿಸಲು ಕೇಳಿಕೊಂಡರು. ದ್ರೋಣರು ತನಗೊದಗಿದ ಸೌಭಾಗ್ಯಕ್ಕಾಗಿ ವಿಧಿಯನ್ನು ವಂದಿಸುತ್ತಾ ಹಸ್ತಿನಾಪುರದಲ್ಲಿಯೇ ತನ್ನ ಪರಿವಾರದೊಂದಿಗೆ ನೆಲೆಸಿದರು. ಅರ್ಜುನನ ಪಾಂಡಿತ್ಯ ಪ್ರೌಢಿಮೆಯನ್ನು ಕಂಡು ಸಂತೃಪ್ತರಾಗಿ ಅವನಿಗೆ ವಿಶೇಷ ರೀತಿಯ ವಿದ್ಯೆ ಕಲಿಸಿ ಅವನ ಮೂಲಕವೇ ದ್ರುಪದನಿಗೆ ಪಾಠ ಕಲಿಸಿದರು.
2: ಈ ರೀತಿಯಲ್ಲಿ ದ್ರೋಣಾಚಾರ್ಯರು ಬಿಲ್ವಿದ್ಯೆಯನ್ನು ಕಲಿಸ್ಲಿಕ್ಕೆ ರೆಡಿ ಆಗ್ತಾರೆ. ಯಾವಾಗ ಗುರುವಿಗೆ ಶ್ರದ್ಧಾ ಭಕ್ತಿಯಿಂದ ಕಲಿಯುವಂತಹ ಶಿಷ್ಯಂದರು ಸಿಗ್ತಾರೋ ಆಗ ಅವರ ಒಂದು ಜನ್ಮ ಕೂಡ ಸಾರ್ಥಕ ಆಗತ್ತೆ. ಇಲ್ಲಿ ಕೂಡ ದ್ರೋಣಾಚಾರ್ಯರಿಗೆ ಅರ್ಜುನ ಅವರೆಲ್ಲ ಸಿಗ್ತಾರೆ, ಆಗ ಖುಷಿಯಾಗತ್ತೆ. ಆ ವಿದ್ಯೆ ಕಲೀಲಿಕ್ಕೆ ಇರುವಂತಹ ಎಲ್ಲ ಗುಣಗಳು ಕೂಡ ಅರ್ಜುನನಲ್ಲಿರುತ್ತೆ. ಸೊ ಅದನ್ನು ನೋಡಿದಂತಹ ದ್ರೋಣಾಚಾರ್ಯರು ಕೂಡ ಖುಷಿಪಟ್ಟು ಅಷ್ಟೇ ಶ್ರದ್ಧೆಯಿಂದ ಆ ಚಾಪವಿದ್ಯೆಯನ್ನು ಕಲಿಸ್ತಾರೆ. ಈ ರೀತಿಯಲ್ಲಿ ಒಂದೊಂದು ಘಟನೆಗಳು ಕೂಡ ಒಂದೊಂದು ರೀತಿಯಲ್ಲಿ ಸ್ವಾರಸ್ಯಕರವಾಗಿವೆ ಮಹಾಭಾರತದಲ್ಲಿ. ಸೊ ಇಂತಹ ಕಥೆಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಹವ್ಯಾಸಿ ಬರಹಗಾರರು ಹಾಗೂ ಸಾಹಿತಿಗಳು ಕೂಡ ಆದಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ದಿನ ನಾರಾಯಣರಾವ್ ಅವರು ಬರೆದಿರುವ ಮಹಾಭಾರತದ ಸ್ವಾರಸ್ಯಕರ ಕಥೆಗಳು ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಮಹಾಭಾರತದ ಸ್ವಾರಸ್ಯಕರ ಕಥೆಗಳ ಬಗ್ಗೆ ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಶೃಂಗಿಯ ಶಾಪ. ಅರ್ಜುನನ ಮಗ ಅಭಿಮನ್ಯು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣರು ರಚಿಸಿದ್ದ ಚಕ್ರವ್ಯೂಹವನ್ನು ಭೇದಿಸಿ ಒಬ್ಬನೇ ಒಳಹೊಕ್ಕಿದ್ದನು. ಅಭಿಮನ್ಯು ವಿನ ಮಗನೇ ಪರೀಕ್ಷಿತ ರಾಜ, ಪಾಂಡವರ ಮೊಮ್ಮಗ. ಒಮ್ಮೆ ಪರೀಕ್ಷಿತ ರಾಜ ಬೇಟೆಯಾಡಲು ಕಾಡಿಗೆ ಬಂದ. ಪ್ರಜೆಗಳಿಗೆ ಹಿಂಸೆ ಕೊಡ್ತಾ ಇದ್ದ ಸಾಕಷ್ಟು ಪ್ರಾಣಿಗಳನ್ನು ಕೊಲ್ತಾ ಬರುತ್ತಿದ್ದಂತೆ ಮಿಂಚಿನ ವೇಗದಲ್ಲಿ ಪ್ರಾಣಭಯದಿಂದ ಓಡ್ತಾ ಇರುವಂತಹ ಜಿಂಕೆಯೊಂದನ್ನು ಕಂಡ. ಕೈಗೆ ಸಿಕ್ಕುವಂತೆಯೇ ಅದು ಚೂಟಿಯಿಂದ ಚಂಗನೆ ನೆಗೆದು ಬಾಣದ ಏಟಿಗೂ ಸಿಗದೆ ಮರಗಳ ಮರೆಯಲ್ಲಿ ಮರೆಯಾಯಿತು. ಪರೀಕ್ಷಿತ ರಾಜ ಅದರ ಬೆನ್ನ ಹಿಂದೆಯೇ ಅಲೆದಲೆದು ಸಾಕಾಗಿ ಮುಂದೆ ಮುಂದೆ ಬರ್ತಾ ಇರಬೇಕಾದ್ರೆ ಒಂದು ಋಷ್ಯಾಶ್ರಮ ಕಾಣಿಸ್ತು. ಆಶ್ರಮದಲ್ಲಿ ಶಮಿಕ ಎಂಬ ಋಷಿ ತಪಸ್ಸು ಮಾಡ್ತಾ ಇದ್ರು. ಜಿಂಕೆ ಈ ಕಡೆಯೇ ಬಂದಿರಬಹುದೆಂದು ಭಾವಿಸಿ ಪರೀಕ್ಷಿತ ರಾಜ ಶಮಿಕ ಮಹರ್ಷಿಗಳನ್ನ ವಂದಿಸಿ ಪ್ರಶ್ನಿಸಿದ. ಮುನಿಶ್ರೇಷ್ಠರೇ, ನಾನೊಂದು ಜಿಂಕೆಯನ್ನು ಬೇಟೆಯಾಡುತ್ತಾ ಬರುತ್ತಿದ್ದೇನೆ, ಅದೇನಾದರೂ ಇತ್ತ ಬಂದಿತ್ತಾ? ಮೌನ ವ್ರತದಲ್ಲಿ ತಪಸ್ಸಾಧನೆಯಲ್ಲಿ ಲೀನರಾಗಿದ್ದ ಅವರ ಬಾಯಿಂದ ಯಾವ ಉತ್ತರವೂ ಬರಲಿಲ್ಲ. ರಾಜ 16 ಸಾರಿ ಅದೇ ಪ್ರಶ್ನೆ ಕೇಳಿದರು. ಉತ್ತರ ಬಾರದದ್ದನ್ನು ಕಂಡು ರೇಗಿ ಹೋದರು. ಮೊದಲೇ ದಣಿದಿದ್ದ ಜಿಂಕೆ ಕೈಗೆ ಸಿಗದುದಕ್ಕಾಗಿ ಸಹನೆಯನ್ನು ಕಳೆದುಕೊಂಡಿದ್ದ. ಶಮೀಕ ಮಹರ್ಷಿಗಳ ಮೌನ ಅವನಿಗೆ ಅರ್ಥವಾಗಲೇ ಇಲ್ಲ. ತನ್ನ ಬಗ್ಗೆ ನಿರಾಧಾರ ಹಾಗೂ ಅಸಡ್ಡೆ ತೋರಿಸುತ್ತಿರುವುದಾಗಿ ಬಗೆದ. ಮಿತಿಮೀರಿದ ಕೋಪದಿಂದ ಸುತ್ತಲೂ ನೋಡಿದ. ಅಲ್ಲೊಂದು ಹಾವು ಸತ್ತು ಬಿದ್ದಿತ್ತು. ಅದನ್ನೇ ತಾತ್ಸಾರದಿಂದ ಶಮೀಕ ಮಹರ್ಷಿಯ ಕೊರಳಿಗೆ ಮಾಲೆಯಂತೆ ಹಾಕಿ ಬಂದ ದಾರಿ ಹಿಡಿದ. ಕೆಲವೇ ಕಾಲದ ನಂತರ ಶಮೀಕ ಮಹರ್ಷಿಯ ಮಗನಾದ ಶೃಂಗಿ ಆಶ್ರಮಕ್ಕೆ ಬಂದ. ತಂದೆಯ ಕೊರಳಲ್ಲಿ ಸತ್ತ ಹಾವಿನ ಹಾರವನ್ನು ಕಂಡು ಕನಲಿದ. ಯಾವ ದುರಾತ್ಮ ಈ ರೀತಿ ನನ್ನ ತಂದೆಯನ್ನು ಅವಮಾನಗೊಳಿಸಿದ್ದಾನೋ ಅವನು 7 ದಿನಗಳೊಳಗಾಗಿ ಹಾವಿನಿಂದಲೇ ಸತ್ತು ಹೋಗಲಿ ಎಂದು ಶಾಪ ಕೊಟ್ಟ. ವಿಷಯ ಹಸ್ತಿನಾಪುರದಲ್ಲಿ ರಾಜನ ಕಿವಿಗೂ ಬಿತ್ತು. ತುಂಬ ಚಿಂತಾಕ್ರಾಂತನಾದ. ಗಾಬರಿಯೂ ಉಂಟಾಯಿತು. ಪ್ರಾಣ ಭಯದಿಂದ ತತ್ತರಿಸತೊಡಗಿದ. ಏನು ಮಾಡುವುದೆಂದು ತಿಳಿಯದೆ ಅವನಿಗೆ ದಿಕ್ಕೆ ತೋಚದಂತಾಯಿತು. ಆತುರದಲ್ಲಿ ತಂದುಕೊಂಡ ಕೋಪದ ಕೆಲಸದಲ್ಲಿ ಎಂತಹ ಅನಾಹುತವನ್ನು ನಾನಾಗಿ ಮಾಡಿಕೊಂಡೆ ಎಂದು ಪರಿತಪಿಸತೊಡಗಿದ. ಶಮೀಕ ಮಹರ್ಷಿಗಳ ಬಗ್ಗೆ ತಾನು ವೃಥ ತೋರಿದ್ದ ಅಗೌರವ ಹಾಗೂ ಅಸಡ್ಡೆಯ ಮನೋಭಾವನೆಗಾಗಿ ಕೈ ಕೈ ಹಿಸುಕಿಕೊಳ್ಳುತ್ತಾ ಪಶ್ಚಾತ್ತಾಪ ಪಡತೊಡಗಿದ. ಈಗಂತೂ ಋಷಿಪುತ್ರನಾದ ಶೃಂಗಿಯ ಶಾಪದ ವಿಚಾರವನ್ನು ಕೇಳಿ ಅವನಿಗೆ ಅಪಾರವಾದ ನೋವು ಹಾಗೂ ಸಂಕಟ ಸಂಭವಿಸಿತು. ರಾಜಪುರೋಹಿತರನ್ನು, ಮಂತ್ರಿವರ್ಯರನ್ನು, ಸೇನಾ ನಾಯಕರನ್ನು ಕರೆಸಿ ಮಿಂಚಿ ಹೋಗಿರುವ ಕಾರ್ಯದ ಬಗ್ಗೆ ದೀರ್ಘವಾಗಿ ಆಲೋಚಿಸಿದ. ಹಲವಾರು ತ್ವರಿತ ಕಾರ್ಯಗಳನ್ನು ಒದಗಿಸಿರುವ ಕಷ್ಟ ನಿವಾರಣೆಗಾಗಿ ಮಾಡಿದ. ಎಲ್ಲರ ಸಲಹೆಯಂತೆ ಒಂದು ಅತಿ ಎತ್ತರದ ದಪ್ಪನೆಯ ಕಂಬ ನಿರ್ಮಿಸಿ ಅದರ ಮೇಲೆ ಅಂದವಾದ ಅರಮನೆಯನ್ನು ಕಟ್ಟಿಸಿದ. ಅಲ್ಲಿ ಯಾವ ಹುಳುವೂ ನುಸುಳದಂತೆ ಎಚ್ಚರಿಕೆಯಿಂದ ಹಗಲಿರುಳು ಕಂಬದ ಸುತ್ತಲೂ ಕಾವಲು ಕಾಯತೊಡಗಿದರು. ಶೃಂಗಿಯ ಶಾಪವನ್ನು ಕೈಗೂಡಲು ಪ್ರೇರಿತನಾಗಿದ್ದ ತಕ್ಷಕ ಎಂಬ ಸರ್ಪರಾಜ ಪ್ರಜಾಪಿತ ಬ್ರಾಹ್ಮಣ ಮಗಳಾದ ಕದ್ರು ಇವನ ತಾಯಿ. ಕಶ್ಯಪ ಮಹರ್ಷಿಯೇ ತಂದೆ. ಪರೀಕ್ಷಿತ ರಾಜನನ್ನು ಶಾಪಾವಧಿಯ ಮುನ್ನ ಕಚ್ಚಿ ಸಾಯಿಸಲು ತರಾತುರಿಯಿಂದಲೇ ಅರಮನೆಯ ಬಳಿಗೆ ಬಂದ. ಆದರೆ ಉದ್ದನೆಯ ಎತ್ತರದ ದಪ್ಪ ಕಂಬವನ್ನು ದಿಟ್ಟಿಸಿದ. ಅಲ್ಲಿಯೂ ನುಣುಚಿಕೊಂಡು ಬೀಳುವಷ್ಟು ನುಣುಪು. ಸುತ್ತಲೂ ನೋಡಿದ. ಸುಭದ್ರವಾದ ಸುಸಜ್ಜಿತ ಸೈನಿಕರ ಸರ್ಪಗಾವಲು. ಸರ್ಪರೂಪದಲ್ಲಿ ಹೇಗೆ ಕಂಬವನ್ನೇರಿ ಅರಮನೆಯನ್ನು ತಲುಪುವುದೆಂಬುದೇ ಹೊಳೆಯಲಿಲ್ಲ. ಕೆಲ ಕಾಲ ಕಕ್ಕಾಬಿಕ್ಕಿಯಾಗಿ ನಿಂತಲ್ಲಿಯೇ ಗರಬಡಿದವನಂತೆ ನಿಂತು ಬಿಟ್ಟ. ಕೊನೆಗೆ ಸಣ್ಣ ಹುಳುವಿನ ರೂಪ ತಾಳಿ ಮೇಲೇರಲು ಹೊಂಜು ಹಾಕತೊಡಗಿದ. ಅದೇ ವೇಳೆಗೆ ಕೆಲವು ಪರಿಚಾರಕರು ರಾಜನಿಗಾಗಿ ಹಣ್ಣು ಹಂಪಲುಗಳನ್ನು ಬುಟ್ಟಿಯಲ್ಲಿ ಸಾಗಿಸುತ್ತಿದ್ದನ್ನು ಗಮನಿಸಿದ. ಇದೇ ಸಮಯವೆಂದು ಹುಳುವೇಷದಲ್ಲಿದ್ದ ತಕ್ಷಕ ಒಂದು ಹಣ್ಣಿನಲ್ಲಿ ಸೇರಿಕೊಂಡ. ತಕ್ಷಕನ ಮೋಸವನ್ನು ಅರಿಯದ ಸೇವಕರು ಹಣ್ಣುಗಳನ್ನು ರಾಜನ ಮುಂದಿಟ್ಟರು. ದುರ್ವಿಧಿಯ ಕೈವಾಡವೋ ಎಂಬಂತೆ ಹುಳುವಿದ್ದ ಹಣ್ಣನ್ನು ರಾಜನ ಕೈಗೆ ತೆಗೆದುಕೊಂಡು ಕಚ್ಚಿದ. ಹುಳು ತಕ್ಷಣ ಹೊರಬಂತು. ತಕ್ಷಕನ ರೂಪ ತಾಳ್ತು. ರಾಜ ಭಯಭ್ರಾಂತನಾದ. ಚಿಟಾರನ್ನು ಕಿರುಚಿದ. ಆದರೆ ಆ ಕ್ಷಣವೇ ತಕ್ಷಕ ಸರ್ಪ ಅವನನ್ನು ಕಚ್ಚಿ ಮಾಯವಾಯಿತು. ಪರೀಕ್ಷಿತ ರಾಜ ಸತ್ತು ಬಿದ್ದ. ರಾಜನ ದುರ್ಮರಣದಿಂದ ರಾಜ್ಯದ ಜನರೆಲ್ಲ ಶೋಕಗೊಂಡ್ರು. ಆಗಿನ್ನೂ ಅವನ ಮಗನಾದ ಜನಮೇಜಯ ಚಿಕ್ಕ ಹುಡುಗ. ಅವನಿಗೆ ಪಟ್ಟ ಕಟ್ಟಿದ್ರು. ಚಿಕ್ಕವನಾದರೂ ಹುಡುಗ ತುಂಬ ಚೂಟಿ. ತಂದೆಯ ಮರಣದ ದುಃಖವನ್ನು ಮೂಲೆಗೊತ್ತರಿಸಿ ಮಂತ್ರಿಗಳ ಸಹಾಯ ಸಲಹೆಯಂತೆ ರಾಜ್ಯ ಪರಿಪಾಲನೆ ಮಾಡತೊಡಗಿದ. ಧನ್ಯವಾದಗಳು.
2: ಮಹಾಭಾರತದಲ್ಲಿ ಬರುವಂತಹ ಒಂದೊಂದು ಕಥೆಗಳು ಕೂಡ ಒಂದೊಂದು ರೀತಿಯ ಸಂದೇಶವನ್ನು ಕೊಡುತ್ತೆ, ಜೊತೆಗೆ ಮೌಲ್ಯಯುತ ಬದುಕಿನ ಬಗ್ಗೆ ತಿಳಿಸ್ಕೊಡತ್ತೆ. ಅದರಲ್ಲೂ ಈ ಮಹಾಭಾರತದ ಆಳವಾದ ತತ್ವಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುವಂತಹ ಒಳಿತು ಮತ್ತು ಕೆಡುಕಿನ ನಡುವಿನ ನಿರಂತರ ಹೋರಾಟವನ್ನು ಪ್ರತಿನಿಧಿಸುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಅಂತಿಮವಾಗಿ ಧರ್ಮದ ದಾರಿಯಲ್ಲಿ ನಡೆಯುವಂಥದ್ದೇ ಗೆಲುವು ಎಂಬ ಸಂದೇಶವನ್ನು ಇದು ನೀಡುತ್ತೆ. ಖಂಡಿತ ಅಲ್ವಾ? ಒಂದೊಂದು ರೀತಿಯ ಕಥೆಗಳು ಒಂದೊಂದು ರೀತಿಯ ವಿಶೇಷವಾಗಿರುವಂತಹ ಸಂದೇಶಗಳನ್ನು ಸಾರತ್ತೆ, ಬದುಕಿನ ಬಗ್ಗೆ ತಿಳಿಸ್ಕೊಡತ್ತೆ ಅಂತ ಹೇಳ್ತಾ ಈ ದಿನ ಅಂಬಿಕಾ ಸಂತೋಷ್ ಮೇಡಮ್ ಅವರು, ನಾರಾಯಣರಾವ್ ಅವರು ಬರೆದಿರುವ ಮಹಾಭಾರತದ ಸ್ವಾರಸ್ಯಕರ ಕಥೆಗಳು ಅನ್ನುವಂತಹ ವಿಷಯಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಗಿನ ಸಮಯ 10 ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಸಿದ್ಧವಾಗಿ ಬಂದಾಯಿತು. ಆ್ಯಂಡ್ ಹಾಗೆ ನೀವು ಕೂಡ ಮನೇಲಿ ಟಿಫನ್ನ ಮಾಡ್ತಾ ಇದ್ರೆ, ಟಿಫನ್ನ ಮಾಡ್ತಾ ಇವತ್ತಿನ ನಮ್ಮ ಶೋನ ಕೂಡ ಕೇಳಿಸ್ಕೊಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ನ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ನಮ್ಮ ಶೋನಲ್ಲಿ ಮಾತಾಡ್ತಾ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗಿನ ಸಮಯ 10 ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಿಂದಾಸ್ ಆಗಿ ಮಾತಾಡ್ತಾ ಹಾಡ್ಬೋದು. ಸೊ ಹಾಗೆ

0: ಇದ್ರೆ ಕರೆ ಮಾಡಿ ನಮ್ ಜೊತೆನಲ್ಲಿ ಮಾತಾಡ್ತಾ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9686609 6 8 6 0 9 6 2 7 9 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಿ. ಜೊತೆಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಸೊ ಅವರಿಗೂ ಕೂಡ ವಿಶಸ್ನ ತಿಳಿಸ್ಬೋದು. ಆ್ಯಂಡ್ ಪರ್ಸನಲ್ ಆಗಿ ವಿಶಸ್ನ ತಿಳಿಸ್ಬೇಕು ಅಂತಾದರೆ ಕರೆ ಮಾಡಿ ಅಥವಾ ಮೆಸೇಜ್ನ ಮಾಡಿ ಕೂಡ ವಿಶಸ್ನ ತಿಳಿಸ್ಬೋದು ಅಂತ ಹೇಳ್ತಾ. ಆ್ಯಂಡ್ ಇವತ್ತು ಬರ್ಡೇನ ಆಚರಿಸ್ಕೊಳ್ತಾ ಇರುವಂಥವ್ರಿಗೆ ಅಥವಾ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇರುವಂಥವ್ರಿಗೆ ಯಾರು ಇದ್ರೆ ಸೊ ಅವರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ವಿಶಸ್ನ ತಿಳಿಸ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರೆ ಮಾಡಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ರಾ? ಇವತ್ತಿನ ಟಾಪಿಕ್ಕು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕೆಂದರೆ ಯಾರಿಗೂ ಈ ಥರ ಥಿಂಕ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಸುಮಾರು ಸಾಂಗ್ಸ್ಗಳೆಲ್ಲ ಇಷ್ಟ ಆಗ್ತಾ ಇರುತ್ತೆ. ಆದರೂ ಕೂಡ ಇವತ್ತು ನಿಮಗೆ ನಿಮ್ಮ ಪ್ರಕಾರ ಕನ್ನಡದ 3 ಅತ್ಯುತ್ತಮ ಹಾಡುಗಳು ಯಾವ್ದ್ಯಾವುದು ಅಂತ ಗೊತ್ತಿದೆ ಅಂತಂದರೆ, ಅಥವಾ ಆ 3 ಹಾಡುಗಳು ಯಾಕೆ ಅತ್ಯುತ್ತಮ ಹಾಡುಗಳು ಅಂತ ನಿಮಗನ್ಸುತ್ತೆ, ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಆ 3 ಹಾಡುಗಳನ್ನು ಎರಡೆರಡು ಸಾಲು ಹಾಡ್ಬೋದು, ಅಥವಾ ಅದರಲ್ಲಿ ಯಾವ್ದಾದ್ರು ಒಂದು ಹಾಡು ನಿಮಗೆ ತುಂಬ ಇಷ್ಟ ಆಯ್ತು ಅಂದರೆ ಅದನ್ನೇ ಒಂದು 2 ನಿಮಿಷದ ಒಳಗಡೆ ಮಾತಾಡಿ ಹಾಡನ್ನು ಮುಗಿಸ್ಬೇಕು. ಸೊ ಇದು ಇವತ್ತಿನ ರೂಲ್ಸ್ ಆಗಿದೆ. ಜೊತೆಗೆ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾ ಹಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9686869 6 2 7 9 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಫಸ್ಟ್ ಒಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ,
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ನಮಸ್ತೆ ಸುಬ್ರಹ್ಮಣ್ಯ ಅವರು.
1: ಹೇಗಿದ್ದೀರಾ? ನಾವು ಸೂಪರ್ ಆಗಿದೆ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದೀವಿ. ಹೇಗಿದೆ ಬೆಂಗಳೂರು ಕಡೆ ವೆದರ್ ಅಲ್ಲ?
1: ಸ್ವಲ್ಪ ಕೂಲ್ ಆಗಿದೆ ಸರ್.
0: ಕೂಲ್ ಆಗಿದೆಯಾ? ಓಕೆ, ಮಳೆ ಏನಾದ್ರು ಆಯ್ತಾ?
1: ಕಳೆದ ವಾರ ಎಲ್ಲ ಚೆನ್ನಾಗಿ ಆಗಿದೆ ಸರ್, ಮಳೆ ಒಂದ್ ಅರ್ಧ ಗಂಟೆ ಹೋದ್ರೂ ಚೆನ್ನಾಗಿ ಹೋಯ್ತು ಸರ್.
0: ಓಕೆ,
1: ಈಗ ಮೊನ್ನೆ ಕೂಡ ಆಯ್ತು, ಮಂಗಳವಾರ ಬುಧವಾರ ಹಂಗೂ ಕೂಡ ಆಯ್ತು.
0: ಓಕೆ, ಸೊ ಹಾಗಿದ್ರೆ ಬೆಂಗಳೂರು ಕೂಲ್ ಆಗಿದೆ, ನೀವು ಕೂಡ ಕೂಲ್ ಆಗಿ ಇವತ್ತು ನಿಮಗೆ ನಿಮ್ಮ ಪ್ರಕಾರದಲ್ಲಿ ಕನ್ನಡದ 3 ಅತ್ಯುತ್ತಮ ಹಾಡುಗಳು ಯಾವ್ದ್ಯಾವ್ದು ಅಂತ ಹೇಳಿ ಅನ್ಸುತ್ತೆ, ಸೊ ಅದನ್ನ ಹೇಳ್ಬೋದು.
1: ಹೇಳ್ಬಿಟ್ಟು ಮತ್ತೆ ಆಡ್ಬೋದಾ ಹೇಗೆ ಸರ್?
0: ಅದ ಫಸ್ಟ್ ಹೇಳಿ ನೋಡೋಣ, ಆಮೇಲೆ ಯಾವ ಯಾವ ಹಾಡು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅದ್ರಲ್ಲಿ ಅಂತ ಹೇಳಿ.
1: ಸರ್, ನನ್ಗೆ ಅವತ್ತಕ್ಕೂ ಅಷ್ಟೇ ಇವತ್ತಕ್ಕೂ ಅಷ್ಟೇ, ನಮ್ಮ ಯಜ್ಜನಕಮ್ಮ ಅವ್ರು ಆಡಿರೋದು ಇದು ಪ್ರೇಮ ಲೋಕ ಚಿತ್ರದಲ್ಲಿ ಯಾರಿ ಬನು ಈ ಮನ್ಮಥನು.
0: ಓಕೆ,
1: ವೀರದಲ್ಲಿ ವೀರ ವೀರ ವೀರ ಈ ಗೀತೆ ಅವಾಗ್ಲೂ ಅಚ್ಚುಮೆಚ್ಚು, ಈಗಲೂ ಕೂಡ ಅಚ್ಚುಮೆಚ್ಚು ಸರ್.
0: ಓಕೆ,
1: ನಂತರ ಇನ್ನ ಎರಡನೇ ಗೀತೆ ಅಂತ ತಗೊಂಡ್ರೆ ಇದು ಕಾವೇರಿ ಚಿತ್ರದಲ್ಲಿ ಎಸ್ ಜಾನಕಮ್ಮ ಅವ್ರು ಆಡಿರೋದೇ ಇದೆ ಸರ್, ವಿಜಯ ನರಸಿಂಹ ಅವರ ರಚನೆ ಮಾಡಿರೋದು. ಜ್ಯೋತಿ ಯಾವ ಜಾತಿ ಎಮ್ಮ ಜಗದೀಶ್ವರಿ, ನೀನು ಕೇಳು ಅಂದುಕೊಂಡ ನನಗೆ ಕಂಡ ಡಳ್ಳೂರಿ ಈ ಗೀತೆ. ಅದ್ ಬಿಟ್ಟರೆ ಇನ್ನ ಒಡ ಹುಟ್ಟಿದವರ ಚಿತ್ರದಲ್ಲಿ ವಿಜಯ ಇವರು ಗೀತಪ್ರಿಯ ಅವರು ರಚಿಸಿರೋದು. ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ, ಇದ್ರಲ್ಲಿ ಒಂದ್ ಸಾಲಿದೆ ಸರ್, ಅದ್ ನಂಗೆ ತುಂಬಾನೇ ಇಷ್ಟ ಆಯ್ತು ಸರ್.
0: ಓಕೆ, ಸೊ ಒಟ್ಟಾರೆ ಈ 3 ಸಾಂಗ್ಗಳು ನಿಮಗೆ ಯಾಕೆ ತುಂಬಾ ಇಷ್ಟ ಆಗುತ್ತೆ, ಏನಿದೆ ಆ ವಿಷಯ?
1: ಇದ್ರಲ್ಲಿ ಕಾವೇರಿ ಚಿತ್ರದಲ್ಲಿ ತಗೊಂಡ್ರೆ ಇದು ಅನ್ನದಗಳಿನಲ್ಲಿ ಜಾತಿ ಎಂಬ ಮುದ್ರೆ ಕಾಣಿಸದೆ ನಿದ್ರೆ ಅಂತ ಒಂದು ಸಾಲಿದೆ ಸರ್ ವಿಜಯ ನರಸಿಂಹ, ತುಂಬಾ ಅದ್ಭುತವಾದ ಗೀತೆ ಸಾಲುಗಳು. ನಂತರ ಇದು ತಗೊಂಡ್ರೆ ಇನ್ನ ಒಡವಿಟ್ಟಿದವರ ಚಿತ್ರ ತಗೊಂಡ್ರೆ ಇದ ದೇಹವಸವೇ ಸುತ ಪರಿಮಳ ಕೊಡುವ ಗಂಧವು ನೋವಿಗೆ ನರಳುವುದೇ, ತನ್ನನೆ ದಯಿಸುತ್ತ ಬೆಳಕನ್ನು ತರುವ ದೀಪವು ಅಳಲನು ಹೇಳುವುದೇ. ಆ ಸಾಲ ಮತ ತುಂಬಾ ಅದ್ಭುತವಾಗಿದೆ ಸರ್. ಇನ್ನ ಪ್ರೇಮ ಲೋಕ ತಗೊಂಡ್ರೆ ಇದು ಸರ್ ಅವರು ಇದು ಏನು ಅವ್ರು ಮಾಡಿರೋ ಇಂತ ಇದಕ್ಕೆ ಗಾಡಿ ಎಲ್ಲ ಓಡಿಸೋದಿದ್ಯಾ ಇದೆಯಲ್ಲ ಸರ್, ಆ ಕಂಠ ನಮ್ಮ ಜನಕಮ್ಮ ಅವ್ರು ಕೊಟ್ಟಿರೋ ನಿಜಕ್ಕೂ ಅದ್ಭುತ, ಆ ಇದು ನಟಿನೇ ಆಡ್ತಾ ಇರೋ ತರ ಇದೆ ಸರ್. ಅದಕ್ಕೋಸ್ಕರ ಇದು ತುಂಬಾ ಇಷ್ಟ ಆಗುತ್ತೆ ಸರ್.
0: ಸೂಪರ್, ಒಳ್ಳೆ 3 ಹಾಡುಗಳು ಕೂಡ ಚೆನ್ನಾಗಿದೆ. ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರ ಒಂದು ವಿಚಾರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ 3 ಹಾಡುಗಳನ್ನ ಹೇಳಿದ್ರು, ಅವರಿಗೆ ತುಂಬಾ ಅತ್ಯುತ್ತಮ ಹಾಡುಗಳು ಅಂತ ಅನಿಸಿದಂತಹ ಹಾಡುಗಳನ್ನ ಹೇಳಿದ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಏನಪ್ಪ ಅಂತಂದ್ರೆ ಈಗ ಸುಬ್ರಹ್ಮಣ್ಯ ಅವರು ಮಾತಾಡಿದ್ರಲ್ಲ, ಸೊ ಅದೇ ರೀತಿನಲ್ಲಿ ನಿಮಗೆ ಯಾವ 3 ಸಾಂಗ್ಗಳು ಇಷ್ಟ ಆಗುತ್ತೆ, ಆ ಸಾಂಗ್ನ ನಿಮಗೆ ಇಷ್ಟವಾದಂತಹ 2 ಸಾಲನ್ನ ಹಾಡಿ ಹಾಗೇನೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ವೆರಿ ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್, ತಿಂಡಿ ಆಯ್ತಾ ಶ್ರೀಧರ್?
0: ತಿಂಡಿ ಆಯ್ತು, ನಿಮ್ದು ಆಯ್ತಾ?
2: ತಿಂಡಿ ಆಯ್ತು ಶ್ರೀಧರ್, ಟೊಮೆಟೊ ಬಾತ್.
0: ಓಕೆ, ಬಿಸಿ ಬಿಸಿ ಟೊಮೆಟೊ ಬಾತ್ ಜೊತೆಗೆ ಚಟ್ನಿ ಏನಾದ್ರು ಮಾಡಿದ್ರಾ?
2: ಚಟ್ನಿ ಇಲ್ಲ ಶ್ರೀಧರ್.

0: ಫ್ರೈ ಮಾಡಿದ್ದು, ಮತ್ತೆ ಒಳ್ಳೆ ಮಸಾಲೆ ಚಾಯ್ ಆಯ್ತು.
1: ಸೂಪರ್.
0: ನಮ್ದು ಶ್ರೀಧರ್ ಇವತ್ತಿನ ಟಾಪಿಕ್ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಜೀವನದಲ್ಲಿ ಕೆಲವೊಂದು ಹಾಡುಗಳಲ್ಲಿ ಅಂದ್ರೆ ತುಂಬಾ ಒಳ್ಳೆ ಸಂದೇಶಗಳಿರ್ತವೆ. ಫಿಲಂ ನಲ್ಲೂ ಸಂದೇಶ ಇರ್ತವೆ, ಹಾಡಲ್ಲೂ ತುಂಬಾನೇ ಅರ್ಥಗರ್ಭಿತವಾಗಿರ್ತವೆ. ಅದ್ರಲ್ಲಿ ನನಗೆ ಫಸ್ಟ್ ಡಾಕ್ಟರ್ ರಾಜ್ಕುಮಾರ್ ಇದು ಬಂಗಾರದ ಮನುಷ್ಯ, ಇದು ಇದು ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು. ಆ ಫಿಲಂ ಕೂಡ ಅಷ್ಟೇ ಫೇಮಸ್ ಆಗಿದ್ದಂತದ್ದು. ಆಗದು ಎಂದು ಕೈಲಾಗದು ಎಂದು, ಆಗದು ಎಂದು ಕೈಲಾಗದು ಎಂದು, ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ತಪ್ಪದೆ ಇರಬೇಕೆಂದೆಂದು, ತಪ್ಪದೆ ನಡಿಬೇಕೆಂದೆಂದು ಅಂತ ಹೇಳಿದ. ಇದು ಎಂತ ಕಾಲದಲ್ಲೇ ಎಲ್ಲರಿಗೂ ಅನ್ವಯ ಆಗುವಂತದ್ದು. ನಮ್ಗೆ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ, ಆ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕಲ್ವಾ, ಟ್ರೈ ಅಂಡ್ ಟ್ರೈ ಆಗ್ಯಾನ ಅಂತ ಹೇಳ್ತೀವಿ. ಹಾಗಾಗಿ ಪ್ರಯತ್ನ ಮಾಡ್ಬೇಕು. ನನ್ ಕೈಲಿ ಆಗಲ್ಲ, ಅದು ಏನ್ ಮಾಡಕ್ ಆಗಲ್ಲ, ನನ್ಗೆ ಅದು ವೀಕ್ ಇದೀನಿ ನಾನು ಅಂತ ಹೇಳಿದ್ರೆ ಏನನ್ನು ಸಾಧನೆ ಮಾಡಕ್ಕಾಗಲ್ಲ, ಜೀವನನೇ ನಡ್ಸಕ್ ಆಗಲ್ಲ, ಬದುಕೋಕ್ಕೂ ಆಗಲ್ಲ ಅಂತಾನೆ ಹೇಳ್ಬೋದು ಅನ್ನೋ ಒಂದು ಇನ್ನ ತುಂಬಾ ಚೆನ್ನಾಗಿದೆ ಸಂದೇಶ ಇದ್ರಲ್ಲಿ. ಇನ್ನ ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ, ಇದು ಮೋಸ್ಟ್ಲಿ ಉಪಾಸನೆ ಚಿತ್ರದ್ದು ಅನ್ಕೊಂತೀನಿ, ಎಷ್ಟ್ ಜನಕ್ಕೆ ಆಡಿರುವಂತದ್ದು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು, ನಾಲಿಗೆ ವಿಚಾರವಿಲ್ಲದೆ ಪರರ ದೋಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಮಾತು ಬರುತ್ತೆ ಎಲುಬಿಲ್ಲದ ನಾಲಿಗೆ ಅಂತೇಳಿ, ಕಂಡ ಕಂಡಲ್ಲಿ ಹೇಗ್ ಬೇಕಾಗೆ ಮಾತಾಡೋದಲ್ಲ. ಅದೇ ತರ ಬಸವಣ್ಣ ಅಂದ್ರೆ ಹೇಳಿದಾರೆ, ನುಡಿದರೆ ಮುತ್ತಿನ ಹಾರ ಅಂತಿರಬೇಕು ಅಂತ ಎಲ್ಲ ಹೇಳಿದಾರಲ್ವ. ಹಾಗೆ ಈ ಒಂದು ನಾವ್ ಏನೇ ಮಾತಾಡ್ಬೇಕಾದ್ರೂ ಸಮಯ ಪರಿಸ್ಥಿತಿ ಆಚಾರ ವಿಚಾರ ಸಂದರ್ಭ ತಿಳ್ಕೊಂಡು ಒಬ್ರಿಗೆ ನೋವಾಗದಂತೆ ಮಾತಾಡ್ಬೇಕು, ಮಧುರವಾಗಿ ಮಾತಾಡ್ಬೇಕು ಅನ್ನೋ ಒಂದು ಅರ್ಥಗರ್ಭಿತ ಇದೆ. ಇನ್ನೊಂದು ಮೈ ಆಟೋಗ್ರಾಫ್ ಚಿತ್ರದ್ದು, ಇದು ತುಂಬಾ ತುಂಬಾ ಇಷ್ಟವಾದಂತದ್ದು ನನ್ಗೆ. ಇದು ಮಕ್ಕಳಿಗಿಂದ ಹಿಡಿದು ಎಲ್ರಿಗೂ ಕೂಡ ಒಂದು ಸಂದೇಶ ಕೊಡುವಂತದ್ದು. ಜೀವನ ಅಂದ್ರೆ ಒಂದು ನಿಂತ ನೀರಲ್ಲ, ಅದು ಹರಿಯುವ ಸಾಗರದಂತೆ, ಅದೊಂದು ಹೋರಾಟ ಇದ್ದಂತೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಇರುಳಿಂದೆ ಬೆಳಕುಂಟು ತೋರಿಸಿರಿ.
1: ಓಕೆ, ಸೂಪರ್ ಹಾಡುಗಳು. ಸೊ ಮೂರು ಹಾಡುಗಳನ್ನು ಕೂಡ ಚೆನ್ನಾಗಿರೋದೆ ಆಯ್ಕೆ ಮಾಡಿದ್ರಿ. ಸೊ ಥ್ಯಾಂಕ್ ಯು ಕುಸುಮ ಅವರೇ, ಥ್ಯಾಂಕ್ ಯು. ಓಕೆ, ಕುಸುಮ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷ್ಣನಗರದಿಂದ ಕರೆ ಮಾಡಿ. ನೀವು ಕೂಡ ಈ ರೀತಿ ನಿಮಗೆ ಇಷ್ಟವಾದಂತಹ ಮೂರು ಅತ್ಯುತ್ತಮ ಕನ್ನಡದ ಹಾಡುಗಳು ಯಾವ್ದಾವುದು ಅಂತ ಕೂಡ ಹೇಳ್ಬೋದು. ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅದರ ಅದನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿರೋ ಅನ್ನೋದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್. ಶುಭೋದಯ.
1: ನಮಸ್ತೆ ಉಮಾ ಅವರು.
2: ಆರಾಮಿದ್ದೀರಾ ಸರ್?
1: ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
2: ಇಲ್ಲ ಸರ್, ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ಧ್ವನಿ ಎಲ್ಲ ಇದಕ್ಕ ಹೆಚ್ಚು ಕಮ್ಮಿ ಆಗಿದೆ.
1: ಹೌದಾ? ಓಕೆ. ಸೋಮವಾರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕನ್ನಡದಲ್ಲಿ ಅತ್ಯುತ್ತಮ ಮೂರು ಹಾಡುಗಳು ಅಂತ ಅನ್ಸಿರುವಂತಹ ಹಾಡುಗಳು ಯಾವ್ದಾದ್ರು?
2: ಅದು ಕಷ್ಟದಿಂದಾನು ಬರ್ತೀನಿ ಫಸ್ಟ್ ಇಂದ, ಕಷ್ಟದಲ್ಲಿ ಇದ್ದಾಗ ನೆನಪಾಗದು. ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವಿಗೆ, ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯ ಉಗಾದಿನೇ. ಅದೊಂದು ಖುಷಿ ಆದಾಗ ಮತ್ತೆ ಹೆಂಗಿದ್ರು ಸಂತೋಷ ಆದಾಗ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ನಲಿಬಹುದು, ನಲಿಯಲ್ಲ ಆದ್ರೂ ಒಂದ್ ಮನ್ಸಲ್ಲಿ ಹೇಳ್ಕೊಂಬಹುದು. ಮತ್ತೆಲ್ಲರೂ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಸೇರಿದಾಗ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವಕ್ಕೆ ನಮಗಾದಾರ ಅಂತ ಜ್ಞಾಪಕ ಬರತ್ತೆ.
1: ಸೂಪರ್, ಮೂರು ಹಾಡುಗಳು ಕೂಡ ಸೂಪರ್ ಆಗಿರೋದೆ. ಚೆನ್ನಾಗಿರುವ ಹಾಡನ್ನ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆ ಹಾಡುಗಳು ಏನೇನಕ್ಕೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟ ಆಗುವಂತಹ ಕನ್ನಡದ ಮೂರು ಅತ್ಯುತ್ತಮ ಹಾಡುಗಳು ಯಾವ್ದಾವ್ದು ಮತ್ತೆ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ.

0: ಕೇಳೋಣ, ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ
1: ಹಲೋ
0: ಹಲೋ ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
1: ಮೀನಾ.
0: ಮೀನಾ ಅವರು? ಓಕೆ, ಹೇಗಿದ್ದೀರಾ ಮೀನಾ ಅವರೇ?
1: ಚೆನ್ನಾಗಿದ್ದೀವಿ.
0: ಓಕೆ, ಟಿಫನ್ ಆಯ್ತಾ?
1: ಟಿಫನ್ ಆಯ್ತು, ಟೊಮೆಟೊ ಬಾತ್.
0: ಓಕೆ, ಸೊ ಮೀನಾ ಅವರೇ, ನಿಮಗೆ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತಂದ್ರೆ ಯಾವ್ದು?
1: ತುಂಬಾ ಹಾಡುಗಳು ಅತ್ಯುತ್ತಮ ಆಗಿದ್ದಾವೆ. ಅದರಲ್ಲಿ ಸ್ವಲ್ಪ ಮೂರು ಹಾಡನ್ನ ಸೆಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಒಲವಿ ಜೀವನ ಸಾಕ್ಷಾತ್ಕಾರ, ಒಲವಿ ಮರೆಯದ ಮಮಕಾರ. ಜೀವನದಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಇದ್ರೆ ಜೀವನ ಜೀವನ ಒಲ ಸಾಕ್ಷಾತ್ಕಾರವಾಗಿರುತ್ತೆ ಅಂತ ಈ ಹಾಡು ಸ್ವಲ್ಪ ಇಷ್ಟ ನನಗೆ. ಆಮೇಲೆ ಇನ್ನೊಂದು, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಕ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ. ಜೀವನದಲ್ಲೂ ಸ್ನೇಹಿತರು ಬೇಕಲ್ವಾ ಸುಖ ದುಃಖ ಹಂಚಿಕೊಳ್ಳಕ್ಕೆ? ಅದಕ್ಕೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಅದಕ್ಕೋಸ್ಕರ ಈ ಹಾಡು ನಂಗೆ ತುಂಬಾ ಇಷ್ಟ. ಇನ್ನೊಂದು, ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ, ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ, ಮನಸಾರೆ ಕೊಂಡಾಡು ಈ ತಾಯಿ ಹಿರಿಮೆ. ಇದು ಚಿರಂಜೀವಿ ಫಿಲ್ಮ್. ಇದರಲ್ಲಿ ಕನ್ನಡನಾಡಿನ ತುಂಬಾ ಪ್ಲೇಸಸ್ ಗಳನ್ನ ತೋರಿಸಿದ್ದಾರೆ. ಕನ್ನಡನಾಡಿನ ಮಹಿಮೆ ಸಾರೋ ಹಾಡಿದು. ಹಲೋ,
0: ಕೇಳಿಸ್ತದೆ ಮೇಡಮ್?
1: ತುಂಬಾ ಶಿಲ್ಪಕಲೆ ಆಗರ ಕನ್ನಡನಾಡು, ಪ್ರಕೃತಿ ಸೌಂದರ್ಯದ ಬೀಡು, ಅದಕ್ಕೋಸ್ಕರ ಈ ಹಾಡು ತುಂಬಾ ಇಷ್ಟ.
0: ಓಕೆ, ಸೂಪರ್ ಆಗಿರುವ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಓಕೆ, ಸೊ ಮೀನಾ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಮೂರು ಹಾಡುಗಳನ್ನ ಹೇಳಿದ್ರು. ಸೊ ಯಾಕೆ ಯಾಕೆ ಆ ಹಾಡುಗಳು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟ ಆಗುವಂತಹ ಅಥವಾ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತಂದ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಸೊ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9986029602796279. ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್. ಸರ್ ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್.
0: ಓಕೆ, ಟಿಫನ್ ಆಯ್ತಾ, ಊಟ ಆಯ್ತಾ ನಿಮ್ದು?
2: ಸರ್ ಊಟ ಆಯ್ತು.
0: ಊಟ ಆಯ್ತಾ? ಓಕೆ. ಸೊ ಸೋಮಶೇಖರ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಕಾರ ಕನ್ನಡದ ಮೂರು ಅತ್ಯುತ್ತಮ ಹಾಡುಗಳು ಅಂತಂದ್ರೆ ಯಾವ್ದು?
2: ನಿಜ ಸರ್, ತುಂಬಾ ಕಷ್ಟದ ಕೆಲಸ ಮಾತ್ರ ಮೂರೇ ಮೂರು ಹಾಡು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ. ಆದ್ರೂ ಕೂಡ ನಮಗೆ ನೆನಪಿದ್ದ ಹಾಗೆ ಸರ್, ನಾನು ಫಸ್ಟ್ ನಾನು ಸಿನಿಮಾ ನೋಡಿದ್ದ ನೆನಪು ಮತ್ತೆ ಹಾಡನ್ನ ಮೆಚ್ಕೊಂಡಿದ್ದೆ. ಒಂದು ನಾಗರಹೊಳೆ ಚಿತ್ರದಿಂದ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಸರ್, ಅದೊಂದು. ಆಮೇಲೆ ಬಂಗಾರದ ಮನುಷ್ಯದಿಂದ ಆಗದು ಎಂದು ಕೈಲಾಗದು ಎಂದು ಸರ್. ಇನ್ನೊಂದು ಸರ್, ಮಹಾಕ್ಷತ್ರಿಯದಿಂದ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಾಣುವಂತ ಸರ್. ಇದೆಲ್ಲ ತುಂಬಾ ಒಳ್ಳೆ ಸಂದೇಶ ಇದೆ ಸರ್. ಬಂಗಾರದ ಮನುಷ್ಯ ಆ ಚಿತ್ರ ನೋಡಿದ್ಮೇಲಂತೂ ಹೊರಗಡೆ ನೌಕರಿದ್ದವರು ಬಂದು ಕೃಷಿ ಮಾಡ್ಲಿಕ್ಕತ್ತಿದ್ರು. ಆಮೇಲೆ ಮಹಾಕ್ಷತ್ರದು ಅಷ್ಟೇ ಸರ್, ಈ ಭೂಮಿ ನಮ್ದೇನಿಲ್ಲ ಸರ್, ಎಲ್ಲ ಅವನು ವಿಧಾತ, ಅವನು ನಡ್ಸಂಗ್ ನಡಿಬೇಕಾಗತ್ತೆ, ಆ ಭಯ ಇಟ್ಕೊಂಡು ನಾವು ನಡ್ಕೊಳ್ಬೇಕಾಗತ್ತೆ, ಅದೊಂದು. ಮತ್ತೆ ಈ ಇಲ್ಲೇ ಸ್ವರ್ಗ ಸರ್ ಹಾಡು, ಅದರಲ್ಲೂ ಕೂಡ ಒಳ್ಳೆ ಸಂದೇಶ ಇದೆ. ಅದನ್ನ ಸರ್ ನಾನು ಹೇಳದ್ಕಿಂತ ಅದೊಂದು ತುಣುಕು ಹಾಡ್ಬಿಡ್ತೀನಿ ಸರ್ ಕೊನೆಯದು.
0: ಹಾಡಿ ಹಾಡಿ.

0: ಬಾಳು.
1: ನೋಡಿ ಸರ್, ಎಷ್ಟು ಒಳ್ಳೆ ಸಂದೇಶ ಕೊಟ್ಟಿದ್ರೆ ಅಂದ್ರೆ ಕಷ್ಟ ಸುಖ ನೋವಿನಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ, ಧೈರ್ಯದಿಂದ ಎದುರಿಸಬೇಕಾಗತ್ತೆ ಅಂತ ಅಷ್ಟೇನೆ. ಹಾಗಾಗಿ ಈ ಎಲ್ಲಾ ಹಾಡುಗಳು ತುಂಬಾ ಇದೆ ಸರ್, ಈ ನಮ್ಮ ಮೂರ್ ಹಾಡುಗಳು ಇರ್ಬೋದು, ಇನ್ನು ನಮ್ಮ ಸ್ನೇಹಿತರು ಮೂರು ಇದ್ದ ನೂರಾರು ಹಾಡುಗಳು ನಮ್ಗೆ ಒಂದು ದಾರಿ ದೀಪವಾಗಿ ನಮ್ಗೆ ದಾರಿ ತೋರಿಸ್ತಾ ಇದೆ ಸರ್. ಅಂತ ಒಳ್ಳೆ ಕಾರ್ಯಕ್ರಮ ನೀವು

0: ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮೂರು ಹಾಡುಗಳನ್ನ ಹಾಡಿದ್ರು. ಸೊ ಯಾವ್ಯಾವ ಹಾಡುಗಳು ಯಾವ್ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕನ್ನಡದ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನಿಸುವಂತಹ ಹಾಡುಗಳು ಯಾವ್ದಾವ್ದು ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಏನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ,
1: ಶಿವಮೊಗ್ಗದಿಂದ ಕಲ್ಪನಾ.
0: ಕಲ್ಪನಾ ಅವರು ಹೇಗಿದ್ದೀರಾ?
1: ಆರಾಮ್ ಸರ್, ತಿಂಡಿ ಆಯ್ತು ಸರ್.
0: ನಮ್ದಾಗಿದೆ, ನಿಮ್ದಾಯ್ತಾ?
1: ನಮ್ ಕಸದ ಗಾಡಿಯಲ್ಲಿ ನಿಮ್ ವಾಯ್ಸ್ ಕೇಳಿ ಖುಷಿ ಆಯ್ತು ಇವತ್ತು ಬೆಳಗ್ಗೆ.
0: ಹೌದಾ?
1: ನಿಮ್ದು ಅರ್ಪಿತ ಅವ್ರದ್ದು ಅನ್ಸುತ್ತೆ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕಲ್ಪನಾ ಅವರೇ,
1: ಸರ್,
0: ನಿಮ್ಮ ಪ್ರಕಾರ ಕನ್ನಡದ ಮೂರು ಅತ್ಯುತ್ತಮ ಹಾಡುಗಳು ಅಂತಂದ್ರೆ ಯಾವ್ದಾವ್ದು?
1: ಸರ್, ನನ್ ಫಸ್ಟ್ ನಾವ್ ತಂದೆ ತಾಯಿನೇ ನಮ್ಗೆಲ್ಲ ಸರ್. ತಂದೆ ಮತ್ತಲ್ಲ ಸರ್, ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅದಿದೆಯಲ್ಲ ಸರ್, ಆ ವಾರ್ಡ್ ಚೆನ್ನಾಗಿದೆ. ಇನ್ನ ಹೆಣ್ಮಕ್ಳಿಗೆ ಅಂದ್ರೆ ಬಳೆಗಳು ಇಷ್ಟ ಸರ್, ಹಂಗಾಗಿ ಬಳೆ, ಮುತ್ತೈದೆಯವ್ರಿಗೆ ಬಳೆ, ಮತ್ತೆ ಮದ್ವೆಗಿಂತ ಮುಂಚೆ ಬಳೆ, ಎಲ್ಲ ಟೈಮಲ್ಲೂ ಬಳೆಗಳು ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಸರ್. ಹಂಗಾಗಿ ಅವಳೆ ನನ್ನ ಗಂಡ ಫಿಲಂ ಇಂದ ಸರ್. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲಕದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರ ವೇದಿಯಲ್ಲ ಸರ್, ಅದ ಹಾಡ್ ಚೆನ್ನಾಗಿದೆ ಸರ್, ಇಷ್ಟ ಸರ್. ಆಮೇಲೆ ಇನ್ನೊಂದು ಪಲ್ಲವಿ ಅನುಪಲ್ಲವಿಯಿಂದ ಸರ್. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಬಿಡೆ ಮಾತೆ ಕೇಳಿಯಲ್ಲ ಸರ್.
0: ಸೊ ಈ ಮೂರು ಸಾಂಗ್ಗಳು ನಿಮ್ಗೆ ಇಷ್ಟ ಆಗುತ್ತೆ, ಅತ್ಯುತ್ತಮ ಹಾಡುಗಳು ಅಂತ ಹೇಳ್ತೀರಾ ಹಾಗಾರೆ? ಕಲ್ಪನಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಅವರು ಕೂಡ ಕರೆ ಮಾಡಿ ಅವರಿಗೆ ಅನಿಸಿದಂತಹ ಮೂರು ಅತ್ಯುತ್ತಮ ಹಾಡುಗಳ ಬಗ್ಗೆ ಹೇಳಿದ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ನಿಮಗೆ ಇಷ್ಟವಾಗುವಂತಹ ಮೂರು ಅತ್ಯುತ್ತಮ ಹಾಡುಗಳ ಬಗ್ಗೆ ಯೋಚನೆ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಪ್ಲೇ ಮಾಡ್ತೀನಿ, ಹಾಡನ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM.sooryaghar.gov.in.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಎಂತ ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರ. ಮಹಾಕ್ಷತ್ರಿಯ ಸಿನಿಮಾದ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡಿದ್ರು ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ನಿಮಗೆ ಇಷ್ಟವಾದಂತಹ ಅಥವಾ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನಿಸಿರುವಂತಹ ಹಾಡುಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಬಹುದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686896279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ನಾನು ಆರ್ಜೆ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ,
1: ನಾನು ಪ್ರೇಮ ಸರ್, ಹಾಸನದಿಂದ ಬಸವೇಶ್ವರ ನಗರ.
0: ಪ್ರೇಮ ಅವರು ಹೇಗಿದ್ರಾ?
1: ಚೆನ್ನಾಗಿದ್ದೀನಿ ಸರ್.
0: ಓಕೆ ಪ್ರೇಮ ಅವರೇ, ಕನ್ನಡದ ಮೂರು ಅತ್ಯುತ್ತಮ ಹಾಡುಗಳು ಅಂತಂದ್ರೆ ಯಾವ್ದು? ಸೊ ಅದ್ರ ಬಗ್ಗೆ ಹೇಳ್ಬೇಕು.
1: ನನ್ನ ಪ್ರಕಾರ ಇದು ಭಕ್ತ ಕನಕದಾಸಂದೊಂದಿದೆ ಸರ್, ಅದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವ ನೀನಾದರೂ ಬಲ್ಲಿರ. ಜಲದ ಬಬುಳಿಯಂತೆ ಸ್ಥಿರವಲ್ಲವಿ ದೇಹ. ಇದು ತುಂಬಾ ಚೆನ್ನಾಗಿದೆ ಸರ್ ಹಾಡು. ಯಾಕೆಂದ್ರೆ ನಾವು ಎಲ್ ನೋಡಿದ್ರು ಈಗ ಜಾತಿ ಜಗಳ ಹೊಡೆದಾಟನೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ನಾವ್ ಎಲ್ಲೋ ಹೋಗ್ತಿರ್ತೀವಿ, ಒಬ್ರೇ ಪ್ರಯಾಣ ಮಾಡ್ತಿರ್ತೀವಿ, ಆಗ ಬಂದು ನಮ್ಗೆ ಏನೋ ಒಂದ್ ಏಟ್ ಆದಾಗ, ಕಷ್ಟ ಆದಾಗ, ನಮ್ಗೆ ಯಾವ ಜಾತಿ ಅವರು ಯಾವ ನೀರ್ ನಿಂತ ಗೊತ್ತಿಲ್ಲ, ನಮ್ಮನ್ನ ಒಂದ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಾಗ್ಲಿ, ನೀರ್ ಕೊಡೋದಾಗ್ಲಿ, ಎಲ್ಲ ಮಾಡಿರ್ತಾರೆ ಸರ್. ಆಗ ನೀವ್ ಯಾವ ಜಾತಿ ಅಂತ ಕೇಳಿರ್ತೀವ ಸರ್ ನಾವ್ ಅವ್ರನ್ನ? ಕೇಳಲ್ಲ. ಹಾಗಾಗಿ ನಮ್ಗೆ ಯಾರು ಕಷ್ಟದಲ್ಲಿ ಹಾಕ್ತಾರೆ, ಅದಕ್ಕೆ ನಾವು ಆ ಜಾತಿ ಈ ಜಾತಿ ಅಂತಕೊಂಡು ಅವ್ರಿಗೆ ಮನ್ಸಿಗೆ ನೋವು ಕೊಟ್ಕೊಂಡು, ಆಹಾರ ಸರ್ ಅವ್ರಿಗೆ ಇಷ್ಟಪಟ್ಟಿದ್ದ ಆಹಾರ ಅವ್ರು ತಿಂತಾರೆ. ಈ ಜಾತಿ ಆ ಜಾತಿ ಯಾವ್ದು ಮಾಡದೆ ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಕಷ್ಟ ಸುಖ ಎಲ್ಲದರಲ್ಲೂ ಭಾಗವಹಿಸ್ಬೋದು. ಹಾಗಾಗಿ ನಾವು ನಮ್ಮವರೇ ನಮ್ ಕಷ್ಟಕ್ಕೆ ಎಲ್ಲರೂ ಆಗಲ್ಲ ಸರ್. ಎಲ್ಲೋ ನಾವು ಗೊತ್ತಿಲ್ಲದ ಊರ್ ಕಡೆ ಹೋದಾಗ ಯಾರೋ ನಮ್ಗೆ ಆಗಿರ್ತಾರೆ, ನಾವು ಮಾಡಿರ್ತೀವಿ, ಬೇರೆಯವರು ಆಗಿರ್ತಾರೆ. ಹಂಗಾಗಿ ಅವ್ರ ಜಾತಿ ಈ ಜಾತಿ ಆ ನೀರು ಏನಾದ್ರೂ ಜಾತಿ ತಗೊಂಡ್ ಬಂದಿರುತ್ತ ಸರ್, ಗಾಳಿ ಜಾತಿ ತಗೊಂಡ್ ಬಂದಿರುತ್ತ. ಹಾಗಾಗಿ ಅದು ನನ್ ತುಂಬಾ ಇಷ್ಟ ಆಗುತ್ತೆ ಸರ್ ಹಾಡದು.
0: ಸೂಪರ್.
1: ಮತ್ತೆ ಇನ್ನೊಂದು ಹಾಡಿದೆಯಲ್ಲ ಸರ್, ಅದು ಹಳೆ ಹಾಡೆ ಸರ್, ಅದು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಅಂದ್ರೆ ಈಗ ನಮ್ಮ ಶರೀರದ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಮೇಲ್ ನಾವು ನೋಡ್ ಚರ್ಮ ಮಾತ್ರ ನೋಡ್ತೀವಿ ಸರ್. ಅವ್ರ ದಂದ ಚಂದ, ಅವ್ರು ಸುಂದರವಾಗಿದ್ದಾರೆ, ಹೀಗಿದ್ದಾರೆ ಅಂದ್ರೆ ಅವ್ರ ಮನಸ್ಸು ಮತ್ತೆ ಇದು ಸುಂದರವಾಗಿದೆ ಅಂತ ಯಾರು ನೋಡಲ್ಲ. ಹಾಗಾಗಿ ಆ ಹಾಡು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್. ಅದನ್ನೆಲ್ಲ ಮೀರಿ ಇನ್ನೊಂದ್ ಹಾಡು ಕೇಳಿದ್ರಿ, ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಬದುಕ್ಬೇಕು ಅಂದ್ರೆ ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ ಅಂತ ಏನಿರುತ್ತೆ ಅದ್ರ, ನಾವು ಸಂತೋಷದಿಂದ ಬದುಕುತ್ತಾ ಹೋಗ್ಬೇಕು ಸರ್. ಇಷ್ಟು ನನ್ಗೆ ಇಷ್ಟ ಆಗುತ್ತೆ ಸರ್.
0: ಸೂಪರ್, ಮೂರು ಹಾಡುಗಳು ಕೂಡ ಚೆನ್ನಾಗಿದೆ.
1: ಹೌದು ಸರ್,
0: ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ನೀವು. ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು ಹಸನಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಮೂರು ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ಹೇಳಿದ್ರು. ಸೊ ಯಾಕೆ ಆ ಹಾಡು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾಗುವಂತಹ ಅಥವಾ ನಿಮಗೆ ಕನ್ನಡದಲ್ಲಿ ಅತ್ಯುತ್ತಮ ಮೂರು ಹಾಡುಗಳು ಅಂತ ಅನಿಸುವಂತಹ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686896279 ಈ ಸಂಖ್ಯೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ನಿಮಗನ್ಸುವಂತಹ ಅಥವಾ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತಂದ್ರೆ ಯಾವ್ದು, ಅದ್ರ ಬಗ್ಗೆ ಹೇಳಿ. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ
0: ವೇದಾ ಶೆಟ್ಟಿ ಅವರು, ಹೇಗಿದ್ರಾ? ಹೇಗಿದ್ರಾ? ನಾವು ಆರಾಮಾಗಿದ್ದೀವಿ. ವೇದಾ ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ರ? ಓಕೆ ಹೇಳಿ, ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂದ್ರೆ ಯಾವುದು?
2: ಸಮಯ ಜಾಸ್ತಿ ಬೇಕಾಗುತ್ತಲ್ವಾ?
0: ಇಲ್ಲ ಇಲ್ಲ, ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು.
2: ಅಲ್ಲ, ಮೂರು ಹೇಳೋರಲ್ಲ, ಮೂರು
0: ಮೂರು ಏನ್ ಫುಲ್ ಬೇಡ, ಮೂರು ಏನ್ ಫುಲ್ ಹೇಳೋದ್ ಬೇಡ, ಸ್ವಲ್ಪ ಒಂದ್ ಎರಡೆರಡು.
2: ಹ್ಮ್,

0: ಮೂರು ಹಾಡಿಂಗೆ ಹೇಳ್ಬೇಕಾ?
1: ಮೂರು ಹಾಡು ಅಂದ್ರೆ ಏನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಹೇಳಿ. ಜಸ್ಟ್ ನಿಮಗೆ ಅದರಲ್ಲಿ ಯಾವುದು ಒಂದು ಹಾಡು,
0: ಒಂದು ಹಾಡು ಹಾಡೋದಾ?
1: ಒಂದು ಹಾಡು, ಒಂದು ಎರಡು ಸಾಲ ಹಾಡಿ ಅಷ್ಟೇ.
0: ಈಗ ಒಮ್ಮೆ ನಿನ್ನನ್ನು ಕಣ್ ತುಂಬ ನೋಡುವ ಆಸೆ, ಇದು ಯಾಕೆ ಇಷ್ಟ ಆಗತ್ತೆ ಅಂದ್ರೆ, ಯಾರಿಗೆ ಯಾರ ಮೇಲೆ ಆಸೆ ಇರುತ್ತದೋ ಅಲ್ಲಿ ಅವರ ಎಲ್ಲಾ ಚಲನವಲನವು ಇವರಿಗೆ ಹಿತವಾಗಿ ಚಂದವಾಗಿ ಕಾಣುತ್ತದೆ. ಮಾತ್ರವಲ್ಲ, ಆ ಚಲನವಲನದ ವರ್ಣನೆಯನ್ನು ಆಳವಾಗಿ ಸೂಕ್ಷ್ಮವಾಗಿ ಗಮನಿಸಿ ಆನಂದಿಸುತ್ತಿರುತ್ತಾರೆ. ಅದರ ಒಂದು ಉದಾಹರಣೆಯೇ ಒಮ್ಮೆ ನಿನ್ನನ್ನು ಕಣ್ ತುಂಬ.

0: ನಿನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ ತುಂಬಾ ಕಾಣುವ ಆಸೆ ಎಲ್ಲಿರುವೆ. ಇನ್ನೊಂದೆರಡ ನಾನು ಹೇಳೋದಿಲ್ಲ, ಹಾಡು ಹೇಳೋದಿಲ್ಲ, ವಿಷಯ ಮಾತಾಡ್ತೇನೆ. ಬೆಳದಿಂಗಳಂದು ಹೆಣ್ಣಾಗಿ ಬಂದಂತೆ ಕಂಡೆ.
1: ಸೂಪರ್ ಸಾಂಗ್
0: ಇದು. ಬೆಳದಿಂಗಳ ಸುಂದರ ಸುಂದರ ಹೆಣ್ಣದ್ದು ಬೆಳದಿಂಗಳಾಗಿ ಬಂದಂತೆ ಕಂಡು ಕಂಡು ನಿಂತು ನಿಂತು ಸೋತು ಸೋತು ಕವಿಯಾಗಿ ಕವಿತೆ ಹಾಡಬೇಕೆಂದ್ರೆ ಆ ಮನಸ್ಸು ಹೃದಯ ವರ್ಣಿಸಲ ಸದಳ, ಅಲ್ಲಿರುವ ಪ್ರೀತಿ ಅದರ ರೀತಿಗೆ ಇಲ್ಲ ಬೇರೆ ಸಾಟಿ ಅದಕ್ಕೆ. ಇನ್ನೊಂದು ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನ್ನು ತಂದಾವ ಚಿಲುವೆಯೇ. ಮರುಭೂಮಿ ನಡುವಲ್ಲಿ ಕಂಡಾವ ಚಿಲುವೆಯೇ, ಮರುಭೂಮಿಯ ಮಧ್ಯದಲ್ಲಿ ಒಂದು ಸಣ್ಣ ಚಿಲುಮೆ ಕಂಡಾಗ ಮನಸ್ಸಿಗೆ ಆಗುವ ಆನಂದ ಆಶ್ಚರ್ಯ ವರ್ಣನೀಯ. ಹಾಗೆ ಮರುಭೂಮಿಯಂತಹ ಬದುಕಿನಲ್ಲಿ ಕನಸುಗಳ ರಾಶಿಯನ್ನು ಹೊತ್ತು ತಂದಂತಹ ಭಾವಜೀವಿಗೆ ಯಾವ ಬಹುಮಾನ ಕೊಡುವುದಾದರೂ ಅದು ಕಡಿಮೆಯೇ, ಬೆಲೆ ಕಟ್ಟಲಾಗದ ಅನರ್ಘ್ಯರತ್ನ ಅಂತ ನನ್ನ ಭಾವನೆ.
1: ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೂರು ಹಾಡುಗಳು ಕೂಡ ತುಂಬಾ ಚೆನ್ನಾಗಿರುವಂತಹ ಹಾಡುಗಳೇ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಮೂರು ಹಾಡುಗಳ ಬಗ್ಗೆ ಕೂಡ ಹೇಳಿದ್ರು, ತುಂಬಾ ಚೆನ್ನಾಗಿರುವಂತಹ ಹಾಡುಗಳು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಿ. ಅಂಡ್ ಹಾಗೆ ನಿಮಗೆ ಕನ್ನಡದಲ್ಲಿ ಅತ್ಯುತ್ತಮ ಹಾಡುಗಳು ಅಂತ ಹೇಳಿ ಮೂರು ಹಾಡುಗಳನ್ನ ಆಯ್ಕೆ ಮಾಡೋದಾದ್ರೆ ಯಾವ ಹಾಡು ನಿಮಗೆ ಅತ್ಯುತ್ತಮ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಕೂಡ ಹೇಳಿ. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ಹಲೋ. ಓಕೆ, ಸೊ ಕರೆ ಮಾಡ್ತೀರಾ ಅಂತಂದ್ರೆ ಮಾತಾಡೋ ಹಾಗಿದ್ರೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ಹಲೋ, ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ತಮ್ಮ, ಆಯ್ತಾ ತಿಂಡಿ?
1: ತಿಂಡಿ ಆಯ್ತು. ಯಾರಿದು?
2: ಆಶಾ ಪ್ರಕಾಶ್, ಕೋಲಾರದಿಂದ.
1: ಓಕೆ, ಆಶಾ ಪ್ರಕಾಶ್ ಅವರು ಹೇಗಿದ್ದೀರಾ?
2: ಈಗ ದೇವ್ರ ದಯದಿಂದ, ರಾಯರ ಆಶೀರ್ವಾದದಿಂದ ಕಣ್ಣು ಎಲ್ಲ ಚೆನ್ನಾಗಿ ವಾಸಿ ಆಯ್ತು, ಕ್ಲಿಯರ್ ಆಗಿ ಸೈಟ್ ಇದೆ.
1: ಸೂಪರ್, ಓಕೆ. ಸೊ ಮೇಡಮ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನ್ಸಿದ್ರೆ ಯಾವ ಯಾವ ಹಾಡುಗಳು ಅತ್ಯುತ್ತಮ ಅಂತ ಅನ್ಸುತ್ತೆ?
2: ಗಾಳಿ, ನೀರು, ಬೆಳಕು. ಅದ್ರಲ್ಲಿ ದೀಪದಲ್ಲಿ ಹೇಳ್ತೀನಿ ಹಾಡು.
1: ಓಕೆ, ಎರಡು ಸಾಲ ಹಾಡಿ. ಒಂದೆರಡು ಸಾಲ ಹಾಡಿ.
2: ಸಸ್ಯ ಪಾಡೋದು ಅವರು ಹಿಂದಿನವ್ರು ಹೇಳಿದ್ ಕೇಳ್ಕೊಂಡೆ, ಪ್ರೇಮ ಹೇಳಿದ್ದು.
1: ಓಕೆ,
2: ಬಾ ಕನ್ನಡದ ಕುಲ ದೇವಿ ಕಾಪಾಡೋ ಬಾ ತಾಯೇ, ಮುನ್ನಡೆಯ ಕನ್ನಡದ

0: ಇದು ಒಂದು ಗೂಡಿಸೆ ತಾಯೇ. ಹಾಗೆ ಗಾಳಿ ನೀರು ಬೆಳಕು ಭೇದ ಭಾವ ಇಲ್ಲದ ಎಲ್ಲಾ ಜಾತಿ ಜೊತೆ ಬೆಳೆಸ್ದಂಗೆ ನಾವು ಕೂಡ ಜಾತಿ ಅನ್ನೋದು ಮರ್ತ್ಬಿಟ್ಟು ಸಮಾಜದಲ್ಲಿ ಎಲ್ಲಾರ ಜೊತೆ ಬೆಳೆದ್ರೆ ಒಂದು ಸಮಾಜ ಸುಭದ್ರೆಯಾಗಿ ಸುಭದ್ರ ರೀತಿಯಲ್ಲಿ ನೆಲೆಗೊಂಡು ಪ್ರಯತ್ನ ಪಡೋದಕ್ಕೆ ಸಾಧ್ಯ ಆಗತ್ತೆ ಅಲ್ಲ ತಮ್ಮ?
1: ಹೌದು ಹೌದು ಖಂಡಿತ. ನಾವಿವತ್ತು ಪಲಾವ್
0: ರವೆ ದೋಸೆ ತಿಂದೆ.
1: ಸೂಪರ್ ಆಗ್ಯದ.
0: ಸ್ವಲ್ಪ ಟೈಮ್ ವೇಸ್ಟ್ ಮಾಡಲ್ಲ ಪಾಪ, ಹಿಂದಿನವ್ರಿಗೆ ಬೇಕು.
1: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾಗುವಂತಹ ಅಥವಾ ಕನ್ನಡದಲ್ಲಿ ಮೂರು ಅತ್ಯುತ್ತಮ

0: ಹಾಡುಗಳು ಅಂತ ಅನ್ಸುವಂತಹ ಹಾಡನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ, ನಮಸ್ತೆ ಶ್ರೀಧರ್ ಅವರೇ.
0: ನಮಸ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡು ಅಂತ ಅನ್ಸುವಂತಹ ಹಾಡುಗಳು ಯಾವ್ದು?
1: ಮೂರು ಅತ್ಯುತ್ತಮ ಹಾಡುಗಳು ಅಂದ್ರೆ ನನಗೆ ಇಷ್ಟ ಆಗೋದು ಒಂದು ಮುಗಿಯದ ಕಥೆ ಅಂತ ಒಂದ್ ಫಿಲಂ ಇದೆ, ಅದರದೊಂದು ಜನ್ಮ ಕೊಟ್ಟ ತಾಯಿ ಹೆಣ್ಣು ಅಂತ ಬರುತ್ತೆ. ಆ ನಂತರ ಇದು ಪಿತಾಮಹದಲ್ಲಿ ಮರೆ ಎದುರು ಆ ಶಕ್ತಿಯ ಮೆರೆ ಎದುರು ಮಾನವ ಅಂತ ಒಂದಿದೆ, ಅದೊಂದು ಆಗದು ಎಂದು ಕೈಲಾಗದು ಎಂದು ಅಂತ ಕೈಕಟ್ಟಿಕೊಳ್ಳುತ್ತಾರೆ ಅಂತ ಇದೆಯಲ್ಲ, ಅದು ಮೂರು ಇಷ್ಟ. ಏನಪ್ಪ ಅಂದ್ರೆ ಈ ಮೊದಲನೇದು ಹೇಳ್ತೀನಿ, ಮುಗಿಯದ ಕಥೆ ಇದು, ಅದು ತುಂಬಾ ಇಷ್ಟ ಆಗುತ್ತೆ. ಈಗ ಸುಮಾರು ಒಂದು 75 ಏನೋ ಬಂದಿದ್ದು ಫಿಲಮ್, ಅದು ಒಂಥರ ನಮ್ಮ ಸಮಾಜದಲ್ಲಿ ಇರುವಂತ ಒಂದು ಪಿಡುಗು ಇದೆ, ಕೆಟ್ಟ ಇದು ಅಂತ ವೇಶ್ಯವಾಟಿಕೆ ಅಂತ, ಅದಕ್ಕೆ ಹೆಂಗಸನ್ನ ಯಾವ ರೀತಿ ತಗೊಂಡು ಬಿಟ್ಟು ಸೇರ್ತಾರಲ್ಲ, ಅದೊಂದು ನಿಜವಾಗ್ಲು ತುಂಬಾ ಮನ ಕಲಕುವಂತ ವಿಷಯ ಅಂತ ಅನ್ಸುತ್ತೆ ನನ್ಗೆ. ಅದು ಆ ಹಾಡಿದೆ ಜನ್ಮ ಕೊಟ್ಟ

ಬಾಳಿನ ಹಾದಿಯಲ್ಲಿ ಬೆಳಕನು ತೋರುವಳು, ಪ್ರೀತಿಯ ತೋರುತ್ತಲಿ ಸೇವೆಯ ಮಾಡುವಳು, ನಿಮಿಷದ ಆಸೆ

0: ಅವರು ಈ ಹಾಡು ಒಂಥರ ತುಂಬಾ ಮನ ಕಲಕುವಂತ ಹಾಡಿದ್ರು. ಆಮೇಲೆ ಇನ್ನು ಇನ್ನೆರಡು ಫಿಲಮ್ ಗೊತ್ತಿದೆ, ಅದ್ರ ಅರ್ಥ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಯಾವಾಗ ದೇವರನ್ನು ನಂಬಿರ್ಬೇಕು, ನಮ್ ನಾವೇ ಅಂತ ಹೇಳಕ್ಕಾಗಲ್ಲ, ಎಲ್ಲಾನು ನಮ್ಮಿಂದಾನೇ ಸಾಧ್ಯ ಅಂತ ಯಾವುದು ಆಗಲ್ಲ ಅಲ್ವಾ ಸರ್?
1: ಹೌದು ಹೌದು ಹೌದು.
0: ಯಾಕಂದ್ರೆ ನಾನೇ ಇದು ಅದೇ ಮರೆಯದಿರು ಆಸಕ್ತಿಯ ಮೆರೆಯದಿರು ಮಾನವ ಅಂತ ಹೇಳ್ತಾರೆ, ನಮ್ಮಿಂದನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅದನ್ನ. ಆಮೇಲೆ ನಿನ್ನಿಂದ ಹೇಳಿದ್ರೆ ನಾನ್ ಆಗದು ಎಂದು ಕೈಲಾಗದು ಎಂದು ನಾವು ಸುಮ್ಮನೆ ಕೂತ್ರೆ ಯಾವ್ದು ಸಾಧ್ಯ ಇಲ್ಲ, ಮಾತ್ರ ನಾವು ಮಾಡಿದ್ರೆ ಮಾತ್ರ ಪ್ರಯತ್ನ ಮಾಡಿದ್ರೆ ಮಾತ್ರ ನಮಗೆ ಫಲ ಕೊಡ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮನ್ ಹೇಳಿದ್ದಾರೆ. ಹಂಗಾಗಿ ಈ ಮೂರು ಹಾಡುಗಳು ತುಂಬಾ ಇಷ್ಟ ಆಗುತ್ತೆ.
1: ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಓಕೆ, ಬೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡುಗಳ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಆ್ಯಂಡ್ ಹಾಗೆ ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನಿಸುವಂತಹ ಹಾಡುಗಳ ಬಗ್ಗೆನೂ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯ ಘರ್ .gov.in.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ VSHD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698909 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಅಡರ ಡ್ರೈವರ್ ಆಗಿ ಕಾಣದಂತೆ ಕೂತಿದೆ ಟಿಕೆಟ್ ಟಿಕೆಟ್ ಕಮಾನ್ ಟಿಕೆಟ್ ಟಿಕೆಟ್ ಬೇಕು ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು ಮುಂದಕ್ಕೆ ಬನ್ನಿ ಎಂದು ಕುಗುರು ಇಲ್ಲ ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ ನನ್ನಂಥ ಕಂಡಕ್ಟರ್

0: ಸೂಪರ್ ಆಗಿರುವಂತಹ ಹಾಡನ್ನ ಕೇಳಿದಿರಾ. ಸೊ ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾದ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್, ಕಮಲ್ ಹಾಸನ್ ಅವರ ಆಕ್ಟಿಂಗ್ ಅಲ್ಲಿ ಎಸ್ ಪಿ ಬಿ ಅವರ ವಾಯ್ಸ್ ಅಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಹಾಗೆ ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನ್ಸಿದ್ರೆ ಆ ಹಾಡುಗಳನ್ನ ಇವತ್ತು ಹೇಳಬಹುದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
1: ಸರ್, ನಮಸ್ಕಾರ.
0: ನಮಸ್ತೆ.
1: ಆರಾಮಿದ್ದೀರಿ ಸರ್?
0: ನಾವು ಆರಾಮಾಗಿದ್ದೀವಿ, ನೀವು?
1: ನಾವು ಆರಾಮಿದ್ದೀರಿ ಸರ್.
0: ಓಕೆ, ರಮೇಶ್ ಅವರ?
1: ಹೌದ್ರಿ ಸರ್.
0: ಓಕೆ ರಮೇಶ್ ಅವರ, ಹೇಗಿದ್ದೀರಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಹೇಳ್ಬೋದು ನಿಮಗೆ ಅನ್ಸುವಂತಹ ಮೂರು ಅತ್ಯುತ್ತಮ ಹಾಡುಗಳು ಯಾವ್ದು ಅಂತ ಹೇಳಿ.
1: ಹೌದ್ರಿ ಸರ್, ಕಾರ್ಯಕ್ರಮ ಕೇಳಕತ್ತೀನಿ, ಎಲ್ರು ಚಂದ ಹಾಡಾಕ್ತಾರ ಸರ. ನನಗ ಸನಾದಿ ಅಪ್ಪನ್ರಿ ಸರ್, ಒಂದು ಅದು ಜಾನಕಮ್ಮ ಅವ್ರ ಹಾಡಿದ್ದೈತ್ರಿ ಸರ್, ಅದ್ ಚಿತ್ರ ಹೆಸರು ನನಗೆ ಈಗ ನೆನಪಿಗೆ ಬರಲ್ದು.
0: ಓಕೆ ಹೇಳಿ ಅದನ್ನ.
1: ಒಂದೆರಡೆರಡು ಲೈನ್ ಹಾಡ್ತೀನಿ ಸರ. ನಿನಗಾಗಿ ಓಡೋಡಿ ಬಂದೆ, ನಿನಗಾಗಿ ಓಡೋಡಿ ಬಂದೆ, ನಾ ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ, ಮರೆಯಾಗಿ ಹೋದೆ. ನೀನು ನಿನಗಾಗಿ ಓಡೋಡಿ ಬಂದೆ, ಸಂಗೀತ ಹಾಡುವಾಗ ಅಪಸ್ಮರವು ಮೂಡಿದಂತೆ, ಶ್ರುತಿ ಸೇರದಂತಾಗಿದೆ. ಸಂಗೀತ ಹಾಡುವಾಗ ಅಪಸ್ಮರವು ಮೂಡಿದಂತೆ, ಶ್ರುತಿ ಸೇರದಂತಾಗಿದೆ. ಇದೊಂದು ಹಾಡ್ರಿ ಸರ. ಹಲೋ ಸರ್.
0: ಹಾ ಹೇಳಿ. ಇನ್ನ ಎರಡು ಯಾವ ಹಾಡುಗಳು ನಿಮಗೆ ಅತ್ಯುತ್ತಮ ಹಾಡು ಅಂತ ಅನ್ಸುತ್ತೆ?
1: ಇನ್ನೊಂದ್ ಸರ್, ಅದು ಶ್ರುತಿ ಅವ್ರ ಅಭಿನಯಿಸಿದ್ದಾದ್ರಿ ಸರ್. ನನ್ನನ್ನು ತುಂಬಾ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ, ಕಾದಿರು ಇಲ್ಲೇ ಬೇಗನೆ ಬರುವೆ ಎಂದಿರುವ, ನನ್ನನ್ನು ತುಂಬಾ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ, ಕಾಯುವೆನಾ ನೋಯುವೆನಾ ತೀರದ ದಡದಲ್ಲಿ, ನನ್ನನ್ನು ತುಂಬಾ ಪ್ರೀತಿಸು. ಇದು ಕಾದಂಬರಿ ಸರ್ ಚಿತ್ರ. ಅದು ಇನ್ನೊಂದ್ ಹಾಡಿನ ಚಿತ್ರ ನೆನಪಿ ಬರ್ಲಾಕತ್ತಿಲ್ರಿ ಸರ್. ಇವು ಹಾಡುಗಳನ್ನ ಅವಾಗ ಅವಾಗ ಗುಣಗುಸೋದು ಹೆಚ್ಚು ಕೇಳ್ತಿರ್ತೀನಿ ಸರ್. ನನ್ನ ಮನಸ್ಸಿನ ಮ್ಯಾಗ ಪರಿಣಾಮ ಬೀರಿದ ಹಾಡ್ರಿ ಸರ್.
0: ಹಂಗಾಗಿ
1: ಸರ್ ಅವಕಾಶಕ್ಕೆ ನಿಮಗೂ ಧನ್ಯವಾದ. ನಮಸ್ಕಾರ ಸರ್.
0: ನಮಸ್ತೆ, ಥ್ಯಾಂಕ್ ಯು. ಸೊ ರಮೇಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರಿಗೆ ಇಷ್ಟವಾದಂತಹ ಹಾಡನ್ನ ಹೇಳಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ರೆ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ. ಹಲೋ ಸರ್.
0: ನಮಸ್ತೆ.
2: ನಮಸ್ತೆ ಸರ್, ಗಂಗಾಶ್ರೀಯಿಂದ ಸರ್ ಸುಧಾ ಮಾತಾಡ್ತಿದ್ದೀನಿ.
0: ನಮಸ್ತೆ ಸುಧಾ ಅವರೇ, ಹೇಗಿದ್ದೀರಾ?
2: ಸರ್ ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ. ಓಕೆ, ಇವತ್ತಿನ ಕಾರ್ಯಕ್ರಮ ಕೇಳಿಸ್ಕೊತಿದ್ರಾ?
2: ಕೇಳಿಸ್ಕೊತಿದ್ದೀನಿ ಸರ್, ಕೇಳಿಸ್ಕೊತೀನಿ.
0: ಹೇಳಿ, ನಿಮ್ಮ ಪ್ರಕಾರ ಕನ್ನಡ ಮೂರು ಅತ್ಯುತ್ತಮ ಹಾಡುಗಳು ಯಾವ್ದದು?
2: ಇದು ಮೊದಲೇದಾಗಿ ಇವತ್ತ ಅಪ್ಪಂದಿರ ದಿನಾಚರಣೆ ಒಂದು. ಹಲೋ.
0: ಹಲೋ ಹೇಳಿ.
2: ಅಪ್ಪನ್ ಬಗ್ಗೆ ಒಂದು ಹಾಡು ಹಾಡ್ತಿದ್ದೀನಿ ಸರ್ ಫಸ್ಟಿಗೆ.
0: ಓಕೆ.
2: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಗಾರ ಮನಸ್ಸೇ

0: Adiós, pa. Papá. I love you, pa. Papá. I love you, pa. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.
1: ಮೂರು ಅತ್ಯುತ್ತಮ ಹಾಡುಗಳು ಯಾವ್ದು ಅಂತ ಕೇಳ್ತಾ ಇದ್ವಿ. ಸೊ ಹಾಡು ಆಡೋದಕ್ಕಿಂತ ನಿಮಗೆ ಯಾವ ಇನ್ನೆರಡು ಹಾಡು ತುಂಬಾ ಇಷ್ಟ ಆಗುತ್ತೆ ಅಥವಾ ಅತ್ಯುತ್ತಮ ಹಾಡು ಅಂತ ಅನ್ಸುತ್ತೆ?
0: ಒಂದು ಇನ್ನೊಂದು ನಮ್ಮನೆಯ ಸಲುವಾಗಿ ಅತ್ಯುತ್ತಮ ಗೀತ ಅಂದ್ರೆ ಬಂದೆಯ ಬಾಳಿನ ಬೆಳಕಾಗಿ ವಿಷ್ಣು ಅಂತ ಒಂದು ಹಾಡು, ಇನ್ನೊಂದು ದೇವ್ರದ್ದು ಅಂತ ಹೋಗ್ತಿದ್ದೀನಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ಪ್ರೀ ತುಂಬುತ್ತ ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
1: ಇನ್ನೊಂದು
0: ಪುಟ್ಟರಾಜ್ ಅಜ್ಜವ್ರದ್ದು ತಗೋತಿದ್ದೀನಿ ಸರ್.
1: ಸೊ ಅದನ್ನ ಯಾವ್ದು ಅಂತ ಹೇಳ್ಬಿಡಿ ಮೇಡಮ್, ಸಾಕು.
0: ಇದು ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಬಂದ ಗುರುವಾರ ಅಂತ ಪುಟ್ಟರಾಜ್ ಅಜ್ಜವ್ರದ್ದು ಒಂದು ಗದಗ ಪುಟ್ಟರಾಜ್ ಅಜ್ಜವ್ರ ಮೇಲೆ ಒಂದು ಹಾಡು ತಗೋತಾ ಇದೀನಿ. ನನಗೆ ಇವು ಮೂರು ಹಾಡುಗಳು ಇಷ್ಟ ಅಂದ್ರೆ ಎಲ್ಲ ಹಾಡುಗಳು ಇಷ್ಟನೇ, ಇದರಲ್ಲಿ ಇದು ಅತ್ಯುತ್ತಮ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಗಂಧರ್ವ ಗುರು ಪುಟ್ಟ ರಾಜಗುರು.

0: ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡ್ತಾ ಮೂರು ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ಕೂಡ ಹೇಳಿದ್ರಿ. ಥ್ಯಾಂಕ್ ಯು, ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ ಹಲೋ
0: ನಮಸ್ತೆ.
1: ನಮಸ್ತೆ ಶ್ರೀಧರ್ ಸರ್.
0: ರಾಘವೇಂದ್ರ ಅವರು ಹೇಗಿದ್ದೀರಾ?
1: ನಿಮ್
0: ಕಡೆ ಎಲ್ಲ ಮಳೆ ಆಯ್ತಾ? ಬಿಸಿಲು ಜೋರ ಆಗಿದ್ಯಾ?
1: ಮಳೆ ಇಲ್ಲ ಸರ್,
0: ಬಿಸಿಲು.
1: ಈಗ ಒಂದ್ ಸಾಂಗ್ ಹೇಳ್ತೇನೆ ನೋಡಿ ಮೇಡಮ್ ಸರ್, ಅದ್ರದ್ದೇ.

0: ಪ್ರೇಮದ ಮಲೆ ಅಂತ ಅಂತಾರ ಸರ್.
1: ಹೌದು,
0: ಹಾಗೆ ಮೊನ್ನೆ ನಿನ್ನೆ ಅದೇ ತರ ಕರಿ ಮೋಡ ಆಯ್ತು ಸರ್ ಉದ್ದಕ್ಕೂ, ನಮ್ಮ ಅರಬ್ಬಿ ಸಮುದ್ರದಿಂದ ಆಚೆ ನಿಮ್ಮ ಮಲೆನಾಡವರೆಗೂ ಬರ್ಲೇ ಇಲ್ಲ ಮಳೆ, ಎಲ್ಲಿ ಹೋಯ್ತಾ ಇರ್ಲಿಲ್ಲ ಮೋಡ.
1: ಸೊ ಹಂಗಾಗಿ ಮುಂಗಾರು ಮಳೆ ನೆನ್ಪ್ ಮಾಡ್ಕೊಂಡ್ರ
0: ನೆನ್ಪಾ ಸರ್, ಇವತ್ತಂತೂ ಏಪ್ರಿಲ್ ಮೇ ಅಲ್ಲಿ ಇದ್ದಂಗಿತ್ತು ಸರ್
1: ಅಲ್ವಾ,
0: ಆತರ ಬಿಸಿಲು
1: ಬಿಸಿಲಿದೆ.
0: ಇನ್ನೊಂದ್ ಸಾಂಗ್ ನಮ್ ರವಿ ಬಸ್ರು ಅವರೆಲ್ಲ ಹಾಡಿದ್ ಇಲ್ಲೇ ಬಸ್ರು ಸ್ಟುಡಿಯೋ ಇತ್ತಲ್ಲ ಅವ್ರ ರಾಜ್ಕುಮಾರ್ ಹಾಡಿ. ಎಂತ ಸರ್ ಅದ ಸುಬ್ಬಿ ನಿನ್ನ ಅಬ್ಬಿ ನಂಗೆ ಮಾಯಿಯದಂಗೆ ರಾತ್ರಿ ಕನ್ಸ ನಿಂಗೆ ನಾನು ತಾಳಿ ಕಿಡ್ದಂಗೆ ಅಂತ ಸಾಂಗ್ ಇತ್ತಲ್ಲ ಸರ್ ಅಲ್ಲಿ ಇಲ್ಲೇ ಇಲ್ಲೇ ಹೇಳಿ ಸರ್ ಅವ್ರದ್ದು ಸ್ಟುಡಿಯೋ
1: ನೋಡಿದ್ರ ಅವ್ರ ಸ್ಟುಡಿಯೋನ?
0: ಇಲ್ಲ ಸರ್ ನೋಡ್ಲಿಕ್ಕೆ ಆಗ್ಲಿಲ್ಲ.
1: ಹೌದಾ, ಓಕೆ. ಸೊ ಆ ಸಾಂಗ್ ಇಷ್ಟ. ಮತ್ತೆ ಇನ್ನೊಂದು
0: ಇನ್ನೊಂದು ನೆಕ್ಸ್ಟ್ ಕಾಲರ್ ಕೇಳಿ ಸರ್.
1: ಹೌದಾ, ಓಕೆ ಓಕೆ, ಥ್ಯಾಂಕ್ ಯು. ಸೊ ರಾಘವೇಂದ್ರ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಎರಡು ಸಾಂಗ್ನ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ. ಆ್ಯಂಡ್ ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನ್ಸಿದ್ರೆ ಯಾವ ಹಾಡನ್ನ ಆಯ್ಕೆ ಮಾಡ್ಕೋತೀರಾ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೀಗ ನಮ್ಮ ಲಾಸ್ಟ್ ಕಾಲರ್ ಅನ್ಸುತ್ತೆ ನೋಡೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇರಳ ಮಿತ್ರರಿಗೆ ಮತ್ತು ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ರೀಧರ್.
1: ಬಿಂದಾಸ್ ಮಾರ್ನಿಂಗ್ ಶಾಂತ ಅವರೇ, ನಿಮಗೂ ಕೂಡ. ಬಿಂದಾಸ್ ಮಾರ್ನಿಂಗ್ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಶಾಂತ ಅವರೇ ಇವರು ಅಂತ. ಓಕೆ ಶಾಂತ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕನ್ನಡದಲ್ಲಿ ಮೂರು ಅತ್ಯುತ್ತಮ ಹಾಡುಗಳು ಅಂತ ಅನ್ಸುವಂತಹ ಹಾಡು ಯಾವ್ದು?
2: ಕಸ್ತೂರಿ ನಿವಾಸದ ಹಾಡು ಇಷ್ಟ. ಮತ್ತೆ ಇದು ಪರೋಪಕಾರಿ, ಇದು ಗುಟ್ಟೊಂದು ಹೇಳುವಂತ ಮಕ್ಕಳಿಗೆ ಬುದ್ಧಿವಾದ ಹೇಳೋದು. ಆಮೇಲೆ ಇನ್ನೊಂದು ಬೆಂಕಿಯ ಬಲೆ.

0: ಅದು ಗಂಡ ಹೆಂಡತಿ ಹೊಂದ್ಕೊಂಡು ನಾವ್ ಹೆಂಗ್ ಹೋಗೋಣ ಅಂತ ಹೇಳಿ ಹೇಳೋದು ಆಡೋದು, ಏನೋ ಇಬ್ರಿಗೆ ಬಂದು ಎದುರಿಸೋಣ ಇಬ್ರು ಅಂತ ಹೇಳಿ ಅದೊಂದು ಅದು ತುಂಬಾ ಇಷ್ಟ ಆಡು. ಕಸ್ತೂರಿ ನಿವಾಸದ್ದು ಆಡಿಸಿ ನೋಡು ಬೆಳೆಸಿ ನೋಡು, ಗುಡಿಸಲಾದ್ರೂ ಅರಮನೆ ಆದ್ರೂ ಆಟ ನಿಲ್ಲಲ್ಲ, ಅದು ಯಾವಾಗ್ಲೂ ಹಿಂಗೆ ಜೀವನ ಹೋಗ್ತಾನೆ ಇರುತ್ತೆ, ಟೈಮ್ ಪಾಸ್ ಆಗ್ತಾನೆ ಇರುತ್ತೆ. ಗುಡಿಸಲಾದ್ರೆ ನೀವು ಅರಮನೆಯಲ್ಲೇ ಇರ್ಲಿ, ಎಲ್ಲೇ ಇದ್ರು ಟೈಮ್ ಹೋಗ್ತಾನೆ ಇರುತ್ತೆ, ಸಮಯ ಹೋಗ್ತಾನೆ ಇರುತ್ತೆ ಅಂತ. ಅದು ಒಂದು ಹಾಡು ತುಂಬಾ ಇಷ್ಟ ಮಕ್ಕಳಿಗೆ ಹೇಳೋದು, ಅದು ಬುದ್ಧಿ ಅದ
1: ಹೇಳೋದು
0: ಹೇಳಿದೆ ಅದೇ ಅದೇ ದಾಸನಾಗಿ ಅಣಕೆ ನೀನೆಂದು ಬಹಳ ಬೇಡ ಅಂತ. ಬಿಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.

0: ಬಹಳ ಬೇಡ, ದನಕ್ಕೆ ಹಣಕ್ಕೆ ದಾಸ ಆಗ್ತಾ ಇದ್ರೆ ನಾವು ದಾಸನಾಗ್ಬಿಡ, ನೀನ್ ಯಾವಾಗ್ಲೂ ನೀವು ದಾಸ ಹಣದಿಂದ ನೀವು ಹೋಗ್ಬೇಡ ಅಂತ ಹೇಳಿ ಮಕ್ಕಳಿಗೆ ಇದೊಂದು ಬುದ್ಧಿವಾದ ತರ ಹೇಳೋ ಹಾಡಿ ತುಂಬಾ ಇಷ್ಟ ಶ್ರೀಧರ್.
1: ಓಕೆ, ಸೂಪರ್ ಸೂಪರ್. ಸೊ ತುಂಬಾ ಚೆನ್ನಾಗಿರುವಂತಹ ಮೂರು ಹಾಡುಗಳ ಬಗ್ಗೆ ಕೂಡ ಹೇಳಿದ್ರಿ. ಥ್ಯಾಂಕ್ ಯು. ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರಿಗೆ ಇಷ್ಟವಾದಂತಹ ಹಾಗೆ ಅತ್ಯುತ್ತಮ ಹಾಡುಗಳನ್ನು ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಕರೆ ಸಿಗಲ್ಲ ಯಾರು ಕೂಡ ಬೇಜಾರಾಗಬೇಡಿ, ನಿಮ್ಮ ಕಾರ್ಯಕ್ರಮಗಳನ್ನ ಕೇಳಿಸ್ಕೊಳ್ತಾರೆ. ಆ್ಯಂಡ್ ಸಂಜೆ ಕೂಡ ಲೈವ್ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಎಲ್ಲರೂ ಕೂಡ ಮೂರು ಮೂರು ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿರುವಂತಹ ಹಾಡುಗಳನ್ನ ಹಾಡ್ತಾ ಇದ್ರಿ, ಹೇಳ್ತಾ ಇದ್ರಿ. ಸೊ ಹಾಗೆ ನಾನು ಕೂಡ ಆಗಲೇ ಪ್ಲೇ ಮಾಡಿದಾಗೆ ಈ ಭೂಮಿ ಬಣ್ಣದ ಬುಗುರಿ ಮತ್ತು ಮುಂದೆ ಬನ್ನಿ ಅನ್ನುವಂತಹ ಸಾಂಗ್ ಆಗಿರ್ಬೋದು. ಹಾಗೆಯೇ ಸೊ ಲೈಫಲ್ಲಿ ಜೊತೆಯಾಗಿರಬೇಕು, ಚೆನ್ನಾಗಿ ಖುಷಿಯಿಂದ ಇರಬೇಕು ಅಂತಂದರೆ ಸೊ ಜೊತೆಯಲ್ಲಿ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಈ ಸಾಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಯಾರೆಲ್ಲ ಜೊತೆನಲ್ಲಿ ಖುಷಿಯಿಂದ ಇರಬೇಕು ಅಂತ ಅನ್ಕೊಳ್ತಿರ್ತೀರಾ ಅವರಿಗೆಲ್ಲರೂ ಕೂಡ ಈ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ. ಆ್ಯಂಡ್ ಹಾಗೆ ನಾವು ಕನ್ನಡ ನಾಡಲ್ಲಿರೋದ್ರಿಂದ ಈ ಕನ್ನಡ ಮಣ್ಣನ್ನು ಮರಿಬೇಡ ಅನ್ನುವಂತಹ ಸಾಲನ ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ನಾವು ಊಟ ಮಾಡ್ತೀವಿ, ಇರ್ತೀವಿ, ಸೊ ಉಸಿರಾಡ್ತೀವಿ. ಸೊ ಇದೆಲ್ಲದೂ ಕೂಡ ನಮಗೆ ಕನ್ನಡ ನೆಲ ಕೊಟ್ಟಿರುವಂತಹ ಅಂಶಗಳು. ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಕೇಳ್ಕೊಂಡಿದ್ರೆ ಅಂತ ಅನ್ಕೊಳ್ತೀನಿ. ಹಾಗೆ ಎಂಜಾಯ್ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಸಂಖ್ಯೆ 9686096927 ಈ ಸಂಖ್ಯೆ ವಾಟ್ಸಪ್ ಮಾಡಿ ಎಂದು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮೌನಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇದ್ದೀನಿ.

0: ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ನಾವು ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಮುದುಕಿ ಕೊಟ್ಟ ಮಹಾದಾನ ಅಂತ ಹೇಳಿ. ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದ್ದು, ಈ ಕಥೆಯನ್ನ ಶಿವರಾಮ ಭಟ್ಟ ಹತ್ತೋಕಲ್ ಎನ್ನುವರು ಬರೆದಿದ್ದಾರೆ. ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಒಂದು ಊರ್ನಲ್ಲೊಂದು ಪುರಾತನ ದೇವಾಲಯವಿತ್ತು. ಅದರ ಗೋಡೆಗಳಲ್ಲಿ ದೊಡ್ಡ ದೊಡ್ಡ ಬಿರುಕಿತ್ತು. ಈಗಲೋ ಆಗ್ಲೋ ಬೀಳುವ ಸ್ಥಿತಿಯಲ್ಲಿತ್ತು. ಒಮ್ಮೆ ಜೋರು ಮಳೆ ಬಿದ್ದಾಗ ದೇವಾಲಯದ ಗೋಡೆ ಭಾಗಶಃ ಕುಸಿದು ಬಿಟ್ಟಿತು. ಇದೇ ಸಂದರ್ಭದಲ್ಲಿ ಸಾಧು ಒಬ್ಬ ದೇವಾಲಯದಲ್ಲಿ ತಂಗಿದ್ದ. ತಾನು ಇಲ್ಲಿರುವಾಗಲೇ ದೇವಾಲಯದ ಗೋಡೆ ಬಿದ್ದಿದೆ, ಅದನ್ನ ಸರಿಪಡಿಸುವುದು ನನ್ನ ಜವಾಬ್ದಾರಿ ಎಂದು ಸಾಧು ಭಾವಿಸಿದ. ಸರಿ, ಮರುದಿನ ಬೆಳಿಗ್ಗೆಯಿಂದಲೇ ಸಂತೆಪೇಟೆಯಲ್ಲಿ ಚಂದ ವಸೂಲಿ ಮಾಡತೊಡಗಿದ. ಹೀಗೆ ಸಂಗ್ರಹಿಸಿದ ಹಣದಿಂದ ಸುಂದರ ದೇಗುಲ ನಿರ್ಮಾಣವಾಯಿತು. ಭವ್ಯ ಮಂದಿರದಲ್ಲಿ ದೇವರ ಪ್ರತಿಷ್ಠಾಪನೆಯೂ ಆಯಿತು. ಒಂದು ಸಂಜೆ ದೇವಸ್ಥಾನದ ಆವರಣದಲ್ಲಿ ಸಾಧು ದಾನಿಗಳಿಗೆ ಧನ್ಯವಾದ ಅರ್ಪಿಸಲು ಸಭೆಯೊಂದನ್ನ ಏರ್ಪಡಿಸಿದ. ಅವನ ಕೈಯಲ್ಲಿ ದಾನಿಗಳ ದೊಡ್ಡ ಪಟ್ಟಿಯೇ ಇತ್ತು. ಆದಾಗ್ಯೂ ಸಾಧು ಮುದುಕಿಯೊಬ್ಬಳು ದೊಡ್ಡ ದಾನ ನೀಡಿದ್ದಾಳೆ ಎಂದು ಘೋಷಿಸಿದ. ಹಣ ಕೊಟ್ಟಿರಬಹುದು ಎಂದು ಪರಸ್ಪರ ನೆರೆದವರಿಗೆ ಆಶ್ಚರ್ಯ ಆಯಿತು. ಭಿಕ್ಷೆ ಬೇಡುವ ಮುದುಕಿ ಎಷ್ಟು ಹಣ ಕೊಟ್ಟಿರಬಹುದು ಅಂತ ಪರಸ್ಪರ ಚರ್ಚಿಸಲಾರಂಭಿಸಿದರು. ಆಗ ಸಾಧು ಆ ಮುದುಕಿ ನಾಲ್ಕಾಣೆ ಹಾಗೂ ಒಂದಿಷ್ಟು ಹಿಟ್ಟು ನೀಡಿದ್ದಾಳೆ ಎಂದು ಘೋಷಿಸಿದರು. ನಾವು ಆಕೆಗಿಂತ ಜಾಸ್ತಿ ಹಣ ಕೊಟ್ಟಿದ್ದೇವೆ, ಆದರೂ ಆಕೆ ಹೇಗೆ ಮಹಾದಾನಿಯಾದ್ಲು ಅಂತ ಪ್ರಶ್ನಿಸಿದರು. ಆಗ ಸಾಧು ಆಕೆ ಈ ಇಳಿ ವಯಸ್ಸಿನಲ್ಲೂ ಅವರಿವರ ಮನೆಯಲ್ಲಿ ಹಿಟ್ಟು ಬೀಸಿ ಜೀವನ ನಡೆಸುತ್ತಿದ್ದಾಳೆ. ಎಷ್ಟೋ ದಿನಗಳಿಂದ ತಾನು ಕೂಡಿಟ್ಟ ಹಣ ಹಾಗೆ ಹಿಟ್ಟನ್ನ ದಾನ ಮಾಡಿದ್ದಾಳೆ ಎಂದರು. ನೆರೆದವರೆಲ್ಲರಿಗೂ ಸಾಧುವಿನ ಮಾತು ಸರಿ ಎನ್ನಿಸಿತು. ಎಂತಹ ಅದ್ಭುತವಾಗಿರೋ ಕಥೆ, ಒಂದೊಳ್ಳೆ ನೀತಿ ಇರೋ ಕಥೆ ಇದಾಗಿತ್ತಲ್ವಾ. ಮುದುಕಿ ಕೊಟ್ಟ ಮಹಾದಾನ ಅನ್ನುವಂತಹ ಕಥೆ. ಎಷ್ಟೋ ಜನ ದುಡ್ಡಿದ್ದವರು ದಾನ ಮಾಡೋದಕ್ಕೆ ಮುಂದಾಗುವುದಿಲ್ಲ, ಆದರೆ ದುಡ್ಡು ಇಲ್ಲದೆ ಇರೋರು ಬಡವರೇ ಎಷ್ಟೋ ಸರ್ತಿ ಹೆಚ್ಚಿನ ದಾನವನ್ನ ಮಾಡ್ತಾ ಇರ್ತಾರೆ. ದಾನವನ್ನ ಕೊಟ್ಟ ಹಣದಿಂದ ಅಳಿಬಾರ್ದು, ಅವರ ಬಳಿ ಎಷ್ಟು ಹಣ ಇದೆ ಅದರಲ್ಲಿ ಅವರು ಎಷ್ಟು ದಾನವನ್ನ ಮಾಡಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಅಲ್ವಾ. ಈ ಕಥೆ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ, ಕೋಗಿಲೆ ಮಾತಿಗೆ ಪೀಚಾಯ್ತು ಕೂಪೆ ಅಂತ ಹೇಳಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಂದೂರಲ್ಲಿ ಒಂದು ದೊಡ್ಡ ಗ್ರಂಥಾಲಯವಿತ್ತು. ಗೂಬೆಯೊಂದು ಅಲ್ಲಿಯೇ ವಾಸವಾಗಿತ್ತು. ಗೂಬೆ ದಿನವೂ ಪುಸ್ತಕ ಓದಿಕೊಂಡು ಮಹಾಜ್ಞಾನಿ ಎಂದು ಹೆಸರು ಮಾಡಿತ್ತು. ಊರಿನಲ್ಲೇ ಏನೇ ತೊಂದರೆ ಬಂದರೂ ಗೂಬೆ ಪರಿಹಾರ ಹೇಳ್ತಿತ್ತು. ಈ ಕಾರಣಕ್ಕೆ ಲೋಕಜ್ಞಾನದಲ್ಲಿ ನನ್ನನ್ನು ಮೀರಿಸುವವರು ಇಲ್ಲ ಅಂತ ಅದು ಬೀಗುತ್ತಿತ್ತು. ಕಾಡಿನಲ್ಲಿ ತನಗಿಂತ ಬುದ್ಧಿವಂತ ಜೀವಿಗಳಿಲ್ಲ ಎಂದು ಅದು ಭಾವಿಸಿತ್ತು. ಯಾವಾಗಲೂ ಓದಿ ಓದಿ ಮರದ ಕೊಂಬೆಯ ಮೇಲೆ ಏನೋ ಆಳವಾದ ಯೋಚನೆಯಲ್ಲಿ ಇರುವಂತೆ ಕೂರುತ್ತಿತ್ತು. ಬೇರೆ ಪ್ರಾಣಿ ಪಕ್ಷಿಗಳು ಮಾತನಾಡಿದರೂ ಪ್ರತಿಕ್ರಿಯಿಸುತ್ತಿರಲಿಲ್ಲ. ತಾನು ಅವರೊಂದಿಗೆ ಮಾತನಾಡಿದರೆ ತನ್ನ ಬೆಲೆ ಕಡಿಮೆಯಾಗುತ್ತದೆಂದು ಮುಖ ತಿರುಗಿಸುತ್ತಿತ್ತು. ಒಂದು ದಿನ ಗೂಬೆ ಅರ್ಧ ಕಣ್ಣು ಮುಚ್ಚಿಕೊಂಡು ಏನೋ ಯೋಚನೆ ಮಾಡುತ್ತಿರುವಂತೆ ಕುಳಿತಿತ್ತು. ಆಗ ಪಕ್ಕದ ಕಾಡಿನಿಂದ ಬಂದ ಕೋಗಿಲೆಯೊಂದು ಅದೇ ಮರದ ಇನ್ನೊಂದು ಕೊಂಬೆಯಲ್ಲಿ ಕುಳಿತು ಇಂಪಾದ ಧ್ವನಿಯಲ್ಲಿ ಹಾಡಲಾರಂಭಿಸಿತು. ಅರ್ಧ ಕಣ್ಣು ತೆರೆದ ಗೂಬೆ ಕೋಗಿಲೆಯನ್ನ ಕುರಿತು, ಓ ಕೋಗಿಲೆಯೇ, ಓ ಕೋಗಿಲೆಯೇ, ನಿನ್ನ ಕರ್ಕಶ ಹಾಡನ್ನ ಸ್ವಲ್ಪ ನಿಲ್ಲಿಸುತ್ತೀಯಾ? ನಾನು ಏನೋ ಗಹನವಾದ ವಿಚಾರದ ಬಗ್ಗೆ ಯೋಚಿಸುತ್ತಿರುವೆ. ನಿನ್ನ ಈ ಹಾಡಿನಿಂದ ನನ್ನ ಯೋಚನಾ ಲಹರಿಗೆ ತೊಂದರೆಯಾಗುತ್ತಿದೆ ಎಂದಿತು. ಇದರಿಂದ ಕೋಪಗೊಂಡ ಕೋಗಿಲೆ, ನನ್ನ ಹಾಡು ನಿನಗೆ ಕರ್ಕಶವಾಗಿ ಕೇಳುತ್ತಿದೆಯೇ? ನಿನಗೆ ಪ್ರಪಂಚ ಜ್ಞಾನವಿಲ್ಲವೆನಿಸುತ್ತದೆ. ಮೂರ್ಖ ಗೂಬೆಯೇ, ಬರೀ ಪುಸ್ತಕವನ್ನು ಓದಿದ್ರೆ ಸಾಲದು. ಪುಸ್ತಕಗಳನ್ನ ಓದಿ ಕಣ್ಣು ಮುಚ್ಚಿ ಕುಳಿತರೆ ಏನೂ ಆಗೋದಿಲ್ಲ. ಹೊರಗಿನ ಪ್ರಪಂಚ ಜ್ಞಾನವೂ ಇರಬೇಕು. ನೀನು ಪುಸ್ತಕದಲ್ಲಿ ಕಲಿತಿದ್ದೆಲ್ಲ ಸಹಾಯಕ್ಕೆ ಬರುವುದು ಹೊರ ಪ್ರಪಂಚದಲ್ಲಿ ಆ ವಿಚಾರಗಳನ್ನ ಅಳವಡಿಸಿದಾಗ ಮಾತ್ರ ಎಂದಿತು. ಗೂಬೆಗೆ ಏನು ಹೇಳಬೇಕೆಂದೇ ತೋಚದೆ ಪಂಡಿತನೆಂದು ಬೀಗುತ್ತಿದ್ದ ಗೂಬೆಯ ಬಾಯಿ ಮುಚ್ಚಿಸಿದ ಕೋಗಿಲೆಯತ್ತ ಎಲ್ಲಾ ಪಕ್ಷಿಗಳು ಆಶ್ಚರ್ಯದ ನೋಟ ಬೀರಿದವು. ಕೋಗಿಲೆ ಮಾತನ್ನ ಮುಂದುವರಿಸಿತು. ನನ್ನ ಗಾನಕ್ಕೆ ಮರುಳಾಗದವರಿಲ್ಲ. ವಸಂತ ಮಾಸದಲ್ಲಿ ನನ್ನ ಧ್ವನಿಯನ್ನ ಕೇಳಲು ಜನ ಕಾತರರಾಗಿ ಕಾಯುತ್ತಿರುತ್ತಾರೆ. ಅನೇಕ ಕವಿಗಳು ಪಂಡಿತರು ನನ್ನ ಕುರಿತೇ ಕವನವನ್ನ ರಚಿಸಿದ್ದಾರೆ. ನನ್ನ ಮಧುರವಾದ ಧ್ವನಿಯನ್ನ ಹೊಗಳುವವರು ಬಹಳ ಮಂದಿ ಇದ್ದಾರೆ ಎನ್ನುತ್ತಾ ಹಾರಿ ಹೋಯಿತು. ಪೆಚ್ಚಾದ ಗೂಬೆ ಅವತ್ತಿನಿಂದ ಜನರೊಂದಿಗೆ ಬೆರೆಯಲಾರಂಭಿಸಿತು. ಕಾಡಿನ ಪ್ರಾಣಿಗಳು ಗೂಬೆಯ ಮನ ಪರಿವರ್ತನೆ ಮಾಡಿದ ಕೋಗಿಲೆಗೆ ಅಭಿನಂದನೆಯನ್ನ ಸಲ್ಲಿಸಿದವು. ಎಂತಹ ಅದ್ಭುತವಾಗಿರೋ ಕಥೆ ಇದಾಗಿದೆ. ಒಂದೊಳ್ಳೆ ನೀತಿ ಇರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಪುಸ್ತಕದ ಬದನೆಕಾಯಿಯನ್ನು ಹಾಗೆ ಯಾವಾಗಲೂ ಅಷ್ಟೇ, ಪುಸ್ತಕದಲ್ಲಿ ಏನು ಓದ್ತೀವೋ ಅದಷ್ಟಕ್ಕೆ ಸೀಮಿತರಾಗದೆ ನಾವು ಪುಸ್ತಕದಲ್ಲಿ ಓದಿದ್ದನ್ನ ಮಸ್ತಕಕ್ಕೆ ತೆಗೆದುಕೊಂಡು ಆ ಮಸ್ತಕದಲ್ಲಿ ಇರುವುದನ್ನ ಹೊರಗಿನ ಪ್ರಪಂಚದ ಜೊತೆ ಬೆರೆತು ಅದನ್ನ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ, ಎಷ್ಟೋ ಸಾರಿ ನಾವು ಪುಸ್ತಕದಲ್ಲಿ

ಕಲಿಯೋದಕ್ಕಿಂತ, ಪುಸ್ತಕದಲ್ಲಿ ಓದಿ ಕಲಿಯೋದಕ್ಕಿಂತ ಪ್ರಪಂಚ ಜ್ಞಾನ ಅಥವಾ ಪ್ರಪಂಚವನ್ನು ಸುತ್ತಿದಾಗ, ಪ್ರಪಂಚದಲ್ಲಿರುವ ಜನರ ಜೊತೆ ಬೆರೆತಾಗ ಸಿಗುವಂತಹ ಜ್ಞಾನ ಹೆಚ್ಚಾಗಿರುತ್ತೆ ಅಂತಲೇ ಹೇಳಬಹುದು. ಕೆಲವೊಂದು ಅನುಭವಗಳು ಓದಿನ ಪಾಠಕ್ಕಿಂತ ಅನುಭವದ ಪಾಠ ತುಂಬಾನೇ ಮುಖ್ಯವಾಗುತ್ತೆ ಅಲ್ವಾ ಸ್ನೇಹಿತರೆ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686 9620 9627 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಶ್ವಕ್ಕೆ
1: ಬಿಡಿಎ ಸೈಟಿನ ರೇಟು ಈಗ ಎಷ್ಟಿದೆ?
2: ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗಿಂತ

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯಾ? ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: How to make the heterogeneous mess that

ಮೊದಲಿಗೆ ಎಲ್ಲರಿಗೂ ಅಂಬೇಡ್ಕರ್ ಓದು ಸರಣಿಗೆ ಆತ್ಮೀಯ ಸ್ವಾಗತ. ನಾನು ನಾಗರಾಜ್ ಕೋರಿ, ಕನ್ನಡ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ. ಇಂದು ನಾನು ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನು ಓದುವೆ. ಮಂಗೋಲರಂತೆ ಒಟಮಾನರೆಂದು ಪ್ರಸಿದ್ಧರಾದ ಟುರ್ಕಿಗಳು ಒಂದೇ ಕಾಲದಲ್ಲಿ ಬಲಶಾಲಿಗಳಾಗಿ ಮುಂದೆ ಬಂದರು. ಇವರು ಇಂದಿನ ಗೋಬಿ, ಮರಳುಗಾಡು ಮತ್ತು ಸುಂಗಾರಿಯ ಮೈದಾನದ ಮಧ್ಯದಲ್ಲಿ ಅಲೆಮಾರಿ ಜೀವನವನ್ನು ನಡೆಸುವ ಬುಡಕಟ್ಟಿನವರಾಗಿದ್ದರು. ಕಾರಕಾನನ ಪುತ್ರ ಹೋಗೂಜ್ನ ತುರ್ಕರ ಪಿತಮಹನೆಂದು ಇತಿಹಾಸ ಸಾರುತ್ತದೆ. ಇವರುಗಳು ಮೊದಲನೆಯ ಬಾರಿ ಕ್ರಿಸ್ತಶಕ 1227 ಇತಿಹಾಸದಲ್ಲಿ ಕಾಣಿಸಿಕೊಂಡರು. ಆ ವರ್ಷ 2000-4000 ಸಂಖ್ಯೆಯ ತರ್ಕರ ಅಲೆಮಾರಿ ಗುಂಪೊಂದು ತಮ್ಮ ಗುಲಾಮರೊಂದಿಗೆ ಮಂಗೋಲರ ದಾಳಿಯ ಒತ್ತಡ ತಾಳಲಾರದೆ ಮಧ್ಯ ಏಷ್ಯಾದಿಂದ ತಮ್ಮ ನಾಯಕರೊಂದಿಗೆ ಊರು ಬಿಟ್ಟಿತು. ಹೊರಬೀಳುವ ಮುನ್ನ ಇವರು ಶೆಲ್ಜೂಕ್ ದೊರೆಯಾದ ಕುನಿಯಾದ ಅಲ್ಲಾಹುದ್ದೀನ್ ಕೈಕೋಬಾದ್ ಎಂಬ ಸುಲ್ತಾನನ ಆಶ್ರಯವನ್ನು ಕೇಳಿ ವಿಫಲರಾಗಿದ್ದರು. ಈ ವಿಷಯ ಏನೇ ಇರಲಿ, ಇವರು ತಮ್ಮ ಮುಖ್ಯಸ್ಥನಾದ ಸುಲೇಮಾನ್ ಶಾ ಎಂಬುವನ ನೇತೃತ್ವದಲ್ಲಿ ತಮ್ಮ ಸ್ವಂತ ಊರಿಗೆ ಹಿಂದಿರುಗಿದರು. ದಾರಿಯಲ್ಲಿ ಜಬ್ಬರ್ ಎಂಬ ಅರಮನೆಯ ಸಮೀಪದಲ್ಲಿರುವ ಯುಪ್ರೇಟಸ್ ನದಿಯನ್ನು ದಾಟುವಾಗ ಅವರ ನಾಯಕ ನೀರಿನಲ್ಲಿ ಮುಳುಗಿ ಸತ್ತು ಹೋದ ಮತ್ತು ಇದರಿಂದಾಗಿ ಅವರುಗಳ ಅಂತಸ್ತಿನಲ್ಲಿ ಈಗ ಯಾರೂ ತಮ್ಮ ನಾಯಕನೆಂಬ ಸಂಶಯ ಪ್ರಾರಂಭವಾಯಿತು. ಇಂತಹ ಕೆಟ್ಟ ಗಳಿಗೆಯಲ್ಲಿ ಯಾರು ನದಿಯನ್ನು ದಾಟಿರಲಿಲ್ಲವೋ ಅಂಥವರು ಉಳಿದ ಯಾವುದೇ ವ್ಯಕ್ತಿಯನ್ನು ತಮ್ಮ ನಾಯಕರೆಂದು ಭಾವಿಸಲು ಒಪ್ಪಲಿಲ್ಲ. ಸಂಖ್ಯೆಯಲ್ಲಿ 400 ಇರುವ ಈ ಸೈನಿಕರು ನೀರಿನಲ್ಲಿ ಮುಳುಗಿ ಹೋದ ನಾಯಕನ ಮಗನಾದ ಎರ್ಟೋಗ್ರುಲ್ನನ್ನೇ ತಮ್ಮ ನಾಯಕನೆಂದು ತಿಳಿದರು. ಈತ ಮೊಟ್ಟ ಮೊದಲು ಎರ್ಜುರಂ ಪೂರ್ವದಲ್ಲಿ ಜಶಿಲ್ ಎಂಬ ಪ್ರದೇಶದಲ್ಲಿ ತಳಹೂರಿದ, ಮರಳಿ ಬರಲು ಎರಡನೆಯ ಬಾರಿ ಕೇಳಿಕೊಂಡ. ಇದು ಯಶಸ್ವಿಯಾಯಿತು ಮತ್ತು ಅಪಾಯದ ಒಂದು ವಿಧದಂತೆ ವಲಸೆ ಹೋಗುವವರಿಗೆ ಕಂಡು ಬರಲಿಲ್ಲ. ಈ ಹೊಸ ವಲಸೆಗಾರರಿಗೆ ಅಂಗೋರದ ಸಮೀಪವಿರುವ ಕಾರ್ಜಾಬಾಗ್ನ ಭೂಮಿಯನ್ನು ನೀಡಲಾಗಿತ್ತು. ಇಲ್ಲಿ ಉತ್ತಮ ಹುಲ್ಲುಗಾವಲು ಹಾಗೂ ಚಳಿಗಾಲದ ವಸತಿ ಗೃಹಗಳನ್ನು ವಲಸೆಗಾರರಿಗೆ ನೀಡಲಾಯಿತು. ಎರಟೋಫಲ್ ಸುಜಿಕಿಯನ್ ರಾಜನಾದ ಅಲ್ಲಾಹುದ್ದೀನನಿಗೆ ಕಷ್ಟಕಾಲದಲ್ಲಿ ನೆರವಿಗೆ ಬಂದದ್ದರಿಂದ ಅವರು ಇವನಿಗೆ ಸುಗೂತ್ ಎಂಬ ಪ್ರದೇಶವನ್ನು ಉಂಬಳಿಯಾಗಿ ಕೊಟ್ಟರು. ಇಲ್ಲಿಯೇ ಅವನು ತನ್ನ 90 ವಯಸ್ಸಿನಲ್ಲಿ, ಅಂದರೆ ಕ್ರಿಸ್ತಶಕ 1288 ಸತ್ತನು. ಇವನ ನಂತರ ಇವನ ಮಗ ಉಸ್ಮಾನನು ಪಟ್ಟಕ್ಕೆ ಬಂದನು. ಚೆಂಗೇಜ್ ಖಾನನ ಅಧಿಕಾರಿಗಳಲ್ಲಿ ಒಬ್ಬನಾದ ಹಾಗೂ ತಬ್ರಿಜ್ ದೊರೆಯಾದ ಗಜನ್ ಮೊಹಮ್ಮದ್ ಖಾನನ ಸತತ ದಾಳಿಯಿಂದ ಶಕ್ತಿ ಹೊಂದಿದ ಸೆಲ್ಜುಕಿಯನ್ ಸಾಮ್ರಾಜ್ಯ ಚೂರು ಚೂರಾಗುವ ಮಟ್ಟಕ್ಕೆ ಬಂದಿತು. ಇದರ ಸಾಮಂತ ರಾಜರುಗಳು ಇದರ ಅಧಪತನವನ್ನು ತಡೆಯಲಿಲ್ಲ, ಆದರೆ ಈ ಕಾರ್ಯಾಚರಣೆಗೆ ನೆರವಾದರು. ಸಾಮ್ರಾಜ್ಯ ಹಾಳಾದರೆ ತಮಗೆ ತಮ್ಮ ಉಂಬಳಿಗಳು ವಾಪಸ್ಸು ದೊರೆಯುತ್ತವೆ ಹಾಗೂ ತಾವು ಸ್ವತಂತ್ರರಾಗಬಹುದು ಎನ್ನುವ ಆಶಯವನ್ನು ಅವರನ್ನು ಹೀಗೆ ಮಾಡುವಂತೆ ಇಷ್ಟಾದರೂ ಉಸ್ಮಾನ್ ದೊರೆಯು ವೈರಿಗಳ ದಾಳಿಗೆ ಎದುರಾಗಿ ನಿಂತನು ಮತ್ತು ಗ್ರೀಕರ ಮೇಲೆ ಹಲವಾರು ಸಲ ವಿಜಯ ಸಾಧಿಸಿದನು ಹಾಗೂ ಬಲಹೀನವಾಗಿರುವ ಸೆಲ್ಜುಕ್ ಸಾಮ್ರಾಜ್ಯವನ್ನು ಮತ್ತೆ ಶಕ್ತಿಯುತಗೊಳಿಸಿದನು. ಇವನ ಮೊಟ್ಟ ಮೊದಲನೇ ವಿಜಯ ಕ್ರಿಸ್ತಶಕ 1295 ಕೊರಜಾ ಇಸ್ಸಾರ ಎಂಬ ಪಟ್ಟಣದ ಮೇಲೆ ಆಯಿತು. ಅಲ್ಲಿನ ಜನರು ತಮ್ಮ ಶುಕ್ರವಾರದ ಪ್ರಾರ್ಥನೆಯಲ್ಲಿ ಯುದ್ಧದಲ್ಲಿ ಸೋತ ತಮ್ಮ ಸುಲ್ತಾನನ ಹೆಸರನ್ನು ಬಿಟ್ಟು ಇವನ ಹೆಸರು ಹೇಳಲು ಆರಂಭಿಸಿದರು. ಇದೇ ವರ್ಷದಲ್ಲಿ 2ನೇ ಅಲ್ಲಾಹುದ್ದೀನ ಕೈಕೋಬಾದ್ ದೊರೆಯು ಉಸ್ಮಾನನಿಗೆ ತನ್ನ ಶೌರ್ಯದಿಂದ ಗೆದ್ದ ಪ್ರದೇಶದ ಮಾಲೀಕತ್ವವನ್ನು ಮತ್ತು ಕುದುರೆಯ ಬಾಲ, ನಗಾರಿ ಹಾಗೂ ಲಾಂಛನ ಮುಂತಾದವುಗಳನ್ನು ಇವನ ಸೈನ್ಯದ ತುಕಡಿಗಳಿಗೆ ಲಾಂಛನವನ್ನಾಗಿ ನೀಡಿದನು. ಈ ರೀತಿ ಉಸ್ಮಾನನು ಗ್ರೀಕ್ ದೊರೆಗಳ ವಿರುದ್ಧ ತನ್ನ ಜಯಪರವಾದ ಜೀವನವನ್ನು ಮುಂದುವರಿಸಿದನು. ಇವನು ತನ್ನ ಸಾಹಸ ಮತ್ತು ಕಿನ್ಸಿ ಮತ್ತು ಹರ್ಮನ್ ಕಾಯನಂತಹ ದಣಿಗಳ ಗೆಳೆತನದಿಂದ ಐನೆಕ್ವಲ್, ಬಿಲೇಜಿಕ್ ಮತ್ತು ಯಾರ್ ಇಸ್ಸಾರ್ ಪಟ್ಟಣಗಳ ಒಡೆಯನಾದನು. ಕ್ರಿಸ್ತಶಕ 13 ಸೆಲ್ಜೂಕ ಸಾಮ್ರಾಜ್ಯ ಕುಸಿಯಿತು ಹಾಗೂ ಇದರ ನಾಶದ ಮೇಲೆ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಟಿಕೊಂಡವು. ತನ್ನ ರಕ್ಷಕ ಹಾಗೂ ಆಶ್ರಯದಾತ 2ನೆಯ ಸುಲ್ತಾನ ಅಲ್ಲಾಹುದ್ದೀನನು ಮರಣ ಹೊಂದಿದ ಮೇಲೆ ಉಸ್ಮಾನ ತಾನು ಸ್ವತಂತ್ರನೆಂದು ಸಾರಿದನು. ಇದರಂತೆ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿರುತ್ತಾರೆ. ಈ ವಿಷಯ ಏನೇ ಇರಲಿ, ಟರ್ಕರ ಸಾಮ್ರಾಜ್ಯ ಬಹು ವಿಶಾಲವಾಗಿತ್ತು. ಟರ್ಕರು ಏಷ್ಯಾ ಮೈನರನ್ನು ಆಳಿದರು, ಜೊತೆಗೆ ಈಜಿಪ್ಟನ್ನು ಸಹ ಆಳಿದರು. ಸಿರಿಯಾದಲ್ಲಿನ ಮಂಗೋಲರ ಮೇಲೆ ಮತ್ತು ಮೆಸೊಪೊಟೇಮಿಯಾದ ಮೇಲೆ ಅವರು ಅಧಿಕಾರವಿತ್ತು.
ಚಿಂಗೇಜ್ ಖಾನನ ವಂಶಸ್ಥರು ಪರ್ಷಿಯಾದ ಖಲೀಫರ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಿದರೆ ತುರ್ಕಿಗಳು ಓಲ್ಗಾ ನದಿಯ ಇನ್ನೂ ಕೃಷಿಗೆ ಒಳಪಡಿಸದ ಪ್ರದೇಶ ಹಾಗೂ ಯೂರಲ್ ಬೆಟ್ಟಗಳ ಮೇಲೆ ಮತ್ತು ಓಕ್ಲಾಸ್ ಭೂಪ್ರದೇಶಗಳಲ್ಲಿ ಹಾಗೂ ಟಾರ್ಟರಿಯಾ ಮರುಭೂಮಿಗಳಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ದರು. ಇಷ್ಟಲ್ಲದೆ ಇವರು ಮಧ್ಯ ಏಷ್ಯಾದಲ್ಲೆಲ್ಲ ಪ್ರಸರಿಸಿದ್ದರು. ಚೈನಾದಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಿದರು ಹಾಗೂ ಹಿಂದೂಸ್ತಾನದಲ್ಲಿ ಸ್ಥಾಪಿಸಲು ಮಂಗೋಲಾ ಚಕ್ರವರ್ತಿಗಳ ಒಂದು ಉದ್ದವಾದ ಪಟ್ಟಿಯನ್ನು ತಯಾರಿಸಿದರು, ಸಿದ್ಧತೆಯಲ್ಲಿ ನಡೆಸಿದರು ಹಾಗೂ ಈ ಚಕ್ರವರ್ತಿಗಳೇ ಮುಂದೆ ಗ್ರೇಟ್ ಮೊಘಲರು ಎಂದು ಪ್ರಸಿದ್ಧಿಯನ್ನು ಹೊಂದಿದರು ಎಂದು ಬೇರೆ ಹೇಳಬೇಕಾಗಿಲ್ಲ. ಆದರೆ ಈ ತರ್ಕರ ಬಲ ಒಂದು ಸಮಯದಲ್ಲಿ ಕಡಿಮೆಯಾಯಿತು ಮತ್ತು ಇನ್ನೇನು ಇವರು ಮತ್ತೊಮ್ಮೆ ಪ್ರಬಲರಾಗುವುದು ಸಾಧ್ಯವಿಲ್ಲವೆಂಬ ಭಾವನೆ ಜನರಲ್ಲಿ ಮೂಡಿತು. ಯಾವ ಕಾಲದಲ್ಲಿ ಟರ್ಕಿಯ ಸುಲ್ತಾನನನ್ನು ತನ್ನ ಆಶೆಯ ತುತ್ತ ತುದಿಗೆ ಮುಟ್ಟಿದೆನೋ ಮತ್ತು ಯಾವಾಗ ಅವನ ಅಧಿಕಾರವನ್ನು ಯುರೋಪ್ ಹಾಗೂ ಏಷ್ಯಾ ಖಂಡಗಳಲ್ಲಿದ್ದ ಬೈಜಂಟೈನ ಸಾಮ್ರಾಜ್ಯದಲ್ಲೆಲ್ಲ ಜನರು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರೋ ಮತ್ತು ಯಾವ ಕಾಲದಲ್ಲಿ ಕ್ರಿಶ್ಚಿಯನ್ ರಾಜರುಗಳು ಇವನನ್ನು ಒಬ್ಬ ದೈತ್ಯ ಹಾಗೂ ಇಡೀ ಜಗತ್ತಿನ ವಿಪತ್ತು ಎಂದು ಭಾವಿಸಿದ್ದಿರೋ ಅದೇ ಸಮಯದಲ್ಲಿ ತೈಮೂರು ಚಕ್ರವರ್ತಿ ಇವನಿಗಿಂತ ಅಧಿಕ ವಿಪತ್ತಾಗಿ ಅಂದು ಕಾಣಿಸಿಕೊಂಡ. ಈತ ಬಯಜಿದ್ರು ಸ್ಥಾಪಿಸಿದ ಮತ್ತು ಬೆಳೆಸಿದ ಬೈಜಂಟೈನ ಸಾಮ್ರಾಜ್ಯವನ್ನು ನೆಲಸಮ ಮಾಡಿದ. ಇವನಿಗೆ ಟಾರ್ಟರ್ ಅಥವಾ ತಮೂರಾ ಲೇನಾ ಎಂಬ ಇನ್ನೆರಡು ಹೆಸರುಗಳು ಸಹ ಇವೆ. ಈತ ಚಿಂಗೇಜ್ ಖಾನನ ವಿಶಾಲ ಸಾಮ್ರಾಜ್ಯ ಆಳಿದ ನಂತರ ಅದರಿಂದ ಹೊರಹೊಮ್ಮಿದ ಸಣ್ಣ ಪುಟ್ಟ ನಾಯಕರುಗಳ ಮೇಲೆ ತನ್ನ ಶ್ರೇಷ್ಠತೆಯನ್ನು ಸ್ಥಾಪಿಸಿದ. ಬಯಜೀದ್ ಎಂಬ ಟರ್ಕ ರಾಜನ ಆಶ್ರಯದಲ್ಲಿ ಬರುವ ಎಲ್ಲ ಸಂಸ್ಥಾನಗಳನ್ನು ತನ್ನ ಖಡ್ಗದ ಬಲದಿಂದ ಸೋಲಿಸಿದ. ಕೊನೆಗೆ ಕ್ರಿಸ್ತಶಕ 1402 ಟರ್ಕರು ಮತ್ತು ತೈಮೂರನಿಗೆ ಕದನವಾಯಿತು. ಯಾವಾಗ ಟರ್ಕರು ಕಾನ್ಸ್ಟಾಂಟಿನೋಪಲ್ ಮೇಲೆ ದಾಳಿ ಮಾಡಲು ತೊಡಗಿದ್ದರೋ ಆಗ ಅವರು ತೈಮೂರ್ ಶಿವಾಸ್ ಎಂಬ ಪ್ರದೇಶದಲ್ಲಿ ತನ್ನ ಸೈನ್ಯದೊಂದಿಗೆ ಯುದ್ಧ ಹೂಡಿ ಟರ್ಕರ ಪ್ರದೇಶವನ್ನು ಗೆದ್ದಿದ್ದಾನೆ ಎಂಬ ಸುದ್ದಿಯನ್ನು ಸುಲ್ತಾನನು ಕೇಳಿದನು. ತಕ್ಷಣ ಆತ ತನ್ನ ಎಲ್ಲ ಸೈನ್ಯವನ್ನು ಕೂಡಿಸಿಕೊಂಡು ತೈಮೂರನಿಗೆ ಎದುರಾದ ಮತ್ತು ಯುದ್ಧದಲ್ಲಿ ಅಂಗೋರಾ ಎಂಬಲ್ಲಿ ಸೋತನು. ಇದರೊಂದಿಗೆ ಟರ್ಕಿ ಸಾಮ್ರಾಜ್ಯದ ಕಟ್ಟಡ ಚೂರು ಚೂರಾಯಿತು. ಅತ್ಯಂತ ನೈಪುಣ್ಯ ಮತ್ತು ಅತಿ ಹೆಚ್ಚಿನ ಶೌರ್ಯದಿಂದ ಕಟ್ಟಲ್ಪಟ್ಟ ತುರ್ಕಿ ಸಾಮ್ರಾಜ್ಯ ಏಷ್ಯಾ ಖಂಡದ ನಿರಂಕುಶ ಪ್ರಭುವಾಗಿದ್ದ ಹಾಗೂ ದೇವರ ಸಿಟ್ಟಿನ ಪ್ರತಿಫಲದ ಅವತಾರ ಎಂಬ ಕ್ರೂರ ರಾಜ ತೈಮೂರನಿಗೆ ಶರಣಾಗತವಾಯಿತು. ಒಟೋಮಾನರ ಇತಿಹಾಸ ಇನ್ನೇನು ಒಮ್ಮಿದೊಮ್ಮೆಲೆ ಮುಗಿದು ಹೋಯಿತೆಂಬ ಭಾವನೆ ಜನರಲ್ಲಿ ಮೂಡಿತು. ಬಾಯಜಿದ್ ರಾಜ ಮನೆತನ ತನ್ನ ಶೌರ್ಯದ ತುತ್ತ ತುದಿಯಿಂದ ಒಬ್ಬ ಕೈಕಾಲು ಕಟ್ಟಲ್ಪಟ್ಟ ಯುದ್ಧದ ಆಳಿನ ಮರುಕಸ್ಥಿತಿಗೆ ನಾಟಕೀಯವಾಗಿ ಬಿದ್ದು ಪರ್ಯವಸಾನಗೊಂಡಿತು. ಜಗತ್ತು ಇಂತಹ ಸನ್ನಿವೇಶ ನೋಡಿದ್ದು ಕೆಲವೇ ಕೆಲವು ಬಾರಿ ಮಾತ್ರ. ದುರ್ದೈವಶಾತ್ ತಮೂರಾಲೇನ ತನ್ನ ಜಯದ ಫಲಗಳನ್ನು ಉಣ್ಣಲು ಬಹುಕಾಲ ಬಾಳಲಿಲ್ಲ ಮತ್ತು ಅವನು ಒಟಮಾನ ಸಾಮ್ರಾಜ್ಯದ ಮೇಲೆ ಹಾಕಿದ ಪೆಟ್ಟು ಕೊನೆಯದಾಗಿರಲಿಲ್ಲ. ಮೀಲ್ಯಾನ್ ಪೂಲ್ ಹೇಳುತ್ತಾನೆ, ಟರ್ಕರ ಆಳ್ವಿಕೆಯ ಅತ್ಯಂತ ಅಚ್ಚರಿಯ ಲಕ್ಷಣವೆಂದರೆ ಅದರ ಚೈತನ್ಯ ಮತ್ತೆ ಮತ್ತೆ ಅದರ ಅವನತಿಯನ್ನು ಬಲ್ಲ ಭೂಷ್ಯಕಾರರು ಸಾರಿದರೂ ಅದಿನ್ನು ಉಳಿದಿದೆ. ಮೇಲಾಗಿ ಈ ಸಾಮ್ರಾಜ್ಯದ ಸಂಸ್ಥಾನಗಳು ಒಂದಾದ ನಂತರ ಒಂದು ವೈರಿಗಳ ಕೈ ಸೇರಿದರೂ ಬಾಯಜೀದ್ ಸುಲ್ತಾನರ ಇವುಗಳ ಮೇಲಿನ ಹಿಡಿತ ಅಷ್ಟೇನು ಸಡಿಲಾಗಲಿಲ್ಲ. ಈ ಸಾಮ್ರಾಜ್ಯವನ್ನು ಹಲವಾರು ಜನಾಂಗಗಳು ಪೂಜಾ ಭಾವನೆಯಿಂದಲೋ ಅಥವಾ ಅಂಜಿಕೆಯ ಕಣ್ಣುಗಳಿಂದಲೋ ವೀಕ್ಷಿಸುತ್ತಿದ್ದರು. ಈ ಟರ್ಕಿ ಸುಲ್ತಾನ ಹೇಳಿಕೊಳ್ಳುವಂಥ ಸದ್ಗುಣಗಳನ್ನು ಹೊಂದಿರದಿದ್ದರೂ ಯುದ್ಧವೊಂದರಿಂದ ಅಲ್ಲದೆ ಒಪ್ಪಂದದ ಮೂಲಕ ಪ್ರಜೆಗಳಿಗೆ ಸಹಾಯ ಮಾಡುವುದು ಅವನಿಗೆ ಗೊತ್ತಿಲ್ಲದಿದ್ದರೂ ಆತ ಜನರ ಮೇಲೆ ತನ್ನ ಬಲವಾದ ಅಧಿಕಾರವನ್ನು ಹೇಗೆ ಉಳಿಸಿಕೊಂಡಿದ್ದನು, ಆತನ ಶಕ್ತಿ ಎಷ್ಟರ ಮಟ್ಟಿಗೆ ಅವನ ಮೇಲೆ ಪ್ರಭಾವ ಬೀರಿತ್ತು ಎಂಬ ಸತ್ಯ ಒಂದು ಅಚ್ಚರಿಯ ಸಂಗತಿಯಾಗಿರುತ್ತದೆ. ಆದುದರಿಂದಲೇ ಟರ್ಕಿಗಳು ತಮ್ಮ ಬಲಿಷ್ಠ ಹಾಗೂ ದಕ್ಷ ದೊರೆಯಾದ ಮೊದಲನೇ ಮೊಹಮ್ಮದ್ನ ಆಡಳಿತದಲ್ಲಿ ತಮ್ಮ ಒಟಮಾನ್ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1402 ಸರ್ವನಾಶದ 12 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿಯೇ ತಮ್ಮ ಕಳೆದು ಹೋದ ಸಂಸ್ಥಾನಗಳನ್ನು ಮರಳಿ ಕೂಡಿಸುವುದರ ಮೂಲಕ ಮತ್ತೊಮ್ಮೆ ಕಟ್ಟಿದರು. ಹೀಗಾಗಿ ಸಾಮ್ರಾಜ್ಯ ನಶಿಸಿ ಹೋಗದೆ ಪುನಃ ಹೆಚ್ಚಿನ ಬಲದಿಂದ ಮತ್ತು ಶೌರ್ಯದಿಂದ ಮೊದಲನೇ ಮೊಹಮ್ಮದ್ ಆಳ್ವಿಕೆಯಲ್ಲಿ ಹೊಸ ಸಂಸ್ಥಾನಗಳನ್ನು ಆಕ್ರಮಿಸಲು ತಯಾರಿ ಮಾಡಿತು. ಮುಂಬರುವ ಒಳ್ಳೆಯ ದಿನಗಳು ಅಲ್ಲಿ ಯೋಚನೆಯಿಂದ ಉತ್ಸಾಹಿತನಾಗಿ ಮೊಹಮ್ಮದನು ತನ್ನ ರಾಜಧಾನಿಯನ್ನು ಏಷ್ಯಾ ಖಂಡದ ಬ್ರೂಸಾ ಎಂಬ ಸ್ಥಳದಿಂದ ಯುರೋಪಿನಲ್ಲಿರುವ ಅಡ್ರಿನೋಪಲ್ಗೆ ಸ್ಥಳಾಂತರಗೊಳಿಸಿದ. ಹಿಂದೆ ಸೆಲ್ಜುಕ್ ಟರ್ಕರು ಎಲೆಸ್ಪಾಂಟ್ನವರೆಗೆ ಬಂದಿದ್ದರು ಆದರೆ ಇದನ್ನು ದಾಟಲಿಲ್ಲ. ಇದರ ದಾಟುವಿಕೆಯು
ಒಟಮಾನರಿಗೆ ಬಿಟ್ಟ ವಿಷಯವಾಗಿತ್ತು. ಕಾನ್ಸ್ಟಾಂಟಿನೋಪಲ್ ನ ವಶ ಮಾಡಿಕೊಳ್ಳುವುದು ಹಲವರು ಟರ್ಕಿ ರಾಜರುಗಳು ಕನಸಾಗಿತ್ತು. ಟರ್ಕಿ ಸಾಮ್ರಾಜ್ಯದ ಸಂಸ್ಥಾಪಕನಾದ ಒಟ್ಟೋಮಾನನು ಮೊಟ್ಟ ಮೊದಲು ಕಾನ್ಸ್ಟಾಂಟಿನೋಪಲನ್ನು ನಾನು ನನ್ನ ಕೈಯಲ್ಲಿ ಹಿಡಿದಿದ್ದೇನೆ ಎಂದು ಕನಸು ಕಂಡನು. ಇವನ ನಂತರ ಎಲ್ಲ ರಾಜರುಗಳು ಇಂತಹದೇ ಕನಸನ್ನು ಕಂಡರು. ಸಿಡಿಲಿನಂತಹ ಬಯಜಿದ್ ರಾಜ ಇದನ್ನು ಮುತ್ತಿಗೆ ಹಾಕಿದ್ದನು. ಮೂಸಾ ದೊರೆಯು ಈ ರಾಜಧಾನಿಗಾಗಿ ಬಹಳಷ್ಟು ಬಲ ಪ್ರಯೋಗ ಮಾಡಿದನು. ಎಂಟನೆಯ ಮೊಹಮ್ಮದನು ಕಾನ್ಸ್ಟಾಂಟಿನೋಪಲ್ ಗೆಲ್ಲುವುದಕ್ಕೆ ತಾಳ್ಮೆಯಿಂದ ಯೋಜನೆಯನ್ನು ತಯಾರಿಸಿದನು. ಇವರಿಗೆ ಈ ನಗರವನ್ನಷ್ಟೇ ಗೆಲ್ಲುವ ಯೋಜನೆ ಇತ್ತು. ಇದರ ಸುತ್ತಮುತ್ತ ಇರುವ ಎಲ್ಲ ಸಂಸ್ಥಾನಗಳನ್ನು ಅವರು ಈಗಾಗಲೇ ಗೆದ್ದಿದ್ದರು ಮತ್ತು ಈ ನಗರದ ಮೇಲಿನ ಜಯ ಅವರ ಎಲ್ಲ ಸಾಧನೆಗಳಿಗೆ ಕಳಶಪ್ರಾಯ ಎಂಬ ಅಭಿಪ್ರಾಯವನ್ನು ಹೊಂದಿದ್ದರು. ಒಟಮಾನ್ ಚಕ್ರವರ್ತಿಗಳಲ್ಲಿ ಆರನೆಯವನಾದ ಮತ್ತು ಎರಡನೆಯ ಮೊಹಮ್ಮದ್ ಎನಿಸಿಕೊಂಡ ರಾಜ ಈ ನಗರವನ್ನು ವಶಪಡಿಸಿಕೊಳ್ಳುವ ನೆವವೊಂದಕ್ಕಾಗಿ ಕಾದು ಕುಳಿತಿದ್ದನು. ಟರ್ಕರು 29 May 1453 ಕಾನ್ಸ್ಟಾಂಟಿನೋಪಲ್ನ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡರು. ಈ ನಗರ 29 May 1453 ಮೊದಲು ವೈರಿಗಳ ವಶ ಏಕೆ ಆಗಲಿಲ್ಲವೆಂಬುದು ಇಲ್ಲಿಯವರೆಗೆ ಈ ನಗರ ಟರ್ಕಿಗಳ ವಶದಲ್ಲಿ ಬಾರದಿರುವುದು ನಮಗೆ ಆಶ್ಚರ್ಯಕರವಾಗಿ ಕಂಡುಬರುತ್ತದೆ. ಈ ನಗರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿರದ ಬೈಜೆಂಟೈನ್ ಸಾಮ್ರಾಜ್ಯದವರು ಸಬಲರಾಗಿದ್ದರು. ಆದುದರಿಂದ ಈ ನಗರ ಟರ್ಕಿಗಳ ವಶವಾಗಲಿಲ್ಲವೆಂದಲ್ಲ, ಇಲ್ಲಿಯವರೆಗೆ ಈ ನಗರವನ್ನು ವಶಪಡಿಸಿಕೊಳ್ಳಲು ದಾಳಿಗೈದ ಟರ್ಕಿಯರಲ್ಲಿ ಇದನ್ನು ಪಡೆಯುವ ಪರಿಣಾಮಕಾರಿ ಉಪಾಯವನ್ನು ವೈರಿಗಳಿಂದ ಕಾಪಾಡಿದರು ಎಂದಲ್ಲ. ಕಾನ್ಸ್ಟಾಂಟಿನೋಪಲ್ ನಗರಕ್ಕಿಂತ ಆಯಕಟ್ಟಿನ ಸ್ಥಳದಲ್ಲಿ ವಿಶ್ವದ ಇನ್ನಾವ ನಗರವೂ ಇರುವುದಿಲ್ಲ. ಇದು ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ಮೇಲೆ ಸರಿಯಾದ ನಿಯಂತ್ರಣವನ್ನು ಇಟ್ಟುಕೊಳ್ಳಲು ರಾಜರಿಗೆ ನೆರವಾಗುತ್ತದೆ. ಮತ್ತು ಯಾವ ರಾಜನು ಈ ನಗರವನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವವನೋ ಅವನೇ ಈ ಮೂರು ಖಂಡಗಳ ಸಾರ್ವಭೌಮತ್ವವನ್ನು ಹೊಂದಿರುತ್ತಾನೆ. ಕಾನ್ಸ್ಟಾಂಟಿನೋಪಲ್ನ ಭೌತಿಕ ಶಕ್ತಿ ಮತ್ತು ಇದು ಯಶಸ್ವಿಯಾಗಿ ಎದುರಿಸಿದ ದಾಳಿಗಳ ಬಗ್ಗೆ ಹೇಳುತ್ತಾ ಡಾಕ್ಟರ್ ಕನ್ನಿಂಗ್ಯಾಮರು, ಶತಮಾನಗಳು ಒಂದಾದ ಮೇಲೆ ಒಂದರಂತೆ ಉರುಳುತ್ತಾ ಹೋಗುತ್ತಿವೆ. ಇವುಗಳು ಉರುಳಿದಂತೆಲ್ಲ ನಗರದ ಮೇಲೆ ಹಲವಾರು ಹೊಸ ಹೊಸ ರಾಜರುಗಳು ಆಕ್ರಮಣ ಮಾಡಿದ್ದಾರೆ. ಈ ನಗರವನ್ನು 4ನೇ ಶತಮಾನದಲ್ಲಿ ಕಟ್ಟಲಾಯಿತು. ಇದು ಕಟ್ಟಿದ ಕೆಲವು ವರ್ಷಗಳಲ್ಲಿಯೇ ಗೋತರು ಇದರ ಮೇಲೆ ದಾಳಿ ಮಾಡಿ ಇದನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. 5ನೇ ಶತಮಾನದಲ್ಲಿ ವಂಡಲರು ಹಾಗೂ ಅನ್ಸರು, 6ನೇ ಶತಮಾನದಲ್ಲಿ ಸ್ಲಾವರ ದಾಳಿಯೊಂದು ಇದು ಅಂಜಿತ್ತು. ಅರಬರು ಮತ್ತು ಪರ್ಷಿಯನ್ನರು 7ನೇ ಶತಮಾನದಲ್ಲಿ ಮತ್ತು ಮಗಯಾರ್ಗಳು, ಬಲ್ಗರು ಹಾಗೂ ರಷ್ಯನ್ನರು ಇದನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದರು. ವೆನಿಸ್ ಮತ್ತು 4ನೇ ಧರ್ಮಯುದ್ಧದ ಜಯ ಮತ್ತು ಲ್ಯಾಟಿನ್ ಸಾಮ್ರಾಜ್ಯದ ಸ್ಥಾಪನೆಯಿಂದ ಕಾನ್ಸ್ಟಾಂಟಿನೋಪಲ್ನ ಮರ್ಯಾದೆಗೆ ಧಕ್ಕೆ ಬಂದರೂ ಈ ನಗರ ಟರ್ಕರ ವಿರುದ್ಧ ಸೆಟೆದು ನಿಂತಿತು. ಬಹಳ ಸಲ ಅಲುಗಾಡಿ ಕೊನೆಗೆ 1453 ವೈರಿಗಳ ದಾಳಿಗೆ ತುತ್ತಾಯಿತು ಎಂದ ಡಾಕ್ಟರ್ ಕನ್ನಿಂಗ್ಯಾಮರು ಈ ನಗರದ ಮಹತ್ವವನ್ನು ಹೇಳುವಾಗ ಉದ್ಧಾರ ಮಾಡಿದ್ದಾರೆ. ನಮಸ್ಕಾರಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: 체크 체크 체크 체크 체크 체크 체크.
1: 얀 그래서 봐, 마라 고시하기디야.
2: 하도 나누 캔서나 솔스버테 ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ

ಕಾಲಕ್ಕೆ ತಕ್ಕಂತೆ ಆಹಾರ ಸೇವನೆ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗೆ ಋತುಮಾನಕ್ಕನುಗುಣವಾಗಿ ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಹಣ್ಣುಗಳಿರ್ಬೋದು ಸಿಗುವಂಥದ್ದು ಕೂಡ ಒಂದು ವಿಶೇಷತೆಯೇ. ಹಾಗೆ ಹಣ್ಣುಗಳ ವಿಷಯಕ್ಕೆ ಅಂತಲೇ ಬಂದಾಗ ಸ್ನೇಹಿತರೆ, ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಆ ಕಾಲಕ್ಕೆ ತಕ್ಕಂತೆ ಒಂದಿಷ್ಟು ಹಣ್ಣುಗಳ ರುಚಿಯನ್ನು ಕೂಡ ನಾವು ಮಾಡ್ತಾನೆ ಇರ್ತೀವಿ. ನಮ್ಮ ದೇಶದಲ್ಲಿ ವಾತಾವರಣಕ್ಕನುಗುಣವಾಗಿ ವಿವಿಧ ಹಣ್ಣುಗಳು ಕೂಡ ಸಿಗ್ತವೆ. ಆ ಹಣ್ಣುಗಳು ಕೂಡ ರುಚಿಯಿಂದ ಅಷ್ಟೇ ಅಲ್ಲದೆ ಆರೋಗ್ಯದಾಯಕವಾಗಿ ಕೂಡ ಪರಿಣಾಮವನ್ನು ಬೀರುತ್ತೆ. ಅಂತಹ ಅನೇಕ ಹಣ್ಣುಗಳಲ್ಲಿ ನೇರಳೆ ಹಣ್ಣು ಸ್ನೇಹಿತರೆ, ಹೌದು ಸ್ನೇಹಿತರೆ, ಖಂಡಿತ ಜೀರ್ಣಶಕ್ತಿಗೆ ಅದ್ಭುತ ಹಣ್ಣು ಅಂದರೆ ಅದು ನೇರಳೆ ಹಣ್ಣು ಅಂತಲೇ ಹೇಳ್ಬೋದು. ಜೀರ್ಣಶಕ್ತಿಗೆ ಒಂದು ಅದ್ಭುತ ಔಷಧಿಯಾಗಿ ಕೂಡ ಕೆಲಸ ಮಾಡುತ್ತೆ ಅಂದರೆ ಅದು ನೇರಳೆ ಹಣ್ಣು ಅಂತಲೇ ಹೇಳ್ಬೋದು. ಸಂಸ್ಕೃತದಲ್ಲಿ ಇದನ್ನು ಜಂಬು ಅಂತ ಕರೀತಾರೆ, ಇಂಗ್ಲೀಷಿನಲ್ಲಿ ಬ್ಲ್ಯಾಕ್ ಪ್ಲಮ್, ಜಂಬೂಲ್, ಇಂಡಿಯನ್ ಬ್ಲಾಕ್ ಬೆರ್ರಿ ಅಂತ ಕೂಡ ಕರೀತಾರೆ. ತುಂಬ ವಿಶೇಷತೆಯಿಂದ ಕೂಡಿರುವಂಥದ್ದು ಈ ನೇರಳೆ ಹಣ್ಣು ಸ್ನೇಹಿತರೆ. ಹಾಗೆ ನಾನಾಗಲೇ ಹೇಳ್ದಾಗೆ ಜೀರ್ಣಶಕ್ತಿಗೆ ಅದ್ಭುತವಾದಂಥ ಹಣ್ಣಂದರೆ ಅದು ನೇರಳೆ ಹಣ್ಣು ಅಂತ ತಿಳಿಸ್ದೆ. ಹಾಗೆ ಅನೇಕ ರೀತಿಯಲ್ಲಿ ಈ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ನೇರಳೆ ಹಣ್ಣು. ನೇರಳೆ ಹಣ್ಣು ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಒಂದಿಷ್ಟು ಸಿಹಿ, ಒಂದಿಷ್ಟು ಸ್ವಲ್ಪ ಹೌದೋ ಅಲ್ಲ ಅನ್ನೋ ಥರ ಉಗುರಾಗಿರುತ್ತೆ. ಹಾಗೆ ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿರುವಂಥದ್ದು ಮತ್ತೊಂದು ವಿಶೇಷತೆ ಸ್ನೇಹಿತರೆ. ಹಾಗೆ ಅದರೊಟ್ಟೊಟ್ಟಿಗೆ ಪೌಷ್ಟಿಕಾಂಶಯುಕ್ತವಾಗಿದೆ, ಹಾಗೆ ಹಲವು ರೋಗಗಳಿಗೆ ಉಪಯೋಗಕಾರಿ ಹಣ್ಣು ಅಂದರೆ ಈ ನೇರಳೆ ಹಣ್ಣು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ನೇರಳೆ ಹಣ್ಣು ಅಷ್ಟೇ ಅಲ್ಲ, ಈ ನೇರಳೆ ಹಣ್ಣಿನ ಬೀಜ ಇರ್ಬೋದು, ಹಾಗೆ ಮರದ ತೊಗಟೆ ಇರ್ಬೋದು, ಹಾಗೆ ಎಲೆಗಳನ್ನು ಕೂಡ ಔಷಧಿಯಾಗಿ ಬಳಸಲ್ಪಡ್ತಾರೆ ಸ್ನೇಹಿತರೆ. ಈ ನೇರಳೆ ಹಣ್ಣಿನ ವೈಜ್ಞಾನಿಕ ಹೆಸರು ಸೈಜೀಜಿಯಂ ಕುಮಿನೆ ಅಂತ ಆಗಿರುತ್ತೆ. ಈ ನೇರಳೆ ಹಣ್ಣಿನ ವೈಜ್ಞಾನಿಕ ಹೆಸರು ಸೈಜೀಜಿಯಂ ಕುಮಿನೆ ಅಂತ ಆಗಿರುತ್ತೆ. ನಮ್ಮ ಭಾರತದಲ್ಲೆಲ್ಲ ಸಿಗತ್ತೆ ಈ ನೇರಳೆ ಹಣ್ಣು. ಈ ನೇರಳೆ ಹಣ್ಣಿನ ಹೂವಿನಲ್ಲಿರುವ ರಾಸಾಯನಿಕ ಅಂಶಗಳಲ್ಲಿ ಟೈಟಾಪ್ರೆನ್ ಆಸಿಡ್, ಒಲಿಯಾನೋಲಿಕ್ ಆಸಿಡ್ ಮತ್ತು ಕ್ರಾಟಾಜೆಲಿಕ್ ಆಸಿಡ್ಗಳಿರುತ್ತೆ. ಈ ನೇರಳೆ ಹಣ್ಣಿನ 100 ಗ್ರಾಂ ತಿರುಳಿನಲ್ಲಿ 84 ಗ್ರಾಂ ತೇವಾಂಶ ಇರುತ್ತೆ, 14 ಗ್ರಾಂ ಕಾರ್ಬೋಹೈಡ್ರೇಟ್ಸ್, 15 ಮಿಲಿಗ್ರಾಂ ಕ್ಯಾಲ್ಶಿಯಂ, 15 ಮಿಲಿಗ್ರಾಂ ಫಾಸ್ಫರಸ್, ನಾರಿನಾಂಶ 80 ಗ್ರಾಂ ಇರುತ್ತೆ, ಹಾಗೆ ಕಬ್ಬಿಣಾಂಶ, ಪ್ರೋಟೀನ್, ಮೇದಸ್ಸು, ವಿಟಮಿನ್ ಸಿ, ಕೆರೋಟಿನ್, ಥಿಯಾಮಿನ್, ರೈಬೋಫ್ಲೇವಿನ್, ನಿಯಾಸಿನ್ ಮುಂತಾದ ಪೋಷಕಾಂಶಗಳು ಇರುತ್ತೆ ಈ ನೇರಳೆ ಹಣ್ಣಿನಲ್ಲಿ. 100 ಗ್ರಾಂಗಳಷ್ಟು ನೇರಳೆ ಹಣ್ಣಿನ ತಿರುಳಿನ ಸೇವನೆಯಿಂದ 62 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ದೊರಕತ್ತೆ. ಹಾಗೆ ಈ ನೇರಳೆ ಹಣ್ಣಿನ ಬೀಜದಲ್ಲಿ ಗ್ಲುಕೋಸೈಡ್ ಜಂಬೋಲಿನ್, ಇಲಾಜಿಕ್ ಆಸಿಡ್, ಹಳದಿ ಪರಿಮಳಯುಕ್ತ ಎಣ್ಣೆ ಕೊಬ್ಬು, ರೆಸಿನ್, ಗ್ಯಾಲಿಕ್ ಆಸಿಡ್, ಆಲ್ಬುಮಿನ್ ಮತ್ತಿತರ ವಸ್ತುಗಳಿರುತ್ತೆ. ತೊಗಟೆಯಲ್ಲಿ 12% ಟ್ಯಾನಿನ್ ಗಮ್ ಕೂಡ ಇರುತ್ತೆ. ಸೊ ಇಷ್ಟೊಂದು ವಿಶೇಷತೆಯಿಂದ ಕೂಡಿದೆ ಔಷಧಿಯುಕ್ತ ನೇರಳೆ ಹಣ್ಣು ಸ್ನೇಹಿತರೆ. ಔಷಧೀಯ ಗುಣಗಳನ್ನು ಹೊಂದಿರುವಂತಹ ನೇರಳೆ ಹಣ್ಣಿನ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ ಅಂತ ನಾನು ಆಗಲೇ ತಿಳಿಸಿದೆ. ಹಾಗೆ ಅದರೊಟ್ಟಿಗೆ ನಾವು ಸೇವಿಸುವಂತಹ ಆಹಾರದ ಕ್ರಮ ಕೂಡ ತುಂಬ ಮುಖ್ಯ ಆಗತ್ತೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಔಷಧಿಯುಕ್ತವಾಗಿ ಹಾಗೆ ಪೌಷ್ಟಿಕಾಂಶ ಯುಕ್ತವಾದಂತಹ ಹಣ್ಣಿನ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದೆ ಸ್ನೇಹಿತರೆ. ನೇರಳೆ ಹಣ್ಣಿನ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಈ ನೇರಳೆ ಹಣ್ಣಿನ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ಆಯುರ್ವೇದಿಕ್ ವೈದ್ಯರಾದಂತಹ ಡಾಕ್ಟರ್ ವೆಂಕಟೇಶ್ ಅವರು ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾರೆ ಸ್ನೇಹಿತರೆ. ಈ ನೇರಳೆ ಹಣ್ಣಿನ ವಿಶೇಷತೆ ಬಗ್ಗೆ ಅವರಿಂದ ತಿಳಿಯೋಣ.
5: ನಮಸ್ಕಾರ ಸ್ನೇಹಿತರೆ. ಇದು ಒಂದು ಈ ಋತುವಿನಲ್ಲಿ ಬರುವಂತಹ ಸೀಸನಲ್ ಫ್ರೂಟ್, ಇದು ನೇರಳೆ ಹಣ್ಣು. ಇದನ್ನು ಪ್ರತಿಯೊಬ್ಬರು ಅಟ್ಲೀಸ್ಟ್ 1/4 kg ಸೇವನೆ ಮಾಡಬೇಕಂತೀವಿ. ಇನ್ನೂ ಜಾಸ್ತಿ ದೊರೆತರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಶೇಖರಿಸಿಕೊಂಡು ವರ್ಷವಿಡೀ ಸೇವನೆ ಮಾಡ್ಬೋದು. ಇದರಿಂದ ನಮಗೆ ಒಳ್ಳೆಯ ಅನುಕೂಲ ಇದೆ. ಈ ಒಂದು ಫ್ರೂಟನ್ನು ಅನ್ನನ್ನು ತಿಂದು ಒಳಗಡೆ ಬೀಜ ಇರ್ತದೆ, ಅದು ಬಿಸಾಕಬಾರ್ದು. ಅದನ್ನು ನೆರಳಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು 1 tsp 1 glass ನೀರು, ಬಿಸಿನೀರು ಹಾಕಿ ಸೇವನೆ ಮಾಡ್ತಾ ಬಂದರೆ ಮಧುಮೇಹಕ್ಕೆ ಭಾರಿ ಒಳ್ಳೆ ದಿವ್ಯ ಔಷಧಿ ಅದು. ಇದು ಈ ಹಣ್ಣು ಸೇವನೆ ಮಾಡೋದ್ರಿಂದ ಸೀಸನಲ್ ಫ್ರೂಟು ಎಲ್ಲ ವಿಟಮಿನ್ ಸಿ, ಮಿನರಲ್ಸು ಎಲ್ಲದರಲ್ಲಿ ಅಡಕವಾಗಿದೆ. ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಇದರಿಂದ ನಮಗೆ ಅನುಕೂಲ ಜಾಸ್ತಿ ಇದೆ ಸ್ನೇಹಿತರೆ. ಪ್ರತಿಯೊಬ್ಬರು ಇದನ್ನು ಈಗ ಮಾರ್ಕೆಟಲ್ಲಿ ಲಭ್ಯವಿದೆ, ಇದನ್ನು ಪರ್ಚೇಸ್ ಮಾಡಿ ಸೇವನೆ ಮಾಡಬೇಕು ಸ್ನೇಹಿತರೆ. ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬಂದರೆ ಇದು ಅಷ್ಟು ನಮಗೆ ರೋಗ ನಿರೋಧಕತೆಯನ್ನು ಹೆಚ್ಚಿಸುವ ಶಕ್ತಿ ಇದಕ್ಕಿದೆ. ನೇರಳೆ ಹಣ್ಣು ಜಾಮ್ ಬರತಕಂಡೆ, ಈ ಬರತಕಂಡೆಯಲ್ಲಿ ಸಿಗುವಂತಹ ಇದು ಒಂದು ಸೀಸನಲ್ ಫ್ರೂಟ್. ಇದು ಜಂಬೂದೀಪೆ ಅಂತಾರೆ, ಭರತಕಂಡೆ ಜಂಬೂದೀಪೆ ಅಂತಾರೆ. ಅದು ಸಂಸ್ಕೃತದಿಂದ ಬಂದಿದೆ, ಅನಾಥ ಕಾಲದಿಂದ ಬಂದಿದೆ. ಮದುವೆ ಮಾಡಿಕೊಳ್ಳುವಾಗ ಈ ಒಂದು ಕೊಂಬನ್ನು ಕಟ್ ಮಾಡಿಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ನಾನಾ ರೀತಿಯ ಕಾರ್ಯಗಳನ್ನು ಇದರಿಂದ ಆಗುತ್ತೆ. ಅಂದರೆ ದೈವ ಮರ ಇದು ಅಂತಂದರೆ ಪ್ರತಿಯೊಬ್ಬರು ದಯವಿಟ್ಟು ಯಾರು ಮರಿಬಾರದು. ಇದನ್ನು ಪರ್ಚೇಸ್ ಮಾಡಿ ಅಟ್ಲೀಸ್ಟ್ 1/4 kg ವರ್ಷಕ್ಕೆ, ಅದರ ಮೇಲೆ ಎಷ್ಟು ಬೇಕಾ ಸೇವನೆ ಮಾಡ್ಬೋದು. ಒಳ್ಳೆಯದು, ನಮಗೆ ಅಷ್ಟೇ ಶಕ್ತಿಯುತ ಆಗುತ್ತೆ ಮತ್ತು ರೋಗ ನಿರೋಧಕ ಜಾಸ್ತಿ ಆಗುತ್ತೆ, ನಾನಾ ಕಾಯಿಲೆಗಳಿಗೆ ದಿವ್ಯ ಔಷಧ ಆಗುತ್ತೆ.
4: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಡಾಕ್ಟರ್ ವೆಂಕಟೇಶ್ ಸರ್. ಈ ನೇರಳೆ ಹಣ್ಣಿನ ಮಹತ್ವದ ಬಗ್ಗೆ ಹಾಗೆ ಉಪಯೋಗದ ಬಗ್ಗೆ ಹಾಗೆ ನೇರಳೆ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಡಾಕ್ಟರ್ ವೆಂಕಟೇಶ್ರವರು. ಹಾಗೆ ಇದರ ಉಪಯೋಗ ಕೂಡ ಸಾಕಷ್ಟು ಇದೆ ಸ್ನೇಹಿತರೆ. ಇದರ ಉಪಯೋಗದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬ್ಲ್ಯಾಕ್ ಪ್ಲಮ್ ಅಂದ್ರೆ ಬ್ಲ್ಯಾಕ್ ಪ್ಲಮ್ ಇಂಡಿಯನ್ ಬ್ಲ್ಯಾಕ್ ಬೆರ್ರಿ ಅಂತ ಕರೆಯಲ್ಪಡುವಂತಹ ನೇರಳೆ ಹಣ್ಣಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ನೇರಳೆ ಹಣ್ಣಿನಿಂದ ಮಾತ್ರವಲ್ಲ, ನೇರಳೆ ಹಣ್ಣಿನ ಬೀಜದಿಂದ, ಹಾಗೆ ಅದರ ಒಂದು ತೊಗಟೆಯಿಂದ, ಹಾಗೆ ನೇರಳೆ ಹಣ್ಣಿನ ಎಲೆಗಳಿಂದ ಕೂಡ ಸಾಕಷ್ಟು ಉಪಯೋಗ ಇದೆ, ಸಾಕಷ್ಟು ಔಷಧಿಯುಕ್ತ ಗುಣಗಳನ್ನ ಹೊಂದಿದೆ ಈ ನೇರಳೆ ಹಣ್ಣು. ಒಂದಿಷ್ಟು ಒಗರು, ಒಂದಿಷ್ಟು ಸಿಹಿ, ಒಂದಿಷ್ಟು ಹುಳಿ ರುಚಿಗಳನ್ನ ಒಳಗೊಂಡಿದೆ ಸ್ನೇಹಿತರೆ. ನೇರಳೆ ಹಣ್ಣು ಅಂದ ತಕ್ಷಣ ಅದರ ಒಂದು ನೇರಳೆ ಹಣ್ಣಿನ ಹೊಗರು, ಹಾಗೆ ನೇರಳೆ ಹಣ್ಣಿನ ಸಿಹಿ, ಹಾಗೆ ಹುಳಿ ಅಂಶ ಹೊಂದಿರುವಂಥದ್ದು. ಹಾಗೆ ಒಂದಿಷ್ಟು ಶೀತ ಗುಣಕ್ಕೂ ಕಾರಣವಾಗುತ್ತೆ ಈ ನೇರಳೆ ಹಣ್ಣು. ಹಾಗೆ ಉಪಯೋಗದ ಬಗ್ಗೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ಸ್ನೇಹಿತರೆ. ಈ ನೇರಳೆ ಹಣ್ಣಿನ ಕ್ರಮಬದ್ಧ ಸೇವನೆಯಿಂದ ಕಫ ಮತ್ತು ಪಿತ್ತವನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು. ಈ ನೇರಳೆ ಹಣ್ಣಿನ ಜ್ಯೂಸ್ ಸೇವನೆಯಿಂದ ವಾಂತಿ, ರಕ್ತಭೇದಿ, ಹಾಗೆ ರಕ್ತಯುತ ಮೂಲವ್ಯಾಧಿಯಿಂದ ಬಳಲುವವರಿಗೆ ಆರೋಗ್ಯಕರ ಅಂತಲೇ ಹೇಳ್ತಾರೆ. ಇನ್ನು ಈ ಅಜೀರ್ಣತೆ ಇರ್ಬೋದು, ಆಯಾಸ, ದಾಹ, ಈ ಪಿತ್ತ ಇರುವಂಥವ್ರಿಗೆ ಈ ನೇರಳೆ ಹಣ್ಣಿನ ಪಾನಕಕ್ಕೆ ಚಿಟಿಕೆ ಒಂದು ಕಾಳುಮೆಣಸಿನ ಪುಡಿ, ಶುಂಠಿ ಪುಡಿ, ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಿತಕರವಾಗುತ್ತೆ, ಆರೋಗ್ಯ ಕೂಡ ಸುಧಾರಿಸುತ್ತೆ. ನೇರಳೆ ಹಣ್ಣಿನ ಎಲೆಯಿಂದ ತಯಾರಿಸಿದ ಕಷಾಯವನ್ನು ದಿನದಲ್ಲಿ 3 ಬಾರಿ 5 ಚಮಚ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ರಕ್ತ ಮೂಲವ್ಯಾಧಿಯಿಂದ ಬಳಲುವವರಿಗೆ ಒಂದಿಷ್ಟು ಉಪಯೋಗ ಆಗುತ್ತೆ, ಅನುಕೂಲಕರವಾಗುತ್ತೆ. ನೇರಳೆ ಎಲೆಯ 3 ಚಮಚ ರಸಕ್ಕೆ ಅಕ್ಕಿ ತೊಳೆದ ನೀರನ್ನು ಬೆರೆಸಿ ದಿನದಲ್ಲಿ 3 ಬಾರಿಯಂತೆ 1 ತಿಂಗಳ ಕಾಲ ಸೇವನೆ ಮಾಡೋದ್ರಿಂದ ಬಿಳಿಮುಟ್ಟು ಹಾಗೆ ಕೆಂಪು ಮುಟ್ಟಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನೇರಳೆ ಎಲೆಗಳ ಬೂದಿಯಿಂದ ಹಲ್ಲನ್ನು ತಿಕ್ಕೋದ್ರಿಂದ ಹಲ್ಲು ಮತ್ತು ಒಸಡಿಗೆ ಬಲ ದೊರಕತ್ತೆ. ಈ ಗಾಯದಿಂದ ರಕ್ತಸ್ರಾವ ಆಗ್ತಾ ಇದ್ರೆ ನೇರಳೆ ಮರದ ತೊಗಟೆಯ ಪುಡಿಯನ್ನು ಗಾಯದ ಮೇಲೆ ಉದುರಿಸಿದ್ರೆ ಆ ಗಾಯ ಕೂಡ ವಾಸಿಯಾಗತ್ತೆ ಅಂತ ತಿಳಿಸ್ತಾರೆ. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಜಂಬು ನೇರಳೆಯಿಂದ ಪಂಚಪಲ್ಲವ ಯೋಗ, ಹಾಗೆ ಜಿಂಬಾದ್ಯ ತೈಲನ್ನ ಕೂಡ ತಯಾರು ಮಾಡ್ತಾರಂತೆ. ಈ ಸಾಕಷ್ಟು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಈ ನೇರಳೆ ಹಣ್ಣನ್ನು ನಿಯಮಿತವಾಗಿ ಮಳೆಗಾಲದಲ್ಲಿ ಸೇವನೆ ಮಾಡೋದ್ರಿಂದ ಸಾಕಷ್ಟು ರೋಗಗಳಿಂದ ಕೂಡ ದೂರ ಇರ್ಬೋದು. ಹಾಗೆ ಸ್ನೇಹಿತರೆ, ಮುಖ್ಯವಾಗಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರ್ದು. ಈ ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರ್ದು, ತಿನ್ನಬಾರ್ದು. ಈ ನೇರಳೆ ಹಣ್ಣುಗಳ ಅತಿಯಾದ ಸೇವನೆಯಿಂದ ಹೊಟ್ಟೆಯುಬ್ಬರ ಕೂಡ ಉಂಟಾಗತ್ತೆ. ಈ ನೇರಳೆ ಹಣ್ಣಿನ ಅತಿಯಾದ ಸೇವನೆಯಿಂದ ಹೊಟ್ಟೆಯುಬ್ಬರ ಕೂಡ ಉಂಟಾಗತ್ತೆ. ಯಾವುದೇ ಆಹಾರ ಪದಾರ್ಥವಾಗಲಿ ಸ್ನೇಹಿತರೆ ಹಿತಮಿತವಾಗಿರಬೇಕು. ಹಾಗೆ ನಾವು ಸೇವನೆ ಮಾಡುವಂತಹ ಆಹಾರ ಕ್ರಮಬದ್ಧವಾಗಿರಬೇಕು. ಆಗ ಮಾತ್ರ ನಮ್ಮ ಆರೋಗ್ಯದ ಜೊತೆ ನಮ್ಮ ಜೀವನ ಶೈಲಿ ಕೂಡ ಚೆನ್ನಾಗಿರುತ್ತೆ, ಖಂಡಿತ ಅಲ್ವಾ? ಈ ದಿನ ತಿಳಿಸ್ಕೊಟ್ಟಂತಹ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನೇರಳೆ ಹಣ್ಣಿನ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ತುಂಬ ಇಷ್ಟ ಆಯಿತು, ಉಪಯುಕ್ತ ಆಯಿತು ಅಂದ್ಕೊಳ್ತೀನಿ. ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ, ಹೊಸ ಖಾದ್ಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಇಷ್ಟೊತ್ತು ನೀವು ಕೇಳಿದ್ದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ವೈಷ್ಣವ ಮಹಾಪರಿಷತ್ ಶಿವಮೊಗ್ಗ ಘಟಕ ಮತ್ತು ಶ್ರೀ ವೈಷ್ಣವ ಮಹಾಸಭಾ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಶಿವಮೊಗ್ಗ ನಗರದ ಹೊನ್ನಾಳಿ ರಸ್ತೆಯಲ್ಲಿರುವ ತೇವರ ಚಟ್ನಹಳ್ಳಿಯ ಪುಣ್ಯಕೋಟಿ ಬಡಾವಣೆಯ ಶ್ರೀ ರಾಮಾನುಜ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸ್ 2026 ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೂನ್ 21, 2026 ಭಾನುವಾರದಂದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ ಯೋಗ ದಿನಾಚರಣೆ, ಧ್ಯಾನ, ಯೋಗ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಇಬ್ಬರು ಪ್ರಮುಖ ವೈದ್ಯರು ಆಗಮಿಸಲಿದ್ದಾರೆ. ಬಂಜೇತನ ನಿವಾರಣಾ ತಜ್ಞ ವೈದ್ಯರಾದ ಡಾಕ್ಟರ್ ಮಧು ಎಲ್ ಹಾಗೂ ಆಯುರ್ವೇದ ವೈದ್ಯರಾದ ಡಾಕ್ಟರ್ ರಾಕೇಶ್ ಶರ್ಮಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಆಗಮನ ಮತ್ತು ನೋಂದಣಿ ಇರುತ್ತದೆ. 6:15 ಧ್ಯಾನ ಮತ್ತು ಶ್ವಾಸ ಅಭ್ಯಾಸ ನಡೆಯಲಿದೆ. 6:45 ಯೋಗಾಸನಗಳು ಹಮ್ಮಿಕೊಳ್ಳಲಾಗಿದೆ. 7:30 ಪ್ರಾಣಾಯಾಮ ಮತ್ತು ಧ್ಯಾನ ಮಾರ್ಗದರ್ಶನ ಇರುವುದು. 8:15 ಪ್ರಶ್ನೋತ್ತರ ಮತ್ತು ಅನುಭವ ಹಂಚಿಕೆ ಇರುವುದು. ಕೊನೆಯದಾಗಿ 8:20 ಸಮಾರೋಪ ಮತ್ತು ಪ್ರಸಾದ ವಿತರಣೆ ಇರಲಿದೆ. ಭಾಗವಹಿಸುವ ಸಾರ್ವಜನಿಕರಿಗೆ ಕೆಲವು ಪ್ರಮುಖ ಸೂಚನೆಗಳು. ಯೋಗಕ್ಕೆ ಅನುಕೂಲಕರವಾದ ಸರಳವಾದ ಬಿಳಿ ಉಡುಪನ್ನು ಧರಿಸಿಕೊಂಡು ಬರಬೇಕು. ಪ್ರತಿಯೊಬ್ಬರೂ ತಮ್ಮದ್ದೇ ಆದ ಯೋಗ ಮ್ಯಾಟ್ ಅಥವಾ ಶಲ್ಯವನ್ನು ತರಲು ಮರೆಯಬಾರದು. ಆಸನಗಳ ಸೌಕರ್ಯ ಸೀಮಿತವಾಗಿರುವುದರಿಂದ ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ನೋಂದಣಿ ಮತ್ತು ಸಂಪರ್ಕಕ್ಕಾಗಿ ಕಾರ್ಯದರ್ಶಿಯಾದ ಶ್ರೀಕೃಷ್ಣ ಸ್ವಾಮಿ 9980-2678855, ಶ್ರೀರಾಮಸ್ವಾಮಿ 9035-9494-5 ಹಾಗೂ ಶ್ರೀಮತಿ ಯಶೋಧ 8073-607873. ಯೋಗದ ಮೂಲಕ ನಾವು ಸಂಘಟಿತರಾಗಿ ಒಂದಾಗೋಣ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ ಎನ್ನುತ್ತಾ ಶ್ರೀ ವೈಷ್ಣವ ಮಹಾಪರಿಷತ್ ಪರವಾಗಿ ಕಾರ್ಯದರ್ಶಿಗಳಾದ ಕೃಷ್ಣಸ್ವಾಮಿ ಅವರು ಸಾರ್ವಜನಿಕರನ್ನು ಹಾಗೂ ತಮ್ಮ ಕುಟುಂಬದವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ವತಿಯಿಂದ 6 ತಿಂಗಳ ಸಹಕಾರ ಡಿಪ್ಲೊಮಾ ಕೋರ್ಸ್ ತರಬೇತಿ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ತಿಳಿಸಿದರು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಮುಂಚೆ ಜಿಡಿಎಸ್ ಎಂಬ ಹೆಸರಿನಲ್ಲಿ ನಡೆಯುತ್ತಿದ್ದ ಸಂಸ್ಥೆಯು ಈಗ ಕೆಐಸಿಎಂ ಹೆಸರಿನಡಿ ಸಹಕಾರ ಡಿಪ್ಲೊಮಾ ಕೋರ್ಸ್ ಅನ್ನು 6 ತಿಂಗಳ ಅವಧಿಗೆ ನಡೆಸುತ್ತಿದೆ. ಕೇಂದ್ರ ವೀಗ ವಿನೋಬನಗರದಲ್ಲಿದೆ ಎಂದರು. ಅರ್ಜಿ ಸಲ್ಲಿಸಲು ಜೂನ್ 30 ಕೊನೆಯ ದಿನಾಂಕವಾಗಿದ್ದು, ರೆಗ್ಯುಲರ್ ಡಿಸಿಎಂ ಕೋರ್ಸ್ ತರಬೇತಿ ಪಡೆಯುವ ಉದ್ಯೋಗಾಕಾಂಕ್ಷಿಗಳಿಗೆ ಹಲವು ಅವಕಾಶಗಳು ಸಹಕಾರ ಇಲಾಖೆಗಳಲ್ಲಿ ಇವೆ. ಕನಿಷ್ಠ ಎಸ್ಎಸ್ಎಲ್ಸಿ ಉತ್ತೀರ್ಣರಾದವರು ಪ್ರವೇಶ ಪಡೆಯಬಹುದಾಗಿದೆ. ತರಬೇತಿಯಲ್ಲಿ ಕಂಪ್ಯೂಟರ್ ತರಬೇತಿ ಕೂಡ ನೀಡಲಾಗುತ್ತಿದೆ. ಪರಿಶಿಷ್ಟರಿಗೆ 600 ರೂಪಾಯಿ, ಉಳಿದವರಿಗೆ 500 ರೂಪಾಯಿ ಶಿಷ್ಯ ವೇತನ ನೀಡಲಾಗುತ್ತದೆ. ಇದಲ್ಲದೆ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗದಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೂಡ ತರಬೇತಿ ಪಡೆಯಬಹುದಾಗಿದೆ. ಸುಮಾರು 7,536 ಜನ ಡಿಸಿಎಂ ಕೋರ್ಸ್ ತರಬೇತಿ ಪಡೆದಿದ್ದಾರೆ. ವಿವರಕ್ಕೆ 0818224883 ಅಥವಾ 9449407746 ಸಂಪರ್ಕಿಸಬಹುದು ಎಂದರು. ಪ್ರಮುಖರಾದ ಏಕಾಂತ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮೀಪ ಗೋವರ್ಧನ ಟ್ರಸ್ಟ್ ಕಚೇರಿ ಮತ್ತು ಗೋ ಉತ್ಪನ್ನಗಳ ಮಾರಾಟ ಕೇಂದ್ರವು ಜೂನ್ 22 ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಟ್ರಸ್ಟ್ ಖಜಾಂಜಿ ಎಸ್ಕೆ ಶೇಷಾಚಲ ತಿಳಿಸಿದರು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಟ್ರಸ್ಟ್ ಗೋವಿನ ಮತ್ತು ಗೋಶಾಲೆಗಳ ಅಭಿವೃದ್ಧಿಗಾಗಿ ಈಗಾಗಲೇ ಪ್ರಥಮ ವರ್ಷದಲ್ಲಿಯೇ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಪ್ರತಿ ತಿಂಗಳು ಶಿವಮೊಗ್ಗದ 3 ಗೋಶಾಲೆಗಳಿಗೆ ಮೇವು ಸರಬರಾಜು, 12 ಎಕರೆಯಲ್ಲಿ ಮೇವು ಬೆಳೆಸುವ ಯೋಜನೆ, ಅನೇಕ ಗೋವಿನ ಹಬ್ಬಗಳು, ಗೋಮಾತೆ ಜಾಗೃತ ಅಭಿಮಾನದಲ್ಲಿ 10,000ಕ್ಕೂ ಹೆಚ್ಚು ಮನೆಗಳಲ್ಲಿ ಅಭಿಮಾನಿ ಪಡೆ ಕಟ್ಟಲಾಗಿದೆ ಎಂದರು. ಪ್ರಸ್ತುತ ಈ ಕೇಂದ್ರದಲ್ಲಿ ಕನ್ನೇರಿ ಗೋಶಾಲೆ, ಯತ್ನಾಳ್ ಗೋಶಾಲೆ, ರಾಮಚಂದ್ರಪುರದ ಗೋಶಾಲೆ ಹಾಗೂ ಸುರಭಿ ಗೋಶಾಲೆಯ 30ಕ್ಕೂ ಹೆಚ್ಚು ವಿವಿಧ ರೀತಿಯ ಗೋ ಉತ್ಪನ್ನಗಳು ಸಿಗಲಿವೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ವಹಿಸಲಿದ್ದಾರೆ. ಟ್ರಸ್ಟ್ ಅಧ್ಯಕ್ಷ ಕೆಇ ಕಾಂತೇಶ್ ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ಟ್ರಸ್ಟ್ ಪೋಷಕ ಕೆಎಸ್ ಈಶ್ವರಪ್ಪ ವಹಿಸಲಿದ್ದಾರೆ ಎಂದರು. ಪ್ರಮುಖರಾದ ಕೆಇ ಕಾಂತೇಶ್, ಉಮೇಶ್ ಆರಾಧ್ಯ, ಎಂ ನಾಗೇಶ್, ಸೂರ್ಯನಾರಾಯಣ, ಸ್ವರೂಪ್ ಇದ್ದರು. ಮುಂದಿನ ವಿವರ. ತೋಟಗಾರಿಕೆ ಇಲಾಖೆಯು 2026-27 ಸಾಲಿಗೆ ಜಿಲ್ಲೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಹನಿ ನೀರಾವರಿ, ಕೃಷಿ ಯಾಂತ್ರೀಕರಣ ಉಪಯೋಜನೆ, ಜೇನು ಸಾಕಾಣೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮುಂತಾದ ಯೋಜನೆಗಳಡಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ಒದಗಿಸಲಾಗುತ್ತಿದ್ದು, ಆಸಕ್ತ ರೈತರಿಂದ ಅರ್ಜಿ ಆಹ್ವಾನಿಸಿದೆ. ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ನಿಗದಿತ ಸಮಯದಲ್ಲಿ ಸಲ್ಲಿಸುವಂತೆ ತೋಟಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಾಹಿತ್ಯದ ನಿಜವಾದ ಮೌಲ್ಯ ಅರಿಯಲು ಕೃತಿಯನ್ನು ಸಂಪೂರ್ಣ ಓದಿ. ಅದರ ಹಿನ್ನೆಲೆ ಲೇಖಕರ ಆಶಯ ಮತ್ತು ವಿಚಾರಗಳ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಹಯೋಗದಲ್ಲಿ ಇತ್ತೀಚೆಗೆ ಭದ್ರಾವತಿ ಹೊಸಮನೆ ಬಡಾವಣೆಯ ಮೆಸ್ಕಾಂ ನಿವೃತ್ತ ಉದ್ಯೋಗಿ ಡಿ ನಾಗೋಜಿರಾವ್ ಅವರ ಮನೆಯಲ್ಲಿ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಯಾವುದೇ ಪುಸ್ತಕವನ್ನು ಸಂಪೂರ್ಣ ಓದದೆ ಅದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಪ್ರವೃತ್ತಿ ಹೆಚ್ಚುತ್ತಿದೆ. ಇದು ಬದಲಾಗಬೇಕಾದ ಅನಿವಾರ್ಯತೆ ಇದೆ ಎಂದರು. ನಗರ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಪಾಲಕಿಯಾಗಿ ಆರ್ ಹೇಮಲತಾ ಮಾತನಾಡಿ, ಭದ್ರಾವತಿಯಲ್ಲಿ ಇಲಾಖೆಯ 6 ಗ್ರಂಥಾಲಯಗಳಿವೆ. ನಿವೃತ್ತರು, ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡ ವಿದ್ಯಾರ್ಥಿಗಳು ಬರುವುದು ಬಿಟ್ಟರೆ ಬೇರೆಯವರು ಬರುವುದಿಲ್ಲ. ಮನೆಗಳಲ್ಲಿ ಮಕ್ಕಳಿಗೆ ಓದಲು ಪ್ರೇರಣೆ ನೀಡುತ್ತಿಲ್ಲ. ಪ್ರತಿ ಮನೆಯಲ್ಲೂ ಗ್ರಂಥಾಲಯ ಇರಬೇಕು ಎಂದರು. ದಿವಾಕರ್ ಕನ್ನಡ ಗೀತೆಗಳನ್ನು ಹಾಡಿದರು. ಸುನಂದ ಸುಗಂಧ ಪ್ರಾರ್ಥಿಸಿದರು. ಬಿಎಲ್ ಮೋಹನ್ ಕುಮಾರ್ ನಿರೂಪಿಸಿದರು. ನಾಗೋಜಿರಾವ್ ಸ್ವಾಗತಿಸಿ ಎಂಇ ಜಗದೀಶ್ ವಂದಿಸಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಎಚ್ ತಿಮ್ಮಪ್ಪ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷೆ ಸುಧಾಮಣಿ ವೆಂಕಟೇಶ್, ವಾಸುದೇವ್ರಾವ್, ಡಾಕ್ಟರ್ ವಿಜಯಾದೇವಿ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ತೀರ್ಥಹಳ್ಳಿ ತಾಲೂಕು ಜಾವಗಲ್ ಶಿರೂರು ಗ್ರಾಮದ ಶ್ರೀ ದುರ್ಗಾ ಮಲ್ಲಿಕಾರ್ಜುನ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ಜೂನ್ 21-24 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. 21 ಬೆಳಗ್ಗೆ 9 ಗಣಪತಿ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಪುಣ್ಯಾಹ ನಾಂದಿ ಗಣಪತಿ ಹೋಮ, ಸಂಜೆ 5 ಪ್ರತಿಷ್ಠಾಂಗವಾಗಿ ವಿವಿಧ ಹವನಗಳು ಆಶ್ಲೇಷ ಬಲಿ ನೆರವೇರಲಿದೆ. 22 ನಾಗಪ್ರತಿಷ್ಠೆ, ಕಲಶಾಭಿಷೇಕ, ಬಿಂಬಶುದ್ಧಿ, ಅಧಿವಾಸ ಪೂಜೆ, ದುರ್ಗಾ ನಮಸ್ಕಾರ ಜರುಗಲಿದೆ. 23 ಪ್ರತಿಷ್ಠಾಂಗ ಧಾರ್ಮಿಕ ವಿಧಗಳು ನೆರವೇರಲಿವೆ. 24 ಬೆಳಗ್ಗೆ ಅಷ್ಟಭಂದ ಪ್ರತಿಷ್ಠಾಂಗ ಹೋಮ ನಡೆಯಲಿದೆ. ಅಂದು ಬೆಳಗ್ಗೆ 8:30 ಶೃಂಗೇರಿ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಆಗಮಿಸಲಿದ್ದು, ಅವರ ಸಾನ್ನಿಧ್ಯದಲ್ಲಿ ಮಲ್ಲಿಕಾರ್ಜುನ ದೇವರಿಗೆ ಕುಂಭಾಭಿಷೇಕ ಮಹಾಪೂಜೆ ನಡೆಯಲಿದೆ. ಬಳಿಕ ಶ್ರೀಗಳು ಅನುಗ್ರಹ ಸಂದೇಶ ನೀಡಲಿದ್ದಾರೆ. ಮುಂದಿನ ವಿವರ. ಅಖಿಲ ಹವ್ಯಕ ಮಹಾಸಭಾದಿಂದ ಜೂನ್ 21 ಬೆಳಗ್ಗೆ 10 ಸಂಜೆ 6 ನಗರದ ಸಾಗರ ರಸ್ತೆಯಲ್ಲಿರುವ ಹವ್ಯಕ ಭವನದಲ್ಲಿ ಪ್ರತಿಬಿಂಬ ಸಾಂಸ್ಕೃತಿಕ ಉತ್ಸವ, ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಸಾಧಕರಿಗೆ ಗೌರವ ಸಮರ್ಪಣೆ ಮುಂತಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಬೆಳಗ್ಗೆ 10 ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ರಾಮಚಂದ್ರ ದೇವರು ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸುವರು. ಪ್ರಸೂತಿ ತಜ್ಞೆ ಡಾಕ್ಟರ್ ವೀಣಾ ಭಟ್, ಭದ್ರಾವತಿ ಹವ್ಯಕ ಸಂಘದ ಅಧ್ಯಕ್ಷ ಪ್ರಸಾದ ಗುಡದಟ್ಟಿ ಉಪಸ್ಥಿತರಿರುವರು. ಅಖಿಲ ಹವ್ಯಕ ಮಹಾಸಭಾ ಕಾರ್ಯದರ್ಶಿ ಆದಿತ್ಯ ಹೆಗಡೆ ಕಲಗಾರು ಅಧ್ಯಕ್ಷತೆ ವಹಿಸಲಿದ್ದಾರೆ. 6-19 ಮಕ್ಕಳಿಗೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಭಗವದ್ಗೀತೆ ಕಂಠಪಾಠ, ರಸಪ್ರಶ್ನೆ, ಹವ್ಯಕ ಸಂಪ್ರದಾಯ ಗೀತೆ, ಜಾನಪದ ಗೀತೆ, ರಂಗೋಲಿ, ಹವಿಗನ್ನಡ, ಆಶುಭಾಷಣ ಹಾಗೂ ಕರಕುಶಲ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದವರು ಬೆಂಗಳೂರಿನಲ್ಲಿ ನಡೆಯುವ ಅಂತಿಮ ಸುತ್ತಿಗೆ ಪ್ರವೇಶ ಪಡೆಯುವರು. 3:00 ಸುರೇಖ ಹೆಗಡೆ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮವಿದೆ. 4:30 ಶಿವಮೊಗ್ಗ ಪ್ರಾಂತ್ಯದ ಮಹಿಳಾ ವೇದಿಕೆ ಉದ್ಘಾಟನೆಗೊಳ್ಳಲಿದೆ. ಹವ್ಯಕ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಗಿರಿಧರ ಕಜೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹವ್ಯಕ ಮಹಿಳಾ ವೇದಿಕೆ ಕೇಂದ್ರ ಸಂಚಾಲಕಿ ಮಧುರಾ ಗಾಂವ್ಕರ್ ಉಪಸ್ಥಿತರಿರುತ್ತಾರೆ. 5:00 ನಡೆಯುವ ಸಮಾರೋಪದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಡಾಕ್ಟರ್ ಎನ್ ಜಯಂತರಾವ್, ಪರಮೇಶ್ವರ ಹೆಗಡೆ ಐನ್ಬೈಲ್, ಡಾಕ್ಟರ್ ವಿಎನ್ ಭಟ್, ಸುಮಿತ್ರಾ ಜಗದೀಶ್, ಬಿಎಂ ಅಶೋಕ್, ತಿಮ್ಮಪ್ಪ ಹುಲಿಮನೆ, ಯು ವಿವೇಕ್ ಭಟ್ ಅವರನ್ನು ಸನ್ಮಾನಿಸಲಾಗುತ್ತದೆ. ಮುಂದಿನ ವಿವರ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಹೆದ್ದಾರಿ 52 ಹುಲಿಕಲ್ ಘಾಟ್ ಮೂಲಕ ನಿಗದಿತ ಸಾಮರ್ಥ್ಯದ ಸ್ಟೇಜ್ ಕ್ಯಾರಿಯೇಜ್ ಬಸ್ಗಳ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಆದೇಶಿಸಿದ್ದಾರೆ. ಘಾಟ್ ವ್ಯಾಪ್ತಿಯ ಶ್ರೀ ಚಂಡಿಕಾಂಬಾ ದೇವಸ್ಥಾನದ ಬಳಿ ಹೇರ್ಪೆನ್ ತಿರುವಿನಲ್ಲಿ ಅಳವಡಿಸಿರುವ ವೇಗಮಿತಿ ಫಲಕದಂತೆ ಗಂಟೆಗೆ 20 ವೇಗದಲ್ಲಿ ಚಲಿಸಬೇಕು. ಚಕ್ರತಳ 496 cm ಮೀರದ 40+2 ಆಸನ ಸಾಮರ್ಥ್ಯವುಳ್ಳ ಹಾಗೂ 9,000 kg ಒಳಗಿರುವ ಸ್ಟೇಜ್ ಕ್ಯಾರಿಯೇಜ್ ಬಸ್ಗಳಿಗೆ ಮಾತ್ರ ಸಂಚರಿಸಲು ಅನುಮತಿ ನೀಡಲಾಗಿದೆ. April 9 ಹುಲಿಕಲ್ ಘಾಟ್ನ ಹೇರ್ಪಿನ್ ತಿರುವಿನಲ್ಲಿ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ 12 ಎತ್ತರದ ಕಾಂಕ್ರೀಟ್ ರಸ್ತೆ ಕೆಳಭಾಗದಲ್ಲಿ 5 ಭೂಕುಸಿತ ಉಂಟಾಗಿತ್ತು. ಇದರಿಂದ ಮಾಸ್ತಿಕಟ್ಟೆಯಿಂದ ಹೊಸಂಗಡಿಯವರೆಗೆ ಎಲ್ಲ ಮಾದರಿ ವಾಹನ ಸಂಚಾರ ನಿಷೇಧಿಸಿ ಬದಲಿ ಮಾರ್ಗ ಕಲ್ಪಿಸಲಾಗಿತ್ತು. ಪ್ರಸ್ತುತ ಲೋಕೋಪಯೋಗಿ ಇಲಾಖೆಯಿಂದ ತಡೆಗೋಡೆ ನಿರ್ಮಿಸಿ ಕಾಂಕ್ರೀಟ್ ಹಾಕಿ ತಾತ್ಕಾಲಿಕ ದುರಸ್ತಿ ಕೈಗೊಂಡ ನಂತರ ಅಧಿಕಾರಿಗಳ ವರದಿ ಆಧರಿಸಿ ಬಸ್ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಘಾಟಿಯಲ್ಲಿ ಮತ್ತೊಮ್ಮೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆಯಾಗಿ ತಡೆಗೋಡೆ, ಸೂಚನಾ ಫಲಕಗಳು ಹಾಗೂ ರಾತ್ರಿ ಸಂಚಾರದ ಅನುಕೂಲಕ್ಕಾಗಿ ಕ್ಯಾಟ್ ಐ ಮತ್ತು ಸೋಲಾರ್ ಸ್ಟಡ್ಸ್ ಅಳವಡಿಸಿ ಸುರಕ್ಷತೆ ಖಾತ್ರಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತಿದ್ದೀರಿ, ಕಾಲಿಗೊಂದು ವಯಸ್ಸು ಕೈಗೊಂದು ವಯಸ್ಸ, ಬಸುರಿನ ಬವಣಿಯ ಗುಟ್ಟು, ಅಂಗಗಳೊಳಗೆ ಎರಕ ಮತ್ತು ವಾರದ ವಿಜ್ಞಾನಿ ಜೇಮ್ಸ್ ಜೌಲ್.
1: ಕಾಲಿಗೊಂದು ವಯಸ್ಸು ಕೈಗೊಂದು ವಯಸ್ಸೇ. ಕೆಲವು ದಿನಗಳಿಂದ ಫೇಸ್ಬುಕ್ನಲ್ಲಿ ಒಂದು ಗೇಮ್ ಬಹಳವೇ ಓಡಾಡುತ್ತಿದೆ, ನಿಮ್ಮ ಕಿವಿಯ ವಯಸ್ಸೆಷ್ಟು ತಿಳಿದುಕೊಳ್ಳಿ ಅಂತ ಅದರ ಹೆಸರು. ಅದರಲ್ಲಿರುವ ಚಿತ್ರವನ್ನು ಕ್ಲಿಕ್ ಮಾಡಿದಾಗ ವಿವಿಧ ಕಂಪನಾಂಕಗಳ ಸದ್ದು ಕೇಳಿಸುತ್ತದೆ. ಅದರಲ್ಲಿನ ಸದ್ದು ಕೇಳಿಸುವುದು ನಿಂತಾಗ ನೀವು ಕ್ಲಿಕ್ ಮಾಡಬೇಕು. ಆಗ ಅಲ್ಲೊಂದು ವಯಸ್ಸು ನಮೂದಾಗಿರುತ್ತದೆ. ಅದು ನಿಮ್ಮ ಕಿವಿಯ ವಯಸ್ಸು ಎನ್ನುವುದು ಆ ಆ್ಯಪಿನ ಲೆಕ್ಕಾಚಾರ. ಇದನ್ನು ನೋಡಿ ಯಾರೋ ಪ್ರಶ್ನೆ ಕೇಳಿದ್ರು, ಅಲ್ಲ ಕಿವಿಗೆ ಬೇರೆ ನಮಗೆ ಬೇರೆ ವಯಸ್ಸಿರುತ್ತಾ ಅಂತ. ಈ ಬಗ್ಗೆ ಒಂದು ಜೋಕನ್ನು ಕೂಡ ನೀವು ಕೇಳಿರಬಹುದು. ವೃದ್ಧರೊಬ್ಬರು ಬಲಗಾಲಲ್ಲಿ ನೋವಿದೆ ಅಂತ ವೈದ್ಯರ ಬಳಿಗೆ ಹೋಗ್ತಾರಂತೆ. ವೈದ್ಯರು ಪರೀಕ್ಷೆಗಳನ್ನೆಲ್ಲ ಮಾಡಿ, ಅಯ್ಯೋ ಯೋಚಿಸಬೇಕಿಲ್ಲ, ವಯಸ್ಸಾಗಿದ್ರಿಂದ ಕಾಲು ನೋವಾಗ್ತಿದೆ ಅಂತ ಅಂದ್ರಂತೆ. ಅದಕ್ಕೆ ಆ ವೃದ್ಧರು, ಅಲ್ಲ ಡಾಕ್ಟ್ರೆ, ಹಾಗಿದ್ರೆ ಎಡಗಾಲಿಗೂ ಅಷ್ಟೇ ವಯಸ್ಸಾಗಿದೆಯಲ್ಲ, ಅದ್ಯಾಕೆ ನೋತಾ ಇಲ್ಲ ಅಂತ ಕೇಳಿದರು. ಆದರೆ ಮೊನ್ನೆ ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾದ ಶೋಧ ಪ್ರಬಂಧವೊಂದರ ಪ್ರಕಾರ ಬಲಗಾಲು ಎಡಗಾಲಕ್ಕೆ ದೇಹದಲ್ಲಿರೋ ಎಲ್ಲ ಅಂಗಗಳ ವಯಸ್ಸು ಬೇರೆ ಬೇರೆ ಇರಬಹುದಂತೆ. ಹಾಗೆಂದು ಅಮೆರಿಕೆಯ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದ ನರವಿಜ್ಞಾನಿ ಹಾಗೂ ವೈದ್ಯ ಟೋನಿ ವೈಸ್ ಕೋರಿ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಅಂದರೆ ಕೆಲವು ಅಂಗಗಳು ಬೇಗ ಮುಪ್ಪಾಗುತ್ತವೆ, ಇನ್ನು ಕೆಲವು ನಿಧಾನವಾಗಿ ಎಂದು ಇವರು ವರದಿ ಮಾಡಿದ್ದಾರೆ. ಕಾಲಕ್ರಮೇಣ ದೇಹದಲ್ಲಿ ಆಗುವ ಬದಲಾವಣೆಗಳನ್ನೇ ಮುಪ್ಪು ಎನ್ನುತ್ತೇವಷ್ಟೆ. ಮೇಲ್ನೋಟಕ್ಕೆ ದೇಹದ ತೂಕದಲ್ಲಿ, ಗಾತ್ರದಲ್ಲಿ, ಚರ್ಮದ ಹೊಳಪು, ಕಣ್ಣಿನ ಕ್ಷಮತೆ ಮೊದಲಾದವೆಲ್ಲ ಬದಲಾಗುತ್ತಾ ಹೋಗುತ್ತೆ. ಕೈ ಕಾಲುಗಳ ಸ್ನಾಯುಗಳ ಶಕ್ತಿಯು ಕ್ರಮೇಣ ಉಡುಗುತ್ತದೆ, ಬೆನ್ನು ಬಾಗುತ್ತದೆ, ಚರ್ಮ ಸುಕ್ಕಾಗುತ್ತದೆ, ಮಾತು ತೊದಲಾಗುತ್ತದೆ, ರಕ್ತದೊತ್ತಡ, ಹೃದಯದ ಕಾಯಿಲೆಗಳು, ಮರೆವು, ನಡುಕ ಮೊದಲಾದ ಹಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಇವೆಲ್ಲವನ್ನು ಒಟ್ಟಾಗಿಸಿ ನಾವು ಮುಪ್ಪು ಎನ್ನುತ್ತೇವೆ. ಈ ಮುಪ್ಪು ಬರುವುದಕ್ಕೆ ದೇಹದ ವಿವಿಧ ಅಂಗಗಳ ಅಂಗಾಂಶಗಳಲ್ಲಿ ಇರುವ ಜೀವಕೋಶಗಳಲ್ಲಿ ಆಗುವ ಬದಲಾವಣೆ ಎನ್ನುವುದು ವಿಜ್ಞಾನಿಗಳಿಗೆ ತಿಳಿದ ವಿಷಯ. ಜೀವಕೋಶಗಳ ಸ್ತರದಲ್ಲಿ ಆಗುವ ಯಾವ್ಯಾವ ಬದಲಾವಣೆಗಳು ಮುಪ್ಪಿಗೆ ಕಾರಣ ಎನ್ನುವುದನ್ನು ಇನ್ನೂ ವಿಜ್ಞಾನಿಗಳು ಹುಡುಕುತ್ತಲೇ ಇದ್ದಾರೆ. ಇದುವರೆಗೂ ತಿಳಿದಂತೆ ಜೀವಕೋಶಗಳಲ್ಲಿ ನಡೆಯುವ ಪ್ರೋಟೀನು ಮತ್ತು ಡಿಎನ್ಎ ತಯಾರಿಕೆಯಲ್ಲಿ ಆಗುವ ದೋಷಗಳು ಮುಪ್ಪಿಗೆ ಕಾರಣವಿರಬಹುದು. ಮುಪ್ಪು ಇಡೀ ದೇಹದಲ್ಲಿ ಒಮ್ಮೆಲೆ ಆವರಿಸಿಕೊಳ್ಳುವುದಿಲ್ಲ, ಕೆಲವು ಅಂಗಗಳು ಬೇಗನೆ ಮುಪ್ಪಾಗಿ ಇತರ ಅಂಗಗಳನ್ನು ಬಾಧಿಸಬಹುದು ಎನ್ನುವ ಊಹೆ ಬಹಳ ದಿನಗಳಿಂದಲೂ ಇದೆ. ಆದರೆ ಅಂಗಗಳು ಮುಪ್ಪಾಗಿವೆ ಎಂಬುದನ್ನು ಪತ್ತೆ ಮಾಡುವುದಾಗಲಿ, ಎಷ್ಟು ಮುಪ್ಪಾಗಿದೆ ಎಂಬುದನ್ನು ಅಳೆಯುವುದಾಗಲಿ ಸುಲಭವಲ್ಲ. ಸಾಮಾನ್ಯವಾಗಿ ವೈದ್ಯರುಗಳು ಆಯಾ ಅಂಗದ ಕಾರ್ಯಕ್ಷಮತೆಯನ್ನು ಅಳೆದು ಅದಕ್ಕೆ ವಯಸ್ಸಾಗಿದೆಯೋ ಇಲ್ವೋ ಎಂದು ತಿಳಿತಾರೆ. ಉದಾಹರಣೆಗೆ ಕಾಲಿಗೆ ವಯಸ್ಸಾಗಿದೆ ಅಂದರೆ ಕಾಲಿನ ಸ್ನಾಯುಗಳ ಬಿಗಿತ ಕಡಿಮೆ ಆಗಿರಬೇಕು. ಹಾಗೆಯೇ ನರಗಳಿಗೆ ವಯಸ್ಸಾಗಿದೆ ಎಂದರೆ ತಟ್ಟಿದಾಗ ಅವು ಸ್ಪಂದಿಸುವುದು ನಿಧಾನವಾಗಿರಬೇಕು. ಮೂತ್ರಪಿಂಡಗಳಿಗೆ ವಯಸ್ಸಾಗಿದೆ ಎಂದರೆ ನಿತ್ಯವೂ ಹೊರಹಾಕುವ ಮೂತ್ರದ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗಬೇಕು, ಇತ್ಯಾದಿ ಇತ್ಯಾದಿ. ಇವೆಲ್ಲ ಅಳತೆಗಳು ಅಂಗಗಳಿಗೆ ಮುಪ್ಪಾಗಿವೆ ಎಂದು ತೋರಿಸುತ್ತವೆ ಹೊರತು ಒಂದು ಕಾಲಿಗೂ ಇನ್ನೊಂದು ಕಾಲಿಗೂ ವಯಸ್ಸು ಬೇರೆ ಬೇರೆ ಎಂದು ತೋರಿಸಲಿಕ್ಕಿಲ್ಲ. ಎಲ್ಲ ಅಂಗಗಳಲ್ಲಿಯೂ ಮುಪ್ಪಿನ ಸೂಚನೆಯನ್ನು ಕೊಡುವ ಒಂದು ಅಂಶವಿದ್ದರೆ ಅದನ್ನೇ ಅಳೆದು ಯಾವ್ಯಾವ ಅಂಗಗಳು ಎಷ್ಟೆಷ್ಟು ಮುಪ್ಪಾಗಿವೆ ಅಂತ ಲೆಕ್ಕ ಹಾಕ್ಬೋದಿತ್ತು. ಆದರೆ ಅದು ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಟೋನಿ ವೈಸ್ ಕೋರಿ ತಂಡ ಇನ್ನೊಂದು ಉಪಾಯ ಮಾಡಿತು. ಪ್ರತಿ ಅಂಗದಲ್ಲಿಯೂ ಅದಕ್ಕೆ ವಿಶಿಷ್ಟವಾದ ಕೆಲವು ಅಂಶಗಳು ಇರಬೇಕು, ಅವನ್ನಷ್ಟೇ ಅಳೆದು ಬದಲಾವಣೆಯ ಗತಿಯನ್ನು ಲೆಕ್ಕ ಹಾಕಿದರೆ ಆ ಅಂಗ ಎಷ್ಟು ಮುಪ್ಪಾಗಿದೆ ಅಂತ ತಿಳಿಬಹುದು. ಹೀಗೆ ವಿವಿಧ ಅಂಗಗಳು ಮುಪ್ಪಾಗುವ ಗತಿಯನ್ನು ಗುರುತಿಸಬಹುದು ಎನ್ನುವುದು ಇವರ ತರ್ಕ. ಈ ತರ್ಕವನ್ನೇ ಆಧಾರವಾಗಿಟ್ಟುಕೊಂಡು

0: ವಾಯ್ಸ್ ಕೋರಿ ತಂಡ ಒಂದು ಅಧ್ಯಯನವನ್ನು ಮಾಡಿದೆ. ವಿವಿಧ ಅಂಗಗಳಲ್ಲಿ ಒಂದು ಪ್ರೋಟೀನು ತಯಾರಾಗುವುದಿದ್ದರೆ ಆ ಕೆಲಸ ಸುಲಭವಾಗುತ್ತಿತ್ತೇನ? ಆದರೆ ಪ್ರತಿ ಅಂಗ, ಪ್ರತಿ ಜೀವಕೋಶದಲ್ಲಿಯೂ ನೂರಾರು ಪ್ರೋಟೀನ್ಗಳು ತಯಾರಾಗಿರುತ್ತವೆ. ವಿವಿಧ ವಯಸ್ಸಿನಲ್ಲಿ ಬೇರೆ ಬೇರೆ ಪ್ರೋಟೀನ್ಗಳು ತಯಾರಾಗುತ್ತವೆ. ಹೀಗಾಗಿ ಇವರು ರಕ್ತದಲ್ಲಿರುವ ಎಲ್ಲ ಪ್ರೋಟೀನ್ಗಳನ್ನು ಪತ್ತೆ ಮಾಡಿದರು. ಇದನ್ನು ರಕ್ತದ ಪ್ರೋಟಿಯೋಮು ಎನ್ನುತ್ತಾರೆ. ಇದರಲ್ಲಿ ಎಲ್ಲ ಅಂಗಗಳಿಗೂ ಸಾಮಾನ್ಯವಾದ ಪ್ರೋಟೀನ್ಗಳನ್ನು ಗುರುತಿಸಿದರು. ಉಳಿದ ಪಟ್ಟಿಯಲ್ಲಿ ನಿರ್ದಿಷ್ಟ ಅಂಗದಲ್ಲಿ ಮಾತ್ರ ಕಾಣಸಿಗುವ ಪ್ರೋಟೀನ್ಗಳನ್ನು ಗುರುತಿಸುವುದು ಸುಲಭ. ವಿವಿಧ ಅಂಗಗಳಿಗೆ ವಿಶಿಷ್ಟವಾದ ಪ್ರೋಟೀನ್ಗಳನ್ನು ಉಳಿಕೆ ಪಟ್ಟಿಯಿಂದ ತೆಗೆದುಹಾಕಿದರೆ ಸಾಕು. ಹೀಗೆ ನಿರ್ದಿಷ್ಟ ಅಂಗದಲ್ಲಿ ಮಾತ್ರ ತಯಾರಾಗಿರುವ ಎಲ್ಲ ಪ್ರೋಟೀನ್ಗಳ ಪಟ್ಟಿ ಸಿದ್ಧವಾಯಿತು. ಇವುಗಳು ಉಳಿದ ಅಂಗಗಳಿಗಿಂತ 4 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ತಯಾರಾಗಿದ್ದರೆ ಮಾತ್ರ ಅದನ್ನು ನಿರ್ದಿಷ್ಟ ಅಂಗದ ಪ್ರೋಟಿಯೋಮು ಎಂದು ಗುರುತಿಸಿದರು. ಹೀಗೆ ಒಟ್ಟು 5,600 ಮಂದಿಯ ರಕ್ತದಲ್ಲಿನ ಪ್ರೋಟೀನ್ಗಳನ್ನು ಅಳೆಯಲಾಯಿತು. ಇವರು ಒಬ್ಬೊಬ್ಬರಲ್ಲಿಯೂ 11 ಅಂಗಗಳ ವಯಸ್ಸನ್ನು ನಿರ್ಧರಿಸಲಾಯಿತು. ಅದೇ ವಯಸ್ಸಿನ ಜನರಲ್ಲಿ ಸಾಮಾನ್ಯವಾಗಿ ಇರುವ ಪ್ರೋಟೀನ್ ಪ್ರಮಾಣಕ್ಕೂ ವ್ಯಕ್ತಿಯ ಅಂಗದಲ್ಲಿರುವುದಕ್ಕೂ ಇರುವ ವ್ಯತ್ಯಾಸದ ಮೂಲಕ ಹೀಗೊಂದು ವಯಸ್ಸನ್ನು ಲೆಕ್ಕ ಹಾಕಲು ಸೂತ್ರ ರಚಿಸಿದರು. ಇದನ್ನು ಆ ಅಂಗದ ಜೈವಿಕ ಆಯಸ್ಸು ಅಂತ ಕರೆದರು. ಅನಂತರ ವಿವಿಧ ವ್ಯಕ್ತಿಗಳ ವಿವಿಧ ಅಂಗಗಳ ವಯಸ್ಸು ಎಷ್ಟು ಅಂತ ಪಟ್ಟಿ ಮಾಡಿದರು. ಒಟ್ಟಾರೆ ಒಂದೇ ವಯಸ್ಸಿನ ಜನರಲ್ಲಿ ಎಲ್ಲ ಅಂಗಗಳ ವಯಸ್ಸು ಒಂದೇ ಮಟ್ಟದಲ್ಲಿರಲಿಲ್ಲ ಅನ್ನೋದು ವಿಶೇಷ. ಇದಿಷ್ಟೇ ಅಲ್ಲದೆ ಪ್ರತಿ ವ್ಯಕ್ತಿಯಲ್ಲಿಯೂ 11 ಅಂಗಗಳಲ್ಲಿ ಕೆಲವು ಬಲು ಬೇಗನೆ ಮುಪ್ಪಾಗಿದ್ದನ್ನು, ಕೆಲವು ನಿಧಾನವಾಗಿ ವಯಸ್ಸಾಗುತ್ತಿದ್ದನ್ನು ಇವರು ಗಮನಿಸಿದರು. ಅಧ್ಯಯನ ಮಾಡಿದ 5,000 ಹೆಚ್ಚಿನ ಜನರಲ್ಲಿ ಕೇವಲ 1.7% ಮಂದಿಯಲ್ಲಷ್ಟೇ ಎಲ್ಲ ಅಂಗಗಳು ಸಮಾನವಾಗಿ ಮುಪ್ಪಾಗಿದ್ದವು. ಉಳಿದವರಲ್ಲಿ ಯಾವುದಾದರೂ ಅಂಗ ಅತಿಯಾಗಿ ಮುಪ್ಪಾಗಿತ್ತು. ಹೀಗೆ ಬಲು ವೇಗವಾಗಿ ಮುಪ್ಪಾದ ಅಂಗಗಳು ಅಂತಹವರಲ್ಲಿ ಆಯಾ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚು. ಹಾಗಿದ್ರೆ ಅಂಗದ ವಯಸ್ಸನ್ನು ತಿಳಿದು ಆ ವ್ಯಕ್ತಿಯ ಆರೋಗ್ಯ ಲಕ್ಷಣಗಳನ್ನು ಗುರುತಿಸಬಹುದೇ? ಅರ್ಥಾತ್ ಹೃದಯ ಹೆಚ್ಚು ವೇಗವಾಗಿ ಮುಪ್ಪಾಗುತ್ತಿರುವವರಲ್ಲಿ ಹೃದಯ ಕಾಯಿಲೆ ಬಂದೇ ಬರುತ್ತದೆ ಎಂದು ಖಾತ್ರಿಪಡಿಸಿಕೊಳ್ಳಬಹುದೇ? ಇದನ್ನು ಇವರು ಪರೀಕ್ಷಿಸಿದ್ದಾರೆ. ವಿವಿಧ ಅಂಗಗಳ ವಯಸ್ಸನ್ನು ಆ ವ್ಯಕ್ತಿಗಳಲ್ಲಿರುವ ಕಾಯಿಲೆಗಳ ಜೊತೆಗೆ ತಾಳೆ ಹಾಕಿದ್ದಾರೆ. ಯಾವ ಅಂಗ ಹೆಚ್ಚು ಮುಪ್ಪಾಗಿತ್ತೋ ಆ ಅಂಗ ಸಂಬಂಧಿ ಕಾಯಿಲೆಗಳ ಲಕ್ಷಣಗಳು ಅವರಲ್ಲಿ ಹೆಚ್ಚು ಇದ್ದುವಂತೆ. ಉದಾಹರಣೆಗೆ, ಡಯಾಬಿಟಿಸ್ ಇದ್ದ ವ್ಯಕ್ತಿಗಳ ಮೂತ್ರಪಿಂಡಗಳ ಆಯಸ್ಸು ಅದೇ ವಯಸ್ಸಿನಲ್ಲಿ ಆರೋಗ್ಯವಂತರ ಮೂತ್ರಪಿಂಡದಕ್ಕಿಂತಲೂ 1.5 ವರ್ಷ ಹೆಚ್ಚು ಮುಪ್ಪಾಗಿತ್ತು. ಅಧಿಕ ರಕ್ತದೊತ್ತಡ ಇದ್ದವರ ಮೂತ್ರಪಿಂಡ 1 ವರ್ಷ ಹೆಚ್ಚು ವಯಸ್ಸಿನದಾಗಿದ್ದಂತೆ. ಕಾಯಿಲೆಯ ವಿಷಯ ಸರಿ, ಆದರೆ ಆಯಸ್ಸು, ಸಾವು, ಅದಕ್ಕೂ ವಿವಿಧ ಅಂಗಗಳ ಮುಪ್ಪಿಗೂ ನಂಟಿರಬಹುದೇ? ಇದು ತಾನೇ ನಿಮ್ಮ ಮುಂದಿನ ಪ್ರಶ್ನೆ. ಹೌದಂತೆ, ವಾಯ್ಸ್ ಕೋರಿ ತಂಡದ ವಿವಿಧ ಅಂಗಗಳ ಮುಪ್ಪು ಹೇಗೆ ಬದಲಾಗಬಹುದು ಎಂಬುದನ್ನು ಲೆಕ್ಕ ಹಾಕಿದ್ದಾರೆ. ಇವರು ಪರಿಗಣಿಸಿದ 11 ಅಂಗಗಳಲ್ಲಿ 10 ಅಂಗಗಳಲ್ಲಿ ಅಧಿಕ ವಯಸ್ಸು ಆಗುತ್ತಿದ್ದರೆ ಅದು ಆಯಸ್ಸನ್ನು ಕಡಿಮೆ ಮಾಡಬಹುದಂತೆ. ಉದಾಹರಣೆಗೆ, ಇವರ ಲೆಕ್ಕಾಚಾರದ ಪ್ರಕಾರ ಹೃದಯ, ಮಿದುಳು, ಕೊಬ್ಬು, ಲಿವರ್, ಮೇಧೋಜೀರಕ ಗ್ರಂಥಿ, ಸ್ನಾಯುಗಳು, ಶ್ವಾಸಕೋಶ ಹಾಗೂ ರೋಗ ಪ್ರತಿರೋಧಕ್ಕೆ ಕಾರಣವಾದ ರಕ್ತಕೋಶಗಳಲ್ಲಿ ಸಾಮಾನ್ಯಕ್ಕಿಂತಲೂ ಮುಪ್ಪು 4 ವರ್ಷ ಹೆಚ್ಚಾಗಿದ್ದರೆ ಆಯಸ್ಸು 15-20% ಅರ್ಥಾತ್ ಶತಾಯುಷಿಗಳಲ್ಲಿ 8 ವರ್ಷ ಕಡಿಮೆ ಮಾಡಬಲ್ಲದು ಎಂದು ಇವರ ಲೆಕ್ಕಾಚಾರ ತೋರಿಸಿದೆ. ಈ ಎಲ್ಲ ಲೆಕ್ಕಾಚಾರಗಳಿಗೂ ತಾವು ಸಂಗ್ರಹಿಸಿದ ಮಾಹಿತಿ, ಅದರಲ್ಲಿನ ಬದಲಾವಣೆಗಳ ರೀತಿ ಮೊದಲಾದವನ್ನು ಮೆಷಿನ್ ಲರ್ನಿಂಗ್ ತಂತ್ರಾಂಶವೊಂದಕ್ಕೆ ನೀಡಿ ಮುಂದಿನ ಬದಲಾವಣೆಗಳನ್ನು ಊಹಿಸಲು ಹಾಗೂ ವಿವಿಧ ಅಂಗಗಳಲ್ಲಿನ ಪ್ರೋಟೀನು ಪ್ರಮಾಣಗಳಲ್ಲಿನ ವ್ಯತ್ಯಾಸಗಳನ್ನು ಗುರುತಿಸಲು ಇವರು ಕಲಿಸಿದ್ರು. ಈ ತಂತ್ರವನ್ನು ಆಧರಿಸಿ ನಡೆಸಿದ ಲೆಕ್ಕಾಚಾರಗಳು ಹೀಗೆ 11 ಅಂಗಗಳು ಪ್ರತಿಯೊಂದೂ ಬೇರೆ ಬೇರೆ ಗತಿಯಲ್ಲಿ ಮುಪ್ಪಾಗಬಲ್ಲವು ಎಂದು ತೋರಿಸಿವೆ. ಆಗ ಈ ವೃದ್ಧರಿಗೆ ಬಲಗಾಲಿಗೆ 50, ಎಡಗಾಲಿಗೆ ಇನ್ನೂ 20 ವಯಸ್ಸು ಎಂದು ಉತ್ತರ ಹೇಳಬಹುದೇನು?
1: ಅಂಕಗಳ ಒಳಗೆ ಎರಕ. ಇತ್ತೀಚೆಗೆ 3D ಮುದ್ರಣ ಕುರಿತು ಹಲವಾರು ಸುದ್ದಿಗಳನ್ನ ಕೇಳಿದ್ದೀವಿ. ಕೆಲವೇ ತಿಂಗಳ ಹಿಂದೆ 3D ಮುದ್ರಣ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಂಗಳೂರಿನಲ್ಲಿ ಒಂದು ಅಂಚೆ ಕಚೇರಿಯ ಕಟ್ಟಡವನ್ನ ಕಟ್ಟಲಾಗಿತ್ತು. ಅದನ್ನು ಪ್ರಧಾನಮಂತ್ರಿಗಳು ಉದ್ಘಾಟಿಸಿದ್ದು ಕೂಡ ಸುದ್ದಿಯಾಗಿತ್ತು. ಆಹಾರವನ್ನ 3D ಬಳಸಿ ಮುದ್ರಿಸಬಹುದು ಅನ್ನೋ ಸುದ್ದಿ ಕೂಡ ಬಂದಿತ್ತು. ಕೆಲವು ವಸ್ತು ಸಂಗ್ರಹಾಲಯಗಳು ಏನ್ ಮಾಡ್ತಾ ಇವೆ ಅಂದ್ರೆ, ಭೇಟಿ ಮಾಡಿದಂತಹ ಪ್ರವಾಸಿಗರಿಗೆ ಅವರದ್ದೇ ಒಂದು ಪ್ಲಾಸ್ಟಿಕ್ ಶಿಲ್ಪವನ್ನ ಮುದ್ರಿಸಿಕೊಟ್ಟು ಹಣ ಕೂಡ ಮಾಡ್ತಾ ಇವೆ. ಇನ್ನು ಆಟಿಕೆಗಳು, ಅಲಂಕಾರದ ವಸ್ತುಗಳನ್ನ ಮುದ್ರಣ ಮಾಡುವ ವಿಷಯವನ್ನಂತೂ ಕೇಳೋ ಹಾಗೆ ಇಲ್ಲ. ಬೇಕಂದ ಆಕಾರ ಬಣ್ಣದಲ್ಲಿ ಆಟಿಕೆ ಕೀಚೈನುಗಳನ್ನು ಮುದ್ರಿಸಿ ಕೊಡುವಂತಹ ಸೇವೆಗಳು ಬಹಳಷ್ಟು ಕಡೆಯಲ್ಲಿ ಈಗ ಸಿಗುತ್ತಾ ಇವೆ. ಇವೆಲ್ಲದರ ಮಧ್ಯೆ ಹೊಸದೊಂದು ಸುದ್ದಿ ಬಂದಿದೆ. ಅಂಗಗಳ ಒಳಗೆ ಅಂದರೆ ನಮ್ಮ ದೇಹದ ಒಳಗೆಯೇ ಅಚ್ಚುಕಟ್ಟಾಗಿ ಅಂಗಗಳ ಭಾಗಗಳನ್ನು ಮುದ್ರಿಸುವ ತಂತ್ರವೊಂದನ್ನ ರೂಪಿಸಿದ್ದಾರಂತೆ. ಹೀಗಂತ ಸೈನ್ಸ್ ಪತ್ರಿಕೆ ವರದಿ ಮಾಡಿದೆ. ಈ ಸಾಧನೆಯನ್ನ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ವಸ್ತು ವಿಜ್ಞಾನಿ ಯು ಶ್ರೈಕ್ ಝೋಂಗ್ ಮತ್ತು ಅಮೆರಿಕದ್ದೇ ನಾರ್ತ್ ಕರೋಲಿನಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಜುಂಜಿಯಾವೋ ಸಂಗಡಿಗರ ಜೊತೆಗೂಡಿ ಮಾಡಿದ್ದಾರಂತೆ. 3D ಮುದ್ರಣ ಅಂದ್ರೆ ಇನ್ನೇನಲ್ಲ, ಸಾಮಾನ್ಯ ಮುದ್ರಣ ಯಂತ್ರದಲ್ಲಿ ಅಡ್ಡ ಅಗಲಕ್ಕೆ ಪಾಠಗಳನ್ನ ಅಥವಾ ವಸ್ತುಗಳನ್ನ ಮುದ್ರಿಸಿ ಅಚ್ಚೊತ್ತುತ್ತಾರಷ್ಟೇ. ಹಾಗೆಯೇ ಗಣಕಯಂತ್ರಗಳನ್ನು ಬಳಸಿಕೊಂಡು ಅಡ್ಡಕ್ಕೆ ಅಗಲಕ್ಕೆ ಮಾತ್ರ ಅಲ್ಲದೆ ಎತ್ತರಕ್ಕೂ ಮುದ್ರಿಸುವ ತಂತ್ರವನ್ನೇ 3D ತಂತ್ರಜ್ಞಾನ ಅಂತ ಹೇಳ್ತೇವೆ. 3D ತಂತ್ರಜ್ಞಾನದಲ್ಲಿ ಗಣಕಯಂತ್ರ ಹಾಗೂ ಅದಕ್ಕೆ ಅಳವಡಿಸಿದಂತಹ ಗ್ರಾಫಿಕ್ ಅಥವಾ ಚಿತ್ರಕಲೆಯ ತಂತ್ರಜ್ಞಾನವಷ್ಟೇ ಸಾಮಾನ್ಯ ಅನ್ನಬಹುದು, ಉಳಿದೆಲ್ಲವೂ ವಿಭಿನ್ನ. ಉದಾಹರಣೆಗೆ ಅದೇ ಹೂವಿನ ಚಿತ್ರವನ್ನ ಗಾರೆ ಬಳಸಿಯೂ ದೊಡ್ಡದಾಗಿ ಮುದ್ರಿಸಬಹುದು, ಪಾಲಿಮರ್ ಬಳಸಿ ಪುಟ್ಟದಾಗಿ ಅಥವಾ ಬೇಕಿಂದ ಬಣ್ಣದಲ್ಲಿ ಮುದ್ರಿಸಬಹುದು, ಇಲ್ಲವೇ ವಿವಿಧ ಪಾಲಿಮರ್ಗಳನ್ನು ಬಳಸಿಕೊಂಡು ಬಣ್ಣ ಬಣ್ಣವಾಗಿ ನಾವು ರೂಪಿಸಬಹುದು. ಈ ಪ್ರತಿಯೊಂದರಲ್ಲಿಯೂ ಮುದ್ರಿಸಲು ಬಳಸುವಂತಹ ವಸ್ತು ಹಾಗೂ ಅದನ್ನು ಎರಕ ಹೊಯ್ಯುವ ವಿಧಾನಗಳು ಬೇರೆ ಬೇರೆ ಆಗಿರುತ್ತವೆ. ಉದಾಹರಣೆಗೆ ಕೆಲವು ಮುದ್ರಣ ಯಂತ್ರಗಳು ಗಟ್ಟಿಯಾದ ಪ್ಲಾಸ್ಟಿಕ್ ಅನ್ನು ಬಿಸಿ ಮಾಡಿ ಮೆತ್ತಗಾಗಿಸಿ ಶಾವಿಗೆಯನ್ನು ಒತ್ತುವಂತೆ ಒತ್ತಿ ಎಳೆ ಎಳೆಯಾಗಿ ಜೋಡಿಸುತ್ತವೆ. ಹೀಗೆ ಜೋಡಿಸಿದ ಎಳೆಗಳು ಕೂಡಿಕೊಂಡು ಮೂರು ಆಯಾಮದ ಶಿಲ್ಪಗಳಾಗಬೇಕು. ಇನ್ನೊಂದು ವಿಧಾನ ಇಂಕ್ಜೆಟ್ ತಂತ್ರಜ್ಞಾನ. ಇದರಲ್ಲಿ ಸಣ್ಣ ರಂಧ್ರವೊಂದರಿಂದ ಮೊದಲೇ ನಿರ್ಧರಿಸಿದ ವಿನ್ಯಾಸದ ಪ್ರಕಾರ ಅತಿ ಪುಟ್ಟ ಹನಿಗಳನ್ನು ಒಂದರ ಪಕ್ಕ ಒಂದರಂತೆ ಇಲ್ಲವೇ ಒಂದರ ಮೇಲೆ ಒಂದರಂತೆ ಕೋರಿಸುತ್ತಾರೆ. ಇವು ಒಟ್ಟಾಗಿ ಶಿಲ್ಪವಾಗುತ್ತವೆ. ಅಕ್ಕಪಕ್ಕದಲ್ಲಿರುವ ದ್ರವ ಗಟ್ಟಿಯಾಗಲು ಒಂದು ಬೆಳಕು ಅಥವಾ ಶಾಖವನ್ನು ಬಳಸುತ್ತಾರೆ. ಬೆಳಕಿಗೆ ಸ್ಪಂದಿಸುವ ರಾಸಾಯನಿಕಗಳನ್ನ ಇದಕ್ಕಾಗಿ ಉಪಯೋಗಿಸಬೇಕಾಗುತ್ತದೆ. ಇನ್ನು ಶಾಖವಂತೂ ಬಹಳ ಸುಲಭ, ಅಲ್ಲಿರುವ ವಸ್ತುವನ್ನ ಒಣಗಿಸಿಬಿಡುತ್ತದೆ. ಒಟ್ಟಾರೆ ಶಾವಿಗೆ ಎಳೆಗಳು ಇಲ್ಲವೇ ಹನಿಗಳನ್ನು ಕ್ಷಣಕಾಲ ಬಿಸಿ ಮಾಡಿಬಿಟ್ಟರೆ ಅವು ಒಟ್ಟಾಗುವುದು ಈ ಮುದ್ರಣ ತಂತ್ರಜ್ಞಾನದ ಅಂತಿಮ ಘಟ್ಟ. ಸ್ಟೀರಿಯೋ ಲಿಥೋಗ್ರಫಿ ಎನ್ನುವ ಇನ್ನೂ ಒಂದು ತಂತ್ರವಿದೆ. ಇದರಲ್ಲಿ ದ್ರವವೊಂದರ ಮೇಲೆ ಲೇಸರ್ ಕಿರಣಗಳನ್ನು ಹರಿಸುತ್ತಾರೆ. ಬೆಳಕು ಬಿದ್ದಂತಹ ಜಾಗದಲ್ಲಿ ಅಷ್ಟೇ ಆ ದ್ರವ ಗಟ್ಟಿಯಾಗುತ್ತೆ, ಪಾಲಿಮರ್ ಆಗುತ್ತೆ. ಹೀಗೆ ಲೇಸರ್ ಬೆಳಕಿನಿಂದಲೇ ಶಿಲ್ಪವನ್ನು ಕಟ್ಟುವ ತಂತ್ರಗಳು ಇವೆ. ಹೀಗೆ ಹಲವು ವಿಧದ 3D ಮುದ್ರಣ ತಂತ್ರಗಳಿವೆ. ಒಂದೋ ಎರಡೋ ಪ್ರತಿಗಳನ್ನು ಮುದ್ರಿಸುವಾಗ ಇವು ಸರಳ, ಆದರೆ ನೂರಾರು ಸಂಖ್ಯೆಯಲ್ಲಿ ಪ್ರತಿಗಳನ್ನು ಮಾಡುವಾಗ ಹಲವು ತೊಂದರೆಗಳು ಎದುರಾಗುತ್ತವೆ. ಉದಾಹರಣೆಗೆ ಮುದ್ರಿಸಲು ಬಳಸುವಂತಹ ಶಾಯಿ ಖಾಲಿಯಾಗಬಹುದು. ಎರಡೋ ಮೂರೋ ಶಾಯಿಯನ್ನು ಬಳಸಿಕೊಂಡು ಹೊಸ ವಸ್ತುವನ್ನು ತಯಾರಿಸುವಾಗ ಇದು ಮುದ್ರಿತ ವಸ್ತುಗಳ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು, ತಯಾರಿಕೆಯನ್ನು ಮಧ್ಯದಲ್ಲೇ ನಿಲ್ಲಿಸಲು ಬೇಕಾಗಬಹುದು. ಇನ್ನು ಬೆಳಕನ್ನು ಬಳಸುವಾಗ ಕೆಲವು ವಸ್ತುಗಳು ಬೆಳಕನ್ನು ಹೀರಿಕೊಂಡು ಉದ್ದೇಶಿಸಿದಷ್ಟು ಗಟ್ಟಿಯ ವಸ್ತು ದೊರಕದೆ ಹೋಗುತ್ತದೆ. ಇದೆಲ್ಲದರ ಜೊತೆಗೆ ಬೆಳಕು ಬಲು ಆಳಕ್ಕೆ ಪಸರಿಸುವುದಿಲ್ಲವಾದ್ದರಿಂದ ಆಳದಲ್ಲಿ ಇರುವ ವಸ್ತುಗಳು ಸರಿಯಾಗಿ ಗಟ್ಟಿಯಾಗದೆ ಹೋಗಬಹುದು. ಹಾಗಾಗಿ ಈ ತಂತ್ರವನ್ನ ಕೇವಲ ತೆಳುವಾದ ವಸ್ತುಗಳನ್ನು ಮುದ್ರಿಸುವುದಕ್ಕಷ್ಟೇ ನಾವು ಬಳಸಬೇಕಾಗುತ್ತದೆ. ಲೇಸರು ಅಥವಾ ಬೆಳಕನ್ನು ಬಳಸಿಕೊಂಡು ಮುದ್ರಿಸುವ ತಂತ್ರದಲ್ಲಿ ಇರುವ ಈ ಸಮಸ್ಯೆಗಳನ್ನು ಬೆಳಕಿನ ಬದಲಿಗೆ ಶ್ರವಣಾತೀತ ಶಬ್ದ ಅಥವಾ ಅಲ್ಟ್ರಾಸೌಂಡ್ ಶಬ್ದದ ಅಲೆಗಳನ್ನು ಬಳಸಿಕೊಂಡು ಮಾಡಬಹುದು ಅನ್ನೋದು ಝಾಂಗ್ ಮತ್ತು ಯಾವೋ ತಂಡದ ಹೊಸ ಚಿಂತನೆ. ಇದಕ್ಕಾಗಿ ಈ ತಂಡ ಏನು ಮಾಡಿದೆ ಅಂದ್ರೆ, ಅಲ್ಟ್ರಾಸೌಂಡ್ ಅಲೆಗಳು ಬಿದ್ದಾಗ ಸ್ಥಿತಿ ಬದಲಿಸುವ ಅಂದರೆ ಒಂದೋ ದ್ರವ ಆಗುವ ಅಥವಾ ಗಟ್ಟಿಯಾಗುವಂತಹ ಮಿಶ್ರಣಗಳನ್ನ ರೂಪಿಸಿದೆ. ಈ ಮಿಶ್ರಣಗಳ ಮೇಲೆ ಅಲ್ಟ್ರಾಸೌಂಡ್ ಕಿರಣಗಳನ್ನು ಹಾಯಿಸಿದಾಗ ಅಲೆಗಳು ಹಾದ ಕಡೆಗಳಲ್ಲೆಲ್ಲ ಅವು ಗಟ್ಟಿಯಾಗಿ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ. ಹೊಸದೊಂದು ಗಟ್ಟಿ ಆಕೃತಿಯಲ್ಲಿ ರೂಪುಗೊಳ್ಳುತ್ತದೆ. ಸೋನೋ ಇಂಕ್ ಅಥವಾ ನಾವು ಕನ್ನಡದಲ್ಲಿ ಶಬ್ದಶಾಹಿ ಅನ್ನೋಣ ಅಂತ ಇದಕ್ಕೆ ಜಾಂಗ್ ಯಾವೋ ತಂಡ ಹೆಸರು ಕೊಟ್ಟಿದೆ. ಈ ಮಿಶ್ರಣದಲ್ಲಿ ಸಾಮಾನ್ಯವಾಗಿ ಬೆಳಕು ಬಿದ್ದರೆ ಗಟ್ಟಿಯಾಗುವಂತಹ ಪಾಲಿ ಇಥಿಲೀನ್ ಗ್ಲೈಕಾಲ್ ಡೈ ಅಕ್ರಿಲೇಟ್ ಅನ್ನುವ ಮೂಲ ವಸ್ತುವಿನ ಜೊತೆಗೆ ಪಾಲಿಮರನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವಂತಹ ಅಗಾರ್ ಸಕ್ಕರೆಯ ನ್ಯಾನೋ ಕಣ್ಣೆಗಳನ್ನ ಬೆರೆಸಿರುತ್ತಾರೆ. ಇವುಗಳ ಜೊತೆಗೆ ನಿರ್ದಿಷ್ಟ ಶಕ್ತಿಯ ಶಬ್ದ ತರಂಗಗಳನ್ನು ಹೀರಿಕೊಳ್ಳುವಂತಹ ಪಾಲಿ ಎನ್ ಐಸೋಪ್ರೊಪೈಲ್ ಅಕ್ರಿಲಮೈಡ್ ಅನ್ನುವ ವಸ್ತುವನ್ನು ಬೆರೆಸಿರ್ತಾರೆ. ಒಂದು ಸ್ವಲ್ಪ ಅಮೋನಿಯಂ ಪರ್ಸಲ್ಫೇಟ್ ಅನ್ನು ಕೂಡ ಮಿಶ್ರ ಮಾಡುತ್ತಾರೆ. ಇದು ಶಬ್ದ ತರಂಗಗಳನ್ನು ಹೀರಿಕೊಂಡಾಗ ಬಿಸಿಯಾಗುತ್ತೆ. ಸಾಮಾನ್ಯವಾದ ಪಾಲಿಇಥಿಲೀನ್ ಗ್ಲೈಕಾಲ್ ಅಕ್ರಿಲೇಟ್ ದ್ರಾವಣಕ್ಕಿಂತ ಈ ಮಿಶ್ರಣದ ದ್ರಾವಣ 200 ಪಟ್ಟು ಗಟ್ಟಿಯಾಗಿರುತ್ತದಂತೆ. ಸುಲಭವಾಗಿ ಹರಿಯುವುದೂ ಇಲ್ಲ, ಆದರೆ ಸ್ವಲ್ಪ ಬಿಸಿ ಮಾಡಿದ ಕೂಡಲೇ ಅರ್ಧ ಕರ್ದದಷ್ಟು ತೆಳುವಾದ ದ್ರವವಾಗಿ ಸರಾಗವಾಗಿ ಹರಿಯುವುದಕ್ಕೆ ಆರಂಭಿಸುತ್ತೆ. ಈ ದ್ರವವನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಯಾವುದೇ ಅಚ್ಚಿನೊಳಗೆ ನಾವು ಸುರಿಯಬಹುದು. ಅನಂತರ ಆ ಅಚ್ಚಿನ ಮೇಲೆ ಅಲ್ಟ್ರಾಸೌಂಡ್ ಅಲೆಗಳನ್ನು ಹರಿಸಿದರೆ ಒಳಗಿರುವ ವಸ್ತು ಗಟ್ಟಿಯಾಗುತ್ತದೆ. ಹೀಗೆ ವಿವಿಧ ಆಕಾರದ ವಸ್ತುಗಳ ಒಳಗೆ ಸೋನೋ ಶಾಯಿಯನ್ನ ಹಚ್ಚಿ 3 ಆಯಾಮದ ವಸ್ತುಗಳನ್ನ ಇವರು ಮುದ್ರಿಸಿದ್ದಾರೆ. ಕೈಗವಸಿನಿಂದ ಹಿಡಿದು ಮಕ್ಕಳ ಆಟಿಕೆಯ ಬುಗುರಿಯಂತಹ ಚಕ್ರದವರೆಗೆ ಹಲವು ಆಕಾರಗಳನ್ನು ರೂಪಿಸಿದ್ದಾರೆ. ಅಲ್ಲದೆ ಶಾಯಿಯಲ್ಲಿ ಬೇರೆ ಬೇರೆ ಬಣ್ಣವನ್ನು ಸೇರಿಸಬಹುದಂತೆ. ಇದನ್ನ ಲೇಸರ್ ಬಳಸಿ ಗಟ್ಟಿ ಮಾಡಬಹುದಾದರೂ ಕೂಡ ಅದು ಬಹಳ ತೆಳುವಾದ ವಸ್ತುಗಳನ್ನು ರೂಪಿಸುವುದಕ್ಕಷ್ಟೇ ಉಪಯೋಗ ಆಗುತ್ತೆ. ಆದರೆ ಅದಕ್ಕಿಂತಲೂ ದಪ್ಪದ ವಸ್ತುಗಳು ಬೇಕು ಅಂದರೆ ಅಲ್ಟ್ರಾಸೌಂಡ್ ಅನ್ನು ಬಳಸಬಹುದು. 3 ಸೆಂಟಿಮೀಟರ್ ದಪ್ಪದ ವಸ್ತುಗಳನ್ನು ಕಟ್ಟಲು ತುಸು ಆಳವನ್ನು ಮುಟ್ಟುವಂತಹ ಅಲ್ಟ್ರಾಸೌಂಡ್ ಬೇಕೇ ಬೇಕು ಅಂತಾರೆ ಜಾಂಗ್ ಮತ್ತು ಯಾಪ್. ಇದಿಷ್ಟು ಮಾಡಿದ್ದಷ್ಟೇ ಅಲ್ಲ, ಹಂದಿಯ ಅಂಗಗಳನ್ನು ತೆಗೆದು ಅವುಗಳೊಳಗೆ ಈ ಶಾಯಿಯನ್ನು ಚುಚ್ಚಿದ್ದಾರೆ. ಆಮೇಲೆ ಹೊರಗಿನಿಂದ ಅಲ್ಟ್ರಾಸೌಂಡ್ ಅಲೆಗಳನ್ನು ನಿರ್ದಿಷ್ಟ ಆಕಾರದಲ್ಲಿ ಅದರ ಮೇಲೆ ಬೀಸಿದ್ದಾರೆ. ಹೀಗೆ ಅಂಗಗಳ ಒಳಗೆ ಬೇರೆ ಬೇರೆ ಆಕೃತಿಗಳನ್ನು ಇವರು ಮುದ್ರಿಸಿದ್ದಾರಂತೆ. ಮಾಂಸದ ಒಳಗೆ ಮೂಳೆಯ ಆಕೃತಿ, ಮೂತ್ರಪಿಂಡದ ಒಳಗೆ ಹೃದಯದ ಆಕಾರದ ಜೆಲ್ಲಿ, ಲೀವರಿನ ಅಂಗಾಂಶದ ಒಳಗೆ ಜೇನುಗೂಡಿನ ಆಕೃತಿಯ ಕೋಣೆಗಳನ್ನ ಇವರು ಮುದ್ರಿಸಿ ಪ್ರದರ್ಶಿಸಿದ್ದಾರೆ. ಹೀಗೆ ಈ ಸೋನೋಶಾಯಿಯ ಸಾಮರ್ಥ್ಯವನ್ನ ಇವರು ಪ್ರದರ್ಶಿಸಿದ್ದಾರೆ. ಮುಂದೆ ಅಂಗಗಳನ್ನು ದುರಸ್ತಿ ಮಾಡಬೇಕಾದ್ರೆ ಅವನ್ನ ಕತ್ತರಿಸದೆ, ತುಂಡರಿಸದೆ, ಛೇದಿಸದೆಯೇ ನೇರವಾಗಿ ಬೇಕಾದ ಕಡೆಗೆ ಜೀವಕೋಶಗಳು ತುಂಬಿರುವ ಈ ದ್ರವವನ್ನ ಅಥವಾ ಇಂತಹ ದ್ರವಗಳನ್ನ ಚುಚ್ಚಿ ಅಲ್ಲಿಯೇ ಗಟ್ಟಿಯಾಗಿಸಿ ಹೊಸ ಭಾಗವನ್ನು ಸೃಷ್ಟಿಸುವುದೂ ಸಾಧ್ಯ ಎನ್ನುವುದು ಇವರ ತರ್ಕ. ಕಾದು ನೋಡೋಣ ಈ ಶಬ್ದಶಾಹಿ ಎಷ್ಟರವರೆಗೆ ಬೆಳೆಯುತ್ತದೆ ಅಂತ. ಇದು ನಿಮಗ್ ಗೊತ್ತಾ, ಪಕ್ಷಿಗಳಿಗೆ ಆಪತ್ತು ಹೆಚ್ಚಾಗಿದೆ ಅಂತೆ. ಮನುಷ್ಯ ಅನ್ನೋ ಜೀವಿ ಈ ಪ್ರಪಂಚದ ಮೇಲೆ ಕಾಣಿಸಿಕೊಂಡ ಆಮೇಲೆ 126,000 ವರ್ಷಗಳು ಕಳೆದಿವೆ. ಅಷ್ಟರಲ್ಲಿ 1,500ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳ ಕಾಡೆಯಾಗಿವೆ ಅಂತೆ. 1,480 ದ್ವೀಪಗಳಲ್ಲಿ ಇದ್ದ ಹಕ್ಕಿಗಳು ಯಾರಾದರೂ ಅದನ್ನ ಕಾಣೋದಕ್ಕೂ ಮೊದಲೇ ಮಾಯವಾಗಿ ಹೋಗಿವೆ. ಅವುಗಳ ಫಾಸಿಲ್ ಆದರೂ ಸಿಗುತ್ತಾ ಅಂತಂದ್ರೆ ಫಾಸಿಲ್ ಆಗೋಷ್ಟು ಸಮಯ ಕಳೆಯೋದಕ್ಕೂ ಮುನ್ನಾನೆ ಅವೆಲ್ಲವೂ ನಾಶ ಆಗಿಬಿಟ್ಟಿದೆ ಅನ್ನುತ್ತೆ ಇತ್ತೀಚಿನ ಒಂದು ಸಂಶೋಧನೆ.
2: ಬಸ್ರಿನ ಬವಣೆಯ ಗುಟ್ಟು. ಬಸ್ರಾಗುವುದಂದ್ರೆ ಅದ್ ಬವಣೆ. ಸ್ತ್ರೀಯರಿಗೆ ಬಂದ ಹೊರೆ ಎನ್ನುವುದು ಉಂಟು. ಅದರಲ್ಲಿಯೂ ಬಸ್ರಿನ ಆರಂಭದ ದಿನಗಳಲ್ಲಿ ತೋರುವ ವಾಕರಿಕೆ ಇನ್ನು ದೊಡ್ಡ ಬವಣೆ. ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಹೆಣ್ಣು ಬಸ್ರಿ ಆಗಿದ್ದಾರೆ ಅಂದ್ರೆ ವಾಂತಿ ಮಾಡ್ಕೊಳ್ಳೇಬೇಕು. ಇದು ನಿಜವೇ. ವಾಂತಿ ಆಗುವುದು ಬಸ್ರಿನ ಲಕ್ಷಣಗಳಲ್ಲಿ ಒಂದು. ಬೆಳಗ್ಗೆ ಎದ್ದ ಕೂಡಲೇ ಆಗುವ ವಾಂತಿ, ಊಟ ಮಾಡಿದ ಕೂಡಲೇ ಆಗುವಂತಹದ್ದು, ಕೆಲವೇ ದಿನಗಳ ಹಿಂದೆ ಬಹಳ ಮೆಚ್ಚಿ ಗಡದ್ದಾಗಿ ಸೇವಿಸಿದಂತಹ ಆಹಾರ ಪಾನಿಗಳು ಕೂಡ ವಾಕರಿಕೆ ತರಿಸಬಹುದು. ಕೆಲವರಿಗಂತೂ ಈ ವಾಕರಿಕೆ ತಡೆಯಲಾಗದಷ್ಟು ಆಗ್ತದೆ. ಬೆಳೆಯುತ್ತಿರುವ ಮಗುವಿಗೂ ತಾಯಿಗೂ ತಕ್ಕ ಪೋಷಣೆ ಸಿಗದಂತೆಯೂ ಮಾಡಿಬಿಡುತ್ತದೆ. ಇನ್ ಕೆಲವರಲ್ಲಿ ಇದು ದೇಹದ ನೀರನ್ನೆಲ್ಲ ಕಳೆಯುವಷ್ಟು, ಅಂದರೆ ಕಾಲರ ರೋಗ ಬಂದಷ್ಟೇ ತೀವ್ರವಾಗಿ ಕಾಣಿಸಿಕೊಂಡು ದೇಹವನ್ನ ದಣಿಸಿಬಿಡಬಹುದು. ಬಸರಿನ ಈ ಅತಿವಾಂತಿಯಿಂದಾಗಿಯೇ ಅಪರೂಪಕ್ಕೆ ಕೆಲವರು ಮರಣಪ್ಪಿದ್ದೂ ಉಂಟು. ಇಂತಹ ವಾಂತಿ ಬಾರದಂತೆ ತಡೆಯಬಹುದೇ? ತಡೆಯಬಹುದಂತೆ. ಗರ್ಭಿಣಿಯರಲ್ಲಿ ವಾಂತಿಯಾಗಲು ಕಾರಣವೆನಿಸಬಹುದಾದ ಪ್ರೋಟೀನ್ ಒಂದನ್ನು ಗುರುತಿಸಲಾಗಿದೆ. ಇದನ್ನು ಬಳಸಿಕೊಂಡು ಬಸುರಿಯರ ಬವಣೆಯನ್ನು ಕಡಿಮೆ ಮಾಡಬಹುದು ಎನ್ನುತ್ತದೆ ನೇಚರ್ ಪತ್ರಿಕೆ. ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ MRC ವೆಲ್ಕಮ್ ಚಯಾಪಚಯ ರೋಗಗಳ ಸಂಶೋಧನಾ ಕೇಂದ್ರದ ವರಾಹಿಲಿ ಮತ್ತು ಸಂಗಡಿಗರು ಹೀಗೊಂದು ಸಂಶೋಧನೆಯನ್ನ ಮಾಡಿದ್ದಾರಂತೆ. ಬಸುರಿನಲ್ಲಿ ವಾಂತಿಗೆ ಆ ಸಂದರ್ಭದಲ್ಲಿ ದೇಹದಲ್ಲಿರುವ ವಿವಿಧ ಹಾರ್ಮೋನ್ಗಳ ಪ್ರಮಾಣದಲ್ಲಿ ಆಗುವ ಏರುಪೇರು ಎಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಇದಲ್ಲದೆ ಗರ್ಭದಲ್ಲಿರುವ ಭ್ರೂಣ ಬಲಿಯುತ್ತದೆ ಅಂತೆ. ಅದು ತಾಯಿಯ ಜೊತೆಗೆ ಹೋರಾಟಕ್ಕೆ ಇಳಿಯುತ್ತದೆ. ತಾಯಿಯು ಅದನ್ನು ತನ್ನ ದೇಹದೊಳಗಿರುವ ಪರಕೀಯ ವಸ್ತು ಎಂದುಕೊಳ್ತದೆ. ಇದರ ಫಲವಾಗಿ ತಾಯಿಯ ದೇಹಕ್ಕೆ ತನ್ನ ಪರಿಚಯ ಸಿಗದಂತೆ ಅಥವಾ ಗುರುತು ಸಿಕ್ಕಿದ್ರು ವೈರಸ್ ಬ್ಯಾಕ್ಟೀರಿಯಾಗಳಂತಹ ಪರಕೀಯರನ್ನು ಹೊರದಬ್ಬುವಂತೆ ತನ್ನನ್ನು ಹೊರಗೆ ದಬ್ಬದಂತೆ ರಕ್ಷಿಸಿಕೊಳ್ಳಲು ಭ್ರೂಣ ತಾಯಿಯ ರೋಗ ರಕ್ಷಣಾ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುತ್ತದೆ. ತಾಯಿ ಭ್ರೂಣಗಳ ನಡುವಿನ ಈ ಮುಸುಕಿನೊಳಗಿನ ಗುದ್ದಾಟದಂತಹ ಸ್ಪರ್ಧೆಯ ಒಂದು ಸೂಚಿಯೇ ಈ ವಾಂತಿ ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ. ಬಸುರಿಯರಲ್ಲಿ ವಾಂತಿಗೆ ಮೂಲವೇನು ಎಂಬ ಕಾರಣವನ್ನು ವರಾಹಿಲಿ ತಂಡ ಬಹಳಷ್ಟು ವರ್ಷಗಳಿಂದ ಹುಡುಕುತ್ತಿದೆ. 2 ವರ್ಷಗಳ ಹಿಂದೆ ಈ ಬಗ್ಗೆ ಒಂದು ಸುಳ್ಳು ಸಿಕ್ಕಿತು. GT15 ಎನ್ನುವ ಹಾರ್ಮೋನು ಇದಕ್ಕೆ ಕಾರಣವಿರಬಹುದು ಎಂಬ ಸುಳಿವು ಸಿಕ್ಕಿತು. ಈ ಹಾರ್ಮೋನ್ ಬೆಳವಣಿಗೆಗೆ ಸಂಬಂಧಿಸಿದ್ದು ಮೆದುಳಿನಲ್ಲಿರುವ ಬ್ರೈನ್ ಸ್ಟೆಮ್ ಎನ್ನುವ ಭಾಗವನ್ನು ಪ್ರಭಾವಿಸುತ್ತದೆ. ಬ್ರೈನ್ ಸ್ಟೆಮ್ ದೇಹದ ಸಮತೋಲನವನ್ನು ಹಾಗೂ ತನ್ಮೂಲಕ ವಾಕರಿಕೆಯನ್ನು ನಿಯಂತ್ರಿಸುವ ಭಾಗ. ಹೀಗಾಗಿ ಈ GD15 ಬಸುರಿಯರಲ್ಲಿರುವ ವಾಂತಿಗೆ ಮೂಲವಾಗಿರಬಹುದು ಎನ್ನುವ ಅನುಮಾನವಿತ್ತು. ಅದು ಈಗ ಕೇವಲ ಅನುಮಾನವಾಗುಳಿದಿಲ್ಲ. ವರಾಹಿಲಿ ಅವರ ತಂಡ ನಡೆಸಿದ ಸಂಶೋಧನೆಗಳ ಪ್ರಕಾರ ಅತಿ ವಾಂತಿಯ ಲಕ್ಷಣಗಳನ್ನು ತೋರುವ ಮಹಿಳೆಯರ ರಕ್ತದಲ್ಲಿ GD15 ಪ್ರಮಾಣಕ್ಕೂ ವಾಂತಿಗೂ ಸಂಬಂಧವಿದೆ ಎಂದು ತೋರಿಸಿದರು. ಬಸುರಿ ಅಲ್ಲದ ಮಹಿಳೆಯರಲ್ಲಿ GD15 ಪ್ರಮಾಣ ಹೆಚ್ಚಿದ್ದಷ್ಟು ಮುಂದೆ ಅವರು ಬಸುರಾದಾಗ ವಾಂತಿಯ ಸಂಕಟ ಕಡಿಮೆ ಎಂದು ತಿಳಿದು ಬಂದಿತ್ತು. ಇದೇ ಸುಳಿವಿಡುವುದು ಇವರು ಇನ್ನೂ ಹೆಚ್ಚಿನ ಪರೀಕ್ಷೆಗಳನ್ನು ನಡೆಸಿದ್ದಾರೆ. ವಾಂತಿ ಹೆಚ್ಚಿರುವ ಮಹಿಳೆಯರಲ್ಲಿ ಈ GD15 ಪ್ರೋಟೀನ್ಗೆ ಹೆಚ್ಚು ಸೂಕ್ಷ್ಮ ಸಂವೇದನವಾಗಿರ್ತಾರಂತೆ. ಅಂದರೆ ಬಸುರಾದಾಗ ಈ ಹಾರ್ಮೋನಿನ ಪ್ರಮಾಣ ಸ್ವಲ್ಪ ಹೆಚ್ಚಿದ್ದರೂ ವಾಂತಿ ಮಾಡ್ಕೊಳ್ತಾರೆ. ಇದೊಂದು ವೈರುಧ್ಯ ಎನಿಸಿತು. ಬಸುರಿಯಾಗಿಲ್ಲದಾಗ ಹಾರ್ಮೋನ್ ಹೆಚ್ಚಿದ್ದರೆ ವಾಂತಿ ಆಗದೇ ಇರುವುದು, ಬಸುರಿ ಆದಾಗ ಅದು ಹೇಗೆ ಉಲ್ಟಾಗುತ್ತದೆ? ಹಿಂದಿಯರು ಹೇಳುವ ಹಾಗೆ ಉಲ್ಟಿಗೆ ಕಾರಣವಾಗುತ್ತದೆ. ಇದನ್ನ ವರಾಹಿಲಿ ತಂಡ ಈಗ ಸ್ಪಷ್ಟಪಡಿಸಿದೆ. ವರಾಹಿಲಿ ತಂಡ ಸುಮಾರು 300 ಬಸುರಿ ಮಹಿಳೆಯರ ರಕ್ತ ಪರೀಕ್ಷೆ ನಡೆಸಿತು. ಅವರ ರಕ್ತದಲ್ಲಿರುವ GD15 ಪ್ರಮಾಣವನ್ನು ಅತ್ಯಂತ ನಿಖರವಾದ ಪರೀಕ್ಷೆಯಿಂದ ಅಳೆಯಿತು. ಈ ಮಹಿಳೆಯರಲ್ಲಿ ವಾಂತಿ ಹೆಚ್ಚು ಎಂದು ಹೇಳಿದ್ದವರ ರಕ್ತದಲ್ಲಿ GD15 ಪ್ರಮಾಣ, ವಾಂತಿ ಕಡಿಮೆ ಎಂದು ವರದಿ ಮಾಡಿದ್ದ ಮಹಿಳೆಯರ ರಕ್ತದಲ್ಲಿ ಇರುವುದಕ್ಕಿಂತ ಸಾಕಷ್ಟೇ ಹೆಚ್ಚೇ ಇತ್ತು. ಇಷ್ಟಕ್ಕೆ ಸಮಾಧಾನಗೊಳ್ಳಲಾದ ವರಾಹಿಲಿ ತಂಡ ಇನ್ನು 56 ಮಹಿಳೆಯರನ್ನು ಪರೀಕ್ಷಿಸಿದೆ. 3.5 ತಿಂಗಳ ಬಸುರಿನ ಈ ಮಹಿಳೆಯರಲ್ಲಿ ಅತಿ ಹೆಚ್ಚು ವಾಂತಿಗೊಳಗಾದ ಬಸುರಿಯರ ರಕ್ತದಲ್ಲಿ GD15 ಪ್ರಮಾಣ ಅತಿಯಾಗಿಯೇ ಇತ್ತು. ಈ ಅಧಿಕವಾದ GD15 ಮೂಲವನ್ನು ಪತ್ತೆ ಮಾಡಲು ಇವರು ಇನ್ನೊಂದು ಪರೀಕ್ಷೆಯನ್ನು ನಡೆಸಿದರು. ರಕ್ತದಲ್ಲಿರುವ GD15 ಹಲವು ಬಗೆಗಳಿರುತ್ತವೆ. ಇದು ತಾಯಿ ಹಾಗೂ ಮಗುವಿನ ತಳಿ ಮಾಹಿತಿಯಲ್ಲಿನ ವ್ಯತ್ಯಾಸಗಳಿಂದ ಉಂಟಾಗುತ್ತದೆ. ಹೀಗೆ ಭ್ರೂಣದ ತಳಿಗುಣ ಸ್ವಲ್ಪ ಬೇರೆ ಇರುವಂತಹ ಬಸುರಿಯರ ರಕ್ತದಲ್ಲಿ ಇರುವ GD15 ಪ್ರಮಾಣವನ್ನು ಇವರು ಅಳೆದರು. ಇದರಲ್ಲಿ ತಾಯಿಯದ್ದೆಷ್ಟು ಭ್ರೂಣದ್ದೆಷ್ಟು ಎಂದು ಪತ್ತೆ ಮಾಡಲು ಒಂದು ವಿಧಾನವನ್ನು ರೂಪಿಸಿದರು. ಹೀಗೆ ತಾಯಿ ಮತ್ತು ಭ್ರೂಣದ GD15 ಪ್ರತ್ಯೇಕಿಸಿದಾಗ ತಾಯಿಯ GD15 ಪ್ರಮಾಣ 1% ಕಡಿಮೆ ಇತ್ತು. ಅದರಲ್ಲಿಯೂ ಮೊದಲ 2 ತಿಂಗಳ ತಾಯಿಯ GD15 ಹೆಚ್ಚಿದ್ದರೂ 3ನೇ ತಿಂಗಳಾಗುತ್ತದಂತೆ ಭ್ರೂಣದ GD15 ಹೆಚ್ಚುವುದು ಕಂಡಿತ್ತು. 3ನೇ ತಿಂಗಳಿನ ನಂತರ ವಾಂತಿ ಲಕ್ಷಣಗಳು ಬಿರುಸಾಗುತ್ತವೆ ಅಷ್ಟೆ. GD15 ಹಲವು ಬಗೆಯ ರೂಪಗಳಿವೆ ಎಂದು ತಿಳಿದಿದೆ ಅಷ್ಟೆ. ಅದರಲ್ಲಿ ಕೆಲವು ರೂಪಗಳಿಗೆ ಬಸುರಿಯರು ಹೆಚ್ಚು ಸ್ಪಂದಿಸುವುದರಿಂದ ಅಂತಹವರಲ್ಲಿ ವಾಂತಿ ಹೆಚ್ಚು. ಆದ್ದರಿಂದ ತಾಯಿಯನ್ನು ಬಸರಾಗುವ ಮೊದಲೇ GD15 ಆ ಸೂಕ್ಷ್ಮ ಬಗೆಯನ್ನು ಚುಚ್ಚಿ ವಾಂತಿಯನ್ನು ತಡೆಯುವಂತೆ ಸಿದ್ಧಪಡಿಸಬಹುದು ಎಂಬುದು ಇವರ ತರ್ಕ. ಇಂತಹ ತಾಯಂದಿರ ರಕ್ತದಲ್ಲಿ ಬಸರಾಗುವುದಕ್ಕೂ ಮೊದಲೇ GD15 ನ ಪ್ರಮಾಣ ಕಡಿಮೆ ಇರುತ್ತದೆ. ಹೀಗಾಗಿ ಅವರಿಗೆ ಅದನ್ನು ಎದುರಿಸುವ ಸಾಮರ್ಥ್ಯ ಕಡಿಮೆ ಎನ್ನುವುದು ಇವರ ತರ್ಕ. ಹಾಗಿದ್ದರೆ GD15 ನ ಪ್ರಮಾಣವನ್ನು ನಿಯಂತ್ರಿಸಿ ವಾಂತಿಯನ್ನು ತಡೆಯಬಹುದೇ? ಇದನ್ನು ಮನುಷ್ಯರಲ್ಲಿ ಅಲ್ಲದಿದ್ದರೂ ಇಲಿಗಳಲ್ಲಿ ಪರೀಕ್ಷಿಸಿದ್ದಾರೆ. ಇಲಿಗಳಲ್ಲಿಯೂ GD15 ಹಾರ್ಮೋನ್ ಇದೆ, ಆದರೆ ಅದು ಅಲ್ಲಿ ಆಹಾರ ಸೇವನೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಹೆಚ್ಚು GD15 ಇದ್ದಾಗ ಇಲಿಗಳು ಹೊಟ್ಟೆ ತುಂಬಿದಂತೆ ಆಹಾರವನ್ನು ದೂರವಿಡುತ್ತದೆ, ಕಡಿಮೆ ಇದ್ದಾಗ ಹೆಚ್ಚು ಆಹಾರ ಸೇವಿಸುತ್ತವೆ. ಇಂತಹ ಇಲಿಗಳಿಗೆ ಮನುಷ್ಯರಿಂದ ತೆಗೆದ GD15 ಪ್ರೋಟೀನ್ ಅನ್ನು ಚುಚ್ಚಿ ರಕ್ತದಲ್ಲಿ ಅದರ ಪ್ರಮಾಣ 10 ಪಟ್ಟು ಹೆಚ್ಚಾಗುವಂತೆ ಮಾಡಿ ನೋಡಿದ್ದಾರೆ. ಹೀಗೆ ಮೊದಲೇ GD15 ಅನ್ನು ಚುಚ್ಚಿದ ಇಲಿಗಳಿಗೆ ಇನ್ನೊಮ್ಮೆ ಅದೇ ಹಾರ್ಮೋನ್ ಅನ್ನು ಚುಚ್ಚಿದಾಗ ಅವು ಆಹಾರ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಲಿಲ್ಲ. ಆದರೆ ಮೊದಲು ಒಮ್ಮೆ GD15 ಕೊಡದ ಇಲಿಗಳು ಆಹಾರವನ್ನು ಕಡಿಮೆ ಸೇವಿಸುವುದು ಇದು ಭ್ರಮೆಯಿಲ್ಲ ಎನ್ನುವುದನ್ನು ಪರೀಕ್ಷಿಸಿದರು. GD15ಗೆ ಪ್ರತಿಕ್ರಿಯಿಸದ ತಳಿಯನ್ನು ಹೀಗೆ ಪರೀಕ್ಷಿಸಿದ್ದಾರೆ. ಈ ಇಲಿಗಳಿಗೆ GD15 ಅನ್ನು ಚುಚ್ಚಿದಾಗ ಅವು ಉಪವಾಸ ಕೂಡ ಮಾಡಲಿಲ್ಲ, ತೂಕ ಕಳೆದುಕೊಳ್ಳಲೂ ಇಲ್ಲ. ಅಂದರೆ ರಕ್ತದಲ್ಲಿ GD15 ನ ಪ್ರಮಾಣ ಹೆಚ್ಚಿದ್ದರಿಂದಲೇ ಅವು ಉಪವಾಸ ಮಾಡಿದ್ದವು ಎಂಬುದು ಸ್ಪಷ್ಟ. ಇಂತಹ ತಂತ್ರವನ್ನು ಅತಿಯಾಗಿ ವಾಂತಿ ಮಾಡಿಕೊಳ್ಳುವ ಬಸುರಿಯರಿಗೆ ಚಿಕಿತ್ಸೆ ನೀಡಲು ಬಳಸಬಹುದೇ? ಇದು ಇವರ ಪ್ರಶ್ನೆ. ಹೈಪರ್ ಎಮೆಸಿಸ್ ಗ್ರಾವಿಡ ಎಂದು ಈ ಕಾಯಿಲೆಯನ್ನು ಕರೆಯುತ್ತಾರೆ. ಇಂತಹ ಬಸುರಿಯರ ರಕ್ತವನ್ನು ಪರೀಕ್ಷೆ ಮಾಡುವಾಗಲೇ ಅವರಲ್ಲಿ ಈ ಹಾರ್ಮೋನಿನ ಪ್ರಮಾಣ ಕಡಿಮೆಯೇ ಎಂದು ಗುರುತಿಸಬಹುದು. ಕಡಿಮೆ ಇದ್ದಲ್ಲಿ GD15 ಹೆಚ್ಚಿಸಿದರೆ ಅನಂತರ ಅವರು ಬಸುರಿಯಾದಾಗ ಹಾರ್ಮೋನಿನ ಪ್ರಮಾಣ ಹೆಚ್ಚಿದ್ದರೂ ಸಂಕಟ ಪಡಬೇಕಾಗಿಲ್ಲ ಎನ್ನುತ್ತಾರೆ ವರಾಹಿಲಿ. ಒಟ್ಟಾರೆ ಬಸುರಿಯರ ಭಾವನೆಯ ಮೂಲ ಈ GD15 ಎನ್ನುವ ಪುಟ್ಟ ಪ್ರೋಟೀನ್ನಲ್ಲಿದೆ ಎನ್ನುವ ಗುಟ್ಟು ಇವರ ಈ ಪ್ರಯೋಗಗಳಿಂದ ಬಯಲಾಗಿದೆ.
1: ವಾರದ ವಿಜ್ಞಾನಿ ಶಕ್ತಿಯ ರೂಪವನ್ನು ತಿಳಿಸಿದವ ಜೇಮ್ಸ್ ಪ್ರೆಸ್ಕಾಟ್ ಜೌಲ್, 19ನೇ ಶತಮಾನದ ಸುಪ್ರಸಿದ್ಧ ಇಂಗ್ಲಿಷ್ ವಿಜ್ಞಾನಿ. ವಿದ್ಯುಕ್ತವಾಗಿ ಓದು ಬರಹ ಕಲಿಯದೇ ಇದ್ರೂ ಪ್ರಯೋಗಶೀಲತೆಯಿಂದ ವಿಜ್ಞಾನಕ್ಕೆ ಅನುಪಮ ಕೊಡುಗೆ ನೀಡಿದಂತಹ ಭೌತ ವಿಜ್ಞಾನಿ. ಅದುವರೆಗೂ ವಿದ್ಯುಚ್ಛಕ್ತಿಯೇ ಬೇರೆ, ಉಷ್ಣಶಕ್ತಿಯೇ ಬೇರೆ, ಯಾಂತ್ರಶಕ್ತಿ ಅರ್ಥಾತ್ ಮೆಕ್ಯಾನಿಕಲ್ ಎನರ್ಜಿ ಅನ್ನುವಂತಹ ಶಕ್ತಿಯೇ ಬೇರೆ ಅಂತ ತಿಳಿದಿದ್ದ ಕಾಲ ಅದು. ಇವೆಲ್ಲ ಶಕ್ತಿಯ ವಿಭಿನ್ನ ರೂಪಗಳು, ಒಂದನ್ನು ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ಅಂತ ನಿರೂಪಿಸಿದ ವಿಜ್ಞಾನಿ ಜೇಮ್ಸ್ ಪ್ರೆಸ್ಕಾಟ್ ಜೌಲ್. ಆತ ಹುಟ್ಟಿದ ದಿನ ಇಂದು December 24. ಜೌಲ್ ಎಂದೇ ಹೆಸರಾದ ಜೇಮ್ಸ್ ಜೌಲ್ ಇಂಗ್ಲೆಂಡಿನ ಸ್ಯಾಲ್ಫರ್ಡ್ ಎಂಬ ಊರಲ್ಲಿ ಹುಟ್ಟಿದ. ಈತನ ತಂದೆ ಬೆಂಜಮಿನ್ ಜೌಲ್ ಅಂದಿನ ಸುಪ್ರಸಿದ್ಧ ಕೈಗಾರಿಕಾ ನಗರವಾದಂತಹ ಮ್ಯಾಂಚೆಸ್ಟರ್ನಲ್ಲಿ ಮದ್ಯ ತಯಾರಕನಾಗಿದ್ದ. ಜೇಮ್ಸ್ ಜೌಲನಿಗೆ ಇಬ್ಬರು ಸಹೋದರರು, ಇಬ್ಬರು ಸಹೋದರಿಯರು ಇದ್ದರು. ಈತನ ತಂದೆ ಸಾಕಷ್ಟು ಶ್ರೀಮಂತ, ಹೀಗಾಗಿ ಜೇಮ್ಸ್ ಯಾವುದೇ ಶಾಲೆಯನ್ನು ಸೇರಬೇಕಾಗಲಿಲ್ಲ. ಮನೆಯಲ್ಲಿಯೇ ಒಂದಿಷ್ಟು ಓದು ಬರಹ ಕಲತ. ಈತನ ಅಣ್ಣ ಹಾಗೂ ತಮ್ಮಂದಿರು ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಅಣ್ಣ ಸಂಗೀತ ಕಲೆಗಳಲ್ಲಿ ಮುಳುಗಿ ಹೋದ, ತಮ್ಮನೂ ಅಷ್ಟೇ. ಹೀಗಾಗಿ ತಂದೆಯ ವ್ಯವಹಾರವನ್ನೆಲ್ಲ ನೋಡಿಕೊಳ್ಳುವ ಹೊಣೆಗಾರಿಕೆ ಜೇಮ್ಸನ ಮೇಲೆ ಬಿದ್ದಿತ್ತು. 20ನೇ ವಯಸ್ಸಿನಲ್ಲಿಯೇ ಮದ್ಯ ತಯಾರಿಸುವ ಕಾರ್ಖಾನೆಯನ್ನ ಈತ ನಡೆಸಲು ಆರಂಭಿಸಿದ. ಅಲ್ಲಿ ಬಳಸುತ್ತಿದ್ದ ಉಗಿ ಯಂತ್ರಗಳ ನಿರ್ವಹಣೆಯ ಕಷ್ಟವನ್ನ ಕಂಡು ಅದರ ಬದಲು ವಿದ್ಯುಚ್ಛಕ್ತಿಯಿಂದ ಚಲಿಸುವಂತಹ ಮೋಟರ್ಗಳನ್ನು ಉಪಯೋಗಿಸಬಾರದೇಕೆ ಎಂದು ಆಲೋಚಿಸಿದ. ಅದನ್ನು ಮಾಡಲು ಸ್ವತಃ ಪ್ರಯೋಗಗಳನ್ನು ಮಾಡಲು ಆರಂಭಿಸಿದ. 1941ನೇ ಇಸವಿಯಲ್ಲಿ ತಂತಿಗಳಲ್ಲಿ ಹರಿಯುವ ವಿದ್ಯುಚ್ಛಕ್ತಿ ತಂತಿಯನ್ನು ಬಿಸಿ ಮಾಡುತ್ತದೆ. ತಂತಿಯಲ್ಲಿ ವಿದ್ಯುತ್ತು ಎಷ್ಟು ಸರಾಗವಾಗಿ ಹರಿಯುತ್ತದೆಯೋ ಅಷ್ಟು ಕಡಿಮೆ ಶಾಖ ಅಲ್ಲಿ ಹುಟ್ಟುತ್ತದೆ. ಇದು ವಿದ್ಯುತ್ತಿನಿಂದ ಶಾಖ ಹುಟ್ಟಿದ್ದರಿಂದ ಶಾಖ ಹಾಗೂ ವಿದ್ಯುತ್ತು ಎರಡೂ ಕೂಡ ಶಕ್ತಿಯ ವಿಭಿನ್ನ ರೂಪಗಳು ಎಂದು ಈತ ಹೇಳಿದ. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಶಕ್ತಿ ಬದಲಾಗುವಾಗ ಒಂದಿಷ್ಟು ನಷ್ಟ ಆದಂತೆ ಕಂಡರೂ ಕೂಡ ಒಟ್ಟಾರೆ ಶಕ್ತಿಯ ಪ್ರಮಾಣ ಒಂದೇ ಇರುತ್ತದೆ ಎಂದು ನಿರೂಪಿಸಿದ. ಇದನ್ನೇ ಕನ್ಸರ್ವೇಷನ್ ನಿಯಮ ಎಂದು ಹೇಳುತ್ತಾರೆ. ಈ ನಿಯಮದ ಸತ್ಯಾಸತ್ಯತೆಯನ್ನು ಅರಿಯುವುದಕ್ಕೆ ಮಾಡಿದಂತಹ ಹಲವಾರು ಪ್ರಯೋಗಗಳು, ಪ್ರಯತ್ನಗಳು ಹೊಸ ಯಂತ್ರ ತಂತ್ರಗಳಿಗೆ ಮೂಲ ಆದವು. ಇಂತಹ ವಿಜ್ಞಾನಿ ಶಾಲೆಗೆ ಹೋಗಲೇ ಇಲ್ಲ ಎನ್ನುವುದು ಅಚ್ಚರಿಯ ವಿಷಯ. ಅವನ ತಂದೆ ಮನೆಯಲ್ಲಿಯೇ ಪಾಠಗಳನ್ನು ಕಲಿಯಲಿ ಎಂದು ಸುಪ್ರಸಿದ್ಧ ವಿಜ್ಞಾನಿ ಜಾನ್ ಡಾಲ್ಟನ್ನನ್ನು ನೇಮಿಸಿದ್ದನಂತೆ. ಆದರೆ ನಡುವೆಯೇ ಡಾಲ್ಟನ್ನನಿಗೆ ಪಾರ್ಶ್ವವಾಯು ಬಡಿದು ಚಲನವಲನಗಳು ಹಾಗೂ ಮಾತು ಕೂಡ ನಿಂತು ಹೋದವು. ಜೇಮ್ಸನ ಮನೆ ಪಾಠ ಅಲ್ಲಿಗೆ ಕೊನೆಯಾಯಿತು. ಹಾಗಿದ್ದು ಕೇವಲ ಪ್ರಯೋಗಗಳಿಂದಲೇ ಹಲವು ಮೂಲಭೂತ ವಿಷಯಗಳನ್ನು ಸಂಶೋಧಿಸಿದ ಜೌಲನ ಪ್ರತಿಭೆ ಮೆಚ್ಚುವಂತಹದ್ದು. ಹೀಗಾಗಿಯೇ ಶಕ್ತಿಯ ಒಂದು ಮಾನಕಕ್ಕೆ ಜೌಲ್ ಎಂದೇ ಹೆಸರನ್ನು ಕೊಟ್ಟಿದ್ದಾರೆ. ಒಂದು ಜೌಲ್ ಎಂದರೆ ಒಂದು ನ್ಯೂಟನ್ ಬಲವನ್ನು ಪ್ರಯೋಗಿಸಿ ಒಂದು ಮೀಟರ್ ದೂರಕ್ಕೆ ಯಾವುದೇ ವಸ್ತುವನ್ನು ದೂಡಲು ಬೇಕಾಗುವ ಶಕ್ತಿ ಅಂತ ಹೇಳಬಹುದು. ಇಂತಹ ಅಜರಾಮರ ವಿಜ್ಞಾನಿ ಜೇಮ್ಸ್ ಪ್ರೆಸ್ಕಾಟ್ ಜೌಲ್ ಹುಟ್ಟಿದ ದಿನ ಇವತ್ತು December 24. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀ ಅಮೋಘವರ್ಷಯ್ಯನ್, ಶ್ರೀಮತಿ ಸಿಂಧು ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ, ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ನೀವು ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಒಂದು ವೇಳೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 432 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟೆಂಪರೇಟ್ ಕ್ಲೈಮೇಟ್, ಕನ್ನಡದಲ್ಲಿ ಸಮತೀತೋಷ್ಣ ವಾಯುಗುಣ, ಉಷ್ಣವಲಯ ಮತ್ತು ಶೀತವಲಯಗಳ ನಡುವೆ ಇರುವ ಸಮತೀತೋಷ್ಣ ಪ್ರದೇಶಗಳಲ್ಲಿ ಕಂಡುಬರುವ ವಾಯುಗುಣ. ಈ ವಾಯುಗುಣವು ಉಷ್ಣವಲಯ ಹಾಗೂ ಶೀತವಲಯಗಳ ವಾಯುರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಇಂಥ ವಾಯುಗುಣ ಪ್ರದೇಶದಲ್ಲಿ 4 ಋತುಗಳನ್ನು ಕಾಣಬಹುದು: ವಸಂತ, ಬೇಸಿಗೆ, ಶರತ್ ಮತ್ತು ಶಿಶಿರ. ಚಳಿಗಾಲದಲ್ಲಿ ಈ ಪ್ರದೇಶಗಳಲ್ಲಿ ಹಕ್ಕಿಗಳಿಗೆ ಮತ್ತು ಇತರ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗುತ್ತದೆ. ಈ ಸಮಯದಲ್ಲಿ ಕಡಲಾಮೆಗಳು, ಹಾವುಗಳು, ಕಪ್ಪೆಗಳು ವಸಂತ ಋತುವಿನ ಆಗಮನದವರೆಗೂ ಶೀತ ನಿದ್ರೆಗೆ ಮೊರೆ ಹೋಗುತ್ತವೆ. ಹಲವು ಹಕ್ಕಿಗಳು ಬೆಚ್ಚಗಿನ ವಾತಾವರಣವನ್ನು ಹುಡುಕಿಕೊಂಡು ಬೇರೆ ಪ್ರದೇಶಗಳಿಗೆ ವಲಸೆ ಹೋಗುತ್ತವೆ. ದಕ್ಷಿಣ ಗೋಳಾರ್ಧದ ಸಮತೀತೋಷ್ಣ ವಲಯ ಹೆಚ್ಚಿನ ಭಾಗದಲ್ಲಿ ಸಾಗರವಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಗೋಳದ ಸಮತೀತೋಷ್ಣ ವಲಯದ ಹೆಚ್ಚಿನ ಭಾಗವನ್ನು ಭೂರಾಶಿಯು ಆಕ್ರಮಿಸಿದೆ. ಸಮತೀತೋಷ್ಣ ವಾಯುಗುಣ ಪ್ರದೇಶಗಳನ್ನು ಬೆಚ್ಚಗಿನ ಮಳೆ ಹೆಚ್ಚಾಗಿ ಬೀಳುವ ಪ್ರದೇಶಗಳು ಮತ್ತು ಶೀತಲ ಪ್ರದೇಶಗಳು ಎಂದು ಎರಡು ವಿಧವಾಗಿ ವಿಂಗಡಿಸಬಹುದು. ಬೆಚ್ಚಗಿನ ಮಳೆ ಹೆಚ್ಚಾಗಿ ಬೀಳುವ ವಾಯುಗುಣವು ಉತ್ತರ ಹಾಗೂ ದಕ್ಷಿಣ ಸಮತೀತೋಷ್ಣ ವಲಯಗಳಲ್ಲಿ ಕಂಡುಬರುತ್ತದೆ. ವಾಯುವ್ಯ ಯುರೋಪ್ ಮತ್ತು ಉತ್ತರ ಅಮೆರಿಕದ ವಾಯುವ್ಯ ಪೆಸಿಫಿಕ್ ಕರಾವಳಿಗಳು ಉತ್ತರ ಸಮತೀತೋಷ್ಣ ವಲಯದ ಬೆಚ್ಚಗಿನ ವಾಯುಗುಣವಿರುವ ಪ್ರದೇಶಗಳು. ದಕ್ಷಿಣ ಚಿಲಿ, ದಕ್ಷಿಣಾಂತ್ಯ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡಿನ ದಕ್ಷಿಣ ದ್ವೀಪ ಮುಂತಾದ ದಕ್ಷಿಣ ಪ್ರದೇಶಗಳಲ್ಲಿ ಬೆಚ್ಚಗಿನ ವಾಯುಗುಣವಿದೆ. ಶೀತಲ ಚಳಿಗಾಲ, ಬೆಚ್ಚಗಿನ ಬೇಸಿಗೆ ಈ ವಾಯುಗುಣದ ವಿಶಿಷ್ಟ. ಇಲ್ಲಿ ಅವಪಾತವು ಮಳೆಯ ದ್ರವ ನೀರು ರೂಪದಲ್ಲಿ ಸುರಿಯುತ್ತದೆ. ಕೆಲವೊಮ್ಮೆ ಧ್ರುವೀಯ ಶೀತವಲಯದ ಗಾಳಿಯು ಈ ಪ್ರದೇಶಗಳಿಗೆ ಬೀಸಿದಾಗ ವಾತಾವರಣವು ಅತ್ಯಂತ ಶೀತಲವಾಗಬಹುದು. ಈ ವಾಯುಗುಣ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗಿ ಬೀಳುವುದರಿಂದ ದಟ್ಟ ಅರಣ್ಯಗಳು ಬೆಳೆದಿವೆ. ಇತ್ತೀಚೆಗೆ ಇಲ್ಲಿ ಅರಣ್ಯಗಳನ್ನು ನಾಶ ಮಾಡಿ ಕೃಷಿ ಭೂಮಿಯನ್ನು ವಿಸ್ತರಿಸಲಾಗುತ್ತಿದೆ. ಪ್ರಪಂಚದಲ್ಲಿ ಉತ್ಪನ್ನವಾಗುವ ಗೋಧಿಯ ಅಧಿಕ ಭಾಗ ಬೆಳೆಯುವುದು ಇದೇ ಪ್ರದೇಶದಲ್ಲಿ. ಶೀತಲ ವಾಯುಗುಣವಿರುವ ಪ್ರದೇಶಗಳೆಂದರೆ ಉತ್ತರ ಸಮತೀತೋಷ್ಣ ವಲಯಗಳಲ್ಲಿರುವ ಪೂರ್ವ ಯುರೋಪ್, ಪೂರ್ವ ಏಷ್ಯಾ, ಈಶಾನ್ಯ ಅಮೆರಿಕದ ಸಂಯುಕ್ತ ಸಂಸ್ಥಾನ. ಈ ವಾತಾವರಣಕ್ಕೆ ಉಪ ಆರ್ಕ್ಟಿಕ್ ವಾತಾವರಣವೆಂತಲೂ ಹೇಳುತ್ತಾರೆ. ಈ ಪ್ರದೇಶಗಳು ಆರ್ಕ್ಟಿಕ್ ಪ್ರದೇಶದ ಸಮೀಪವಿರುವುದೇ ಇದಕ್ಕೆ ಕಾರಣ. ಇಲ್ಲಿ ಚಳಿಗಾಲ ಅತ್ಯಂತ ಶೀತಲವಾಗಿರುತ್ತದೆ, ದೀರ್ಘಕಾಲ ಹಿಮಪಾತವಾಗುತ್ತದೆ. ಆರ್ಕ್ಟಿಕ್ ವಲಯ ಸಮೀಪದಲ್ಲಿರುವ ಉತ್ತರ ಸಮತೀತೋಷ್ಣ ಪ್ರದೇಶಗಳಲ್ಲಿ ಚಳಿಗಾಲ ಉದ್ದಕ್ಕೂ ಭೂಮಿಯು ಮೇಲೆ ಹಿಮದ ಹೊದಿಕೆ ಇರುತ್ತದೆ. ಬೇಸಿಗೆ ಪ್ರಕಾರವಾಗಿರದೆ ಬೇಸಿಗೆಯ ಉಷ್ಣತೆಯು 21°C -26°C ಇರುತ್ತದೆ. ಚಳಿಗಾಲದ ಉಷ್ಣತೆಯು -8°C - -26°C ತಲುಪಬಹುದು. ಇಲ್ಲಿನ ಪ್ರಧಾನ ಸಸ್ಯಗಳೆಂದರೆ ಅರಣ್ಯ ವೃಕ್ಷಗಳು, ಹೆಚ್ಚಿನವು ಉದುರೆಲೆ ವೃಕ್ಷಗಳು. ಇಲ್ಲಿರುವ ನಿತ್ಯ ಹರಿದ್ವರ್ಣ ವೃಕ್ಷಗಳು, ಶಂಕುಧಾರಿ ವೃಕ್ಷಗಳು ಪ್ರಧಾನವಾಗಿರುತ್ತವೆ. ಬೋರಿಲ್ ಅರಣ್ಯವೆಂದು ಕರೆಯಲ್ಪಡುವ ಈ ಅರಣ್ಯಗಳಿಂದ ಉತ್ತಮ ನಾಟಗಳು ದೊರೆಯುತ್ತವೆ. ಹೆಚ್ಚಿನ ಭಾಗ ಸಾಗರಗಳನ್ನೊಳಗೊಂಡಿರುವ ದಕ್ಷಿಣ ಸಮತೀತೋಷ್ಣ ವಲಯದಲ್ಲಿ ಶೀತಲ ವಾತಾವರಣ ಪ್ರದೇಶವು ಕಂಡುಬರುವುದಿಲ್ಲ. ಟೆಂಪರೇಟ್ ಫಾರೆಸ್ಟ್, ಕನ್ನಡದಲ್ಲಿ ಸಮತೀತೋಷ್ಣ ಅರಣ್ಯ. ಸಮತೀತೋಷ್ಣ ವಲಯದಲ್ಲಿ ಹಾಗೂ ಸಮತೀತೋಷ್ಣ ವಲಯದ ವಾತಾವರಣವಿರುವ ಇತರ ಪ್ರದೇಶಗಳಲ್ಲಿ ಕಂಡುಬರುವ ನೈಸರ್ಗಿಕ ಚರ್ಮ ಸಸ್ಯ ಸಮುದಾಯ. ಸಮತೀತೋಷ್ಣ ವಲಯದಲ್ಲಿ ಹಲವು ಬಗೆಯ ಅರಣ್ಯಗಳಿವೆ. ಇವುಗಳಲ್ಲಿ ಮಳೆಕಾಡುಗಳು ಮತ್ತು ಉದುರೆಲೆ ಕಾಡುಗಳು ಮುಖ್ಯವಾದವು. ಟೆಂಪರೇಟ್ ಗ್ಲೇಸಿಯರ್, ಸಮತೀತೋಷ್ಣ ಹಿಮಾನಿ. ಸಮತೀತೋಷ್ಣ ವಲಯದಲ್ಲಿ ಕಂಡುಬರುವ ಹಿಮಾನಿಯ ಮೇಲೆ ಒತ್ತಡ ಹೆಚ್ಚಿದಂತೆಲ್ಲ ಚಳಿಗಾಲದಲ್ಲಿ ಚಳಿಗಾಲವನ್ನು ಹೊರತುಪಡಿಸಿ ಅದರ ದ್ರವನ ಬಿಂದುವು ಕಡಿಮೆಯಾಗಿ ಹಿಮ ಕರಗತೊಡಗುತ್ತದೆ. ಹೀಗಾಗಿ ದ್ರವ ನೀರು ಹಿಮಾನಿಯುದ್ದಕ್ಕೂ ದೊರೆಯುತ್ತದೆ. ತಳಜಾರುವಿಕೆಯಿಂದ ಹಿಮಾನಿಯು ಚಲಿಸುತ್ತದೆ. ಸ್ಕ್ಯಾಂಡಿನೇವಿಯನ್ ಮತ್ತು ಆಲ್ಫ್ನಲ್ಲಿರುವ ಹಿಮಾನಿಗಳು ಸಮತೀತೋಷ್ಣ ಹಿಮಾನಿಗಳು. ಟೆಂಪರೇಟ್ ಗ್ರಾಸ್ಲ್ಯಾಂಡ್, ಸಮತೀತೋಷ್ಣ ಹುಲ್ಲುಗಾವಲು. ಸಮತೀತೋಷ್ಣ ವಾಯುಗುಣವಿರುವ ಬೆಳೆಯುವ ವಿಸ್ತೃತ ಹುಲ್ಲುಗಾವಲು. ಉತ್ತರ ಗೋಳಾರ್ಧದಲ್ಲಿ ಉತ್ತರ ಅಮೆರಿಕ ಮತ್ತು ಯುರೇಷಿಯಾಗಳಲ್ಲಿ ಸಮತೀತೋಷ್ಣ ಹುಲ್ಲುಗಾವಲುಗಳಿವೆ. ದಕ್ಷಿಣ ಗೋಳಾರ್ಧದಲ್ಲಿ ಅರ್ಜೆಂಟೀನಾ, ಪಂಪಾಸ್, ನ್ಯೂಜಿಲ್ಯಾಂಡಿನ ಕ್ಯಾನ್ಬರಿ ಮೈದಾನ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಮತೀತೋಷ್ಣ ಹುಲ್ಲುಗಾವಲುಗಳು ಕಂಡುಬರುತ್ತವೆ. ಈ ವಿಧದ ಹುಲ್ಲುಗಾವಲುಗಳಲ್ಲಿ ಮುಖ್ಯವಾದವು ಪ್ರೇಅರಿ ಮತ್ತು ಸ್ಟೆಪ್. ಪ್ರೇಅರಿ ವೃಕ್ಷಗಳಿಲ್ಲದ ಹುಲ್ಲು ಹಾಸು, ಇದು ಮಧ್ಯ ಅಕ್ಷಾಂಶಗಳಲ್ಲಿ ಬೆಳೆಯುತ್ತದೆ. ಖಂಡದ ಒಳಭೂಮಿಯಲ್ಲಿ ಅರೆ ಶುಷ್ಕ ವಾತಾವರಣವಿರುವ ಪ್ರದೇಶಗಳಲ್ಲಿ ಪ್ರೇಅರಿ ಅಲ್ಲಲ್ಲಿ ಹಂಚಿ ಹೋಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಧ್ಯಭಾಗ ಮತ್ತು ದಕ್ಷಿಣ ಕೆನಡಾದಲ್ಲಿ ಬೆಳೆಯುವ ಪ್ರೇಅರಿ ಹಾಗೂ ಅರ್ಜೆಂಟೈನಾದ ದಕ್ಷಿಣ ಅಮೆರಿಕದ ಪಂಪಾಸ್ಗಳು ವಾಯುಗುಣದಿಂದ ನಿಯಂತ್ರಿಸಲ್ಪಟ್ಟ ಹುಲ್ಲುಗಾವಲುಗಳು. ಕೆಲವೊಂದು ಸಣ್ಣ ಪ್ರೇಅರಿಗಳು ಮಣ್ಣಿನ ಗುಣಲಕ್ಷಣಗಳ ಪರಿಣಾಮದಿಂದ ಅಭಿವೃದ್ಧಿಗೊಂಡವು. ಆರ್ದ್ರ ವಾತಾವರಣವಿರುವ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಹುಲ್ಲುಗಳು ಎತ್ತರವಾಗಿ ಬೆಳೆಯುತ್ತವೆ. ಇಲ್ಲಿ ಮೇಲ್ಮಣ್ಣಿನ ಪದರ ದಪ್ಪವಾಗಿರುತ್ತದೆ ಹಾಗೂ ಜೈವಿಕ ಪದಾರ್ಥಗಳು ಅಧಿಕ ಪ್ರಮಾಣದಲ್ಲಿರುತ್ತವೆ. ಹಾಗಾಗಿ ಹರಡುವ ಕಾಡ್ಕಿಚ್ಚು ಹುಲ್ಲಿನ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಇಲ್ಲಿ ಕಾಡುಕೋಣಗಳಂತಹ ಹಲವು ಸಸ್ಯಹಾರಿಗಳು ಮೇಯುತ್ತವೆ. ತೋಳಗಳು, ಹಲವು ಸರೀಸೃಪಗಳು, ಅನೇಕ ಬಗೆಯ ಕೀಟಗಳು ಇಲ್ಲಿ ವಾಸಿಸುತ್ತವೆ. ಕಡಿಮೆ ಮಳೆ ಬೀಳುವ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಗಿಡ್ಡ ಜಾತಿಯ ಹುಲ್ಲುಗಳು ಬೆಳೆಯುತ್ತವೆ. ಇಲ್ಲಿ ಬೆಳೆಯುವ ಹಲವು ಹುಲ್ಲಿನ ಜಾತಿಗಳು ಬರಗಾಲದಲ್ಲೂ ಬದುಕುಳಿಯಬಲ್ಲವು. ಸುಮಾರು 90% ಪ್ರೇಅರಿಗಳು ಇಂದು ನಾಶವಾಗಿವೆ. ಕೃಷಿ ವಿಸ್ತರಣೆಯೇ ಇದಕ್ಕೆ ಮೂಲ ಕಾರಣ. ಸ್ಟೆಪ್, ವೃಕ್ಷಗಳಿಲ್ಲದ ವಿಶಾಲ ಹುಲ್ಲುಗಾವಲು. ಇಲ್ಲಿ ಅಲ್ಲಲ್ಲಿ ಪೊದರುಗಳು ಬೆಳೆಯುತ್ತದೆ. ಸ್ಟೆಪ್ ಯುರೇಷಿಯಾದ ಅರೆ ಶುಷ್ಕ ಪ್ರದೇಶಗಳಲ್ಲಿ, ವಿಶೇಷವಾಗಿ ರಷ್ಯಾದ ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಸ್ಟೆಪ್ಗಳಲ್ಲಿ ಬೆಳೆಯುವ ಹುಲ್ಲುಗಳು ಪ್ರೇಅರಿ ಹುಲ್ಲುಗಳಿಗಿಂತ ಗಿಡ್ಡವಾಗಿ ಈ ಹುಲ್ಲಿನ ಜಾತಿಗಳೇ ಬೇರೆ. ಆರ್ದ್ರ ಪ್ರದೇಶಗಳಲ್ಲಿ ಹುಲ್ಲಿನ ಹೊದಿಕೆ ನಿರಂತರವಾಗಿರುತ್ತದೆ ಹಾಗೂ ಸಣ್ಣ ಗುಚ್ಛಗಳಲ್ಲಿ ಕಂಡುಬರುತ್ತದೆ. ಶುಷ್ಕ ಪ್ರದೇಶಗಳಲ್ಲಿ ಹುಲ್ಲಿನ ಹೊದಿಕೆ ನಿರಂತರವಾಗಿರುವುದಿಲ್ಲ. ಸಮತೀತೋಷ್ಣ ಹುಲ್ಲುಗಾವಲುಗಳಲ್ಲಿ ವಾರ್ಷಿಕ ಮಳೆ ಸರಾಸರಿ 25-75 ಸೆಂಟಿಮೀಟರ್ಗಳಷ್ಟಿರುತ್ತದೆ. ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಖನಿಜಗಳ ಮೇಲ್ಮೈ ಮಣ್ಣಿನ ಕೆಳಗೆ ಅಂದರೆ ಕೆಳಮಣ್ಣಿನ ಮೇಲ್ಸ್ತರದಲ್ಲಿ ಸಂಗ್ರಹವಾಗಿರುತ್ತದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಖನಿಜಗಳು ಕೆಳಮಣ್ಣಿನ ಕೆಳಸ್ತಾರಗಳಿಗೆ ಚಾಲನೆಗೊಳ್ಳುತ್ತವೆ. ಹುಲ್ಲುಗಾವಲುಗಳಲ್ಲಿ ಜೈವಿಕ ಪದಾರ್ಥಗಳು ಹೆಚ್ಚಾಗಿರುತ್ತವೆ. ಹುಲ್ಲು ಚಳಿಗಾಲದಲ್ಲಿ ಒಣಗುವುದೇ ಇದಕ್ಕೆ ಕಾರಣ. ಹುಲ್ಲಿನ ಬೇರುಗಳು ರೈಸೋಮ್ಗಳು, ಕಾಂಡದ ಬುಡ ಮಣ್ಣಿನ ಕೆಳಪದರಗಳಲ್ಲಿ ದಪ್ಪವಾದ ನಿರಂತರ ಚಾಪೆಯಂತಹ ರಚನೆಯನ್ನುಂಟು ಮಾಡುತ್ತದೆ. ಸಮತೀತೋಷ್ಣ ಅರಣ್ಯಗಳಿಗಿಂತ ಸಮತೀತೋಷ್ಣ ಹುಲ್ಲುಗಾವಲುಗಳ ಉತ್ಪಾದಕತೆ ಹೆಚ್ಚು. ಇಂದು ನೈಸರ್ಗಿಕ ಪ್ರೇಅರಿ ಅಥವಾ ಸ್ಟೆಪ್ ಅಪರೂಪವಾಗುತ್ತಿದೆ. ಹಲವು ಪ್ರದೇಶಗಳು ಅತಿ ಹೆಚ್ಚು ಮೇಯುವಿಕೆಯಿಂದ ನಾಶವಾಗಿವೆ. ಕೃಷಿ ವಿಸ್ತರಣೆಗಾಗಿ ಹೆಚ್ಚಿನ ಪ್ರದೇಶವನ್ನು ಉಳಲಾಗಿದೆ. ಇಂದು ಇವು ಪ್ರಪಂಚದ ಧಾನ್ಯ ಉತ್ಪಾದನೆಯ ಮುಖ್ಯ ಪ್ರದೇಶಗಳಾಗಿವೆ. ಇದರಿಂದಾಗಿ ಶುಷ್ಕ ಕಾಲದಲ್ಲಿ ಅಥವಾ ಬರಗಾಲದಲ್ಲಿ ಈ ಪ್ರದೇಶಗಳು ಸುಲಭವಾಗಿ ಗಾಳಿ ಸವೆತಕ್ಕೆ ತುತ್ತಾಗುವಂತಿವೆ. ಈಗಾಗಲೇ ಹಲವು ಪ್ರದೇಶಗಳು ಧೂಳು ಬೋಗುಣಿ ಡಸ್ಟ್ ಬೌಲ್ಗಳಾಗಿ ವರದಿಯಾಗಿವೆ. ಟೆಂಪರೇಚರ್, ಕನ್ನಡದಲ್ಲಿ ಉಷ್ಣತೆ, ಯಾವುದೇ ವಸ್ತುವಿನ ಉಷ್ಣಮಟ್ಟವನ್ನು ಸೂಚಿಸುವ ಪರಿಮಾಣ. ವಸ್ತುವಿನ ಅಣು, ಪರಮಾಣು ಅಥವಾ ಅಯಾನ್ಗಳ ಚಾಲನ ಶಕ್ತಿಯ ಅಳತೆಯೇ ಉಷ್ಣತೆ. ಉಷ್ಣತೆಯನ್ನು ಅಳೆಯಲು ಎರಡು ಅಳತೆಮಾನಗಳನ್ನು ಬಳಸುತ್ತಾರೆ, ಸೆಲ್ಸಿಯಸ್ ಅಥವಾ ಸೆಂಟಿಗ್ರೇಡ್. ಮಾನವನ್ನು ಅನೇಕ ರಾಷ್ಟ್ರಗಳು ಬಳಸುತ್ತವೆ. ಅಮೆರಿಕ ಸಂಸ್ಥಾನದ ಹಾಗೂ ಬ್ರಿಟನ್ಗಳಲ್ಲಿ ಫ್ಯಾರನ್ಹೀಟ್ ಮಾನವನ್ನು ಬಳಸುತ್ತಾರೆ. 1742 ಸ್ವೀಡನ್ನಿನ ಖಗೋಳಶಾಸ್ತ್ರಜ್ಞರಾದ ಅಂಡರ್ ಸೆಲ್ಸಿಯಸ್ ಅವರು ಸೆಂಟಿಗ್ರೇಡ್ ಮಾನವನ್ನು ರಚಿಸಿದರು. ಇವರು ನೀರಿನ ಘನೀಕರಣ 0°C ಹಾಗೂ ಕುದಿಯುವ ಬಿಂದು 100°C ಗೊತ್ತುಪಡಿಸಿ 0 to 100 ನೂರು ಸಮಭಾಗಗಳನ್ನಾಗಿ ಮಾಡಿದರು. ಸೆಲ್ಸಿಯಸ್ನ ಆವಿಷ್ಕಾರವಾದ ಈ ಸೆಂಟಿಗ್ರೇಡ್ ಮಾನವನ್ನು ಸೆಲ್ಸಿಯಸ್ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1714 ಗೇಬ್ರಿಯಲ್ ಫ್ಯಾರನ್ಹೀಟ್ ಎಂಬ ವಿಜ್ಞಾನಿಯು ರೂಪಿಸಿದ ಉಷ್ಣತೆಯ ಮಾನವೇ ಫ್ಯಾರನ್ಹೀಟ್. ಅಂದು ಉಪ್ಪು ಮತ್ತು ಮಂಜುಗೆಡ್ಡೆ ಐಸ್ಗಳ ಮಿಶ್ರಣದಿಂದ ಗಳಿಸಬಹುದಾಗಿದ್ದ ಕನಿಷ್ಠ ಉಷ್ಣತೆಯನ್ನು ಫ್ಯಾರನ್ಹೀಟ್ನಲ್ಲಿ 0 ಎಂದಿಟ್ಟುಕೊಂಡರು. ನೀರಿನ ಘನೀಕರಣ ಬಿಂದುವಿಗೆ ಕುದಿ ಬಿಂದುವಿಗೆ ಇರುವ ಅಂತರವನ್ನು 100 ಭಾಗ ಮಾಡುವ ಬದಲು 180 ಭಾಗ ಮಾಡಿದರು. ಆಗ ನೀರಿನ ಘನೀಕರಣ ಬಿಂದು 32 ಫ್ಯಾರನ್ಹೀಟ್ ಆಯಿತು. ಈ ತಾಪಮಾನದಲ್ಲಿ ಮಾನವನ ದೇಹದ ಉಷ್ಣತೆ 98.6 ಫ್ಯಾರನ್ಹೀಟ್ ಆಗುತ್ತದೆ. ಈ ಮಾನದಲ್ಲಿ ನೀರಿನ ಕುದಿಯುವ ಬಿಂದು 212 ಫ್ಯಾರನ್ಹೀಟ್. ಫ್ಯಾರನ್ಹೀಟ್ ಮತ್ತು ಸೆಲ್ಸಿಯಸ್ಗಳನ್ನು ಪರಸ್ಪರ ಪರಿವರ್ತಿಸಬಹುದು. ಇದಕ್ಕೆ ಬಳಸುವ ಸೂತ್ರ ಬಹಳ ಸಿಂಪಲ್ಲಾಗಿದೆ. ಎಫ್ ಅಂದರೆ ಫ್ಯಾರನ್ಹೀಟನ್ನು ಕಂಡುಹಿಡಿಯಲು ಸೆಂಟಿಗ್ರೇಡ್ ಮಲ್ಟಿಪ್ಲೈಡ್ ಬೈ 1.8 ಪ್ಲಸ್ 32 ಮಾಡಿದಾಗ ಸೆಂಟಿಗ್ರೇಡು ಫ್ಯಾರನ್ಹೀಟ್ ಆಗುತ್ತದೆ. ಅದನ್ನೇ ರಿವರ್ಸ್ ಮಾಡಿದಾಗ ಸೆಂಟಿಗ್ರೇಡ್ ಫ್ಯಾರನ್ಹೀಟ್ ಆಗಿ ಕನ್ವರ್ಟ್ ಆಗುತ್ತದೆ. ಸೊ ಉಷ್ಣತೆಯನ್ನು ಅಳೆಯುವ ಇನ್ನೊಂದು ಮಾನವೆಂದರೆ ಕೆಲ್ವಿನ್. ಅಂತಾರಾಷ್ಟ್ರೀಯ ಪದ್ಧತಿ SI ಬಳಸುವ ಮಾನವಿದು. ಥರ್ಮೋಡೈನಮಿಕ್ಸ್ ಉಷ್ಣತೆಯ ಮೂಲ ಭೌತಿಕ ಪ್ರಮಾಣವನ್ನು ಕೆಲ್ವಿನ್ ಎಂಬ ಮಾನಗಳಲ್ಲಿ ವ್ಯಕ್ತಪಡಿಸುತ್ತಾರೆ. ಇದು ನಿರಪೇಕ್ಷ ಮಾನ. ಇದನ್ನು ಕಂಡುಹಿಡಿದವರು ಇಂಗ್ಲೆಂಡಿನ ಲಾರ್ಡ್ ಕೆಲ್ವಿನ್. ಈ ಮಾನದಲ್ಲಿ ಉಷ್ಣತೆಯ ಶೂನ್ಯ ಬಿಂದು -273.15°C. ಕರಗಿದ ಮಂಜುಗೆಡ್ಡೆಯ ಉಷ್ಣತೆ 273.15 ಕೆಲ್ವಿನ್. ಇಲ್ಲಿ ಕೆಲ್ವಿನ್ ಎಂದರೆ ಕೆಲ್ವಿನ್ ಮಾನ. ಇಲ್ಲಿಗೆ 432 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 18ನೆಯ ಪದ್ಯ. ಆ ಪದ್ಯ ಹೀಗೆ: ಸೊಗ ಈಸೆ ತೊಟ್ಟ ಪೂದುಡುಗೆ ಮೆಲ್ಲರ್ದೆಯುಳ್ ತಡ ಮಾಡೆ ಗಾಡಿ ದಿಟ್ಟಿಗಳುಳ್ ಅನಂಗರಾಗರಸ ಮುಣ್ಮುವಿ ನಮ್ಮ ನಡೆ ನೋಡಿ ನೋಡಿ ತೊಟ್ಟಗೆ ಕೊಳೆ ಮೇಲೆ ಪಾಯ್ದವಳ ಅಪ್ಪಿದನ ವಿಭೂತನ್ನ ಶಾಪ ಮುಂಬಗೆದೆ ಮಿಳ್ತು ದೇವತೆಯ ಅಳ್ಕರೊಳ್ ಅಳುರ್ಕೆಯಿಂ ಅಪ್ಪುವಂತೆ ಓಲ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಸೊಗೈಸಿ ತೊಟ್ಟ ಪೂದುಡುಗೆ ಮೆಲ್ಲೆದೇಳ್ ತಡಮಾಡೆ ಗಾಡಿ ದಿಟ್ಟಿಗಳುಳ್ ಅನಂಗ ರಾಗರಸಂ ಉಣ್ಮಿನಂ ನಡೆ ನೋಡಿ ನೋಡಿ ತೊಟ್ಟಗೆ ಕೊಳೆ ಮೇಲೆ ಪಾಯ್ದು ಅವಳಂ ಅಪ್ಪಿದಂ ಆ ವಿಭು ತನ್ನ ಶಾಪಮಂ ಬಗೆಯದೆ ಮಿಳ್ತು ದೇವತೆಯ ಅಳ್ಕರೊಳ್ ಅಳುಕೆಯಿಂ ಅಪ್ಪುವಂತೆ ಓಲ್. ಈಗ ಇದರ ವ್ಯಾಖ್ಯಾನವನ್ನು ನಾವು ಗಮನಿಸಬಹುದು. ಸೊಗೈಸೆ ತೊಟ್ಟ ಪೂದುಡುಗೆ, ತೊಟ್ಟಂತಹ ಹೂವಿನ ಉಡುಗೆ ಅಂದರೆ ಅವಳು ಕಂಠದಲ್ಲಿ ಕೈಯಲ್ಲಿ ಮತ್ತು ಸೊಂಟದ ಭಾಗದಲ್ಲಿ ಎಲ್ಲವೂ ಕೂಡ ಬಗೆ ಬಗೆಯ ಹೂವಿನ ಉಡುಗೆಯನ್ನು ಮಾಡಿ ಅಂದರೆ ಆಭರಣವನ್ನು ಮಾಡಿ ತೊಟ್ಟಿದ್ಲು. ಸೊಗೈಸೆ ತೊಟ್ಟ ಪೂದುಡುಗೆ, ಆ ಹೂವಿನ ತೊಡುಗೆ ಅಲಂಕಾರ ಬಹಳ ಸುಂದರವಾಗಿ ಕಾಣುತ್ತಿತ್ತು. ಸೊಗೈಸೆ ತೊಟ್ಟ ಪೂದುಡುಗೆ ಮೆಲ್ಲರ್ದೇಳು ತಡಮಾಡೆ ಗಾಡಿ, ಆತನ ಮೆಲ್ಲರ್ದೇಳು ಅಂದರೆ ಆತನ ಹಗುರವಾದಂಥ ಎದೆಯಲ್ಲಿ ಅದು ಈ ಸೌಂದರ್ಯ ಮೆಲ್ಲಗೆ ತಡಮಾಡೆ ಅಲುಗಾಡುತ್ತಿರಲು ಆಡುತ್ತಿರಲು ಗಾಡಿ ದಿಟ್ಟಿಗಳು ಅಂದರೆ ಗಾಡಿ ಅಂದರೆ ಸೌಂದರ್ಯ, ಸೌಂದರ್ಯವಾದ ಕಣ್ಣುಗಳಲ್ಲಿ ಅನಂಗರ ಆಗರಸಂ ಉಣುಮಿನಂ. ಈ ಗಾಡಿದಿಟ್ಟಿ ಅಂದರೆ ಪಾಂಡುರಾಜನ ದೃಷ್ಟಿ ಅಂದರೆ ಸೌಂದರ್ಯವನ್ನು ಹೀರುವಂತಹ ಪಾಂಡುರಾಜನ ದೃಷ್ಟಿ ಎನ್ನುವುದನ್ನು ಗಮನಿಸಬೇಕು. ಗಾಡಿದಿಟ್ಟಿಗಳು ಅನಂಗರ ಆಗರಸಂ ಉಣುಮಿನಂ, ಶೃಂಗಾರದ ರಸವು ಹೊರಹೊಮ್ಮುವ ಹಾಗೆ ನಡೆ ನೋಡಿ ನೋಡಿ ಕಣ್ಣು ನಾಟುವ ಹಾಗೆ ನೋಡಿ ನೋಡಿ ನಡೆ ನೋಡಿ ನೋಡಿ ಕಣ್ಣು ನಾಟುವ ಹಾಗೆ ನೋಡಿ ನೋಡಿ ತೊಟ್ಟಗೆ ಕೊಳೆ ಬೇಗನೆ ಹಿಡಿಯಲು, ತೊಟ್ಟಗೆ ಕೊಳೆ ಅಂದರೆ ಬೇಗನೆ ಹಿಡಿಯಲು ಮೇಲೆ ಪಾಯ್ದು ಮೇಲೆ ಹಾರಿ ಅವಳನ್ನು ಅಪ್ಪಿದ ಅವಳನ್ನು ಅಪ್ಪಿಕೊಂಡ ಆ ವಿಭು ಆ ರಾಜ ತನ್ನ ಶಾಪವೂ ಬಗೆಯದೆ ಅಂದರೆ ತನಗೆ ಈಗಾಗಲೇ ಬಂದಿರುವಂಥ ಶಾಪವನ್ನು ಕಿಂದ ಮರುಷಿ ಕೊಟ್ಟಂಥ ಶಾಪ ನಿನ್ನ ಹೆಂಡತಿಯನ್ನು ನಿನ್ನ ಕೂಡಿದಾಗಲೇ ನಿನಗೆ ಸಾವು ಬರುತ್ತೆ ಎನ್ನುವಂಥ ಶಾಪವೂ ಬಗೆಯದೆ ಮಿಳ್ತು ದೇವತೆಯಂ ಮೃತ್ಯು ದೇವತೆ ಮಿಳ್ತು ಮೃತ್ಯು ದೇವತೆಂ ಅಳ್ಕರ್ ಅಳುರ್ಕೆಯಾಗಿ ಅಳುರ್ಕೆಯಿಂ ಅಳ್ಕರ್ ಅಳುರ್ಕೆಯಿಂ ಪ್ರೀತಿ ಉಕ್ಕುವ ಹಾಗೆ ಅಪ್ಪುವಂತೆವಳು ಅಂದರೆ ಪ್ರೀತಿ ಉಕ್ಕುವ ಹಾಗೆ ಅವಳನ್ನು ಅಪ್ಪಿದ. ಈ ಪದ್ಯದಲ್ಲಿಯೂ ಕೂಡ ಕಾವ್ಯ ಭಾಷೆಗೆ ಸಂಬಂಧಪಟ್ಟ ನಮ್ಮ ನಿಯಮ ಅನ್ವಯ ಆಗ್ತಾನೆ ಹೋಗ್ತದೆ. ಇಲ್ಲಿ ಕ್ರಿಯಾಪದ ಕಂಡುಬರುವುದಿಲ್ಲ. ಸ್ವಗೈಸೆ ತೊಟ್ಟ ಪೂದೊಡಿಗೆ ಅಲ್ಲಿ ಅಪ್ಪಿದಂ ಆವಿಭೂ ಅಪ್ಪಿದಂ ಎನ್ನುವುದು ವಾಕ್ಯದ ಮಧ್ಯದಲ್ಲಿ ಬಳಕೆ ಆಗ್ತದೆ. ಆನಂತರ ವಿಶೇಷಣಗಳು ನಾಮಪದಗಳು ಒಂದರ ನಂತರ ಒಂದು ಪ್ರಯೋಗ ಆಗ್ತಾನೆ ಹೋಗಿ ಆ ಕ್ರಿಯಾಪದವನ್ನು ಮಸುಳಿಸಿ ಕ್ರಿಯಾಪದವು ಇಲ್ಲದ ಹಾಗೆ ಮಾಡಿ ಆ ಭಾಷೆಗೆ ಒಂದು ಕಾವ್ಯ ಲೇಪನವನ್ನು ತಂದುಕೊಡ್ತವೆ. ಇಲ್ಲಿ ಗಮನಿಸಬೇಕಾದ್ದು ಸೊಗೈಸೆ ತೊಟ್ಟ ಪೂದೊಡಿಗೆ ಈ ಮಾದ್ರಿ ಅವತ್ತು ವಿಶೇಷವಾದ ಹೂವಿನ ಆಭರಣವನ್ನು ತೊಟ್ಟಿದ್ದಳು. ಅದರಿಂದಾಗಿ ಆಕೆ ವನದೇವತೆಯಾಗಿ ಪಾಂಡು ಚಕ್ರವರ್ತಿಯ ಕಣ್ಣಿಗೆ ಕಂಡಳು. ಈ ಸೌಂದರ್ಯವೇ ಆತನ ಹೃದಯದಲ್ಲಿ ಆಳವಾಗಿ ಪರಿಣಾಮವನ್ನು ಬೀರಿತ್ತು ಮತ್ತು ಶೃಂಗಾರ ರಸವೇ ಹೊರಹೊಮ್ಮುವ ಹಾಗೆ ಆಕೆ ಆತ ಅವಳನ್ನು ಕಣ್ಣಿಟ್ಟು ನೋಡಿದ. ನೋಡಿ ತಡೆಯುವುದಕ್ಕೆ ಸಾಧ್ಯ ಆಗದೆ ತಕ್ಷಣವೇ ಆಕೆಯನ್ನು ಹಿಡಿದುಕೊಳ್ಳಬೇಕೆಂದು ಆಕೆಯನ್ನು ಗಟ್ಟಿಯಾಗಿ ತಬ್ಬಿದ. ಆ ತಬ್ಬಿದ ಸಂದರ್ಭದಲ್ಲಿ ತನಗೀಗಾಗಲೇ ಕಿಂದಮ ಋಷಿ ಶಾಪ ಕೊಟ್ಟಿದ್ದಾನೆ, ತನ್ನ ಮೃತ್ಯು ಈಗಾಗಲೇ ಬರುತ್ತದೆ ಎನ್ನುವುದನ್ನು ನೆನಪು ಇಟ್ಟುಕೊಳ್ಳದೆ ಆತ ಮೃತ್ಯುದೇವತೆಯನ್ನು ಅಪ್ಪಿಕೊಳ್ಳುವ ಹಾಗೆ ಅವಳನ್ನು ಅಪ್ಪಿಕೊಂಡ. ಇದು ಪಂಪನ ಅಂದರೆ ಪಾಂಡುರಾಜ ಮಾದ್ರಿಯನ್ನು ಅಪ್ಪಿಕೊಂಡ ಸಂದರ್ಭದಲ್ಲಿ ಪಂಪ ವರ್ಣಿಸುವ ರೀತಿ.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಉಚ್ಚಾರಗಳಲ್ಲಿ ಕೆಲವು ಪದಗಳು ಹೇಗೆ ಆಗಾಗ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ. ಅದೇ ಕನ್ನಡದ ಒಂದೆರಡು ಪದಗಳ ಉದಾಹರಣೆಯನ್ನು ಕೂಡ ಕೊಟ್ಟೆ. ಈಗ ಪುನಃ ಇನ್ನೊಮ್ಮೆ ಹೇಳ್ತೀನಿ ಬೇರೆ ಪದಗಳು ನೋಡಿ. ಶಂಕರ ಮತ್ತು ಶಕುಂತಲ ಇವೆರಡು ಹೆಸರಲ್ಲಿ ನಾವು ಅನುಸ್ವಾರದ ಉಚ್ಚಾರ ಹೇಗೆ ಮಾಡಿದ್ವಿ ಅನ್ನೋದನ್ನು ಗಮನಿಸಿ. ಶಂಕರ ಮುಂದೆ ಕ ಇದೆ, ಅನುಸ್ವಾರದ ಮುಂದೆ ಕ ಇದೆ ಅಲ್ವಾ. ಆ ಕ ಬಂದಿರೋದಕ್ಕೆ ಅದರ ಉಚ್ಚಾರ ಕದ ಕೊನೆಯ ಲೆಟರ್ ಯಾವುದು? ಙ. ಶಂ ಙ, ಅದಕ್ಕೆ ಙ ಉಚ್ಚಾರ ಮಾಡ್ತಿದ್ದೀವಿ ನೋಡಿ. ಶಂಕರ ಙ ಉಚ್ಚಾರ ಮಾಡಿ ಕ ಹೇಳ್ತಾ ಇದ್ದೀವಿ. ಶಕುಂತಲ ಕು ಮುಂದೆ ಅನುಸ್ವಾರ ಇದೆ, ಮುಂದೆ ಅದ್ರ ಮುಂದೆ ತ ಅನ್ನೋ ಲೆಟರ್ ಇದೆ. ತದ ಕೊನೆಯ ಅಕ್ಷರ ಯಾವುದು ಹೇಳಿ? ನ ಅಲ್ವಾ, ಅದಕ್ಕೆ ನೋಡಿ ಶಕುನ್ ನ ಅಂತ ಹೇಳಿ ಅನುಸ್ವಾರನ ಆಮೇಲೆ ತ ಹೇಳ್ತಾ ಇದ್ದೀವಿ. ಸೊ ಅನುಸ್ವಾರ ಈ ಮಧ್ಯದಲ್ಲಿ ಬಂದಾಗ ಮುಂದೆ ಯಾವ ಅಕ್ಷರ ಇದೆ ಅನ್ನೋದ್ರ ಮೇಲೆ ಅದರ ಉಚ್ಚಾರ ಹೇಗೆ ಬದಲಾಯಿಸಬೇಕು ಅನ್ನೋದು ನಮಗೆ ನಿಯಮ ಗೊತ್ತಿಲ್ಲದೆ ಇದ್ದರೂ ನಾವು ಅದನ್ನು ಕಲ್ತು ಬಿಟ್ಟಿದ್ದೀವಿ, ಕರೆಕ್ಟಾಗಿ ಉಚ್ಚಾರ ಮಾಡ್ತೀವಿ. ಅದೇ ರೀತಿ ಇಂಗ್ಲೀಷ್ ಪದಗಳು ಕೂಡ ಇಲ್ಲಿನೂ ಎಷ್ಟೋ ಲೆಟ್ರ್ಗಳಿಗೆ ಯಾಕೆ ಹೀಗೆ ಹೇಳಬೇಕು ಅನ್ನೋ ನಿಯಮ ಇದೆ, ನಮಗದು ಗೊತ್ತಿಲ್ಲ. ಆದರೂ ಉಚ್ಚಾರ ಸರಿಯಾಗಿ ಮಾಡ್ತಿದ್ದೀವಿ. ಈಗ ನಿಯಮ ಹೇಳಿದಾಗ ನಿಮ್ಗೆ ಇನ್ನೊಂಚೂರು ಚೆನ್ನಾಗಿ ಗೊತ್ತಾಗತ್ತೆ ಅನ್ನೋದು ನನ್ನ ಭಾವನೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಸಿ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ವಿ. ಈಗ ಜಿ ಅಕ್ಷರದ ಉಚ್ಚಾರಣೆ ನೋಡೋಣ. ಜಿಗೆ ನಿಮಗೆಲ್ಲ ಗೊತ್ತೇ ಇದೆ, ಕೆಲವೊಮ್ಮೆ ಗ ಅಂತ ಉಚ್ಚಾರ ಆಗುತ್ತೆ, ಕೆಲವೊಮ್ಮೆ ಜ ಅಂತ ಉಚ್ಚಾರ ಆಗುತ್ತೆ. ಒಂದು ಶಬ್ದದ ಕೊನೆಯಲ್ಲಿ ಜಿಇ ಅಕ್ಷರಗಳೇನಾದರೂ ಬಂದರೆ ಅದನ್ನು ಜ ಅಂತ ಉಚ್ಚರಿಸಬೇಕು. ಉದಾಹರಣೆ ಕೊಡ್ಲಾ? ಎ ಜಿಇ ವಾಸ್ ಯುವರ್ ಏಜ್ ಅಂತ, ಏಜ್ ವಯಸ್ಸು. ಇಲ್ಲಿ ಕೊನೆಯಲ್ಲಿ ಜಿಇ ಬಂದಿದೆ, ಅದಕ್ಕೆ ಜ ಅಂತ ಉಚ್ಚಾರ ಆಗಿದೆ. ಅದೇ ರೀತಿ ಇನ್ನೊಂದಷ್ಟು ಪದ ಹೇಳ್ತೀನಿ ನೋಡಿ. ಸಿ ಎ ಜಿಇ ಕೇಜ್, ಪಿ ಎ ಜಿಇ ಪೇಜ್, ಎಸ್ ಎ ಜಿಇ ಸೇಜ್, ಆರ್ ಎ ಜಿಇ ರೇಜ್, ಜಿ ಎ ಯು ಜಿಇ ಗೇಜ್. ಇಲ್ಲೆಲ್ಲ ಕಡೆ ಕೊನೆಯಲ್ಲಿ ಜಿಇ ಅನ್ನೋ ಲೆಟ್ರ್ ಬಂದಿದೆ, ಹಾಗಾಗಿ ಇದು ಜ ಅಂತ ಉಚ್ಚಾರ ಆಗುತ್ತೆ. ಅದೇ ರೀತಿ ಇನ್ನೊಂದಷ್ಟು ಬೇರೆ ರೀತಿಯ ಪದಗಳು ಹೇಳ್ತೀನಿ ನೋಡಿ. ಜಿ ಐ ಎನ್ ಜಿ ಇ ಆರ್ ಜಿಂಜರ್, ಪಿ ಐ ಜಿ ಇ ಒ ಎನ್ ಪಿಜನ್, ಇಮಾಜಿನ್ ಐ ಎಂ ಎ ಜಿ ಐ ಎನ್ ಇ ಇಮಾಜಿನ್, ಜಿ ಐ ಎಸ್ ಟಿ ಜಿಸ್ಟ್, ಜಿ ಇ ಆರ್ ಎಂ ಜರ್ಮ್, ಜಿ ಇ ಎಂ ಜಮ್. ಇಲ್ಲಿ ಎಲ್ಲ ಕಡೆನೂ ಜ ಅಂತಲೇ ಉಚ್ಚಾರ ಮಾಡಿದೆ. ಇನ್ನು ಬಿ ಐ ಜಿ ಬಿಗ್, ಜಿ ಒ ಗೋ, ಜಿ ಐ ವಿ ಇ ಗಿವ್, ಬಿ ಎ ಜಿ ಬ್ಯಾಗ್, ಜಿ ಒ ಎಲ್ ಡಿ ಗೋಲ್ಡ್, ಫಿಂಗರ್ ಎಫ್ ಐ ಎನ್ ಜಿ ಇ ಆರ್, ಹ್ಯಾಂಗ್ ಹಂಗರ್ ಫೊಗೆಟ್. ಇಲ್ಲಿ ಎಲ್ಲ ಕಡೆ ಗ ಅಂತಲೇ ಉಚ್ಚಾರ ಆಗಿದೆ. ಅಂದರೆ ಕೊನೆಯಲ್ಲಿ ಯಾವುದೇ ಅಕ್ಷರದ ಕೊನೆಯಲ್ಲಿ ಜಿ ಇ ಇದ್ರೂ ಗ ಅಂತ ಉಚ್ಚಾರ ಆಗತ್ತೆ. ಕೆಲವೊಮ್ಮೆ ಮೊದಲಲ್ಲಿ, ಕೊನೆಯಲ್ಲಿ, ಮಧ್ಯದಲ್ಲಿ ಎಲ್ಲಿ ಜಿ ಇದ್ರೂ ಸಹ ಅದು ಜ ಅಂತಲೇ ಉಚ್ಚಾರ ಆಗಿದೆ. ಹಾಗಾಗಿ ಜಿ ಲೆಟ್ರಲ್ಲಿ ನಮಗೆ ಅಷ್ಟೊಂದು ಕನ್ಫ್ಯೂಷನ್ ಆಗೋದಿಲ್ಲ. ಇನ್ನು ಎಸ್ ಲೆಟರ್ಗೆ ನಾವು ಹೋಗೋಣ. ಎಸ್ಸಲ್ಲಿ ಮೂರು ರೀತಿಯ ಉಚ್ಚಾರಣೆ ಬರುತ್ತೆ. ಒಮ್ಮೆ ಜ ಅಂತ ಬರುತ್ತೆ, ಒಮ್ಮೆ ಸ ಅಂತ ಬರುತ್ತೆ, ಒಮ್ಮೆ ಶ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಟಿ ಆರ್ ಐ ಬಿ ಇ ಎಸ್, ಇಲ್ಲಿ ಕೊನೆಯಲ್ಲೇ ಎಸ್ ಬಂದಿದೆ. ಟ್ರೈಬ್ಸ್, ಬಿ ಎ ಜಿ ಎಸ್ ಬ್ಯಾಗ್ಸ್, ಇ ಜಿ ಜಿ ಎಸ್ ಎಗ್ಸ್ ಮೊಟ್ಟೆಗಳು, ಏಜಸ್ ರುಪೀಸ್ ಹೀರೋಸ್ ಟಾಯ್ಸ್ ಸ್ಟೋರೀಸ್ ರೇಸ್. ಕೊನೆಯಲ್ಲಿ ಎಲ್ಲ ಎಸ್ ಬಂದರೂ ಅದರ ಉಚ್ಚಾರಣೆ ಸ ಅಂತಲೇ ಆಗುತ್ತೆ. ಯಾವುದಾದ್ರೂ ಶಬ್ದದ ಕೊನೆಯಲ್ಲಿ ಎಫ್ ಪಿ ಕೆ ಇ ಜಿ ಎಚ್ ಟಿ ಪಿಇ ಟಿಇ ಈ ಥರ ಅಕ್ಷರಗಳು ಬಂದರೆ ಎಸ್ನ ಉಚ್ಚಾರಣೆ ಸನೆ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ರೂಫ್ಸ್,

lips, jokes, chips, kites, nights, hopes, ships. ಕೊನೆಯಲ್ಲೇ ಬಂದಿದೆ. ಹಾಗಾಗಿ ನಾವು ಈ ಎಲ್ಲ ನಿಯಮ ಇದೆಯಾ ಅಂತ ನೋಡ್ಬೇಕಂತಾನೆ ಇಲ್ಲ. ಎಫ್ ಪಿ ಕೆ ಇ ಜಿ ಎಚ್ ಟಿ ಪಿ ಇ ಟಿ ಇ ಇವೆಲ್ಲ ಅಕ್ಷರ ಇದೆಯಾ ಅಂತ. ಬಟ್ ಅವು ಇದ್ದು ಕೊನೆಯಲ್ಲಿ ಎಸ್ ಬಂದರೆ ಅದು ಸ ಅಂತಾನೆ ಉಚ್ಚಾರ ಆಗುತ್ತೆ. ಇನ್ನು ಶಬ್ದದಲ್ಲಿ ಎಸ್ ಅಥವಾ ಎಸ್ ಎಸ್ನ ನಂತರ ಐ ಎ ಐ ಒ ಎನ್ ಅಕ್ಷರ ಬಂದರೆ ಅದನ್ನ ಶ ಅನ್ನೋ ಧ್ವನಿಲಿ ಉಚ್ಚಾರ ಮಾಡಬೇಕು. ಅಂದರೆ ಷಟ್ಕೋನ ಶದ ಉಚ್ಚಾರ ಬರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಏಷ್ಯಾ, ಎ ಎಸ್ ಐ ಎ, ಏಷ್ಯಾ, ಪೆನ್ಷನ್, ಸೆಷನ್, ಅಗ್ರೆಷನ್, ಮ್ಯಾನ್ಷನ್, ರಷ್ಯಾ, ಇಲ್ಲೆಲ್ಲ ಷಟ್ಕೋನ ಶದ ಉಚ್ಚಾರ ಬರುತ್ತೆ. ಎಸ್ ಅನ್ನ ನಂತರ ಎಸ್ ಎಸ್ ಐ ಎ ಐ ಒ ಎನ್ ಅಕ್ಷರಗಳು ಬಂದಾಗ. ಅದೇ ರೀತಿ ಟಿಯ ಉಚ್ಚಾರಗಳು ಹೇಗೆಲ್ಲ ಬರುತ್ತೆ ನೋಡೋಣ. ಶ ಚ ಥ ದ ಅನ್ನೋ ಉಚ್ಚಾರನ ಅದು ಕೊಡುತ್ತೆ. ಟಿಯ ನಂತರ ಐ ಎ ಐ ಇ ಐ ಒ ಈ ಥರದ ಅಕ್ಷರಗಳು ಬಂದಾಗ ಅದು ಷಟ್ಕೋನ ಶ ಶ ಅನ್ನೋ ಹಾಗೆ ಉಚ್ಚಾರ ಆಗುತ್ತೆ. ಅದಕ್ಕೊಂದಷ್ಟು ಉದಾಹರಣೆ. ಐ ಎನ್ ಐ ಟಿ ಐ ಎ ಎಲ್ ಏನು ಉಚ್ಚಾರ ಅಂತ ಹೇಳಿ ನೋಡೋಣ. ಐ ಎನ್ ಐ ಟಿ ಐ ಎ ಎಲ್ ಇನಿಷಿಯಲ್. ಶ ಷಟ್ಕೋನ ಶ ಅದ ಉಚ್ಚಾರ ಬರುತ್ತೆ. ಇನಿಷಿಯಲ್ ಪಿ ಒ ಆರ್ ಟಿ ಐ ಒ ಎನ್ ಪಿ ಒ ಆರ್ ಟಿ ಐ ಒ ಎನ್ ಪೋಷನ್. ಪೇಷಂಟ್ ಪ್ರಮೋಷನ್. ಇಲ್ಲಸ್ಟ್ರೇಷನ್ ರೇಷಿಯೋ. ನೋಡಿ ಎಲ್ಲ ಕಡೆ ಐ ಎ ಐ ಇ ಐ ಒ ಅನ್ನೋ ಲೆಟ್ರ್ಗಳು ಬಂದಿದೆ ಟಿಯ ನಂತರ. ಹಾಗಾಗಿ ಇಲ್ಲಿ ಷಟ್ಕೋನ ಶದ ಉಚ್ಚಾರಣೆ ಬರುತ್ತೆ. ಕೆಲವೊಮ್ಮೆ ಚ ಉಚ್ಚಾರ ಬರುತ್ತೆ ಅಂತ ಹೇಳಿದೆ. ಅದಕ್ಕೇನು ನಿಯಮ ನೋಡೋಣವಾ. ಎಸ್ ಲೆಟ್ರ್ನ ನಂತರ ಟಿ ಐ ಒ ಎನ್ ಬಂದರೆ ಯು ಆರ್ ಇ ಬಂದರೆ ಅದು ಚ ಅಂತ ಉಚ್ಚಾರ ಆಗತ್ತೆ. ಎಕ್ಸಾಂಪಲ್ಸ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಕ್ವೆಶನ್ ಕ್ಯೂ ಯು ಇ ಎಸ್ ಟಿ ಐ ಒ ಎನ್ ಕ್ವೆಶನ್. ಇಲ್ಲಿ ಟಿ ಐ ಒ ಎನ್ ಬಂತಲ್ವ ಎಸ್ನ ನಂತರ, ಅದಕ್ಕೆ ಚದ ಉಚ್ಚಾರ ಬಂತು ನೋಡಿ. ಫ್ಯೂಚರ್ ಎಫ್ ಯು ಟಿ ಯು ಆರ್ ಇ ಎಸ್ ಅಷ್ಟೇ ಅಲ್ಲ, ಟಿನ ನಂತರ ಕೂಡ ಯು ಆರ್ ಇ ಬಂದಾಗ ಅದು ಚ ಅಂತಲೇ ಉಚ್ಚಾರ ಆಗುತ್ತೆ. ಅದಕ್ಕೆ ಫ್ಯೂಚರ್. ಕ್ರೀಚರ್ ಸಿ ಆರ್ ಇ ಎ ಟಿ ಯು ಆರ್ ಇ, ಟಿ ಎ ನಂತರ ಯು ಆರ್ ಇ ಬಂತಲ್ವಾ ಅದಕ್ಕೆ ಕ್ರೀಚರ್ ಅಂತಾಯಿತು ನೋಡಿ. ಕಲ್ಚರ್ ಕ್ಯಾಪ್ಚರ್ ನೇಚರ್ ಪಿಕ್ಚರ್. ಇಲ್ಲಿ ಎಲ್ಲ ಕಡೆ ಟಿ ಎ ನಂತರ ಯು ಆರ್ ಇ ಬಂದಿದೆ ಅಥವಾ ಎಸ್ನ ನಂತರ ಟಿ ಐ ಒ ಎನ್ ಬಂದಿದೆ, ಆಗ ಚ ಅಂತ ಉಚ್ಚಾರ ಬರುತ್ತೆ. ಇನ್ನು ಶಬ್ದದಲ್ಲಿ ಟಿ ನಂತರ ಎಚ್ ಬಂದರೆ ಕೆಲವು ಸಲ ತ ಉಚ್ಚಾರಣೆ ಬರುತ್ತೆ, ಕೆಲವು ಸಲ ದ ಉಚ್ಚಾರಣೆ ಬರುತ್ತೆ. ಎಕ್ಸಾಂಪಲ್ಸ್ ಹೇಳ. ಟಿ ಎಚ್ ಐ ಸಿ ಕೆ ಥಿಕ್, ಥ ಅಂತ ಉಚ್ಚಾರ ಬಂತು. ಟಿ ಎಚ್ ಆರ್ ಡಬಲ್ ಇ ಥ್ರೀ. ಥಿನ್ ಥ್ರೆಡ್ ದಿಸ್ ದೆನ್ ದ್ಯಾಟ್ ದೇರ್. ನೋಡಿ ಕೆಲವೊಮ್ಮೆ ತ ಅಂತ ಬಂದರೆ ಕೆಲವೊಮ್ಮೆ ದ ಅಂತ ಉಚ್ಚಾರ ಆಯಿತು. ಇನ್ನು ಕೆಲವು ಸಲ ಟಿ ಎಚ್ ಕನ್ನಡದ ಥದಾಗೆ ಉಚ್ಚಾರ ಆಗುತ್ತೆ. ಥೇಮ್ಸ್ ಟಿ ಎಚ್ ಎ ಎಂ ಇ ಎಸ್ ಟಿ ಎಚ್ ಎ ಎಂ ಇ ಎಸ್ ಥೇಮ್ಸ್. ಟಿ ಎಚ್ ಒ ಎಂ ಎ ಎಸ್ ಥಾಮಸ್ ಟಿ ಎಚ್ ಒ ಎಂ ಎ ಎಸ್ ಥಾಮಸ್. ನೋಡಿ ಕನ್ನಡದಲ್ಲಿ ಥ ಉಚ್ಚಾರ ಮಾಡ್ತೀವಲ್ಲ ಅದೇ ರೀತಿ ಟಿ ಎಚ್ನ ಉಚ್ಚಾರ ಬಂತು. ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ್ದು ಏನಪ್ಪ ಅಂದರೆ ಟಿ ಎಚ್ ಎನ ಕೆಲವು ಮಂದಿ ದ ಅಂತ, ಇನ್ನೊಂದಷ್ಟು ಜನ ದಿ ಅಂತ ಉಚ್ಚಾರ ಮಾಡ್ತಾರೆ. ಸಾಮಾನ್ಯವಾಗಿ ಸ್ವರದಿಂದ ಆರಂಭ ಆಗೋ ಶಬ್ದದಿಂದ ಮೊದಲು ದಿ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ದಿ ಎಗ್ ದಿ ಆನ್ಸರ್. ನೋಡಿ ಎಗ್ಗಲ್ಲಿ ಇ ಆನ್ಸರಲ್ಲಿ ಎ ಎ ಇ ಐ ಒ ಯು ಅಂದರೆ ಓವಲ್ಸ್ ಲೆಟರ್ನ ಪದಗಳು ಮುಂದೆ ಇದ್ದರೆ ಹಿಂದೆ ಟಿ ಎಚ್ ಇ ಬಂದಾಗ ಅದನ್ನು ದಿ ಅಂತ ಹೇಳಬೇಕು. ಇನ್ನು ವ್ಯಂಜನದಿಂದ ಆರಂಭ ಆಗೋ ಶಬ್ದಗಳಲ್ಲಿ ಮೊದಲು ದ ಅಂತ ಹೇಳಲಾಗತ್ತೆ. ಉದಾಹರಣೆಗೆ ದ ಕೈಟ್ ದ ರ್ಯಾಟ್. ಕೈಟಲ್ಲಿ ಕೆ ಲೆಟ್ರ್ ಬಂತು, ರ್ಯಾಟಲ್ಲಿ ಆರ್ ಲೆಟ್ರ್ ಬಂತು. ಇವೆಲ್ಲ ವ್ಯಂಜನಗಳಲ್ವ, ಕಾನ್ಸನೆಂಟ್ಸಿಂದ ಸ್ಟಾರ್ಟ್ ಆಗೋ ಪದಗಳು, ಅದಕ್ಕಲ್ಲಿ ದ ಅಂತ ಹೇಳ್ತೀವಿ. ನಿಮ್ಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇತ್ತು ಅಂದ್ಕೊಳ್ತೀನಿ. ದ ಹೆಡ್ ಮಾಸ್ಟರ್ ಅಂತ ಹೇಳ್ತಾರೆ, ನಾನು ದಿ ಅಂತ ಬಳಸ್ಲಾ ದ ಅಂತ ಬಳಸ್ಲಾ, ಯಾವ್ದು ಹೇಳಿದ್ರೆ ತಪ್ಪಾಗತ್ತೆ ಯಾವ್ದು ಹೇಳಿದ್ರೆ ಸರಿ ಆಗತ್ತೆ ಅನ್ನೋ ಕನ್ಫ್ಯೂಷನಲ್ಲಿ ಒಂದಷ್ಟು ಜನ ಅಂತ ಇದ್ದಿರ್ತೀರ. ಅದಕ್ಕೆ ಕ್ಲಾರಿಟಿ ಸಿಕ್ತು.

0: ಮಾತಾಡ್ತೀವಿ. ಮಾತಾಡ್ತಾ ಮಾತಾಡ್ತಾ ತುಂಬ ಈಸಿಯಾಗಿ ನಾವು ಇಂಗ್ಲೀಷ್ನ ಕೂಡ ಮಾತಾಡೋದಕ್ಕೆ ಕಲಿತೀವಿ. ಹಾಗಾಗಿ ಮುಂದಿನ ಸಂಚಿಕೆವರೆಗೂ ಕಾಯ್ತಾ ಇರಿ, ಇನ್ನಷ್ಟು ಹೇಳೋದಿದೆ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
9: ಓಕೆ,
10: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
9: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
11: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
9: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
12: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ,
13: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100 ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
2: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಏಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಅದ್ದುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ

ಅವರ ಗುಡಿ ಒಂದೈತೆ. ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಒಂಗೆನೆಳ್ಳ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ.

0: ಸುಮ್ಕಿರಿ ಏ ಕುರುಬನ ರಾಣಿ ಅಳ್ಬ್ಯಾಡ್ ಕಣಿ ಸುಮ್ಕಿರಿ ತಳಾಂಗು ತದಿಗಿಣತುಂ ತಳಾಂಗು ತದಿಗಿಣತುಂ ತಳಾಂಗು ತದಿಗಿಣತುಂ ಅಯ್ಯೇ ಅಪ್ಪ.
1: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
2: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 72591-76279.
1: That is 72591-76279.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಗುಡುಗು ಮಳೆ ಚಳಿ ಒಬ್ಬಳೆ ಮರದ ಕೆಳಗೆ ನಡುಗ್ತಾ ನಿಂತಿದ್ದೀನಿ. ಯಾರು ಭುಜದ ಮೇಲೆ ಕೈ ಇಟ್ಟಾಗಾಯ್ತು, ಬೆಚ್ಚ ಬಿದ್ದೆ, ಹಿಂತಿರುಗಿದೆ. ಅವನೇ ಅವನೇ

0: ಆಮೇಲೆ
1: ಕಣ್ಣು ಹೆದರ್ತಾ ಇದೆ, ಮೈ ನಡುಗ್ತಾ ಇದೆ, ತುಟಿ ಹೆದರ್ತಾ ಇದೆ, ಹೃದಯ ಡೌಡವ ಅಂತ ಇದೆ. ಅವನು ನನ್ನ ಬಲವಾಗಿ ತಪ್ಪಿಕೊಂಡ.

ಮುದಿಯ ಹದ್ದು ಒಣಗಿ ಹೋದ ಮರದ ಹಾಗೆ ಇವನು, ಮುದಿಯ ಗುಣಸೆ ಮರದ ಹಣ್ಣು ರುಚಿಯು ಕಮ್ಮಿ ಏನ. ಮುದಿಯ ಹದ್ದು ಒಣಗಿ ಹೋದ ಮರದ ಹಾಗೆ ಇವನು, ಮುದಿಯ ಗುಣಸೆ ಮರದ ಹಣ್ಣು ರುಚಿಯು ಕಮ್ಮಿ ಏನು. ಹತ್ತಿರ ಬರಲೇನೆ ಮುತ್ತು ಕೊಡಲೇನೆ,

0: ಎಂತ ಹೆಂಡಿ ಗೆಂದು ರಮ್ಮ ತಂದೆ ನಾನು ಇಲ್ಲ ಬರ್ತೀಯ ಇಲ್ಲ ಅಲ್ಲೇ ಕೂತೀಯ ಅಲ್ಲೇ ಇರ್ತೀಯ ಇಲ್ಲ ಇಲ್ಲೇ ಬರ್ತೀಯ
1: ಜಿನ್ನು
0: ರಮ್ಮ
1: ಜಿನ್ನು
0: ರಮ್ಮ
1: ಜಿನ್ನು ರಮ್ಮ ಜಿನ್ನು ರಮ್ಮ

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಸಂಡೇ ಸ್ಪಾಟ್ಲೈಟ್, ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ, ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850+ ಸಹಜ ಗರ್ಭಧಾರಣೆಯಿಂದ, 500+ ಕೃತಕ ಗರ್ಭಧಾರಣೆಯಿಂದ, ಇನ್ನು 850+ ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000+ ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000+ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
12: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
11: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
13: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು, ಏನ್ ಟಾಪಿಕ್ಕು, ಯಾವ ವಿಷಯವಾಗಿ ಮಾತಾಡಬೇಕು, ಏನಪ್ಪ ಟಾಪಿಕ್ ತಂದಿದ್ದಾಳೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾಳೆ ಒಂದು ವಿಶೇಷ ದಿನ ಇದೆ, ಏನಪ್ಪ ಅಂತ ಹೇಳಿದ್ರೆ ವಿಶ್ವ ಸಂಗೀತ ದಿನ. ಸೊ ಹಾಗಾಗಿ ಸಂಗೀತದ ಬಗ್ಗೆ ಮಾತಾಡಬೇಕು. ನಿಮಗೆ ಯಾವ ರೀತಿಯ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿಯ ಹಾಡುಗಳನ್ನು ಇಷ್ಟಪಡ್ತೀರಾ, ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳು ಯಾವುವು ಅಂತ ಹೇಳಿ ಮಾತಾಡಬೇಕು. ಹಾಗೆಯೇ ಸಂಗೀತ ಅಂದರೆ ಕೇವಲ ಮನೋರಂಜನೆ ಅಲ್ಲ, ಅದು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಭಾಷೆ ಅಂತಲೇ ಹೇಳಬಹುದಲ್ವಾ. ಮಾತುಗಳಲ್ಲಿ ಹೇಳಲಾಗದೇ ಇರುವಂತಹ ಭಾವನೆಯನ್ನು ಸಂಗೀತ ಹೇಳುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ನಮಗೆ ನಾವು ತುಂಬ ಖುಷಿಯಲ್ಲಿದ್ದೀವಿ ಅಂದರೆ, ದುಃಖದಲ್ಲಿದ್ದೀವಿ ಅಂದರೆ, ನಮ್ಮ ಜೊತೆಗಿರುವಂತಹ ಒಬ್ಬ ನಿಜವಾದ ಗೆಳೆಯ ಅಂತ ಹೇಳಿದ್ರೆ ಅದು ಸಂಗೀತ ಅಲ್ವಾ. ಹಾಗಾದ್ರೆ ನಿಮಗೆ ತುಂಬಾ ಇಷ್ಟವಾಗುವಂತಹ ಹಾಡು ಯಾವುದು? ನೀವು ಯಾವಾಗ ಹೆಚ್ಚಾಗಿ ಹಾಡನ್ನ ಕೇಳ್ತೀರಾ? ಕೆಲವರು ತುಂಬಾ ಖುಷಿಯಲ್ಲಿದ್ದಾಗ ಹಾಡನ್ನ ಕೇಳ್ತಾ ಇರ್ತಾರೆ, ಹಾಗೆ ಕೆಲವರು ತುಂಬಾ ದುಃಖದಲ್ಲಿದ್ದಾಗ ಹಾಡನ್ನ ಕೇಳ್ತಾ ಇರ್ತಾರೆ. ನೀವು ಯಾವ ಟೈಮ್ನಲ್ಲಿ ಹಾಡಿನ

0: ಫಿಲ್ಮ್ ಮ್ಯೂಸಿಕ್ ಇಷ್ಟ ಆಗುತ್ತೆ ನಿಮಗೆ, ಈ ರೀತಿ ಯಾವ ಹಾಡುಗಳು ಇಷ್ಟ ಆಗುತ್ತೆ, ಯಾವ ರೀತಿಯ ಹಾಡು ಇಷ್ಟ ಆಗುತ್ತೆ, ಹಾಗೆ ನೀವು ಯಾವಾಗ ಹೆಚ್ಚಾಗಿ ಹಾಡನ್ನ ಕೇಳ್ತೀರಾ ಅಂತ?
1: ನಮಗೆ ಚಲನಚಿತ್ರ ಗೀತೆಗಳು ಇಷ್ಟ ಆಗುತ್ತೆ. ಎನಿ ಟೈಮ್ ರೇಡಿಯೋ ಹಾಕಿರ್ತೀವಿ, ಬೇಜಾರಾದ್ರೂ ಹಾಡು ಕೇಳ್ತೀವಿ, ಸಂತೋಷ ಆದ್ರೂ ಹಾಡು ಕೇಳ್ತೀವಿ, ಬೇಜಾರು ಅದೇ ಸಂತೋಷ ಎಲ್ಲ ಒಂದೇ ನಮ್ಗೆ.
0: ಓಕೆ, ಬೇಜಾರಾದ್ರೂ ಅದೇ ತರ ಸಾಂಗ್, ಏನು ಖುಷಿ
1: ಹಾಡು ಕೇಳ್ತಾ ಕೆಲಸ ಮಾಡ್ತಾ ಇರ್ತೀವಿ.
0: ಓಕೆ,
1: ಬೇಜಾರಾದ್ರೆ ಬೇಜಾರ ಕೇಳ್ಕೊತೀವಿ, ಇಲ್ಲಾಂದ್ರೆ ಹಾಡು ಕೇಳ್ತಾ ಎಲ್ಲ ಮರ್ತೋಗ್ಬಿಡ್ತೀವಿ ಹಂಗೆ. ಬೇಜಾರ ಏನ್ ಆಗೋದಿಲ್ಲ, ರೇಡಿಯೋ ಕೇಳ್ತಾ ಇದ್ರೆ ದುಃಖ ಎಲ್ಲ ಮರ್ತೋಗುತ್ತೆ.
0: ನಿಜ ನಿಜ ಅಲ್ವಾ?
1: ಕನಕ ಸಂತೋಷ ಕನಕ,
0: ನಮಗೆ ಕೂಡ ನಿಮ್ ಜೊತೆ ಮಾತಾಡಿ ಸಂತೋಷ ಆಯ್ತು ಸರ್, ಧನ್ಯವಾದ. ಎಸ್, ಮುರಳೀಧರ್ ಅವರು ಕರೆ ಮಾಡಿದ್ರು, ಹಾಗೆ ಅವರು ಹೇಳ್ತಾ ಇದ್ರು ಚಲನಚಿತ್ರ ಗೀತೆಗಳನ್ನ ಹೆಚ್ಚಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಸೊ ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ ಶಂಭುಲಿಂಗ ಸರ್, ಹೇಗಿದ್ದೀರಾ? ನಾನ್ ಕೂಡ ಆರಾಮಿದ್ದೀನಿ. ಟೀ ಕಾಫಿ ಏನು ಆಗಿಲ್ಲ, ಏನ್ ಕುಡಿಬೇಕು?
2: ಏನ್
0: ಸರ್?
2: ಟೀ ಕಾಫಿ ಕಡಿಮೆ
0: ಕಮ್ಮಿ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಲ್ಲ ಗೊತ್ತಾಗಿಲ್ಲ.
0: ಇವತ್ತು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಯಾವ ರೀತಿಯ ಹಾಡು ಇಷ್ಟ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಾಳೆ ವಿಶ್ವ ಸಂಗೀತ ದಿನ ಇದೆ, ಹಾಗಾಗಿ ನಿಮಗೆ ಯಾವ ಒಂದು ಮ್ಯೂಸಿಕ್ ಇಷ್ಟ ಆಗುತ್ತೆ, ಯಾವ ಟೈಮ್ನಲ್ಲಿ ಯಾವ ರೀತಿಯ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ?
2: ನನಗೆ ಸೈಲೆಂಟ್ ಟಿಕೆಟ್ ಬಹಳ ಇಷ್ಟ ಮೇಡಮ್.
0: ಏನ್ ಸರ್?
2: ಸೈಲೆಂಟ್ ಟಿಕೆಟ್ ಬಹಳ ಇಷ್ಟ.
0: ಸೈಲೆಂಟ್
2: ಸೈಲೆಂಟ್ ಟಿಕೆಟ್ಗಳು ಬರ್ತಾವೆ ನಿಮ್ದ್ರಲ್ಲಿ ಆ ಸಿನಿಮಾದಲ್ಲಿ, ಅವನ್ ಕೇಳಲಿಕ್ಕೆ ಬಹಳ ಇಷ್ಟ. ಆಮೇಲೆ ಜಾನಪದ ಗೀತೆ ಇಷ್ಟ, ಭಾವಗೀತೆ ಬಹಳ ಇಷ್ಟ.
0: ಜಾನಪದ ಗೀತೆ,
2: ಆಮೇಲೆ ಹಳೆ ರೆಕಾರ್ಡ್ ಕೇಳಲಿಕ್ಕೆ ಇಷ್ಟ. ಆಮೇಲೆ ನಾನು ಮೇಡಮ್ ಉಳ್ಳಕ್ಕೆ ಬರ ಹೋಗ್ತೀನಲ್ಲ, ನನ್ ಜೊತೆಗೆ ಮಾತಾಡ್ಲಿಕ್ಕೆ ಯಾರು ಇರಲ್ಲ, ನನ್ ರೇಡಿಯೋನೆ ಫ್ರೆಂಡ್ಸ್.
0: ನಾನು
2: ಹಾಡು ಕೇಳ್ಕೊಂಡು ಹೋಗ್ತಾ ಇರ್ತೀನಿ, ನಾನು ಏನು ಬಂದಿ ಏನೋ ಜೋಬಲ್ಲಿ ಹಾಡು. ನೀವು ಯಾರು ಸಿಗೋಲ್ಲ ಮಾತಾಡ್ಲಿಕ್ಕೆ, ಸಿಕ್ಕಿರ ಮಾತಾಡ್ತೀನಿ, ಮಾತಾಡ್ಲಿಕ್ಕೆ ಫ್ರೆಂಡ್ ರೇಡಿಯೋನೆ ಫ್ರೆಂಡ್ ಅಂತ ಮಾತಾಡ್ತೀನಿ, ಕೆಲವು ವಿಷಯವೆಲ್ಲ ಮಾಹಿತಿ ತಗೊಳ್ತಾ ಇರ್ತೀನಿ. ಬೆಳಿಗ್ಗೆ ಬಾನಾನ್ ಮಾತ್ರ ನನ್ಗೆ ಒಂಥರ ಫ್ರೀ ರೇಡಿಯೋ ಬಹಳ ಇದೆ, ಬೇರೆ ಟೈಮ್ ಟೈಮ್ ಆಗುತ್ತೆ ಜಾಸ್ತಿ ಇಟ್ಕೊಳ್ಳಲ್ಲ. ಬಾನಾನ್ ಮಾತ್ರ ಏನಿ ಟೈಮ್ ಹೆಚ್ಕೊಂಡಿರ್ತೀನಿ ನೋಡ್ಬೇಕಂದ್ರೆ, ಮನೇಲಿ ಇರ್ತಿರ್ಲಿಲ್ಲ ಮಂಡೆ ಕ್ಯಾಪರ್ಕೊಳಗೆ ಜಾಸ್ತಿ ಹೊತ್ತಿರ್ತೀನಿ ಹೊರತು. ಬೇರೆ ಟೈಮ್ ಅಂದ್ರೆ ಎರಡು ತಾಸಲ್ಲೇ ಮತ್ತೆ ನಾವು ಬಂದು ಅಂಗಡಿ ಹೋಗ್ಬೇಕಾಗತ್ತೆ, ಆ ಟೈಮ್ ಸ್ವಲ್ಪ ಹಾಕಿದ್ರೆ ಹಾಕಿದ್ರು ಇಲ್ಲ ಮೇಡಮ್ ಹೇಳ್ಬೇಕಂದ್ರೆ.
0: ಓಕೆ, ಹಾಗೆ ನಿಮ್ಗೆ ಈಗ ಮೂಡಿಗೆ ತಕ್ಕ ಹಾಗೆ ಹಾಡು ಕೇಳೋ ಅಭ್ಯಾಸ ಇದೆಯಾ? ಏನೋ ಬೇಜಾರಾಗ್ತಿದೆ ಇದ ಅಂದಾಗ ಒಂದ್ ಹಾಡು ಇರ್ಬೋದು, ಅಥವಾ ಖುಷಿಯಲ್ಲಿ ಇದ್ದಾಗ ಒಂದ್ ರೀತಿಯ ಹಾಡು, ಈ ರೀತಿ ಏನಾದ್ರೂ ಇದೆಯಾ ಸರ್?
2: ಮೂಡಲ್ಲಿ ಇದ್ದಾಗ ಒಳ್ಳೆ ಹಾಡು ಕೇಳ್ತೀವಿ, ಬೇಜಾರಾದಾಗೆ

0: ಮಡದಿ ಮಕ್ಕಳ ಗೌರವ ಮಾಡಿ ಅಂತಂದ ಹಾಡು. ಆಮೇಲೆ ಸಂತಸಕ್ಕೆ ಹಾಡು, ಸಂತಸಕ್ಕೆ ಕುಣಿದು ತಳಕ್ಕೆ ಕುಣಿದು ನಲಿದು ತಳಕ್ಕೆ ನಲಿದು ಅಂತ. ಆಮೇಲೆ ಬೇಜಾರಾದ್ರೆ ಅದೊಂಥರ ಮತ್ ಅದೊಂಥರ ಹಾಡು ಮೇಡಮ್, ಹಿಂಗ್ ಚೇಂಜ್ ಮಾಡ್ತಾ
1: ಇರ್ತೀವಿ.
0: ಏನು ನನಗೆ ಕೇಳ್ಬೋದು, ನಂಗೆ ಹಾಡು ಬೇಕಂದ್ರೆ ಎಲ್ಲ ಹಾಡು ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಕವಿಗಳು ಬರ್ದಿದ್ದು ಮೇಡಮ್. ಇನ್ನೊಂದು ಮಾತು ಹೇಳ್ತೀನಿ, ಮೊದಲು ಕವಿಗಳು ಬರೀತಾ ಇದ್ರು ಅದೇ ತರ ಕಾದಂಬರಿಗಳಲ್ಲಿ ನಮ್ಮ ಪಠ್ಯ ಪುಸ್ತಕ ಬರೋದು. ಈಗಿನ ಹಾಡುಗಳು ಏನು ಇಂಟ್ರೆಸ್ಟ್ ಅಂದ್ರೆ ಕೆಲವೊಂದಿದೆ ಮೇಡಮ್ ಹೇಳ್ಬೇಕಂದ್ರೆ ಅವು ಚೆನ್ನಾಗಿರ್ತವೆ. ಕೆಲವೊಂದು 90% ನನಗೆ ಇರ್ತದಲ್ಲ ಮೇಡಮ್, 10% ಇಷ್ಟೇ 90% ಇರ್ತದಲ್ಲ ಮೇಡಮ್. ಕೆಲವೊಂದು ಹಾಡುಗಳು ಕೇಳಲಿಕ್ಕೂ ಒಂದು ಸುಮಾರು ಇರುತ್ತೆ, ಕೇಳಲಿಕ್ಕೆ ಇರೋ ಒಂದು ಸಮಾಧಾನ ಆಗುತ್ತೆ ಮೇಡಮ್. ಹೇಳ್ಬೇಕಂದ್ರೆ ಅಷ್ಟು ಖುಷಿ ಆಗ್ತಾ ಹಾಡುಗಳು ಇರ್ತವೆ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್, ಶಂಭುಲಿಂಗ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು ಮಾತಾಡ್ತಿರೋದು?
2: ಪರಶುರಾಮ್ ಮಾತಾಡ್ತಿರೋದು.
1: ಓಕೆ ಪರಶುರಾಮ್ ಸರ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ.
1: ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಓಕೆ, ನೀವು ಯಾವ ರೀತಿಯ ಹಾಡನ್ನ ಇಷ್ಟಪಡ್ತೀರಾ ಸರ್? ಯಾವ ಜಾನರ್ ನ ಹಾಡನ್ನ ಇಷ್ಟಪಡ್ತೀರಾ? ಹೆಚ್ಚಾಗಿ ಯಾವ ಹಾಡನ್ನ ಕೇಳ್ತೀರಾ ಸರ್? ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಪರಶುರಾಮ್ ಅವರು ಕರೆ ಮಾಡಿದ್ರು. ಹಾಗೆ ಕನ್ನಡ ಹಾಡುಗಳನ್ನ ಕೇಳಲಿಕ್ಕೆ, ಹಳೆಯ ಕನ್ನಡ ಹಾಡನ್ನ ಕೇಳಲಿಕ್ಕೆ ಇಷ್ಟ ಅಂತ ಹೇಳಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್, ನಾನು ಬ್ರಹ್ಮಾನಂದ ಕನ್ನಡ ವಿದ್ಯಾನಗರ ಶಿವಮೊಗ್ಗ.
1: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
3: ಫೈನ್ ಮೇಡಮ್, ನೀವು?

0: ಮೇಡಮ್, ಇವತ್ತು ಟಾಪಿಕ್ ಏನಿದೆ?
1: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾಳೆ ವರ್ಲ್ಡ್ ಮ್ಯೂಸಿಕ್ ಡೇ ಇದೆ.
0: ಯಾವ್ದು ಮೇಡಮ್?
1: ಮ್ಯೂಸಿಕ್ ಡೇ, ಸಂಗೀತ ದಿನ ಇದೆ.
0: ತುಂಬಾ ಸಂತೋಷ ಮೇಡಮ್, ಹೇಳಿ.
1: ಸೊ ಹಾಗಾಗಿ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ ರೀತಿಯ ಹಾಡುಗಳನ್ನ ಕೇಳಲಿಕ್ಕೆ ಹೆಚ್ಚು ಇಷ್ಟಪಡ್ತೀರಾ ಅಂತ ಹೇಳಿ. ಹಾಗೆ ನೀವು ಈಗ ಬೇಜಾರಲ್ಲಿದ್ದಾಗ ಕೇಳಲಿಕ್ಕೆ ಅಂತ ಒಂದಷ್ಟು ಸಾಂಗು, ಖುಷಿಯಲ್ಲಿದ್ದಾಗ ಕೇಳಲಿಕ್ಕೆ ಅಂತ ಒಂದಷ್ಟು ಸಾಂಗು, ಆತರ ಏನಾದ್ರೂ ಇದೆಯಾ, ಹೇಗೆ ಅಂತ ಕೇಳ್ತಾ
0: ಇದೆ ಮೇಡಮ್. ನಿಜವಾಗ್ಲು ನನಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಟಾಪಿಕ್, ಮತ್ತೆ ತುಂಬಾ ಇಷ್ಟವಾದ ಟಾಪಿಕ್. ಐ ಸಿಂಗ್ ಮ್ಯೂಸಿಕ್, ಐ ಲವ್ ಮ್ಯೂಸಿಕ್, ಐ ಹಿಯರ್ ಮ್ಯೂಸಿಕ್. ಪ್ರತಿ ಕ್ಷಣನು ಬೇಕಾದ್ರೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯೂಸಿಕ್. ನನಗೆ ಹಾಡೋದಾಗ್ಲಿ ಮ್ಯೂಸಿಕ್ ಕೇಳೋದಾಗ್ಲಿ ತುಂಬಾ ಇಷ್ಟ. ಅದರಲ್ಲೂ ನನಗೆ ಒಂದೊಂದ್ಸಲ ತುಂಬಾ ಒಬ್ಬನೇ ಇದ್ದಾಗ ಖುಷಿಯಾಗಿದ್ದಾಗ ಇವು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರ್ತಾವ ನೋಡಿ, ಸ್ಯಾಕ್ಸೋಫೋನ್, ವೀಣಾ ವಾದನ, ಗಿಟಾರು ಇವೆಲ್ಲ, ಅದ್ರ ಮ್ಯೂಸಿಕ್ ಗಳನ್ನ ಕೇಳ್ತಾ ಇರ್ತೀನಿ. ಭಕ್ತಿ ಗೀತೆಗಳನ್ನ ಕೇಳ್ತಾ ಇರ್ತೀನಿ, ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಇರ್ತೀನಿ. ಅದ್ರ ಮಧ್ಯೆ ಮಧ್ಯದಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಬರ್ತಾವಲ್ಲ, ಅವು ಕೇಳಲಿಕ್ಕೆ ಇನ್ನೂ ಖುಷಿ ಆಗತ್ತೆ. ಎಷ್ಟೋ ಸಲ ಏನಾಗತ್ತೆ ಅಂದ್ರೆ, ಆ ಮ್ಯೂಸಿಕ್ ಗಳನ್ನ ಕೇಳ್ತಾ ಕೇಳ್ತಾ ಆ ಹಾಡನ್ ಕೇಳೋದ್ರೊಂದಿಗೆ ಡ್ಯಾನ್ಸ್ ಅನ್ ಕೂಡ ಮಾಡೋಣ ಅಂತ ಒಂಥರ ಆಸೆ ಬರುತ್ತೆ. ಯಾಕಂದ್ರೆ ಆತರ ಅಷ್ಟು ಚೆನ್ನಾಗಿರ್ತಾವ ಮ್ಯೂಸಿಕ್. ನಿಜವಾಗ್ಲೂ ನಮ್ಗೆ ಹಾಡು, ಡ್ಯಾನ್ಸು, ಮ್ಯೂಸಿಕ್ ಇವೆಲ್ಲ ಇರೋದ್ರಿಂದನೇ ಜೀವನದಲ್ಲಿ ಒಂದು ಉಲ್ಲಾಸ, ಉತ್ಸಾಹ, ಆರೋಗ್ಯ, ಸಂತೋಷ ಇದೆ ಅಂತ ಹೇಳ್ಬೋದು. ಯಾರು ಈ ಮ್ಯೂಸಿಕ್ ಗಳನ್ನ ಕೇಳ್ತಾರೆ, ಮ್ಯೂಸಿಕ್ ಗಳನ್ನ ನುಡಿಸ್ತಾರೆ ಅಥವಾ ಹಾಡುಗಳನ್ನ ಹಾಡ್ತಾರೆ, ಅವ್ರು ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಯಾವಾಗ್ಲೂ ಖುಷಿಯಿಂದ, ಸಂತೋಷದಿಂದ ಜೀವನ ಕಳೀತಾರೆ, ಆರೋಗ್ಯದಾಯಕವಾಗಿರ್ತಾರೆ, ಬೇರೆಯವ್ರನ್ನ ಕೂಡ ಸಂತೋಷದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ನನಗೂ ಅದು ಅನುಭವ ಬಂದಿದೆ, ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಂತೋಷ ಅನ್ಸುತ್ತೆ ಮೇಡಮ್. ಮತ್ತೆ ನಾನು ಯಾವಾಗ್ಲೂ ಈ ಸಂತೋಷ ಆದಾಗೆಲ್ಲ ಕೆಲವು ಕನ್ನಡ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತೀನಿ. ಜಾಸ್ತಿ ನಾನು ಅನ್ಕೊಳ್ಳೋ ಹಾಡುಗಳಂದ್ರೆ, ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವನ, ಅದೊಂದು ಮೇಡಮ್. ಆಮೇಲೆ ಈ ಸ್ವಲ್ಪ ನಮ್ಮ ಇವರು ಪ್ರೇಯಸಿಗಳ ನೆನಪು ಬಂದಾಗ ಇದು ಇನ್ನೊಂದು ಇದೆಯಲ್ಲ ಮೇಡಮ್, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ. ಮತ್ತೆ ಇನ್ನು ಸಂತೋಷ ಆದಾಗ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಆಮೇಲೆ ರಾಜ್ಕುಮಾರ್ ಅವ್ರದ್ದು ಲವ್ ಮೀ ಆರ್ ಹೇಟ್ ಮೀ, ಕೇ ಮೀ ಆರ್ ಕೇಸ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮ್ಥಿಂಗ್ ಟು ಮೀ, ಟು ಟು ಟು ಟು ಟು, ಚೆನ್ನಾಗಿರುತ್ತೆ ಮೇಡಮ್. ಹಾಗೆ ತುಂಬಾ ಮ್ಯೂಸಿಕ್ ಅಲ್ಲಿ ಇರ್ತಕ್ಕಂತ ಹಾಡುಗಳು ಇದಾವೆ, ಒಂದು ರೀತಿಯಲ್ಲಿ ಮನಸ್ಸಿಗೆ ಸಂತೋಷ ಸಮಾಧಾನ ಕೊಡೋ ಹಾಡುಗಳು ಇದಾವೆ, ನಮ್ಮನ್ನ ಎದ್ದು ಕುಣಿಯುವಂತ ಡ್ಯಾನ್ಸ್ ಮಾಡ್ತಕ್ಕಂತ ಹಾಡುಗಳು ಇದಾವೆ. ಅದು ಎಂಜಾಯ್ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ರೂಢಿಸ್ಕೊಂಡಿದೆ ಅಥವಾ ನಮ್ಮಲ್ಲಿ ಇದ್ರೆ ನಾವು ನಮ್ಮಷ್ಟು ಸಂತೋಷಗಳು ಯಾರು ಇಲ್ಲ. ಪ್ರತಿಯೊಬ್ರು ಸಹ ಸಂಗೀತ, ಹಾಡು ಮತ್ತೆ ಮ್ಯೂಸಿಕ್ ಗಳನ್ನ ಸದಾ ಕೇಳ್ತಾ ಇರಿ, ಅನುಭವಿಸ್ತಾ ಇರಿ. ನೀವು ಸಾಧ್ಯವಾದ್ರೆ ನುಡಿಸ್ಲಿಕ್ಕೆ, ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಯಾವ್ದೊಂದು ಉಲ್ಲಾಸ, ಉತ್ಸಾಹ ಬರುತ್ತೆ, ಅದ್ರ ಮೂಲಕ ಆರೋಗ್ಯನು ವೃದ್ಧಿಸುತ್ತೆ, ನಾವು ಚೆನ್ನಾಗಿರೋದ್ರ ಜೊತೆಗೆ ಬೇರೆಯವ್ರನ್ನ ಖುಷಿಯಾಗಿ ಇಡ್ಬೋದು ಅಂತಕ್ಕಂಥದ್ದು ನನ್ನ ಅನುಭವದ ಮಾತು ಮೇಡಮ್.
1: ಓಕೆ, ಚೆನ್ನಾಗಿ ಮಾತನಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಕೂಡ ಹೇಳ್ತಾ ಇದ್ರು, ಒಂದೊಂದು ಟೈಮ್ನಲ್ಲಿ ಒಂದೊಂದು ರೀತಿಯ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಅಂತ ಹೇಳಿ. ಸೊ ಹಾಗೆ ಹಾಡುಗಳೇ ಹಾಗೆ ಅಲ್ವಾ, ಕೆಲವೊಮ್ಮೆ ಕನ್ನಡ ಅಲ್ಲದೆ ಹಿಂದಿ ಹಾಡನ್ನು ಕೂಡ ಕೇಳ್ತಾ ಇರ್ತೀನಿ ಅಂತ ಕೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಎಷ್ಟೋ ಸರ್ತಿ ಕೆಲವು ಭಾಷೆಗಳೇ ನಮಗೆ ಬರೋದಿಲ್ಲ, ಆದರೆ ಆ ಹಾಡುಗಳನ್ನ ನಾವು ಹಾಡ್ತಾ ಇರ್ತೀವಿ, ಹಾಡುಗಳನ್ನ ಇಷ್ಟಪಡ್ತಾ ಇರ್ತೀವಿ. ಅಂದರೆ ಹಾಡುಗಳು ನಮ್ಮ ಭಾವನೆಗೆ ಅಷ್ಟು ಹತ್ತಿರವಾಗಿದೆ ಅಂತಾನೆ ಹೇಳ್ಬಹುದಲ್ವಾ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ಕಾರ ರೀ ಮೇಡಮ್.
1: ನಮಸ್ಕಾರ ರೀ. ನವಾಜ್ ಸರ್, ಹೆಂಗಿದ್ದೀರಿ?
2: ಆರಾಮದವ್ರಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಿದೀವ್ರಿ.
2: ಹೌನ್ರಿ, ಏನು ಊಟ ಮಾಡ್ಕೊಂಡ್ ಬಂದ್ರೆ? ಕಾಫಿ ಆಯ್ತ್ರಿ ಮೇಡಮ್?
1: ಕಾಫಿ ಆಗಿಲ್ರಿ, ಊಟ ಮಾಡ್ಕೊಂಡ್ ಬಂದ್ವಿ. ನಿಮ್ದಾಯ್ತೇನ್ರಿ?
2: ನಮ್ಮದ ಊಟ ಆಯ್ತ್ರಿ ಮೇಡಮ್. ನಮ್ದು ಕಾಫಿ ಇಲ್ರಿ, 6 ಗಂಟೆಗೆ ಸಂಜೆಗೆ ಒಂದೇ ಟೈಮ್ ರೀ ಕಾಫಿ, ಬೆಳಿಗ್ಗೆ ಐತ್ರಿ.
1: ಓಕೆ ಓಕೆ.
2: ಹಾ, ಒಳ್ಳೆ ಟಾಪಿಕ್ ತಂದ್ರಿ ಮೇಡಮ್. ಇವತ್ತು ಯಾಕಪ್ಪ ಅಂತಂದ್ರ, ನಾಳೆ ಸಂಗೀತ ಇದು ಏನ್ರಿ ಮೇಡಮ್?
1: ಹೌದ್ರಿ.
2: ಅದಕ್ಕೆ ಸಂಗೀತದಾಗ ನೋಡ್ರಿ ಸರ್ ಮೇಡಮ್, ನಮಗ ಪ್ರತಿ ಸಂಗೀತ ಅಂದ್ರೆ ನಮ್ಗೆ ಬಹಳ ಇಷ್ಟ ರೀ. ಪ್ರತಿಯೊಂದು ಹಾಡಾಗಲ್ರಿ ಮೇಡಮ್, ಇವತ್ತೆ ಜಾನಪದನೇ ಆಗ್ಲಿ, ಇವತ್ ಭಾವಗೀತೆ, ಭಕ್ತಿ ಗೀತೆ, ಒಟ್ಟು ನಮಗ ಸಂಗೀತ ಪಾತ ಅಂದ್ರೆ ಬಹಳ ಇಷ್ಟ ರೀ ಮೇಡಮ್.
1: ಓಕೆ.
2: ಹಾ, ಒಟ್ಟು ರೇಡಿಯೋ ಕೇಳೋದು, ರೇಡಿಯೋ ಕರೆ ಮಾಡೋದು, ಯಾವ ತರದ ಗೀತೆ ಇದ್ರು ನಮ್ಗೆ ಇಷ್ಟ ರೀ ಮೇಡಮ್. ಒಟ್ಟದು ಹಿಂಗ್ರಿ.
1: ಓಕೆ, ಸೂಪರ್ ರೀ. ನಿಮ್ಗೆ ಬೇಜಾರಾದಾಗಿಂತ ಹಾಡು, ಖುಷಿಯಾದಾಗ ಈ ತರ ಹಾಡು ಅಂತ ಏನಿಲ್ರಿ, ಎಲ್ಲ ಎಲ್ಲ ಸಾಂಗ್ ನ ಕೇಳ್ತೀರಾ? ಹಲೋ, ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪನವ್ರೆ, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
3: ಕಾಫಿ ಆಯ್ತ್ರ?
1: ಕಾಫಿ ಆಯ್ತು. ನಿಮ್ದಾಯ್ತಾ? ಕಾಫಿ ಆಗಿಲ್ಲ ನಿಮ್ದಾಯ್ತಾ?
3: ಇಲ್ಲ ಇನ್ರ ಆಗಿಲ್ರಿ, ಇನ್ನೂ ಆಗಿಲ್ಲ.
1: ಓಕೆ ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದಲ್ಲೇನ್ರಿ?
3: ಹ್ಞೂನ್ರಿ ಮೇಡಮ್ ಅವರೇ, ಗೊತ್ತಾಯ್ತ್ರಿ.
1: ಹಾ, ನೀವು ಸಾಮಾನ್ಯವಾಗಿ ಹೆಚ್ಚಾಗಿ ಖುಷಿಯಾಗಿರ್ತೀರಾ ಅಂತ ಹೇಳ್ಬೋದಲ್ವಾ?
3: ನಾವು ಯಾವಾಗ ಖುಷಿಯಾಗಿರ್ತೇವೆ ಮೇಡಮ್, ಖುಷಿಯಾಗಿರೋ ಅಂತ ಹಾಡನ್ನೇ ಕೇಳ್ತಾ ಇರ್ತೇವೆ. ಹಾಡು ಕೇಳಿದ್ರೆ ಒಳ್ಳೆ ಸುಮಧುರವಾಗಿರ್ಬೇಕು ಮೇಡಮ್ ಅವರೇ ಹಾಡು ಅಂತಂದ್ರೆ. ಅಂತ ಹಾಡುಗಳನ್ನೇ ನಾವು ಕೇಳಕ್ ಇಷ್ಟಪಡ್ತೀನಿ. ಹಾಡು ಕೇಳಿದ್ರೆ ತಲೆನೋವು ಹೋಗಂತ ಹಾಡು ಕೇಳ್ಬೇಕು, ಇಲ್ಲ ಹಾಡು ಕೇಳಿದ್ರೆ ತಲೆನೋವು ಬರೋ ಅಂತ ಹಾಡು ಕೇಳಕ್ ಹೋಗ್ಬಾರ್ದು ಮೇಡಮ್ ಅವರೇ.
1: ನಿಜ ನಿಜ.
3: ಅದು ಯಾಕಪ್ಪ ಹಾಕಿದ್ವಿ, ತಲೆನೋವು ಬಂದ್ ಹೋಗ್ಬಿಡ್ತು ಅನ್ನಂಗೆ ಇರಬಾರ್ದು. ಆ ಹಾಡು ಕೇಳ್ತಾ ಕೇಳ್ತಾ ನಮ್ಮ ಮೈಂಡ್ ಫ್ರೆಶ್ ಆಗ್ಬೇಕಂಗೆ. ನಾವು ಎಷ್ಟು ಖುಷಿ ಆಗ್ಬೇಕು ಅಂದ್ರೆ ಹಾಡು ಕೇಳ್ತಾನೆ ನಾವು ಒಂದು ಯಾವ್ದೋ ಒಂದ್ ತಲೆ ನೋವಿನ ಮಾತ್ರ ನುಂಗಿದ್ನೇನಪ್ಪ ಅಂತ ಅನ್ಸ್ಬೇಕು, ಆತರ ಇರ್ಬೇಕು.
1: ನಿಜ ನಿಜ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ.
3: ಅಂತ ಹಾಡುಗಳನ್ನೇ ನಾವು ಇಷ್ಟ ಪಡೋದು. ಮತ್ತೆ ನೋಡ್ರಿ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಹಾಡು ಕೇಳ್ಬೇಕಾಗುತ್ತೆ. ನಾವು ಯಾವಾಗ ಬೇಕಾವಾಗ ಯಾವ ಬೇಕಾ ಹಾಡು ಕೇಳಕ್ ಬರೋದಿಲ್ಲ.
1: ಆ
3: ಬೆಳಗ್ಗೆ ಟೈಮ್ ನಲ್ಲಿ ಯಾವ ಕೇಳಕ್ಕೋ ಭಕ್ತಿ ಗೀತೆ ಕೇಳ್ಬೇಕು, ಆ ನಂತರ ಚಿತ್ರಗೀತೆಗಳು, ಮತ್ತೆ ಮಧ್ಯಾಹ್ನ ಟೈಮ್ ನಲ್ಲಿ ಅಂತ ಹಾಡುಗಳು ಕೇಳ್ಬಹುದು, ಮತ್ತೆ ರಾತ್ರಿ ಸಮಯದಲ್ಲಿ ಯಾವ ಹಾಡುಗಳು ಕೇಳ್ಬಹುದು, ಅಥವಾ ನಮಗೆ ಸಂತೋಷ ಆದಾಗ ಯಾವ ಹಾಡು, ಅಥವಾ ಅತಿ ನಮಗೆ ದುಃಖ ಆದಾಗ ಯಾವ ಹಾಡುಗಳನ್ನು ಕೇಳಿದ್ರೆ ನಮಗೆ ಅದು ಸರಿಯಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿ ನಾವು ಹಾಡುಗಳನ್ನ ಕೇಳ್ಬೇಕಾಗುತ್ತೆ.
1: ನಿಜ ನಿಜ ಸರ್. ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್ ಅವರೇ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಹಾಡುಗಳನ್ನ ಕೇಳ್ತಿದ್ ಹಾಗೆ ತಲೆನೋವೆಲ್ಲ ಹೋಗ್ಬೇಕು, ಆ ರೀತಿಯ ಹಾಡುಗಳನ್ನ ಕೇಳ್ಬೇಕು ಅಂತ. ನಿಜ, ಆ ಶಕ್ತಿ ಸಂಗೀತಕ್ಕಿದೆ ಅಂತಾನೆ ಹೇಳ್ಬಹುದು. ಸೊ ಹಾಗೆ ಒಂದು ಅಧ್ಯಯನದ ಪ್ರಕಾರ ಸಂಗೀತವು ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಮನಸ್ಸಿಗೆ ಶಾಂತಿಯನ್ನ ನೀಡೋದಕ್ಕೆ ಈ ಸಹಾಯ ಮಾಡುತ್ತೆ. ಅದರಿಂದ ಕೆಲವರು ಕೆಲಸ ಮಾಡುವಾಗಿರ್ಬೋದು, ಪ್ರಯಾಣ ಮಾಡುವಾಗಿರ್ಬೋದು, ಅಥವಾ ಒಬ್ರೆ ಅಲೋನ್ ಆಗಿ ಇದ್ದಂತಹ ಟೈಮ್ ನಲ್ಲಿ ಕೂಡ ಹೆಚ್ಚಾಗಿ ಮ್ಯೂಸಿಕ್ ನ ಕೇಳ್ತಾ ಇರ್ತಾರೆ. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ
4: ರಕ್ಷಿತಾ ಮೇಡಮ್, ನಮಸ್ತೆ ಮೇಡಮ್.
1: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ?
4: ಆರಾಮಿದ್ದೀನಿ ಮೇಡಮ್, ಚೆನ್ನಾಗಿದೆ ಮೇಡಮ್. ನಿಮ್ದು ಟೀ ಕಾಫಿ ಆಯ್ತಾ ಮೇಡಮ್?
1: ನಮ್ದು ಕಾಫಿ ಟೀ ಏನು ಆಗಿಲ್ಲ, ಇನ್ ಕುಡಿಬೇಕು. ನಿಮ್ದಾಯ್ತಾ ಸರ್?
4: ನಮ್ದು ರೊಟ್ಟಿ ಊಟ ಮಾಡಿದ್ ಮೇಡಮ್, ಟೀ ಕಾಫಿನ ರೊಟ್ಟಿ ಊಟ ಮಾಡಿದ್ ಮೇಡಮ್ ಇವತ್ತು.
1: ರೊಟ್ಟಿ ಊಟ ಮಾಡಿದ್ರಾ? ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಗುತ್ತೆ ಮೇಡಮ್. ನಾಳೆ ವಿಶ್ವ ಸಂಗೀತ ಡೇ ಇದೆ, ಮತ್ತೆ ಯೋಗ ಡೇನು ಇದೆ.
1: ಯೋಗ ಡೇ ಇದೆ, ಹಾಗೆ ತಂದೆಯರ ದಿನ ಇದೆ.
4: ಎಲ್ಲಾದ್ರೂ ಸೇರಿ ಶುಭಾಶಯಗಳು ಮೇಡಮ್. ನಾನಪ್ಪ ಅಲ್ಪ ಸ್ವಲ್ಪ ಸಂಗೀತ ಕಲ್ತಿರತಕ್ಕಂತ ವ್ಯಕ್ತಿ ನಾನು.
1: ಓಕೆ,
4: ನಂದು ಜೂನಿಯರ್ ಸೀನಿಯರ್ ಆಗಿದೆ ಸಂಗೀತ.
1: ಸೂಪರ್.
4: ವಾದ್ಯದಲ್ಲಿ ಸುಮಾರಾಗಿ ಹಾರ್ಮೋನಿಯಂ ನುಡಿಸ್ತೀವಿ, ಕೀಬೋರ್ಡ್ ನುಡಿಸ್ತೀವಿ, ಮತ್ತೆ ಕ್ಲಾಸಿಕಲ್ ಮೇಡಮ್ ಜೂನಿಯರ್ ಸೀನಿಯರ್ ಸಿಲೆಬಸ್ ಅನ್ನ ಆಡ್ತೀವಿ.
1: ಓಕೆ,
4: ಸರಳಿ ಜಂಟಿ ವರ್ಷ ಅಲಂಕಾರಗಳು ಮತ್ತೆ ತ್ಯಾಗರ ಗೀತೆಗಳು ಈ ತರ ಆಡ್ತಿರ್ತೀವಿ ಮೇಡಮ್.
1: ಓಕೆ,
4: ಮತ್ತೆ ಸಾಂಗ್ಸ್ ಎಲ್ಲ ಬಂದ್ರೆ ಜಾಸ್ತಿ ಇಷ್ಟಪಡೋದು ಮೇಡಮ್ ಭಾವಗೀತೆ ಜನಪದಗೀತೆ ಇಷ್ಟಪಡ್ತೀನಿ ನಾನು ಜಾಸ್ತಿ. ಮತ್ತೆ ಮೇಡಮ್ ಶಿಕ್ಷಣ ಶರೀರದ ತತ್ವ ಪದಗಳು ಇಷ್ಟಪಡ್ತೀನಿ. ಚಿತ್ರಗೀತೆಲ್ಲ ಬಂದ್ರೆ ಮೇಡಮ್ ಓಲ್ಡ್ ಚಿತ್ರ ಇಷ್ಟಪಡ್ತೀನಿ, ಎಸ್ ಪಿ ಬಿದು, ರಾಜ್ಕುಮಾರ್ದು, ಸುಶೀಲಮ್ಮ, ಜಾನಕಮ್ಮ ಅವ್ರದ್ದು ಇಷ್ಟಪಡ್ತೀನಿ ಓಲ್ಡ್. ಈಗಿನ ಜನರೇಷನ್ ಬಂದ್ರೆ ಮೇಡಮ್ ಸೋನಂದ್ ನಿಗಮ್ ಬರೋದು ಇಷ್ಟ.
1: ಸೂಪರ್.
4: ಅವ್ರು ಆಡಿರೋ ಎಲ್ಲ ಹಾಡುಗಳು ಇಷ್ಟ.
1: ಓಕೆ,
4: ನಿನ್ ಬೇರೆ ಅಷ್ಟಕ್ಕೆ ಅಷ್ಟೇ ಮೇಡಮ್, ನಿನ್ ಬೇರೆ ಅಷ್ಟಕ್ಕೊಂದು ಇಷ್ಟ ಇಲ್ಲ ಮೇಡಮ್ ನನಗೆ.
1: ಓಕೆ, ಅಂದ್ರೆ ನೀವು ಈ ಹಾಡುಗಳನ್ನೆಲ್ಲ ಖುಷಿಯಾಗಿದ್ದ ಕೇಳ್ತಿರೋ, ಬೇಜಾರಾದ ಕೇಳ್ತಿರೋ, ಹೇಗೆ?
4: ಮೇಡಮ್ ನಾನು ಕೆಲವೊಂದ್ ಟೈಮ್ ಸಂಗೀತ ಬೇಜಾರಾದ ಸಂಗೀತ ಕೇಳ್ತೀನಿ, ಕ್ಲಾಸಿಕಲ್ ಕೇಳಿದ್ರೆ ಖುಷಿ ಆಗುತ್ತೆ ನನಗೆ. ಕೆಲವೊಂದ್ ಟೈಮ್ ವಚನಗಳು ಕೇಳ್ತೇನೆ ಬೆಳಗ್ಗೆ ಟೈಮ್ ನಿಮ್ಮ ಆಕಾಶವಾಣಿಯಲ್ಲಿ. ಮೇಡಮ್ ನಾನು ಜಾಸ್ತಿ ಎಲ್ಲ ಗೀತಾನೆ ಕೇಳ್ತೀನಿ, ಭಾವಗೀತೆ, ಭಕ್ತಿಗೀತೆ, ಸಂಗೀತ ಎಲ್ಲದೂ ಕೇಳ್ತೀನಿ. ಜಾಸ್ತಿ ಓಲ್ಡ್ ಚಿತ್ರಗೀತೆ ಕೇಳ್ತೀನಿ ಮೇಡಮ್, ಚಿತ್ರಗೀತೆ ಓಲ್ಡ್. ಮೇಡಮ್ ನಾನು ಹೋದ ಜಾಸ್ತಿ ಎಲ್ಲ ಸ್ವಲ್ಪ ಪುರಂದರ ದಸರು, ಕನಕದಾಸರದ್ದು ಕ್ಲಾಸಿಕಲ್ ಆಡ್ಕೊಂಡು ಆಡತ್ ನಾನು ಭಜನೆಗೆಲ್ಲ.
1: ಓಕೆ, ಕೀರ್ತನೆಗಳನ್ನ ಹೆಚ್ಚಾಗಿ ಹೇಳ್ತೀರಾ?
4: ಕೀರ್ತನೆ ಆಡ್ತೀನಿ ಮೇಡಮ್, ಒಂದ್ ಲೈನ್ ಆಡ್ಲ ಮೇಡಮ್, ಒಂದೇ ಒಂದ್ ಲೈನ್.
1: ಓಕೆ, ಹಾಡಿ ಸರ್.
4: ವಾಗೇಶ್ವರಿ ವಾಣಿ ಸರಸ್ವತಿ ವರದಾಯಕಿ ವನಜ ಭವ ಸತಿ ವಾಗೇಶ್ವರಿ. ಸಾಕ್ಬಿಡ ಸರಸ್ವತಿ ಆಗುತ್ತೆ ಮೇಡಮ್.
1: ಓಕೆ ಓಕೆ, ಧನ್ಯವಾದಗಳು ಕೃಷ್ಣಪ್ಪ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಸಂಗೀತದ ಬಗ್ಗೆ ಕೂಡ ಹೇಳ್ತಾ ಇದ್ರು. ಅವ್ರು ಕೂಡ ಕ್ಲಾಸಿಕಲ್ ಮ್ಯೂಸಿಕ್ನ ಕಲ್ತಿದ್ದೀನಿ, ಜೂನಿಯರ್ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆಯೇ ಎಲ್ಲರೂ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಡುಗಳು ತುಂಬಾನೇ ಮುಖ್ಯ. ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಕೂಡ ಹಾಡನ್ನ ಆನಂದಿಸೋರೇ ಇರೋದು, ಹಾಡಿಗೆ ಬರ್ದೇ ಇದ್ರು ಕೂಡ ಎಲ್ಲ ಒಂದು ಸರ್ತಿ ಹಾಡನ್ನ ಕೇಳ್ತಿದ್ದಾಗ ನಾವು ಅದ್ರ ಜೊತೆಗೂಡ್ತಾ ಇರ್ತೀವಿ, ಅದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ ಅಂತಾನೆ ಹೇಳ್ಬೋದು. ಹಾಡನ್ನ ಎಂಜಾಯ್ ಮಾಡದೇ ಇರೋರು ಬಹುಶಃ ತುಂಬಾ ಕಡಿಮೆ ಬೆರಳೆಣಿಕೆ ಎಷ್ಟು ಜನ ಇರಬಹುದೇನೋ ಅಷ್ಟೇ ಅಂತಾನೆ ಹೇಳ್ಬಹುದಲ್ವಾ. ಸೊ ಎಲ್ಲರೂ ಕೂಡ ಮ್ಯೂಸಿಕ್ ನ ಇಷ್ಟಪಡೋರೇ ಇರೋದು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮಗೆ ಇಷ್ಟವಾದಂತಹ ಹಾಡುಗಳು ಯಾವುದು, ನೀವು ಯಾವ ರೀತಿಯ ಹಾಡನ್ನ ಹಾಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ತಿಳಿಸಬಹುದಾಗಿದೆ. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್. ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: Yes, welcome back to Radio Shivamogga 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಇವತ್ತು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಿಮಗೆ ಇಷ್ಟವಾಗಿರುವಂತಹ ಹಾಡುಗಳು ಯಾವುದು, ನೀವು ಯಾವ ರೀತಿಯ ಹಾಡುಗಳನ್ನ ಹೆಚ್ಚಾಗಿ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಸೊ ಹಾಗೆ ಮಾತನ್ನ ಮುಂದುವರಿಸೋಣ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ 6:45 ಸರಿಯಾಗಿ ಮೂರ್ತಿ ಸೈಕಲ್ಸ್ ಮತ್ತು ಫಿಟ್ನೆಸ್ ವಿನೋಬ ನಗರ ಶೋರೂಮ್ನಿಂದ ನಗರ ಸೈಕಲ್ ಸವಾರಿ ಆರಂಭ ಆಗ್ತಾ ಇದೆ. ಅವರು ಸೈಕಲ್ ಸವಾರಿಯನ್ನು ಆರಂಭಿಸ್ತಾ ಇದ್ದಾರೆ. ಹಾಗೆ 8 ಗಂಟೆಗೆ ಸವಾರಿ ಮುಗಿಯುತ್ತೆ. ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕು ಅಂತ ಹೇಳಿ ಮೂರ್ತಿ ಸೈಕಲ್ಸ್ ಆ್ಯಂಡ್ ಫಿಟ್ನೆಸ್ ಶಿವಮೊಗ್ಗ ಇವರು ಕೋರ್ತಾ ಇದ್ದಾರೆ. ಬೈಸಿಕಲ್ ವಿಶ್ವ ಬೈಸಿಕಲ್ ದಿನಾಚರಣೆ, ವಿಶ್ವ ರಕ್ತದಾನಿಗಳ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆ, ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಈ ಎಲ್ಲದರ ಒಂದು ನಿಟ್ಟಿನಲ್ಲಿ ಈ ಒಂದು ಬೈಸಿಕಲ್ ರೈಡ್ನ ಇಟ್ಟಿದ್ದಾರೆ. ಹಾಗೆಯೇ ಮೂರ್ತಿ ಸೈಕಲ್ಸ್ ಆ್ಯಂಡ್ ಫಿಟ್ನೆಸ್ ಶಿವಮೊಗ್ಗ ಮತ್ತು TI ಸೈಕಲ್ಸ್ ಆಫ್ ಇಂಡಿಯಾ, ಹ್ಯಾಕ್ಯೂಲ್ಸ್ ಮತ್ತು BSA ಸೈಕಲ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ. ಸೊ ಹಾಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ, ನಿಮಗೆ ಕೂಡ ಸೈಕ್ಲಿಂಗ್ ಇಷ್ಟ ಆಯಿತು, ನೀವು ಕೂಡ ಶಿವಮೊಗ್ಗದಲ್ಲಿದ್ದರೆ ನಾಳೆ ಬೆಳಗ್ಗೆ 6:45 ಸರಿಯಾಗಿ ಮೂರ್ತಿ ಸೈಕಲ್ಸ್ ಆ್ಯಂಡ್ ಫಿಟ್ನೆಸ್ ವಿನೋಬ ನಗರ ಶೋರೂಮ್ಗೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಲೋ ಚಂದ್ರಶೇಖರ್ ಸರ್, ಹೇಗಿದ್ದೀರಾ?
1: ನೀವ್ ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್. ಕಾಫಿ ಆಯ್ತಾ? ಕಾಫಿ ಆಯ್ತಾ ಸರ್?
1: ಇಲ್ಲ ಮೇಡಮ್, 5 ಗಂಟೆ ಮಾಡೋಣ ಅಂತ ಪ್ರೋಗ್ರಾಮ್ ಟೈಮ್ ಟೇಬಲ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ.
0: ಓಕೆ ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಇಲ್ಲ, ಗೊತ್ತಾಗ್ಲಿಲ್ಲ.
0: ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಿಮಗೆ ಯಾವ ರೀತಿಯ ಹಾಡುಗಳು ಇಷ್ಟ ಆಗುತ್ತೆ, ಯಾವ ರೀತಿಯ ಹಾಡುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಕೇಳ್ತಾ
1: ಇದ್ದೀನಿ.
0: ಓಕೆ,
1: ಹಲೋ
0: ಹೇಳಿ ಹೇಳಿ ಸರ್.
1: ಚಂದ್ರಶೇಖರ್ ಅತ್ತಿಜೋಡಿ, ಹೊಳೆಸ್ಕೂರು ತಾಲೂಕು ಕಾಸೇ ಜಿಲ್ಲೆ 523-211 ಕರ್ನಾಟಕ ರಾಜ್ಯ. ನನಗೆ ಸಮಯಕ್ಕೆ ತಕ್ಕಾಗಿ ಹಾಡುಗಳು ಇಷ್ಟ ಮೇಡಮ್.
0: ಓಕೆ,
1: ನನಗೆ ಖುಷಿಯಾಗಿದ್ದಾಗ. ಹಲೋ
0: ಹೇಳಿ ಹೇಳಿ ಸರ್.
1: ಖುಷಿಯಾಗಿದ್ದಾಗ ಎಡಕಲ್ಲು ದುಡ್ಡದ ಮೇಲೆ ಚಿತ್ರದ ಒಂದು ಹಾಡಿದ ಸಂತೋಷ, ಹಾಹಾ ಸಂಗೀತ, ಅದು ಲಾವಾಡ ಇಷ್ಟ. ಆಮೇಲೆ ಏನಾರ ಬೇಜಾರಾದಾಗ, ಇದು ಯಾರು ಬರೆದ ಕತೆ ಅಂತ ಒಂದು ಹಾಡಿದೆ. ಕಡೆ ಕೇಳಿ. ಹಲೋ
0: ಕೇಳಿಸ್ತಾ ಇದೆ, ನೀವು ಮಾತಾಡಿ ಸರ್.
1: ಅಲ್ಲ, ಇದು ಯಾರು ಬರೋದ ಕತೆ ನನಗಾಗಿ ಬಂದ ಬೇಜಾರಾದಾಗ. ಮಾಮೂಲಿ ಇದ್ದಾಗ, ನನ್ನ ಮಾಮೂಲಿ ಇದ್ದಾಗ ತುಂಬಾ ಮೆಲೋಡಿಯಸ್ ಸಾಂಗ್ ಕೇಳ್ತೀನಿ ಮೇಡಮ್.
0: ಓಕೆ ಓಕೆ.
1: ಮೆಲೋಡಿಯಸ್ ಸಾಂಗ್ ಅಂದ್ರೆ ಇದಿರ್ತದೆ ನೋಡಿ, ನನ್ನ ಬಿಡಲಾರೆ ಅದ್ರೊಳಗೆ ಹಾಡಿದ್ದೀನಿ ನೋಡಿ, ಯಾವ್ದು ಅಂತೀರಾ? ಹೊಸ ಬಾಡಿಗೆ ನೀ ಜೊತೆ ಅಂತ ಹಾಡುಗಳು, ಮತ್ತೆ ಮುದ್ರವಾದ ಚಂದನ ಕಂಬ ಹಾಡುಗಳು, ಬೈಲುದಾರ ಹಾಡುಗಳು, ಪ್ರೇಮ ಗೀತೆಗಳು ಕೇಳ್ತೀನಿ ಮಾಮೂಲಿ ಜನರಲ್ ಆಗಿ.
0: ಸರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಖಂಡಿತವಾಗ್ಲೂ ಅದೇನಾಗಿದೆ ಅಂತ ಪರಿಶೀಲಿಸ್ತೀವಿ. ಸೊ ಹಾಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ತಿಂಡಿ ಆಯ್ತಾ ಸರ್?
2: ಆಯ್ತು, ಈಗ ತಾನೇ ಚಪಾತಿ ತಿನ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇದ್ದೆ ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಂತ ಆಯ್ತು.
2: ಗೊತ್ತಾಗಿದೆ ಗೊತ್ತಾಗಿದೆ ಮೇಡಮ್.
0: ಓಕೆ, ಯಾವ ಹಾಡನ್ನ ಹಾಡ್ತಾ ಇದೀರಾ ಸರ್ ಈಗ, ಅಥವಾ ಯಾವ ಒಂದು ಹಾಡಿನ ಬಗ್ಗೆ ಮಾತನಾಡ್ತಾ ಇದ್ದೀರಾ?
2: ನಿಜ ನಿಜ ಮೇಡಮ್, ಹಾಡುಗಳು ನೋಡಿ ನಮ್ಮನ್ನ ಎಷ್ಟು ನೆಮ್ಮದಿ ಕೊಡುತ್ತೆ ಅಂದ್ರೆ ಸಂಗೀತ ಮೇಡಮ್. ಸಂತೋಷದ ಸಂದರ್ಭದಲ್ಲೂ ಅಷ್ಟೇ, ನೋವಿನ ಸಂದರ್ಭದಲ್ಲೂ ಅಷ್ಟೇ, ಅದಕ್ಕೆ ಸಂಬಂಧಪಟ್ಟಂತೆ ಗೀತೆಗಳು ಇರ್ತಾವಲ್ಲ, ಅದನ್ನ ಕೇಳ್ತಾ ನಮ್ಮ ನೋವನ್ನಾಗ್ಲಿ ನಲಿವನ್ನಾಗ್ಲಿ ನಾವು ಮರ್ತು ಬಿಡ್ತೇವೆ. ನಾನು ಹೆಚ್ಚಾಗಿ ಗುಣಗದು ಮೇಡಮ್, ನನಗೆ ಸುಮ್ಮನೆ ಏನೋ ಆರಾಮಾಗಿದ್ದೀವಿ, ಎಲ್ಲ ಜಮೀನ್ ಕಡೆ ಅಡ್ಡಾಡ್ತಾ ಇದ್ದೀನಿ, ಅಲ್ಲಿ ಆರಾಮಿದೆ, ನನಗೆ ಅರಿವಿಂದಲೇ ಕೆಲವು ಹಾಡುಗಳು ಬರ್ತಾ ಹೋಗ್ತಾವ ಮೇಡಮ್. ಒಲವಿನ ಪ್ರಿಯಲತೆ ಅಂತ ಒಂದು ತುಂಬಾ ಹಳೆ ಹಾಡಿದೆ. ಆಮೇಲೆ ಕೆಂಪು ಗುಲಾಬಿಯ ಚಂದು ಚೆಲುವೆ ಎಂತು ನಿನ್ನ, ಅದೊಂದು ಹಾಡು ಮೇಡಮ್. ಅದು ಟಿ ಶ್ರೀನಿವಾಸ ಹಾಡ್ರದಂತೂ ನನಗೆ ತುಂಬಾ ಇಷ್ಟ. ಹಾಗಾಗಿ ಆಮೇಲೆ ಪಿತಾಮಹ ಚಿತ್ರದೊಂದಿದೆ, ಮರೆಯದಿರು ಆ ಶಕ್ತಿಯ ಮೆರೆಯದಿರು ಮಾನವ, ಎಷ್ಟು ಸೊಗಸಾಗಿದೆ ಮೇಡಮ್ ಹಾಡು. ನಮ್ಗೆ ನೋಡಿ, ನಮ್ಗೆ ಅರಿವಿಲ್ಲದೇ ಹಾಡುಗಳು ಯಾವ್ದಾರ ಆಗ್ಲಿ ಮನ್ಸಲ್ಲಿ ನಮ್ಮ ಅದು ಬಂದ್ಬಿಡುತ್ತೆ ಮೇಡಮ್ ಸುತ್ತವರ್ದು.
0: ನಿಜ ನಿಜ.
2: ಆಮೇಲೆ ಅದು ಒಂದ್ ಒಳ್ಳೇದೇ ಒಂದ್ ರೀತಿಯಲ್ಲಿ ಮೇಡಮ್. ನಮ್ಗೆ ಒಂದ್ ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ನಮ್ಗೆ ನಮ್ಮ ಅಜ್ಜಿ ನನ್ಗೆ ಏನಾಯ್ತು ಅಂದ್ರೆ, ನೋಡಪ್ಪ ನೀನೆಲ್ಲ ಹೊರಗಡೆ ಅಲ್ಲಿ ಜಮೀನು ತೋಟದಲ್ಲೆಲ್ಲ ಅಡ್ಡಾಡ್ತೀಯಲ್ಲ, ಮಾತಾಡ್ತಾ ಹೋಗು, ಚಪ್ಪಾಳೆ ಹೊಡ್ಕೊಂಡು ಹೋಗು, ಅಲ್ಲಿ ಹುಲ್ಲಿನ ಮೇಲೆ ಎಲ್ಲ ಹಾವು ಅದು ಇದು ಮಲಗಿಬಿಟ್ಟಿರ್ತಾವೆ, ತುಳಿದು ಇಳಿದ್ ಬಿಟ್ಟಿದೀಯಾ, ಸ್ವಲ್ಪ ಶಬ್ದ ಮಾಡ್ಕೊಂಡು ಹೋಗು ಅಂತ ಹೇಳ್ತು ಹೇಳ್ತ. ಹಂಗಾಗಿ ನಾನು ಅಲ್ಲಿ ತೋಟ ಹೋಗ್ ಕೂಡಲೇ ಆಡೋಕ್ ಶುರು ಮಾಡ್ಬಿಡ್ತೇನೆ.
0: ಚಿಕ್ಕ ವಯಸ್ಸಿಂದ ಆಗಿರೋ ಅಭ್ಯಾಸ ಇದು
2: ಚಿಕ್ಕ ನಿಜ. ಆಮೇಲೆ ಅದು ಹಾಡು ಎಷ್ಟು ಅಂತ ಆಮೇಲೆ ಕಾಮೆಂಟ್ರಿ ಹೊಡೆಯ ಕತ್ಬಿಟ್ಟೆ ಮೇಡಮ್, ಹಿಂದಿ ಇಂಗ್ಲಿಷ್ ಅಲ್ಲಿ ಕ್ರಿಕೆಟ್ ಕಾಮೆಂಟ್ರಿ.
0: ತೋಟಕ್ಕೆ ಹೋದಾಗ್ಲೂ ಕಾಮೆಂಟ್ರಿ ಹೊಡಿತಿದ್ರ?
2: ಹಾ ಮೇಡಮ್, ಅಡ್ಡಾಡ್ಸ ಹೊಡಿತಿದ್ನಲ್ಲ ಅವಾಗ ಸುಮ್ನೆ ಅಕ್ಕಪಕ್ಕ ಇದ್ದರು, ಏ ಚಿಕ್ಕ ವಯಸ್ಸು ಈ ಹುಡುಗರಿಗೆ ಯಾಕೋ ತಲೆ ಕೆಟ್ಟಂಗ ಆಗ್ಬಿಡ್ತಲ್ಲ ಅಂತ. ಅವಾಗಿನಿಂದ ಒಂದು ಟ್ರಾನ್ಸಿಸ್ಟರ್ ತಗೊಂಡೆ ಮೇಡಮ್, ರೇಡಿಯೋ ಹಾಕೊಂಡು ಹೋಗ್ಬಿಡ್ತಿದ್ದೆ. ಎಷ್ಟೊಂದು ಬದಲಾವಣೆಗಳು. ಹಾಗಾಗಿ ಇನ್ನೂ ಒಂದು ಮುಂದುವರೆದು ಮೇಡಮ್, ನಮ್ ನಿಮ್ದೇ ಎಫ್ಎಂ ಕೇಳ್ದೆ ಒಂದ್ ದಿವಸ ನಾನು ಕಾಲೇಜ್ ಹೋಗ್ಬೇಕು, ಆಗ್ಲೇ ಜಮೀನ್ ಹತ್ರ ಹೋಗಿದ್ನಲ್ಲ ಅಲ್ಲೇ ಆಗ್ಲೇ 9 ಗಂಟೆ ಮೇಲೆ ಆಯ್ತು. ಒಂದ್ ಸ್ವಲ್ಪ ದಾಪಗಾರಲ್ಲಿ ಜೋರು ದೊಡ್ಡ ಜಮೇಲೆ ಹೊರಟೆ ನಾನು. ಎರಡು ಒಂದು ಭಾವಗೀತೆ ಬರ್ತಾ ಇತ್ತು ಮೇಡಮ್ ನಿಮ್ಮ ಇದ್ರಲ್ಲಿ, ಆಕಾಶವಾಣಿ ಇದ್ರಲ್ಲಿ ಎಫ್ಎಂ ಶಿವಮೊಗ್ಗದಲ್ಲಿ. ಅದನ್ನ ನಾನು ಮೊಬೈಲ್ ನಲ್ಲಿ ಹಾಕೊಂಡು ಬರ್ತಾ ಇದ್ನಲ್ಲ, ಇನ್ನೇನು ಒಂದ್ ಹೆಜ್ಜೆ ನಾನು ಕಾಲಿಡ್ಬೇಕು ಅಲ್ಲೇ ಒಂದು ಹಾವು ಮಲಗಿದ್ದು ಸರ್ ಅಂತ ಹೊರಟ್ಬಿಡ್ತು. ಯಾಕೆ ಅಂದ್ರೆ ಅದು ನೋಡಿ ನಿಮ್ಮ ಎಫ್ಎಂ ಏನು ಅದು ಶಬ್ದಕ್ಕೆ ಅದು ಪಾಸ್ ಆಯ್ತು, ಇಲ್ಲ ಅಂದಿದ್ರೆ ನಾನು ತುಳಿತಿದ್ನೇನು. ಹಿಂಗೆ ನಮಗೆ ಸಂಗೀತಗಳು ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ನೆರವು ನೀಡಿದೆ ಮೇಡಮ್. ಹಾಗಾಗಿ ನೋವಿರ್ಲಿ ನಲಿವಿರ್ಲಿ ಸಂಗೀತ ನಮಗೆ ಒಂದು ಶಾಂತ ಚಿತ್ತವನ್ನ ತಂದ್ಕೊಡುತ್ತೆ ಮೇಡಮ್, ಶಾಂತತೆಯನ್ನ ತಂದ್ಕೊಡುತ್ತೆ. ಭಾವಗೀತೆಗಳಿರ್ಬೋದು, ಅದು ಭಾವಗೀತೆನೂ ಅಷ್ಟೇ, ಒಂದು ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ ಅಂತ ಅಶ್ವತ್ಥಾರ ಎಷ್ಟು ಸೊಗಸಾಗಿದೆ ಅಂದ್ರೆ. ಹಾಗಾಗಿ ನಾನು ಸ್ಟಾರ್ ಮೇಕರ್ ನಿಂದ ಒಂದು ಹೆಚ್ಚು ಕಡಿಮೆ ಒಂದು 300 ಹಾಡು ಆಡಿದೀನಿ, ನನ್ ಖುಷಿಗೆ ಅಷ್ಟೇನೆ ಅದು ಆಡಿದೀನಿ. ಹಾಗಾಗಿ ಕೇಳ್ತಾ ಇರ್ತೀನಿ ಸಂಗೀತ. ನಿಜ ಮೇಡಮ್, ತುಂಬಾ ನೀವ್ ಹೇಳಿದಾಗೆ ಎಲ್ಲೋ ಕೆಲವರು ಬೆರಳಿನಕ್ಕೆ ಮಂದಿ ಅದು ಇಷ್ಟ ಇಲ್ಲದೆ ಇರಬಹುದು, ಬಟ್ ಬಹುಸಂಖ್ಯೆ ಹತ್ರ ಅಂದ್ರೆ ಹೆಚ್ಚಿನ ಜನ ಸಂಗೀತವನ್ನ ಕೇಳ್ತಾರೆ, ಆಸ್ವಾದಿಸ್ತಾರೆ, ಅದರಿಂದ ಒಂದ್ ಸ್ವಲ್ಪ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಮೇಡಮ್.
0: ನಿಜ, ನಿಜವಾಗ್ಲೂ ಹೌದು ಸರ್, ಖಂಡಿತ.
2: ಹಾಗಾಗಿ ಸಂಗೀತ ದಿನ ಏನಿದೆ, ಮತ್ತೆ ವಿಶ್ವ ತಂದೆಯವರ ದಿನ ಇದೆ ನಾಳೆ. ನಿಜ, ಪುಣ್ಯವಂತರು ನಮ್ಗೆ, ನಮ್ ತಂದೆಯವರು ನಮ್ ಕಣ್ಣೆದರಿಗೆ ಇದ್ದಾರೆ. ಹಾಗಾಗಿ ನಾವು ಒದಗಿಸ್ಕೊಂತರು ಅಂತ ಹೇಳ್ಬೇಕು. ಅನೇಕರು ಎಷ್ಟೋ ಜನ ಇಲ್ಲ ನಮ್ಗೆ ತಾಯಿ ಇಲ್ಲ ತಂದೆ ಇಲ್ಲ ಅಂತ ಅಂದಾಗ ನಮಗೂ ಎಲ್ಲ ನೋವಾಗುತ್ತೆ. ಆಮೇಲೆ ನಮ್ಗೆ ಇದಾರಲ್ಲ ಇರ್ಲಿ ಇರೋವರೆಗೂ ನೋಡ್ಕೋಣ ಚೆನ್ನಾಗಿರೋಣ ಅನ್ನೋ ಒಂದು ಇದು ಇರುತ್ತೆ. ಹಾಗಾಗಿ ಮುಂಗಡವಾಗಿ ಎಲ್ಲಾ ವಿಶ್ವದ ತಂದೆಯರಿಗೆ ಎಲ್ಲಾ ತಂದೆಯರಿಗೂ ನನ್ನ ನಮಸ್ಕಾರಗಳು ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
2: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಹಾಡು ಹಾಡಿಗಿರುವಂತಹ ಶಕ್ತಿ ಎಷ್ಟಿದೆ ಅನ್ನೋದಾಗಿ ಕೂಡ ತಿಳಿಸ್ಕೊಡ್ತಾ ಇದ್ರು. ನಿಜ ಅಲ್ವಾ, ಹಾಡುಗಳು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ ಅಂತಾನೆ ಹೇಳ್ಬಹುದು. ಎಷ್ಟೋ ಸರ್ತಿ ತುಂಬಾ ಕೆಟ್ಟ ಮನಸ್ಥಿತಿಲಿರ್ತೀವಿ, ಏನೋ ತುಂಬಾ ಬೇಜಾರಾಗಿರುತ್ತೆ, ಅಂತಹ ಸಮಯದಲ್ಲಿ ಹಾಡನ್ನ ಕೇಳಿದಾಗ ಅದು ನಮಗೊಂದು ರೀತಿಯ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಎಷ್ಟೋ ಹಾಡುಗಳನ್ನ ಕೇಳಿದಾಗ ನಮಗೆ ಇನ್ಸ್ಪಿರೇಷನ್ ಕೊಡುವಂತಹ ಹಾಡುಗಳಿದೆ, ನಮಗೆ ಬೇಜಾರ್ನಲ್ಲಿದ್ದಾಗ ಸಮಾಧಾನ ಮಾಡುವಂತಹ ಹಾಡುಗಳಿದೆ, ನಾವು ಖುಷಿಯಲ್ಲಿದ್ದಾಗ ನಮ್ಮ ಖುಷಿಯನ್ನ ಹೆಚ್ಚಿಸುವಂತಹ ಅದೆಷ್ಟೋ ಹಾಡುಗಳು ನಮ್ಮ ಒಂದು ಕನ್ನಡದಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಯ ಹಾಡುಗಳು ಕೂಡ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಷ್ಟೋ ಸರ್ತಿ ಹೇಗಾಗುತ್ತೆ ಗೊತ್ತಾ, ಕೆಲವು ಭಾಷೆಗಳ ಹಾಡುಗಳ ಮೀನಿಂಗ್ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಆದರೂ ಕೂಡ ಆ ಹಾಡುಗಳಿಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಆ ಒಂದು ಮ್ಯೂಸಿಕ್ ಇದೆಯಲ್ಲ, ಅದರಲ್ಲಿರುವಂತಹ ಕೆಲವೊಂದು ಟೋನ್ ಇರಬಹುದು, ಆ ಒಂದು ಹಾಡಿನ ಒಂದು ವಾಯ್ಸೇ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಕೆಲವರ ಧ್ವನಿಯೇ ಆಗಿರುತ್ತೆ ಅಂತಲೇ ಹೇಳಬಹುದು. ಆ ಸಂಗೀತಗಾರರ ಧ್ವನಿಯ ನಿಜವಾಗ್ಲೂ ಅದೊಂದು ರೀತಿಯ ಶಕ್ತಿ. ಯಾರೆಲ್ಲ ಅದ್ಭುತವಾಗಿರುವಂತಹ ಕಂಠವನ್ನು ಹೊಂದಿದಿರೋ ಎಲ್ಲರೂ ಕೂಡ ದೇವರೇ ಕೊಟ್ಟಿರೋದು ಅಂತಲೇ ಹೇಳಬಹುದು ಆ ಒಂದು ಧ್ವನಿಯನ್ನ. ಯಾಕೆ ಅಂತ ಹೇಳಿದ್ರೆ, ಒಂದು ಧ್ವನಿ ಎಷ್ಟೋ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಶಕ್ತಿ ಇದೆ. ಆ ಒಂದು ವಾಯ್ಸ್ ಇರುತ್ತಲ್ವಾ, ಮ್ಯೂಸಿಕ್ ಅನ್ನೋದು ಅಂತಹ ಒಂದು ಶಕ್ತಿ ಅಂತಾನೆ ಹೇಳಬಹುದು. ಮ್ಯೂಸಿಕ್ ಅಂದರೆ ಒಂದು ರೀತಿಯ ದೇವ್ರ ಅಂತಾನೆ ಹೇಳಬಹುದು ಅಲ್ವಾ ಸ್ನೇಹಿತರೆ? ಸೊ ಅದು ಮ್ಯೂಸಿಕ್ ಇರೋ ಶಕ್ತಿ ಅಂತಾನೆ ಹೇಳಬಹುದು. ಸೊ ಹಾಗೆಯೇ ಎಷ್ಟೊಂದು ಹಾಡುಗಳಿದೆ, ಆ ಹಾಡುಗಳನ್ನ ಕೇಳಿದಾಗ ನಾವು ಎಷ್ಟು ಆನಂದಿಸ್ತೀವಲ್ವಾ, ಅದು ಆ ಶಕ್ತಿ ಹಾಡಿಗೆ ಮಾತ್ರ ಇದೆ ಅಂತಾನೆ ಹೇಳಬಹುದು. ಸೊ ಅದೇ ಕಾರಣಕ್ಕೆ ಹಾಡಿಗೆ ಕೂಡ ಸಂಗೀತಕ್ಕೆ ಕೂಡ ಒಂದು ದಿನ ಇದೆ, ಆ ದಿನವನ್ನು ಆಚರಿಸಲಾಗುತ್ತೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ
3: ಹಲೋ ನಮಸ್ತೆ ಮ್ಯಾಮ್.
0: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
3: ಆರಾಮ ಇದ್ರಿ ನೋಡ್ರಿ ಮೇಡಮ್. ತಾವಾಗಿದ್ದೀರಿ?
0: ನಾವು ಆರಾಮ ಇದೀವ್ ನೋಡ್ರಿ.
3: ಊಟದಾಯ್ತ್ರಿ?
0: ಊಟ ಆಯ್ತ್ರಿ. ನಿಮ್ದಾಯ್ತೇನ್ರಿ?
3: ಹಾ, ನಾವೇ ಒಂದ್ ಸ್ವಲ್ಪ ಇವತ್ತೊಂದ ಮದ್ವೆ ಕಾರ್ಯ ಐತ್ರಿ, ಹೋಗಿ ಬಂದಿವ್ರಿ ಬಿಜಾಪುರಕ.
0: ಓಕೆ.
3: ಹಾ, ಮದ್ವೆ ಊಟ ಮಾಡ್ಕೊಂಡು ಈಗ ಬಂದಿವ್ರಿ ಮನೆಗೆ. ಈಗ ಬಂದ ಕಾರ್ಯಕ್ರಮ ಕೇಳ್ಕೊತ ಹಚ್ಚಿದ್ರಿ ನೋಡ್ರಿ ಫೋನ್.
0: ಓಕೆ ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯೋ ಇಲ್ಲೋ?
3: ಇಲ್ಲ ಇಲ್ಲ ಮೇಡಮ್, ನಾನು ಕೇಳಿಲ್ಲ ಇವತ್ತು, ಈಗ ಬಂದಿದ್ರಿ ನಾನು.
0: ಓಕೆ ಓಕೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾಳೆ ವಿಶ್ವ ಸಂಗೀತ ದಿನ ಇದೆ, ಸೊ ಹಾಗಾಗಿ ಇವತ್ತು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮಗೆ ಯಾವ ರೀತಿಯ ಹಾಡುಗಳನ್ನ ಹೆಚ್ಚಾಗಿ ಕೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯ ಹಾಡನ್ನ ಕೇಳ್ತೀರಾ? ಖುಷಿಯಾಗಿದ್ದಾಗ ಯಾವ ರೀತಿ ಹಾಡನ್ನ ಕೇಳ್ತೀರಾ? ದುಃಖದಲ್ಲಿದ್ದಾಗ ಯಾವ ರೀತಿ ಹಾಡನ್ನ ಕೇಳ್ತೀರಾ ಅಂತ ಕೇಳ್ತಾ ಇದ್ದೆ.
3: ನೋಡ್ರಿ ಮೇಡಮ್, ದುಃಖ ಸುಖ ಎರಡು ಒಂದೇ ರೀ. ಒಮ್ಮೆ ಬರುತ್ತೆ, ಒಮ್ಮೆ ಹೋಗುತ್ತೆ. ಸಂಗೀತ ಅಂದ್ರೆ ಎಲ್ಲ ಒಂದೇನೆ ರೀ. ಅದು
0: ನಿಜ ನಿಜ.
3: ಹಾ, ಯಾವ್ದು ಫರಕ ಇಲ್ಲ ಮೇಡಮ್. ಎರಡು ಒಂದೇ ನಾಣ್ಯದ ಮುಖ ಇದ್ದಂಗ, ಒಂದೇ ನಾಣ್ಯದ ಮುಖ ರೀ ಅದು.
0: ಹೌದ್ರಿ ಹೌದು.
3: ಹಾ, ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ಯಾವ್ದೇ ಕೇಳ್ರಿ ನೀವು, ನಮಗ ಹೆಚ್ಚು ಏನ್ ಕೇಳ್ತೀವಿ ಪಾತ್ ಕೇಳಿ, ನಾವು ಜನಪದನ ರೀ, ನಮ್ ಜನಪದ ಸೊಗಡಿನ ಒಂದು ನಾವು ಜನಪದ ಕೇಳವ್ರಿ ಹೆಚ್ಚು. ಇವು ಸಿನಿಮಾದ ಹಾಡ ಪಾಡ ನಮಗ್ ಬಹಳ ಕಡಿಮಿನ ಇಂಟ್ರೆಸ್ಟ್ ಇದ್ದಿದ್ದು ಹೇಳ್ತೀವಿ ನಾವು, ಆದ್ರೆ ನಮಗ್ ಜನಪದ ಹೆಚ್ಚಿನ್ರಿ.
0: ಓಕೆ.
3: ಜನಪದ ಅಂದ್ರೆ ಮೇಡಮ್ ಅದ್ರಾಗ ಅರ್ಥ ಗರ್ಭಿತವಾಗಿರುತ್ತೆ ಮೇಡಮ್.
0: ನಿಜ ನಿಜ.
3: ಒಂದ್ ಪದ ನಿಮಗ್ ಹಾಡಿ ತೋರಿಸ್ತೀನಿ ಮೇಡಮ್, ಅದ್ರ ಹಾಡನ್ನ ಅದ್ರ ಅರ್ಥ ಮಾಡ್ಕೊಳಗ ಅರ್ಥ ಯಾರಿಗೆ ಆಗಲ್ಲ ಮೇಡಮ್. ಅದು ನೋಡ್ರಿ ಹೆಂಗ್ ಹೇಳ್ತಾರ ನೋಡ್ರಿ, ಒಂದು ಎಂತ ಒಂದ್ ಪದ ಅದಾರ ಜನಪದ ಸಂಗೀತ. ಅದು ದೂರ ದೇಶದಿಂದ ಬಾರಿ ಗೌಂಡನ್ನ ತಂದು ಗುಡಿ ಒಂದ ಕಟ್ಟಾರೋ, ಕಲ್ಲ ಸಿಮಿಟ ಉಸ್ಕ ನೀರ ನಿಲ್ಲದೆ ಗುಡಿ ಅಂತರಲೇ ಇತ್ತು. ನೋಡ್ರಿ ಮೇಡಮ್, ಇದು ಏನ್ ಏನ್ ಏನ್ ತಿಳ್ಕೊಬೇಕ್ರಿ ನಾವು ಇದ್ರಾಗ?
0: ನಿಜ ನಿಜ ರೀ.
3: ಹಾ, ಕಲ್ಲ ಸಿಮಿಟ ಉಸ್ಕ ನೀರ ನಿಲ್ಲದ ಗುಡಿ ಅಂತರಲೇ ಇತ್ತು ಅಂತ. ಇದ್ರ ಅರ್ಥ ಏನ್ ಮಾಡ್ಕೊಳವ್ರಿ ನೀವು? ಇದು ಗೀಜಗಾನ ಗೂಡ್ರಿ ಮೇಡಮ್.
0: ಹೌದ್ರಿ,
3: ಇದು ಗೀಜಗಾನ ಗೂಡು. ಕಲ್ಲ ಇರಲ್ಲ, ಸಿಮೆಂಟ್ ಇಲ್ಲ, ಉಸುಕಿಲ್ಲ ಗುಡಿ ನೋಡ್ರಿ. ಇವಾಗ ಗಿಡದಾಗ ಅಂತರಲೇ ಸೋತಾಡ್ತಿರ್ತೈತ್ರಿ ಅದು. ಅದ್ರ ಸಲುವಾಗಿ ಇಂತ ಸೊಗಡ್ರಿ. ಯಾಕೆ ಇನ್ನೊಂದ್ ಹಾಡ ಆಡ್ಯಾರಿ ನಮ್ಮ ನಿಡೂಣಿ ಕುಲಕರ್ಣಿ ಅವ್ರ ಅಂತ ಹೇಳಿ. ಸರ್ವ ರಾಷ್ಟ್ರದಲ್ಲಿ ಭಾರತದವರ ಕೀರ್ತಿ ಹತ್ತ ನಡೀತು, ಇವರಂಗ ಮಕ್ಕಳ ನಿನ್ನಾರ ಹಡಿತಾರ ವರ್ಷಕ್ಕೊಂದೊಂದ ಶರತು. ನೋಡ್ರಿ ಇವು ಎಂತಿಂತ ಸಂಗೀತ್ರಿ. ನಮ್ ನಿಡೋಣಿ ಕುಲಕರ್ಣಿ ಅವ್ರ ಜನಪದ ಹಾಡ್ತಾರ್ರಿ, ಹೇಳ್ಬಾರ್ದ್ರಿ ಅದನ್ನ ನಾವು.
0: ಹೌದ್ರಿ,
3: ಎರಡು ಕಿವಿಗಳು ಎರಡು ಕಣ್ಣ ಹಿಂಗ ನಮ್ ತಲೆ ಆಡ್ತಿರ್ತಾರ ಅವ್ರು ಹಾಡ್ಲಕತ್ರಂದ್ರ. ಅಂತ ಜನಪದ ಕವಿಗಳ್ರಿ ಅವರು. ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ನಮಗ್ ಯಾವ್ದೇ

0: ಬೇಜಾರಾಗ್ಲಿ ಬೇಕಾದ್ರೆ ದುಃಖನೇ ಆಗ್ಲಿ ಸುಖನೇ ಇರ್ಲಿ, ನಾವ್ ಯಾವಾಗ ಕೇಳಿದ್ರಿ ಇಂತ ಜನಪದ ಕೇಳ್ತೀವಿ ಮೇಡಮ್.
1: ಓಕೆ ಓಕೆ,
0: ಇಷ್ಟು ಮಾತ್ರ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಸರ್.
0: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ಶಿವಶರಣ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಜನಪದ ಹಾಡುಗಳನ್ನ ಹೆಚ್ಚಾಗಿ ಇಷ್ಟಪಡ್ತೀನಿ, ಜನಪದ ಹಾಡುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ, ತುಂಬಾ ಮೀನಿಂಗ್ಫುಲ್ ಆಗಿರುತ್ತೆ, ಅರ್ಥಪೂರ್ಣವಾದ ಹಾಡುಗಳಿರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹಾಡುಗಳು ಇಷ್ಟ ಆಗುತ್ತೆ ಅಂತಾನೆ ಹೇಳಬಹುದು. ಕೆಲವರು ಜಾನಪದ ಹಾಡುಗಳನ್ನ ಇಷ್ಟಪಡ್ತಾರೆ, ಕೆಲವರು ಭಾವಗೀತೆಗಳನ್ನ ಇಷ್ಟಪಟ್ಟರೆ, ಇನ್ನು ಕೆಲವರು ಚಲನಚಿತ್ರ ಗೀತೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹಾಡುಗಳು ಇಷ್ಟ ಆಗ್ತಾ ಇರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ಬಾರಿ ಹಾಡಿನ ಸಾಹಿತ್ಯಕ್ಕಿಂತ ಹಾಡಿನ ಮ್ಯೂಸಿಕ್ ಏನಿರುತ್ತೆ, ಆ ಒಂದು ಟ್ಯೂನ್ ಏನಿರುತ್ತೆ, ಅದೇ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ನಾವು ಅದನ್ನು ಕೇಳಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಅಂತ. ಆ ರೀತಿಯ ಹಾಡುಗಳು ಕೂಡ ಎಷ್ಟೋ ಇದೆ ಅಂತಲೇ ಹೇಳಬಹುದು. ಎಷ್ಟೋ ಹಾಡುಗಳನ್ನ ಅರ್ಥ ಮಾಡ್ಕೊಳ್ದೇನೂ ಆ ಹಾಡನ್ನು ಇಷ್ಟಪಡ್ತಿರ್ತೀವಿ, ಇನ್ನೂ ಎಷ್ಟೋ ಹಾಡುಗಳನ್ನು ಹಾಡಿನ ಒಂದು ಸಾಹಿತ್ಯ ನಮಗೆ ತುಂಬ ಇಷ್ಟ ಆಗಿ ಆ ಹಾಡನ್ನು ಇಷ್ಟಪಡುವಂಥದ್ದು ಇರುತ್ತೆ ಅಲ್ವಾ. ಸೊ ಈ ರೀತಿ ಎರಡೂ ರೀತಿಯಲ್ಲೂ ನಾವು ಸಂಗೀತವನ್ನು ಇಷ್ಟಪಡ್ತೀವಿ ಅಂತಲೇ ಹೇಳಬಹುದು. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡಿನ ಬಗ್ಗೆ ಇರಬಹುದು, ಯಾವೆಲ್ಲ ರೀತಿಯ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ, ಯಾವ್ಯಾವ ಸಿಚುವೇಶನಲ್ಲಿ ಯಾವ್ಯಾವ ರೀತಿ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆಯೇ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಸಂಗೀತದ ಬಗ್ಗೆ ಹಾಡುಗಳ ಬಗ್ಗೆ ಎಲ್ಲ ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಿಮಗೆ ಇಷ್ಟವಾಗುವಂತಹ ಹಾಡು ಯಾವುದು, ಯಾವೆಲ್ಲ ರೀತಿಯ ಹಾಡುಗಳನ್ನ ನೀವು ಹೆಚ್ಚಾಗಿ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದಾಗಿ ಕೇಳ್ತಾ ಇದೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಯಾರಿದು ಮಾತಾಡ್ತಿರೋದು?
1: ನನ್ನ ಹೆಸರು ಗಣೇಶ್ ಅಂತ ಹೇಳ್ಬಿಟ್ಟು ಮೇಡಮ್ ಅವರೇ ಮಾತಾಡ್ತಿರೋದು. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮೊಳಕಾಲ್ಮೂರು ತಾಲೂಕು ಕೊಂಡ್ಳಿ ಅಂತ ಗ್ರಾಮ ಮೇಡಮ್ ಅವರೇ.
0: ಓಕೆ, ಗಣೇಶ್ ಅವರು ಫಸ್ಟ್ ಟೈಮ್ ಕರೆ ಮಾಡ್ತಿರೋದಾ?
1: ಇಲ್ಲ, ಒಂದ್ ಮೂರ್ ನಾಲ್ಕು ಟೈಮ್ ಮಾಡಿದೀನಿ ಮೇಡಮ್ ಅವರೇ. ತುಂಬಾ ದಿನ ನಂತರ ಲೈನ್ ಸಿಕ್ಕಾಯ್ತು ಮೇಡಮ್.
0: ಓಕೆ ಓಕೆ ಸರ್, ಕಾಫಿ ಆಯ್ತಾ?
1: ಆಯ್ತು ಮೇಡಮ್ ಅವರೇ. ನಮ್ದು ಆಯ್ತು, ನಿಮ್ದು ಆಯ್ತಾ ಮೇಡಮ್ ಅವರೇ?
0: ನಮ್ದು ಆಗಿಲ್ಲ ಸರ್, ಕುಡಿಬೇಕು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹೌದೌದು ಮೇಡಮ್. ನಿಮ್ಗೆ ಯಾವ್ದಾದ್ರು ಸಾಂಗ್ ಇಷ್ಟ ಆಗಿರುತ್ತಂತ ಕೆಲವು ಸಿಚುವೇಶನ್ ಒಳಗಂತ ಕೇಳಿದ್ರಿ ಮೇಡಮ್.
0: ಸರ್,
1: ಈ ಹಾಡು ಹೆಂಗಂದ್ರೆ ಮೇಡಮ್ ಅವ್ರೆ, ಕೆಲವು ಟೈಮಲ್ಲಿ ಮನಸ್ಸಲ್ಲಿ ಬೇಜಾರಾದಾಗ, ದುಃಖವಾಗಿದ್ದಾಗ, ನಾವು ಯಾವ್ದೋ ಮೂಡ್ ಅಲ್ಲಿ ಇದ್ದಾಗ ನಮ್ಮ ಮೂಡ್ ಚೇಂಜ್ ಮಾಡೋ ಶಕ್ತಿ ಮ್ಯೂಸಿಕ್ ಇದೆ ಮೇಡಮ್ ಅವ್ರೆ. ನಾವು ಕಪ್ಲ ಕೆಲಸ ಮಾಡ್ಬೇಕಾದ್ರೆ ಕೆಲವು ಟೈಮ್ ಕೆಲಸ ಮಾಡ್ಬೇಕಾದ್ರೆ ಸಾಂಗ್ ಬರ್ತಾ ಇರ್ತಾವ, ನಮ್ಗೆ ಅನ್ಸುತ್ತೆ ನಮ್ ಸಿಚುವೇಶನ್ ತಕ್ಕಂತ ಸಾಂಗ್ ಬರುತ್ತೆ ಅಂತ ನಾವ್ ಅನ್ಕೊಂತ ಇರ್ತೀವಿ ಮೊಬೈಲ್ಗಳಲ್ಲಿ ಕೇಳ್ಬೇಕಾದ್ರಾಗ. ಈ ಹಾಡಿನಿಂದ ಕೆಲವು ಹಿಂದೆ ಹಳೆ ಸಾಂಗ್ ಒಳಗಲ್ಲೆಲ್ಲ ಸ್ಫೂರ್ತಿ ಇತ್ತು ಮೇಡಮ್ ಅವರ ಸಾಂಗ್ಗಳಲ್ಲಿ, ಪದಗಳು ಜೋಡಣೆ ಆಗಿರ್ಬೋದು, ಅದ್ರಲ್ಲಿ ಅರ್ಥಗಳು ಅರ್ಥ ಮಾಡ್ಕೊಂಡು ಕೆಲವರು ಜೀವನ ಚೇಂಜ್ ಆಗಿರ್ತವೆ ಮೇಡಮ್ ಅವರ ಸಾಂಗ್ ಅಲ್ಲಿ. ಜೊತೆಗೆ ನಾವು ಚಿತ್ರ ಸಿನಿಮಾ ನೋಡಿ ಬಂದಾಗ ಸಾಂಗ್ ಅಲ್ಲಿ ಹೀರೋ ಕಷ್ಟ ಪಡೋದ ಸೀನ್ ಗಳೆಲ್ಲ ನೋಡಿ ಬಂದಿರ್ತೀವಿ. ಆ ಸಾಂಗ್ ಮತ್ತೆ ನಾವು ಮೊಬೈಲ್ ಅಲ್ಲಿ ಅಥವಾ ಬೇರೆ ರೇಡಿಯೋದಲ್ಲಿ ಕೇಳ್ಬೇಕಾದ್ರೆ, ಓ ಹೀರೋ ಈ ತರ ಕಷ್ಟ ಪಡ್ತೀವಿ, ನಮ್ಮ ಅವ್ರು ಆ ತರ ಕಷ್ಟ ಪಟ್ಟಿ ಇದಾದ್ರು ಅಂತಂದ್ರೆ ನಮ್ದೇನ್ ಕಷ್ಟ ಬಿಡು ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಮೇಡಮ್ ಅವರೇ, ಸ್ಫೂರ್ತಿ ಬರ್ತಾ ಇರ್ತವ. ನನಗೆ ತುಂಬಾ ಇಷ್ಟ ಆಗಿರೋ ಸಾಂಗ್ ಅಂದ್ರೆ ಮೇಡಮ್ ಅಂದ್ರೆ ಜಾಸ್ತಿ ನಾನು ಯಾವಾಗ್ಲೂ ಹೇಳ್ತಾ ಇರೋದಂದ್ರೆ ಆಗದೆ ಎಂದು ಕೈ ಕಟ್ಟಿ ಕುಳಿತಾರಂತ ಸಾಂಗ್ ಯಾವಾಗ್ಲೂ ಹಾಡ್ತಾ ಇರ್ತೀನಿ. ಯಾವಾಗ ಏನಾನ ಕೆಲಸ ಮಾಡ್ಬೇಕಾದ್ರೆ ಯಾವಾಗ ನೀ ಸಾಂಗ್ ಅದನ್ನ ಹೇಳ್ಬಿಟ್ಟು ಏನೋ ಒಂಥರ ಖುಷಿ ಆಗ್ಬಿಡುತ್ತೆ ಮೇಡಮ್ ಅವ್ರೆ, ಕೆಲಸ ಮಾಡೋದಕ್ಕಾಗ್ಲಿ ಏನ್ ಕಾಣಾಗ್ಲಿ
0: ಸಾಂಗ್.
1: ಹೌದೌದು ಮೇಡಮ್ ಅವ್ರೆ, ಏನಾದ್ರು ಕೆಲಸ ಮಾಡಕ್ ಸ್ಫೂರ್ತಿ ಎಲ್ಲ ಆಗುತ್ತೆ.
0: ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕೆ.
0: ಥ್ಯಾಂಕ್ ಯು. ಎಸ್, ಗಣೇಶ್ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ಹಲೋ. ಓಕೆ, ಈ ಕರೆ ಕಟ್ ಆಗಿದೆ. ಈ ಬಹುಶಃ ನೆಟ್ವರ್ಕ್ ಇಶ್ಯೂ ಇಂದ ಇರಬಹುದು. ಸೊ ದಯವಿಟ್ಟು ಕರೆ ಮಾಡುವಾಗ ನೆಟ್ವರ್ಕ್ ಸರಿಯಾಗಿ ಸಿಗುವಂತಹ ಸ್ಥಳಕ್ಕೆ ಬಂದು ಮಾತನಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಮಾತಾಡೋದು ಕೇಳಿಸೋದಿಲ್ಲ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ಹಲೋ, ನಮಸ್ತೆ. ರಕ್ಷಿತ್ ಹೊಳ್ಳ.
0: ಹೌದು, ರಕ್ಷಿತಾ ಹೊಳ್ಳ ಮಾತನಾಡ್ತಿರೋದು. ವಿಶ್ವನಾಥ್ ಸರ್, ಹೇಗಿದ್ದೀರಾ?
2: ಕಾಫಿ ಆಯ್ತಾ ಮೇಡಮ್?
0: ಕಾಫಿ ಆಗಿಲ್ಲ ಸರ್, ನಿಮ್ದು ಆಯ್ತಾ?
2: ನಮ್ದು ಆಗಿಲ್ಲ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಇದು ವಿಶ್ವ ಸಂಗೀತ ದಿನಾಚರಣೆ.
0: ಹೌದು,
2: ಎಲ್ಲರಿಗೂ ಶುಭಾಶಯಗಳು.
0: ಓಕೆ, ಹಾಗೆ ನೀವು ಯಾವ ಹಾಡನ್ನ ಹೆಚ್ಚಾಗಿ ಕೇಳ್ತೀರಾ ಸರ್?
2: ನಾವು ಭಕ್ತಿಗೀತೆ, ಚಿತ್ರಗೀತೆ ಎರಡೇ ಹೆಚ್ಚಿ.
0: ಭಕ್ತಿಗೀತೆ ಚಿತ್ರಗೀತೆನ ಹೆಚ್ಚಾಗಿ ಕೇಳ್ತೀರಾ?
2: ಹೌದು ಮೇಡಮ್.
0: ಓಕೆ ಓಕೆ. ಸೊ ಹಾಗೆ ತುಂಬಾ ಬೇಜಾರಾದಾಗ ಕೇಳುವಂತಹ ಹಾಡುಗಳು, ತುಂಬಾ ಖುಷಿಯಾದಾಗ ಕೇಳುವಂತಹ ಹಾಡುಗಳು ಅಂತ ಏನಾದ್ರೂ ಇದೆಯಾ ಸರ್?
2: ನಮಗೆ ಸ್ವಲ್ಪ ಇದು ದುಃಖದ ಹಾಡು ಕೇಳೋದು ನಾವು ಸ್ವಲ್ಪ, ಮತ್ತೆ ಸ್ವಲ್ಪ ರೊಮ್ಯಾಂಟಿಕ್ ಇರೋ ಹಾಡೇ ಖುಷಿ ನಮ್ಗೆ.
0: ರೊಮ್ಯಾಂಟಿಕ್ ಆಗಿ ಇರೋ ಹಾಡೇ ಖುಷಿನಾ?
2: ಹೌದು, ಯುಗಳ ಗೀತೆ ಇರುತ್ತಲ್ಲ ಇದು, ಕೆಲವು ರಾಜ್ಕುಮಾರ್ ಅಂದು ಇಷ್ಟವಾದ ಇದೆಯಾ ನೋಡಿ, ಇದು ರಾಜ್ಕುಮಾರ್ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ವಿಷ್ಣು ಸಾರ್ ಇದು, ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನಿನಗಾಗಿ ಜೊತೆಯಾಗಿ ನನಗಾಗಿ ಜೊತೆಯಾಗಿ ಇದೆ ಮೇಡಮ್.
0: ಓಕೆ,
2: ನಿಮ್ಗೆ ಮೇಡಮ್?
0: ನಮ್ಗೆ ಕೂಡ ಆಗಾಗ ಒಂದೊಂದ್ ರೀತಿಯ ಹಾಡುಗಳು ಇಷ್ಟ ಆಗ್ತಾ ಇರುತ್ತೆ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ವಿಶ್ವನಾಥ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
3: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು ಸರ್, ನಿಮ್ದಾಯ್ತಾ? ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಹ್ಮ್, ಯಾವ ಹಾಡನ್ನ ಹಾಡ್ತಾ ಇದೀರಾ ಸರ್ ಇವತ್ತು? ಯಾವ ಹಾಡನ್ನ ಹಾಡಿನ ಬಗ್ಗೆ ಮಾತನಾಡ್ತಾ ಇದೀರಾ
3: ಇವತ್ತು? ಮೇಡಮ್, ರಾಮಾಚಾರಿ ರವಿಚಂದ್ರ ಇಂದ ಮತ್ತೆ ಮಾತಾಡ್ತಿದ್ದೀರಾ ಮೇಡಮ್? ನಮ್ಮೂರ ಯುವರಾಣಿ ಅಂತ ಹಾಡಿದ್ದಲ್ಲ ಮೇಡಮ್, ಅದು
0: ಆ ಸಾಂಗ್ ಹೆಚ್ಚಾಗಿ ಕೇಳ್ತಾ ಇರ್ತೀರಾ?
3: ಅದು ಎಷ್ಟು ಕೇಳಿದ್ರೆ ಬೇಜಾರಾಗಲ್ಲ ಮೇಡಮ್ ಅದು.
0: ಓಕೆ,
3: ಮತ್ತೆ ಒಳ್ಳೆ ಸಾಂಗ್, ಒಳ್ಳೆ ಹಿಟ್ ಸಾಂಗ್ಸ್ ಅಂದ್ರೆ ಸೈನಿಕ ಫಿಲಮ್ ಮೇಡಮ್, ಶೋಲ್ಡರ್ ಸೋಡ ಅಂತ ಸಾಂಗ್ಸ್ ಇದೆಯಲ್ಲ ಮೇಡಮ್,
0: ಓಕೆ,
3: ಅದಂತೂ ತುಂಬಾ ಇಷ್ಟದ ಹಾಡದ.
0: ಓಕೆ ಓಕೆ, ಸೊ ಹೆಚ್ಚಾಗಿ ಆ ಹಾಡುಗಳನ್ನ ಕೇಳ್ತಾ ಇರ್ತೀರಾ?
3: ಅದು ಎರಡೇ ಜಾಸ್ತಿ ಜಾಸ್ತಿ ಕೇಳೋದಂದ್ರೆ ಅದೆರಡೇ ಹಾಡ್ ನಾನು.
0: ಓಕೆ ಓಕೆ, ಸೊ ಹಾಗೆ ಬೇಜಾರಾದಾಗ ಕೇಳುವಂತದ್ದು, ಖುಷಿ ಆದಾಗ ಎಲ್ಲ ಇದೇ ಹಾಡನ್ನ ಕೇಳ್ತೀರಾ ಅಥವಾ ಬೇರೆ ಹಾಡ್ ಚೇಂಜ್ ಆಗುತ್ತೋ?
3: ಬೇಜಾರಾದ ಫೀಲಿಂಗ್ ಸಾಂಗ್ಸ್ ಅಂತ ಕೇಳ್ಬೋದು. ಅಂಬರೀಷ್ ಅಂತ ಇದೆಯಲ್ಲ ಮೇಡಮ್, ಯಾವ್ದು ಫಿಲಮ್ ಹೆಸರೇ ಬರಲ್ಲ ಮೇಡಮ್ ಅದು.
0: ಓಕೆ,
3: ಅದೊಂದು ಕೇಳ್ತೀನಿ ಮೇಡಮ್ ಅದು. ಅದ್ ಬಿಟ್ರೆ ಮತ್ತಿಲ್ಲ ರಂಗನಾಯಕಿ.
0: ಓಕೆ ಓಕೆ,
3: ಅದೊಂದು ಫೀಲಿಂಗ್ಸ್ ಅದೊಂದು ಕೇಳ್ತೀನಿ ಮೇಡಮ್. ಅದನ್ನ ಅದು ತುಂಬಾ ಪೂರ್ ಕಂಡೀಷನ್ ಇಂದ ಹೇಳಿದ ಹಾಡು ಮೇಡಮ್ ಅದು.
0: ಓಕೆ,
3: ಅದನ್ನ ಕೇಳಲಿಕ್ಕೆ ಅಂತ ಇಷ್ಟಪಡ್ತೀನಿ.
0: ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿ ಮಾತನಾಡಿದ್ದಕ್ಕೆ.
3: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು. ಎಸ್, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ
4: ಹಲೋ,
0: ನಮಸ್ತೆ. ಹಲೋ,
4: ಇದು ಎಫ್ಎಂ ಅಲ್ಲ?
0: ಹೌದು ಎಫ್ಎಂ. ಯಾರಿದು ಮಾತನಾಡ್ತಿರೋದು? ಕಾಲ್ ಮಾಡ್ಲಿಕ್ಕೆ ಯಾರು ಹೇಳಿದ್ರು? ಓಕೆ, ಎಲ್ಲಿಂದ ಮಾತನಾಡ್ತಿರೋದು ನೀವು?
4: ಮಂಗಳೂರಿಂದ.
0: ಮಂಗಳೂರಿನಿಂದ? ದಯವಿಟ್ಟು ರೇಡಿಯೋ ಆಫ್ ಮಾಡ್ಕೊಂಡು ಮಾತನಾಡಿ ಸರ್. ಹಲೋ,
4: ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಅಕ್ಕ. ಹಲೋ, ಒಂದ್ ನಿಮಿಷ. ಹಲೋ, ಹೇಳಿ ಹೇಳಿ.
0: ಓಕೆ, ಈಗ ಕೇಳಿಸ್ತಾ ಇದೆಯಾ?
4: ಹಾ, ಹೇಳಿ, ಕೇಳಿಸ್ತಿದ್ದೆ.
0: ಓಕೆ, ನಿಮ್ಮ ಹೆಸರೆಂತ ಸರ್?
4: ಅಭಿಷೇಕ್ ಶೆಟ್ಟಿ ಅಂತ.
0: ಅಭಿಷೇಕ್ ಶೆಟ್ಟಿ. ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಅಭಿಷೇಕ್ ಶೆಟ್ಟಿ ಅವರೇ?
4: ಹಾ ಗೊತ್ತು ಅಂತ ಹೇಳಿ.
0: ನೀವು ಯಾವ ಹಾಡ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಮನೆಗೆ ಹೋಗೋದಿಲ್ಲ ಸಾಂಗ್.
0: ಹಲೋ,
4: ಕೆಲಸದಲ್ಲಿ ಇದ್ದೇವೆ, ಮನೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಪದ್ಯ ಯಾವ್ದಾದ್ರು ಹೇಳಿ ನೀವೇ.
0: ಹಲೋ
4: ಹಲೋ,
0: ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಹಾ ಗೊತ್ತಂತು.
0: ಓಕೆ, ನೀವು ಯಾವ ರೀತಿಯ ಹಾಡುಗಳನ್ನ ಕೇಳಲಿಕ್ಕೆ ಹೆಚ್ಚು ಇಷ್ಟಪಡ್ತೀರಾ ಸರ್?
4: ನಾವು ಹೆಚ್ಚಾಗಿ ಇಂಗ್ಲಿಷ್ ಪದ್ಯ ಕೇಳುದು.
0: ಎಂತ ಸರ್?
4: ಹಲೋ, ಪದ್ಯ.
0: ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
5: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ,
5: ಗುಣ ಶಂಕರ್ ಗಟ್ಟ.
0: ಗುಣ ಮ್ಯಾಮ್, ಹೇಗಿದ್ದೀರಾ?
5: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ ಮ್ಯಾಮ್.
5: ವಿಶ್ವ ಸಂಗೀತ ದಿನದ ಶುಭಾಶಯಗಳು ಮೇಡಮ್.
0: ಓಕೆ, ನಾಳೆ ಇದೆ ಆಕ್ಚುಲಿ. ಓಕೆ, ಅಡ್ವಾನ್ಸ್ ಆಗಿ ನಿಮಗೂ ಕೂಡ ವಿಶ್ವ ಸಂಗೀತ ದಿನದ ಶುಭಾಶಯಗಳು. ಸೊ ಹಾಗೆ ನೀವು ಯಾವ ರೀತಿಯ ಹಾಡುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್?
5: ಮೇಡಮ್, ತುಂಬಾ ನನಗೆ ಇಷ್ಟ ಆಗೋದು ಅಂದ್ರೆ ಭಾವಗೀತೆಗಳು.
0: ಓಕೆ,
5: ಆ ನಂತರ ಚಿತ್ರಗೀತೆ, ಜನಪದ ಗೀತೆಗಳೆಲ್ಲ ಬರುತ್ತೆ. ಈ ಚಿತ್ರಗೀತೆಗಳೆಲ್ಲ ಚಿತ್ರಗೀತೆ ಆಗೋದಕ್ಕೂ ಮುಂಚೆ ಭಾವಗೀತೆಗಳೇ ಆಗಿರುತ್ತೆ. ಕೆಲವು ಕೆಲವು ಚಿತ್ರ ಸಂಗೀತಕ್ಕೆ ಅಂತಾನೆ ಕೆಲವನ್ನ ಬರೆದಿರ್ತಾರೆ ಕೂತ್ಕೊಂಡು. ಬಟ್ ಏನೇ ಆದ್ರೂ ಸಂಗೀತ ಸಂಗೀತನೆ ಮೇಡಮ್.
0: ಹೌದು,
5: ಅದಕ್ಕಿರೋ ಒಂದು ಅಟ್ರಾಕ್ಷನ್, ಆಕರ್ಷಕ ಒಂದು ಶಕ್ತಿ ಮತ್ತೆ ಯಾವ ಹವ್ಯಾಸಕ್ಕೂ ಇಲ್ಲ ಅಂತ ಅನ್ಕೊಳ್ತೀನಿ. ನಿಜ, ನೃತ್ಯ ಇದೆ, ಚಿತ್ರಕಲೆ ಇದೆ, ಹಲವಾರು 64 ವಿದ್ಯೆಗಳು ಇದೆ, ಅದರಲ್ಲಿ ಒಂದು ದಲಿತ ಕಲೆಗಳಲ್ಲಿ ಈ ಸಂಗೀತನೂ ಒಂದು. ಬಟ್ ಎಲ್ಲಾ ವರ್ಗದ ಜನಗಳಿಂದ ಹಿಡಿದು ಪ್ರಾಣಿಗಳಿಂದ ಹಿಡಿದು ಗಿಡ ಮರ ಸಸ್ಯಗಳು ಸಹ ಸಂಗೀತವನ್ನ ಆಲಿಸುತ್ತೆ ಅಂತೇಳಿ ಒಂದು ವೈಜ್ಞಾನಿಕ ಪ್ರೂವೇ ಆಗಿದೆ ಸರ್ ಮೇಡಮ್. ಅದು ಗಿಡ ಮರಗಳು, ಹೂವಿನ ಗಿಡಗಳು ಹೂ ತೋರ್ತದೆ, ಸಂಗೀತ ಹಾಕಿದ್ರೆ ಅವು ತೂಗಾಡುತ್ತೆ ಅನ್ನೋದು ಎಲ್ಲೋ ಒಂದ್ ಕಡೆ. ಆಮೇಲೆ ಪ್ರಾಣಿಗಳೇ ಆಗ್ಲಿ, ಒಂದು ಕೊಳಲನಾದಕ್ಕೆ ಪುಣ್ಯಕೋಟಿ ಕಥೆನೆ ಇದೆಯಲ್ಲ, ಕೊಳಲನಾದ ನುಡಿಸಿ ಅವನು ಹಸುಗಳನ್ನ ಕರಿತಾ ಇದ್ದ ಅಂತೇಳಿ ಅಲ್ವಾ. ಅನೇಕ ಪುರ ಕೃಷ್ಣನ, ಶ್ರೀಕೃಷ್ಣನ ಕೊಳಲನ್ನ ಹಿಡ್ಕೊಂಡು ನುಡಿಸ್ತಾ ಇದ್ದ ಹಸುಗಳೆಲ್ಲ ಬರ್ತಾ ಇತ್ತು ಅಂತೇಳಿ ಅನೇಕ ಪುರಾವೆಗಳು ಇದು. ಏನೇ ಆದ್ರೂ ಒಂದು ಸಂಗೀತ ಅನ್ನೋದು ಒಂದು ಮಹಾನ್ ದೊಡ್ಡ ಶಕ್ತಿ ಮೇಡಮ್. ಅದು ಎಲ್ಲರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ತಾಕತ್ತು ಆ ಕಲೆಗೆ ಇದೆ. ಸಂಗೀತ ಏನು ಕಲ್ತಿರೆ, ಸಂಗೀತ ಹಾಡ್ತಾರೆ, ಸಂಗೀತ ಗಾರು ಏನಾಗಿದಾರೋ ಅವರೆಲ್ಲ ನಿಜವಾಗಿ ಪುಣ್ಯವಂತರು ಅಂತ ನಾನ್ ಅನ್ಕೊಳ್ತೀನಿ. ಒಂದು ಶಾಸ್ತ್ರಬದ್ಧವಾಗಿ ಒಂದು ಸಂಗೀತವನ್ನ ಕಲ್ತಿರ್ತಾರಲ್ಲ, ಅವರಿಗೆ ಸ್ವರ ಇದು ರಾಗ ತಾಳ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಅವರಿಗೂ ನಮ್ಗೂ ವ್ಯತ್ಯಾಸ ಏನಂದ್ರೆ, ನಾವು ಯಾವುದೇ ಕಲಿಕೆ ಇಲ್ಲದೆ ಸುಮ್ನೆ ಗುಣಗುಡಿಸ್ತಾ ಇರ್ತೀವಿ, ಅವರು ಗಾಯನ ಮಾಡ್ತಾ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಬಟ್ ಸಂಗೀತ ತುಂಬಾ, ಅದು ಹೇಳ್ತಾ ಹೋದ್ರೆ ಒಂದು ಅಗಾಧವಾದ ವಿಷಯಗಳನ್ನೇ ಅದ್ರ ಬಗ್ಗೆ ಮಾತಾಡ್ಬೋದು. ಅನೇಕ ಮಹಾನ್ ಸಾಧಕರು ಸಂಗೀತದಲ್ಲಿ ಸಾಧನೆ ಮಾಡಿ ಹೆಸರುವಾಸಿ ಆಗಿದ್ದಾರೆ. ಕನ್ನಡ ಅಂತಲ್ಲ, ಟೋಟಲಿ ಎಲ್ಲಾ ಭಾಷೆ ಲಿಪಿ ಅಂತ ಏನ್ ಬರುತ್ತೆ ಅದಕ್ಕೆ ಹೋಲಿಸಿದ್ರೆ ಜಗದಗಲ ಎಲ್ಲಾ ಭಾಷೆಗಳಲ್ಲೂ ಸಂಗೀತಗಾರರು, ಸಂಗೀತ ವಾದ್ಯಗಳು, ಸಾಹಿತ್ಯ ರಚನೆಕಾರರು ಎಲ್ಲರೂ ಪ್ರಸಿದ್ಧಿನೇ ಆಗಿದ್ದಾರೆ. ಖುಷಿ ಅನ್ಸುತ್ತೆ ಸಂಗೀತ ಬಗ್ಗೆ ಒಂದ್ ಮಾತಾಡ್ಬೇಕು ಅಂತಂದ್ರೆ ಆ ವಿಷಯನೇ ಒಂದು ಖುಷಿ ಆಗುತ್ತೆ ಮೇಡಮ್. ಅದು
0: ಓಕೆ ಓಕೆ, ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಮಾಹಿತಿ ತಿಳಿಸಿದ್ರಿ, ಧನ್ಯವಾದಗಳು. ಎಸ್ ಗುಣ ಅವರು ಕರೆ ಮಾಡಿದ್ರು, ಹಾಗೆ ಸಂಗೀತದ ಬಗ್ಗೆ ಅದಕ್ಕಿರುವ ಶಕ್ತಿ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಸಂಗೀತದ ಬಗ್ಗೆ, ಅವ್ರಿಗೆ ಇಷ್ಟವಾಗುವಂತಹ ಹಾಡುಗಳು ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇರೋದ್ರಿಂದ ಇವತ್ತಿನ ಕಾಫಿ ವಿತ್ ಆರ್ಟಿಸ್ಟ್ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಮೂಲಕ ಕೂಡ ಕಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 9039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ ಪವಿತ್ರ ದಿನೇಶ್. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಮತ್ತು ರೇಡಿಯೋ ಶಿವಮೊಗ್ಗ ಹಾಗೂ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜು ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ 2026 ಬಹುಮಾನ ವಿತರಣೆ ಮತ್ತು ಸಮಾರೋಪ ಸಮಾರಂಭವನ್ನ ಶಿವಮೊಗ್ಗದ ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಸಂತೋಷ್ ಎಂಎಸ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ನಮ್ಮ ಪರಿಸರ ಶುದ್ಧವಾಗಿಟ್ಟುಕೊಳ್ಳುವುದು ಮತ್ತು ಇಂದಿನ ವಿದ್ಯಾರ್ಥಿಗಳೆಲ್ಲರೂ ಸಹ ಪರಿಸರದ ರಾಯಭಾರಿಗಳಾಗಬೇಕು, ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳಬೇಕು ಎಂದರು. ಜೊತೆಗೆ ನಾವು ಆಡುವ ಮಾತು ಕೇವಲ ವೇದಿಕೆಗೆ ಸೀಮಿತವಾಗಬಾರದು, ವಿದ್ಯಾರ್ಥಿಗಳು ಒಳ್ಳೆಯ ವಿಚಾರಗಳನ್ನ, ಇಂತಹ ಪರಿಸರ ಸ್ನೇಹಿ ಕಾರ್ಯಕ್ರಮಗಳಲ್ಲಿ ನಡೆದ ವಿಚಾರವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳು ಪರಿಸರದ ಕುರಿತಾದಂತಹ ಕೆಲವು ಜವಾಬ್ದಾರಿಗಳನ್ನ ಈ ವಯಸ್ಸಿನಲ್ಲಿಯೇ ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜೊತೆಗೆ ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಲ್ಲ, ಪ್ರತಿದಿನ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆ ಬಗ್ಗೆ ಚಿಂತನೆ ನಡೆಸಬೇಕು ಎಂದರು. ನಗರವನ್ನ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರನ್ನ ಗೌರವಿಸಬೇಕು, ಕಸ ತೆಗೆದುಕೊಂಡು ಹೋಗುವವರು ಎಂಬ ತಾತ್ಸಾರದಿಂದ ನೋಡದೆ ಅವರನ್ನ ಗೌರವದಿಂದ ನೋಡಬೇಕು. ಅವರು ಕಸ ತೆಗೆದುಕೊಂಡು ಹೋಗುವವರಲ್ಲ, ಕಸವನ್ನ ಸ್ವಚ್ಛಗೊಳಿಸುವವರು ಎಂಬ ಭಾವನೆ ನಮ್ಮಲ್ಲಿ

ಈ ಕುರಿತು ಚಿಂತನೆ ನಡೆಸಬೇಕು. ಜೊತೆಗೆ ವಿದ್ಯಾರ್ಥಿಗಳು ಈ ರೀತಿಯ ಹವಾಮಾನ ಬದಲಾವಣೆ ಹಾಗೆ ಪರಿಸರದಲ್ಲಾಗುತ್ತಿರುವ ಬದಲಾವಣೆಗೆ ಕಾರಣವೇನು ಎಂಬುದನ್ನು ಅರಿಯಲು ಪ್ರಯತ್ನಿಸಬೇಕು. ಜೊತೆಗೆ ಪ್ರಶ್ನಿಸುವ ಗುಣವನ್ನ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪ್ರೊಫೆಸರ್ ಹೂವಯ್ಯ ಗೌಡ, ನಿವೃತ್ತ ರಿಜಿಸ್ಟರ್ ಕುವೆಂಪು ವಿಶ್ವವಿದ್ಯಾಲಯ, ಇವರು ಮಾತನಾಡುತ್ತಾ, ನಮಗೆ ಇರುವುದೊಂದೇ ಭೂಮಿ. ಈ ಒಂದೇ ಭೂಮಿಯನ್ನ ನಾವು ನಮ್ಮ ಪರಿಸರ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವುದರ ಮೂಲಕ ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಹೀಗೆ ಮುಂದುವರೆದರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಬದುಕಿನ ದುರಂತ ಹಾದಿಯನ್ನ ನೋಡಬೇಕಾಗುತ್ತದೆ. ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಈಗಲೇ ಎಚ್ಚೆತ್ತುಕೊಂಡು ನಮ್ಮ ಮುಂದಿನ ಸುಂದರ ಬದುಕನ್ನ ನಾವೇ ಕಟ್ಟಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮುಂದಿದೆ. ಇರುವುದೊಂದೇ ಭೂಮಿ, ಅದನ್ನ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಭಿವೃದ್ಧಿಯ ಹೆಸರಿನಲ್ಲಿ ಇಡೀ ಭೂಮಿ ಮಲಿನವಾಗುತ್ತಿದ್ದು ಪರಿಸರವನ್ನ ಮಿತವಾಗಿ ಬಳಸಿ ಪರಿಸರವನ್ನ ರಕ್ಷಿಸೋಣ. ಜೊತೆಗೆ ಪರಿಸರದಲ್ಲಿರುವ ಪ್ರತಿಯೊಂದು ಜೀವಿಗೂ ಕೂಡ ಬದುಕಲು ಹಕ್ಕಿದೆ. ಆದ್ದರಿಂದ ಪರಿಸರವನ್ನ ಶುದ್ಧವಾಗಿಟ್ಟುಕೊಳ್ಳಲು ನಾವೆಲ್ಲರೂ ಕೈಜೋಡಿಸೋಣ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರವಿಕುಮಾರ್ ಎನ್ಎಸ್, ಇವರು ಮಾತನಾಡುತ್ತಾ, ನಾವು ಬುದ್ಧಿವಂತರಾದರಷ್ಟೇ ಸಾಲದು, ವಿವೇಚನೆಯಿಂದ ನಡೆದುಕೊಳ್ಳುವುದನ್ನ ಕಲಿಯಬೇಕು. ಜೊತೆಗೆ ಇಂದಿನ ವಿದ್ಯಾರ್ಥಿಗಳು ಪರಿಸರದ ಕುರಿತು ಹೆಚ್ಚು ಮಾಹಿತಿಯನ್ನ ಪಡೆಯುವುದರ ಜೊತೆಗೆ ಪರಿಸರವನ್ನ ಸಂರಕ್ಷಿಸುವ, ಪರಿಸರವನ್ನ ಉಳಿಸುವ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಕೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಪೋಸ್ಟರ್ ರಚನಾ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಗೀತ ಗಾಯನ ಸ್ಪರ್ಧೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗತಿಕ ತಾಪಮಾನ ಏರಿಕೆ ಕಡಿಮೆ ಮಾಡಲು ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದ ದಿನೇಶ್ ಹೊಸನಗರ್, ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗವಹಿಸಿದ್ದರು. ಮುಂದಿನ ವಿವರ. ಭಾರತ ಸರ್ಕಾರ, ಆಯುಷ್ ಮಂತ್ರಾಲಯ, ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಶಿವಮೊಗ್ಗ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಶಿವಮೊಗ್ಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಇವುಗಳ ಸಹಯೋಗದಲ್ಲಿ ಜೂನ್ 21 ಬೆಳಗ್ಗೆ 6:30 ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯ ಸಚಿವರಾದ ಯುಟಿ ಖಾದರ್ ಗೌರವ ಉಪಸ್ಥಿತಿಯಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಇವರ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದರು, ವಿಧಾನಸಭಾ ವಿಧಾನ ಪರಿಷತ್ ಶಾಸಕರು, ಪಾಲಿಕೆಯ ಮಹಾಪೌರರು, ಜನಪ್ರತಿನಿಧಿಗಳು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಜಿಲ್ಲಾ ಆಯುಷ್ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸದಸ್ಯರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರು, ಸಾರ್ವಜನಿಕರು ಹಾಗೂ ಜಿಲ್ಲೆಯ ಎಲ್ಲ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಕಾರ್ಯಕ್ರಮವು ಬೆಳಗ್ಗೆ 6:45-7 ಯೋಗ ಗೀತೆ, ಬೆಳಗ್ಗೆ 7:00-7:45 ಯೋಗ ಪ್ರದರ್ಶನ, ಬೆಳಗ್ಗೆ 8:00-8:45 ವೇದಿಕೆ ಕಾರ್ಯಕ್ರಮ ಇರಲಿದ್ದು, ನಂತರ 9:00-10:00 ಲಘು ಉಪಹಾರತದೆ ಎಂದು ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಭೇಟಿ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಭೇಟಿ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಗರದ ಗೋವರ್ಧನ ಟ್ರಸ್ಟ್ ವಿವಿಧ ಗೋಶಾಲೆಗಳು ತಯಾರು ಮಾಡುವ ಗೋ ಉತ್ಪನ್ನಗಳನ್ನ ಮಾರಾಟ ಮಾಡುವ ಕಚೇರಿಯನ್ನ ನಗರದ SPM ರಸ್ತೆಯಲ್ಲಿರುವ ಮಾರಿಕಾಂಬಾ ದೇವಾಲಯದ ಬಳಿ ಪ್ರಾರಂಭಿಸಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದ ಅಧ್ಯಕ್ಷರಾದ ಕೆಇ ಕಾಂತೇಶ್ ಅವರು ಮಾತನಾಡುತ್ತಾ, ಪ್ರಮುಖ ಉತ್ಪನ್ನಗಳನ್ನ ಖರೀದಿಸಿ ಇಲ್ಲಿ ಮಾರಾಟ ಮಾಡಲಾಗುವುದು. ಗೋವರ್ಧನ ಎಂಟರ್ಪ್ರೈಸಸ್ ಎಂಬ ನಾಮಾಂಕಿತದಲ್ಲಿ ಈ ಯೋಜನೆ ರೂಪುಗೊಂಡಿದೆ ಎಂದರು. ಈಗ ಪ್ರಸ್ತುತ 100ಕ್ಕೂ ಹೆಚ್ಚು ರೀತಿಯ ಗೋ ಉತ್ಪನ್ನಗಳು ಉತ್ಪಾದನೆಯಾಗುತ್ತಿದೆ. ಇದನ್ನ ಲಭ್ಯವಾಗುವಂತೆ ಮಾಡುವುದೇ ಈ ಗೋ ಉತ್ಪನ್ನ ಮಾರಾಟ ಕೇಂದ್ರದ ಉದ್ದೇಶ. ಬರಲಿರುವ ದಿನಗಳಲ್ಲಿ ಇದನ್ನ ಜನಗಳಿಗೆ ತಮ್ಮ ಹತ್ತಿರ ಸ್ಥಳಗಳಲ್ಲಿ ಸಿಗುವ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದರು. ಪ್ರಸ್ತುತ ಈ ಕೇಂದ್ರದಲ್ಲಿ ಕನ್ನೇರಿ ಗೋಶಾಲೆಯ ಉತ್ಪನ್ನಗಳು, ಯತ್ನಾಳ್ ಗೋಶಾಲೆಯ ಉತ್ಪನ್ನಗಳು, ರಾಮಚಂದ್ರಾಪುರ ಗೋಶಾಲೆಯ ಉತ್ಪನ್ನಗಳು, ಸುರಭಿ ಗೋಶಾಲೆಯ ಉತ್ಪನ್ನಗಳು ದೊರೆಯಲಿದ್ದು 30ಕ್ಕೂ ವಿವಿಧ ಬಗೆಯ ವಿವಿಧ ರೀತಿಯ ಗೋ ಉತ್ಪನ್ನಗಳು ಸಿಗಲಿವೆ ಎಂದರು. ಗೋವರ್ಧನ ಟ್ರಸ್ಟ್ ಕೇಂದ್ರ ಕಚೇರಿ ಮತ್ತು ಗೋವರ್ಧನ ಎಂಟರ್ಪ್ರೈಸಸ್ ಮಳಿಗೆ June 22 ಬೆಳಿಗ್ಗೆ 9:30 ಆದಿಚುಂಚನಗಿರಿ ಶಾಖಾ ಮಠದ ನಾದಾನಂದ ಸ್ವಾಮೀಜಿ ಇವರ ಉಪಸ್ಥಿತಿಯಲ್ಲಿ ಹಾಗೂ ಟ್ರಸ್ಟ್ನ ಮಹಾಪೋಷಕರಾದ KS ಈಶ್ವರಪ್ಪನವರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದರು. ಗೋವಿನ ಮತ್ತು ಗೋಶಾಲೆಗಳ ಅಭಿವೃದ್ಧಿಗಾಗಿ ಶಿವಮೊಗ್ಗದ 3 ಗೋಶಾಲೆಗಳಿಗೆ ಮೇವು ಸರಬರಾಜು, ಮೇವಿನ ಬೆಳೆಗಾಗಿ 25 ಎಕರೆಯಲ್ಲಿ ಮೇವು ಬೆಳೆಯುವ ಯೋಜನೆ, ಆರ್ಥಿಕ ಗೋವಿನ ಹಬ್ಬಗಳು, ಗೋಮಾತೆಯ ಕುರಿತ ಜಾಗೃತ ಪಡೆಯಲ್ಲಿ ಗೋ ಅಭಿಮಾನಿಗಳ ಪಡೆ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಟ್ರಸ್ಟ್ನ ಕಾರ್ಯದರ್ಶಿ ನವ್ಯಶ್ರೀ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಶೇಷಚಲ ಮೊದಲಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಭಾರತೀಯ ರಾಷ್ಟ್ರಭಕ್ತಿಯ ಸಂಕೇತವಾದ ವಂದೇ ಮಾತರಂ ಗೀತೆಯು 150ನೇ ವರ್ಷದ ಅಂಗವಾಗಿ ಮಂಥನ ಶಿವಮೊಗ್ಗ ವತಿಯಿಂದ ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು 2026 June 21 ಭಾನುವಾರ ಸಂಜೆ 5:30 ರಾಘವೇಂದ್ರ ಸ್ವಾಮಿ ಮಠ, ತಿಲಕ್ ನಗರ, ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಕರ್ನಾಟಕ ದಕ್ಷಿಣದ ಪ್ರಾಂತ್ಯ ಪ್ರಚಾರಕರಾದ ರಾಕೇಶ್ ಮುಖ್ಯ ಉಪನ್ಯಾಸ ನೀಡಲಿದ್ದಾರೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ವಂದೇ ಮಾತರಂ ಗೀತೆ ಭಾರತದ ಸ್ವತಂತ್ರ ಹೋರಾಟಕ್ಕೆ ಪೂರ್ತಿಯ ಮೂಲವಾಗಿದ್ದು ರಾಷ್ಟ್ರೀಯ ಚಿಂತನೆಯನ್ನ ಜಾಗೃತಿಗೊಳಿಸಿದ ಅಮರ ಗೀತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗೀತೆಯ ಐತಿಹಾಸಿಕ ಹಿನ್ನೆಲೆ, ಸಾಹಿತ್ಯಿಕ ಮಹತ್ವ, ರಾಷ್ಟ್ರೀಯತೆ ಹಾಗೂ ಇಂದಿನ ಯುವ ಜನತೆಗೆ ಅದರ ಪ್ರಸ್ತುತತೆಯ ಕುರಿತು ವಿಚಾರ ಮಂಡಿಸಲಿದ್ದಾರೆ. ಉಪನ್ಯಾಸದ ಬಳಿಕ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು ಭಾಗವಹಿಸುವವರು ತಮ್ಮ ಪ್ರಶ್ನೆಗಳು ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಅವಕಾಶವಿರುತ್ತದೆ. ಮುಂದಿನ ವಿವರ. ಇಂದು ಸಂಜೆ 5:30 ಪ್ರಜ್ಞಾ ಬುಕ್ ಗ್ಯಾಲರಿ ನೆಲಮಳಿಗೆ, ಸರ್ಕಾರಿ ನೌಕರರ ಭವನ, ಶಿವಮೊಗ್ಗ. ಇಲ್ಲಿ ಲೇಖಕಿ ಅಕ್ಷತಾ ಹುಂಚತಕಟ್ಟೆ ಅವರು ಬರೆದ ಕಾಳ ಮಾವನ ಕಡೆಯ ದಿನಗಳು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪುಸ್ತಕ ಕುರಿತಾದ ವಿಶೇಷ ಮಾಹಿತಿಯನ್ನ ರಂಗಕರ್ಮಿ ಸಾಸಿವೆಹಳ್ಳಿ ಸತೀಶ್ ನಡೆಸಿಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಲೇಖಕರಾದ ಬಿ ಚಂದ್ರೇಗೌಡ ಇವರು ಭಾಗವಹಿಸಲಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕಲಾವಿದರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಕಲಾವಿದ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭಗೊಂಡು 22 ವರ್ಷ, ಸತತವಾಗಿ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಬರುತ್ತಿದೆ. 22 ವರ್ಷಗಳ ಈ ಸಂಭ್ರಮದಲ್ಲಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಯ 6, 7 ಮತ್ತು 8ನೇ ತರಗತಿ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು. ಅಲ್ಲದೆ ಹಲವು ಸಾಧಕರಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು. ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಟ್ರಸ್ಟಿನ ಅಧ್ಯಕ್ಷರಾದ ಕಲಾವಿದ ನಡೆಸಿಕೊಟ್ಟರು. ಮುಂದಿನ ವಿವರ. ನಗರದ ವಾಸವಿ ಭಜನಾ ಮಂಡಳಿ ವತಿಯಿಂದ ಜೂನ್ 21ರಂದು ಸಂಜೆ 5:30 ಗಾಂಧಿ ಬಜಾರಿನ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 10 ವರ್ಷ ಹಿಂದೆ ಮಳೆಗಾಗಿ ಇದೇ ರೀತಿ ಭಕ್ತಿಪೂರ್ವಕವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಾಸವಿ ಭಜನಾ ಮಂಡಳಿ ಈ ವಿಶೇಷ ಭಜನಾ ಸೇವೆ ನಂತರ ಧಾರಾಕಾರ ಮಳೆ ಸುರಿದು ಜನರಲ್ಲಿ ಮಂದಹಾಸ ಮೂಡಿಸಿತ್ತು. ಈ ಬಾರಿಯೂ ಮಳೆಯ ಕೊರತೆ ಇದ್ದು ಈ ಸಂದರ್ಭದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಭಜನಾ ಸೇವೆ ಹಮ್ಮಿಕೊಂಡಿದ್ದು, ಭಜನಾ ಆಸಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ನಾಗೇಶ್ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9481109902 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗದಲ್ಲಿ ಶಿಶಿಕ್ಷು ತರಬೇತಿ ಖಾಲಿ ಇರುವ ತಾಂತ್ರಿಕ ವೃತ್ತಿಗಳಿಗೆ ITI, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ವೆಲ್ಡರ್, ಕೋಪಾ, DTPO 1 ವರ್ಷದ ತರಬೇತಿ ಮೇಲೆ ನಿಯೋಜಿಸಿಕೊಳ್ಳಲು ITIನಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ವಿಭಾಗೀಯ ಕಚೇರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಶಿವಮೊಗ್ಗ ಬಸ್ ನಿಲ್ದಾಣ ಇಲ್ಲಿ ಜೂನ್ 5ರೊಳಗೆ ಹಾಜರಾಗಿ ದಾಖಲಾತಿಗಳನ್ನು ಸಲ್ಲಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಸಂಬಂಧಪಟ್ಟ ಅಧಿಕಾರಿ ಅಥವಾ ಘಟಕದ ವ್ಯವಸ್ಥಾಪಕರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೂನ್ 1ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಆಸಕ್ತ ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18ರಿಂದ 50 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷ ಹಾಗೂ ಮಹಿಳೆಯರು ಅರ್ಜಿ ಸಲ್ಲಿಸಬಹುದೆಂದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಜೂನ್ 22ರಂದು ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು, ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ಜೂನ್ 22ರೊಳಗೆ ಸಂಸ್ಥೆಯನ್ನ ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970470650 ಅಥವಾ 6363139123 ಅಥವಾ 9886935603 ಈ ಸಂಖ್ಯೆಯನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ, ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
2: ಪರಿಶುದ್ಧವಾದ ಹಾಲು?
4: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
5: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಏನ್ರೀ ಸಮಾಚಾರ? ಸಂಜೆ ಚಾ ಕುಡಿತಾ ಮಜವಾಗಿ ಕೂತ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ನಮ್ಮ ಹಳ್ಳಿ ಅಂತಂದ್ಮೇಲೆ ಮದುವೆ, ಮುಂಜಿ, ಹಬ್ಬ, ಹರಿದಿನ ಅಂತ ಒಂದು ಒಳ್ಳೆ ಸಮುದಾಯ ಭವನ ಇರಲೇಬೇಕು ಅಲ್ವಾ? ಬಾಡಿಗೆ ಕಲ್ಯಾಣ ಮಂಟಪಗಳಿಗೆ ಲಕ್ಷ ಲಕ್ಷ ಸುರಿಯೋದನ್ನ ತಪ್ಪಿಸೋದಕ್ಕೆ ಈಗ ಸರ್ಕಾರವೇ ಮುಂದೆ ಬಂದಿದೆ. ಹೌದು, ಸಮುದಾಯ ಭವನ ನಿರ್ಮಾಣಕ್ಕೆ ಬರೋಬ್ಬರಿ 20 ಲಕ್ಷ ರೂಪಾಯಿ ಅನುದಾನ ಸಿಗ್ತಾ ಇದೆ. ಇದು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ, ಆದ್ರೆ ಇದನ್ನ ಪಡೆಯೋದು ಹೇಗೆ, ಅರ್ಜಿ ಎಲ್ಲಿ ಹಾಕ್ಬೇಕು ಅನ್ನೋ ಚಿಂತೆ ನಿಮ್ಮಲ್ಲಿರಬಹುದು. ಆ ಒಂದು ಚಿಂತೆಯನ್ನ ಬಿಟ್ಬಿಡಿ, ಯಾಕೆ ಅಂದ್ರೆ ಆ ವಿಷಯದ ಬಗ್ಗೆ ಮಾಹಿತಿ ನಾನೀಗ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಾಮಾಜಿಕ ಸಾಂಸ್ಕೃತಿಕ ಏಳಿಗೆಗೆ ಸಮುದಾಯ ಭವನ ನಿರ್ಮಾಣಕ್ಕೆ ದೊಡ್ಡ ಮೊತ್ತದ ಆರ್ಥಿಕ ಸಹಾಯ ನೀಡ್ತಾ ಇದೆ. ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ಶುಭ ಸಮಾರಂಭ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಈ ಭವನಗಳು ನಿರ್ಮಿಸೋದಕ್ಕೆ ಅವಕಾಶವಿದೆ. ಇದು ಸಮುದಾಯದ ಏಳಿಗೆಯ ಜೊತೆಗೆ ಗ್ರಾಮೀಣ ಭಾಗದ ಹಲವು ಅಗತ್ಯತೆಗಳನ್ನು ಪೂರೈಸುತ್ತೆ. ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಏನು, ಅರ್ಜಿ ಸಲ್ಲಿಸುವುದು ಹೇಗೆ ಇತ್ಯಾದಿ ಮಾಹಿತಿಗಳನ್ನು ನಾನೀಗ ತಿಳಿಸ್ತೀನಿ. ಮೊದಲನೇದಾಗಿ ಸಮುದಾಯ ಭವನ ನಿರ್ಮಾಣ ಯೋಜನೆ ಅಂತಂದ್ರೆ, ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಈ ಯೋಜನೆಯು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸಲು ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಥವಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಲು 20 ಲಕ್ಷ ರೂಪಾಯಿಯಿಂದ 4 ಕೋಟಿ ರೂಪಾಯಿವರೆಗೆ ಬೃಹತ್ ಮೊತ್ತದ ಆರ್ಥಿಕ ಸಹಾಯಧನವನ್ನು ನೀಡಲಾಗ್ತಾ ಇದೆ. ನೋಂದಾಯಿತ ಸಂಸ್ಥೆಗಳು ತಮ್ಮ ಸ್ವಂತ ಜಾಗ ಅಥವಾ ಸರ್ಕಾರಿ ಮಂಜೂರಾದ ಜಾಗದಲ್ಲಿ ಈ ಭವನಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶವಿರುತ್ತೆ. ಇದರಿಂದ ಬಡವರ್ಗದ ಜನರು ಮದುವೆ ಸಭೆ ಸಮಾರಂಭಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಈ ಮೂಲಕ ಖಾಸಗಿ ಕಲ್ಯಾಣ ಮಂಟಪಗಳ ದುಬಾರಿ ವೆಚ್ಚದಿಂದ ಮುಕ್ತಿ ಪಡೆಯಬಹುದು. ಹಾಗಾದ್ರೆ ಈ ಯೋಜನೆಯ ಉದ್ದೇಶ ಏನು ಅಂತ ನೀವು ಕೇಳೋದಾದ್ರೆ, ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಖಾಸಗಿ ಕಲ್ಯಾಣ ಮಂಟಪಗಳ ದುಬಾರಿ ಬಾಡಿಗೆಯನ್ನ ಭರಿಸುವುದು ಕಷ್ಟಕರವಾಗಿದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಸರ್ಕಾರವು ಸ್ಥಳೀಯ ಮಟ್ಟದಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿ ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಸಾರ್ವಜನಿಕ ಬಳಕೆಗೆ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಬಹುದು. ಇನ್ನು ಮುಂದಿನ ಭಾಗದಲ್ಲಿ ಪ್ರದೇಶವಾರು ಮಂಜೂರಾಗುವ ಅನುದಾನದ ವಿವರ ಹಾಗೆ ಅರ್ಹತಾ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಮುದಾಯ ಭವನ ನಿರ್ಮಾಣ ಯೋಜನೆ, ಯೋಜನೆಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕಳೆದ ಭಾಗದಲ್ಲಿ ತಿಳಿಸಿದ್ದಾಯ್ತು. ಹಾಗಾದ್ರೆ ಈಗ ಪ್ರದೇಶವಾರು ಮಂಜೂರಾಗುವ ಅನುದಾನದ ವಿವರಗಳು ಏನು, ಹಾಗೆ ಅರ್ಹತಾ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ಈಗ ತಿಳಿಸ್ತೀನಿ, ಕೇಳಿ. ಸೊ ಸ್ನೇಹಿತರೆ, ಗ್ರಾಮ ಮಟ್ಟ ಅಂದ್ರೆ ಹಳ್ಳಿಯ ಮಟ್ಟದಲ್ಲಿ ಸಣ್ಣ ಪ್ರಮಾಣದ ಸಭೆ ಸಮಾರಂಭಗಳಿಗಾಗಿ ಸಮುದಾಯ ಭವನ ನಿರ್ಮಿಸೋದಕ್ಕೆ ಸರ್ಕಾರವು 20 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡ್ತದೆ. ಹಾಗೆ ಇನ್ನ ಹೋಬಳಿ ಮಟ್ಟದಲ್ಲಿ ಹೇಗೆ ಅಂತಂದ್ರೆ, ಹೋಬಳಿ ಕೇಂದ್ರಗಳಲ್ಲಿ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಿದರೆ ಸರ್ಕಾರದಿಂದ 75 ಲಕ್ಷ ರೂಪಾಯಿಗಳವರೆಗೆ ಅನುದಾನ ಲಭ್ಯವಿರುತ್ತೆ. ಹಾಗೆ ಇನ್ನ ತಾಲೂಕು ಮಟ್ಟದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗಾಗಿ ಭವನ ನಿರ್ಮಿಸಲು 2 ಕೋಟಿ ರೂಪಾಯಿಗಳು ಬೃಹತ್ ಮೊತ್ತವನ್ನು ಮಂಜೂರು ಮಾಡಲಾಗುತ್ತೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅತ್ಯಂತ ಸುಸಜ್ಜಿತ ಮತ್ತು ವಿಶಾಲವಾದ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಗರಿಷ್ಠ 4 ಕೋಟಿಯವರೆಗೆ ಆರ್ಥಿಕ ಸಹಾಯವನ್ನ ಒದಗಿಸಲಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅರ್ಹತಾ ಮಾನದಂಡಗಳು ಏನು ಅನ್ನೋದಾದ್ರೆ, ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ಯಾವುದೇ ಸಂಘ ಅಥವಾ ಸಂಸ್ಥೆಯು ಕರ್ನಾಟಕ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಅಧಿಕೃತವಾಗಿ ನೋಂದಾಯಿತವಾಗಿರಬೇಕು. ನೋಂದಾಯಿಸಿದ ಸಂಸ್ಥೆಗಳಿಗೆ ಈ ಯೋಜನೆಯಡಿ ಅನುದಾನ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಭವನವನ್ನ ಎಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆಯೋ ಆ ಜಾಗವು ಕಡ್ಡಾಯವಾಗಿ ಸಂಸ್ಥೆಯ ಹೆಸರಿನಲ್ಲಿಯೇ ಇರಬೇಕು. ಒಂದು ವೇಳೆ ಅದು ಸರ್ಕಾರ ನೀಡದ ಜಾಗವಾಗಿದ್ದರೆ ಸರ್ಕಾರದಿಂದ ಅಧಿಕೃತವಾಗಿ ನೀಡಲಾದ ಮಂಜೂರಾತಿ ಪತ್ರ ಅಥವಾ ಹಂಚಿಕೆ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ. ಇನ್ನ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಿಂದುಳಿದವರ ಏಳಿಗೆಯಾಗಿರುವುದರಿಂದ ಯಾವ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಜನಸಂಖ್ಯೆ ಹೆಚ್ಚಿದೆಯೋ ಅಂತಹ ಪ್ರದೇಶಗಳಲ್ಲಿ ಭವನ ನಿರ್ಮಿಸಲು ಸರ್ಕಾರ ಮೊದಲ ಆದ್ಯತೆ ನೀಡುತ್ತೆ. ಇನ್ನ ಕಟ್ಟಡದ ಕೆಲಸ ಶುರು ಮಾಡುವ ಮುಂಚೆ ಸ್ಥಳೀಯ ನಗರಸಭೆ ಅಥವಾ ಗ್ರಾಮ ಪಂಚಾಯತ್ನಂತಹ ಸಮರ್ಥ ಪ್ರಾಧಿಕಾರದಿಂದ ಕಟ್ಟಡದ ನೀಲನಕ್ಷೆ ಮತ್ತು ನಿರ್ಮಾಣ ಪರವಾನಗಿಯನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಈ ಒಂದು ನೀಲನಕ್ಷೆಯು ಎಂಜಿನಿಯರ್ಗಳಿಂದ ದೃಢೀಕರಿಸಿರಬೇಕು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಸಮುದಾಯ ಭವನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಿಮ್ಮದೊಂದು ಅರ್ಜಿ, ಊರಿಗೊಂದು ಭವನ. ಸೊ ಸಮುದಾಯ ಭವನ ನಿರ್ಮಾಣಕ್ಕೆ ಬರೋಬ್ಬರಿ 20 ಲಕ್ಷ ರೂಪಾಯಿ ಅನುದಾನ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ. ಸಮುದಾಯ ಭವನ ನಿರ್ಮಾಣ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ ಸ್ನೇಹಿತರೆ. ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಸಮುದಾಯ ಭವನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನೀವು ವಾಸಿಸುವ ವ್ಯಾಪ್ತಿಯ ತಾಲೂಕು ಅಥವಾ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ನೇರವಾಗಿ ಭೇಟಿ ನೀಡಿ. ಸಮುದಾಯ ಭವನ ನಿರ್ಮಾಣದ ಸಹಾಯ ಧನಕ್ಕಾಗಿ ಮೀಸಲಿಟ್ಟಿರುವ ನಿಗದಿತ ಅರ್ಜಿ ನಮೂನೆಯನ್ನ ಪಡೆದುಕೊಳ್ಬೇಕು. ನಂತರ ಅರ್ಜಿ ನಮೂನೆಯನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ಅದಕ್ಕೆ ಸಂಸ್ಥೆಯ ನೋಂದಣಿ ಪತ್ರ, ಜಮೀನಿನ ಪಹಣಿ ಮತ್ತು ಕಟ್ಟಡದ ನೀಲನಕ್ಷೆಯಂತಹ ಎಲ್ಲ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಅದೇ ಕಚೇರಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಹಾಗೆ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಭವನ ನಿರ್ಮಿಸಲು ಉದ್ದೇಶಿಸಿರುವ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡುತ್ತಾರೆ. ಅವರು ಜಾಗದ ಲಭ್ಯತೆ ಮತ್ತು ಅರ್ಹತೆಯನ್ನ ಪರಿಶೀಲಿಸಿ ವರದಿಯನ್ನ ಸಿದ್ಧಪಡಿಸುತ್ತಾರೆ. ಹಾಗೆ ಅಧಿಕಾರಿಗಳು ನೀಡಿದ ಸ್ಥಳ ಪರಿಶೀಲನಾ ವರದಿಯ ಆಧಾರದ ಮೇಲೆ ನಿಮ್ಮ ಪ್ರಸ್ತಾವನೆಯನ್ನ ಅಂತಿಮ ಅನುಮೋದನೆಗಾಗಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ದೊರೆತ ನಂತರ ಒಟ್ಟಾರೆ ಮೊತ್ತವನ್ನ ಒಮ್ಮೆಗೆ ನೀಡದೆ ಕಟ್ಟಡದ ಕಾಮಗಾರಿಯ ಪ್ರಗತಿಗೆ ಅನುಗುಣವಾಗಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಸ್ನೇಹಿತರೆ, ಈ ಯೋಜನೆಯ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಅಥವಾ ಗೊಂದಲಗಳಿದ್ದಲ್ಲಿ ರಾಜ್ಯ ಸರ್ಕಾರದ 24x7 ಸಹಾಯವಾಣಿ ಸಂಖ್ಯೆ 9482300400 ಅಥವಾ ನಿಮ್ಮ ಹತ್ತಿರದ ತಾಲೂಕು ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೌಕರಿಗೆ ದಿನ ರಜಾ,

0: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100 ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ

ಇವೆ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029692 7 9. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್

0: ಏನು ಅಂತ ಕೇಳ್ತಾ ಇದ್ದೀರಾ? ಈಗ ಪ್ರಕೃತಿಯನ್ನು ನೋಡಿದಾಗ ಎಷ್ಟೊಂದು ವಿಶೇಷತೆಗಳು ನಾವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಪ್ರಕೃತಿನಲ್ಲಿ ಇರುವಂತಹ ಬಣ್ಣಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ಹಾಗೆ ಕಲ್ಲು ಬಂಡೆ ಈ ಥರದ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲದರೂ ಕೂಡ ಒಂದೊಂದು ಯುನಿಟ್ನೆಸ್ನ ನಾವು ನೋಡ್ಬೋದು. ಆ್ಯಂಡ್ ಬಣ್ಣಗಳು ಅಂತ ಬಂದಾಗ ನಾವು ನಮ್ಮ ಚರ್ಮದ ಬಣ್ಣ ಒಂದು ರೀತಿಯಲ್ಲಿದ್ದರೆ, ಮತ್ತು ಹುಲಿ ಹಾವುಗಳು ಚಿಟ್ಟೆಗಳು ಇದೆಲ್ಲದನ್ನು ನೋಡಿದಾಗ ಎಷ್ಟು ವಿಸ್ಮಯ ಅನಿಸುತ್ತೆ ಈ ಪ್ರಕೃತಿ. ಸೊ ಹಾಗೆ ಪ್ರಕೃತಿಯಲ್ಲಿರುವಂತಹ ನಾವೆಲ್ಲರೂ ಕೂಡ ಪ್ರತಿದಿನ ಬೇರೆ ಬೇರೆ ಬಣ್ಣಗಳನ್ನು ನೋಡ್ತಾ ಇರ್ತೀವಿ. ಹಾಗೆ ಈಗಂತೂ ಬಟ್ಟೆಗಳನ್ನು ನೋಡ್ತೀವಿ ಅಂತಂದರೆ ಹಲವಾರು ಬಣ್ಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಬಣ್ಣಗಳು ಅಂತಂದಾಗ ಈ ಹಿಂದಿನ ಕಾಲವನ್ನು ನೋಡಿದಾಗ ಬಣ್ಣಗಳನ್ನು ನೈಸರ್ಗಿಕವಾಗಿ ಬಳಕೆ ಮಾಡ್ತಾಯಿದ್ರು. ನೈಸರ್ಗಿಕ ಬಣ್ಣಗಳನ್ನು ಬಟ್ಟೆಗಳಿಗೆ ಎಲ್ಲದಕ್ಕೂ ಕೂಡ ಬಳಕೆ ಮಾಡ್ತಾಯಿದ್ರು. ಕಾಲಕ್ರಮೇಣ ಕೃತಕ ಬಣ್ಣಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಬಣ್ಣಗಳಲ್ಲಿ ನೈಸರ್ಗಿಕವಾದಂತಹ ಬಣ್ಣಗಳನ್ನು ನೀವು ಗಮನಿಸಬೇಕು ಅಂತಂದರೆ ಬಹಳಷ್ಟಿದೆ. ಹಸಿರು ಬಣ್ಣ ಎಲೆಗಳಲ್ಲಿ ಸಿಗುತ್ತೆ, ಬಿಳಿ ಬಣ್ಣ ಸುಣ್ಣದ ಕಲ್ಲುಗಳಿಂದ ಸಿಗುತ್ತೆ, ಹೀಗೆ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಕಡೆಯಿಂದ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈಗ ನೈಸರ್ಗಿಕವಾದಂತಹ ಬಣ್ಣಗಳ ಜೊತೆಗೆ ಕೃತಕವಾದಂತಹ ಬಣ್ಣಗಳನ್ನು ಸೇರಿಸಿ ಒಂದು ಯುನಿಕ್ನೆಸ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಬಣ್ಣಗಳು ಯಾವ ರೀತಿ ತಯಾರಾಗುತ್ತೆ, ಮತ್ತು ಬಣ್ಣಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದ್ಯಾವಾಗ, ಈ ರೀತಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ಬಣ್ಣಗಳ ಬಗ್ಗೆ ಏನಾದರೂ ತಿಳ್ಕೊಂಡಿದ್ರೆ ಅಂತಂದರೆ ಅವುಗಳನ್ನ ಕೂಡ ನಮಗೆ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686096789689 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನೀವು ಸಹ ಬಣ್ಣಗಳ ಕುರಿತಂತೆ ಹೇಳ್ಬೋದು, ಆದರೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾರೋ ಇವನೋ, ಯಾರೋ ಇವನೋ, ಯಾರೋ ಇವನೋ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ, ಈಗ ನೋಡಿ ಬಣ್ಣಗಳು ಅಂತಂದಾಗ ಬಣ್ಣಗಳಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಸೊ ನಮಗೆ ಮೇಯ್ನ್ಲಿ ಕಾಣುವಂತಹ ಕಲರ್ಗಳು ಅಂತಂದರೆ ಮೂರು ಕಲರ್ಗಳಾಗಿರುತ್ತೆ, ರೆಡ್, ಯೆಲ್ಲೋ ಮತ್ತು ಬ್ಲೂ ಕಲರ್ಗಳಾಗಿರುತ್ತೆ. ಇವಿಷ್ಟು ಬೇಸ್ ಕಲರ್ಗಳಾಗಿರ್ತವೆ. ಈ ಮೂರು ಕಲರ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಲರ್ಗಳನ್ನ ತಯಾರು ಮಾಡಲಾಗುತ್ತೆ. ಆ್ಯಂಡ್ ಇದರಲ್ಲಿ ನಾವು ಪ್ರೈಮರಿ ಕಲರ್ ಮತ್ತು ಸೆಕೆಂಡರಿ ಕಲರ್, ಟೆರಿಟರಿ ಕಲರ್ಸ್, ಹೀಗೆ ಮೂರು ವಿಭಾಗದಲ್ಲಿ ನೋಡ್ಬೋದು. ಆ್ಯಂಡ್ ಪ್ರೈಮರಿ ಕಲರ್ ಅಂತ ಬಂದಾಗ ಅದರಲ್ಲಿ ನಾನಾಗಲೇ ಹೇಳಿದಾಗೆ ರೆಡ್, ಯೆಲ್ಲೋ ಮತ್ತು ಬ್ಲೂ ಕಾಣಿಸ್ಕೊಂಡ್ರೆ ಈ ಮೂರು ಕಲರ್ಗಳು ಬೇಸ್ ಕಲರ್ಸ್ ಆಗಿರ್ತವೆ. ಮತ್ತು ಸೆಕೆಂಡರಿ ಕಲರ್ಸ್ ಅಂತ ನಾವು ನೋಡೋದಾದರೆ ಈ ಮೂರು ಕಲರ್ಗಳನ್ನ ಬೇಸ್ಮೆಂಟಾಗಿ ಇಟ್ಕೊಂಡೆ ಆರೆಂಜ್, ಗ್ರೀನ್ ಮತ್ತು ವೈಲೆಟ್ ಕಲರ್ಗಳ ಅಥವಾ ಪರ್ಪಲ್ ಕಲರ್ಗಳನ್ನ ರೆಡಿ ಮಾಡಲಾಗುತ್ತೆ. ಲೈಕ್ ಇದನ್ನು ಹೇಗೆ ಮಾಡೋದು ಅಂತಂದರೆ, ಈಕ್ವಲ್ ಪಾರ್ಟಾಗಿ ನಾವು ಎರಡು ಕಲರ್ನ ತೊಗೊಂಡ್ವಿ ಅಂತಂದರೆ, ಲೈಕ್ ಯೆಲ್ಲೋ ಮತ್ತು ಬ್ಲೂ ಕಲರ್ ತೊಗೊಂಡ್ವಿ ಅಂತಂದರೆ ಅದರಿಂದ ಗ್ರೀನ್ ಕಲರ್ ಜನ್ರೇಟ್ ಆಗುತ್ತೆ. ಸೊ ಹೀಗೆ ನಾವು ಸೆಕೆಂಡರಿ ಕಲರ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ಆ್ಯಂಡ್ ಹಾಗೆ ಟೆರಿಟರಿ ಕಲರ್ಸ್ನ ನಾವು ನೋಡ್ತೀವಿ ಅಂತಂದರೆ, ಆರು ಇಂಟರ್ಮೀಡಿಯೇಟ್ ಕಲರ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರೈಮರಿ ಕಲರ್ಗಳು ಮತ್ತು ಸೆಕೆಂಡರಿ ಕಲರ್ಗಳನ್ನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೋದು. ಹೇಗೆಂದರೆ ರೆಡ್ ಮತ್ತು ಆರೆಂಜ್ ಹಾಗೆ ಯೆಲ್ಲೋ ಮತ್ತು ಗ್ರೀನ್ ಕಲರ್ಗಳನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಲರ್ಗಳನ್ನ ನಾವು ರೆಡಿ ಮಾಡ್ಬೋದು. ಆ್ಯಂಡ್ ಈ ಕಲರ್ಗಳು ಹೇಗೆ ಇಂಟ್ರೊಡ್ಯೂಸ್ ಆಯಿತು, ಮತ್ತು ಈಗಿನ ಕಾಲದಲ್ಲಿ ಬಟ್ಟೆಗಳ ಮೇಲುಗಡೆ ತುಂಬ ಕಲರ್ಗಳು ಇರುತ್ತೆ, ವೆರೈಟಿ ಆಫ್ ಕಲರ್ಸ್ನ ನೋಡ್ಬೋದು. ಹಾಗಾದರೆ ಇಂದಿನ ಬಟ್ಟೆಗಳು 100 ವರ್ಷಗಳ ಹಿಂದೆ ಇದ್ದಂತಹ ಬಟ್ಟೆಗಳಿಗಿಂತ ತುಂಬಾ ವರ್ಣರಂಜಿತವಾಗಿರ್ತವೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಣ್ಣಗಳ ತಯಾರಿಕೆಯಲ್ಲಿ ಇರುವಂತಹ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ಇದರಿಂದಾಗಿ ಇಷ್ಟೆಲ್ಲ ವೆರೈಟಿ ಆಫ್ ಕಲರ್ಸ್ನ ನಾವು ನೋಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಆ್ಯಂಡ್ ಈ ಹಿಂದೆ ಕಲರ್ಗಳು ಹೇಗಿರ್ತಾ ಇತ್ತು ಅಂತ ನೋಡೋದಾದರೆ, ಹಿಂದಿನ ಶತಮಾನದ ಮಧ್ಯಭಾಗದವರೆಗೆ ಹೆಚ್ಚಾಗಿ ಮರಗಿಡಗಳು ಮತ್ತು ಹೂಗಳಿಂದ ಪಡೆದಂತಹ ನೈಸರ್ಗಿಕ ಉತ್ಪನ್ನಗಳಿಂದ ಬಣ್ಣಗಳನ್ನು ತಯಾರು ಮಾಡಲಾಗ್ತಾ ಇತ್ತು. 1856 ಮೊಟ್ಟ ಮೊದಲ ಬಾರಿಗೆ ಕೃತಕವಾದಂತಹ ಬಣ್ಣವನ್ನು ಕಂಡುಹಿಡಿಯಲಾಗುತ್ತೆ. ಇದು ನೀಲಿ ಮಿಶ್ರಿತ ಊದು ಬಣ್ಣವಾಗಿರುತ್ತೆ. ವಿಲಿಯಂ ಪಕ್ರಿನ್ ಅನ್ನುವಂತಹ ವಿಜ್ಞಾನಿ ಕ್ವಿನೈನ್ ಔಷಧಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗವನ್ನು ನಡೆಸಿದಾಗ ಈ ಬಣ್ಣವನ್ನು ಕಂಡುಹಿಡಿತಾರೆ. ಸೊ ಹೀಗೆ ಬಣ್ಣಗಳ ಇನ್ವೆನ್ಷನ್ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾದರೆ ಇನ್ನೂ ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳು ಈ ಒಂದು ಬಣ್ಣಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೋನಟ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಣ್ಣಗಳ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಈಗ ಬಣ್ಣಗಳನ್ನು ನಾವು ಬಟ್ಟೆಗಳಲ್ಲಿ ಎಷ್ಟೊಂದು ವೆರೈಟಿ ಆಫ್ ಕಲರ್ಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈಗ ಅಂತೂ ಬಣ್ಣಗಳಲ್ಲಿ ಅದರ ಶೇಡ್ ಏನು ಬರುತ್ತೆ, ಸೊ ಬಟ್ಟೆಗಳನ್ನ ನೋಡ್ತಾ ಇದ್ರೆ ಓ ಈ ಬಟ್ಟೆನೂ ನನಗೆ ತಗೋಬೇಕು ಅಂತ ಅನಿಸುವಂತಹ ರೀತಿನಲ್ಲಿ ಇವಾಗ ಕಲರ್ಗಳನ್ನ ನಾವು ನೋಡ್ಬೋದು. ಹಾಗೆ ಈಗ ಬಟ್ಟೆಗಳಷ್ಟೇ ಅಲ್ಲದೆ ಬಣ್ಣಗಳನ್ನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ನಾನಾಗಲೇ ಹೇಳಿದಾಗೆ ಆಗಿನ ಕಾಲದಲ್ಲಿ ಬಟ್ಟೆಗಳಲ್ಲಿ ಅಷ್ಟೊಂದು ವೆರೈಟಿ ಆಫ್ ಕಲರ್ಗಳು ಇರ್ತಾ ಇರಲಿಲ್ಲ. ಖಾದಿ ಬಟ್ಟೆಗಳನ್ನ ಮಾಡ್ತಾ ಇದ್ರು ಅಂತಂದಾಗ ಬಿಳಿ ಬಟ್ಟೆಗಳು ಹೆಚ್ಚಾಗಿರ್ತಾ ಇತ್ತು. ಆದರೆ ಕಾಲಕ್ರಮೇಣ ಈ ಬಟ್ಟೆಗಳಿಗೆ ಬಣ್ಣ ಬರೋದಕ್ಕೆ ಯಾವಾಗ ಶುರುವಾಯಿತು ಅಂದರೆ ನ್ಯಾಚುರಲ್ ಬಣ್ಣಗಳು ಅಂದರೆ ಎಲೆಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಇದೆಲ್ಲ ಬಂದಾಗ ಸೊ ಆ ಬಟ್ಟೆಗಳ ವಿನ್ಯಾಸನೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇದು ಕೂಡ ಒಂದು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಾಗಲೇ ಹೇಳಿದಾಗೆ ಕೃತಕ ಬಣ್ಣವನ್ನು ತಯಾರು ಮಾಡೋದಕ್ಕೆ ಆರಂಭ ಮಾಡಿದ್ದು 1856 ಮೊಟ್ಟ ಮೊದಲ ಮಾರಿಗೆ ಈ ಒಂದು ಕೃತಕ ಬಣ್ಣವನ್ನು ಕಂಡುಹಿಡಿತಾರೆ. ಆ್ಯಂಡ್ ಈ ರೀತಿ ಬಣ್ಣವನ್ನು ಕಂಡುಹಿಡಿದ ನಂತರದಲ್ಲಿ ಅವುಗಳನ್ನು ಬಳಕೆ ಮಾಡೋದನ್ನು ಆರಂಭ ಮಾಡಿ ಮೊದಲಿಗೆ ಖಾದಿ ಬಟ್ಟೆಗಳ ಮೇಲೆ ಇದನ್ನು ಪ್ರಯೋಗ ಮಾಡ್ತಾರೆ. ಸೊ ಬಟ್ಟೆಗಳಿಗೆ ಬಣ್ಣಗಳನ್ನು ಹಾಕಿದ್ರೂ ಕೂಡ ಬಟ್ಟೆಗಳು ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದಾದ ನಂತರದಲ್ಲಿ ಕೃತಕ ಬಣ್ಣಗಳನ್ನು ಉಣ್ಣೆ ಬಟ್ಟೆಗಳಿಗೆ ಉಪಯೋಗ ಮಾಡಿ ನೋಡ್ತಾರೆ, ಆಗಲೂ ಕೂಡ ಏನೂ ಆಗೋದಿಲ್ಲ. ಆದರೆ ಹತ್ತಿ ಬಟ್ಟೆಗಳಿಗೆ ಈ ಕೃತಕ ಬಣ್ಣಗಳನ್ನು ಉಪಯೋಗ ಮಾಡಿದ್ರೆ ಆ ಬಣ್ಣಗಳು ಹೊರಟೋಗ್ತಾ ಇರುತ್ತೆ. ಹಾಗಾಗಿ ಕಾಟನ್ ಬಟ್ಟೆಗಳಿಗೆ ಆದಷ್ಟು ಬಣ್ಣಗಳನ್ನು ಬೆರೆಸೋದನ್ನು ಕಡಿಮೆ ಮಾಡ್ತಾರೆ. ನಂತರ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಬೇಕು ಅಂಥೇಳಿ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೂ ಮುಂಚೆ ಅವುಗಳನ್ನು ಮೆಟಲ್ ಸಾಲ್ಟ್ನ ದ್ರಾವಣದೊಂದಿಗೆ ಅದ್ದಿಡ್ತಾರೆ. ಜೊತೆಗೆ ಇದಕ್ಕೆ ಟ್ಯಾನಿಕ್ ಆಮ್ಲವನ್ನು ಕೂಡ ಆ್ಯಡ್ ಮಾಡಿ ಬಣ್ಣಗಳು ತುಂಬಿರುವಂತಹ ಬಕೆಟ್ಗಳಲ್ಲಿ ಅಥವಾ ಡ್ರಮ್ಗಳಲ್ಲಿ ಬಟ್ಟೆಗಳನ್ನು ಅದ್ದಿ ಇಡ್ತಾ ಇರ್ತಾರೆ. ಇದರಿಂದಾಗಿ ಆ ಬಟ್ಟೆಗಳಿಗೆ ಬಣ್ಣ ನೀಟಾಗಿ ಹತ್ಕೊಳ್ತಾ ಇರುತ್ತೆ. ಹಾಗೆ ಬಣ್ಣ ಕೂಡ ಬಟ್ಟೆಗಳಿಂದ ಹೋಗ್ತಾ ಇರಲಿಲ್ಲ. ಆನಂತರ ಬಹಳಷ್ಟು ಸಂಖ್ಯೆಯಲ್ಲಿ ಬಣ್ಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಇವುಗಳನ್ನು ಮುಖ್ಯವಾಗಿ ಸೆಲ್ಯುಲೋಸಿಕ್ ನೂಲಿನ ಬಟ್ಟೆಗಳಿಗೆ ಉಪಯೋಗ ಮಾಡಲಾಗ್ತಾ ಇರುತ್ತೆ. ಇವತ್ತು ಅಧಿಕ ಸಂಖ್ಯೆಯಲ್ಲಿ ಕೃತಕ ಬಣ್ಣಗಳನ್ನು ತಯಾರು ಮಾಡಲಾಗ್ತಾ ಇದೆ. ಇವನ್ನು ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಆಗಿರ್ಬೋದು, ಕಾಗದಗಳಿಗೆ, ಹಾಗೆ ಎಣ್ಣೆ ರಬ್ಬರ್ಗೆ ಮತ್ತು ಸೋಪ್ಗಳಿಗೆ, ಹಾಗೆ ಬೇರೆ ಬೇರೆ ಮೆಟಲ್ಗಳಿಗೂ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಬಣ್ಣದ ಒಂದು ಇನ್ವೆನ್ಷನ್ ಆದ ನಂತರದಲ್ಲಿ ಬಣ್ಣಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಈಗ ನಾವು ಕೂಡ ಮನೆಗಳಿಗೆ ಬಣ್ಣ ಹೊಡಿಸ್ತೀವಿ, ಹಾಗೆ ಚೇರ್ಗಳಿಗೆ ಅಥವಾ ಮನೆಯಲ್ಲಿರುವಂತಹ ಇನ್ನಿತರೆ ವಸ್ತುಗಳಿಗೆ ಬಣ್ಣವನ್ನು ಹಾಕ್ತೀವಿ. ಈ ಬಣ್ಣ ಅನ್ನುವಂಥದ್ದು ಬರೀ ಬಟ್ಟೆಗಷ್ಟೇ ಸೀಮಿತ ಆಗಲಿಲ್ಲ, ಅಥವಾ ಬಣ್ಣ ಅಂಥದ್ದು ಬರೀ ಯಾವುದೋ ಒಂದು ವಸ್ತುಗೆ ಮಾತ್ರ ಸೀಮಿತ ಆಗಲಿಲ್ಲ. ಬಣ್ಣ ಅಂಥದ್ದು ಎಲ್ಲದರಲ್ಲೂ ಕೂಡ ಈಗ ಕಾಣಿಸ್ಕೊಳ್ಳುತ್ತೆ. ಇವನ್ ನೀವು ಹಾಕ್ಕೊಳ್ಳುವಂತಹ ಸ್ಲಿಪ್ಪರಿಂದ ಹಿಡಿದು ಮತ್ತು ಬಟ್ಟೆಗಳವರಿಗೆ ಎಲ್ಲದರಲ್ಲೂ ಕೂಡ ಬಣ್ಣಗಳನ್ನು ನಾವೀಗ ನೋಡೋದಕ್ಕೆ ಸಾಧ್ಯ ಇದೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ, ಬಣ್ಣಗಳನ್ನು ಈಗ ಎಲ್ಲ ಕಡೆಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ ಅಂದರೆ ಇದೇ ಕಾರಣಕ್ಕೆ. ಸೊ ಹಾಗಾದರೆ ಈ ಬಣ್ಣಗಳ ವಿಚಾರ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪುರಾಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ. ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರ ತಾನೆ? ಖುಷಿ ಖುಷಿಯಾಗಿದ್ದೀರ ತಾನೆ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಕಾರ್ಯಕ್ರಮ ನಡೆಸ್ಕೊಡೋಣ ಅಂತ ಕೂಡ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕೇಳುಗರೆ, ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಸೊ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ, ಇಂಟ್ರೆಸ್ಟಿಂಗ್ ಆಗಿರೋ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಯಾವ ಬಿಸ್ನೆಸ್ ಅರ್ಪಿತ ಅದು ಏನು ಅಂತೆಲ್ಲ ಕೇಳ್ತಾ ಇದ್ರೆ, ಓಕೆ, ಈಗ ಯಾವುದೇ ಒಂದು ಸಮಾರಂಭಗಳು ಅಥವಾ ಯಾವುದೇ ಒಂದು ಈವೆಂಟ್ ಗಳು ಇರುವಾಗ ನಾವು ಹಾಕುವಂತ ಡ್ರೆಸ್ ಗಳು ಅಥವಾ ಉಡುಗೆ ತೊಡುಗೆ ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ಸಾಕಷ್ಟು ಕಾಸ್ಟ್ಲಿ ಡ್ರೆಸ್ ಗಳು ತಗೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದೇ ಈ ಒಂದು ರೆಂಟಲ್ ಡ್ರೆಸ್ಸಸ್ ತಗೊಂಡಾಗ ಮೇ ಬಿ ನಮ್ಗೆ ಅಮೌಂಟ್ ಕೂಡ ಸೇವ್ ಆಗ್ಬಹುದು, ಬೇರೆ ಬೇರೆ ಇವೆಂಟ್ಗೆ ಬೇರೆ ಬೇರೆ ಡ್ರೆಸ್ ಕೂಡ ಹಾಕಬಹುದು ಅಲ್ವಾ? ಹಾಗಿದ್ರೆ ಇವತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಅದೇನೇ ಉಮಾ ಫ್ಯಾಷನ್ಸ್. ಸೊ ವಿನೋಬ್ ನಗರದ ಹತ್ರ ಇರುವಂತಹ ಉಮಾ ಫ್ಯಾಷನ್ ನ ಮಾಲೀಕರಾಗಿರುವಂತಹ ಉಮಾ ಮೇಡಮ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ಉಮಾ ಮ್ಯಾಮ್, ನಮಸ್ತೆ.
11: ನಮಸ್ತೆ ಮ್ಯಾಮ್.
9: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು ಮ್ಯಾಮ್.
9: ಓಕೆ, ಉಮಾ ಮ್ಯಾಮ್ ಹೇಗಿದ್ದೀರಾ?
11: ಫೈನ್,
9: ಸೂಪರ್. ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಮ್ಯಾಮ್. ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
11: ಮ್ಯಾಮ್, ನಾನು ಬಂದ್ಬಿಟ್ಟು ಎನ್ ಆರ್ ಪುರ ಅಂತ, ಮುತ್ತಿನಕೊಪ್ಪ ನಮ್ಮ ನೇಟಿವು, ನನ್ನ ತವ್ರ ಮನೆ. ನನ್ನ ಮ್ಯಾರೇಜ್ ಶಿವಮೊಗ್ಗದಲ್ಲಿ ಮಾಡಿಕೊಟ್ರು. ಸೊ ಅವಾಗಿಂದ ಇಲ್ಲೇ ಶಿವಮೊಗ್ಗದಲ್ಲೇ ಸ್ಟೇ ಆಗಿದ್ದೀನಿ.
9: ಏನು ಓದಿದ್ದು ಮ್ಯಾಮ್?
11: ನಾನು ಡಿಪ್ಲೊಮೋ ಇಂಜಿನಿಯರಿಂಗ್.
9: ಸೂಪರ್. ಡಿಪ್ಲೊಮೋ ಇಂಜಿನಿಯರಿಂಗ್ ಮಾಡಿ ಅದಾದ್ಮೇಲೆ ಏನು ಮಾಡಿದ್ರಿ?
11: ನಾನು ಇಸ್ರೋ ಕಂಪ್ನಿಲಿ 4 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೆ. ಆಫ್ಟರ್ ಮ್ಯಾರೇಜ್ ಬೇಬಿ ಆದಮೇಲೆ ವರ್ಕಿಂಗ್ ಪ್ರಾಬ್ಲಮ್ ಆಗತ್ತೆ ಅಂತಲೇ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ.
9: ಸೂಪರ್, ಇದೊಂಥರ ಯೂನಿಕ್ ಆಗಿದೆ ಮ್ಯಾಮ್. ಬಿಕಾಸ್ ಫಸ್ಟು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರಿ, ಆದರೆ ಈಗ ಓನ್ ಆಗಿ ನೀವೇ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಆಫ್ಟರ್ ಬೇಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್?
11: ತುಂಬ ಚೆನ್ನಾಗಿದೆ, ವರ್ಕಿಂಗು ಅಷ್ಟೇ ತುಂಬ ಚೆನ್ನಾಗಿ ನಡೀತಾ ಇದೆ ಕೂಡ ಬಿಸ್ನೆಸ್ಸು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ರನ್ನಿಂಗಲ್ಲಿ ಹೋಗ್ತಾ ಇದೆ, ಖುಷಿಯಾಗತ್ತೆ.
9: ಓಕೆ, ನೀವು ಬಿಸ್ನೆಸ್ ಮಾಡ್ತೀರಾ ಅನ್ನುವಾಗ ನಿಮ್ಮ ಮುಂದೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಆಯ್ತಾ, ಬಟ್ ಪರ್ಟಿಕ್ಯುಲರ್ ಆಗಿ ಈ ಬಿಸ್ನೆಸ್ನೇ ಆಯ್ಕೆ ಮಾಡ್ಕೊಂಡಂತಹ ಕಾರಣ?
11: ಆ್ಯಕ್ಚುಲಿ ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಬಿಫೋರು ಫ್ಯಾಷನ್ ಡಿಸೈನಿಂಗ್ ಹೋಗಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ಮನೇಲಿ ಬೇಡ ಆ ಫೀಲ್ಡು, ಸೊ ನೀವು ಇಂಜಿನಿಯರಿಂಗ್ ಆಗಿ ವರ್ಕ್ ಮಾಡಂತೆ, ಸ್ಟಡಿ ಮಾಡು ಅಂತೇಳಿ ಅವ್ರು ಜಾಯಿನ್ ಮಾಡಿರೋದಕ್ಕೆ ಅದಕ್ಕೆ ಜಾಯಿನ್ ಆದೆ. ಬಟ್ ಅದಾದಮೇಲೆ ನನಗೆ ಇದು ಇಂಟ್ರೆಸ್ಟ್ ಇರೋದ್ರಿಂದ ಆ್ಯಸ್ ಎ ವುಮೆನ್ ನಾವು ಈ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ರನ್ ಮಾಡ್ಬೋದು, ಮತ್ತು ಇದು ಯಾವಾಗಲೂ ಎನಿ ಟೈಮು ನ್ಯಾಚುರಲಾಗಿ ರನ್ ಆಗೋಂಥ ಬಿಸ್ನೆಸ್ಸು, ಯಾವುದೇ ರೀತಿ ಓಲ್ಡ್ ಫ್ಯಾಷನ್ ಅಂತ ಇರಲ್ಲ. ಡೇ ಬೈ ಡೇ ರನ್ನಿಂಗಲ್ಲಿ ಯೂನಿಕಾಗೆ ನಾವು ಏನಾದರೂ ಮಾಡ್ತೀವಿ ಹೊರತು ಓಲ್ಡ್ ಫ್ಯಾಷನಿಗೆ ಹೋಗೋಲ್ಲ. ಓಲ್ಡ್ ಬಂದರೂ ಅದನ್ನು ನ್ಯೂ ಆಗಿ ಟೆಕ್ನಿಕಲಿ ನಾವು ಅದನ್ನು ರೆಡಿ ಮಾಡ್ತೀವಿ. ಸೊ ಹಾಗಾಗಿ ಇದು ರನ್ನಿಂಗ್ ಬಿಸ್ನೆಸ್ಸು, ನಂಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಈ ಫೀಲ್ಡ್ನ ಚಾಯ್ಸ್ ಮಾಡಿದೆ.
9: ಸೂಪರ್. ಸೊ ಕೇಳಿಸ್ಕೊಂಡ್ರಲ್ಲ, ಉಮಾ ಮೇಡಮ್ ಯಾರು, ಹೇಗೆ ಬಿಸ್ನೆಸ್ ಫೀಲ್ಡಿಗೆ ಬಂದರು ಅಂತ ಹೇಳ್ತಾ ಇದ್ರು. ಬಟ್ ನಮಗೀಗ ಉಮಾ ಫ್ಯಾಷನ್ ಬಗ್ಗೆ ಹೇಳಿ ಮ್ಯಾಮ್. ಆ್ಯಕ್ಚುಲಿ ಇಲ್ಲಿ ಏನೇನೆಲ್ಲ ಸರ್ವಿಸ್ ಆ್ಯಂಡ್ ಸೇಲ್ಸ್ ಆಗುತ್ತೆ ಅದ್ರ ಬಗ್ಗೆ ಹೇಳಿ.
11: ನಂದು ಬಂದುಬಿಟ್ಟು ಪರ್ಟಿಕ್ಯುಲರ್ಲಿ ರೆಂಟಲ್ ಔಟ್ಫಿಟ್ನ ಮೇನ್ ಟಾರ್ಗೆಟ್ ಮಾಡ್ತೀವಿ. ಸೊ ಈಗಿನ ಯೂನಿಕ್ ಜನ್ರೇಷನಲ್ಲಿ ಪ್ರೀ ವೆಡ್ಡಿಂಗ್ ಅನ್ನೋದು ಒಂದು ಮೋಸ್ಟ್ ಟ್ರೆಂಡಿ ಆಗಿ ನಡೀತಾ ಇರೋದು. ಆ್ಯಸ್ ಇಟ್ ಈಸ್ ಮದುವೆ ಫಿಕ್ಸ್ ಆದಾಗ ನೀವು ಪ್ರೀ ವೆಡ್ಡಿಂಗ್ ಮಾಡಿಲ್ಲ ಅಂತ ಅಂದರೆ ಸೊ ನೀವು ಮಾಡಿಲ್ವಾ ಅಂತ ಕ್ವೆಶನ್ ಮಾಡ್ತಾರೆ ಹೊರತು ಬೇರೆ ಯಾವುದೂ ಆಪ್ಷನಲ್ ತೊಗೊಳಲ್ಲ. ಸೊ ಹಾಗಾಗಿ ಒಂದು ಶೂಟ್ ಅಂತ ಬಂದಾಗ ಅದಕ್ಕೆ ಬೇಕಾಗಿರೋಂಥ ಪ್ರೀ ವೆಡ್ಡಿಂಗ್ ಶೂಟಿಗೆ ಪೋಸ್ಟ್ ವೆಡ್ಡಿಂಗ್ ಶೂಟ್ ಇರ್ಬೋದು, ಮೆಟರ್ನಿಟಿ ಶೂಟ್ ಇರ್ಬೋದು, ಅಥವಾ ರಿಸೆಪ್ಷನ್ ವೇರ್, ಲೆಹೆಂಗಾ, ಬ್ಲೌಸ್, ಪ್ರತಿಯೊಂದು ಕೂಡ ಈಗ ಓನಾಗಿ ಬೈ ಮಾಡಿದ್ರೆ ಅದು ಒನ್ ಯೂಸು, ಅವರಿಗೆ ಮತ್ತೆ ಅದು ಯೂಸ್ ಆಗಲ್ಲ. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ ಆಲ್ ಕಪಲ್ಸ್ ಏನು ಮಾಡ್ತಾರೆ, ರೆಂಟಲ್ಗೇ ಹೋಗ್ತಾರೆ. ಒನ್ ಡೇ ಯೂಸಿಗೋಸ್ಕರ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಅನ್ನೋದು ಈಗಿನ ಜನ್ರೇಷನ್ ಥಾಟ್ಸು. ಪ್ರೀ ವೆಡ್ಡಿಂಗು ಅಷ್ಟೇ, ಹೆವಿ ಗೌನ್ಸ್ ಬೇಕೇ ಬೇಕು. ನ್ಯಾಚುರಲಾಗಿ ನಾರ್ಮಲ್ ಗೌನ್ಸ್ ಯೂಸ್ ಮಾಡಿದ್ರೆ, ನಾರ್ಮಲ್ ಡ್ರೆಸ್ ಹಾಕಿದ್ರೆ ಕಾಮನ್ ಶೂಟ್ ಆಗೋಗುತ್ತೆ. ಸೊ ಅದೇ ನೀವು ಬಬ್ಲಿಯಾಗಿ ಬಾರ್ಬಿ ಗೌನ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಯೂನಿಕಾಗಿ ಬರುತ್ತೆ, ಹಾಗಾಗಿ ರೆಂಟಲ್ಲಿರುತ್ತೆ. ಇನ್ನು ಅದು ಬಿಟ್ಟರೆ ನಮ್ಮಲ್ಲಿ ಬಂದು ಕಸ್ಟಮೈಸೇಷನ್, ಮದುವೆ ಅಂತ ಫಿಕ್ಸ್ ಆದಲ್ಲಿಂದ ಹಿಡ್ದು ಬ್ರೈಡು, ನಾನ್ ಬ್ರೈಡ್ ಇರ್ಬೋದು, ಪ್ರತಿಯೊಬ್ಬರಿಗೂ ಬ್ಲೌಸಸ್ ಇರ್ಬೋದು, ಹ್ಯಾಂಡ್ ವರ್ಕ್, ಮಿಷನ್ ವರ್ಕ್, ಕಸ್ಟಮೈಸೇಷನ್, ಅದು ಇಂಡಿಯನ್ ವೇರ್ ಇರ್ಬೋದು, ವೆಸ್ಟರ್ನ್ ವೇರ್ ಇರ್ಬೋದು, ಈಗ ಟ್ರೆಂಡಿಯಾಗಿ ರನ್ ಆಗ ಇನ್ಸ್ಟಾಗ್ರಾಮಲ್ಲಿರೋಂಥ ರೀಲ್ಸ್ ಇರ್ಬೋದು, ಆ ಪ್ರತಿಯೊಂದು ಯೂನಿಕ್ ಡಿಸೈನ್ಸ್ನ ನಾವು ರೆಡಿ ಮಾಡ್ತೀವಿ. ಕಸ್ಟಮೈಸೇಷನ್ ಮತ್ತು ರೆಂಟಲ್ ಎರಡೂ ಕೂಡ ಅವೈಲೇಬಲ್ ಇದೆ.
9: ಸೂಪರ್ ಮ್ಯಾಮ್, ಈ ಒಂದು ಐಡಿಯಾ ಯುನಿಕ್ ಆಗಿದೆ. ಬಿಕಾಸ್ ಈಗ ನಾವು ಯಾವುದೇ ಫೋಟೋಶೂಟ್ ಆಗಿರ್ಬೋದು, ಯಾವುದೇ ಈವೆಂಟ್ಸ್ಗಳಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನನಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಷ್ಟು ಯೂಸ್ ಅಲ್ಲ ಅನ್ಸುತ್ತೆ. ಸೊ ಈ ರೀತಿ ರೆಂಟಲ್ ತೊಗೊಂಡ್ರೆ ಅಮೌಂಟ್ ಕೂಡ ಸೇವ್ ಮಾಡ್ಬೋದು, ಆ್ಯಂಡ್ ಡೇ ಬೈ ಡೇ ಬೇರೆ ಬೇರೆ ರೀತಿಯ ಡ್ರೆಸ್ಸಸ್ಗಳು ಕೂಡ ಹಾಕೋಬೋದು ಅಲ್ವಾ?
11: ಹೌದು. ಈಗ ಒಂದು ಫಂಕ್ಷನ್ಸಿಗೆ, ಈಗ ಒಂದು ಬ್ಲೇಜರ್ ಅಂತ ಬಂದಾಗ ನಮ್ಮಲ್ಲಿ ಬ್ಲೇಜರ್ ಕಲೆಕ್ಷನ್ ತುಂಬ ಇದೆ. ಈಗ ಒಂದೇ ಬ್ಲೇಜರ್ನ 10 ಸಲ ಹಾಕೋಕ್ಕಿಂತ 10 ಫಂಕ್ಷನ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಬ್ಲೇಜರ್ಸ್ ವೇರ್ ಮಾಡ್ಬೋದು. ಫಂಕ್ಷನ್ಸು ಅಷ್ಟೇ, ಈಗ ಒಂದು ಟ್ರೆಡಿಷ್ನಲ್ ರೆಡಿ ಮಾಡ್ಕೋಬೇಕು ಅಂತ ಇದ್ದರೆ ತುಂಬ ಯೂನಿಕು, ಪರ್ಸ್ನಲ್ ಪ್ರೋಗ್ರಾಮ್ ಇದ್ದಾಗ ಓಕೆ ಕಸ್ಟಮೈಸೇಷನ್, ಇಲ್ಲ ನಾನು ಯಾವುದೋ ಫ್ರೆಂಡ್ ಮದುವೆಗೆ ಎಮರ್ಜೆನ್ಸಿ ನಾಳೆ ಹೋಗಬೇಕು, ಆವಾಗ ಹೊಸದಾಗಿ ರೆಡಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ರೆಂಟ್ ಆರಾಮಾಗಿ ಬೈ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಇದು ಯೂಸ್ಫುಲ್, ಈಗಿನ ಜನ್ರೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ.
9: ಸೂಪರ್ ಮ್ಯಾಮ್, ಇಲ್ಲಿ ಲೇಡೀಸಿಗೆ ಮಾತ್ರ ಡ್ರೆಸ್ಸಸ್ ಇರುವುದು ಅಥವಾ ಜೆಂಟ್ಸಿಗೂ ಇದೆಯಾ?
11: ಇಲ್ಲಿ ರೆಂಟಲ್ ಬಂದಾಗ ಜೆಂಟ್ಸಿಗೂ ಕೂಡ ಅವೈಲೇಬಲ್ ಇದೆ, ಸ್ಟಿಚಿಂಗ್ ಬಂದಾಗ ಫ್ಯಾಮಿಲಿ ಕೊಂಬೋ. ಈಗ ಆಲ್ಮೋಸ್ಟ್ ಆಲ್ ಟ್ರೆಂಡಿ ಫ್ಯಾಮಿಲಿ ಕೊಂಬೋ, ಮದರ್, ಡಾಟರ್ ಮತ್ತು ಫಾದರ್, ಅದು ಕೂಡ ನಮ್ಮಲ್ಲಿ ಸ್ಟಿಚಿಂಗ್ ಅವೈಲೇಬಲ್ ಇದೆ, ಕಂಪ್ಲೀಟ್ಲಿ ಮಾಡಿಕೊಡ್ತೀವಿ.
9: ಸೂಪರ್. ಸೊ ಮದರ್, ಡಾಟರ್ ಹಾಗೆ ಫಾದರ್ ಎಲ್ಲರದ್ದು ಕೂಡ ಸ್ಟಿಚಿಂಗ್ ಇಲ್ಲಿ ರೆಡಿ ಮಾಡಿಕೊಡ್ತೀರಾ? ನಿಮಗೆ ಟೈಲರಿಂಗ್ ಬರುತ್ತಾ?
11: ಖಂಡಿತ, ತುಂಬಾ ಇಂಟ್ರೆಸ್ಟಿಂದನೇ ಮಾಡ್ತಾ ಇರೋದ್ರಿಂದ ಫುಲ್ ಹ್ಯಾಂಡಲ್ ನಾವೇ ಮಾಡ್ತೀವಿ, ನಮ್ದೆಲ್ಲ ಕಟಿಂಗ್ ಬಂದ್ಬಿಟ್ಟು ನಾವು ಮಾಡ್ಕೊಡ್ತೀವಿ, ಡಿಸೈನ್ಸ್ನ ಮಾಡ್ಕೊಡ್ತೀವಿ, ಓನ್ ಡಿಸೈನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ನಮ್ಮಲ್ಲೂ ವರ್ಕರ್ಸ್ ಇರ್ತಾರೆ, ಅವರು ಕೂಡ ಮಾಡ್ಕೊಂಡು ಹೋಗ್ತಾರೆ.
9: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಉಮಾ ಫ್ಯಾಷನಿನ ಮಾಲೀಕರಾಗಿರುವಂತಹ ಉಮಾ ಮೇಡಮ್ ಅವರು ಅವರ ಬಿಸ್ನೆಸ್ ಜರ್ನಿಯ ಬಗ್ಗೆ ಚೆನ್ನಾಗಿ ಮಾಹಿತಿನ ಹಂಚ್ಕೊಳ್ತಾ ಇದ್ರು ಅಲ್ವಾ? ಖಂಡಿತವಾಗ್ಲೂ ಇಲ್ಲಿ ಏನೇನೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿನೋಬನಗರ ಅಂದ್ರೆ ಪೊಲೀಸ್ ಚೌಕಿ ಹತ್ರ ಇರುವಂತಹ ಉಮಾ ಫ್ಯಾಷನ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿರುವಂತಹ ಸರ್ವಿಸಸ್ ಬಗ್ಗೆ ಹಾಗೆ ಈ ಬಿಸ್ನೆಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ವಿ. ಇದರ ಮಾಲೀಕರಾಗಿರುವಂತಹ ಉಮಾ ಮೇಡಮ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಉಮಾ ಮ್ಯಾಮ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಮಲ್ಲಿಗೆ ಬರುವಂತ ಕಸ್ಟಮರ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಮ್ಯಾಮ್? ಬಿಕಾಸ್ ಎಲ್ಲಾ ಬಿಸ್ನೆಸ್ಗೂ ಕಸ್ಟಮರ್ ಇಸ್ ಗಾಡ್ ಅಂತ ಕರೀತಾರೆ, ಆಯ್ತಾ? ಸೊ ನಿಮ್ಮ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಅದ್ರ ಬಗ್ಗೆ ಹೇಳಿ.
3: ನಾನು ಸ್ಟಾರ್ಟ್ ಮಾಡಿದಾಗ ಶಿವಮೊಗ್ಗದವರೇ ಆಗಿದ್ರು, ಬಟ್ ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬನೇ ಚೆನ್ನಾಗಿ ರನ್ನಿಂಗ್ ಇರೋದ್ರಿಂದ ಶಿವಮೊಗ್ಗ ಆಲ್ ಓವರ್ ಡಿಸ್ಟ್ರಿಕ್ಟ್ ಬಂದಿದ್ದಾರೆ. ಈಗ USA ಕಸ್ಟಮರು, ಕೆನಡಾ ಕಸ್ಟಮರ್ ಕೂಡ ನಮ್ಮ ಶಿವಮೊಗ್ಗದವರೇ, ಬಟ್ ಅಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಅವರು ಅಲ್ಲಿ ನನ್ನ ರೀಲ್ಸ್ನ ನೋಡಿ ಇಲ್ಲಿ ಬಂದು, ಅವ್ರ ಮದರು ಅವ್ರು ಇಲ್ಲಿ ವೆಕೇಷನಲ್ಲಿ ಬಂದಾಗ ಇಲ್ಲಿ ಬಂದು ಆರ್ಡ್ರ್ ಪ್ಲೇಸ್ ಮಾಡಿದ್ದಾರೆ, ಮೆಜರ್ಮೆಂಟ್ನ ಕೊಟ್ಟು ಹೋಗಿದ್ದಾರೆ, ಅಲ್ಲಿಗೆ ನಮಗೆ ಆನ್ಲೈನ್ ಥ್ರೂ ಕಳಿಸ್ಕೊಡಿ ಅಂದಿದ್ದಾರೆ. ಸೊ ನನಗೆ UK USA ಅಲ್ಲಿಗೂ ಕೂಡ ಕಳಿಸ್ಕೊಟ್ಟಿದ್ದೀನಿ ಇಲ್ಲಿ ತನಕ. ಶಿವಮೊಗ್ಗ ಆಲ್ ಓವರ್ ಡಿಸ್ಟಿಕ್ ಕವರ್ ಆಗಿದ್ದಾರೆ ಇಲ್ಲಿ ತನಕ.
2: ಓಕೆ, ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ?
3: 8 ಮೆಂಬರ್ಸ್ ಇದ್ದಾರೆ ವರ್ಕ್ ಮಾಡ್ತಾಯಿದ್ದಾರೆ.
2: ಈ ಮಳಿಗೆ ಬಾಡಿಗೆನ ಸ್ವಂತನ?
3: ಬಾಡಿಗೆ ಮ್ಯಾಮ್.
2: ಓಕೆ, ಬಾಡಿಗೆ ಮಳಿಗೆಯಲ್ಲಿ 8 ಮೆಂಬರ್ಸ್ ಎಂಪ್ಲಾಯ್ಸ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪ್ರಾಫಿಟ್ ಆಗುತ್ತಾ ಮ್ಯಾಮ್?
3: ಖಂಡಿತ, ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ನಾವು ಓನರ್ ಅನ್ನೋಕ್ಕಿಂತ ವರ್ಕರ್ಸ್ ಆಗಿ ವರ್ಕ್ ಮಾಡಿದಾಗ 100% ಬಿಸ್ನೆಸ್ಸಲ್ಲಿ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಪ್ರಾಫಿಟ್ ಇದ್ದೇ ಇರುತ್ತೆ. ನಾವು ಓನರಾಗಿ ಟ್ರೀಟ್ ಮಾಡಿದಾಗ ನಾವು ಅದೇ ಆಗೋದಿಲ್ಲ, ಖಂಡಿತ ಆಗಲ್ಲ. ಸೊ ನಾವು ಎಂಪ್ಲಾಯ್ ಆಗಿ ವರ್ಕ್ ಮಾಡೋದ್ರಿಂದ 100% ಆಗುತ್ತೆ.
2: ಹಾಗೆ ಉಮಾ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ರೆಂಟಲ್ ಔಟ್ಫಿಟ್ಗಳು ಹೆಚ್ಚಾಗಿ ಇದು ಸೇಲ್ ಆಗುವಂಥದ್ದು ಅಂತ, ಹೀಗಿರುವಾಗ ಇದರ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ ಮ್ಯಾಮ್? ಯಾಕಂದರೆ ಒಬ್ರು ಹಾಕಿದ ಡ್ರೆಸ್ಸಿಗೆ ಮತ್ತೊಬ್ರು ಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಹೇಗೆ ಇದರ ಮೇಂಟೆನೆನ್ಸ್ ಮಾಡ್ತೀರಾ
3: ಮ್ಯಾಮ್? ಈಗ ನಾವೇನು ಮಾಡ್ತೀವಿ, ಪ್ರತಿ ಸಲ ಇವತ್ತು ಆರ್ಡರ್ ಇತ್ತು ಅಂದರೆ, ಸೊ ಅವರಿಗೆ ಹೋಗಿರುತ್ತೆ ಡ್ರೆಸ್ಸು, ಅವರು ಒಂದು 2 days 48 hours ಟೈಮ್ ಕೊಡ್ತೀವಿ. ಅವ್ರು ಶೂಟ್ ಮುಗಿಸಿ ರಿಟರ್ನ್ ಮಾಡಿದ್ಮೇಲೆ ಡ್ರೈ ಕ್ಲೀನಿಂಗ್ ಹೋಗುತ್ತೆ. ಡ್ರೈ ಕ್ಲೀನಿಂಗ್ ಆದಮೇಲೆ ನಮ್ಮ ಶಾಪ್ ಒಳಗೆ ಬರುತ್ತೆ ಹೊರತು ಅವರು ಯೂಸ್ ಮಾಡಿರೋ ಡ್ರೆಸ್ ಯಾವುದು ಬಂದು ಇಲ್ಲಿ ಇರಲ್ಲ. ಡ್ರೈ ಕ್ಲೀನಿಂಗ್ ಆಲ್ಮೋಸ್ಟ್ ಅಲ್ಲಿ ಪ್ರತಿ ಒಂದು ಸಲ ಕೂಡ ಡ್ರೈ ಕ್ಲೀನಿಂಗ್ ಅಲ್ಲೇ
2: ಕಸ್ಟಮರ್ ಡ್ರೈ ಕ್ಲೀನ್ ಮಾಡಿಸ್ಬೇಕು,
3: ನಮ್ಮಲ್ಲೇ ಇರುತ್ತೆ, ಅದು ಇನ್ಕ್ಲೂಡಿಂಗ್ ಚಾರ್ಜ್ ಆಗಿರುತ್ತೆ. 48 hours ವಿತ್ ಡ್ರೈ ಕ್ಲೀನಿಂಗ್ ಚಾರ್ಜ್ನ ನಾವು ಕೂಡ ಕಸ್ಟಮರಿಗೆ ಹೇಳ್ತೀವಿ. ಪ್ರತಿಯೊಂದು ಡ್ರೆಸ್ಸು ಕೂಡ ಹೈಜಿನಿಕ್ ಆಗಿ ನಾನು ಇಲ್ಲಿ ತನಕ ಮೇಂಟೈನ್ ಮಾಡಿದ್ದೀನಿ. ಕಸ್ಟಮರ್ ರಿವ್ಯೂ ಕೂಡ ಆಲ್ಸೋ ತುಂಬ ಕಡೆ ಓಡಾಡಿ ಬಂದಾಗ ಹೇಳೋದಾಗೆ ತುಂಬ ನೀಟಾಗಿದೆ ಮ್ಯಾಮ್, ತುಂಬ ಖುಷಿ ಆಗುತ್ತೆ, ನಮಗೆ ರೆಂಟಲ್ ಅನ್ನೋ ಫೀಲೇ ಆಗಲ್ಲ ಅಂತ ರಿವ್ಯೂ ಇದೆ, ಅದನ್ನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ.
2: ಓಕೆ, ಸೊ ರೆಂಟಲ್ ನಿಮಗೆ ಕಾಸ್ಟ್ ಎಲ್ಲ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೂ ಇದೆ ಮ್ಯಾಮ್?
3: ನಮ್ಮದು ರೆಂಟಲ್ ಬಂದು ಶಾರ್ಟ್ ಡ್ರೆಸ್ಸಸ್ಸು, ಪ್ರೀ ವೆಡ್ಡಿಂಗಿಗೆ, ಬೀಚ್ ಯೂಸಿಗೆಲ್ಲ ಇರ್ಬೋದು, ಅದು 800 ಸ್ಟಾರ್ಟ್ ಆಗುತ್ತೆ. ಅಪ್ ಟು 1800 ಪ್ರೀ ವೆಡ್ಡಿಂಗ್ ತನಕ ಸಿಗುತ್ತೆ. ನಮಗೆ ರಿಸೆಪ್ಷನ್ ಅಂತ ಬಂದಾಗ 1500-3500 ತನಕ ಅಲ್ಲ ಹೆಂಗಸ್ ಇದೆ, ಮತ್ತು ಬ್ಲೇಜರು ಶೇರ್ವಾನಿ ಎಲ್ಲ 2500 ಫೈನಲ್ ಅಮೌಂಟು ಅಷ್ಟರೊಳಗೆ ಸಿಗುತ್ತೆ.
2: ಓಕೆ, ಸೊ ಇಲ್ಲಿ ನೀವು ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀರಾ ಅಂತ ಹೇಳಿದ್ರಿ, ಈಗ ರೆಂಟಲ್ ಡ್ರೆಸ್ಸಸ್ ಜೊತೆಗೆ ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀರಾ, ಅದೆಲ್ಲ ಹೇಗಿದೆ ಮ್ಯಾಮ್ ಪ್ರೈಸಸ್?
3: ಸ್ಟಿಚಿಂಗ್ ಅಂತ ಬಂದಾಗ ಮ್ಯಾಮ್ ನಮ್ಮದು ಬ್ಲೌಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಪ್ಯಾಟರ್ನ್ಸ್ ಮೇಲೂ ಡಿಪೆಂಡ್ಸ್ ಆಗುತ್ತೆ, ಈಗಿನ ಯೂನಿಕ್ ಸ್ಟೈಲ್ ಮೇಲೂ ಡಿಪೆಂಡ್ಸ್ ಆಗುತ್ತೆ. ಸ್ಟಾರ್ಟ್ ಆಗೋದು 600-650 ನಾವು ಸ್ಟಾರ್ಟ್ ಮಾಡ್ತೀವಿ. ಬೇಬಿ ಡ್ರೆಸ್ ಎಲ್ಲ 1000 ಸ್ಟಾರ್ಟ್ ಮಾಡ್ತೀವಿ, ಅದರಲ್ಲೂ ಟ್ರೆಡಿಷ್ನಲ್ಲು ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇರೋದು ನನ್ನಲ್ಲಿ ಟ್ರೆಡಿಷ್ನಲ್ ಔಟ್ಫಿಟ್. ಈಗೆಲ್ಲ ಓಲ್ಡ್ ಜನ್ರೇಷನ್ನಿಂದೇ ಈಗ ಯೂನಿಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. 3 months ಬೇಬಿ, 1 month ಬೇಬಿ ಕೂಡ ನಾವು ಕಸ್ಟಮೈಸ್ ಮಾಡ್ತಾ ಇದ್ದೀವಿ, ಅವರ ನಾಮಕರಣಕ್ಕಿರ್ಬೋದು, ಅದಕ್ಕೆ ತುಂಬಾ ಈಗ ಆರ್ಡ್ರ್ಗಳು ಜಾಸ್ತಿನೇ ಇದೆ. ಸೊ ಮ್ಯಾಕ್ಸಿಮಮ್ 650 ಸ್ಟಾರ್ಟ್ ಆಗುತ್ತೆ. ಅಮೌಂಟ್ ಡಿಪೆಂಡ್ಸ್ ವೆಸ್ಟರ್ನ ಟ್ರೆಡಿಷ್ನಲ್ಲ, ಅವ್ರು ಏನು ಬ್ಲೌಸಲ್ಲಿ ಯೂನಿಕಾಗಿ ಕೇಳ್ತಾ ಇದ್ದಾರೆ, ಅದರಲ್ಲೂ ಪ್ಯಾಟರ್ನ್ ವೈಸ್ ಹೋಗುತ್ತೆ, ಅದ್ರ ವೈಸ್ ಸ್ಟಿಚಿಂಗ್ ಪ್ರೈಸ್ ಇರುತ್ತೆ.
2: ಓಕೆ, ಸೊ ಮ್ಯಾಮ್ ಈಗ ನೀವು ಹೇಳ್ತಾ ಇದ್ದೀರಾ ವೆಸ್ಟರ್ನು ಜೊತೆಗೆ ಟ್ರೆಡಿಷ್ನಲ್ ಎರಡು ಕೂಡ ಚೆನ್ನಾಗಿ ಹೋಗ್ತಾ ಇದೆ ಡ್ರೆಸ್ಸಸ್ ಅಂತ, ನೀವು ಬೇರೆಯವ್ರ ಹತ್ರ ವರ್ಕ್ ಮಾಡಿದ್ರಿ ಆಯ್ತಾ? ಐ ಮೀನ್ ಮದುವೆಗಿಂತ ಮುಂಚೆ ಬೇರೆಗೆ ಎಂಪ್ಲಾಯ್ ಆಗಿ ವರ್ಕ್ ಮಾಡಿದ್ರಿ, ಬಟ್ ಈಗ ನೀವು ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀರಾ ಜೊತೆಗೆ ನೀವೇ ಓನರ್ ಆಗಿದ್ದೀರಾ, ಎರಡರಲ್ಲಿ ಯಾವುದು ಬೆಟರ್ ಇದೆ ಮ್ಯಾಮ್?
3: ನನ್ನ ಪ್ರಕಾರ ಹೇಳೋದು ಓನರಾಗಿ ವರ್ಕ್ ಮಾಡೋದು ಬೆಸ್ಟು, ಬಿಕಾಸ್ ನಾನು ಆಫ್ಟರ್ ಎಜುಕೇಷನ್ ಕ್ಯಾಂಪಸ್ ಸೆಲೆಕ್ಷನಲ್ಲಿ 4 years ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ನಾನು ಹೋಗಿರೋ ಕಂಪನಿ ಗುಡ್, ಇಸ್ರೋ ಅಂದಾಗ ಒಂದು ನೇಮ್ ಇರೋದು ಗುಡ್ ಕಂಪನಿ. ಬಟ್ ಅಲ್ಲಿ ಏನಾಗುತ್ತೆ ಮ್ಯಾಮ್, ನಾವು ಎಷ್ಟು ವರ್ಕ್ ಮಾಡ್ತೀವಿ ಅದರ್ವೈಸ್ ಏನು ಅವ್ರು ನಮಗೆ ಸ್ಯಾಲ್ರಿ ಇರ್ಬೋದು ಯಾವುದೇ ರೀತಿ ಫೆಸಿಲಿಟಿ ಕೊಡಲ್ಲ. ಅಲ್ಲಿ ಹೇಗಾಗತ್ತೆ, ಅವರಿಗೋಸ್ಕರ ದುಡಿತೀವಿ, ಇಲ್ಲಿ ನಮಗೋಸ್ಕರ ದುಡಿತೀವಿ. ನೈಟ್ ಆಗಿರ್ಬೋದು, ಡೇ ಆ್ಯಂಡ್ ನೈಟ್ ಇರ್ಬೋದು, ಇಲ್ಲಿ ವರ್ಕ್ ಮಾಡಿದ್ರೆ ನಮಗೊಂದು ಖುಷಿ ಇರುತ್ತೆ. ನೆಕ್ಸ್ಟ್ ಡೇ ಆ ಕಸ್ಟಮರ್ ಒಂದು ಔಟ್ಫಿಟ್ನ ನಮ್ಮ ಹತ್ರ ಬಂದು ವೇರ್ ಮಾಡಿ ನೋಡಿ ಅವ್ರು ಕೊಡೋ ರಿವ್ಯೂವಿಂದ ಆ ವೀಕ್ ಫುಲ್ ನಾವು ಸ್ಟ್ರಗಲ್ ಇರುತ್ತಲ್ಲ ಅದು ಹ್ಯಾಪಿನೆಸ್ನ ಕೊಡುತ್ತೆ. ಬಟ್ ಅಲ್ಲಿ ಹಾಗಾಗಲ್ಲ, ನಾವು ಎಷ್ಟೇ ಮಾಡಿ ನೀವೊಬ್ಬರು ಆ್ಯಸ್ ಎ ಎಂಪ್ಲಾಯ್ ಇಲ್ಲಿ ಹಾಗಲ್ಲ. ಡೇ ಬೈ ಡೇ ನಾನು ಏನೋ ಒಂದು ಚೇಂಜಸ್ ಮಾಡ್ತಾ ಇರ್ತೀನಿ, ಹೊಸ ಹೊಸ ಕಸ್ಟಮರ್ನ ನೋಡ್ತೀವಿ. ಒನ್ ಅವರ್ ಎಕ್ಸ್ಟ್ರಾ ಮಾಡ್ತೀವಿ ಅಂದರೆ ಆ ಒನ್ ಅವರಲ್ಲಿ ನಮಗೆ ಇನ್ಕಮ್ ಕೂಡ ಎಕ್ಸ್ಟ್ರಾ ಇರುತ್ತೆ. ನೀವು ಅಲ್ಲಿ ಎಷ್ಟೇ ಒದ್ದಾಡಿ ಅವ್ರಿಗೆ ಬೆನಿಫಿಟ್ ಹೊರತು ನಮಗಲ್ಲ. ಬಟ್ ಅಲ್ಲೂ ಕೂಡ ಓಕೆ, ಬಟ್ ಒಳ್ಳೆ ಪ್ಯಾಕೇಜಲ್ಲಿ ಒಳ್ಳೆ ಕಂಪ್ನಿಗೆ ಹೋದಾಗ ಒಂದೇ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಸೊ ಡಿಪೆಂಡ್ಸ್, ಅವ್ರವ್ರ ಮೇಲೆ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ.
4: ಓಕೆ ಉಮಾ ಮ್ಯಾಮ್, ಈ 4 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಯಲ್ಲಿ ಒಂದು ದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ, ನಾನೇ ಓನರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಮ್ಯಾಮ್?
3: ಖಂಡಿತ ಮ್ಯಾಮ್, ನನಗೆ ಆ್ಯಕ್ಚುಲಿ ಈಗ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಬೇಬಿ ಬಂದು 1 ಇಯರ್ 6 ಮಂತ್ಸ್ ಬೇಬಿ ಆಗಿತ್ತು. ಕೈಯಲ್ಲಿ ಇಟ್ಕೊಂಡು ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲೇ. ಸೊ ಈಗ ಅವಳಿಗೆ 7 ಇಯರ್ಸು. ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಅಷ್ಟು ಚಿಕ್ಕ ಬೇಬಿ ಇಟ್ಕೊಂಡು ಈಗ ಈ ಮಟ್ಟದಲ್ಲಿ ನೀನು ಬೆಳೆದಿದ್ಯಾ ಅನ್ನೋದು ಒಂದು ತುಂಬಾ ಖುಷಿಯಾಗಿರೋ ವಿಷಯ. ಹಾಗೇ ಆ್ಯಸ್ ಎ ವುಮೆನ್ಸ್ ಅವರಿಗೆ ಈಗ ಮನೇಲೇ ಕೆಲವರು ವರ್ಕ್ ಮಾಡ್ತಾರೆ, ಕೆಲವರು ಓನಾಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಎ ವುಮೆನ್ ಆಗಿ ಒಂದು ಮಗು ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದನ್ನು ಒಂದೇ ಲೆವೆಲಲ್ಲಿ ಇಯರ್ ಬೈ ಇಯರು ಹೈಕಾಗಿ ತೊಗೊಂಡೋಗೋದು ತುಂಬ ಖುಷಿ ವಿಷಯ. ಇವತ್ತು ನಾನು ಸೆಲ್ಫಾಗಿ ನನ್ನ ದುಡ್ಮೇಲೆ ನಾನು ಬದುಕ್ತೀನಿ ಅನ್ನೋದು ತುಂಬಾ ಖುಷಿಯಾಗತ್ತೆ.
4: ಸೂಪರ್ ಮ್ಯಾಮ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಉಮಾ ಮೇಡಮ್ ಅವರು ಅವರ ಬಿಸ್ನೆಸ್ ಜರ್ನಿಲಿ ಯಾವಾಗ ತುಂಬ ಖುಷಿ ಆಯಿತು, ಯಾವಾಗ ಸಾರ್ಥಕತೆ ಸಿಕ್ತು ಅಂತ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಏದೋ ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ನಾವಿವತ್ತು ಪೊಲೀಸ್ ಚೌಕಿ ಹತ್ರ ಇರುವಂತಹ ಉಮಾ ಫ್ಯಾಷನ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವಂತಹ ಉಮಾ ಮೇಡಮ್ ಅವರು ಅವರ 4 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಉಮಾ ಮ್ಯಾಮ್, ಏನಪ್ಪಾ ಅಂದ್ರೆ ಬಿಸ್ನೆಸ್ ಅನ್ನುವಾಗ ಪ್ರಾಫಿಟ್ ಲಾಸ್ ಇರುತ್ತೆ, ಹಾಗೆ ಮೆಮೊರೇಬಲ್ ಟೈಮ್ ಜೊತೆಗೆ ಅಲ್ಲಿ ಚಾಲೆಂಜಿಂಗ್ ಟೈಮ್ ಕೂಡ ಇರುತ್ತೆ. ಆಯ್ತಾ, ಸೊ ನಿಮ್ಮ ಬಿಸ್ನೆಸ್ ಜರ್ನಿಲಿ ಯಾವಾಗ ಮೇಡಮ್ ನಿಮಗೆ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು, ಅದ್ರ ಬಗ್ಗೆ ನಮ್ಮೊಟ್ಟಿಗೆ ಹಂಚ್ಕೋಬಹುದಾ?
3: ಚಾಲೆಂಜಿಂಗ್ ಅಂದಾಗ ಈಗ ಮಗಳು ಇದ್ದಾಳೆ, ಮನೆನೂ ಮೇಂಟೈನ್ ಮಾಡಬೇಕು, ಅಂಗಡಿನೂ ಮೇಂಟೈನ್ ಮಾಡಬೇಕು. ಶಾಪಲ್ಲಿ ವರ್ಕರ್ಸು ಸಮಟೈಮ್ಸ್ ಏನು ಮಾಡ್ತಾರೆ, ವರ್ಕಿಗೆ ಬರ್ತೀನಿ ಅಂತಾರೆ, ಕೆಲವು ಎಂಪ್ಲಾಯೀಸು ಹೇಳದೆ ಕೇಳದೆ ಹೊರಟೋಗ್ತಾರೆ. ಆ ಟೈಮಲ್ಲಿ ಅವರ ಪ್ಲೇಸ್ನ ನಾವು ಜವಾಬ್ದಾರಿಯಿಂದ ತೊಗೋಬೇಕು. ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಆ ವರ್ಕ್ ನಮಗೆ ಗೊತ್ತಿರಬೇಕು ಮೇಯ್ನಾಗಿ. ಈಗ ಅವರಿಲ್ಲಾಂದ್ರೂ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಬಿಸ್ನೆಸ್ ರನ್ ಆಗೋದು. ಡಿಪೆಂಡ್ಸ್ ಬೇರೆಯವ್ರ ಮೇಲೆ ಆಗಿದ್ದರೆ, ಎಂಪ್ಲಾಯೀಸ್ ಮೇಲೆ ಡಿಪೆಂಡ್ಸ್ ಆಗಿದ್ದರೆ ಖಂಡಿತ ರನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಇವತ್ತಿದ್ದೇ ನಾಳೆ ಹೋಗೋಂಥ ಎಂಪ್ಲಾಯೀಸ್, ಬಟ್ ನಾವು ಪರ್ಮನೆಂಟ್ ಇರೋರು. ಕಸ್ಟಮರ್ ನಮ್ಮನ್ನ ಟ್ರಸ್ಟ್ ಮಾಡ್ತಾರೆ ಹೊರತು ಎಂಪ್ಲಾಯೀಸ್ನಲ್ಲ. ಸೊ ಅದು ಕೂಡ ತುಂಬ ಮ್ಯಾನೇಜ್ ಮಾಡೋದಿದೆ. ಮತ್ತು ಬಂದಾಗ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಇರ್ಬೋದು, ವರ್ಕರ್ಸ್ನ ನಾವು ಯಾವ ಥರ ವರ್ಕ್ನ ತೊಗೊಂಡೋಗ್ಬೇಕು ಅಂತ ಹೇಳಿ ಹೇಳ್ಕೊಡೋ ರೀತಿ ಇರ್ಬೋದು. ಅಂದರೆ ಅವ್ರು ಫ್ರೆಂಡ್ಲಿ ಆಗಿದ್ದರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಅದೊಂದು ಚಾಲೆಂಜಿಂಗು ನನಗೆ. ಮೇಯ್ನಾಗಿ ವರ್ಕರ್ಸ್ದೇ ಚಾಲೆಂಜಿಂಗು. ನನಗೆ ಎಂಪ್ಲಾಯೀಸ್ ಬೇಕು, ಬರ್ತಾನೆ ಇರ್ತಾರೆ, ಕೆಲವರು ಹೋಗ್ತಾರೆ. ಲಾಸ್ಟ್ 3 ಇಯರ್ಸಿಂದ ನನ್ನ ಹತ್ರ ಕಂಟಿನ್ಯೂ ವರ್ಕ್ ಮಾಡ್ಕೊಂಡು ಹೋಗಿದ್ದಾರೆ, ಯಾವತ್ತೂ ಬಿಟ್ಟೋಗ್ತೀನಿ ಹೇಳಿಲ್ಲ. ಬಟ್ ಚಾಲೆಂಜಿಂಗ್ ಏನಂದರೆ ಮಗಳನ್ನ ನಿಭಾಯಿಸೋದು, ಅಂಗಡಿನ ರನ್ ಮಾಡೋದು, ಎರಡು ಕೂಡ ತುಂಬ ಡೇ ಬೈ ಡೇ ಚಾಲೆಂಜೇ ನನಗೆ.
2: ಓಕೆ ಉಮಾ ಮ್ಯಾಮ್, ಇಲ್ಲಿ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀನಿ. ಈ ಥರ ಡ್ರೆಸ್ ಸೆಲೆಕ್ಷನ್ ಎಲ್ಲ ಯಾರು ಮಾಡೋದು ಮ್ಯಾಮ್, ಕಸ್ಟಮೈಸ್ ಎಲ್ಲ ಮಾಡೋದು ಯಾರು?
3: 100% ನಾನೇ ಮಾಡ್ತೀನಿ. ನಂಗೆ ಸ್ವಲ್ಪ ಯೂನಿಕ್ಕಾಗಿ ಅಂದರೆ ಟ್ರೆಂಡಿ ಅಂದರೆ ತುಂಬ ಇಷ್ಟ. ಡೈಲಿ ಎಲ್ಲರೂ ಏನು ಮಾಡ್ತಾರೆ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇರೋದು, ಓಪನ್ ಮಾಡಿದಾಗ ಯಾರ್ದೋ ವೀಡಿಯೋ ಏನೋ ವೀಡಿಯೋನ ನೋಡ್ಕೊಂತ ಟೈಮ್ ಪಾಸ್ ಮಾಡ್ತಾರೆ. ಸೊ ನಾನು ಯಾವತ್ತೂ ಆ ಕೆಲಸ ಮಾಡಲ್ಲ. ಏನೋ ಒಂದು ಮೊಬೈಲಲ್ಲಿ ನಾನು ಅಪ್ಡೇಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಏನೋ ಒಂದು ಕಲಿತಾ ಇದ್ದೀನಿ ಅಂತ. ಪ್ರತಿಯೊಂದು ಮೆಸೇಜಸ್ ಇರ್ಬೋದು, ಒಂದು ವೀಡಿಯೋ ಇರ್ಬೋದು, ಇಲ್ಲ ಕುತ್ಕೊಂಡಾಗ ಥಿಂಕಿಂಗ್ ಇರ್ಬೋದು, ಹೊರಗಡೆ ಹೋದಾಗೂ ಅಷ್ಟೇ, ಎಷ್ಟೋ ಜನ ನಾವು ನೋಡ್ತೀವಿ ಅಲ್ಲಿ. ನಾನು ಕೆಲವೊಂದು ಸ್ಟೈಲ್ನ ನೋಡ್ತಾ ಇರ್ತೀನಿ, ಸೊ ಇವರು ಈ ಥರ ಹಾಕಿದ್ದಾರೆ, ಈ ಥರ ಇದೆ, ಇವಾಗ ಈ ಥರ ಟ್ರೆಂಡಿಂಗ್ ಅಂದರೆ ಕಂಪ್ಲೀಟ್ಲಿ ನಾನೇ ಯೋಚನೆ ಮಾಡಿ ನನಗೆ ಹೀಗೆ ಬೇಕು ಅಂತ ಡಿಸೈನ್ ಮಾಡಿಸ್ತೀನಿ. ಇನ್ನೊಂದು ಖುಷಿ, ಕಸ್ಟಮರ್ ಎಲ್ಲೋ ಯಾವುದೇ ಇಮೇಜ್ ತಂದರೂ ನಾನು ಅದನ್ನು ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ನನಗೆ ಇರೋದ್ರಿಂದ ಖುಷಿಯಾಗತ್ತೆ.
2: ಸೂಪರ್. ಸೊ ಹಾಗೆ ಹೊಸದಾಗಿ ಯಾರಾದರೂ ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಒಂದಿಷ್ಟು ಸಲಹೆಯನ್ನು ಕೊಡೋದಾದ್ರೆ ಏನು ಕೊಡ್ತೀರಾ ಮ್ಯಾಮ್?
3: ಇವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ನಾನೇನು ಹೇಳ್ತೀನಿ, ಆ್ಯಸ್ ಎ ವುಮೆನ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೊಂದು ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟು ಬೇಸಿಕ್ಕು ನೀವು ತಿಳ್ಕೋಬೇಕು, ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು. ಅದೊಂದು 5 to 10,000 ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಲ್ಲೇ ಯೋಚನೆ ಮಾಡಬೇಕು, ನಾನು ನೆಕ್ಸ್ಟ್ 1 lakh ಹೋಗ್ಲಾ ಬೇಡ ಅಂತ ಹೇಳಿ. ಬಿಕಾಸ್ 10 to 5,000 ಸ್ಟಾರ್ಟ್ ಮಾಡಿ ನೀವೇನಾದರೂ ಅಲ್ಲಿ ನಿಮಗೆ ಅದನ್ನು ರನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇದು ಒನ್ ಡೇ ಮಾಡಿ ನೆಕ್ಸ್ಟ್ ಡೇ ಬಿಡೋಂಥದ್ದಲ್ಲ, ಡೇ ಬೈ ಡೇ ನೀವು ಇನ್ವೆಸ್ಟ್ ಮಾಡ್ತಾನೆ ಇರಬೇಕು. ನೀವು ದೊಡ್ಡ ಮಟ್ಟಕ್ಕೆ ಒಂದೇ ಸಲ ಕೈ ಹಾಕಿ ಲಾಸ್ ಮಾಡೋಕ್ಕಿಂತ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಮಾಡೋಕ್ಕಿಂತ ಮುಂಚೆ ಆ ಕೆಲಸನ ನೀವು 100% ಕಲಿಬೇಕು. ಮೇಯ್ನಾಗಿ ಕಲಿಬೇಕು. ಯಾರು ಇಲ್ಲ ಅಂತ ಅಂದರೆ ನಾನು ನಿಭಾಯಿಸ್ತೀನಿ ಅನ್ನೋದು ಕೆಪಾಸಿಟಿ ಇರಬೇಕು. ಆಮೇಲೆ ಮೈಂಡ್ ಡೈವರ್ಷನ್ ಆಗಬಾರ್ದು. ಈಗ ಒಂದು 4 ಕೆಲಸ ಮಾಡಿದೆ, ಅಂಗಡಿ ಮಾಡಿದೆ, ಎಲ್ಲ ರೆಡಿ ಮಾಡಿಕೊಂಡೆ, 5th ನಾನೇನೋ ಬೇರೆ ಇದಕ್ಕೆ ಕೈ ಹಾಕಿದೆ. ಒಂದು ಬಿಸ್ನೆಸ್ಸಲ್ಲಿ ಹೋಗ್ತಾ ಇದ್ದೀರಂದರೆ ಅದನ್ನೇ ನೀವು ಇಂಪ್ರೂವ್ ಮಾಡಬೇಕು ಹೊರತು ನೀವು ಇನ್ನೊಂದು ಕೈ ಹಾಕೋಕ್ಕೆ ಹೋಗಬಾರ್ದು. ಹಾಕಬೇಕು, ಅದು ಸೈಡಾಗಿರಬೇಕು, ಅದು ನೀವು ಮೇಯ್ನ್ ಮಾಡ್ತಿರೋ ಬಿಸ್ನೆಸ್ಸಿಗೆ ರಿಲೇಟಿವ್ ಆಗಿರಬೇಕು. ಈಗ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ, ಅದ್ರ ಜೊತೆ ಸ್ಯಾರಿನೂ ಕೂಡ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಹತ್ರ ಸ್ಯಾರಿ ತೊಗೊತಾರೆ, ನಮ್ಮ ಹತ್ರನೇ ಸ್ಟಿಚಿಂಗ್ ಕೊಡ್ತಾರೆ, ಒಂದಕ್ಕೊಂದು ಕಾಂಬಿನೇಷನ್. ನಾನು ಮೇಕಪ್ ಕೂಡ ಮಾಡ್ತೀನಿ. ನಾವು ಯಾವ ಥರ ಅಂದರೆ ಮೆಟರ್ನಿಟಿ ಶೂಟಿಗೆ ಬರ್ತಾರೆ, ಗೌನ್ ಸೆಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಮೇಕಪ್ ಬೇಕು. ಸೊ ನನ್ನಲ್ಲೇ ಗೌನ್ ಸೆಲೆಕ್ಟ್ ಮಾಡ್ತಾರೆ, ನಮ್ಮ ಹತ್ರನೇ ಮೇಕಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನೇನು ಮೇಕಪ್ಪಿಗೆ ಅಂತಲೇ ಎಕ್ಸ್ಟ್ರಾ ಟೈಮ್ ಕೊಡೋಲ್ಲ. ನನಗೆ ಬರೋ ಕಸ್ಟಮರಲ್ಲಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ಒಂದಕ್ಕೊಂದು ಸಂಬಂಧ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ರನ್ ಮಾಡ್ಬೋದು.
2: ಸೂಪರ್ ಮ್ಯಾಮ್. ಸೊ ಜನ ಯಾಕೆ ಈ ಉಮಾ ಫ್ಯಾಷನ್ಸ್ಗೆ ಬರಬೇಕು, ಇಲ್ಲಿರುವಂಥ ಸ್ಪೆಷಾಲಿಟಿ ಏನು ಮ್ಯಾಮ್, ಎಸ್ಪೆಷಲಿ ವಿನೋಬ್ ನಗರ ಇರುವಂಥ ಉಮಾ ಫ್ಯಾಷನ್ಗೆ ಯಾಕೆ ಬರಬೇಕು ಜನ?
3: ಮ್ಯಾಮ್ ಹೌದು, ಶಿವಮೊಗ್ಗದಲ್ಲಿ ತುಂಬಾ ಬೋಟಿಕ್ಗಳಿದೆ, ನನಗಿಂತ ಹೈ ಎಕ್ಸ್ಪೀರಿಯೆನ್ಸ್ ಇರೋರು ಇದ್ದಾರೆ. ಬಟ್ ನಾವು ಏನು ಮಾಡ್ತೀವಿ ಅಂತಂದರೆ ಕಸ್ಟಮರಿಗೆ ಬರ್ಡನ್ ಆಗಬಾರ್ದು. ಈಗ ನೀವು ಒಂದು ನಮ್ಗೆ ಗೊತ್ತಿರುತ್ತೆ ಒಂದು ಬ್ಲೌಸ್ ರೆಡಿ ಮಾಡಬೇಕು ಅಂದರೆ ಇದಕ್ಕೆ ಎಷ್ಟು ಖರ್ಚು ಬರುತ್ತೆ. ನಾನು ಎಕ್ಸ್ಪೆಕ್ಟೇಷನ್ನ 1:3 ಇಟ್ಕೊಳ್ಳಲ್ಲ, ಯಾವತ್ತು 1/1 ಆ ಥರ ಯೋಚನೆ ಮಾಡ್ತೀನಿ. ಈಗ ನಾನೊಂದು 500 ಇನ್ ಪ್ರಾಡಕ್ಟ್ನ ನಾನು ರೆಡಿ ಮಾಡ್ತಿದ್ದೀನಿ ಅಂದರೆ ಕಸ್ಟಮರ್ ಮೇಲೆ 1,500 ಖಂಡಿತ ಹೇಳಲ್ಲ, 750-50% ನಾನು ಇಳಿಸ್ತೀನಿ. ಬಿಕಾಸ್ ಒಂದು ಕಸ್ಟಮರು ಹ್ಯಾಪಿ ಆದರೆ 10 ಹೇಳ್ತಾರೆ, ಇದು ನನಗೆ ಖುಷಿ. ಆಮೇಲೆ ಬಂದಿರೋ ಕಸ್ಟಮರು ಖುಷಿಯಾಗಿ ಹೊರಗೆ ಹೋದರೆ ಆ ಡೇಯಲ್ಲಿ ಮಾಡಿರೋ ಕೆಲಸ ನಮಗೆ ಸ್ಯಾಟಿಸ್ಫೈ. ಸೊ ಹಾಗಾಗಿ ಮತ್ತು ಇನ್ನೊಂದು ಪ್ರೈಸ್ ವೈಸ್ ಇರ್ಬೋದು, ನಾನು ಯಾವತ್ತು ಯಾರಿಗೂ ಬರ್ಡನ್ ಆಗಲ್ಲ. ಎಷ್ಟೋ ಜನ ಕಸ್ಟಮರ್ ಬಂದು ಇಷ್ಟಪಡ್ತಾರೆ ಡ್ರೆಸ್ನ, ಮ್ಯಾಮ್ ಅಷ್ಟು ಬಜೆಟ್ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದವರು ಇದ್ದಾರೆ, ಅವಾಗ ಓಕೆ ನಿಮ್ಮ ಖುಷಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮ ಬಜೆಟ್ ಏನು ಅಂತ ಕೇಳಿಕೊಂಡೇ ಮಾಡ್ತೀನಿ. ಈಗ ಒಂದು ಹ್ಯಾಂಡ್ ವರ್ಕ್ ಇರ್ಬೋದು, ನಮ್ಮಲ್ಲಿ ಹೇಗಾಗುತ್ತೆ ಡಿಸೈನ್ ತೋರಿಸಿ 1-2 ಹೇಳೋ ಪ್ರೈಸ್ ಇಲ್ಲ, ಇಷ್ಟು ಅವರ್ ವರ್ಕ್ ಆಗುತ್ತೆ, ಇಷ್ಟು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂದಮೇಲೆ ನಾವು ಇಷ್ಟೇ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು 100% 1-3 ಯಾವತ್ತೂ ಯಾರಿಗೂ ಮಾಡಿಲ್ಲ. ಹಾಗಾಗಿ ಕಸ್ಟಮರು ಹೇಳ್ತಾರೆ, ಮ್ಯಾಮ್ ಇದೇ ಬ್ಲೌಸ್ನ ಹೊರಗಡೆ ಸ್ಟಿಚ್ ಮಾಡಿಸಿದ್ದೀನಿ, ನಿಜವಾಗ್ಲೂ ಅವ್ರು ಹೇಳೋ ಪ್ರೈಸು ಶಾಕಿಂಗ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನಾನು ಹೇಳಿಬಿಡ್ತೀನಿ ಇದಕ್ಕೆ ಇಷ್ಟೇ ಆಗುತ್ತೆ, ನಿಮ್ಮದೆಲ್ಲ ಕಂಪ್ಲೀಟ್ ಆದಮೇಲೆ ಮ್ಯಾಮ್ ಇದನ್ನು ಹಾಕಿದ್ದೀನಿ ಅದನ್ನು ಹಾಕಿದ್ದೀನಿ ಇದಕ್ಕೆ ಇಷ್ಟ ಆಗುತ್ತೆ. ಈ ಪ್ರೊಸೆಸ್ ನಡೀತಾ ಇದೆ ಶಿವಮೊಗ್ಗದಲ್ಲಿ, ನಾನು ಅದನ್ನು ಮಾಡಲ್ಲ. ಇನ್ ಕೇಸ್ ನನಗೆ 100 ಕಮ್ಮಿ ಆಗ್ಬೋದು, ಬಟ್ ನಾನು ಹೇಳಿರೋ ಬಜೆಟಿಗೇನೆ ಮಾಡ್ಕೊಡ್ತೀನಿ. ಸೊ ಅದು ನನಗೆ ಖುಷಿಯಾಗೋ ವಿಷಯ.
4: ಸೂಪರ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ, ಯಾಕೆ ಉಮಾ ಫ್ಯಾಷನ್ಗೆ ಬರಬೇಕು ಅಂತ ಹೇಳಿ ಉಮಾ ಮೇಡಮ್ ಹೇಳ್ತಾ ಇದ್ರು. ಸೊ ಫೈನಲ್ ಕುಶೂರ್ ಇಂಟರ್ವ್ಯೂ ಹೇಗನ್ನಿಸ್ತು?
3: ಖುಷಿ ಆಗುತ್ತೆ ಮ್ಯಾಮ್, ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನನ್ನಿಂದ ಈ ಥರ ಒಂದು ಇಂಟರ್ವ್ಯೂ ಆಗುತ್ತೆ, ನಾನು ಆ ಲೆವೆಲಿಗೆ ರೀಚ್ ಆಗಿದ್ದೀನಿ ಅನ್ನೋದು ಗೊತ್ತಿಲ್ಲ. ಬಟ್ ತುಂಬ ಜನ ಹೇಳ್ತಾರೆ ಖುಷಿ ಆಗುತ್ತೆ. ನಾನು ಆ್ಯಕ್ಚುಲಿ ನೋಡಿದ್ದೆ ಕೂಡ ನಿಮ್ಮ ಪ್ರೋಗ್ರಾಮ್ನ, ಅವಾಗ ಅಂದ್ಕೊಂಡಿದ್ದೆ ಇದು ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಬಟ್ ನಾನು ಒಬ್ಬರು ಸರ್ದು ಇಂಟರ್ವ್ಯೂನ ಕೇಳಿಸ್ಕೊಂಡಿದ್ದೆ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಬಂದ್ರಲ್ಲ ತುಂಬ ಖುಷಿ ಆಗ್ತಿದೆ. ನಾನು ಒಂದು ಬಿಸ್ನೆಸ್ ವುಮೆನ್ ಆಗಿ ಇಂಟರ್ವ್ಯೂನ ಕೊಡ್ಬೋದಾ ಅನ್ನೋದೊಂದು ಖುಷಿ ವಿಷಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.
4: ಎನಿವೇ ಉಮಾ ಮ್ಯಾಮ್, ನಿಮ್ಮ ಸಮಯನ ಬಿಡುವ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮ್ಯಾಮ್.
3: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ, ಅನ್ಎಕ್ಸ್ಪೆಕ್ಟೆಡ್ ಬಂದ್ರಿ, ಖುಷಿನ ಹಂಚಿದ್ರಿ ಇವತ್ತು ಒಂಡೆ. ಥ್ಯಾಂಕ್ ಯು ಸೋ ಮಚ್.
4: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಉಮಾ ಮೇಡಮ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು, ಹಾಗೆ ಸಿಕ್ಕಾಪಟ್ಟೆ ಖುಷಿ ಕೂಡ ಪಟ್ಟರು. ಸೊ ನಿಮಗೂ ಕೂಡ ಏನಾದ್ರು ರೆಂಟಲ್ ಔಟ್ಫಿಟ್ಸ್ಗಳು ಬೇಕು ಅಥವಾ ಒಳ್ಳೆ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು ಅಂದರೆ ನೀವು ಕೂಡ ಪೊಲೀಸ್ ಚೌಕಿ ಹತ್ರ ಇರುವಂಥ ಉಮಾ ಫ್ಯಾಷನ್ಗೆ ಒಮ್ಮೆ ವಿಸಿಟ್ ಮಾಡ್ಬೋದು. ಸೊ ಇದರೊಂದಿಗೆ ಪ್ರೋಗ್ರಾಮ್ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೈನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279680 9686279629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು, ಸೊ ಈಗ ಕೃಷಿನಲ್ಲಿ ನಾವು ಯಾವುದೇ ರೀತಿಯ ಗಿಡಗಳನ್ನು ಹಾಕಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ನಾವು ತರುವಂತಹ ಗಿಡಗಳು ಚೆನ್ನಾಗಿರಬೇಕಾಗತ್ತೆ, ಹಾಗೆ ಆ ಗಿಡವನ್ನು ಬೆಳೆಸೋದಕ್ಕೆ ನಾವು ಬಳಸ್ಕೊಂಡಿರುವಂತಹ ಬೀಜಗಳು ಚೆನ್ನಾಗಿರಬೇಕಾಗತ್ತೆ. ಸೊ ಈಗ ನಾವು ಗಿಡಗಳನ್ನ ನೆಡ್ತಿದ್ದೀವಿ ಅಂತಂದಾಗ ಆ ಸಸಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ರೀತಿ ಇದು ಫಲವನ್ನು ಕೊಡುತ್ತೆ, ಸೊ ಅದನ್ನೆಲ್ಲ ಕೂಡ ಗಮನಿಸಬೇಕಾಗತ್ತೆ. ಜೊತೆಗೆ ಇದು ಕಸಿ ಮಾಡಿರುವಂತಹ ಗಿಡವಾಗಿರುತ್ತಾ ಹೇಗೆ ಏನು ಅಂತ ಹೇಳಿ ವಿಚಾರ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ಯಾವ ಗಿಡಗಳನ್ನು ತಗೊಳ್ಬೇಕು ಅಂತಂದರೆ ಎಲ್ಲಿಗೆ ಹೋಗ್ತೀವಿ? ನರ್ಸರಿಗಳಿಗೆ ಹೋಗ್ತೀವಲ್ವಾ? ಸೊ ನರ್ಸರಿಗಳಿಂದ ಈಗ ಎಷ್ಟೋ ಜನ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಜೊತೆಗೆ ಅಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಒಂದು ಅವಕಾಶ ಕೂಡ ಇರುವಂಥದ್ದಲ್ವಾ? ಸೊ ಈಗ ನರ್ಸರಿಯನ್ನು ಮಾಡಿಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ನರ್ಸರಿ ಒಂದು ಉತ್ತಮವಾದಂತಹ ಉದ್ಯಮವಾಗಿ ಬೆಳೆದಿರುವುದನ್ನು ಗಮನಿಸ್ಬೋದಾಗತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಇದ್ಕೊಂಡು ನರ್ಸರಿಯನ್ನು ಮೇಂಟೈನ್ ಮಾಡ್ತಾ, ಜೊತೆಗೆ ನರ್ಸರಿಯನ್ನೇ ಮೂಲವಾಗಿ ಇಟ್ಕೊಂಡು ಸೊ ಜೀವನ ನಡೆಸೋರು ಕೂಡ ಸುಮಾರು ಜನ ಗಮನಿಸ್ಬೋದು. ಸೊ ಅದರ ಜೊತೆಗೆ ಈಗ ಯೂತ್ಸು ಕೂಡ ಈ ಒಂದು ನರ್ಸರಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ, ಮತ್ತು ನರ್ಸರಿಗಳನ್ನ

ಇಳುವರಿ ಕೂಡ ಬೇರೆ ರೀತಿಯಲ್ಲೇ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಕಸಿ ಮಾಡೋದ್ರ ಜೊತೆಗೆ ಆ ಒಂದು ನರ್ಸರಿನ ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ, ಏನೆಲ್ಲ ಅದಕ್ಕೆ ಬೇಕಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ, ಇದೆಲ್ಲರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಸೊ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ವಿಜೇಂದ್ರ ಅವರು ಇದ್ದಾರೆ. ಸೊ ಇವರು ನಗರದವರು, ಇವರು ಈ ಒಂದು ನರ್ಸರಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಗಿಡಗಳನ್ನ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ತಾ ಇದಾರೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಹಾಗೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿಯಲ್ಲಿ ಏನಾದರೂ ಯಶಸ್ವಿ ಆಗಿರ್ಬೇಕು ಅಂತಂದ್ರೆ, ಅಥವಾ ಉತ್ತಮವಾದಂತಹ ಒಂದು ಆದಾಯವನ್ನು ಗಳಿಸ್ಬೇಕು ಅಂತಂದ್ರೆ ಯಾವ ರೀತಿ ಪ್ಲಾನಿಂಗ್ ನಿಮ್ಮ ಕೃಷಿನಲ್ಲಿ ಮಾಡಿದ್ರೆ, ಸೊ ಇದ್ರ ಬಗ್ಗೆ ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಬಹುದು. ಸೊ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ, ನಮ್ಮ ಸಂಖ್ಯೆ 9686609962729 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ

0: ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದಾರೆ ರೇಡಿಯೋ ಶೋ ಮುಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮಗೆ ವಿಜಯೇಂದ್ರ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು ನಗರದಿಂದ. ಸೊ ಇವರು ಈ ಒಂದು ನರ್ಸರಿನ ಮಾಡಿಕೊಂಡು ನರ್ಸರಿನಲ್ಲಿ ಕಸಿ ಮಾಡಿರುವಂತಹ ಗಿಡಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಸಸಿಗಳನ್ನ ಕಸಿ ಮಾಡೋದು ಒಂದು ವಿಶೇಷವಾಗಿರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು ಇವರ ನರ್ಸರಿನಲ್ಲಿ. ಸೊ ಹಾಗಾದರೆ ಈಗ ನರ್ಸರಿನಲ್ಲಿ ಯಾವ್ಯಾವ ರೀತಿ ನಾವು ಗಿಡಗಳನ್ನು ನೋಡ್ಬೋದು, ಜೊತೆಗೆ ಯಾವ ರೀತಿ ಈ ಕಸಿ ಮಾಡುವಂತಹ ವಿಧಾನ ಇರುತ್ತೆ, ಹೇಗೆ ಅದನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಬೇಕು, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆ ಕಸಿ ಗಿಡಗಳನ್ನು, ಇದು ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಏನಾದರೂ ಈ ರೀತಿ ಕೃಷಿಯ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ನೀವು ಕೂಡ ಈ ರೀತಿ ಏನಾದರೂ ನರ್ಸರಿ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತಂದರೆ, ಸೊ ನಿಮ್ಮ ಅನುಭವಗಳನ್ನು ಕೂಡ ಇವತ್ತು ನಮ್ಮ ಜೊತೆನಲ್ಲಿ ನೀವು ಮಾತಾಡ್ತಾ ಹೇಳ್ಬೋದು. ಸೊ ನಮ್ಮ ಸಂಖ್ಯೆ 9686806799, ಈ ಸಂಖ್ಯೆಗೆ ನೀವು ನಮಗೆ ಮೆಸೇಜ್ನ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ನ ಕೂಡ ನೀವು ನಮಗೆ ಕಳಿಸ್ಕೊಟ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀವಿ. ಜೊತೆಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಜಯೇಂದ್ರ ಅವರು ಇದ್ದಾರೆ. ಸೊ ಅವರು ಈ ಒಂದು ಕಸಿ ಗಿಡಗಳ ಬಗ್ಗೆ ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಈಗ ನಾವು ಗಿಡಗಳನ್ನ ಯಾಕೆ ಕಸಿ ಮಾಡಬೇಕಾಗತ್ತೆ, ಸೊ ಈ ಕಸಿ ಮಾಡಿರುವಂತಹ ಗಿಡಗಳನ್ನ ನೆಟ್ಟಾಗ ಯಾವ ರೀತಿ ನಮಗೆ ಲಾಭ ಸಿಗುತ್ತೆ, ಹೇಗೆ ಅವುಗಳ ಬೆಳವಣಿಗೆ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಸರ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಈಗ ನಾವು ಹಣ್ಣಿನ ಗಿಡಗಳಾಗಿರ್ಬೋದು ಅಥವಾ ಹೂವಿನ ಗಿಡಗಳಾಗಿರ್ಬೋದು, ಕಸಿ ಮಾಡೋದು ಯಾಕೆ, ಮತ್ತು ಈ ಕಸಿ ಮಾಡೋದ್ರಿಂದ ಯಾವ ರೀತಿಯ ಉಪಯೋಗ ಆಗುತ್ತೆ, ಇದರ ಉದ್ದೇಶ ಏನಿದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸ್ನೇಹಿತರೆ, ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಕಸಿ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋಣ ಅಂತ ಕೂತ್ಕೊಂಡಿದ್ದೀನಿ. ಈ ಹಣ್ಣಿನ ಗಿಡಗಳು ಯಾಕೆ ಕಸಿ ಮಾಡಬೇಕು ಅಂತ ಹೇಳಿದರೆ, ಕಸಿ ಮಾಡೋದ್ರಿಂದ ತಳಿ ಬದಲಾವಣೆ ಆಗುತ್ತೆ ಅಥವಾ ಇನ್ನೊಂದು ಹೊಸ ತಳಿ ಬರುತ್ತೆ ಅಂತ ಏನಿಲ್ಲ. ಮೂಲ ತಳಿ ಏನಿರ್ತದೆ ಅದನ್ನು ಅದೇ ರೂಪದಾಗೆ ಪಡೆಯುವಂಥ ವಿಧಾನವೇ ಕಸಿ ಮಾಡೋ ವಿಧಾನ. ವ್ಯತ್ಯಾಸ ಇರೋದಿಲ್ಲ. ನಿಮ್ಮ ತಾಯಿ ಗಿಡ ಏನು ಹಣ್ಣು ಬರುತ್ತೋ ಅದೇ ಹಣ್ಣು ಬರುತ್ತೆ, ಅದೇ ಇಳುವರಿ ಬರುತ್ತೆ, ಅದೇ ಸೈಜ್ ಕಾಯಿ ಬರ್ತದೆ. ಈ ವಿಚಾರಕ್ಕೋಸ್ಕರ ಕಸಿ ಮಾಡ್ತಾರೆ. ಮತ್ತು ಕಸಿ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳಿದರೆ, ನೀವು ನಾಟಿ ಗಿಡ ಹಾಕಿದರೆ ಭಾಳಷ್ಟು ತಳಿಗಳಲ್ಲಿ ಹೆಣ್ಣು ಗಿಡ ಗಂಡು ಗಿಡ ಬಂದೇ ಬರ್ತದೆ, ಭಾಳಷ್ಟು ಸಸ್ಯಗಳಲ್ಲಿ ಅದಿದೆ. ಅದು ಕಸಿ ಮಾಡದೆ ಹೋದರೆ ಬೀಜದ ಗಿಡದಾಗೆ ಗೊತ್ತಾಗೋದಿಲ್ಲ ಅದು ಹೆಣ್ಣು ಯಾವುದು ಗಂಡು ಯಾವುದು ಅಂತ. ಅದು ಒಂದು ವಿಚಾರ. ಮತ್ತು ಎರಡನೇದಾಗಿ ಏನು ಅಂತ ಹೇಳಿದರೆ, ನಾಟಿ ಗಿಡಗಳನ್ನು ಬೀಜದ ಗಿಡ ನಾಟಿ ಮಾಡಿದಾಗ ನಿಮಗೆ 6-7 ವರ್ಷ ಬೇಕಾಗ್ತದೆ. ಇದು ಕಸಿ ಮಾಡಿದ ಗಿಡ ಆದರೆ 2-2.5 ವರ್ಷಕ್ಕೆ ನಿಮಗೆ ಕಾಯಿ ಬರ್ತದೆ. ಉದಾಹರಣೆಗೆ ನೋಡಿ, ಲಿಂಬೆ ಗಿಡ ಕಸಿ ಮಾಡಿ ಇಲ್ಲಿ 1 ವರ್ಷ ಆಗಿದೆ, ಎಷ್ಟು ಕಾಯಿದೆ, 500 ಕಾಯಿದೆ. ಆಮೇಲೆ ಪೇರಲೆ ನೋಡಿ, ಕಸಿ ಮಾಡಿ 1.5 ತಿಂಗಳಾಗ್ತಾಯಿದೆ ನೋಡಿ, ಆಲ್ರೆಡಿ ಹೂ ಬಂದಿದೆ. ನೀವು 1-1.5 ವರ್ಷದಿಂದ ಇಳುವರಿ ತೊಗೊಳ್ಬೋದು ಕಸಿ ಮಾಡೋದ್ರಿಂದ. ಇನ್ನು ಕಸಿ ಮಾಡೋ ವಿಧಾನ, ಸ್ಟೋನ್ ಗ್ರಾಫ್ಟ್ ಅಂತಾರೆ ಅಥವಾ ಮೆದು ಕಸಿ ಅಂತಾರೆ ಅಥವಾ ವಿ ಗ್ರಾಫ್ಟ್ ಅಂತಾರೆ. ಕಸಿ ಮಾಡಬೇಕಾದ್ರೆ ನೀವು ಮೂಲವಾಗಿ ಒಂದು ಹರಿತವಾದ ಚಾಕು ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ ನೀವು ಎಳೆದ್ರೆ ಎಕ್ಸ್ಪೆಂಡ್ ಆಗೋಂಥ ಟೇಪು, ಆಮೇಲೆ ಮೂರನೇದಾಗಿ ಒಂದು ಟೊಪ್ಪಿ, ಐಸ್ ಕ್ರೀಮ್ ಟ್ಯೂಬ್ ಅಂತಾರೆ ಇದಕ್ಕೆ, ಉದ್ಬತ್ತಿ ಟೊಪ್ಪಿ ಅಂತಾರೆ, ಈ ಥರದ್ದು ಒಂದು ಟೊಪ್ಪಿ, ಜೊತೆಗೆ ಒಂದು ಸ್ವಲ್ಪ ನೀರು. ಇದು ಹೇಗೆ ಮಾಡೋದು, ಯಾವಾಗ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ ನಂತರದಲ್ಲಿ. ಮೊದಲನೇದಾಗಿ ನಿಮಗೆ ಬೇಕಾದ ಗಿಡದ ಸಹಾಯ ನಿಮ್ಗೆ ಯಾವ ತಳಿ ಪಡಿಬೇಕು ಅನ್ನೋದು ಉದ್ದೇಶ ಇದೆಯೋ ಆ ತಳಿಯ ಈ ತಾಯಿ ಗಿಡ ಬೇರಿನ ಗಿಡ ಏನಿದೆ ಸ್ಟಾಕ್ ರೂಟು ಇದಕ್ಕಿಂತ ತೀರಾ ದಪ್ಪನೂ ಇರಬಾರ್ದು ತೀರಾ ತೆಳುನು ಇರಬಾರ್ದು ಆ ರೀತಿದು ಈ ರೀತಿದು ಕಟಿಂಗನ್ನು ತೆಕ್ಕೊಂಬರೋದು ಒಂದು 6-7 ಇಂಚದ್ದು ನಂತರದಾಗೆ ಈ ಎಲೆಗಳನ್ನೆಲ್ಲ ತೆಗಿಬೇಕು ನಂತರದಲ್ಲಿ ಈ ಸಯಾನ್ ಇದೆಯಲ್ಲ ಇದನ್ನು ಎರಡೂ ಕಡೆಗೆ ಸಮಾನವಾಗಿ ಕೆತ್ತಬೇಕು ಇದು ಕೆತ್ತಬೇಕಾದ್ರೆ ಭಾಳ ಜಾಗ್ರತೆ ಇರೋಂಥ ವಿಚಾರ ಅಂತ ಹೇಳಿದರೆ ಬುಡದಿಂದ ತಲೆವರೆಗೂ ತೊಗಟೆ ಇದೆ ಎರಡೂ ಕಡೆ ತೊಗಟೆ ಇದೆ ತಲೆ ಶಾರ್ಪಾಗಿದೆ ಬುಡ ದಪ್ಪ ಇದೆ ಈ ರೀತಿ ಇದನ್ನು ಫಸ್ಟ್ ರೆಡಿ ಮಾಡ್ಕೊಬೇಕು ನಂತರದಲ್ಲಿ ಮಾವಿನ ಗಿಡ ಅನ್ನಾದರೆ ಒಂದು ಸ್ಟೆಪ್ ಬಿಡಬೇಕು ಮಾವಿನ ಗಿಡ ಕಸಿ ಕಟ್ಟಬೇಕಾದ್ರೆ ಎಲೆ ಇಲ್ದಿದ್ದ ಭಾಗದ ಕೆಳಗೆ ಕಸಿ ಕಟ್ಟಿದರೆ ನಿಮಗೆ ಪರ್ಸೆಂಟೇಜ್ ಬರೋದಿಲ್ಲ ಹಾಗಾಗಿ ಒಂದು ಸ್ಟೆಪ್ ಬಂದ ನಂತರದ ಗಿಡದ್ದು ಎಲೆ ಸ್ಟೆಪ್ ನಂತರದಾಗೆ ಒಂದು 3-4 ಇಂಚ್ ಹೈಟಿಗೆ ಕಟ್ ಮಾಡಬೇಕು ಕಟ್ ಮಾಡಿದ ನಂತರದಲ್ಲಿ ಇದನ್ನು ಸೆಂಟ್ರಿಗೆ ಸಿಗಬೇಕು ನೀವು ಇದನ್ನು 2-1.5 ಇಂಚು ಸಿಕ್ಕ ಏನು ಕೆತ್ಕೊಂಡಿದ್ದೀರೋ ಅಷ್ಟೇ ಆಳವಾಗಿ ಇದನ್ನು ಸಿಕ್ಕೊಳ್ಬೇಕು ಇದು ಸಿಗದ ನಂತರದಲ್ಲಿ ಇದನ್ನು ಸೇರಿಸೋದು ಭಾಳ ಮುಖ್ಯ ನೀವು ಈ ಕೆತ್ತಿರೋದು ಸಯನನ್ನು ಗಾಯ ಮಾಡಿರೋದು ಸಿಗದಿರೋದು ಒಂದೇ ಅಂತರ ಇರಬೇಕು ಮತ್ತು ಎರಡನೇದಾಗಿ ಏನು ಅಂತ ಹೇಳಿದರೆ ನೀವು ಹಿಡಿದ್ರೆ ಒಂದು ಕಡೆ ಕ್ಲಿಯರಾಗಿ ಕೊಡಬೇಕು ಒಮ್ಮೆ ಇದು ದಪ್ಪ ಇದ್ದು ಇದು ಸಪೂರ ಇತ್ತು ಅಂದರೆ ಈ ಕಡೆ ಬಿಡ್ತದೆ ಇದೇನಾರು ದಪ್ಪ ಇದ್ದು ಇದು ಸಪೂರ ಇತ್ತು ಅಂತ ಹೇಳಿದರೆ ಇದು ಈ ಕಡೆ ಬರ್ತದೆ ಟೋಟಲ್ ಒಂದು ಸೈಡು ಹೀಗೆ ಕ್ಲೀನಾಗಿ ಕೊಡಬೇಕು ನೈಸಾಗಿರಬೇಕು ನಂತರದ ಹಂತ ಈ ಟೇಪು ಈ ಟೇಪನ್ನು ಹೀಗೆ ತೊಗೊಳ್ಬೇಕು ಗಂಟು ಹಾಕೋ ಕಸಿಲಿ ಗಂಟು ಹಾಕೋ ಸಿಸ್ಟಮ್ ಇಲ್ಲ ಹೀಗೆ ಸುಮ್ಮನೆ ಸೇರಿಸಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ನಂತರದಾಗೆ ಕ್ಲೀನಾಗಿ ಸುತ್ತ ಹೋಗೋದು ಇಲ್ಲೆಲ್ಲೂ ಗ್ಯಾಪ್ಗಳು ಉಳಿಬಾರ್ದು ಏರ್ ಟೈಟ್ ಆಗ್ತಾ ಬರಬೇಕು ಅದು ಕೊನೆಯ ಹಂತದವರೆಗೂ ಹೀಗೆ ತೊಗೊಂಡೋಗಿ ಸುತ್ತಿ ನೀವು ಕಟ್ ಮಾಡಿದ ಭಾಗಕ್ಕಿಂತ ಒಂದು 1/2 ಇಂಚ್ ಎತ್ತರದವರೆಗೂ ಅದನ್ನು ಸುತ್ತಿ ನಂತರದಾಗ ಒಂದು 2 ಸುತ್ತು ಹೀಗೆ ಸುತ್ತಿ ಹದವಾಗಿ ಎಳಿಬೇಕು ಜಾಸ್ತಿ ಎಳೆದ್ರಿ ಅಂತ ಹೇಳಿದರೆ ಒಳಗಡೆ ಸಿಪ್ಪೆ ಡ್ಯಾಮೇಜ್ ಆಗ್ತದೆ ನಂತರದಲ್ಲಿ ಐಸ್ ಕ್ರೀಮ್ ಟ್ಯೂಬಿಗೆ ನೀರು ಹಾಕಬೇಕು ಈ ಐಸ್ ಕ್ರೀಮಿನ ಟ್ಯೂಬ್ ಆಗಬೇಕಂತಿಲ್ಲ ಬೇರೆ ಯಾವುದೇ ಪ್ಲಾಸ್ಟಿಕ್ ಆದರೂ ನಡೀತದೆ ನಂತರದಲ್ಲಿ ಆ ನೀರನ್ನು ಹಾಗೆ ಖಾಲಿ ಮಾಡೋದು ಖಾಲಿ ಮಾಡಿದ ನಂತರದಾಗೆ ಈ ಟ್ಯೂಬನ್ನು ಹೀಗೆ ಹಾಕೋದು ನಿಮ್ಮ ಹತ್ರ ಪಾಲಿ ಹೌಸ್ ಇದ್ದರೆ ಇದನ್ನು ಪಾಲಿ ಹೌಸ್ ಒಳಗೆ ಇಡ್ಬೋದು ಪಾಲಿ ಹೌಸ್ ಇಲ್ಲ 1-2 ಗಿಡ ಮಾಡೋರಿಗೆ ಪಾಲಿ ಹೌಸ್ ಎಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೆ ಪಾಲಿ ಹೌಸ್ ಇರೋದಿಲ್ಲ ಆಗ ಸುಲಭದ ವಿಧಾನ ಅಂತೇಳಿದರೆ ಈ ಹೈಟಿನಕ್ಕಿಂತ ಎತ್ತರ ಇರೋಂಥ ಪ್ಲಾಸ್ಟಿಕ್ಕು ಚೀಲ ಅವಲಕ್ಕಿ ಬ್ಯಾಗು ಅವಲಕ್ಕಿ ಚೀಲ ಬರ್ತದೆ 2 ಕೆಜಿದು 3 ಕೆಜಿದು ಆ ರೀತಿ ಪ್ಲಾಸ್ಟಿಕ್ ಕವರ್ ತಗೊಂಡು ಅದಕ್ಕೆ ನೀರು ಹಾಕಿ ಮತ್ತೊಮ್ಮೆ ಖಾಲಿ ಮಾಡಿ ಅದನ್ನು ಕೆಳಗಿಂದ ಸೇರಿಸ್ಬೇಕಿತ್ತು ಮೇಲಿಂದ ಸೇರಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ರಬ್ಬರ್ ಬ್ಯಾಂಡ್ ಹಾಕಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಮಾಯ್ಶ್ಚರ್ ಕ್ರಿಯೇಟ್ ಆಗುತ್ತೆ ಮಾಯ್ಶ್ಚರ್ ಔಟ್ ಆಗೋದು ಇಲ್ಲ ಅಷ್ಟು ಮಾಡಿ ನೀವು ನೆರಳಾಗಿಟ್ಟರೆ ಒಂದು 18-20 ದಿವಸ 20 ದಿವಸದ ನಂತರದಲ್ಲಿ ನೋಡಿ ಈ ಹಂತದಾಗೆ ಚಿಗರಿದೆ ಇಷ್ಟು ಚಿಗರಿದ ನಂತರದ ಈ ಟೊಪ್ಪಿಗಳನ್ನು ತೆಗೆದುಹಾಕಬೇಕು ಆಮೇಲೆ ಇದು ಇನ್ನೂ ಒಂದು 8 ದಿವಸ ಬಿಟ್ಟು ಕೆಳಗಡೆ ಚಿಗುರೆಲ್ಲ ತೆಗಿಬೇಕು ಈ ಕೆಳಗಡೆ ಕಸಿ ಕಟ್ಟಿದ ಕೆಳಭಾಗದಕ್ಕಿಂತ ಕೆಳಗಡೆ ಚಿಗುರ್ತಾ ಇರುತ್ತೆ ಆ ಚಿಗುರುಗಳನ್ನು ತೆಗಿಬೇಕು ತೆಗೆದು ಇದು ಕ್ಲೀನಾಗಿ ಎಲೆ ಬಿಚ್ಚಿದೆ ಒಂದು 40-45 ದಿವಸ ಆಯ್ತು ಅಂದ ತಕ್ಷಣವೇ ಈ ಏನಿದೆ ನೆರಳಿಗೆ ಶಿಫ್ಟ್ ಮಾಡಬೇಕು ಬಿಸಿಲಿಗೆ ಇಡಬಾರ್ದು ನೆರಳಿಗೆ ಶಿಫ್ಟ್ ಮಾಡಿ 1 ತಿಂಗಳು ಅಥವಾ ಒಂದು 20 ದಿವಸದ ನಂತರದ ಅದು ಹಾರ್ಡ್ನೆಸ್ ಆಗುತ್ತೆ ಆ ನಂತರದಾಗೆ ಗಿಡ ನೆಡೋಕ್ಕೆ ನಿಮಗೆ ಯೋಗ್ಯ ಆಗುತ್ತೆ ಮತ್ತು ಈ ರೀತಿ ಮಾಡಿರೋ ಗಿಡ ನಿಮಗೆ 1.5 ವರ್ಷಕ್ಕೆ ಫಸಲು ಬರೋಕ್ಕೆ ಶುರುವಾಗುತ್ತೆ
3: ಓಕೆ ಸರ್ ಹಾಗಾದರೆ ತುಂಬ ಚೆನ್ನಾಗಿ ಹೇಳಿದ್ರಿ ಈ ಒಂದು ಮಾವಿನ ಗಿಡವನ್ನು ಕಸಿ ಮಾಡೋದು ಹೇಗೆ ಮತ್ತು ಅದರ ವಿಧಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸೊ ಹಾಗಾದರೆ ಸರ್ ನಿಮ್ಮ ಜೊತೆಗೆ ಮಾತನ್ನು ಮುಂದುವರೆಸಿನಿ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಬರೋಣ ಸರ್ ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಗಿಡಗಳನ್ನು ಹಣ್ಣಿನ ಗಿಡ ಆಗಿರ್ಬೋದು ಅಥವಾ ಹೂವಿನ ಗಿಡಗಳನ್ನಾಗಿರ್ಬೋದು ಯಾವ ರೀತಿಯಲ್ಲಿ ಕಸಿ ಮಾಡಬೇಕು ಯಾವ ವಿಧಾನದಲ್ಲಿ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿಜೇಂದ್ರ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು ಸೊ ನಿಮಗೂ ಕೂಡ ಈ ಒಂದು ವಿಚಾರಗಳು ತಿಳ್ಕೊಳ್ತಾ ಇದ್ದೀರಾ ಸೊ ನಿಮಗೂ ಕೂಡ ಇದು ಉಪಯುಕ್ತ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ ನಾನು ಆರ್ ಜೆ ಶ್ರೀಧರ್ ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಡಿಬನ್ನ FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ ಹಾಗೆ ಇವತ್ತು ಈ ಒಂದು ನರ್ಸರಿನಲ್ಲಿ ಯಾವ ರೀತಿಯಲ್ಲಿ ಗಿಡಗಳನ್ನು ಕಸಿ ಮಾಡಬೇಕಾಗತ್ತೆ, ಕಸಿ ಮಾಡುವಂತಹ ವಿಧಾನಗಳು ಹೇಗಿರುತ್ತೆ, ಜೊತೆಗೆ ಈಗ ಮಾವಿನ ಸಸಿಯನ್ನು ಯಾವ ರೀತಿಯಲ್ಲಿ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ನಮಗೆ ವಿಜಯೇಂದ್ರ ಸರ್ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಅವರು ತಿಳಿಸ್ಕೊಡ್ತಿದ್ದ ಹಾಗೆ ಅವರ ನರ್ಸರಿನಲ್ಲಿ ಕೂಡ ಈ ರೀತಿ ಸಸಿಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಕಸಿ ಮಾಡಿರುವಂತಹ ಸಸಿಗಳು ಆದಷ್ಟು ಬೇಗ ನಮಗೆ ಈ ಒಂದು ಏನೋ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕಸಿ ಮಾಡುವಂತಹ ವಿಧಾನವನ್ನು ತಿಳ್ಕೊಂಡು ಕೂಡ ನೀವು ಕಸಿ ಗಿಡಗಳನ್ನು ಮಾರಾಟ ಮಾಡಿ ಉತ್ತಮವಾದಂತಹ ಒಳ್ಳೆಯ ಒಂದು ಮಾರ್ಕೆಟ್ನ ಸೃಷ್ಟಿ ಮಾಡ್ಬೋದು, ಆದಾಯವನ್ನು ಕೂಡ ಗಳಿಸ್ಕೊಡ್ಬೋದು. ಸೊ ಹಾಗೆ ಈಗ ಯಾವುದೇ ರೀತಿಯ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತಂದಾಗ ಕಸಿ ಮಾಡಿರುವಂತಹ ಗಿಡಗಳು ಆದಾಯವನ್ನು ಬೇಗ ತಂದುಕೊಡುತ್ತೆ, ಜೊತೆಗೆ ಒಂದು ಫಸಲನ್ನು ಕೂಡ ಬೇಗ ಕೊಡುತ್ತೆ. ಆದರೆ ಆ ವಿಧಾನ ಏನಿರುತ್ತೆ ಅದನ್ನು ಪ್ರಾಪರ್ ವೇನಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಆ ಕಸಿ ಗಿಡಗಳ ಸ್ಟ್ರೆಂತ್ ಬರೋದಕ್ಕೆ ಸಾಧ್ಯ, ಮತ್ತು ಅವುಗಳ ಫಲ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಅವುಗಳನ್ನ ಯಾವ ರೀತಿಯಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಸಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈಗ ವಿಜೇಂದ್ರ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಮಾವಿನ ಸಸಿಯನ್ನ ಯಾವ ರೀತಿ ಕಸಿ ಮಾಡೋದು ಅಂತ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಯಾವ ರೀತಿಯ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ರ, ಮತ್ತೆ ಯಾವ ಗಿಡದ ಸಸಿಯನ್ನ ಕಸಿ ಮಾಡೋದನ್ನ ಹೇಳ್ತಾ ಇದ್ರಿ ಸರ್?
3: ಈಗ ಮಾಡೋಂಥ ವಿಧಾನ ಏನಿದೆ, ಇದು ಕಣ್ಣು ಕಸಿ ಅಂತಾರೆ, ಬಡ್ಡಿಂಗ್ ಅಂತಾರೆ. ಇದು ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾದ ಕೆಲಸ. ಯಾಕೆ ಅಂತ ಹೇಳಿದರೆ ಕಣ್ಣು ತೆಗೆಯೋದು ಸೂಕ್ಷ್ಮ, ಕಣ್ಣು ಹಾಕೋದು ಸೂಕ್ಷ್ಮ. ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲು ಸಯನನ್ನು ತಗೊಂಡು ಮೇಲೆ ಕಣ್ಣಿನಿಂದ 1 ಇಂಚ್ ಮೇಲೆ ಅಥವಾ 1/2 ಇಂಚಾದ್ರೂ ಗ್ಯಾಪ್ ಬಿಡಬೇಕು. ನಂತರದಾಗೆ ಹೀಗೆ ಹೊಡೆಯೋದು, ಎರಡನೇ ಹೊಡೆಯೋದನ್ನು ಸ್ವಲ್ಪ ಸೈಡ್ ಮಾಡಿ ಹೊಡಿಬೇಕು. ಆ ನಂತರದಲ್ಲಿ ಕರಿತು ಆ ಚಾಕಿನಾಗೆ ಗುರುತು ಮಾಡಿಕೊಂಡು ಸ್ವಲ್ಪ ಬೆಂಡ್ ಮಾಡ್ತಾ ಬರಬೇಕು. ಬೆಂಡ್ ಮಾಡ್ತಾ ಬಂದರೆ ಕಣ್ಣು ಹೇಳುತ್ತೆ. ಇದರೊಳಗೆ ಏನು ಅಂಥೇಳಿ, ಈ ಬಿಳಿ ಮರ ಇದೆ ತಗೊಳ್ಬೇಕು. ಈ ಮರ ಇದ್ದರೆ ಕೂಡ ಪರ್ಸೆಂಟೇಜ್ ಕಡಿಮೆ. ನಂತರದಲ್ಲಿ ಈ ಕಣ್ಣನ್ನು ಕ್ಲೀನಾಗಿ ಕಟ್ ಮಾಡಬೇಕು ಎರಡೂ ಕಡೆಗೂ. ಕಣ್ಣು ಈ ರೀತಿ ಇದೆ, ಈ ಒಳಭಾಗನ ಯಾವುದೇ ಕಾರಣಕ್ಕೂ ನಮ್ಮ ಕೈಲಿ ಮುಟ್ಟಬಾರ್ದು, ಚಾಕಿನಾಗೆ ಕೆಲಸ ಮಾಡಬೇಕು. ಅದನ್ನು ಕಣ್ಣೀರ ಭಾಗನ ಆಯ್ಕೆ ಮಾಡೋದು ಒಳ್ಳೆಯದು. ಎಲೆ ಉದುರಿದ ಭಾಗ ಏನಿದೆ ಆ ಭಾಗನ ಆಯ್ಕೆ ಮಾಡಿಕೊಂಡು, ಇದಕ್ಕೆ ಹೀಗೆ ಅಂತ ಏನಿಲ್ಲ, ಅಷ್ಟೇ ಅಗಲ ತೆಗಿಬೇಕು, ಅದೇ ಅಳತೆ ತೆಗಿಬೇಕಂತಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕಿದು. ಹೀಗೆ ಕೆಳಗಡೆ ಗರ್ಜಿ ಮಾಡಿ ಹೊಡಿಬೇಕು. ಕೆಳಗಡೆ ಗರ್ಜಿ ಮಾಡಿ ಯಾಕೆ ಹೊಡಿಬೇಕು ಅಂತ ಹೇಳಿದರೆ ಸಯನ್ನು ಸುಲಭದಾಗೆ ನಿಲ್ಲಿಸ್ಬೋದು. ಇದು ನೋಡಿ, ಕಾಂಡ ಗಾಯ ಆಗಿಲ್ಲ, ಗಾಯ ಆಗೋ ಹಾಗಿಲ್ಲ, ಆಮೇಲೆ ಸಿಪ್ಪೆ ಉಳಿಯೋ ಹಾಗಿಲ್ಲ ಇಲ್ಲಿ. ಆಮೇಲೆ ಈ ತೊಗೊಂಡಿರೋ ಕಣ್ಣನ್ನು ತಗೊಂಡು ಹೀಗೆ ಸೇರಿಸಿಕೊಳ್ಬೇಕು. ಇದಕ್ಕೆ ಆ ಕಡೆ ಈ ಕಡೆ ಬಿಡ್ತು ಕೆತ್ತಿದ ಜಾಗ ಜಾಸ್ತಿ ಇದೆ ಅನ್ನೋ ಪ್ರಮೇಯ ಏನೂ ಇಲ್ಲ, ಅದಕ್ಕೆ ಹಾಗಿದ್ರೂ ನಡೀತದೆ. ಕೆತ್ತಿರೋ ಜಾಗ ಸ್ವಲ್ಪ ಜಾಸ್ತಿ ಇದ್ದರೂ ಸಹ ಅಡ್ಡಿಲ್ಲ. ಆಮೇಲೆ ಟೇಪ್ ಹೊಡೆಯೋ ವಿಧಾನ ಫಸ್ಟ್ ಮಾಡಿರೋ ಕಸಿಗೂ ಇದಕ್ಕೂ ಎರಡೂ ಸೇಮ್ ಒಂದೇ ರೀತಿ ಇರ್ತದೆ. ಇದಕ್ಕೆ ಅದಕ್ಕೆ ಹೇಳಿದಷ್ಟು ಗಟ್ಟಿಯಾಗಿ ಟೇಪನ್ನು ಎಳೆಯೋ ಹಾಗಿಲ್ಲ, ಸೂಕ್ಷ್ಮವಾಗಿ ಎಳಿಬೇಕು. ಕಣ್ಣಿನ ಭಾಗ ಬರುವವರಿಗೂ, ಕಣ್ಣಿನ ಭಾಗ ಬಂದ ನಂತರದಲ್ಲಿ ಕಣ್ಣಿನ ಭಾಗನ ಬಿಡಬೇಕು. ಕಟ್ ಮಾಡಿದ ಜಾಗದಕ್ಕಿಂತ ಮೇಲೋರಿಗೂ ತಂದು ಕಟ್ಟ ವಿಧಾನ ಆಗ ಕಟ್ಟಿದ್ದು ಇದು ಎರಡು ಸಹ ಒಂದೇ. ನಂತರದ ಕಣ್ಣಿನ ಭಾಗ ಸರಿಯಾಗಿ ಕಾಣ್ತಾ ಇಲ್ಲ ಅಂತಾದರೆ ಚಾಕು ಒಳಗೆ ಒಂಚೂರು ಬಿಡಿಸ್ಬೇಕು ಇದನ್ನು. ಇದು ಹಲಸಿನ ಗಿಡದ ಕಸಿ ಮಾಡಬೇಕಾದ್ರೆ ಇದನ್ನು ಪಾಲಿ ಹಲಸಾಗಿ ಇಡಬೇಕಂತೇನಿಲ್ಲ. ಮತ್ತು ಹಲಸಿನ ಗಿಡ ಮಳೆಗಾಲದಾಗೆ ಕಸಿ ಮಾಡೋಂಥ ತಳಿಯಲ್ಲ ಇದು. ಬೇಸಿಗೆಯಲ್ಲಿ ನೀವು ಕಸಿ ಜಾಸ್ತಿ ಮಾಡಿದರೆ ನಿಮಗೆ ಜಾಸ್ತಿ ಇದು ಬರ್ತದೆ. ಈ ಗಿಡನ ತಗೊಂಡೋಗಿ ನೀವು ಬಿಸಿಲಾಗೆ ಇಡ್ಬೋದು. ಇದಕ್ಕೇನು ಪಾಲಿ ಹೌಸ್ ಬೇಕು, ಆಮೇಲೆ ಡೈಲಿ ನೀರು ಹಾಕಬೇಕು ಅಂತೇನಿಲ್ಲ. ಕಸಿ ಕಟ್ಟಿದ ನಂತರದಾಗೆ ತೇವಾಂಶ ಕಡಿಮೆನೇ ಇರಬೇಕು. ಜಾಸ್ತಿ ತೇವಾಂಶ ಇತ್ತು, ಡೈಲಿ ನೀರು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಕಣ್ಣಿರೋ ಜಾಗದಾಗೆ ನೀರು ಹೋಗೋ ಸಾಧ್ಯತೆನೇ ಇರ್ತದೆ. ಮತ್ತು ಕಣ್ಣು ಬೇಗ ಡ್ರೈ ಆಗ್ತದೆ, ಸ್ವಲ್ಪ ನೀರು ಹೋದರೆ ಫಂಗಸ್ ಆಗಿ ಡ್ರೈ ಆಗ್ತದೆ. ಆಮೇಲೆ ನಂತರದಾಗೆ ಇದು ಕಣ್ಣು ಕಟ್ಟಿದ್ದೆ ನಿಮಗೇನು ಕೂಡಲೇ ಚಿಗರೋದಿಲ್ಲ, ಇದು ಹಾಗೆ ಪ್ಯಾಚ್ ಕೂಡಿದೆ ಅನ್ನೋದು ನಿಮ್ಗೆ ಗಮನಕ್ಕೆ ಬರ್ತದೆ. ಸುತ್ತ ಈ ಬಿಳಿ ಭಾಗ ಏನಿದೆ ಹಲಸಿನ ಗಿಡದ ಚರ್ಮ ಬೆಳೀತದೆ. ಚರ್ಮ ಬೆಳೆದ ನಂತರದಾಗೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ ಹಲಸಿನ ಗಿಡ ಕಣ್ಣು ಕೂಡಿದೆ ಇದು ಚಿಗುರಿಸ್ಬೇಕಂತ ಹೇಳಿದರೆ, ಈ ತಲೆ ಭಾಗ ಇದೆ ನೋಡಿ, ಕಣ್ಣು ಕ್ಲೀನಾಗಿ ಕೂಡಿದ ನಂತರದಾಗೆ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಇಟ್ಟರೆ ನೀವು ಅದು ಆಗ ಏನಾಗುತ್ತೆ ಅಂತ ಹೇಳಿದರೆ, ಕೆಳಗಡೆ ಚಿಗುರಿದಂಗೆ ನೋಡ್ಕೊಂಡ್ರೆ ನಿಮಗೆ ಹಲಸಿನ ಗಿಡ ಆದರೆ ಒಂದೂವರೆ ಎರಡು ತಿಂಗಳಿಗೆ ನಡಕ್ಕೆ ರೆಡಿ ಆಗ್ತದೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸ್ತೀನಿ ಸರ್. ಸೊ ಕಸಿ ಮಾಡೋದ್ರಲ್ಲೂ ಕೂಡ ಎಷ್ಟೊಂದು ವಿಧಗಳಿದೆ ನೋಡಿ, ಯಾವ್ಯಾವ ರೀತಿ ಯಾವ ವಿಧಾನದಲ್ಲಿ ಕಸಿಯನ್ನು ಮಾಡಬೇಕು, ಯಾವ ಗಿಡಗಳನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಸರ್ ಕೂಡ ತಿಳಿಸಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಸಿ ಮಾಡುವಂತಹ ವಿಧಾನಗಳಲ್ಲಿ ಇನ್ನೂ ಒಂದು ವಿಧಾನ ಇದೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ಗ್ಯಾರಂಟಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಖ್ಯ ನಡಿ ಪನ್ನೆಂಡು ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಗಿಡಗಳನ್ನು ಕಸಿ ಮಾಡುವಂತಹ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಅದರಲ್ಲಿ ಬೇರೆ ಬೇರೆ ರೀತಿಯ ವಿಧಾನಗಳಿವೆ, ಹಾಗೆ ಅವುಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಮಾಡಬೇಕಾಗತ್ತೆ ಕಸಿ ಮಾಡೋದಾದರೆ ಗಿಡಗಳನ್ನು, ಹಾಗೆ ಯಾವ್ಯಾವ ಗಿಡಗಳನ್ನು ಯಾವ ವಿಧಾನದಲ್ಲಿ ಮಾಡಬೇಕಾಗತ್ತೆ ಕಸಿ ಮಾಡೋದಾದರೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರೋದು ನಗರದ ವಿಜಯೇಂದ್ರ ಅವರು. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗಾಗಲೇ ಎರಡು ವಿಧಾನಗಳಲ್ಲಿ ಗಿಡವನ್ನು ಯಾವ ರೀತಿಯಲ್ಲಿ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಒಂದು ಮಾವಿನ ಸಸಿನ ಹೇಗೆ ಕಸಿ ಮಾಡಬೇಕು ಅನ್ನೋದು, ಮತ್ತೆ ಹಲಸಿನ ಸಸಿನ ಯಾವ ರೀತಿ ಕಸಿ ಮಾಡಬೇಕು ಅಂತೇಳಿ. ಸೊ ಹಾಗೆ ಇನ್ನೂ ಬೇರೆ ಯಾವ ರೀತಿಯ ವಿಧಾನ ಇದೆ ಸರ್ ಈ ಒಂದು ಗಿಡ ಕಸಿ ಮಾಡೋದ್ರಲ್ಲಿ, ಸೊ ಇದ್ರ ಬಗ್ಗೆ ಹೇಳ್ಬೋದಾ?
1: ಈಗ ಗೂಟಿ ಕಸಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇದು ಬೇರಿನ ಗಿಡ, ಇದರ ಮೇಲ್ಭಾಗದ ಹೆರೆಗೆ ಸುತ್ತ ಕಾಂಡ ಪೆಟ್ಟಾಗಬಾರ್ದು, ಸಿಪ್ಪೆ ಮಾತ್ರ ಕಟ್ಟಾಗಬೇಕು. ಆ ರೀತಿ ಚಾಕು ಹೊಡ್ಕೊಳ್ಬೇಕು ಫಸ್ಟು. ಈ ಮೇಲೆ ಕೆಳಗೆ ಕಟ್ ಮಾಡಿದ ನಂತರದಲ್ಲಿ ಈ ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು. ನಂತರದಾಗೆ ಚಾಕುನ ಆಡಿಸ್ಬೇಕು. ಹೀಗೆ ಎಲ್ಲರೂ ಅಲ್ಪ ಸ್ವಲ್ಪ ಸಿಪ್ಪೆ ಉಳ್ಕೊಂಡಿತ್ತು ಅಂತ ಹೇಳಿದರೆ ಬೇರ್ ಬರೋದಿಲ್ಲ. ಬೇರ್ ಬರೋ ಬದಲಿಗೆ ಹೊಸ ಚರ್ಮ ಬಂದು ಮೇಲ್ಗಡೆ ಕೆಳಗಡೆ ಕಾಂಡನ ಈ ಸಿಪ್ಪೆ ಕೂಡ್ಕೊಂಬಿಡುತ್ತೆ. ಇಲ್ಲಿ ಸಿಪ್ಪೆ ತೆಗೆದ ನಂತರದಾಗೆ ಮಣ್ಣನ್ನು ತಗೊಂಡು ಹೀಗೆ ಅಂಟಿಸ್ಬೇಕು. ಹೀಗೆ ನಿಲ್ಲಷ್ಟು ತೇವಾಂಶ ಇರಬೇಕು. ತೇವಾಂಶ ಜಾಸ್ತಿ ಇದ್ದರೆ ಮಣ್ಣು ನಿಲ್ಲೋದಿಲ್ಲ, ಜಾರ್ತದೆ. ತೇವಾಂಶ ಭಾಳ ಕಡಿಮೆ ಮಾಡಿದರು ನಂತರದಾಗೆ ಬೇಗ ಡ್ರೈ ಆಗುತ್ತೆ. ಬೇರೆ ಬರೋಕ್ಕೆ 40-45 ದಿವಸ ಬೇಕು, ಅಷ್ಟರೊಳಗೆ ಡ್ರೈ ಆಗ್ಬಿಡುತ್ತೆ. ಇಷ್ಟು ಮಾಡ್ಕೊಳ್ಬೇಕು. ನಂತರದಲ್ಲಿ ಇದು ಟೇಪ್, ಇದು ಆಕಸಿಗೆ ಉಪಯೋಗಿಸ್ತಲ್ಲ ಅದೇ ಟೇಪೇ ಬರ್ತದೆ. ಇದಕ್ಕು ಇದನ್ನು ಲಾಕ್ ಮಾಡ್ಕೊಳೋ ಸಿಸ್ಟಮ್ ಹಾಗೇ. ಇಷ್ಟು ಮಾಡ್ಕೊಂಡು ನಂತರದಾಗಿ ಇದನ್ನು ಕೈಲಿ ಹಿಡಿದು ಇದೇ ಟೇಪನ್ನು ಮೇಲೆ ತೊಗೊಂಡು ಇಲ್ಲಿ ಸ್ವಲ್ಪ ಬಿಗಿ ಕಡಿಮೆ ಇರಬೇಕು. ನಂತರದಾಗ ಅದನ್ನೇ ತಂದು ಇಲ್ಲಿ ಸ್ವಲ್ಪ ಬಿಗಿ ಜಾಸ್ತಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಕೆಳಗಡೆಯಿಂದ ಪೋಷಕಾಂಶ ಮೇಲೆ ಹೋಗಬಾರ್ದು. ಅದೇನಿದ್ರು ಅಲ್ಲಿ ಬೇರೆ ಬಂದೇ ಪೋಷಕಾಂಶ ತಗೊಳ್ಬೇಕು. ಇಷ್ಟು ಮಾಡಿದರೆ ಗೂಟಿ ಕಸ ಕಟ್ಟೋ ವಿಧಾನ ಮುಗೀತು. ಇದು ಯಾವ ಸೀಸನ್ನ ಮಾಡಬೇಕು ಅಂತೇಳಿದರೆ ಸಾಧಾರಣವಾಗಿ ಜೂನಿಂದ ಜುಲೈವರೆಗೆ ಮಾಡ್ಬೋದು. ಮಳೆಗಾಲ ಮುಗಿದ ನಂತರದಾಗ ಏನಾಗುತ್ತೆ ಅಂತ ಹೇಳಿದರೆ ಇದ್ರಾಗಿದ್ದ ತೇವಾಂಶ ಎಲ್ಲ ಡ್ರೈ ಆಗಿ ಬೇರೆ ಬರೋದಿಲ್ಲ, ಮತ್ತು ಬೇರೆ ಬರೋಕ್ಕೆ 40-45 ದಿವಸ ಬೇಕು. ನೋಡಿ, ಇಷ್ಟು ಬೇರೆ ಬಂದಿದ್ದನ್ನ ತಂದು ಕಟ್ ಮಾಡಿಕೊಂಡು ಆಮೇಲೆ ಇದಿಲ್ಲಿ ಇಷ್ಟು ಹಾಕಿದರೆ ಬರೋದಿಲ್ಲ, ಇಷ್ಟೇ ಕಟ್ ಮಾಡಬೇಕು. ಕಸಿ ಕಡ್ದಲ್ಲಿಂದ 2 ಗಂಟೆ ಮೇಲಿದ್ದರೆ ಸಾಕು. ಇದು ಜಾಸ್ತಿ ಉದ್ದ ಬಿಟ್ಟರೆ ಅಂಥೇಳಿದರೆ ಗಿಡ ಸಾಯ ಸಾಧ್ಯತೆ ಇರ್ತದೆ. ಅದನ್ನು ನೀವು ಆದಷ್ಟು ಕಡಿಮೆ ಎಷ್ಟು ಇಟ್ಟಿದ್ದೀರೋ ಇಷ್ಟು ಮಾಡಿ ಇದನ್ನು ನೀವು ಪಾಲಿಥಿನ್ ಬ್ಯಾಗಿ ಹಾಕಿದರೆ ನಿಮಗೆ ಸಾಧಾರಣ 1.5-2 ತಿಂಗಳೊಳಗೆ ಈ ಟೈಫಿನ ಗಿಡ ಬರ್ತದೆ. ಆಲ್ರೆಡಿ ಮಗ್ಗು ಬಂದಿದೆ. ಇನ್ನೊಂದು 1 ವರ್ಷ ಸಾಕಿದರೆ ಗಿಡ ನಾಟಿಗೆ ರೆಡಿ ಆಗ್ತದೆ. ಈ ಹಂತದಾಗೆ ಮಗ್ಗು ಬಂದರೆ ಆ ಮಗ್ಗನ್ನು ತೆಗೆದು ಹಾಕಬೇಕು. ಯಾಕೆಂದರೆ ಗಿಡ ಬೆಳಿಬೇಕು. ಗಿಡ 1 ವರ್ಷದೊಳಗೆ ಕಾಯಿ ಬರೋಕ್ಕೆ ಬಿಡಬಾರ್ದು. ಕಟ್ಟಿದ ತಕ್ಷಣ ಕಾಯಿ ಬರ್ತದೆ, ಆದರೆ ಅದನ್ನು ತೆಗೆದು ಹಾಕಬೇಕು. ಇಷ್ಟು ಮಾಡಿ ನೀವು ಗಿಡ ನಾಟಿ ಮಾಡೋದಕ್ಕೆ ನೀವು ಮನೆಯಲ್ಲಿ ಗಿಡನ ರೆಡಿ ಮಾಡ್ಕೊಳ್ಬೋದು.
0: ಓಕೆ ಸರ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಈ ಒಂದು ಗಿಡಗಳನ್ನು ಕಸಿ ಮಾಡೋದು ಹೇಗೆ, ಅದರ ವಿಧಾನಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಎಷ್ಟು ಜನಕ್ಕೆ ಅಂದ್ಕೊಂಡಿರ್ತಾರೆ ನರ್ಸರಿ ಮಾಡಬೇಕು, ಮತ್ತು ಕಸಿ ಗಿಡಗಳನ್ನ ಮಾರಾಟ ಮಾಡಬೇಕು, ಕಸಿ ಗಿಡಗಳನ್ನ ಹಾಕಿದ್ರೆ ಒಳ್ಳೆಯ ಆದಾಯ ಬರುತ್ತೆ, ಜೊತೆಗೆ ಬೇಗನೆ ಇಳುವರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ನೀವು ಕೂಡ ಈ ರೀತಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಂದರೆ, ಈ ರೀತಿ ಏನಾದರೂ ಒಂದು ಚಾಲೆಂಜಸ್ಗಳನ್ನ ತೊಗೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಹಾಗೆ ವಿಚಾರಗಳನ್ನು ತಿಳ್ಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ಇವುಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಲಾಸ್ ಆಗಲ್ಲ ಅಂತ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686092799 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾನಿ ಬರೋಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
1: ಅದ್ಭುತ ಕೋಡುಬರಲುಗಳ ಕೌತುಕ, ಯಾನ, ಮಹಾಯಾನ, ಖಗೋಳಯಾನ, ಸಮುದ್ರಯಾನ, ಈ ಪದಗಳನ್ನು ನಾವು ಕೇಳಿದ್ದೇವೆ. ಯಾನದ ಅರ್ಥವೇ ಪಯಣ, ಪ್ರವಾಸ ಅಥವಾ ಯಾತ್ರೆ. ಈ ಯಾನವೇ ಜನರ ಬಾಯಲ್ಲಿ ಯಾಣವಾಗಿ ಪ್ರಸಿದ್ಧಿ ಪಡೆಯಿತು. ಸೊಕ್ಕಿದ್ದರೆ ಯಾಣ, ರೊಕ್ಕ ಇದ್ದರೆ ಗೋಕರ್ಣ ಎಂಬ ಹಳೆ ಗಾದೆ ಮಾತನ್ನು ಕೂಡ ನಾವು ಕೇಳಿದ್ದೇವೆ. 1801 ಈಸ್ಟ್ ಇಂಡಿಯಾ ಕಂಪನಿಯ ಓರ್ವ ಅಧಿಕಾರಿ ಡಾಕ್ಟರ್ ಫ್ರಾನ್ಸಿಸ್ ಬುಕನನ್ ಕಾಡು ಮೇಡು ಅಲಿಯುತ್ತಾ ಅಲಿಯುತ್ತಾ ಬೃಹತ್ ಕೋಡುಗಲ್ಲುಗಳನ್ನು ಪತ್ತೆ ಮಾಡುತ್ತಾನೆ. ಪಶ್ಚಿಮ ಘಟ್ಟಗಳ ಭಾಗವಾದ ಯಾಣದ ಕೋಡುಗಲ್ಲುಗಳ ಶಿಲಾ ಇತಿಹಾಸ ಅತ್ಯಂತ ರೋಚಕವಾದುದು. 23 ಕೋಟಿ ವರ್ಷಗಳ ಹಿಂದೆ ದಕ್ಕನ್ ಪ್ರಸ್ಥಭೂಮಿ ರೂಪುಗೊಂಡಿತು. ಅದರಲ್ಲಿ ಸಹ್ಯಾದ್ರಿ ಶ್ರೇಣಿಗಳು ಸೃಷ್ಟಿಯಾಗಿ ಭೂಕವಚದಿಂದ ಲಾವರಸದ ಹೊಳೆಯೇ ಹರಿದು ಬಂತು. ಅಂಥ ಸಂದರ್ಭದಲ್ಲಿಯೇ ಯಾಣದ ಕೋಡುಗಲ್ಲುಗಳು ಗೋಪುರದಂತೆ ಭೂಮಿಯಿಂದ ಮೇಲೆದ್ದು ನಿಂತವು. ದಟ್ಟ ಕಾಡಿನ ಗರ್ಭದಲ್ಲಿ ಭೂಮಟ್ಟದಿಂದ 1650 ಎತ್ತರಕ್ಕೆ ದಿಗ್ಗನೆ ಎದ್ದು ನಿಂತ ಕೋಡುಗಲ್ಲುಗಳು 60 ಹೆಕ್ಟೇರ್ ಜಾಗವನ್ನು ಆಕ್ರಮಿಸಿಕೊಂಡಿವೆ. ಕೋಟಿ ಕೋಟಿ ವಯಸ್ಸನ್ನು ದಾಟಿದ ಯಾಣದ ಕೋಡುಗಲ್ಲುಗಳು ನಿರಂತರವಾಗಿ ಗಾಳಿ, ಮಳೆ, ಬಿಸಿಲುಗಳ ಹೊಡೆತಕ್ಕೆ ಸಿಕ್ಕು ಸವಕಳಿಯಾಗಿ ಇಂದಿನ ಸೀಳು ಸೀಳಾದ ಆಕಾರಕ್ಕೆ ಬಂದು ನೆಲೆ ನಿಂತಿವೆ. ಭೂವೈಜ್ಞಾನಿಕವಾಗಿ ಯಾಣದ ಕೋಡುಗಲ್ಲು ಗೋಪುರಗಳು ಪ್ರವಾಸಿಗರಲ್ಲಿ ಅಚ್ಚರಿ ಮೂಡಿಸುತ್ತವೆ. ಈ ಕೋಡುಗಲ್ಲುಗಳು ಧಾರವಾಡ ಮಾದರಿಯ ಸಿಸ್ಟ್ ಶಿಲಾರಚನೆಗಳಾಗಿವೆ. ಇವುಗಳಲ್ಲಿ ಸುಣ್ಣದ ಕಲ್ಲು, ಮ್ಯಾಂಗನೀಸ್, ಲೈಮ್, ಕ್ಲೋರೈಟ್, ಡಾಲರೈಟ್, ಲ್ಯಾಟರೈಟ್ನಂಥ ಖನಿಜಗಳು ಸಂಚನೆಯಾಗಿವೆ. ಯಾಣದ ಕೋಡುಗಲ್ಲು ಗೋಪುರಗಳಲ್ಲಿ 55 ಮಿಲಿಯನ್ ಟನ್ಗಿಂತ ಹೆಚ್ಚಿನ ಪ್ರಮಾಣದ ಖನಿಜಗಳಿವೆ ಎಂದು ಕರ್ನಾಟಕದ ಗಣಿ ಇಲಾಖೆ ಸರ್ವೆ ಮಾಡಿತ್ತು. ಹಿಂದೊಮ್ಮೆ ಆ ಜಾಗದಲ್ಲಿ ಸಿಮೆಂಟ್ ಕೈಗಾರಿಕೆಯನ್ನು ಸ್ಥಾಪಿಸಲು ಸರ್ಕಾರ ಯೋಚನೆ ಮಾಡಿತ್ತು. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಪ್ರೇಮಿಗಳ ಪ್ರತಿಭಟನೆಯಿಂದ ಸರ್ಕಾರ ಸಿಮೆಂಟ್ ಕೈಗಾರಿಕೆಯನ್ನು ಸ್ಥಾಪಿಸಲು ಹಿಂದೇಟು ಹಾಕಿತು. ದಕ್ಷಿಣ ಪ್ರಸ್ಥಭೂಮಿಯನ್ನು ನಾವು ಪ್ರಪಂಚದ ವಜ್ರ ಕವಚವೆಂದೇ ವರ್ಣಿಸಿದ್ದೇವೆ. ಇಂತಹ ಪ್ರಪಂಚದ ಅತಿ ಹಳೆಯ ಮತ್ತು ಪುರಾತನ ಕಾಲದ ಅತಿ ಗಟ್ಟಿಯಾದ ಸುಣ್ಣದ ಕಲ್ಲಿನ ಅಚ್ಚುಗಳು ಎಲ್ಲಿಯೂ ಸಿಕ್ಕುವುದಿಲ್ಲ. ಸುಣ್ಣದ ಅಂಶವೇ ಹೆಚ್ಚಾಗಿರುವ ಯಾಣದಲ್ಲಿ 2 ಕೋಡುಗಲ್ಲುಗಳು ಎದ್ದು ಕಾಣುತ್ತವೆ. ಸ್ಥಳೀಯರು ಅವುಗಳಿಗೆ ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರವೆಂದು ಹೆಸರಿಟ್ಟಿದ್ದಾರೆ. 120 ಮೀಟರ್ ಎತ್ತರದ ಭೈರವೇಶ್ವರ ಶಿಖರ ಅತಿ ದೊಡ್ಡದು ಮತ್ತು ವಿಸ್ತಾರವಾದುದು ಕೂಡ. ಭೈರವೇಶ್ವರ ಶಿಖರದ ವಿಶೇಷವೆಂದರೆ ಅದರೊಳಗೆ ಬೃಹದಾಕಾರದ ಗುಹೆಯೊಂದು ಸೃಷ್ಟಿಯಾಗಿದೆ. ಅದರ ಒಳಹೊಕ್ಕು ನಾವು ನೋಡಬಹುದು. ಕೆಲವು ಕಡೆ ಗುಹೆಯೊಳಗೆ ಸ್ಟಲಕ್ಟೈಟ್ ಮತ್ತು ಸ್ಮಲಕ್ಟೈಟ್ ತೊಂಗಲು ಶಿಲಾರಚನೆಗಳನ್ನು ಕೂಡ ನೋಡಬಹುದು. ಶಿಲೆಗಳಲ್ಲಿ ಸಂಗ್ರಹವಾದ ಮಳೆ ನೀರು ಅಲ್ಲಿ ತೊಟ್ಟಿಕ್ಕುವುದು ವಿಶೇಷ. ಹತ್ತಿರದಲ್ಲಿಯೇ ಚಂಡಿಕಾ ನದಿ ಹರಿದು ಬರುತ್ತದೆ. ಭೈರವೇಶ್ವರ ಶಿಖರದ ಕೆಳಗೆ ಭೈರವೇಶ್ವರ ಗುಹಾಂತರ ದೇವಾಲಯವಿದೆ. ಭೈರವೇಶ್ವರ ದೇವಾಲಯದ ಶಿವಲಿಂಗದ ಮೇಲೆ ಸದಾ ನೀರು ಜಿನುಗುತ್ತಾ ತೊಟ್ಟಿಕ್ಕುವುದು ಮತ್ತೊಂದು ವಿಶೇಷ ಆಚರಣೆ. ಭೈರವೇಶ್ವರ ಗುಮ್ಮಟದ ನೆತ್ತಿಯ ಮೇಲೆ ಬಿಡಿಬಿಡಿಯಾದ ಮತ್ತು ಮನುಚಾದ 56 ಶಿಖರಗಳನ್ನು ನಾವು ನೋಡಬಹುದು. ವರ್ಷ ವರ್ಷ ಉರುಳಿದಂತೆ ಶಿಖರಗಳೆಲ್ಲವೂ ಸವಕಳಿಯಾಗುತ್ತಾ ಸಡಿಲುಗೊಳ್ಳುತ್ತಿರುವುದು ಆತಂಕದ ಸಂಗತಿ. ಭೈರವೇಶ್ವರ ಶಿಖರದ ಮುಂಭಾಗದಲ್ಲಿ 100 ಜೇನುಹುಟ್ಟಿಗಳು ಮನೆ ಮಾಡಿಕೊಂಡಿರುವುದನ್ನು ನಾವು ಕಾಣಬಹುದು. ಜನರ ಸದ್ದು, ಗದ್ದಲ, ಓಡಾಟ ಹೆಚ್ಚಾದಂತೆ ಜೇನುಗೂಡುಗಳ ಸಂಖ್ಯೆ ದಿನದಿನಕ್ಕೂ ಕಡಿಮೆಯಾಗಿದೆ. ಕೆಲವು ಋತುಮಾನಗಳಲ್ಲಿ ಎಲ್ಲಿಯೂ 1 ಜೇನುಹುಟ್ಟಿಯೂ ಕಾಣುವುದಿಲ್ಲ. ಭೈರವೇಶ್ವರ ಶಿಖರದ ಕೆಳಭಾಗದಲ್ಲಿಯೇ 100 ಮೀಟರ್ ದೂರದಲ್ಲಿ 90 ಮೀಟರ್ ಎತ್ತರದಲ್ಲಿ ಮೋಹಿನಿ ಶಿಖರವಿದೆ. ಈ ಶಿಖರದೊಳಗೂ ಪುಟ್ಟದಾದ ಗುಹೆ ಇದೆ. ಗಾಳಿಯ ಹೊಡೆತದಿಂದ ಮೋಹಿನಿ ಶಿಖರ ವರ್ಷ ವರ್ಷವೂ ಸಪೂರವಾಗುತ್ತಿದೆ. ಕೆಳಗಿಳಿದು ಹೋಗಲು ಅಲ್ಲಿ ಮೆಟ್ಟಿಲುಗಳನ್ನು ರಚಿಸಿದ್ದಾರೆ. ಇಳಿದು ಹೊರಟರೆ ಜುಳುಜುಳು ಹರಿಯುವ ಬೂದು ಬಣ್ಣದ ಚಂಡಿಕಾ ನದಿಯನ್ನು ನಾವು ತಲುಪುತ್ತೇವೆ. ಭೂಮಿಯಿಂದ ಎದ್ದು ನಿಂತ ಶಿಲಾಶಿಖರಗಳನ್ನು ನೋಡಲು ಎಷ್ಟು ಆಶ್ಚರ್ಯವೋ ಅಷ್ಟೇ ಅಲ್ಲಿ ಸುತ್ತಾಡುವಾಗಲೂ ಕುತೂಹಲ ಕೆರಳುತ್ತದೆ. ಸುತ್ತಾಡುವಾಗ ಸುಡುಸುಡು ಬಿಸಿಲಿನಲ್ಲಿ ಅಂಗಾಲುಗಳು ಬಿಸಿಲಿನಿಂದ ಚುರುಗುಟ್ಟುತ್ತವೆ. ಹಾಗೆಯೇ ಸ್ವಲ್ಪ ಸಮಯದಲ್ಲಿ ಅಂಗಾಲುಗಳನ್ನು ನೋಡಿಕೊಂಡರೆ ಅವುಗಳು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತವೆ. ಇದಕ್ಕೆ ಪ್ರಮುಖ ಕಾರಣವೇ ಯಾಣದ ಕೋಡುಗಲ್ಲುಗಳ ಸುತ್ತ ಸವೆದು ಹೋದ ಬೂದುಗಪ್ಪು ಬಣ್ಣದ ಹುಡಿ ಎಲ್ಲ ಕಡೆ ಹರಡಿಕೊಂಡಿರುತ್ತದೆ. ಅದುವೇ ನಮ್ಮ ಅಂಗಾಲಿನ ಬೂದುಗಪ್ಪು ಬಣ್ಣಕ್ಕೆ ಪ್ರಮುಖವಾದ ಕಾರಣ. ಆ ಬಣ್ಣದ ಹುಡಿ ಅಥವಾ ಪುಡಿ ಅದು ಅಲ್ಲಿಯ ಶಿಲೆಗಳಿಂದ ಹೊರಬಿದ್ದ ಸವಕಳಿಗೊಂಡ ಪುಡಿಯೆಂದೇ ಹೇಳಬಹುದು. ಯಾಣದಿಂದ 15 ಕಿಲೋಮೀಟರ್ ದೂರದಲ್ಲಿ ಮಾಬಗೆ ಎಂಬ ಊರಿನ ಗ್ರಾಮ ಪಂಚಾಯಿತಿ ಇದೆ. ಅಲ್ಲಿ ವಿಭೂತಿ ಎಂಬ ಒಂದು ಅದ್ಭುತ ಜಲಪಾತವಿದೆ. ಆ ಜಲಪಾತದ ಸಮೀಪಕ್ಕೆ ಲಾವಣ್ಯವತಿ ಎಂಬ ನದಿ ಹರಿದು ಬರುತ್ತದೆ. ವಿಶೇಷವೆಂದರೆ ಸುಮಾರು 40 ಮೀಟರ್ ಎತ್ತರದಿಂದ ಧುಮುಕುವ ಆ ಜಲಪಾತದ ನೆತ್ತಿಯಿಂದ 16 ಜನ ಬೂದಿಯನ್ನು ಉದುರಿಸುತ್ತಿದ್ದಾರೆಯೋ ಎಂಬ ಅನುಮಾನಗಳು ಕಾಡುತ್ತವೆ. ಜಲಪಾತದ ಹೆಸರೇ ವಿಭೂತಿ ಜಲಪಾತ. ಏಕೆಂದರೆ ಅಲ್ಲಿ ಹರಿಯುವ ನೀರಿನಲ್ಲಿಯೂ ಕೂಡ ಸುಣ್ಣದ ಅಂಶವೇ ಹೆಚ್ಚಾಗಿರುತ್ತದೆ. ಪೌರಾಣಿಕವಾಗಿ ಎಲ್ಲರಿಗೂ ದುಷ್ಟ ಭಸ್ಮಾಸುರನ ಕತೆ ಗೊತ್ತು. ಭಸ್ಮಾಸುರನನ್ನು ಸಂಹಾರ ಮಾಡಲು ಮಹಾವಿಷ್ಣು ಮೋಹಿನಿಯನ್ನು ಕಳುಹಿಸುತ್ತಾನೆ. ಮೋಹಿನಿ ನೃತ್ಯ ಮಾಡುತ್ತಾ ಮಾಡುತ್ತಾ ಕೈಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ. ಆಗ ಅನುಕರಿಸಿ ಭಸ್ಮಾಸುರನು ಕೂಡ ಕೈಯನ್ನು ತನ್ನ ತಲೆ ಮೇಲಿಟ್ಟು ಸುಟ್ಟು ಬೂದಿಯಾಗುತ್ತಾನೆ. ಈಗಲೂ ಕೂಡ ಈ ಪೌರಾಣಿಕ ಕತೆಗೆ ಹೋಲಿಕೆ ಆಗುವಂಥ ಬೂದಿ ಯಾಣದ ಪರಿಸರದಲ್ಲಿದೆ. ಯಾಣದಂಥ ಭೂವೈಜ್ಞಾನಿಕ ಶಿಖರಗಳು ಪ್ರಪಂಚದ ಬೇರೆ ದೇಶಗಳಲ್ಲಿ ಇದ್ದಿದ್ದರೆ ಅವುಗಳಿಂದ ಪ್ರವಾಸೋದ್ಯಮ ಕೋಟ್ಯಾಂತರ ರೂಪಾಯಿಗಳ ಆದಾಯವನ್ನು ಗಳಿಸುತ್ತಿತ್ತು. ಕೋಡುಗಲ್ಲುಗಳನ್ನು ಸರ್ಕಾರಗಳು ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸುತ್ತಿದ್ದವು. ನಮ್ಮ ಸರ್ಕಾರಗಳು ಈ ನಿಟ್ಟಿನಲ್ಲಿ ಹಿಂದೆ ಬಿದ್ದಿವೆ. ಇಂತಹ ಭೂವೈಜ್ಞಾನಿಕ ಕೌತುಕಗಳ ಬಗ್ಗೆ ಯಾವಾಗ ಸರ್ಕಾರಗಳು ಕಣ್ತೆರೆಯುತ್ತವೆಯೋ ಕಾದು ನೋಡಬೇಕು.
0: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಓಕೆ, ಇದೊಕೆ ಇದು.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗ್ತಾ
7: ಇದ್ದೀರಾ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು
0: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು, ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಎಂ ಲಕ್ಷ್ಮೀನಾರಾಯಣ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್.

ಸರ್ವಾಣೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಃ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯಿವ. ಶ್ರೀಮನ್ನಾರಾಯಣು ತನ್ನ ಸೃಷ್ಟಿ ರಚನೆಯ ಕುರಿತು ಹೇಳತಕ್ಕಂಥ ಕಾಲ. ಪರ ಮತ್ತು ಅಪರಾನ್ ಎರಡು ಪ್ರಕೃತಿಗಳ ದ್ವಾರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷವೆಂಬ ಅಷ್ಟ ಕಾರ್ಯವನ್ನು ತಾನೇ ನಡೆಸುವುದಾಗಿ ಭಗವಂತ ಭಗವದ್ಗೀತೆ ಅರ್ಪಣೆ ಕೊಟ್ಟಿದ್ದಾನೆ. ಅಂತಹ ಪರಾಪ್ರಕೃತಿ ಅಂತಕ್ಕಂಥವಳೇ ಲಕ್ಷ್ಮಿ, ಅಪರಾ ಅಂತ ಕರೆಯಿರ್ತಕ್ಕಂಥವಳೇ ತ್ರಿಗುಣಾತ್ಮಿಕಳಾಗಿರ್ತಕ್ಕಂಥ ದುರ್ಗಾದೇವಿ. ಆ ದುರ್ಗೆಯೇ ಸಮಸ್ತ ದುಷ್ಟಶಕ್ತಿಗಳನ್ನು ದಮನ ಮಾಡಲು ಭಗವಂತನ ಆಜ್ಞೆಯಂತೆ ಅವತರಿಸತಕ್ಕಂಥವಳು. ಕೆಲವೊಮ್ಮೆ ಶ್ರೀಹರಿಯ ಅನುಜ್ಞೆಯಂತೆ ಆಕೆಯು ಮೋಕ್ಷವನ್ನು ಕೊಡತಕ್ಕಂಥವಳು, ಅಮೃತತ್ವವನ್ನು ಅನುಗ್ರಹ ಮಾಡತಕ್ಕಂಥವಳು. ಅಂತಹ ಜಗದಂಬಿಕೆ ಜಗಜ್ಜನನಿ ದುಷ್ಟನಾದ ಕಂಹಾಸುರ ಅನ್ನತಕ್ಕಂಥ ದೈತ್ಯನ ನಾಶಕ್ಕಾಗಿ ಅವತಾರ ಮಾಡ್ತಾಳೆ. ಕೋಲ ನಾಮಕನಾದಂಥ ಋಷಿಯ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ಅಂಥ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕೋಲಾಪುರ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಆ ಅಪರಾಂಬ ತ್ರಿಗುಣಾತ್ಮಿಕ ದುರ್ಗಾದೇವಿಯ ಚರಣದಲ್ಲಿ ಭಕ್ತಿ ಪ್ರೇಮವನ್ನು ಜಾಗೃತ ಮಾಡಿಕೊಳ್ಳೋಣವಂತೆ.

ತ್ರೇತಾಯುಗದಲ್ಲಿ ರೋಮರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ ಸಪ್ತ ಕೋಟಿ ಮಂತ್ರಗಳನ್ನ ತನ್ನದಾಗಿಸಿಕೊಂಡ ಅಷ್ಟ ಸಿದ್ಧಿ ನವನಿಧಿಗಳಿಗೆ ಒಡೆಯನಾಗಿರತಕ್ಕಂಥ ಮುಖ್ಯ ಪ್ರಾಣ ಶ್ರೀರಾಮನ ಅನುಜ್ಞೆಯಂತೆ ಸುಷೇಣಾದಿಗಳ ಪ್ರಾರ್ಥನೆಯಂತೆ ಲಕ್ಷ್ಮಣದೇವನನ್ನ ಬದುಕಿಸಲೋಸ್ಕರ ಸಂಜೀವನ ಪರ್ವತವನ್ನು ಎತ್ತಿ ತರುವಾಗ ಅದರ ಒಂದು ಗಿರಿಯ ಖಂಡ ಒಂದು ತುಂಡು ಪೃಥ್ವಿ ಮೇಲೆ ಬಿದ್ದುದಕ್ಕೆ ಸಕಲ ಗೈರಿಕ ಧಾತುಗಳಿಂದ ವನಸ್ಪತಿಗಳಿಂದ ಯುಕ್ತವಾದಂಥ ಆ ಗಿರಿ ಖಂಡಕ್ಕೆ ಕುಟಚಾದ್ರಿ ಅಂತ ಹೆಸರಾಯಿತಂತೆ. ಅನೇಕಾನೇಕ ವನಸ್ಪತಿಗಳು, ಅಪೂರ್ವವಾದ ಮೃಗ ಪಕ್ಷಿ ಸಂಕುಲಗಳು ಆ ಕುಟಚಾದ್ರಿಯಲ್ಲಿ ನೆಲೆ ನಿಂತು ದೇವತೆಗಳೆಲ್ಲ ಆ ಸ್ಥಳಕ್ಕೆ ಧಾವಿಸಿದರು. ಆ ಗಿರಿಖಂಡದಿಂದ ಕೆಳಗಿಳಿದು ಹರಿಯತಕ್ಕಂಥ ನದಿಗೆ ಸೌಪರ್ಣಿ ಎಂಬುದಾಗಿ ನಾಮ. ಯಾಕಂದ್ರೆ ಸುಪರ್ಣ ಅಂತ ಹೆಸರಿರುವುದು ಗರುಡನಿಗೆ. ಗರುಡನು ಆ ದಿವ್ಯವಾದ ಗಿರಿಖಂಡದಲ್ಲಿ ಬಹುಕಾಲ ತಪಸ್ಸು ಮಾಡಿದ್ದನಂತೆ. ಇನ್ನೊಂದು ಪಾವನ ಸ್ಥಳ ಚಿತ್ರಮೂಲ, ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ವೈಚಿತ್ರದ ಮಹಾನ್ ಪ್ರತಿಮೆಯಂತೆ ಋಷಿ ಮುನಿಗಳಿಗೆ ಗೋಚರಿಸುತ್ತಾ ಇತ್ತು. ಆ ಸೌಪರ್ಣಿ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಪೋಗ ಪುನ್ನಾಕ ಕದಳಿ ಕಂಕಲ್ಲಿ ನಾರೀಕೇಳ ಕಭಿತ್ತ ಅಶ್ವತ್ಥ ಮುಖಪಾದ ಪಂಗಳು ಕುಸುಮ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ಮಲ್ಲಿಕಾ ನಂದಿಕಾ ಮೊದಲಾದ ಪುಷ್ಪಂಗಳು ಎಲ್ಲರ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಣಿಗಳ ತಂಡಗಳು ಕುಕಿಲ್ವ ಗೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಘಟಿಸುವ ಕಪೋತಂಗಳು ಕಮನೀವಾಯ ಕಂಗೊಳಿಪ ಕಾಸಾರಗಳಿಂದ ಯುಕ್ತವಾಗಿರತಕ್ಕಂಥ ನಂದನ ವನವನ್ನು ಮೀರಿಸುವ ಆ ಸುಂದರ ವನದಲ್ಲಿ ಕೋಲ ನಾಮಕನಾಗಿರತಕ್ಕಂಥ ಉಚ್ಚ ವರ್ಣದಲ್ಲಿ ಜನಿಸಿದ ವೈದಿಕ ಶ್ರೇಷ್ಠ ತಪಸ್ಸಿಗೆ ಆ ಸ್ಥಳವನ್ನು ಆರಿಸಿಕೊಂಡಿದ್ದ.

ಪ್ರಶಾಂತವಾದ ಕುಟಚಾದ್ರಿ ಸೌಪರ್ಣಿ ನದಿ ತೀರದಲ್ಲಿ ಕೋಲನಾಮಕ ಆ ಬ್ರಾಹ್ಮಣ ಋಷಿ ಅನೇಕಾನೇಕ ಸಾಧು ಸಂತರನ್ನ ಸಾಧಕರನ್ನ ಸಿದ್ಧಪುರುಷರನ್ನ ಜೊತೆ ಸೇರಿಕೊಂಡು ಆ ಏಕಾಂತದಲ್ಲಿ ಮನೋತತ್ವಾಭಿಮಾನಿಯಾದ ಮಹಾದೇವನನ್ನ ನಿರಂತರ ಸ್ಮರಿಸುತ್ತಾ ಒಂದು ಪಾರ್ಥಿವ ಲಿಂಗವನ್ನು ಮಾಡಿ ಮಣ್ಣಿನಿಂದ ಆ ಲಿಂಗವನ್ನು ಮಾಡಿ ಅಲ್ಲಿ ಆ ಮಹಲಿಂಗನನ್ನು ಚಿಂತನೆ ಮಾಡ್ತಾ ಇದ್ದಾನೆ. ನಿಷ್ಕಾಮವಾದ ಅವನ ಭಕ್ತಿ ಪ್ರಾರ್ಥನೆಗೆ ಒಲಿದು ಆ ಶಿವನ ಸಾಕ್ಷಾತ್ಕಾರವಾಗ್ತದೆ. ಪರಮ ಮಂಗಳ ಮೂರ್ತಿಯನ್ನು ಕಂಡು ನಿರ್ಮಲನಾದ ಶಿವನನ್ನು ಶಂಕರನನ್ನು ಕಂಡು ಭಸ್ಮೋದ್ಧೂಳಿತನಾದ ಧವಳ ಗಂಗೆಯನ್ನು ಶಿರದಲ್ಲಿ ಹೊತ್ತಂತಹ ಸ್ವಾಮಿಯನ್ನು ಕಂಡು ತಾನು ಧನ್ಯನಾದೆ ಅಂತ ಕೈ ಮುಗಿಯುತ್ತಾನೆ. ಅನ್ಯಥಾ ಯಾವ ಅಪೇಕ್ಷೆಯೂ ಇಲ್ಲ. ಅವ ಬಿಡ್ತಾ ಇದ್ದಾನೆ, ಹೇ ಶಂಭೋ, ಸದಾಕಾಲ ನನ್ನ ಧ್ಯಾನ ಚಿಂತನ ಮನನ ಇದಕ್ಕೆ ನನಗೆ ಅವಕಾಶ ಕೊಡು. ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕತಕ್ಕಂತಹ ಸ್ಥಳ ಕೊಡು. ಆಗ ಹೇಳಿದಂತೆ ಶಿವನು, ನೀನು ಯಾವ ಈ ಪಾರ್ಥಿವ ಲಿಂಗವನ್ನು ಮಾಡಿದ್ಯೋ ಇದರಲ್ಲಿ ನಿನ್ನಂತರಂಗದಲ್ಲಿ ಯಾರ ಉಪಾಸನೆ ಕುರಿತು ನನಗೆ ಪ್ರೀತಿ ಇದೆಯೋ ಆ ದೇವತೆಯ ಸನ್ನಿಧಾನ ಆ ದೇವಿಯ ಸನ್ನಿಧಾನ ಈ ಪಾರ್ಥಿವ ಲಿಂಗದಲ್ಲೇ ಬರುತ್ತದೆ. ನೀನು ಕಾತ್ಯಾಯನಿಯ ಉಪಾಸನೆಯನ್ನು ಬಯಸಿದ್ದಿ, ಆ ಕಾತ್ಯಾಯನಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನವೇ ತುಂಬಿದೆಯಾದ್ರಿಂದ ಈ ಲಿಂಗದಲ್ಲೇ ಆ ದಿವ್ಯವಾದ ಸ್ವರ್ಣರೇಖೆಯಿಂದ ಯುಕ್ತವಾಗಿ ಶ್ರೀಲಕ್ಷ್ಮಿಯ ಸನ್ನಿಧಾನವಿದೆ. ಆದಿಲಕ್ಷ್ಮಿ ಅಂತವಳು ಕರೆಯಲ್ಪಡ್ತಾಳೆ. ನೀನಾಕೆ ಉಪಾಸನೆ ಮಾಡು, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳಲ್ಲಿ ನಿನಗದಿಂದ ಪ್ರಾಪ್ತಿಯಾಗ್ತಾವೆ. ಆಕೆಯ ಅನುಗ್ರಹದಿಂದಲೇ

ಆ ದೇವಿಯ ಆದಿಮೂಲ ಶಕ್ತಿಯನ್ನು ಕಾಣಿಸ್ತಾನೆ. ಆ ಹಿರಣ್ಯವರ್ಣೆಯನ್ನು ತೋರಿಸ್ತಾನೆ. ಧ್ಯಾನಸ್ಥನಾಗಿ ಕುಳಿತು ಆ ಜಗದ್ಧಾತ್ರಿಯನ್ನು ಚಿಂತನೆ ಮಾಡ್ತಾನೆ.

ಸಂತೃಪ್ತನಾಗಿದ್ದಾನೆ ಕೋಲಾಮುನಿ. ಈಗ ಕೋಲಮುನಿಯು ನಿರಂತರ ಜಗದ್ಧಾತ್ರಿಯನ್ನ ಲಿಂಗಾಕಾರದಲ್ಲಿ ಉಪಾಸನೆ ಮಾಡ್ತಾ ಇರತಕ್ಕಂಥ ಕಾಲ. ಇತ್ತ ಕಂಹಾಸುರನಂತಕ್ಕಂಥ ದೈತ್ಯ ಶುಕ್ರಾಚಾರ್ಯರ ಶಿಷ್ಯ, ಬಹುಕಾಲದಿಂದ ಕಾಲಭೈರವಿಯನ್ನ ಕುರಿತು ತಪಸ್ಸು ಮಾಡಿ ತನಗೆ ಸಾವೇ ಬರಬಾರದು ಅಂತಕ್ಕಂಥ ವರ ಪಡೆದಿದ್ದನಂತೆ. ಸಾಯಬಾರದು ಅಂತ ಉದ್ದೇಶ ಅವನದ್ದು. ಎಲ್ಲ ರಾಕ್ಷಸರು ಅದನ್ನು ಬಿಡುತ್ತಾರೆ. ಮರಣ ಬರದ ತೆರ ವರವ ಕರುಣಿಸೋ, ಭೈರವಿಯಲ್ಲಿ ಬೇಡತಾನಂತ ಕೌಹಾಸುರ, ನಾನು ಸಾಯಬಾರದು ಅಂತ.

ಹೇ ಕಾಲ ಭೈರವಿ, ನನಗೆ ಯಾರಿಂದಲೂ ಸಾವು ಬರಬಾರ್ದು, ನನ್ನ ಸಮಾನರಾಗಿರ್ತಕ್ಕಂಥ ಪುರುಷರು ಯಾರೂ ನನ್ನ ಎದುರಿಸುವವರು ಇರಬಾರ್ದು. ತಥಾಸ್ತೊಂದಿಳಂತೆಯ ಮಹಾಭೈರವಿ, ಪರಬಲೋತ್ಕಾರಿಯಾಗಿರತಕ್ಕಂಥ ಈ ದೈತ್ಯ ಸಜ್ಜನನನ್ನ ದೇವತೆಗಳನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಕಲ ದೇವತೆಗಳು ಒಂದೆಡೆ ಸೇರಿ ದುಷ್ಟರಾಗಿರುತ್ತ ಕಂಭಾಸುರನ ನಾಶಕ್ಕೆ ಏನು ಮಾರ್ಗ, ಆ ಚಿಂತನೆಯಲ್ಲಿ ತೊಡಗಿ ಮಹಾಕಾಲಿಯನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಆ ದೇವತೆಗಳಿಗೆ ಮಾತೆ ಒಲಿದಿದ್ದಾಳೆ, ಮಕ್ಕಳಂತೆ ಅವಳನ್ನು ಮನ್ನಿಸಿದ್ದಾಳೆ. ಹಿಂದೆ ಮಹಿಷ ಶುಂಭ ನಿಶುಂಭ ಎಲ್ಲ ರಕ್ಕಸರಿಂದ ಆ ದೇವತೆಗಳಿಗಾಗುವ ಹಿಂಸೆಯನ್ನ ದೂರ ಮಾಡಿ ಅಸುರರನ್ನು ಕೊಂದವಳಾಗಿ ಆ ನಾರಾಯಣೆಯ ಪರಮ ಮಂಗಲ ರೂಪವನ್ನು ಚಿಂತನೆ ಮಾಡುತ್ತಾರೆ. ಹೇ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಖಡ್ಗವು

ದಿವ್ಯವಾದ ಖಡ್ಗ ಚಕ್ರ ಗದಾದಿಗಳನ್ನು ಶೋಭಿಸುವ ಆ ರೂಪವನ್ನು ಕಂಡು ದುಷ್ಟನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕೆಂಬಾಗ ದೇವಿ ಆ ದೈತ್ಯನ ಬಳಿಗೆ ಧಾವಿಸುತ್ತಾಳೆ. ಶುಕ್ರಾಚಾರ್ಯನನ್ನು ಕಂಡರು, ಹೇ ಮೂರ್ಖ ಕಂಹ, ಈ ದೇವಿ ನಿಶ್ಚಯವಾಗಿ ನಿನ್ನ ಕೊಲ್ತಾಳೆ, ಯಾಕಂದ್ರೆ ನಿನಗೆ ವರ ಇರತಕ್ಕಂಥದ್ದು ಪುರುಷರಿಂದ ಸಾವು ಬರಬಾರದು ಅಂತ, ಖಂಡಿತ ನೀ ಸಾಯಿತಿ, ಓಡು ಓಡು ಇಲ್ಲಿಂದ, ಒಂದು ಕ್ಷಣ ನಿಲ್ಬೇಡ, ಯಾರಿಂದಲೂ ಸಾವು ಬರದಂತೆ ತಪಸ್ಸಿನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೋ ಹೋಗು ಅಂತ ಕಳಿಸ್ತಾಳೆ.

ಸಾವು ಯಾರಿಂದಲೂ ಬರಬಾರದು ಅಂಥ ಅಮರತ್ವ ಪಡೆದುಕೊಂಡು ಬಾ ಹೋಗು ಅಂತ ಕಳಿಸಿದರೆ ಕೌಹನು ಋಷ್ಯಮೂಖ ಮಹಾಪರ್ವತವನ್ನು ಸಾರಿ ಅಲ್ಲಿ ಉಗ್ರ ತಪದಲ್ಲಿ ತೊಡಗುತ್ತಾನೆ. ಆಗ ಎಲ್ಲ ದೇವತೆಗಳು ಒಂದೆಡೆ ಸೇರಿದರು, ಈಗ ಖಂಡಿತವಾಗಿ ಆತ ಭೀಕರವಾದ ವರಗಳನ್ನೇ ಪಡೆದು ಅಜೇಯನಾಗಿ ಬಂದು ನಮ್ಮನ್ನು ಕೊಲ್ತಾನೆ. ಹೀಗೆ ತಿಳಿದು ಎಲ್ಲ ಜೊತೆ ಸೇರಿದಂತಹ ಋಷಿ ಮುನಿಗಳು ಜ್ಞಾನಿಗಳು ಮಹಿಷಾಸುರ ಮರ್ದಿನಿಯಾದಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಕಾಲ, ತ್ರಿಮೂರ್ತಿಗಳೇ ಅಂದರಂತೆ ನಿಮ್ಮ ಯಾರ ಪ್ರಾರ್ಥನೆಗೂ ಲಕ್ಷ್ಮಿ ಒಲಿಯೋದಿಲ್ಲ. ಆದಿಲಕ್ಷ್ಮಿ ಕಾತ್ಯಾಯನಲ್ಲಿ ಅಂತರ್ಯಾಮಿಯಾಗಿರುವ ದುರ್ಗಾ ತ್ರಿಗುಣಾತ್ಮಿಕ ಆ ಕೋಲಾ ನಾಮಕ ಋಷಿಗೆ ಮುನಿಗೆ ಮಾತ್ರ ಒಲಿದಿದ್ದಾಳೆ. ನೀವೀಗ ಆ ಕೋಲಾನ ಬಳಿಗೆ ಹೋಗಿ ಆ ಋಷಿಯಿಂದ ದೇವಿಯ ಪ್ರಾರ್ಥನೆಯನ್ನು ಮಾಡಿಸಿ ಆ ದುಷ್ಟನು ವರವನ್ನು ಕೇಳದಿದ್ದಾಗ ಮಾಡಬೇಕು. ಎಲ್ಲರೂ ಕೋಲಾ ಋಷಿ ಬಳಿಗೆ ಬರ್ತಾ ಇದ್ದಾರೆ. ಆಗ ಕೋಲ ಮಹಾಮುನಿಯು ಮಹಿಷಾಸುರ ಮರ್ದಿನಿಯ ಆ ಮಹಾಲಕ್ಷ್ಮಿಯ ದಿವ್ಯ ರೂಪವನ್ನು ಚಿಂತಿಸ್ತಾ ಆಕೆಯ ಸರ್ವಶ್ರೇಷ್ಠ

ಈ ಚಕ್ರದ ಬಿಂದುವಿನಲ್ಲಿ ನಿಲ್ಲಬೇಕು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಚಕ್ರ ಶ್ರೀ ಚಕ್ರ ಶ್ರೀ ಇಂದು ಯುಕ್ತವಾಗಿರತಕ್ಕಂಥದ್ದು ದುಷ್ಟರ ನಾಶಕ್ಕೆ ಸಂಪತ್ ಪ್ರಾಪ್ತಿ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕಂಥ

ಬಿಂದುವಿನಲ್ಲಿ ಸನ್ನಿಹಿತಳಾಗಿ ಆ ಲಿಂಗದಲ್ಲಿ, ಪಾರ್ಥಿವ ಲಿಂಗದಲ್ಲಿ ಸ್ವರ್ಣರೇಖೆಯಿಂದಿದ್ದು ಆ ಆದಿಲಕ್ಷ್ಮಿ ಕೋಲ ಮಹಾಮುನಿಗೆ ದರ್ಶನ ಕೊಟ್ಟಾಗ ಎಲ್ಲ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಹೇ ಲಕ್ಷ್ಮಿ, ನೀನೀಗ ದಯ ಮಾಡಬೇಕು ನಮಗೆ. ಆ ದುಷ್ಟನು ಇನ್ನೇನು ವರ ಕೇಳ್ತಾನೋ, ಅವನಿಗೆ ಆ ವರ ಸಿದ್ಧಿಸಿದಂತೆ ಮಾಡಿ ನಮ್ಮನ್ನು ಕಾಪಾಡಬೇಕು. ಆದಿಲಕ್ಷ್ಮಿ ಸಮಸ್ತ ದೇವತೆಗಳಿಗೆ ದರ್ಶನ ಕೊಟ್ಟಾಗ ಆ ಕೇಂದ್ರಳು ಭಯಪಡಬೇಕಾದಿಲ್ಲ. ಆ ಮೂಕದಾನವನ್ನು ಏನೇನು ವರ ಕೇಳ್ತಾನೋ, ಅದು ಯಾವ ವರಗಳು ಅವನಿಗೆ ಸಿಗದಂತೆ ಮಾಡುವ ಹೊಣೆ ನನ್ನದು, ಯಾಕೆ ಭಯಪಡ್ತೀರಿ? ಅವರೆಲ್ಲ ನನ್ನ ಸಮಾಧಾನ ಪಡಿಸುತ್ತಾಳೆ. ಯಾಕೆ? ಅವಳೇ ವಾಕ್ ಅಂಬರಣಿ. ಕಂಹಾಸುರನು ತನಗೆ ಶಂಕರನು ದರ್ಶನವಿತ್ತು, ತಪಸ್ಸಿಗೆ ಒಲಿದು ಬೇಕಾದದ್ದು ಕೇಳು ಅನ್ನುವಾಗ ಕೇಳಬೇಕು ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಆ ವಾಗಂಭರಣಿ ಅವನ ವಾಕ್ಕನ್ನು ಅಪಹರಿಸಿಬಿಡ್ತಾಳೆ. ಮೂಕನಾಗ್ಬಿಟ್ಟ, ಬಾಯೇ ಬರದು, ಶಬ್ದವೇ ಬಾಯಿಂದ ಹೊರಕ್ಕೆ ಹೊರಡೋದಿಲ್ಲ. ಏನನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಶಂಕರನಂದ ಬೇಕಾದವರ ಕೇಳು ಅಂದರೆ ಬಾಯಿಂದ ಹೊರಹೊಮ್ಮುವುದಿಲ್ಲ ಯಾವ ಮಾತು ಕೂಡ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಿತ್ರಮೂಲವಂತಕ್ಕಂತಹ ಆಶ್ರಮದ ಬಳಿಯಲ್ಲಿ ಕುಳಿತಾ ದೇವಿಯ ಮಂಗಲ ರೂಪವನ್ನು ನೋಡುತ್ತಾ ಚಿಂತನೆ ಮಾಡ್ತಾ ಇದ್ದಾರೆ. ಹೇ ದೇವಿ, ದಯಮಾಡು, ನಮಗೆ ಕಾಪಾಡು. ನಿನ್ನ ಅನುಗ್ರಹದಿಂದಲೇ ಈ ದೈತ್ಯ ಶಕ್ತಿ ನಮಗೆ ನಾಶ ಆಗ್ಬೇಕು, ಬೇರೆ ಮಾರ್ಗವೂ ಇಲ್ಲ.

ಬ್ರಹ್ಮಾದಿಗಳನ್ನು ಬಂದಿತ್ತಲಾದವಳೆ ಆದಿಲಕ್ಷ್ಮಿ ಜಗನ್ಮಾತೆ ಕಾಪಾಡು. ದೇವಿ ಎಂದಳು ಭಯಬೇಡ, ಅವನನ್ನು ಮೂಕನಾಗಿಸಿಬಿಟ್ಟಿದ್ದೇನೆ, ಅವನಿನ್ನೇನನ್ನು ತಾನೇ ಬರ ಕೇಳುವಂತಿಲ್ಲ.

0: ನೀನೇ ಆದಿಲಕ್ಷ್ಮಿ, ಕಾಪಾಡ್ ನಮ್ಮನ್ನು.
1: ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ.
2: ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ.
3: ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ

ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರದರೇ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ನಮೋಸ್ತುತೆ. ಇವರೆಲ್ಲ ಪ್ರಾರ್ಥನೆ ಮಾಡುವಾಗ ಮೂಕದಾನ ಒದ್ದಾಡ್ತಾ ಇದ್ದಾನೆ, ಬಾಯಿಂದ ಮಾತೇ ಹೊರಹೊಮ್ಮುವುದಿಲ್ಲ. ಏನು ವರ ಕೇಳ್ತಾರೆ? ಇದಕ್ಕೆ ಯಾರ ಕಾರಣ? ಆ ವಾಗಂಭರಣಿ ನನ್ನ ಮಾತನ್ನು ಅಪಹಾರ ಮಾಡಿದ್ಲು, ಈಗಿಂದೀಗಲೇ ಆಕೆಯ ಸಂಹಾರ ಮಾಡ್ತೇನೆ ಎಂಬುದಾಗಿ ದೈತ್ಯರಿಗೆಲ್ಲ ತಾನೇ ಆಜ್ಞೆ ಕೊಡ್ತಾ ಇದ್ದಾನೆ. ಮಹಾನ್ ಸೇನೆಯೊಂದೊಡಗೂಡಿ ಧಾವಿಸಿದ ಆ ದೇವಿಯ ಬಳಿ ಯುದ್ಧಕ್ಕೆ ಜಗದ್ಧಾತ್ರಿ ನಿಂತಿದ್ದಾಳೆ. ದೈತ್ಯ ಮಹಾಸೇನೆಯನ್ನು ಕಂಡು ಭಯಗೊಂಡಂತಹ ದೇವತೆಗಳಿಗೆ ಸಮಾಧಾನ ಹೇಳ್ತಾ ಇದ್ದಾಳೆ. ಯಾಕೆ ಭಯಪಡ್ತಾ ಇದ್ದೀರಿ ನೀವು? ದೇವಿ ಇತ್ತಳ ಭಯ ಲಕ್ಷ್ಮೀ ದೇವಿಗೆ ತಳಭಯ. ಹೆದರಬೇಡಿ,

ಬೀರಿ ದೇವಗಳಿಗೆ ಹರುಷವ ಬೀರಿ ಶ್ರೀವರದೇ ಹರಿವಲ್ಲಭೆ ಹಯಮುಖ ರಾಜನ ಮಡದಿ ಮಹೋನತ ಕಾಯ ದೇವಿಯೇತಳ ಭಯ. ಎಲ್ಲ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆ ಮೂಕಾಂಬ ದಾನವನನ್ನ ಕರೆದಳು ಯುದ್ಧಕ್ಕೆ. ಈಗ ಕೌಹನನ್ನ ಮೂಕ ಅಂತಲೇ ಕರೆದಿದ್ದ, ಯಾಕೆ ಬಾಯಿ ಬಾರದು, ಶಬ್ದವೇ ಇಲ್ಲ, ಮಾತೇ ಮಾತನಾಡಲಾರ. ಹೇ ಮೂಕನೇ, ಬಾ ಯುದ್ಧಕ್ಕೆಂಬುದಾಗಿ ಕೈ ವೀಸಿದಾಗ ಆ ದೇವಿಯ ಮಹಾಘೋಷ ಕೇಳ್ತಾನೆ. ಒಂದೆಡೆ ದೇವತೆಗಳ ಜಯಘೋಷ, ಋಷಿಮುನಿಗಳ ವೇದ ಘೋಷ, ದೇವಿಯ ವಾಹನದ ಸಿಂಹ ಗರ್ಜನೆ. ಇದನ್ನು ಕೇಳಿದ ರಾಕ್ಷಸ ಮೂಕಾಸುರನು ಖಡ್ಗವನ್ನು ಝಳಪಿಸಿ ಭೂಮಿ ನಡುಗುವಂತೆ ಸೈನ್ಯದೊಂದಿಗೆ ಹೊರಟಿದ್ದ. ಭೀಕರವಾದ ಸೇನೆಯನ್ನು ದೇವತೆಗಳು ನೋಡ್ತಾರೆ. ಹೊರಟಿತು ರಾಕ್ಷಸ ದಂಡು,

ಹಿಂದಿಮ ಢಕ್ಕೆಗಳು ಚೀರುವ ಶಂಖ ಶಂಖ ಗೋಮುಖವು ಖರ್ಗ ಕುಂತದೋ ಮರವು ಕೃಪಾಣ ಸಡಗರು ಭಕ್ತ ಧನುಷಿನ ಬಾಣ ಸಿಡಿಯುವ ಸಿಡಿ ಮತ್ತುಗಳದೆ ಗುಡುಗು ಪಡುವಿ ನಡಗಲು ದುಶೇಷ.

ಏನ ನೆಂಬೆ ಪಶುಗಳನ್ನು ಹೋಲುವ ರೂಪೋಣ ಕೋತಿ ಕರಡಿಯ ಮೂತಿಗಳು ವಿಕಾರವಾದಂತಹ ಪಶು ರೂಪದಿಂದ ಯುಕ್ತರಾದ ಅಸುರರ ದಂಡು ಸೇರಿತಂತೆ. ಕ್ರೂರದಾಡೆ ತುಟಿ ಮೀರಿದ ಹಲ್ಲು ಗುರು ಹುರಿಸುವ ಸುರುಚರ ಈ ಜೊಲ್ಲು ಏಳು ನಾಸಿಕದ ಜೋಲು ತುಟಿಗಳು ಹೂನು ಬೆನ್ನಿನವನೊಬ್ಬ ಹಾಳು ಸುರಿವ ನಡು ನೆತ್ತಿ ಬಾಯಿ ಮಹತೋಳ

ರಾಕ್ಷಸರನ್ನು ಕಂಡು ದ್ಯಾವಾ ಪೃಥ್ವಿ ಸ್ವರೂಪದಲ್ಲಿ ತಾನು ಎದ್ದು ನಿಂತು ಬಿಟ್ಟಿದ್ದಾಳೆ. ಭೀಕರವಾದಂತಹ ಯುದ್ಧ ಪ್ರಾರಂಭವಾದರೆ ಆ ಮಹಾಕಾಳಿಯನ್ನು ಎದುರಿಸತಕ್ಕಂಥವ್ರು ಯಾರು? ಸಿಂಹದ ಕ್ರೂರವಾದಂಥ ನಖಕ್ಕೆ ಬಲಿಯಾದ ಅಸುರರು ಅಸಂಖ್ಯ. 18 ಭುಜಗಳಿಂದ ಎಡಬಿಡದೆ ಪರಿಹ, ಭುಚುಂಡಿ, ಖಡಗ, ಧನುಸ್ಸು, ಅನೇಕಾನೇಕ ಬಾಣಗಳಿಂದ ರಾಕ್ಷಸರನ್ನು ಎದುರಿಸ್ತಾಳೆ. ಏಕ ಪ್ರಕಾರ ಬ್ರಹ್ಮಾದಿ ದೇವತೆಗಳೇ ನೋಡ್ತಾ ಇದ್ದಾರೆ ಜಗದ್ಧಾತ್ರಿಯನ್ನ. ಆಕೆಯ ಗುಣಗಾನ ಮಾಡ್ತಾ ಇರತಕ್ಕಂಥ ಕಾಲ. ಮೂಕಾಸುರನು ದೇವಿಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹಿಂದೆ ಮುಂದೆ ಅನೇಕ ಕ್ರಮದಿಂದ ಪ್ರಯತ್ನ ಮಾಡ್ತಾನೆ. ನಾನಾ ರೂಪಗಳಿಂದ ಆಕೆಯನ್ನು ಇರಿಲಿಕ್ಕೆ ಬರ್ತಾನೆ. ಜಗದ್ಧಾತ್ರಿಗೆ ಜಗನ್ಮಾತೆಗೆ ಇದೊಂದು ಮಕ್ಕಳ ಆಟಿಕೆಯಂತೆ. ಕ್ಷಣ ಮಾತ್ರದಲ್ಲಿ ಮೂಕರನ್ನು ಸುಟ್ಟುರುಹಬಲ್ಲಳು, ಆ ಸಾಮರ್ಥ್ಯ ಇದೆ. ಆಕೆಯ ರಣಲೀಲೆಯನ್ನು ಜಗತ್ತಿಗೆ ತೋರಿಸಲೋಸ್ಕರವಾಗಿ ಅಟ್ಟಹಾಸೆಯಿಂದ ತನ್ನ ಕಡೆಗೆ ಬರತಕ್ಕಂತಹ ಆ ಧೂರ್ತನ ಕೇಶವನ್ನು ಗಟ್ಟಿಯಾಗಿ ಹಿಡಿದು ಆ ಮೂಕಾಸುರನನ್ನು ವಧಿಸಲೋಸ್ಕರ ತನ್ನ ಕೈಯಲ್ಲಿ ಎತ್ತಿದ್ದಾಳೆ ಖಡ್ಗವನ್ನು. ಆಗ ನೋಡ್ತಾನೆ ಒಬ್ಬಳೆ, ಇಡೀ ರಣರಂಗದಲ್ಲೆಲ್ಲ ದೇವಿಯರೇ ಕಾಣಿಸ್ತಾ ಇದ್ದಾರೆ ಆ ಮೂಕಾಸುರನಿಗೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಎಲ್ಲಿ ನೋಡಿದ್ರು ಆಕೆ ಸೊಕ್ಕಿದ ರಕ್ಕಸ.

ಭೀಕರವಾದಂತಹ ಸ್ವರೂಪವನ್ನು ಕಂಡು ಮೂಕಾಸುರನು ಯುದ್ಧ ಪ್ರಯತ್ನವನ್ನು ಬಿಟ್ಟುಕೊಟ್ಟ. ಈಕೆಯನ್ನು ಎದುರಿಸುವುದು ಸಾಧ್ಯವಲ್ಲ ಅಂತಕ್ಕಂಥ ಸ್ಪಷ್ಟವಾಯಿತು. ಆಗ ಮೂಕಾಸುರು ಕೇಳಿದಂತೆ, ಹೇ ತಾಯೇ, ನನಗೀಗ ಸಾವು ನಿಶ್ಚಯ. ನಾನಾದರೂ ಇಂಥ ಸಾವನ್ನೇ ಅಪೇಕ್ಷೆ ಮಾಡಿದ್ದೇನೆ. ಯಾತರಿಂದಾಗಿ ಮತ್ತೆ ಮತ್ತೆ ನನಗೆ ಜನ್ಮವಿಲ್ಲವೋ? ನಿನ್ನನ್ನು ಮತ್ತೆ ನಾನು ಯಾವ ಕಾರಣದಿಂದಲೂ ಯುದ್ಧದಲ್ಲಿ ಎದುರಿಸಬಾರದೋ? ಅಂತಹ ಒಂದು ಸಂದರ್ಭವನ್ನು ಕಾಯ್ತಾ ಇದ್ದೆ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ನೀನು ತಿಳಿದಿದ್ದಿ. ನಿನ್ನಲ್ಲಿ ಹೇಳಬೇಕು ಅಂದರೆ ನನಗೆ ಮಾತು ಬರದು, ಶಬ್ದಗಳೇ ಬಾಯಿಂದ ಹೊರಡುತ್ತಾ ಇಲ್ಲ. ಹೇ ಅಂಬೃಣಿ, ಹೇ ವಾಕ್ರೂಪೆ, ನೀನು ಮಾತು ಕೊಟ್ಟರೆ ನನ್ನ ಮನಸ್ಸಿನ ಅಭಿಲಾಷೆ ಏನುಂಟು ಅದನ್ನು ಹೇಳುತ್ತೇನೆ ಅಂದ. ಕೈ ಸನ್ನೆಯಿಂದೇ ಎಲ್ಲವನ್ನು ಹೇಳ್ತಾ ಸ್ಪಷ್ಟಪಡಿಸಲಿಕ್ಕೆ ನನಗೆ ಮಾತು ಕೊಡು. ವಾಗೀಶ್ವರಿ, ನಿನ್ನನ್ನು ಗುಣಗಾನ ಮಾಡಬೇಕು. ಸಾಯುವ ಮೊದಲು, ಈ ದೇಹತ್ಯಾಗದ ಮೊದಲು ನಾನು ಕಣಿಯಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಕೊನೆಯ ಹಂತದಲ್ಲಿ ದೇವಿ ಅವನಿಗೆ ಅನುಗ್ರಹ ಮಾಡ್ತಾಳೆ. ಆ ಮೂಕಾಸುರ ಮಾತು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಅವನ ಪ್ರಾರ್ಥನೆ ಅದು, ತಾಯೇ ಅವಶ್ಯ ನಾನೀಗ ಸಾವಿಗಣಿಯಾಗಿದ್ದೆ, ಈ ಸಾವನ್ನು ನಾನು ಎದುರಿಸ್ತೇನೆ. ನೀನು ಹಿಂದೆ ಶುಂಭಾನಿಶುಂಭಾದಿಗಳನ್ನ, ಮಹಿಷಾದಿ ಅಸುರಾದಿಗಳನ್ನ ಕೊಂದು ಬಲವನ್ನು ಲೋಕದಲ್ಲಿ ವ್ಯಕ್ತಗೊಳಿಸಿದ್ದೆ. ನಿನ್ನ ಬಲವನ್ನು ಪರೀಕ್ಷೆ ಮಾಡಬೇಕು, ನಿನ್ನೊಡನೆ ಹೋರಾಡಬೇಕು, ನಿನ್ನ ಜೊತೆಗೂ ಕೂಡ ನನ್ನ ಕೀರ್ತಿ ಸ್ಥಿರವಾಗಿ ಉಳಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ದೇನೆ ಹೊರತು ನಿನ್ನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ. ಆದ್ರಿಂದ ತಾಯಿ, ಒಂದೇ ಆಸೆ ಇದೆ ನನಗೆ, ಅದನ್ನು ಪೂರ್ಣ ಮಾಡುವ. ಈಗ ನಿನ್ನ ಕೈಯಲ್ಲಿ ನಾನು ಸಾಯ್ತೇನಲ್ಲ, ನಿನ್ನ ಜೊತೆಗೆ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕಾದ್ರಿಂದ, ಹೇ ಅಂಬಾ, ಜಗದಂಬಾ, ನೀನು ಮುಂದೆ ನನ್ನ ವಧೆಯಾದ ಬಳಿಕ ಆ ಚಂದ್ರಾರ್ಕ ಪರ್ಯಂತ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಉಳಿದು ಮೂಕಾಸುರನನ್ನು ಕೊಂದಂಥ ನಿನಗೆ ಮೂಕಾಂಬಾ ಅಂತಕ್ಕಂಥ ಹೆಸರೇ ಇಟ್ಕೊಳ್ಬೇಕು ತಾಯಿನಿ. ನಿನ್ನೊಬ್ಬ ದುಷ್ಟಪುತ್ರ, ನಿನ್ನೊಬ್ಬ ಕೆಟ್ಟ ಮಗ ನಾನೆಂಬುದಾಗಿ ತಿಳಿದು ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಕೇಳ್ತಾಳೆ. ನಿಜ, ಎಷ್ಟೇ ದುಷ್ಟರಾದರೂ ಕೂಡ ತಾಯಿಗೆ ಪ್ರೇಮ ಇದ್ದೇ ಇದೆ. ಆ ಮೂಕಾಸುರನ ಮೇಲೆ ಕರುಣೆ ತೋರ್ತಾಳಂತೆ ದೇವಿ. ಅಂತಃಕರಣ ಅದು. ಭಗವಂತ ಸಾವಿರ ಅಪರಾಧ ಮಾಡಿದವನು ಬೇಕಾದ್ರೆ ಇರಲಿ, ಒಮ್ಮೆ ಶರಣು ಬಂದರೆ ಅವನ ಅಪರಾಧ ಕಳೆಯುತ್ತಾನಂತೆ. ಅದನ್ನು ಹೇಳ್ತಾರೆ ಶ್ರೀಪಾದರಾದಿ ಯತಿಗಳು, ಪ್ರಭೋ

ಹೆತ್ತ ಮಕ್ಕಳು ಹುಚ್ಚರಾದ್ರೆ ತಾಯಿ ಎತ್ತಿ ಬಿಸಾಡ್ತಾಳೇನು? ಹುಚ್ಚು ಮಗು ಏನೇನೋ ಲೀಲೆಗಳನ್ನು ಮಾಡುವಾಗ ತಾಯಿ ಸಂತೋಷ ಪಡ್ತಾಳೆ. ಆ ಹುಚ್ಚು ಮಗುವನ್ನು ಮೆಚ್ಚಿ ಅದಕ್ಕೆ ಬೆಚ್ಚಿಗಿನ ಹಾಲು ಕುಡಿಸಲಿಕ್ಕೆ ಹೋದರೆ ಅದು ಕಚ್ಚುತ್ತದೆ. ಕಚ್ಚಿದ್ರೂ ತಾಯಿ ಮೆಚ್ಚುತ್ತಾಳೆ, ಅಪರಾಧ ಎಣಿಸೋದಿಲ್ಲ. ಜಗನ್ ಮಾತೆಯಲ್ವೇ ಅವಳು, ತನ್ನ ಕುರಿತು ಇಷ್ಟು ಅಪರಾಧ ಮಾಡಿರತಕ್ಕಂಥ ಮೂಕಾಸುರನ ಮೇಲೆ ಸಿಟ್ಟು ಮಾಡಲಿಲ್ಲ. ನಿನ್ನ ಹೆಸರೇ ಇಟ್ಟುಕೊಳ್ತೇನೆಂದಳು, ಮೂಕಾಂಬಾಮ್ಮ ನಾಮದಿಂದಲೇ ಮುಂದೆ ನಾನು ಪ್ರಸಿದ್ಧಳಾಗುತ್ತೇನೆ ಎಂಬುದಾಗಿ ಹೇಳಿ ಅವರ ಶಿರಚ್ಛೇದ ಮಾಡಿದ್ದಾಳೆ. ಸಮಸ್ತ ದೇವತೆಗಳು ಗುಣಗಾನ ಮಾಡಿದರು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆಕೆಯನ್ನು ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಮೂಕಾಂಬಾಮ್ಮ ನಾಮದಿಂದ ಪ್ರಸಿದ್ಧಳಾಗಿ ಶ್ರೀ ಪಾರ್ಥಿವ ಲಿಂಗದಲ್ಲೇ ಸ್ವರ್ಣರೇಖಾರೂಪದಿಂದಿದ್ದು ಮೂಕಾಸುರನು ವಧೆಯಾದಾಗ ಅಸಂಖ್ಯಾತ ದೇವತೆಗಳು ನೋಡುತ್ತಿರುವಂತೆ ಆ ಶ್ರೀಚಕ್ರದ ಬಿಂದುವಿನಲ್ಲಿ ಆ ಲಿಂಗದಲ್ಲಿರುವ ಸ್ವರ್ಣರೇಖೆಯಲ್ಲಿ ತಾನು ಲೀನವಾಗ್ತಾ ಇದ್ದಾಳೆ ಮೂಕಾಂಬ. ಕೋಲ ಮಹಾಮುನಿ ಸಮಸ್ತ ದೇವತೆಗಳನ್ನು ಯುಕ್ತಳಾಗಿದ್ದನ್ನು ನೋಡಿ, ಹೇ ತಾಯೇ ಜಗದಂಬಿಕಾ, ನಿನ್ನ ಮೂಕಾಂಬ ಅಂತಕ್ಕಂತಹ ಈ ನಾಮ ನಿನ್ನ ಕೀರ್ತಿಯನ್ನು ಕೊಂಡಾಡ್ತಾ ಕೊಂಡಾಡ್ತಾ ಭಕ್ತಿ ಪ್ರೇಮದಿಂದ ಒಂದೇ ಒಂದು ಶಬ್ದ ಬಾಯಿಂದ ಬರದೆ ನಾವು ಕೂಡ ಮೂಕರಾಗಿಬಿಟ್ಟಿದ್ದೆ. ನಿನ್ನ ಲೀಲಾ ವಿಷಯ ಚಿಂತನೆ ಮಾಡಿದವರೆಲ್ಲ ಮೂಕರಾಗ್ತಾರೆ, ನಿನ್ನನ್ನು ಕೊಂಡಾಡುವುದಕ್ಕೆ ಶಬ್ದವೇ ಇರುವುದಿಲ್ಲ. ಸರ್ವ ಶಬ್ದಮಯೀ ಚರಾಚರಮಯೇ, ನೀನು ಸರ್ವ ಶಬ್ದಮಯಿ ಚರಾಚರಮಯಿ.

ನಿನ್ನನ್ನು ಕೊಂಡಾಡ್ತಾ ಕೊಂಡಾಡ್ತಾ ನಾವು ಮೂಕರಾಗ್ಬಿಡ್ತೇವೆ. ಆದ್ರಿಂದ ದೈತ್ಯನಿಗೆ ಹೇಗೆ ಮಾತು ಕೊಟ್ಟವಳು ಮತ್ತು ಪಡೆದವಳು, ಹಾಗೆ ನಿನ್ನನ್ನು ಕೊಂಡಾಡ್ಲಿಕ್ಕೆ ನಮಗೆ ಮಾತು ಕೊಡು, ವಚನ ಕೊಡು. ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುವ, ಇತರ ನೋಯಿಸುವ, ನಿಂದಿಸುವ ಮಾತು ಬರುವ ಸ್ಥಿತಿಯಲ್ಲಿ ನಮ್ಮನ್ನು ಮೂಕರನ್ನಾಗಿಸು. ನಿನ್ನನ್ನು ಕೊಂಡಾಡ್ತಾ ಮೈ ಬರೀಬೇಕು ನಾವು, ಮೂಕರಾಗಬೇಕು ನಾವು. ಇಂಥ ಮೂಕಾಂಬಿಕೆಯನ್ನ ಸ್ತೋತ್ರ ಮಾಡ್ತಾರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ.

0: ವಾದರಾಜರಿಗೆ ಪ್ರಸನ್ನಲಾಗಿದ್ದಲಂತೆ ಮೂಕಾಂಬಿಕಾ ಲಕ್ಷ್ಮಿ. ಅವರು ಪ್ರಾರ್ಥನೆ ಮಾಡ್ತಾರೆ,
1: ಮೂಕಾಂಬಿಕಾ ಕೃಪಾಲೋಕಾತ್ ಕಾಂಕ್ಷಿತ ಫಲಪ್ರದ ಮೂಕಾನ ಕೃತ ಮೇ ಶತ್ರುನ್ ಏಕಾಂತಿಕ ಜನಪ್ರಿಯ.
0: ಏಕಾಂತಿಕರು ಅಂದ್ರೆ ಶ್ರೀಹರಿಯ ಭಕ್ತರು,
1: ಪರಮಾತ್ಮ ಏಕಾಂತ ಭಕ್ತರಿಗೆ ಸಹಾಯ ಮಾಡತಕ್ಕಂಥ ಲಕ್ಷ್ಮಿ.

ಅಪವಾದ ಇರಿಸಿ ಅವರ ನಾಶವನ್ನು ಮಾಡಬೇಕು ಅಂತ ಸಿದ್ಧಗೊಳಿಸಿದಂತಹ ಕೆಲವು ದುಷ್ಟರು ಒಬ್ಬ ಬ್ರಾಹ್ಮಣ ಬಾಲಕನನ್ನು ಅಪಹರಿಸಿ ದೇವಾಲಯದಲ್ಲಿ ಆ ಮೂಕಾಂಬಿಕೆಯ ಹಿಂದೆ ತಗೊಂಡು ಹೋಗಿ ಅಡಗಿಸಿಟ್ಟು ವಾದಿರಾಜರು ಇಂತಹ ಒಂದು ಬಾಲಕನನ್ನು ಕೊಂದು ದೊಡ್ಡ ಅಪರಾಧ ಮಾಡಿದ್ದಾರೆ, ಆದ್ದರಿಂದ ಇವರಿಗೆ ಶಿಕ್ಷೆಯಾಗಬೇಕು ಅಂತ ಎಲ್ಲರೂ ರೂಪಿಸಿದರಂತೆ ಈ ದುಷ್ಟವಾದ ಕಾರ್ಯಕ್ರಮವನ್ನು. ಆಗ ಭಗವತಿಯನ್ನೇ ಬೇಡಿದರು ವಾದಿರಾಜರು, ತಾಯೇ ಲಕ್ಷ್ಮಿ ನೀನೆಲ್ಲ ತಿಳಿದಿರತಕ್ಕಂಥವಳು, ಈ ನಿಜವನ್ನು ಲೋಕಕ್ಕೆ ಹೇಳಲಿಕ್ಕೆ ನೀನೇ ಸಮರ್ಥಳು ಎಂಬುದಾಗಿ ವಾದಿರಾಜರು ಆ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ತನ್ನ ಮರೆಯಲ್ಲಿ ಅಡಗಿ ಕುಳಿತಂಥ ಬಾಲಕನನ್ನು ಹೊಡೆದು ಬಡೆದು ಹಿಂಸಿಸಿ ದೇವಿ ಅಲ್ಲಿಂದ ಓಡಿಸ್ತಾಳೆ. ವಾದಿರಾಜರಿ ಹುಡುಗನನ್ನು ಕೊಂದರು ಕೊಂದರು ಅಂತ ಈ ಪ್ರಕಾರ ಏನು ಪ್ರಚಾರ ಮಾಡಿದ್ರು, ಆ ಹುಡುಗನೇ ಬಂದು ನಾನಿಲ್ಲಿ ಬದುಕಿದ್ದೇನೆ, ಆ ಮೂಕಾಂಬ ದೇವಿನನ್ನ ಹೊಡೆದಿಲ್ಲಿಗೆ ಓಡಿಸಿದ್ಲು. ಇದನ್ನು ಕೇಳಿ ಯಾರ್ಯಾರು ಅಪವಾದ ಹಾಕಿದ್ರೋ ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಮೂಕರ

ಏಕಾಂತಿಕ ಜನಪ್ರಿಯ, ನನ್ನ ಶತ್ರುಗಳನ್ನು ಮೂಕರಾಗಿಸಿಬಿಟ್ಟಿದ್ದಿ ತಾಯಿ ನೀನು. ಆದ್ರಿಂದಲೇ ಅವಳೇ ಮಹಾಸರಸ್ವತಿ, ಅವಳೇ ಮಹಾಕಾಳಿ, ಅವಳೇ ಮಹಾಲಕ್ಷ್ಮಿ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಳು. ಅದಕ್ಕಾಗಿ ದಾಸರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇಂದಿರಾ ರಮಣನ ಹಿರಿಯ ಸೊಸೆ ನೀನು. ಆ ಸರಸ್ವತಿಯಲ್ಲೂ ಲಕ್ಷ್ಮೀ ಸನ್ನಿಧಾನವನ್ನೇ ಚಿಂತನೆ ಮಾಡಿ ವಾಗಂಭರಣಿಯನ್ನು

ವಾಚಾ ಶುದ್ಧಿಯಾಗಿ ಭಗವಂತನನ್ನು ಕೊಂಡಾಡತಕ್ಕಂತಹ ಭಾಗ್ಯ ಅವಳು ಕೊಡತಕ್ಕಂಥವಳು. ಅವಳ ಅನುಗ್ರಹವಾದರೆ ನಮಗೆ ಭಗವಂತನಲ್ಲಿ ಭಕ್ತಿ ಶ್ರದ್ಧಾ ಪ್ರೇಮ ಹೆಚ್ಚುತ್ತದೆ ಅಂತಹ ಕೋಲಾಪುರ ನಿವಾಸಿಯಾದ ಮೂಕಾಂಬಿಕೆಯ ಸನ್ನಿಧಾನ ವಿಶೇಷವುಳ್ಳ ಲಕ್ಷಾಂತರ ಭಕ್ತಾದಿಗಳ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಆ ಕಲಾ ಸರಸ್ವತಿ ಜಗನ್ಮಾತೆ ಜಗದ್ಧಾತ್ರಿ ಮೂಕಾಂಬಿಕೆಯ ಮುಂದೆ ಆ ಕೋಲ ಮಹಾಮುನಿ ಅವಳ ದಿವ್ಯ ದರ್ಶನವನ್ನು ಪಡೆದು ಆಕೆಯ ಮಂಗಳ ಸನ್ನಿಧಾನವನ್ನು ಸೇರುತ್ತಾರಂತೆ. ಆ ಪವಿತ್ರವಾದಂತಹ ಸ್ಥಳಕ್ಕೆ ಬಂದ ಭಕ್ತರು ಸೌಪರ್ಣಿಕಾ ನದಿಯ ಸ್ನಾನ ಮಾತ್ರದಿಂದ ಸಮಸ್ತ ಪಾಪವನ್ನು ಕಳೆದುಕೊಂಡು ಆ ದೇವಿಯ ದರ್ಶನ ವಿಶೇಷವನ್ನು ಪಡೆದು ಪುನೀತರಾಗ್ತಾರೆ ಅಂತ. ಕೊಲ್ಲೂರು ಮೂಕಾಂಬಿಕೆಯ ಮಹಾನ್ ಕ್ಷೇತ್ರದ ಈ ದಿವ್ಯ ಚರಿತ್ರೆಯ ಭಾಗವನ್ನು ಲೋಕಕ್ಕೆ ಆ ದೇವಿಯ ಮಹಿಮೆಯನ್ನು ವರ್ಣಿಸುವ ಈ ಪುಣ್ಯ ಕಾರ್ಯದ ಜಗದ್ಧಾತ್ರಿ ಉತ್ತರೋತ್ತರವಾದ ಅಭ್ಯುದಯವನ್ನು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಆ ಕೊಲ್ಲೂರು ಮೂಕಾಂಬಿಕಾ ಮಹಾಮಾತೆಗೆ ಮಂಗಳವನ್ನು ಹೇಳಿ ಶುಭ ಸಾರೋಣವನ್ನು.

0: ಇದುವರೆಗೂ ನೀವು ಕೇಳಿದ್ದು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಾಲಯದ ಆವರಣದಲ್ಲಿ ಅಪ ರಾಮಭಟ್ಟರ ಸ್ಮರಣಾರ್ಥ ನಡೆದಂತಹ ರಾಮಸ್ಮರಣೆ ಕಾರ್ಯಕ್ರಮದಲ್ಲಿ ನಡೆದ ಗಮಕ ವಾಚನವನ್ನು ಈಗ ನೀವು ಕೇಳಲಿದ್ದೀರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಲಿದ್ದೀರಿ. ವಾಚನ ಶ್ರೀಮತಿ ಮಾನಸಾ ಶಿವರಾಮಕೃಷ್ಣ, ವ್ಯಾಖ್ಯಾನ ಶ್ರೀಮತಿ ಶ್ರೀಲಕ್ಷ್ಮೀ ಶಾಸ್ತ್ರಿ.

రామాయ రామభద్రాయ రామచంద్రాయ వేదసే రఘునాథాయ నాథాయ సీతా సీతాయ పతే నమః. శ్రీరామ నామ నామేతి రమే రామే మనోరమే సహస్రనామతత్తుల్యం రామనామారాధనే. ఎల్లరిగూ నమస్కార. ఆత్మీయ నమ్మ ಸಾಹಿತ್ಯಕ ಆಧ್ಯಾತ್ಮಿಕ ಮತ್ತು ಈ ಪ್ರಪಂಚದಲ್ಲಿ ನಮ್ಮ ಒಂದು ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನವಿದೆ. ಭಾರತೀಯರ ಜನಜೀವನವನ್ನು ರೂಪಿಸುವಲ್ಲಿ ಈ ಎರಡು ಮಹಾಕಾವ್ಯಗಳು ತುಂಬ ಸಹಾಯವನ್ನು ಮಾಡ್ತದೆ ಅಂತ ಹೇಳಿ ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ. ಅದರೊಳಗೂ ಕೂಡ ಈ ರಾಮಾಯಣವನ್ನ ಒಂದು ಆದರ್ಶ ಕಾವ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಆದರ್ಶ ಎಂಬಂತೆ, ಅನನ್ಯ ಎಂಬಂತೆ, ಅಪೂರ್ವ ಎಂಬಂತೆ ಬಾಳಿ ಬರುತ್ತಿದ್ದವರು. ಒಬ್ಬೊಬ್ಬರವರು ತ್ಯಾಗಮೂರ್ತಿಗಳು, ಒಬ್ಬೊಬ್ಬರ ಕಥೆಯೂ ಪುಣ್ಯಕಥೆ. ಹಾಗಾಗಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದು ಈ ರಾಮಾಯಣ ಅಂತ ಹೇಳಿ ಅದನ್ನ ಭಾವಿಸ್ತೇವೆ. ಈ ರಾಮಾಯಣವನ್ನ ಆಧರಿಸಿ ಒಂದು ಸಾವಿರಾರು ಕೃತಿಗಳು ಬಂದಿರಬಹುದು. ಕುಮಾರವ್ಯಾಸ ಆ ಕಾಲದಲ್ಲೇ ಹೇಳಿದ್ದಾರೆ, ತಿಣುಕಿದನು ಪಣಿರಾಯ ರಾಮಾಯಣದ ಕಥೆಯ ಭಾರದಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ರಾಮಾಯಣ ಬರೀಲಿಲ್ಲ ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಬರೀಲಿಲ್ಲ, ಮಹಾಭಾರತ ಬರದೆ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಕನ್ನಡ ಕವಿಗಳು ಕೂಡ ಈ ರಾಮಾಯಣವನ್ನ ಆಧರಿಸಿ ಡಿ ವಿ ಜಿ ಅವರು ಬರೆದಿದ್ದಾರೆ, ಮತ್ತೆ ಮುದ್ದಣ್ಣ ಬರೆದಿದ್ದಾರೆ, ತೊರವೆಯ ನರಹರಿ ಬರೆದಿದ್ದಾರೆ. ಹೀಗೆ ಅನೇಕರು ಈ ಕಾವ್ಯವನ್ನು ಆಧರಿಸಿ ಬರ್ತಿರುವಂತದ್ದನ್ನ ನಾವು ನೋಡ್ತೀವಿ. ಇವತ್ತು ನಾವು ಆರಿಸಿಕೊಂಡಿರುವಂತದ್ದು ರಾಮಾಯಣ ದರ್ಶನಂನಲ್ಲಿ ಬಂದಂತಹ ಶಬರಿಗಾಗನು ಅತಿಥಿ ದಾಶರಥಿ ಅಂತೇಳಿ. ರಾಮಾಯಣ ದರ್ಶನವು ಕೂಡ ಒಂದು ವಾಲ್ಮೀಕಿಯನ್ನೇ ಆಧರಿಸಿ ಬಂದರೂ ಕೂಡ ಒಂದು ಹೊಸದಾದ ಕಾಣಿಕೆ ಅಂತ ಹೇಳಿದ್ರೆ ಕುವೆಂಪು ಅವರ ದರ್ಶನ ದರ್ಶನ ಅಂದ್ರೆ ಹೊಸದಾದ ರೀತಿಯಲ್ಲಿ ನೋಡುವಂತದ್ದು ಅಂತ ಅಂತಹ ಒಂದು ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಮನುಜಪಥ ವಿಶ್ವಪಥ ಅಥವಾ ಮಾನವ ಮಾನವೀಯತೆ ಸರ್ವೋದಯ ಸಮಗ್ರತೆ ಇದರೆಲ್ಲರ ಒಂದು ದ್ಯೋತಕವಾಗಿ ಪಾಪಿ ಉದ್ಧಾರನೆಹುದು ಮಹದ್ಯೂಹ ರಂಗದಲ್ಲಿ ಅಂತ ಹೇಳಿ ಒಂದು ಇದನ್ನಿಟ್ಟುಕೊಂಡು ಬಿಟ್ಟು ಅದರ ಪ್ರಕಾರದ ಎಂತಹ ಒಬ್ಬ ಪಾಪ ಮಾಡಿದವನು ಅಥವಾ ಏನೋ ತಪ್ಪು ಕೆಲಸ ಮಾಡಿದವನು ತನ್ನ ವ್ಯಕ್ತಿತ್ವದಿಂದಾಗಿ ಮುಂದೆ ರೂಢಿಸಿಕೊಂಡು ಉದ್ಧಾರ ಆಗಬಹುದು ಅನ್ನೋ ಒಂದು ಸಾಂಕೇತಿಕವಾಗಿ ಈ ಒಂದು ರಾಮಾಯಣ ದರ್ಶನವನ್ನ ಇಲ್ಲಿ ಮಂತ್ರ ಇರ್ಬೋದು, ಊರ್ಮಿಳೆ ಇರ್ಬೋದು, ವಾಲಿ ಇರ್ಬೋದು, ರಾವಣ ಪ್ರತಿಯೊಬ್ಬರಿಗೂ ಉದ್ಧಾರ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಒಂದು ಇದು ಮಾಡಿದ್ದಾರೆ. ಅಂತಹ ಒಂದು ಹೊತ್ತಿನಲ್ಲಿ ಇವತ್ತು ನಾವು ಆಸ್ಕೊಂಡಿರೋದು ಶಬರಿಗಾದನು ಅತಿಥಿ ದಾಶರಥಿಂದ. ಈ ಶಬರಿ ಅನ್ನೋಳು ಒಬ್ಬ ಬೇಡತಿ. ಬೇಡತಿ ಅಂದ್ರೆ ಬೇಡದ ಮಗಳು, ಸಾಕು ಮಗಳು ಅಂತ ಹೇಳ್ತಾರೆ. ಬೇಟೆಗೆ ಹೋದಾಗ ಸಿಕ್ಕಿದ್ದಂತಹ ಒಂದು ಶಿಶು ಅಂತ ಹೇಳ್ತಾರೆ. ಶಬರಿ ಅಂತ ಕರೀತಾರೆ ಅವಳನ್ನ, ಶಬರನ ಮಗಳು ಶಬರಿ ಅಂತ ಹೇಳಿದ್ದ. ಅಂತಹ ಒಬ್ಳು ಶಬರಿಯನ್ನೋಳು ಯಾವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಯಾವುದರದ್ದು ಒಂದು ತಿಳುವಳಿಕೆಯೂ ಇಲ್ಲದೆ ತಾನು ಆಚಾರ್ಯರನ್ನೇ ಪರದೈವ ಅಂತ ಭಾವಿಸಿ ಅವನ ಹೇಳಿಕೆಯ ಪ್ರಕಾರ ಒಂದು ನಡೆದುಕೊಂಡು ಮುಕ್ತಿಯನ್ನು ಪಡೆದಂತಹ ಒಂದು ಪಾತ್ರ ಇದು. ತುಂಬಾ ಸುಂದರವಾಗಿ ರಾಮಾಯಣದಲ್ಲಿ ಕೇವಲ ಚಿಕ್ಕ ಪಾತ್ರದಲ್ಲಿ ಬರುವಂತಹ ಅಂತ ಹೇಳ್ತಾರೆ. ಸಣ್ಣದಾಗಿ ಚಿತ್ರಿಸಿದ್ದನ್ನ ಕುವೆಂಪು ಅವರು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಈಗ ಪೂರ್ವಕತೆ ಹೇಗಿದೆ ಅಂತಂದ್ರೆ, ನಾನು ಪೂರ್ವಕತೆ ತುಂಬಾ ಲಂಬಿಸಿ ಯಾವುದನ್ನು ಹೇಳಿ ಹೋಗಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ರಾಮಾಯಣ ಅಂತಂದ್ರೆ ಸೀತಾ ಅಪಹರಣ ಆಗಿ ಹೋಗಿದೆ. ಆ ಸೀತಾ ಅಪಹರಣ ಆದ್ಮೇಲೆ ರಾಮ ತುಂಬಾ ನೋಂದ್ಕೊಂಡು ಬಿಟ್ಟಿದ್ದಾನೆ. ಪತ್ನಿಯನ್ನು ಕಳೆದುಕೊಂಡು ಒಂದು ರೀತಿ ಮನೋರೋಗಕ್ಕೆ ಒಳಗಾಗುವಷ್ಟು ಆತಂಕದಲ್ಲಿದ್ದಾನೆ. ಹಾಗಿರುವಾಗ ಹಾಗೇ ಬರ್ತಾ ಇರುವಾಗ ಎಲ್ಲಿ ನನ್ನ ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಬಂಧ ಸಿಗ್ತಾನೆ. ಕಬಂಧ ಅಂತಂದ್ರೆ ಅವನಿಗೆ ಹೊಟ್ಟೆಯಲ್ಲೇ ಮುಂದ ಇಲ್ಲಿದ್ದು ಹೊಟ್ಟೆಯಲ್ಲೇ ಮುಂದ ಇದ್ದಂತ ದೀರ್ಘ ಬಾಹು ಉಳ್ಳಂತವನು. ಒಂದು ಕೈಯಲ್ಲಿ ರಾಮನನ್ನು, ಒಂದು ಕೈಯಲ್ಲಿ ಲಕ್ಷ್ಮಣನನ್ನು ಇಟ್ಕೊಳ್ತಾನೆ. ಅವನನ್ನ ಸಂಹಾರ ಮಾಡಿದಾಗ ಆತ ಗಂಧರ್ವ ಲೋಕಕ್ಕೆ ಗಂಧರ್ವ ಆಗಿರ್ತಾನೆ. ಅವನು ಗಂಧರ್ವ ಲೋಕಕ್ಕೆ ಹೋಗುವಾಗ ರಾವಣ ಅಪಹರಿಸಿದ್ದಾನೆ ಅನ್ನೋ ಒಂದು ಸುದ್ದಿಯನ್ನು ಕೊಟ್ಟಿದ್ದಾನೆ. ಇಷ್ಟರೊಳಗಾಗ್ಲೇ ಜಟಾಯುವಿಂದ ಕೂಡ ರಾವಣದಿಂದ ಸೀತಾಪರ್ಣ ಆಗಿದೆ ಎಂದು ಗೊತ್ತಾಗಿದೆ. ಒಂದು ಮೊದಲನೇದಾಗಿ ಸೀತಾಪರ್ಣ ಎಲ್ಲಿ ಹೇಗಾಗಿದೆ, ಎಲ್ಲಿದ್ದಾಳೆ ಸೀತೆ ಎನ್ನುವುದು ಮೊದಲಿನ ಆತಂಕ. ಆದ್ರೆ ಈಗ ರಾವಣ ಕರ್ತವ್ಯದಲ್ಲಿದ್ದಾನೆ ಎನ್ನುವುದು, ಆ ರಾಕ್ಷಸನ ಕೈಯಲ್ಲಿ ನನ್ನ ಸೀತೆ ಹೇಗಿದ್ದಾಳೋ ಅನ್ನೋ ಒಂದು ಆತಂಕ. ಇಂತಹ ಹೊತ್ತಿನಲ್ಲಿ ಅವರು ಈ ಶಬರಿಯ ಆಶ್ರಮದ ಹತ್ರ ಬಂದಿದ್ದಾರೆ.
ಅಲ್ಲಿ ಶಬರಿಯ ವ್ಯಕ್ತಿತ್ವದ ಒಂದು ರೂಪವನ್ನ ಕೊಡ್ತಾ ಹೋಗ್ತಾರೆ ಹೇಗೆ ಅನ್ನೋದನ್ನ ಮುಂದಿನ ಇಡೀ ಕಾವ್ಯದಲ್ಲಿ ನೋಡ್ತಾ ಹೋಗೋಣ.

నడువరాయి ముగ్గురు నగు తెద్దు కూడి తట్టు

ಶಬರಿ ನಡುಗಿ ನಡೆದಳು ಗುಡಿಯ ಮಾ.

ಅವರು ಮಾಡ್ತಾ ಹೋಗ್ತಾರೆ. ವಾಲ್ಮೀಕಿಯಲ್ಲಿ ಶಬರಿಯ ರೂಪವರ್ಣನೆ ಆಗಲಿ, ಅವರದ್ದು ಈ ರೀತಿಯ ಒಂದು ವರ್ಣನೆ ಬರಲ್ಲ. ಚಾರು ಭಾಷೆಯಲ್ಲಿ ಪರಿಚಾರಿ ಈ ತರದಲ್ಲಿ ಅವಳನ್ನ ಹೇಳ್ತಾರೆ, ಅವಳ ರೂಪವರ್ಣನೆ ಆಗಲಿ ಅದ್ಯಾವುದು ಅಲ್ಲಿ ಬರಲ್ಲ. ಇಲ್ಲಿ ನೋಡಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ಆಕೆ ಮುಪ್ಪಿನ ಮುದುಕಿ ಅಂತೆ, ಆದ್ರೆ ಜೌವನಸ್ತ್ರು ಅಂದ್ರೆ ತರುಣರು ಹೇಗೆ ಈ ಬೆಳದಿಂಗಳ ರಾತ್ರಿಯೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ಒಂದು ವಿಷಯ, ಬೆಳದಿಂಗಳ ರಾತ್ರಿ ಹೂ ಬಿಟ್ಟ ಉದ್ಯಾನವನ ಅಥವಾ ಪರಿಮಳಗಳು ಇವೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ವಿಷಯಗಳು. ಅಂತಹ ಈ ಅಜ್ಜಿ ಜೌವನ ನೆನಸು ಕಾಣುವಂತೂ ಮಾಡಿದ್ರು, ಯೌವನಸ್ತ್ರು ಹೇಗೆ ಈ ಬೆಳದಿಂಗಳ ರಾತ್ರಿಯಲ್ಲೆಲ್ಲ ಕನಸು ಕಾಣ್ತಿರ್ತಾರೋ ಆ ರೀತಿಯಲ್ಲಿ ಕಾಣ್ತಾ ಕನಸು ಕಾಣ್ತಾ ಇದ್ದಾಳಂತೆ ಕಂಗಳ ಕನಸನ್. ಆ ನಡುರಾತ್ರಿಯಲ್ಲಿ ಮುಗುಳು ನಗ್ತಾ ಇದ್ಲು ಅವಳಿಗೆ ಆ ಶ್ರೀಮೂರ್ತಿ ಅಂತ ಹೇಳ್ತಾರೆ. ಆ ರಾಮನ ಮೂರ್ತಿ ಅವಳಿಗೆ ಶ್ರೀಮೂರ್ತಿ ಅಂತೆ. ಅವಳಿಗೆ ನಿಜ ಗಗನ ನೀಲಾವನಂ ಕಂಡಳು ಅಂತ ಹೇಳ್ತಾರೆ. ನೀಲ ಇದ್ದಾನೆ ಅಂತಾರೆ, ಯಾಕೆ ಹೇಳಿದ್ದು? ಅವಳಿಗೆ ಮತ್ತಂಗ ಮುನಿಗಳು ಹೇಳಿದ್ಬಿಟ್ರೆ ಈಗಿನ ಹಂಗೆ ಗೂಗಲ್ ಅಲ್ಲಿ ಶ್ರೀರಾಮ ಅಂತ ಹುಡುಕೊಳ್ಳ ಫೋಟೋ ಬರೋದಾಗ್ಲಿ ಅಥವಾ ಯಾವ್ದೋ ಅವಳದ ರಾಮನ ವರ್ಣನೆ ಬರೋದಾಗ್ಲಿ ಯಾವ್ದು ಇರಲಿಲ್ಲ. ಗುರು ಹೇಳಿದ್ದಾರೆ ರಾಮನ ರೂಪ ಅಂದ್ರೆ ಹೀಗಿದೆ, ನೀಲಾಂಬನಂ, ನೀಲಾಂಬನ ಅಂದ್ರೆ ಗಗನ ನೀಲಾಂಬ, ಆಕಾಶದ ಮಟ್ಟದ ಒಂದು ನೀಲಿಯ ಅಂತ. ನೀಲಿ ಅನಂತತೆಯ ಸಂಕೇತ, ಹಾಗಾಗಿ ನೀಲಮೇಘ ಶ್ಯಾಮ, ನೀಲ ವರ್ಣದ ರಾಮ ಅಂತ ಅದನ್ನ ಒಂದು ಅವತಾರ ಸೃಷ್ಟಿಗೆಲ್ಲ ಸಾಧಾರಣವಾಗಿ ಹೇಳುವಂತವರು. ಅಂತಹ ಒಬ್ಬ ಗಗನ ನೀಲಾಂಬನನ್ನು ಮರಳಿ ಚಿತ್ರ ಎತ್ತರ ಮಾಡ್ಕೊಂಡಿದ್ದಾಳೆ, ಎದ್ದು ಕೂತಿದ್ದಾಳೆ, ಮತ್ತೆ ಅವನನ್ನ ನೆನೆಸ್ಕೊಳ್ತಾ ಇದ್ದಾಳೆ. ಹೇಗೆ ಆ ಮೂರ್ತಿಯನ್ನ ತನ್ನ ಮನಸ್ಸಲ್ಲಿ ಮನನ ಮಾಡ್ಕೊಳ್ತಾ ಇದ್ದಾಳೆ. ತುಂಬು ತುಳುಕಿತ್ತುದು ಎದೆ ಅವಳ ಹೃದಯಗೆ ಅಂತ, ಅವಳಿಗೆ ಹೃದಯ ತುಂಬಿ ಬಂತಂತೆ. ಈಗ ನಮ್ಮ ಪ್ರಹ್ಲಾದ ನಾರದ ಹತ್ರ ಕೇಳ್ತಾನೆ, ಭಕ್ತಿ ಅಂದ್ರೆ ಏನು ಅಂತ. ದೇವರಲ್ಲಿರುವಂತಹ ಭಗವಂತನಲ್ಲಿ ಅತಿಯಾದ ಅನುರಾಗವನ್ನೇ ಭಕ್ತಿ ಅಂತ ನಾರದರು ಹೇಳ್ತಾರೆ. ಅದನ್ನ ನವವಿಧದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದಸೇವನಂ, ಅರ್ಚನಂ ದಾಸ್ಯಂ ವಂದ್ಯಂ, ಸತ್ಯಮಾತ್ಮಾನಿವೇದನಂ ಅಂತ. ಅಂದ್ರೆ ಅವನನ್ನೇ ಸದಾ ಧ್ಯಾನ ಮಾಡ್ತಾ, ಅವನ ಮಾತುಗಳನ್ನ ಅಂದ್ರೆ ಮನನ ಮಾಡ್ಕೊಳ್ತಾ, ಅವನನ್ನೇ ನೆನೆಸ್ಕೊಳ್ತಾ, ಅವನನ್ನೇ ಹಾಡ್ತಾ ಅಥವಾ ಅವನ ಜೊತೆ ಸತ್ಯ ಮಾಡ್ತಾ ಅವನಿಗೆ ಒಂದಿಸ್ತಾ, ಈ ರೀತಿ ನವವಿಧಗಳಲ್ಲಿ ಭಕ್ತಿ ಮಾಡ್ಬೋದು ಅಂತ. ಇವಳು ಕೂಡ ಆ ರೀತಿಯಲ್ಲಿ ಅವನನ್ನ ನೆನೆಸ್ಕೊಂಡು ಒಂದು ಭಕ್ತಿ ಪರ ಸದಾ ಅವನಿಗೆ ಅದೇ ಧ್ಯಾನ, ಗುರುಗಳು ಹೇಳಿದ್ದಾರೆ ಅದನ್ನೇ ಮಾಡ್ಕೊಳ್ಳೋದು ಅಂತ. ಆದ್ರೆ ಮುಂದೆ ತುಂಬಿ ತುಳುಕಿತ್ತು ಎದ್ದೆ ಅಂದ್ಮೇಲೆ ಅವಳಿಗೆ ಹೃದಯ ತುಂಬಿ ಬಂದಿದೆ ಅಂತೆ, ಅದು ಮುಖದಲ್ಲಿ ಒಂಥರ ಕಾಂತಿ ಕಾಣಿಸ್ತಾ ಇದೆ ಅಂತೆ. ಅದನ್ನ ಕವಿ ಎಷ್ಟು ಚೆನ್ನಾಗಿ ಶಬರಜ್ಜಿಯ ವರ್ಣನೆ ಮಾಡ್ತಾರೆ ನೋಡಿ. ಹರಿಸುವ ಉಕ್ಕುವ ಮೊಗಕ್ಕೆ ಸುತ್ತು ತೆರೆ ತೆರೆಯಾಗಿ, ಆ ವಯಸ್ಸಾದ ಮುಖದಲ್ಲಿ ಒಂದು ಇದೆಲ್ಲ ಬರುತ್ತೆ ನೋಡಿ, ನೆರೆಗಳೆಲ್ಲ ಬರುತ್ತೆ ನೋಡಿ, ಅದ್ರೊಳಗ ಒಂದು ಸೌಂದರ್ಯ ಇರುತ್ತೆ, ಕಣ್ಣಿನಲ್ಲಿ ಒಂದು ಸೌಂದರ್ಯ ಇರುತ್ತೆ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಒಂದು ಮಾತಾಡಿದ್ರು ಪೂತಿನಿ ಅವರ ಒಂದು ಕವನದಲ್ಲಿ ಬರುತ್ತಂದ್ರೆ ಏನಂದ್ರೆ, ಕಾಲ ಪುರುಷನೆಂಬ ಕಲಾವಿದನ ಎಸಕ ಅಂತ. ಅಂದ್ರೆ ಯಾವತ್ತೂ ವರ್ಷ ವರ್ಷ ಕಳೆದಂಗೂ ನಮ್ಗೆ ವಯಸ್ಸಾಗ್ತಾ ಹೋಗ್ತಾ ಬರುತ್ತಲ್ಲ, ಆವಾಗ ನೆರೆಗಳು ಬರ್ತಾ ಹೋಗುತ್ತಲ್ಲ, ಇದು ಕಾಲ ಪುರುಷನ ಕಸೂತಿ ಕೆಲಸ ಅಂತ. ಅದು ಆ ಮುಖದಲ್ಲಿ ಬಂದಿರೋ ನೆರೆಗಳು ಇದೆಲ್ಲ ಸುಕ್ಕು ತೆರೆ ತೆರೆಯಾಗೆ, ಕುಂಡಿ ನಾರಿನ ತೆರೆನ ಬೆಳ್ಳರೆ, ಕುಂಡಿ ನಾರು ಅಂದ್ರೆ ಸೆಣಬನ್ನ ಜಜ್ಜಿದಾಗ ಒಂಥರ ಬಿಳಿ ಬಿಳಿ ಬಿಳಿ ಬಿಳಿ ಇದು ಬರುತ್ತೆ, ನಾರು ನಾರು ನಾರು ಆತರ ಅವ್ರ ತಲೆಯಲ್ಲಿ ಬೆಳ್ಳಿಯಾದಂತದ್ದು. ಬಚ್ಚು ಪಲ್ಲಿ ವಾಯ್, ಅವರು ಸರಿಯಾಗೇ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಒಂದು ಹಲ್ಲಿನ ಮುದುಕಿ ತರ ಇರ್ಬೋದು, ಆದ್ರೆ ಅವ್ರು ಹೇಳ್ತಿದ್ದಾರೆ ಇಲಿಯ ತರ ಎರಡು ಹಲ್ಲಿ ಹೇಗಿದೆಯಂತೆ ಅವಳಿಗೆ ಅಂತ ಅವ್ರು ಕರೆಕ್ಟ್ ಸರಿಯಾಗಿ ಅದನ್ನು ಕೊಡ್ತಾ ಇದ್ದಾರೆ. ಕುಡು ಬೆನ್ನ ಹಣ್ಣು ಮುದುಕಿ ಅಂದ್ರೆ ಬೆನ್ನು ಬಾಗಿದೆ ಹಣ್ಣು ಮುದುಕಿ, ಶಬರಜ್ಜಿ ನಡುಗಿ ನಡೆದಾಳಿ, ನಡುಗಿ ನಡುಗಿ ನಡೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷ ನೀವು ಗಮನಿಸ್ಬೇಕು, ಈ ತರ ಅಜ್ಜರನ್ನ ಈಗ ನೀವು ನೋಡಕ್ಕಾಗಲ್ಲ, ಯಾಕೆಂದ್ರೆ ಡೈ ಮಾಡಿದ್ದು ತಲೆ ಕೊದ್ಲು, ಆಮೇಲೆ ಕಡಿಸಿದ್ ಹಲ್ಲು, ಬೆನ್ನಿಗೆ ಬೆಲ್ಟು ಎಲ್ಲಿದೆ. ಆದ್ರೆ ಒಬ್ಬ ವರ್ಣಚಿತ್ರಕಾರನಿಗೆ ಛಾಯಾಚಿತ್ರಕಾರನಿಗೆ ಇದಕ್ಕಿಂತ ಒಳ್ಳೆ ಚಿತ್ರ ಸಿಗಲಿಲ್ಲ. ಯಾಕಂದ್ರೆ ಅದ್ರೊಳಗೆ ಒಂದು ನೀವು ಎಷ್ಟೋ ಜನ ಚಿತ್ರ ನೋಡಿರ್ಬೋದು, ಆ ರೀತಿಯಾದಂತ ಚಿತ್ರನೇ ಬರ್ತಿರ್ತಾರೆ ಅಜ್ಜಿ ಅದು, ಇವರು ಚಿತ್ರ ಬರೆಯದವರಿಗೆ ತುಂಬಾ ಪ್ರೀತಿ ಆಗತ್ತೆ ಅಂತ ಹೇಳಿದ್ದ. ಆಗ ನಡುಗಿ ನಡೆದ ಗುಡಿಯ ಬಾಗಿಲನ್ನು ತೆರೆದು ನೋಡಿದಳು. ಅವಳು ಏನು ಅಂತ, ಎಷ್ಟು ದಿನ ಅದೇ ಅಪ್ಪನ್ ಬರ್ತಾನೇನು, ರಾಮ ಬರ್ತಾನೇನು, ರಾಮ ಬರ್ತಾನೇನು ಅಂತ. ಆ ಚಂದ್ರ ಸುಂದರ ರಾತ್ರಿ ಆ ಚಂದ್ರನು ಕೂಡ ಇವಳಿಗೆ ಮರಳಿದನೋ ಎನ್ನುವ ರೀತಿಯಲ್ಲಿ ಬೆಳದಿಂಗಳು ಸೂಚಿಸ್ತಾ ಇದ್ದಾನೆ. ಬೆಳದಿಂಗಳ ರಾತ್ರಿಯಲ್ಲಿ ಆ ಹುಟ್ಟುಗೂ ಹುಲ್ಲಿನ
ಹಿಡಿದು ರಾತ್ರಿಯಲ್ಲಿ ಆ ಒಂಥರ ಬ್ರೌನ್ ಕಲರ್ ಅಥವಾ ವೈಟ್ ಬೆಳಿ ವಯಸ್ಸಾದ ಆತರ ಕಾಣ್ತಾ ಇದ್ರೆ ಅವಳಿಗೋಸ್ಕರ ಮರುಗುತ್ತಾ ತಾನು ಅದೇ ಬಣ್ಣವನ್ನು ಹೊಂದಿದೆಯೋ ಅನ್ನೋ ರೀತಿಯಲ್ಲಿ ಶಬರಿಯ ಕನಿಕರದಿಂದ ಕರಗಿದ್ದೇನೆ. ತಿಂಗಳ ಬೆಳಕು ಚೆಲ್ಲಿ ಹಸಿರು ಹಬ್ಬಿದ ಹಸಲೆ ರಾಜಿಸಿತು ಮುದುಕಿಯ ತಲೆಯ ಒಲೆ ತೃಣಮೌಮಿ ತಾನಾಗಿ ಅವಳಿಗೆ ಒಂದು ಜೊತೆ ಕೊಡ್ತಿದೆಯೋ ಅನ್ನೋ ಹಾಗೆ ಮೌನವಾಗಿ ಗಾಳಿ ಮುಗಿಸ್ತಾ ಇಲ್ಲ ಇವಳ ಮನಸ್ಸಿನ ಹಾಗೆ ಆಗಿದೆ ಅಂತೆ. ತೃಷಿತ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಅಂದ್ರೆ ಒಂಥರ ಆಸೆ ಕಣ್ಣಿಂದ ಅವಳು ನೋಡ್ತಾ ಇದ್ದಾಳೆ. ನಿಸ್ಸೀಮ ದಾಸ ಸೀಮಾನವದ ವಿಸ್ತೀರ್ಣದವಳು ದಾಸ ಅಂದ್ರೆ ಹುಲ್ ಗ್ರಾಸ್ ಗ್ರಾಸ್ ಅನ್ನೋದನ್ನೇ ಈಗ ಹೆಂಗೆ ಸಂಸ್ಕೃತದಿಂದ ಹೋಗಿದೆ ಅಂದ್ರೆ ಗ್ರಾಸ್ ಅನ್ನೋದು ಹುಲ್ಲು ಅನ್ನೋದು ದಾಸ ಅಂದ್ರೆ ಸಂಸ್ಕೃತ ಶಬ್ದ ಅದೇ ತವಳ ಪಿತ ಪಿತೃ ಅನ್ನೋದಕ್ಕೆ ಫಾದರ್ ಅನ್ನೋದು ಮಾತೃ ಅನ್ನೋದಕ್ಕೆ ಮದರ್ ಅನ್ನೋದು ಭ್ರಾತೃ ಅನ್ನೋದಕ್ಕೆ ಬ್ರದರ್ ಅನ್ನೋದು ಹೀಗಿದೆಲ್ಲ ಕೆಲವರು ಕೊಟ್ಟು ತಗೊಂಡು ಆಗಿದೆ. ಅಂತ ದಾಸ ಸೀಮಾನ ಎಲ್ಲೋಡಿರೂ ಹುಲ್ಲಿನ ಇದೀರಿ ಅಂದ್ರೆ ಅಲ್ಲಿ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಸೀಮಾಂಡವದ ವಿಸ್ತೀರ್ಣದೊಳು ಮನಂಲಯ ಅದೊಳಗೆ ಮುಳುಗಿಬಿಟ್ಟಿದ್ದಾಳೆ. ನೋಡಿ ನಿಡುಸುರಿದು ತನ್ನೊಳಗೆ ತಾನು ಶಬರಿ ಅಯ್ಯೋ ಯಾರು ಕಾಣಲಿಲ್ಲ ಅಂತ ಬಾಗಿಲು ತೆರೆದು ನೋಡಿದಾಳೆ. ನಿರಾಸೆ

ಕೆ ಅಜ್ಜಿ ಮುಪ್ಪು. ಹಾಗಾಗಿ ತನಗೆ ವಯಸ್ಸಾಗ್ತಿದೆ ಅಂತ ಅವಳಿಗೆ ಗೊತ್ತಿದೆ. ನಾನು ವಯಸ್ಸಾಗಿ ಸತ್ತು ಹೋಗುವ ಮೊದಲು ರಾಮನನ್ನು ನೋಡ್ಲಿಕ್ಕೆ ಆಗ್ತಂತ. ಅವಳಿಗೆ ಮತ್ತೆ ಇನ್ನೊಂದೇನು ಅಂದ್ರೆ ತನ್ನ ಗುರುವಿನ ಒಂದು ಮಾತಿನ ಮೇಲೆ ಅಪಾರವಾದಂತ ನಂಬಿಕೆ. ಯಾಕೆಂದ್ರೆ ಗುರು ಹೇಳಿದ್ದಾನೆ ಅವಳಿಗೆ, ಈಗ 10 ವರ್ಷದ ಹಿಂದೆಯೇ ಹೇಳಿದ್ದಾನೆ ಮುಂದೊಂದು ದಿನ ರಾಮ ಸೌಮಿತ್ರಿ ಜೊತೆಗೆ ಬರ್ತಾನೆ, ಅವನನ್ನ ಸೇವೆ ಮಾಡಿ ನೀನು ಮೋಕ್ಷವನ್ನು ಪಡೆ ಅಥವಾ ಉದ್ಧಾರ ಆಗುವಂತ ಅವನು ಗುರು ಹೇಳಿದ್ದಾನೆ. ಇಲ್ಲದಿದ್ರೆ ಗುರುವಿನ ಜೊತೆಗೆ ನಾ ಗುರು ಸಾಹಿತ್ಯವನ್ನು ಹೊಂದು ಬಿಡ್ತಿದ್ದೆ, ಆದ್ರೆ ಗುರು ಹೇಳಿದ ಮಾತು ಬೀ ತಪ್ಪುದೆ ಅಂತ ಹೇಳ್ತಾಳೆ. ನೀನೆಂತಿಗೆ ಬರಬೇಕಯ್ಯ, ಓ ನನ್ನಯ್ಯ ಕಂದಯ್ಯ. ನೋಡಿ, ರಾಮಚಂದ್ರ ದೇವರನ್ನ ಅವನನ್ನು ನೋಡ್ಬೇಕು ಅನ್ನೋಳು ಕಂದಯ್ಯ ಅಂತಾಳೆ. ಒಂದು ವಯಸ್ಸಾದ ಮೇಲೆ ನೀವು ಯಾರನ್ನೇ ನೋಡಿ, ಮೊದಲು ನನ್ನ ಮಕ್ಕಳು ನನ್ನ ಎದು ಅಂತಿದ್ದವರು, ಒಂದು ವಯಸ್ಸಾಗ್ತಿದ್ದ ಹಾಗೆ ಎಲ್ಲರ ಮಕ್ಕಳು ನಮ್ಮ ಮಕ್ಕಳು ಅಂತ ಕಂದ ಪುಟ್ಟ ಕೂಸು ಅಂತ ಪ್ರತಿಯೊಬ್ಬರು ಮಾತಾಡ್ತಾರಲ್ಲ, ಅದೇ ರೀತಿಯಲ್ಲಿ ರಾಮಚಂದ್ರಯ್ಯ ಕಂದಯ್ಯ ಅಂತ ಕರೀತಿದ್ದಾಳಂತೆ. ಗುರುದೇವನ ಮುನಿ ಮತನ ಮೇಲೆ ಮಾತು ಬೀತ ಸುಳ್ಳು. ಯಾಕಂದ್ರೆ ನನ್ಗೆ ನೋಡಿದ್ರೆ ಈಗ ದಿನಾ ದಿನ ವಯಸ್ಸಾಗ್ತಿದೆ, ಹಣ್ಣು ಮುದ್ದಿ ಆಗ್ತಿದ್ದೀನಿ, ಕಣ್ಣು ಕಾಣಿಸ್ತೇ ಹೋಗ್ತಾ ಇದೆ, ಆಮೇಲೆ ಕಿವಿ ಕೇಳಿಸೋದಿಲ್ಲ, ನನಗೆ ನಡೆಯಕ್ಕಾಗಲ್ಲ. ಈ ತರ ಅಂತ ಒಂದು ದಿವಸ ಹೀಗೆ ಬಾಳ ಸೌತು ಹೋಗ್ಬಿಡತ್ತ ನನಗೆ. ಹಾಗಾಗಿ ತಾಳುವುದು ಬಾಳುವುದು ಬಾಳದೊಡೆಯೇ ಕೊಡಲು, ಅಕಸ್ಮಾತ್ ನಾನು ಬದುಕಿದ್ರು ಕಣ್ಣಲ್ಲಿ ನೋಡಕ್ಕಾಗದಿದ್ದಾಗಿದ್ರೆ ಏನು ಪ್ರಯೋಜನ? ಅಥವಾ ನಾನು ಅವನನ್ನೊಂದು ಮುಟ್ಟಿ ನೇವರ್ಸಿ ಮಾತಾಡಿ ಅವನನ್ನು ಸೇವೆ ಮಾಡದೆ ಇದ್ರೆ ಏನ್ ಪ್ರಯೋಜನ? ಅಲ್ಲ ಪ್ರಯೋಜನ. ಹಾಗಾಗಿ ಕಣ್ಣಾಗಿ ನಮ್ ನೀನಂತ ಇಲ್ಲಿ ಅವ್ ನೋಡ್ತ ನಿನ್ನ ಹೇಗ್ ನೋಡಿ, ಕಣ್ಣು ಪೂರ್ತಿ ಹೋದ್ಮೇಲೆ ನಾನ್ ನಿನ್ನ ಹೇಗ್ ನೋಡ್ಲಿ ಅಂತ ಹೇಳ್ತಾಳೆ. ಕೈಯಿಂದ ಮೈ ಅಡಗಿ ತಂತ ಸಂಭವೇನಾದೊಡಮ್ಮೆಂದು, ನಿನ್ನನ್ ಮುಟ್ಟಬೇಕು ಅಂತ ಸ್ಪರ್ಶ ಮಾಡ್ಬೇಕು ಅಂತ, ಏನೂ ಆಗಲ್ಲ ಅಂತಂದ್ರೆ ನಾ ಬದುಕಿದ್ದಾದ್ರೂ ಏನ್ ಪ್ರಯೋಜನ ಅಂತ ಹೇಳ್ಕೊಳ್ತಾ ಇದ್ದಾಳೆ. ತಣಿಸುವೆನೋ ಪೇ ಕಣ್ಗಳಿ ನೀರ, ಕಣ್ಣುಗಳು ಅವನನ್ನ ನೋಡ್ಬೇಕು ಅಂತ ಕಣ್ಣೀರ್ ಸೂಸ್ತಾವಂತೆ. ಅವಕ್ಕೆ ಹೇಗ್ ಕಣ್ಣು ಹೇಳಿ, ನಾನು ನನ್ನ ಕಣ್ಣೀರು ಆತರ ಹೇಳ್ತಾ ಇದ್ದಾರೆ. ಬಾಬೋ ಬಾರ ಕಂದಯ್ಯ, ಕಣ್ಣು ಕೆಡುವ ಮೊದಲೇ, ಕಣ್ಣು ಹಾಳಾಗುವ ಮೊದಲೇ, ಬಾಳು ಕೆಡುವ ಇನ್ನೂ ವಯಸ್ಸಾಗಿ ನಾನು ಏನೂ ಆಗಲ್ಲ ಅನ್ನೋ ಕಾಲ ಬರೋದಕ್ಕಿಂತ ಮೊದಲೇ, ಮುನ್ನ ಹೆದ್ದೆಗೆ ತಾರಯ್ಯ ನಿನ್ನ ಶಾಂತಿಯ ರೇಪ್ಯಂ, ನಿಶಯ ನಿಶಬ್ದಕ್ಕೆ ಬಂದ ಬಾರದ ಬೆರಳಿ ಅಂತ ಹೇಳ್ತಾರೆ. ನಾವು ಶಬ್ದ ಮಾಲಿನ್ಯ ತುಂಬಾ ಮಾಡ್ತೇವೆ, ಆದ್ರೆ ಅವಳು ತನ್ನಲ್ಲೇ ತಾನು ಒಣಕೊಳ್ತಾಳಂತೆ. ಅಯ್ಯೋ ಕಂದಯ್ಯ ಯಾವ ಪ್ರತ್ಯಯ ಅಂತ ಶಬ್ದ ಮಾಡಲ್ಲ, ಒಳಗೊಳಗೆ ಅನ್ಕೊಳ್ತಾಳೆ ಅಂತ. ಕವಿ ತುಂಬಾ ಪ್ರಕೃತಿ ಪ್ರೇಮಿ, ರಾಮ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅದನ್ನ ಹೊಗಳದು ನನಗೆ ಇನ್ನು ನಾನು ಇನ್ನೂ ಮುಂದೆ ಅಂತ ಹೇಳಿ ಅವ್ರಿಗೆ ಮಲೆನಾಡಿನಗೆ ಬೀಳು ಅದ ಪ್ರಕೃತಿ ವರ್ಣನೆ ಮಾಡ್ತೀನಿ ನಾನು ಅಂತ ಕವಿ ಹೇಳ್ತಾರೆ. ಹಾಗೆ ನಿಶಯ ನಿಶಬ್ದಕ್ಕಿಂತಗೆ ಬಂದ ಬಾರದ ತೆರೆದಿ ತನ್ನೋಡು ಆಳಾಪಿಸುತ್ತೆ ಮತ್ತೆ ಗುಡಿಸಲೊಳಗಾದ ಶರದಜ್ಜಿ ಬೇಡಿತಿ ಮತಂಗ ಮುನಿ ಬೇಡಿತಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದ್ರೆ ಬೇಡುವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗ ಮಾಡಯ್ಯ ಬಾರಯ್ಯ ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಹೊರಗೆ ಬಂದಿದ್ಲು, ಮತ್ತೀಗ ಮನೆಯೊಳಗೆ ಹೋಗಿದ್ದಾಳೆ ಅವಳು.

ಶಬರಿಗೆ ನಿರೀಕ್ಷೆಯನ್ನು ಒಪ್ಪಿ ಅಂತಾರೆ. ವ್ರತ ಏನು ಅಂದ್ರೆ ರಾಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ. ಅವಳಿಗೆ ಮಾತ್ರ ಅದು ವ್ರತ ಅಲ್ಲ, ಅಲ್ಲಿರುವಂತ ಗಿಡ ಮರ ಬಳ್ಳಿ ಎಲ್ಲವಕ್ಕೂ ತಾವು ಯಾವಾಗ ರಾಮನಿಗೆ ಸೇವೆ ಒದಗಿಸಿ ನಾವು ಸಾರ್ಥಕ ಪಡಿತೀವೋ ಅಂತ. ಇದನ್ನ ಸೂರಂ ಎಕ್ಕುಂಡಿಯವರು ಶಬರಿಗೆ ಬಂದಿದ್ದಾರೆ, ಅವರು ಕೂಡ ಹೇಳ್ತಾರೆ ಆ ಗಿಡ ಮರ ಬಳ್ಳಿಗಳಿಗೂ ಕೂಡ ಸದಾ ರಾಮ ಧ್ಯಾನವಂತೆ ತಾವು ಸಾರ್ಥಕ ಆಗ್ಬೇಕು ಅಂತ. ಇಲ್ಲೂ ಹಿಂದೆ ಒಂದು ಪದ್ಯದಲ್ಲಿ ಒಂದು ಶಬ್ದ ಬಂದಿದೆ, ಬೆಳೆದು ಬಿತ್ತಿ ಪಣ್ಣು ಫಲಗಳನ್ನೆಲ್ಲ ಬಿತ್ತಿ ಬೆಳೆದಣಿ ಮಾಡಿ ಕಾಯುತ್ತಿರುವುದು ಎನ್ನ ಆಶ್ರಮ ಅಂತ. ನನ್ನ ಆಶ್ರಮ ಇದೆಯಲ್ಲ, ಇವಳೆ ಕೆಲವು ಗಿಡಗಳನ್ನೆಲ್ಲ ಹಾಕಿದಾಳೆ ಎಲ್ಲ ಮಾಡಿದಾಳೆ, ಆ ಗಿಡ ಚೆನ್ನಾದ ಹೂ ಬಿಡ್ತಾವಂತೆ ಚೆನ್ನಾದ ಹಣ್ಣುಗಳನ್ನು ಬಿಡ್ತಾವಂತೆ. ತಾವು ಆ ಅಜ್ಜಿಯ ಜೊತೆ ಬೆಷ್ಟಿಯ ಜೊತೆ ಸಮಷ್ಟಿ ನಮ್ಮ ಏನೋ ಹೇಳ್ತಾರಲ್ಲ ಹೂವಿನೊಡನೆ ನಾಲ್ಕು ಸ್ವರ್ಗಕ್ಕೆ ಹೋಯ್ತಲ್ಲ, ಹಾಗಾಗ್ಬೇಕು ಅಂತ ಅವು ಒಳ್ಳೆ ಫಲಗಳನ್ನು ಕೊಡ್ತಿದ್ದಾವೆ ಹೂಗಳನ್ನ ಕೊಡ್ತಿದ್ದಾವಂತೆ ಆ ಆಶ್ರಮದವರು. ಹಾಗಿರುವಾಗ ಈರುಳು ಕಳೆಯಿತು ಬೆಳಗಾಯಿತು ಮೂಡಿತು ಬೆಳಗಾಯಿತು ಬೆಳಗಾಗಿದ್ರೆ ಆ ಬಿಲ್ವತ್ತರದ ಬಿಲ್ಲೆತ್ತರದ ಕರಡ ಹುಲ್ಲು ಆ ಎಲ್ಲ ಹುಲ್ಲಿನ ಇದೆಯಲ್ಲ ಅವು ಎಲ್ಲ ಇಬ್ಬನಿಯಿಂದ ನೆಂದಿದವಂತೆ. ಆ ಇಬ್ಬನಿಯ ನೆಂದಿದ್ದು ಹೇಗ್ ಕಾಣುತ್ತೆ ಅಂದ್ರೆ ಇವಳು ಕಣ್ಣಲ್ಲಿ ಕಣ್ಣೀರು ಕೊಡ್ತಾ ಇದೆಯಲ್ಲ ಆ ಈ ತುರಗ ಇರುತ್ತೆ ಕುದುರೆ ಕುದುರೆ ಮೇಲೆ ಕಣ್ಣು ಈ ಉದ್ದುದ್ದ ಕಣ್ಣಿನ ರೆಪ್ಪೆ ಇರುತ್ತಲ್ಲ ಅದೆಲ್ಲ ಮುಚ್ಕೊಂಡಿರುತ್ತೆ, ಅದ್ರ ಮೇಲೆ ನೀರಿದ್ರೆ ಹೇಗ್ ಕಾಣುತ್ತೆ ಆ ರೀತಿಯಲ್ಲಿ ಆ ಕರಡು ಹುಲ್ಲು ಕಾಣ್ತಿದೆ, ಮತ್ತೆ ಇವಳ ಕಣ್ಣು ಕಣ್ಣಿನ ನೀರು ಆ ರೀತಿಯಲ್ಲಿ ಕಾಣ್ತಾ ಇದೆ ಅಂತ. ಯಾವಾಗ ರಾಮನ ದರ್ಶನ ಆಗುತ್ತೆ ಅಂತ ಹೇಳಿ ಕಾಣ್ತಾ ಇದೆ ಅಂದ್ರೆ ಫಸಲ ಎಂಬಾಕುದನ್ನ ನಿಡುಬಯಸಿ ಈ ಗುರು ನಿಡಸು ಇವ ಆ ಪ್ರಕೃತಿ ಮತ್ತು ಓಹ್ ಇವತ್ತು ರಾಮನೇ ರಾಮ ಬರ್ಲಿಲ್ವಾ ಅಂತ ಇವತ್ತು ನಮ್ಮ ಫಲಗಳು ಕೊಟ್ಟಿದ್ದು ಇದೆಲ್ಲ ಬೇರೆ ಇದಕ್ಕಾಯ್ತು ಅನ್ನೋ ಹಾಗೆ ಇಬ್ಬರೂ ನಿಡಸು ಇವ ಒಂದು ಕೂಡಿ ಇವತ್ತು. ಆದ್ರೆ ಒಂದು ಮುದುಕಿಗೆ ಏನಪ್ಪ ಅಂತಂದ್ರೆ ಮುದುಕಿಗೆ ಇವತ್ತು ಒಂದಿನ ಏನೋ ಒಂದು ಕಳವಳ ಆಗ್ತಾ ಇದೆ, ಆಮೇಲೆ ಏನೋ ಒಂದು ಕಲ್ಲಣ ಏನೋ ಹೊಸ್ತಾಗತ್ತೆ ಅನ್ನೋದು ಮತ್ತೆ ಏನೋ ಒಂದು ಉಲ್ಲಾಸನೂ ಆಗ್ತಾ ಇದೆ ಅಂತ. ಏನಾಗ್ಬೋದು ಇವತ್ತು ಏನೋ ಒಂಥರ ಬೇರೆ ತರ ಇದೆಯಲ್ಲ ಅಂತ ಅನ್ಸತ್ತಂತೆ. ಹಾಗಾಗಿ ಅವಳು ಮತ್ತೆ ಹೊರಗೆ ಬರ್ತಾಳೆ ನೋಡ್ತಾಳೆ ಅವಳ ನಿರೀಕ್ಷೆಯಂತೆಯೇ ಅವಳ ಹುಲ್ಲಿನ ದಾರಿ ಇದೆಯಲ್ಲ ಹುಲ್ಲು ಬಯಲಲ್ಲಿ ಅವಳ ದಾರಿ ಅವಳ ನಿರೀಕ್ಷೆಯಂತೆ ಆ ಮಧ್ಯದಲ್ಲಿ ಒಂದು ಕಿರುದಾರಿ ಆಗಿರುತ್ತೆ. ಈಗಾಗಲೇ ನೀವು ಬಿ ಸಿ ಅವರದ್ದು ಕೇಳಿದೆ ವನವನವ ಸುತ್ತಿ ಸುಳಿದು ತರು ತರುವ ಇವಳೇ ನಡೆದಿದ್ದಾಳೆ ಅದು ಎಷ್ಟು 10 ವರ್ಷದಿಂದ ಅದು ಎಷ್ಟು ದಾರಿ ಫಲ ನಡೆದಿದ್ದಾಳೋ ಎಷ್ಟು ಮಣ್ಣುಗಳನ್ನು ತಂದಿದ್ದಾಳೋ ಎಷ್ಟು ಬಿರು ಹೂಗಳನ್ನಾಯ್ತು ತಂದು ತನಿ ಮಣ್ಣುಗಳಾಯ್ತು ತಂದು ಎಷ್ಟು ತಂದಿದ್ದಾಳ ಅದು ಸೌಧ ಹೋಗ್ಬಿಟ್ಟಿದೆಯಂತೆ. ಬೈತಲೆಯ ಭೂಮಿಯ ಬೈತಲೆಯ ತರ ಅದು ಹೋಗಿದೆಯಂತೆ. ಬಯಲ ನಡು ನಿಡು ಪರಿದು ಸಮೇತ ದಾಲ್ದಾರಿ ಕೀಳುಪಟ್ಟೆ ಆ ದಾರಿಯನ್ನ ನೋಡ್ತಾಳಂತೆ. ತನ್ನೊಳಗೆ ಒಣಗುವಳು ಗುಣಿಸುವಳು ತನ್ನೊಳಗೊಳಗೇ ಕೊಣುತ್ತಾಳೆ ಗುಣಿಸ್ತಾಳೆ ಎಂದು ಯಾವಾಗ ಬರ್ತಾನೆ ಏನು ಅಂದ್ರೆ ಮತ್ತೆ ಒಳಗೆ ಹೋಗ್ತಾಳೆ ಒಂದ್ಸತಿ ಹೊರಗೆ ಬರ್ತಾಳೆ ಒಳಗೆ ಹೋಗ್ತಾಳೆ ಮತ್ತೆ ಹೊರಗೆ ಬಂದು ಅಲ್ಲೆಲ್ಲ ಕೊರಕೆಯನ್ನ ತಂದು ಅಲ್ಲಿಂದ ಗುಡಿಸಿ ಕರಗಲೆಗಳನ್ನೆಲ್ಲ ತೆಗೆದು ರಂಗೋಲಿ ಇದೆಲ್ಲ ಮಾಡ್ತಾಳೆ. ಮನೆ ಮುಂದೆ ಗೋಮಯ ಬಳಿದ ಜಗಲಿಯ ತರಗು ಸದೆ ಗುಡಿಸಿ ಸೊಂಟ ಮತ್ತೆ ವಯಸ್ಸಾಗಿದೆ ಅವನು ಸ್ವಲ್ಪ ಗುಡಿಸ್ತಾಳೆ ಮತ್ತೆ ಎತ್ಕೊಳ್ತಾಳೆ ಸೊಂಟ ಕೈ ಹಾಕಿ ಮಾಡ್ತಾಳೆ ಮತ್ತೆ ನಿಡು ನೆಟ್ಟು ದೂರಕ್ಕೆ ದೃಷ್ಟಿ ನೆಟ್ಟು ನೋಡ್ತಾಳೆ ಏನೋ ತರ ಆಗ್ತಿದೆಯಲ್ಲ ಇವತ್ತು ಯಾಕೆ ಅಂತ ನೋಡ್ತಾಳೆ. ಆದ್ರೆ ವನ ಸೀಮಾಂತ ಸೀಮಂತ ರೇಖೆಯನ್ನು ಆ ಬಟ್ಟ ಬಯಲು ಅಂದ್ರೆ ಆ ಮನದ ಒಂಥರ ಉದ್ದಕ್ಕೆ ಆಗಿದೆಯಲ್ಲ ಆ ದಾರಿಯನ್ನ ದೂರದವರೆಗೆ ಸೀಮಾಂತ ಅಂದ್ರೆ ಸೀಮಂತ ಅಂದ್ರೆ ಬೈತಲೆ ಸೀಮಾಂತ ಅಂದ್ರೆ ಅಷ್ಟು ದೂರದವರೆಗೆ ಹೊರಡಿರುವಂತಹ ಕೂದಲು ಇದು ದಾರಿ ಅಂತ ಅದನ್ನ ನೋಡ್ತಾ ಇದ್ದಾರಂತೆ. ಇದೇ ನಿರೀಕ್ಷಣೆಯ ನೋಪಿ ದಿನ ಉಳಿದ ಅದೇ ವ್ರತ ಕತೆ ಹಾಗೆ ಮಾಡ್ತಾ ಇದ್ದಾಳಂತೆ. ಕೊಳುತ್ತೆ ಎಂದು ಪಗಲಾಯ್ತು ಹೀಗೆಲ್ಲ ಮಾಡ್ತಿರುವಾಗ ನಿತ್ಯ ಉಳಿದು ಅದೇ ಕರ್ಮ ಪರಿಚಾರಣಿ ಅಂತ ಕರೀತಾರೆ ವಾಲ್ಮೀಕಿ. ನಿತ್ಯ ಗುಡಿಸೋದು ಅವನು ರಾಮ ಬರ್ತಾನೆ ಅಂತ ಸಿದ್ಧತೆ ಮಾಡ್ಕೊಳ್ಳೋದು ಇದೇ ಕೆಲಸ ಅವಳಿಗೆ. ಈಗ ಪಗಲಾಯ್ತಂತೆ ಹಗಲಾಯ್ತು ಈಗ ರಾತ್ರಿ ಆಗಿತ್ತು ರಾತ್ರಿಯಿಂದ ಬೆಳಗಾಯಿತು ಬೆಳಗಾದಲ್ಲಿಂದ ಈಗ ಸೂರ್ಯ ಕಿರಣ ಬಂದಿದೆ ಆ ಪಗಲಾಯಿತು ಅಂತ.

ಮರಳಿ ಮರಳಿ ಹಾ.

ಈಗ ರಾತ್ರಿ ಆಯ್ತು, ಬೆಳದಿಂಗಳಾಯ್ತು, ಬೆಳಿಗ್ಗೆ ಉಷಾ ಕಾಲ ಆಯ್ತು, ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಅಂತೆ. ಹಾಗೆ ಆಗ್ತಾ ಇರುವಾಗ ಭರವಸೆಯ ಏನೋ ಮಧ್ಯ ಕಿರಣ ರವಿತ ಬೆಳ್ಳಿ ಹನಿಯಾಗಿ ಅವನಿಗೆ ಏನೋ ಇವತ್ತು ಆಗತ್ತೆ, ಏನೋ ಒಂದು ಒಳ್ಳೇದಾಗ್ಬೋದೇನೋ ಒಂದು ಭರವಸೆಯ ಒಂದು ಇದೆಯಂತೆ. ಆ ಕಣ್ಣಿಗಾರೋ ಬತ್ಕೋವೋ ಭ್ರಾಂತಿ, ಅದು ಒಂಥರ ಯಾರೋ ನಿರೀಕ್ಷೆ ಮಾಡಿದ್ರೆ ಒಂದು ನೀರು ಈಗ ಕಾದಿಮೇಲೆ ಶಬರಿಲೆ ನೀರು ಸಪ್ಪಳೆ ಎಲೆ ಎಲುಗೆ ಗಾಳಿಯಲ್ಲಿ ನೀರು ಸಪ್ಪಳೆ, ನೀವು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅಲ್ಲೇ ಶಬ್ದ ಕೇಳ್ತಾ ಇದ್ದಂಗಿದೆ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ ನಾವು ಯಾರನ್ನೋ ನಿರೀಕ್ಷೆ ಮಾಡ್ತಿದ್ದಾಗ ಆ ರೀತಿಯಲ್ಲಿ ನೋಡ್ತಾರೆ. ಆಮೇಲೆ ಯಾರು ಇಲ್ಲ ಭ್ರಾಂತಿ ಅಂತ ಅನ್ಕೊಳ್ತಾಳಂತೆ. ನಿಂತಳ ಶಬರಿ ಡೊಂಕಾಗಿ ಬಟ್ಟಿಕೊಂಡಿದ್ರು ಕೈಯಾಗಿ ವಯಸ್ಸಾದ ಮುಕ್ಕಿ ಹೇಗೆ ಎಷ್ಟೊತ್ತು ನಿಲ್ತಾಳೆ ಪಾಪ ಸೊಂಟ ಮುಂದೆ ಇಟ್ಕೊಂಡಾಳೆ, ಮತ್ತೆ ಕೈಯನ್ನ ಹೀಗೆ ಆ ಈ ಚರ್ಮ ಎಲ್ಲ ವಯಸ್ಸಾದವರಿಗೆ ಹಿಡಿದ್ಬಿಟ್ಟಿರುತ್ತೆ, ಇದೆಲ್ಲ ಹುಬ್ಬಿನ ಕೂದಲೆಲ್ಲ ಮುಚ್ಚಿ ಬಿಟ್ಟಿರುತ್ತೆ, ಅದನ್ನ ಹೀಗ್ ಮಾಡಿ ಎತ್ತಿ ಯಾರು ಕಾಣ್ತಾ ಇದ್ದಾರ ಅಂತ ಅವಳು ನೋಡ್ತಾಳಂತೆ. ಹಾಗೆ ನೋಡಿದಳು ನೋಡಿ ಕಣ್ಣೊಳೆಯ ಕ್ಲೀನ್ ಮಾಡಿ ಹಿಂಗ ನೋಡ್ತಾರಲ್ಲ ವಯಸ್ಸಾದವರು, ಅಥವಾ ನಾವು ಅಂತ ಯಾವ್ದನ್ನ ತುಂಬಾ ಇದ್ದ ದೂರದಿಂದ ನೋಡ್ಬೇಕಾದ್ರೆ ಈಗ ನೋಡ್ತೀವಲ್ಲ ಆ ತರದಲ್ಲಿ ನೋಡ್ತಾ ಇದ್ದಾಳಂತೆ. ದೇಶ ದೇಹವನ್ನಂತೆ ಈ ದೇಶವಾಗಿದ್ದು ಖಂಡಿತ ಆಮೇಲೆ ಇಷ್ಟು ಚಿಕ್ಕ ರೂಪದಲ್ಲಿ ಕಾಣುತ್ತಲ್ಲ ಏನೋ ಒಂದು ಆ ರೀತಿ ಕಣ್ಣಿಗೆ ಏನೋ ಕಾಣ್ತದೆ. ತನ್ನ ಸಂದೇಹ ಇಲ್ಲ ಯಾರೋ ಕಾಣ್ತಾ ಇದ್ದಾರೆ ಅಂತ ತಿರುಪ್ಪಿ ಕೊರೆಗಳು ಮರಳು ಮರಳಿ ಕಂಡ ಅರಿವಳೆಯಲ್ಲಿ ಶಬರಿ ರಾಮ ಲಕ್ಷ್ಮಣರನ್ನ ಆ ಕುಸ್ತಿಯ ವೇಷದಲ್ಲಿ ಕವಿಗೂ ಅನುಮಾನ ಇಂತಹ ಕುಸ್ತಿ ವೇಷ ಮಾಡ್ಕೊಂಡು ಬರ್ತಿದ್ದಾರೆ ರಾಮ ಲಕ್ಷ್ಮಣರು, ಅವರನ್ನ ಕಂಡಿಡಿತಾಳ ಈ ಶಬರಿ, ಎಷ್ಟು ದೃಷ್ಟದಿಂದ ತಪಸ್ ಮಾಡ್ತಾ ಇದ್ದಾಳೆ ಯೋಚನೆ ಮಾಡ್ತಿದ್ದಾಳೆ ಆದ್ರೆ ಕಾಣ್ತಾಳ ಅಂತ ಕವಿಗೆ ಅನುಮಾನ. ಆಮೇಲೆ ಕವಿ ಒಂದು ಮಾತಾಡ್ತಾರೆ, ಭಗವದಾಗಮನವೇ ಭಕ್ತನ ನಿರೀಕ್ಷಿತ ರೂಪದಿಂದ ಬಂದೊಪ್ಪದೇ ಭಗವಂತ ಬರ್ತಾನೆ ನಾವು ಹಿಂಗ್ ಬರ್ತಾನೆ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ನಾವು ನಿರೀಕ್ಷಿಸಿದ ರೂಪದಲ್ಲಿ ಬರ್ತಾನ? ಪರಮಾತ್ಮರದ್ದೇ ಒಂದು ಕಥೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಆ ಒಬ್ಬ ಭಕ್ತ ಇದ್ದಂತೆ, ಭಕ್ತ ಹಂಗೆ ಪರಮಾತ್ಮರು ಹೇಳಿದ್ರು ದೇವರೆಲ್ಲ ನೋಡ್ಕಂತಾನಪ್ಪ ನೀನೇನ್ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರು. ಇವನು ಅದನ್ನೇ ನಂಬ್ಕೊಂಡ ಮರುದಿವಸ ಒಂದು ಆನೆ ಮೇಲೆ ಮಾವುತ ಕೂತ್ಕೊಂಡು ಬರ್ತಾ ಇದ್ದ. ಆವಾಗ ಆನೆ ಮದುವೆ ಇದೆ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಅಂತ ಮಾವುತ ಹೇಳ್ತಾ ಇದ್ರೆ ಇವನು ಹೆಂಗೋ ಪರಮಾತ್ಮರು ಹೇಳಿದಾರೆ ಇಲ್ಲ ಇಲ್ಲ ದೇವರು ಕಾಪಾಡ್ತಾನೆ ಅಂತ ನಿಂತಿದ್ದ. ತೋಣ್ಣಲ್ಲಿ ಎತ್ತು ಹೊಡಿತೀವಿ. ಆಗ ಮರುದಿನ ಬಂದು ಏನ್ ಸ್ವಾಮಿ ನೀವೇನ್ ಹೇಳಿದ್ರು ಈಗ ಆಗಿರೋದೇನು? ಅಲ್ಲಪ್ಪ ನೀನು ಆನೆ ಎದುರುಗಡೆ ಹೋಗೇ ಹೋದು, ಆದ್ರೆ ಅದ್ರ ಮೇಲೆ ಒಬ್ಬ ಒಂದು ಆನೆ ಇತ್ತಲ್ವಾ, ಆನೆ ಮೇಲೆ ಒಬ್ಬ ಮಾವುತ ಇದ್ದಿನಲ್ಲ ಅವನೇನ ಹೇಳ್ದ ನಿನಗೆ ಪಕ್ಕಕ್ಕೆ ಸರಿ ಮತ್ತೆ ಅವನೇ ದೇವರಿಲ್ವಾ? ಹಾ ಅವನೇ ದೇವರು ನಿನ್ ಪಕ್ಕಕ್ಕೆ ಸರಿ ಅಂತ ತಿದ್ದುತ್ತಾ ಇದ್ದ, ನೀನ್ ಕೇಳಲಿಲ್ಲ ಅಷ್ಟೇ ಅಂತ ಹೇಳಿದ್ದ. ಹಾಗೆ ಅದೊಂದು ಉದಾಹರಣೆ ಕೊಡ್ಬೋದು. ಇಲ್ಲಿ ಭಕ್ತನಲ್ಲಿ ತಂದು ಸುಲಿದು ನೈವೇದ್ಯ ಮಾಡ್ಕೊಳ್ಳದೆ ಇದು ಒಂದ್ ಸ್ವಲ್ಪ ಕೊಡುಗು ಕೊಡುಗು ಸಿನ್ ಕತೆ ನೆನಪಾದ ಹಾಗೆ ಆಗುತ್ತೆ. ಯಾಕೆಂದ್ರೆ ತಂದೆ ತಾಯಿ ಇಬ್ರು ಯಾತ್ರೆಗೆ ಹೋಗಿರ್ತಾರೆ, ಒಂದು ಆರೇಳು ದಿನ ಹೋಗಿರ್ತಾರೆ. ಕೊಡಗೂಸಿಗೆ ಹೇಳೋಗಿರ್ತಾರೆ, ನೀನು ಇವಳಿಗೆ ಶಿವಂಗೆ ಪೂಜೆ ಮಾಡಿ ಅರ್ಚಿಸಿ ಇದೆಲ್ಲ ಮಾಡು, ಹಾಲಿನ ನೈವೇದ್ಯ ಮಾಡು ಅಂತ ಹೇಳಿ ಹೋಗಿರ್ತಾರೆ. ಆವಾಗ ಇವಳು ಹೋಗ್ತಾಳೆ, ಅರ್ಚನೆ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೂಗಳ ಏರಿಸ್ತಾಳೆ ಎಲ್ಲ ಮಾಡ್ತಾಳೆ. ನಂತರದಲ್ಲಿ ಹಾಲನ್ನು ಇಟ್ಟರೆ ಸೇವನೆ ಮಾಡೋದೇ ಇಲ್ಲ. ಇವಳು ಎಷ್ಟು ಮುಗ್ಧ ಭಕ್ತಿ ಅಂದ್ರೆ ನೈವೇದ್ಯಕ್ಕೆ ಇಟ್ಟ ಹಾಲ ಆ ಶಿವನೇ ದಿನ ಕುಡಿತಿದ್ದ ಅಂತ ತಿಳ್ಕೊಬಿಟ್ಟಿರ್ತಾಳೆ. ಈಗ ಇವಳು ಮನೆಗೆ ಹೋದ್ರೆ ಮನೆ ಬೈತಾರೆ, ಕುಷ್ಟಿಲ್ಲ ಅಂತ ಬೈತಾರೆ ಅಂತ ಹೊಳ್ತಾಳೆ ಕರಿತಾಳೆ, ಆ ಲಿಂಗದ ಮೇಲೆ ತಲೆ ಚಚ್ಕೊಂತಾಳೆ, ದೇವಾ ನೀ ಕುಡಿದಿದ್ರೆ ಮನೇಲಿ ಬೈತಾರಪ್ಪ ದಯಮಾಡಿ ಕುಡಿದು ಬಿಡು ಕುಡ್ಕೊಂಡು. ಆ ಮಗುವಿನ ಮುಗ್ಧ ಭಕ್ತಿಗೆ ಶಿವ ಹಾಲು ಬಂದು ಹಾಲು ಕುಡಿತಾನೆ. ಅದೇ ರೀತಿಯಾಗಿ ಆ ಒಂದು ದಿನನೂ ಕಳೆದೇ ಬಿಡುತ್ತೆ, ಹಾಲು ಕುಡಿತಾನೆ ಇರ್ತಾನೆ ಅವನು. ನಂತರದಲ್ಲಿ ತಂದೆ ತಾಯಿಯರೆಲ್ಲ ಬರ್ತಾರೆ, ಬಂದವರು ಈಗಿನ ನಮ್ಗೆ ಸ್ವಲ್ಪ ಸುಸ್ತಾಗಿದೆ ನೀನೆ ಹೋಗಿ ದೇವರ ಪೂಜೆ ಮಾಡುವ ಅಂತಾರೆ. ಇವಳು ಹೋಗ್ತಾಳೆ, ಹೋಗಿ ಹಾಲಿಸ್ತಾಳೆ ಎಲ್ಲ ಮಾಡ್ತಾಳೆ, ಕುಡಿತಾಳೆ ಶಿವ ಇವಳು ದುಷ್ಟ ಏನ್ ಮಾಡ್ತಿದ್ದಿಲ್ಲ. ಮನೆಗೆ ಬಂದು ಕೇಳಿ ಎಲ್ಲಿ ಹಾಲು ನೈವೇದ್ಯದ್ದು ಅಂತ ತಂದೆ ತಾಯಿ ಕೇಳ್ತಾರೆ. ಇಲ್ಲ ಶಿವ ಕುಡ್ದ ಅಂತ ಹೇಳ್ತಾರೆ. ಶಿವ ಕುಡ್ದ ನೀನೇ ದುಳ್ಳು ಹೇಳ್ಬೇಕು ಬೆಲೆ ಕಲ್ತ್ಬಿಟ್ಟಿಯಾ, ಏನ್ ಮಾಡ್ತೀಯ ನೀನೇ ಕುಡ್ಕೊಂಡ್ ಬಂದ್ಯಾ ಅಂತ ಬೈತಾರೆ. ಇಲ್ಲ ಇಲ್ಲ ನಿಜವಾಗ್ಲೂ ಶಿವ ಕುಡ್ದಿದ್ದ ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ತೋರಿಸು ಅಂತ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ್ರೆ ಅಲ್ಲಿ ಆ ತಂದೆ ತಾಯಿಯರಿಗೆ ಆ ಸೌಭಾಗ್ಯ ಇರ್ಬೇಕಲ್ಲ, ಏನ್ ಮಾಡಿದ್ರು ಆ ದೇವ್ರು ಬರಲ್ಲ, ಲಿಂಗ ಪ್ರತ್ಯಕ್ಷ ಆಗೋದಿಲ್ಲ ಅಥವಾ ಶಿವ ಬರೋದಿಲ್ಲ. ಆಗ ಇವ್ರು ಮತ್ತೆ ಅದೇ ತಲೆ ಚಚ್ಕೊಂಡ್ರೆ ಇಲ್ಲ ಖಂಡಿತ ನಾನು ಸುಳ್ಳಿ ಅಂತ ಆಗತ್ತೆ, ನೀನ್ ದಯಮಾಡಿ ಬರ್ಬೇಕು ಅಂತ ಹತ್ತು ಹತ್ತು ಇಡ್ತಾಳೆ. ಲಿಂಗದ ಮೇಲೆ ತಲೆಯನ್ನ ಚಚ್ಕೊಳ್ಳೋಕೆ ಶುರು ಮಾಡ್ತಾಳೆ, ರಕ್ತ ಬರಕ್ ಶುರು ಅಂತ. ಶಿವ ಪ್ರತ್ಯಕ್ಷನಾಗೆ ಅವಳನ್ನು ಸಹ
ಒಳಗೆಳ್ಕೊಳ್ತಾನೆ. ಒಳಗೆಳ್ಕೊಂಡಾಗ ಆ ಲಿಂಗದ ಮೇಲೆ ಅವಳು ಕೂದಲು ಮಾಡ್ತಾರೆ. ಆ ನನ್ನ ಮಗನು ಓದು ಓದು ಓದು ಅಂದ್ರೆ ಮಗು ಹೋಗಿ ಆಗ್ಬಿಟ್ಟಿರುತ್ತೆ ಅಂತ. ಅಂದ್ರೆ ನೈವೇದ್ಯವನ್ನು ಏನಂದ್ರೆ ಭಕ್ತನಲ್ಲಿ ತಮ್ಮ ಸುರಿದು ನೈವೇದ್ಯ ಮುಕ್ಕೊಳ್ಳದೆ ಅಂದ್ರೆ ಅವನನ್ನು ಪರೀಕ್ಷೆ ಮಾಡಿ ನೋಡಿ, ಅವನನ್ನು ಇದು ಮಾಡಿ ನೋಡಿ, ಅವನಿಗೆ ಒಂದು ಉದ್ಧಾರವನ್ನ ಮಾಡ್ತಾರೆ ಅಂತ. ದ್ರೌಪದಿ ತನ್ನನ್ನು ಕಾಪಾಡ್ತಾನೆ, ನನ್ನನ್ನು ನಾನೇ ಕಾಪಾಡ್ಕೊಳ್ತೀನಿ ಅಂತ ಎದೆ ಮುಚ್ಕೊಂಡ್ಳು, ಸೀರೆ ಹೇಳ್ಕೊಂಡ್ಳು, ಏನೆಲ್ಲ ಮಾಡಿದ್ಲು. ಕೊನೆಗೆ ಕೃಷ್ಣ ನನ್ನಿಂದ ಏನು ಇಲ್ಲ ಅಂತ ಯಾವಾಗ ಎರಡು ಕೈ ಬಿಟ್ಟು ನೀನೇ ರಕ್ಷಿಸು ಅಂದ್ಲು. ಆಗ ಶಿವ ಅಲ್ಲ ಕೃಷ್ಣ ವಸ್ತ್ರ ಇದನ್ನ ದಾನ ಮಾಡಿದ, ಅಕ್ಷಯಾಮರ ಬಂದಿತ್ತ ಅನ್ನೋದು ಕತೆ ಬರುತ್ತೆ. ಹಾಗೆ ಅಹಂಕಾರ ಸಂಪೂರ್ಣ ಸಿದ್ಧಿ, ಸಂಪೂರ್ಣ ಸಿದ್ಧಿ ಸಿಗ್ಬೇಕು ಅಂದ್ರೆ ನಮ್ಮ ಅಹಂಕಾರವನ್ನ ಬಿಡ್ಬೇಕು, ನಾನು ಅನ್ನೋದನ್ನ ಬಿಡ್ಬೇಕು ಅಂತ ಹೇಳಿ ಅವರು ಕವಿ ಹೇಳ್ತಾ ಇದಾರೆ. ಹಾಗಾದಾಗ ಮಾತ್ರ ಆಗುತ್ತೆ. ಇಲ್ಲಿ ಆ ಇವಳದ ನೋವಿಗೆ ಮುಗಿತಾ ಬಂದಿದೆ, ಇವತ್ತು ಸಿದ್ಧಿ ಆಗ್ತಾ ಇದೆ ಇವಳಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗೆ ಬಂದಿದ್ದಾರೆ ಈ ವಾಲ್ಮೀಕಿಯಲ್ಲಿ ಎಲ್ಲೂ ರಾಮ ಲಕ್ಷ್ಮಣರ ರೂಪದ ವರ್ಣನೆ ಇಲ್ಲ. ಅಥವಾ ಬೇರೆ ಯಾರು ತುಂಬಾ ಜನ ಕವಿಗಳು ಬರೆದಿದ್ದಾರೆ, ಯಾರು ರಾಮ ಲಕ್ಷ್ಮಣರು ಹೇಗಿದ್ರು ಅಂತ ಬರೆದಿಲ್ಲ. ಆದ್ರೆ ಕುವೆಂಪು ಅವರು ಮಾತ್ರ ರಾಮ ಲಕ್ಷ್ಮಣರ ಒಂದು ಹೇಗಿದ್ರು ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ ಹೇಗೆ ಅಂತ ನೋಡಿ.

ಬೇರೆ ಕವಿಗಳೆಲ್ಲ ರಾಮ ಸುಂದರ ರೂಪದಲ್ಲೇ ಬಂದ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಹೆಂಡತಿಯನ್ನ ಕಳ್ಕೊಂಡಂತ ಸತಿಯನ್ನ ಕಳ್ಕೊಂಡ ರಾಮನ ಅವಸ್ಥೆ ಹೇಗಿರ್ಬೋದು, ಅವನ ರೂಪ ಹೇಗಿರ್ಬೋದು, ಅದನ್ನ ತುಂಬಾ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಹೇಗಿರ್ಬಹುದು ರಾಮ ಪತ್ನಿಯನ್ನ ವಿಯೋಗದಿಂದ ಅಂತ ಹೊದೆ ಹೊದೆ ಗೆದರ್ದ ತಲೆ. ದಿಪ್ಪಾಗ ಹೇಳ್ಬೇಕು ಅಂದ್ರೆ ಈ ಜಟೆ ಕಟ್ಕೊಂಡವರು ವಟಕ್ಷೀರದ ಹಾಲಂತಂದು, ವಟಕ್ಷೀರ ಅಂದ್ರೆ ಗೋಡಿ ಮರದ ಹಾಲು, ಅದಂತಂದು ಕೂದುಗಳೆಲ್ಲ ಹರಡದಿದ್ದ ರೀತಿಯಲ್ಲಿ ಅದನ್ನ ಜಟೆಯನ್ನ ಕಟ್ಕೊಳ್ತಾರಂತೆ. ಅದು ಹರಡ್ಲೇಬಾರದು. ಆದ್ರೆ ಇವನು ಸೀತಾ ವಿಯೋಗದಿಂದ ಊಟ ಮಾಡ್ತಿದ್ದ ಎಷ್ಟು ದಿವಸ ಆಯ್ತು, ಈ ಕಬಂಧನನ್ನ ಬೇರೆ ಎದುರಿಸಿದ್ದು, ಜಟಾಯುಗಳ ಒಂದು ಸಂಸ್ಕಾರ ಮಾಡಿ ಸೀತಾ ವಿಯೋಗದಿಂದ ಹೇಗೆ ಹೇಗಾಗಿದ್ದಾನೆ ಅಂದ್ರೆ ಹೊದೆ ಹೊದೆ ಗೆದರ್ದ ತಲೆ, ತಲೆಯೆಲ್ಲ ಕಿತ್ತೋಗಿದೆ ಅಂತ, ಅಷ್ಟು ಒಂಟೊಂಟು ಹಚ್ಕೊಂಡಿದ್ದು ಇದು ಸಹಿತ ಕಿತ್ತು ಕಿತ್ತು ಹೋಗಿದೆ, ಬೆವರಿಂದ ನೆಂದು ಹೋಗಿದೆ, ಇದಾಗಿದೆ ಕೊಳೆ ಬೆವರ್ ಪತ್ತಿದ ಉಡೆ. ಆ ಬಟ್ಟೆ ನೋಡಿದ್ರೆ ಕೊಳಕ್ಕೂ ಮೆತ್ಕೊಂಡಿದೆ ಅಂತ ಅಂದ್ರೆ ಅದನ್ನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಎಷ್ಟು ದೂರದಿಂದ ನಡ್ಕೊಂಬಂದಿದಾರೋ, ಎಷ್ಟು ದೂರದಿಂದ ಅದನ್ನ ಇದ್ ಮಾಡ್ತಾ ಇದಾರೋ. ತೇಜವು ಮಸುರದ ಮೊಗ ಮುಖ ಆಡಿ ಹೋಗಿದೆಯಂತೆ, ಖಿನ್ನತೆಯ ಕೋರೆ ಇರುತ್ತಿದ್ದ ಕಪೋಲ ಕೋಲಂ, ಕೋಲಂ ಅಂತಂದ್ರೆ ಕೆನ್ನೆ. ಅವನ ಖಿನ್ನತೆಯಿಂದಾಗಿ ಪತ್ನಿಯ ವಿಯೋಗದಿಂದ ಕೆನ್ನೆ ಒಳಗು ಹೋಗ್ಬಿಟ್ಟಿದೆ ಅಂತೆ, ಉಳಿ ಬಿಟ್ಟು ಬಿಟ್ಟಿದೆ ಅಂತೆ. ದೈತ ವಿಯೋಗಾಗ್ನಿಯಿಂದ ಇಂದನ ಶರೀರ ನಮ್ ಅಂದ್ರೆ ದೈತ ಅಂದ್ರೆ ಪತ್ನಿ ವಿಯೋಗದಿಂದ ಅವನು ಇಡೀ ಶರೀರವೇ ಸುಟ್ಟು ಕರಗಲಾಗಲಿದೆ ಅನ್ನೋ ಹಾಗೆ ಬಾಡಿ ಬಸವಳೆದು ಹೋಗ್ಬಿಟ್ಟಿದ್ದಾರೆ ಅಂತ ಶರೀರ ನಮ್. ರೂಕ್ಷ ರೂಪದ ರಾಮನನ್ ಕಣ್ಣು ಮಂದಾಕ್ಷ, ಮೊದ್ಲೇ ಅವಳಿಗೆ ಕಣ್ಣು ಸರಿ ಕಾಣಲ್ಲ, ಆದ್ರೂ ಕೂಡ ಒಂದು ಸಾಧಾರಣವಾಗಿ ನೋಡಿದಾಗ ಇವನ ರೂಕ್ಷ ರೂಪ, ರೂಕ್ಷ ರೂಪ ಅಂದ್ರೆ ಒಂಥರ ಹೊರಟು ರೂಪ, ಒಂಥರ ಗುರುತು ಸಿಕ್ಕಿದ್ದಂತಹ ರೂಪನ್ನ ನೋಡಿ ಮಂದಾಕ್ಷಿ ಶಬರಿ ಬೇಡ ಕೆತ್ತಳೆ. ಆ ನಮ್ಮ ಅಲ್ಲಿ ಬರೋರು ಯಾರು ಅಂದ್ರೆ ಇವರಂತ ಬೇಡವರೇ ಬೇಡಿ ಬೇಡ ಬೇಟೆ ಆಡೋರು ಇರ್ತಾರಲ್ಲ, ಬೇಡರ ಜಾತಿಯವರು, ಅವರೆಲ್ಲ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಎಲ್ಲ ಬರ್ತಿರ್ತಾರೆ. ಹಾಗೆ ನಮ್ಮ ಜಾತಿಯವರು ಯಾರೋ ಬಂದಿದ್ದಾರೆ ಬೇಟೆಗಾಗ್ಲಿ, ಯಾರೋ ಊಟ ಒಂದು ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬೇಡರು ಕೆತ್ತಳೆ. ಮೈಥಿಲಿ ಪ್ರಿಯನ ದಾರುಣ ಸ್ಥಿತಿಗೆ ಏತಕ್ಕೆ ಇನ್ನು ಬೇರೆ ಸಾಕ್ಷಿ, ಅವ್ರು ಹೇಗಿದ್ದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಯಾಕೆಂದ್ರೆ ಸದಾ ರಾಮನನ್ನೇ ಧ್ಯಾನ ಮಾಡ್ತಾ ಇದ್ದಂತವಳಿಗೆ ಅವ್ರು ಸಿಗ್ಲಿಲ್ಲ ಅಂತಂದ್ರೆ ಅವಳ ಒಂದು ದಾರುಣ ಸ್ಥಿತಿಗೆ ಇನ್ನೇನು ಸಾಕ್ಷಿ ಬೇಕು? ಆ ಬಿಲ್ವಕ್ತರನ್ನು ತನ್ನ ಬಿಯದ ನೆಂಟರಿಗೆ ತಮ್ಮವರೇ ಯಾರು ಅಂತ ಹೇಳಿ ಅನ್ಕೊಂಡ್ಬಿಟ್ರು. ಹೋಗಲೆ ಮರಿ ಎಂದು ದುಡುಕಿದರೆ ಕಾಕಿ ಕೂಗಿದ ಹೋಗಲೆ ಚೆನ್ನಾಗಿ ಕಾಣುತ್ತೆ ಅಂತ ಹಿಡಿಯಕ್ಕೆ ಹೋದೆ, ಅಥವಾ ರಾಮನೇ ಬಂದ ಅಂತ ಹೇಳಿದ್ರು ಕಾಗೆ ಕೂಗಿದಲಾಯ್ತು ಅಂತ ಅನ್ಕೊಂಡ್ಬಿಟ್ಟು ಬಗೆಯ ಹುಡುಕಿ ಎಲ್ಲ ಆಸಕ್ತಿ ಕಳೆದು ಬಿಡ್ತು. ಓ ಬಂದ ರಾಮ, ಯಾರು ಬಂದ್ಯಾರೆ ಅಂತ ತಿಳ್ಕೊಂಡ್ಬಿಟ್ಲು, ರಾಮ ಬಂದೇನು ಅಂತ ಅನ್ಕೊಂಡಿದ್ಲು. ಈಗ ಅವಳಿಗೆ ಆಸಕ್ತಿನೇ ಕಳೆದು ಹೋಯ್ತು. ಆಗ ಹುಕ್ಕಿ ಹುದುಕಿ ಆ ಬಂದರ ಭೀಕರ ಆಕಾರರನ್ನು ನೋಡುತ್ತೆ, ಸುಮ್ಮನೆ ನೋಡ್ತಿದ್ಲು, ಏನು ಹೇಳಿಲ್ಲ, ಏನು ಉಚ್ಚಾರ ಮಾಡಲಿಲ್ಲ, ಏನು ಇಲ್ಲ ನೋಡ್ತಿದ್ಲು. ಆವಾಗ ಲಕ್ಷ್ಮಣನೇ ಹೇಳ್ತಾನೆ, ದಣಿದು ಬಂದಿ ಹೇ ಬಜ್ಜಿ, ಬಿಸಿಲರುತ್ತಿದೆ ಅಂದ್ರೆ ಬಿಸಿಲು ಹೆಚ್ಚಾಗ್ತಾ ಇದೆ, ದಣ್ಣು ಎಷ್ಟೋ ದೂರದಿಂದ ನಡ್ಕೊಂಡು ಬಂದಿದೀವಿ ಅಜ್ಜಿ. ಆ ಅಜ್ಜಿ ಅನ್ನೋದು ಒಂದ್ ಇರುತ್ತೆ ನೋಡಿ, ಅಜ್ಜಿ ಅಂದ್ರೆ ಸಾಕು, ಅದೊಂದು ಆಪ್ಯಾಯಮಾನವಾದಂತ ಶಕ್ತಿ, ನಮ್ಮವರು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಅವನು ಹೇಳ್ತಾ ಇದ್ದಾನೆ, ಅಜ್ಜಿ ಬಿಸಿಲು ಏನಿದೆ, ಗುಡಿಸಿಲೊಳಗೆ ಏನಿದೆ ಒಂದ್ ಸ್ವಲ್ಪ ನೀರಕ್ಕೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಜಾಗ, ಒಂಚೂರು ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ನಾ ಈ ಕಂದರು ಚಿರರುಣಿಗಳು ಅಂತ ಹೇಳ್ದ. ಹೇಳಿದ್ದೆ ತಡ, ಇವಳಿ ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ದ, ಕಂಡ ಕಂಡವ್ರಿಗೆಲ್ಲ ಬರ್ಪ ಬೇಡರ್ಗೆಲ್ಲ ಉಳಿಸಿಟ್ಟು ಬೀಡಿತ್ತು ಅವ್ರಿಗೆ ಇದ್ ಮಾಡೋದಕ್ಕೆ ನಾನೇನು ಅಡ್ಕೊಳ್ಳೋದಿನ ಅಂತ ಬೈದ್ಬಿಡ್ತಾಳೆ. ಅಂದ್ರೆ ಇಲ್ಲಿ ಬೇಡರ್ಗೆಲ್ಲ ಅಂದ್ರೆ ಒಂದು ಬೇಡೋದು, ಬೇಟೆ ಬಂದ ನಮ್ ಜಾತಿಯವರೆಲ್ಲ ಬರ್ತಿರ್ತಾರಲ್ಲ, ಎಲ್ಲರೂ ಊಟ ಕೊಡ್ತೀನಿ ಅಂತ ಏನ್ ನಾನು ಬರ್ತಿಟ್ಟಿದ್ದೀನ, ನಾನೇನು ಅಡ್ಕೊಳ್ಳೋದಿನ. ಅಡುಗು ಅನ್ನೋದಕ್ಕೆ ಊಟ ಅನ್ನೋದು ಒಂದಿದೆ. ನಮ್ಮ ಹಿಂದಿನ ಕಥೆಗಳಲ್ಲೆಲ್ಲ ನಾವು ನೋಡ್ತೀವಿ, ಒಂದೂರಲ್ಲೊಂದು ಹೀಗೆ ಬೇಟೆ ಆಡ್ಕೊಂಡು ಹೋದ್ರಂತೆ, ಅಲ್ಲೊಂದು ಹೂದ ಬೆಳಕು ಕಾಡ್ತಂತೆ, ಅಲ್ಲೊಂದು ಅಡುಗುಲಜ್ಜಿ ಇಲ್ಲಂತೆ, ಅವಳು ಇವರಿಂದ ಆಹಾರ ಎಲ್ಲ ಕೊಟ್ಲಂತೆ, ರಾತ್ರಿ ಮಲಗಿದ್ರಂತೆ, ರಾತ್ರಿ ಮಲಗಿದಾಗ ಇವಳು ಮಲಗಿದ್ದಲ್ಲಿಂದ ಯಾರು ಬಾಗಿಲು ಬಿಡದ್ರಂತೆ, ಇಲ್ಲಿಂದ ಕೈ ಅಶುದ್ಧ ಮಾಡಿದ್ಲಂತೆ ಅಂತ ರಾಕ್ಷಸ ಇದು. ಮತ್ತೆ ಹೀಗೆ ಕತೆ, ಎಷ್ಟು ಫ್ಯಾಂಟಸಿ ಕಥೆಗಳನ್ನು ನಾವು ಚಿತ್ರ ಚಿಕ್ಕಕ್ಕಿದ್ದಾಗ ಓದಿವಿ. ಹಂಗೆ ಅಡಗುಲಜ್ಜಿ ಅಂತಂದ್ರೆ ತುಂಬಾ ದೂರದಿಂದ ಬಂದಾಗ ಅಲ್ಲೆಲ್ಲೋ ಯಾರೂ ಸಿಗದೆ ಇದ್ದಾಗ ಅಲ್ಲಿ ಊಟ ಉಣಿಸುವ ಅಂದ್ರೆ ತನ್ನ ಹತ್ರ ಇದ್ದಿದ್ದನ್ನೇನೋ ಒಂದು ಕೊಡುವಂತ ಒಂದ್ ಇರ್ತಾರಲ್ಲ ಅವರಿಗೆ ಅಡುಗುಲಜ್ಜಿ ಅಂತ. ಅವಳು ಹೇಳ್ಬಿಡ್ತಾಳೆ, ಏನು ಬಂದ್ ಬಂದವರಿಗೆಲ್ಲ ಕೊಡೋದಕ್ಕೆ ನಾನೇನು ಅಡುಗುಲಜ್ಜಿನ ನಿಮ್ಗೆ ಅಂತ ಹೇಳಿ, ಮೇಲ್ವಾಸನೀಯೇ ಊಟ ಕೊಡಲ ಇರ ಜಾಗ ಕೊಡಂತ
ಹೇಳ್ಬಿಡ್ತಾಳೆ, ಹೇಳಿದವಳಿಗೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಎಷ್ಟಂದ್ರೂ ಅವಳದಲ್ಲ ಅದು ಸಂಸ್ಕಾರ, ಸಚ್ಚರಿತೆ ಸಚ್ಚೇತನ ಅವಳು, ಅತಿಥಿ ಸಂಸ್ಕಾರ ಗೊತ್ತಿರೋಳು ಅವಳು, ಅವಳು ಹಾಕಿ ಹೇಳಕ್ಕಾಗಲ್ಲ. ಆದ್ರೆ ಉಲ್ಲಾಸ ಇದಾಗ್ಬಿಡ್ತಲ್ಲ ರಾಮ ಅಲ್ಲ ಅಂತ ಆಯ್ತಲ್ಲ ಸ್ವಲ್ಪ ಇದಾಗಿದ್ಯೋ. ಆದ್ರೆ ಆಮೇಲೆ ಹೇಳ್ತಾಳೆ ಬಡವಳು ಏನಿದೆಯೋ ಅದನ್ನೇ ಕೊಡ್ತೀನಿ ಬನ್ನಿ, ಮೇನದ ಅಜ್ಜಿ ನಡೆದು ಒಳಗೆ ಹೋದ್ಲು. ಅಣ್ಣನನ್ನು ನೋಡಿ ಇವಳು ಲಕ್ಷ್ಮಣನ ಅಂತ ಅವಳನ್ನ ಅಜ್ಜಿಯನ್ನ ಮಾಡ್ಕೊಂಡು ಅನುಸರಿಸಿ ಒಳಗೆ ಹೋಗ್ತಾರೆ.

ಎಷ್ಟರವರೆಗೆ ಹೊರಗಡೆನೆ ನಿಲ್ಸಿ ಮಾತಾಡ್ತಾ ಇದ್ದಾರೆ, ಉರಿ ಬಿಸಿಲು. ನಾವು ಸಹಜವಾಗಿ ದಿನನಿತ್ಯ ನಾವು ನೋಡುವಂತದ್ದೇ, ಉರಿ ಬಿಸಿಲಿಂದ ಒಳಗ್ ಬಂದು ಸ್ವಲ್ಪ ಹೊತ್ತು ನಮ್ ಕಣ್ಣೇ ಕಾಣಿಸಲ್ಲ. ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರು ಸರಿಯಾಗಿ ಅವರನ್ನ ರಾಮ ಲಕ್ಷ್ಮಣರನ್ನು ನೋಡ್ತಿದ್ದಾರೆ ನೋಡ್ತಿದ್ದಾಳೆ, ಆದ್ರೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದಾಳೆ ಶಂಕೆಯು, ಏನೋ ತನುಮಾನ, ನೀವ್ ಎತ್ತಳಿಂ ಬಂದ ಐ ಬಂದಿರಯ್ಯಾ, ಎಲ್ಲಿಂದ ಬಂದಿರೀರಿ ಅಂತ ಕೇಳ. ನೀವು ಆರೋ ತಂದರಿರ, ನನ್ನ ಕಣ್ಣು ನನ್ಗೆ ಗೊತ್ತಾಗಲ್ಲ, ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಥವಾ ಕಿವಿ ಕೇಳಿಸಲ್ಲ. ಬಗೆ ಮಂಜು ಅಂತಾಳೆ, ಬಗೆ ಮಂಜು ಅಂದ್ರೆ ಅರೆ ಮರಳು ತರ, ಅಥವಾ ಪೂರ್ತಿ ಗೊತ್ತಾಗೋದಿಲ್ಲ ಪೂರ್ತಿ ಇದು ಅಂತ ಹೇಳಿ, ಒಂದು ವಯಸ್ಸಾಗಿದ್ದವರದ್ದಿರುತ್ತಲ್ಲ ಆ ರೀತಿ ಆಗಿದೆ. ನೀವು ಯಾರು ಅಂತ ನನ್ನ ಕಣ್ಣು ಹಿಡಿಯಕ್ಕಾಗಿಲ್ಲ, ಯಾರು ನೀವು ಅಂತ ಕೇಳ್ತಾಳ. ಅಜ್ಜಿ ಮನೆ ಇಲ್ಲ, ಇವನು ಲಕ್ಷ್ಮಣ ಹೇಳ್ತಾರೆ, ಮನೆ ಇಲ್ಲ ಮಾರಿಲ್ಲ, ಮನೆಗೆಟ್ಟು ನೆಲೆಗೆಟ್ಟು ಕಾಡು ಬಿಡನು, ನಮ್ಗೆ ಮನೆಯೂ ಇಲ್ಲ ಮಠನೂ ಇಲ್ಲ, ಕಾಡೇ ನಾಡಾದವರು ನಾವು ಅಂತ ಹೇಳ್ತಾನೆ. ಪೂರ್ತಿ ಹೇಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಲ್ಲ ಈಗ ಎಲ್ಲಾರು ಹೊಸಬ್ರನ್ನ ನೋಡಿದ ತಕ್ಷಣ ಎಲ್ಲೋ ಬಿಚ್ಕೊಂಡ್ಬಿಡ್ತಾರ ತಮ್ಮ ಕತ್ತೆ ಪುರಾಣಗಳನ್ನ. ಹೇಗೆ ಅವನು ಮೊದಲು ಸುಮ್ಮನೆ ಒಂದಷ್ಟು ಹೇಳ್ತಾರೆ, ಯಾರು ಇಲ್ಲ ನಮಗೆ ಹಂಗೆ ಬಂದಿದ್ದೀವಿ ಅಂತ. ಆಮೇಲೆ ತಕ್ಷಣ ಕೇಳ್ತಾನೆ, ಮೀನಕ್ಕೆ ಕೊಡೋದು ಇಲ್ಲೇನೋ ಸ್ನಾನಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಕೇಳಿದ್ದೆ ತಡ ಇವ್ರಿಗೇನು ಅನುಮಾನ ಅಲ್ಲ, ಬೇಟೆಗಾರರು ಬಂದ್ರೆ ಅವ್ರು ಬರೋ ತರನೇ ಅವ್ರ ಶಿಷ್ಟಾಚಾರನೇ ತೀರಾ ಬಂದಿದ್ದೆ. ಅಜ್ಜಿ ಏನಾದ್ರು ಊಟಕ್ಕಿದ್ಯಾ ಅಂತ ಕೇಳ್ತಾರೆ. ಊಟಕ್ಕಿದ್ದ ಅಪ್ಪ ತಮ್ಮ ಬೇಟೆ ಬಗ್ಗೆ ಅವ್ರು ಇಬ್ರು ಇದಾರೆ ಅಂದ್ರೆ, ಓ ಅಲ್ಲಿ ನೋಡು ಆ ಮೊಲ ಹುಟ್ಟಿಸ್ಕೊಂಡ್ಬಿಡ್ತು, ಈ ನರಿ ಹಿಂಗ ಓಡೋದಿತ್ತು, ಈ ತರದೇನೋ ಮಾತಾಡ್ತಾರೆ. ಆ ತರದ ಯಾವ ಶಿಷ್ಟಾಚಾರನೂ ಇಲ್ಲ, ಯಾವ ಇದು ಇಲ್ಲ, ಇವ್ರದ್ದೇನು ಸ್ನಾನ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅವಳಿಗೆ ಅನುಮಾನ ಆಗ್ಬಿಡುತ್ತೆ. ಮೀಹಕ್ಕೆ ಸ್ನಾನ ಮಾಡ್ಬೇಕಾ ಅಂದ. ಬೇಡರಿಗೇಕೋ ಮಜ್ಜನ, ಬೇಡರಾಗಿದ್ರೆ ಖಂಡಿತ ಇವರು ಸ್ನಾನ ಕೇಳ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಕೊಳಮಿರ್ಪುದಲ್ಲಿ ಆ ಪೇರಲೆ ಪೇರಲೆ ಮರದ ಅಡಿಯಲ್ಲಿ ಒಂದು ಕೊಳ ಇದೆ, ನೀವು ಅಲ್ಲಿ ಸ್ನಾನ ಮಾಡ್ಬೋದು. ಆದ್ರೆ ನಿಮ್ಮ ಹಾಗೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲು ಹೋಗೋರು ಈ ನಾಡಿನಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಅವಳು ಕಥೆಯನ್ನ ಹೇಳ್ತಾಳೆ. ಅಂದ್ರೆ ಪೂರ್ತಿ ಕಥೆ ಹೇಳಲ್ಲ, ಅಷ್ಟೇ ಹೇಳ್ತಾಳೆ. ಎಷ್ಟು ಕಾಲ ಬಂದ್ಬಿಟ್ಟಿದೇನೋ, ಯಾರಗಳು ಓರ್ವನ ಸತ್ತಿಗೆ ಮತ್ತೋರ್ವ ಅಂತ ಅಳೆಯುವ ಅರಗುಳಿಗಳು ಅಂದ್ರೆ ನಿಷ್ಕರ್ಣಿಗಳು, ಕ್ರೂರಿಗಳು. ಒಬ್ಬರ ಹೆಂಡತಿ ಒಬ್ರು ಇಷ್ಟಪಡ್ತಾರಪ್ಪ, ಹಾಸ್ಕೊಂಡು ಹೋಗ್ತಾರೆ, ಏನೋ ಮಾಡ್ತಾರಪ್ಪ ಅಂತ ಅವಳು ಹೇಳ್ತಿರೋದು. ಸುಗ್ರೀವ ವಾಲಿ ಕತೆ ಅವಳಿಗೆ ಗೊತ್ತು, ಅಲ್ಲೇ ಪಕ್ಕದ ಮದನ ಆಶ್ರಮದಲ್ಲಿ ಅವರಿದ್ದಾರೆ ಆ ಕತೆ. ಆದ್ರೆ ರಾಮ ಏನ್ ಮಾಡ್ತಾನೆ, ಒಬ್ಬರ ಸತ್ತಿಗೆ ಒಬ್ಬರ ಅಳುಕುವಂತ ಅಂದ್ಕೊಳ್ಳಿ, ಯಾರ ಸತ್ತಿಗೆ ಯಾರು ಅಳುಕ್ತಾ ಇದಾರೆ, ನನ್ನ ಏನಾದ್ರು ನನ್ನ ಸೀತೆ ಬಗ್ಗೆ ಏನಾದ್ರು ಹೇಳ್ತಾ ಇದಾರ ಅಂತ ಅವನಿಗೆ ಅನುಮಾನ ಆಗಿದೆ. ಯಾರ ಆರ ಸತ್ತಿಗೆ ಆರು ಅಳುತ್ತಿದ್ದರು ಅಜ್ಜಿ ಅಂತ ಕೇಳ್ತಾರೆ. ಹೋಗೋ ಮಗು ಮಿಂದು ಬಾ, ಕಥೆ ಬೇಡವೇನು ಉಂಡ ಮೇಲೆ ಆ ಬಲಸು ಕತೆ ಅದು ಒಳ್ಳೆ ಕತೆ ಏನಲ್ಲ, ಹೋಗಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೇಳಿ ಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಳಿಗೆ ಏನೇನೋ ರೀತಿ ಕುತೂಹಲ ಆಗ್ಬಿಟ್ಟಿದೆ, ಆ ಯಾರು ಈ ಥರ ಎಲ್ಲ ಮಾತಾಡ್ತಾರೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋದಾಗ ಅವರೊಂದು ಪೆಟ್ಟಿಗೆ ಇದೆ, ಅಂದ್ರೆ ಪೆಟ್ಟಿಗೆ ಅಂದ್ರೆ ಜೋಳಿಗೆ ಇರಬೇಕು ಮತ್ತಿನ್ನೇನಲ್ಲ, ಅದರೊಳಗೆ ನಾರುಗಳಿದೆ ಅಂತೆ, ಬಿಲ್ಗಳನ್ನು ಬತ್ತಳಿಕೆಯನ್ನು ಮತ್ತೆ ಮತ್ತೆ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದಾರಂತೆ ಕುತೂಹಲದಿಂದ. ಆಮೇಲೆ ಒಂದೊಂದು ವಸ್ತುವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗ್ತಿದೆ ಅಂದ್ರೆ, ಪೆಚ್ಚುತ ಅಚ್ಚಲಿ ಒಟ್ಟಣ್ಣು ಆಗೋಣ ತನ್ನೋಕೆ ರಚಿಸಿರ್ತ ರಾಮನ ಕಣ್ಣಡಿಲ್ಲ ಬಂದ ಕೈರಾತರು

ಬೇರೆ ರೂಪ ಕಾಣ್ತಾ ಇದೆ. ಕಪ್ಪಿದ್ದ ಕನಕವನ್ನು ಮೂರ್ಛಿಸಿದವಲಾಗಿ, ಕಪ್ಪು ಹಿಡಿದು ಎಲ್ಲೋ ಮೂಲೆಯಲ್ಲಿ ಹಾಕಿದಂತ ಒಂದು ಕನಕ ಇರುತ್ತೆ, ಅಥವಾ ಬೆಳ್ಳಿ ತಟ್ಟೆ ಆದ್ರೂ ಬೆಳಗ್ಗೆ ಉಣ್ಬೇಕು ಅಂತ ಹೇಳ್ತಾರೆ. ಬೆಳ್ಳಿ ತಟ್ಟೆ ನಾಲ್ಕು ದಿವಸ ಬರೋದಿರುತ್ತೆ, ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು, ಕಪ್ಪಾಗಿಬಿಟ್ಟಿರುತ್ತೆ, ಅದನ್ನು ಬೆಳ್ಳಿ ಅಂತಲೇ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಈಗ ಕನಕವನ್ನು ಮೂರ್ಛಿಸಿದವಲಾಗೆ ಮೊನ್ನೆ ಸ್ವಲ್ಪ ನಳಗಣಿಸ್ತಾ ಇದ್ದಾರೆ. ಸೋಜಿಕದ ಸೂಜಿ ಮನೆ ಏರಿದ ಈಗ ಅವಳಿಗೆ ಸೂಜಿ ಮನೆ ಅಂದ್ರೆ ದೊಡ್ಡದು ಸೋಜಿಕ ಅನ್ನೋದು ಕುತೂಹಲ ಅನ್ನೋದು ಸೂಜಿ ಮನೆ ಏರ್ತಂತೆ. ಇವಳು ದೊಡ್ಡ ತುದಿ ಮುಟ್ಟು ಕುತೂಹಲ ಬೇಡಿಕೆ ಅದೆತ್ತಣಿಂದ ತೇಜಿಂದ ತೇಜನ್ನು ಆಳ್ತನ ಈ ರೀತಿಯ ರೂಪ ಈ ರೀತಿ ಇದೆಲ್ಲ ಇರುತ್ತ ಇಲ್ಲೋ ದೊರೆ ಮಕ್ಕಳು ಇರ್ಬೇಕು ಅಂತ ಅನ್ಕೊಳ್ತಾಳೆ. ಆಮೇಲೆ ಇಲ್ಲ ಇಲ್ಲ ಇಲ್ಲ ಸೀತೆಯ ಉಳಿದು ಬಂದವರು ಇವ್ರು ರಾಮ ಲಕ್ಷ್ಮಣರ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ಲ ಅಂತಾಳೆ. ಆಮೇಲೆ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವಳು ಉಪಚಾರ ಮಾಡ್ತಾಳೆ ಏನಂದ್ರೆ, ಈಗ ಹೋಗಿ ಈಗ ಮಾಡಿದ್ರು ಅಂತ ಇಲ್ಲೆಲ್ಲೂ ಅಡುಗೆ ಮಾಡಿದ್ರು ಅಂತ ಬಂದಿಲ್ಲ. ಇವರಿಬ್ರು ಬಂದು ನೋಡಿ ಅಡುಗೆ ಮಾಡಿದ್ರು ಅಂತ ಏನು ಬಂದಿಲ್ಲ. ಯಾಕೆ ಅಂದ್ರೆ ಅವಳು ನಿತ್ಯ ಕರ್ಮನೇ ಅದು ಬರ್ತಾರೆ ರಾಮ ಬರ್ತಾರೆ ಅಂತ ದಿನ ಗುಡಿಸೋದು, ರಂಗೋಲಿ ಹಾಕೋದು, ಇದು ಮಾಡೋದು, ಅಡುಗೆ ಮಾಡೋದು ಅಂತ ಇಟ್ಕೊಳ್ಳೋದು ಎಲ್ಲದೂ ನಿತ್ಯ ಕರ್ಮ. ಅವಳು ವ್ರತದ ತರ ಹತ್ತು ವರ್ಷದಿಂದ ಯಾವತ್ ಬರ್ತಾನೆ ಅಂತ ಹೇಳಿಲ್ಲ ಪತಂಗಮುನಿ. ರಾಮ ಯಾವಾಗ ಬರ್ತಾನೆ, ಲಕ್ಷ್ಮಣ ಯಾವಾಗ ಬರ್ತಾನೆ, ಇವಳು ಅದೇ ಕಾಯಕ ಮಾಡ್ಕೊಂಡಿದ್ದಾಳೆ. ಏನು ಒಂದು ಮಾಡ್ತಾಳೆ ಅಂತ ನೋಡಿ ಉಪಚಾರನ. ನಳ ನಳಿಪ ಸುಳಿದಳಿರ ಕುಡಿ ಬಾಳೆ ಎಂಬಾಗಲಿ, ಒಳ್ಳೆ ಸುಳಿ ಎಳೆ ಬಾಳೆಯನ್ನು ಕುಡಿ ಬಾಳೆಯನ್ನ ಹಾಕಿದಾಳಂತೆ. ಗೀಕು ಚಾಪೆಯ ಮನೆಗಳು, ಗೀಕು ಚಾಪೆ ಅಂದ್ರೆ ತೆಂಗಿನ ಮರದ್ದು ಅಥವಾ ಇದ್ರದ್ದು ಈಚಲ ಮರದ ಚಾಪೆ ಇರುತ್ತಲ್ಲ, ಅಂತಹ ಚಾಪೆಯನ್ನ ಹುಡಿದುಕೊಳ್ಳಕ್ಕೆ ಹಾಕಿದಾಳಂತೆ. ಪಶು ದೊನ್ನೆಗಳಲ್ಲಿ ತಿಳಿ ನೀರುಗಳ ದೊನ್ನೆ ಮಾಡ್ತಾರೆ, ಈ ಬಾಳೆಯನ್ನ ಸುಟ್ಟು ಅದ್ರ ದೊನ್ನೆ ಮಾಡಿ ಅದರೊಳಗೆ ಹಾಲು ತುಪ್ಪ ಜೇನುತುಪ್ಪ ಅಂತ ಇಲ್ಲ. ಹಾಗೆ ಒಂದೊಂದೊಳಗೆ ಒಂದೊಂದು ಇಟ್ಟಿಯಾಳೆ, ಹಾಲು ಇಟ್ಟಿಯಾಳೆ, ಜೇನುತುಪ್ಪ ಇಟ್ಟಿದ್ದಾಳೆ, ತುಪ್ಪ ಇಟ್ಟಿದ್ದಾಳೆ, ಎಲ್ಲ ಇಟ್ಟು ಕೆನೆ ಬಾಲ್ಗಳನ್ನು ಜೇನುತುಪ್ಪ ಇದ್ಮಾಡಿದಾರೆ. ಸಸಿ ಅಡಕೆ ಹೊಂಬಾಳೆಗಳಲ್ಲಿ, ಸಸಿ ಅಡಕೆ ಅಂತಂದ್ರೆ ಈ ಇನ್ನೂ ಕಾಯಿ ಬಿಡ್ತಾ ಇರೋ ಅಡಿಕೆದು ಆ ಹೊಂಬಾಳೆ ಇಟ್ಕೊಳ್ಳುತ್ತೆ ಶೃಂಗಾರದಿಂದ, ಅದು ಒಂಥರ ಮೆದುವಾಗಿರುತ್ತೆ, ಅದರೊಳಗೆ ಊಟ ಹಾಕೋದಕ್ಕೆ ಒಳ್ಳೆ ದೋಣಿ ತರ ಇರುತ್ತೆ, ಊಟ ಹಾಕೋದಕ್ಕೆ ತುಂಬಾ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಆ ಪ್ರಕೃತಿ ಅವರಿಗೆ ಗೊತ್ತಿರೋದ್ರಿಂದ ತಂದಿಟ್ಟು ಹೊಂಬಾಳೆಗಳಲ್ಲಿ ಕೆರೆ ಬಾಳ್ಗಳನ್ನು ಜೇನುತುಪ್ಪ ತಂದಿಟ್ಟು ನೂಲೆ ಗೆಣಸು, ನಮ್ಮಲ್ಲೆಲ್ಲ ಕೋಲ್ ಗೆಣಸು ಅಂತ ಹೇಳ್ತೀವಿ, ಆ ಉದ್ದದ್ದು ಗೆಣಸು ಅದನ್ನು ಬೇಯಿಸಿದಂತೆ. ಬಾಳೆಹಣ್ಣುಗಳ ಕಂದ ಮೂಲಂಗಳ ಹಣ್ಣು ಹಂಪಲ್ಗಳ ಸೌತೆ ಪಚ್ಚಡಿಗಳ ಸೌತೆಕಾಯಿ ಕೋಸಂಬರಿ ಮಾಡಿಟ್ಟಿದ್ದಾಳಂತೆ, ಸೌತೆ ಪಚ್ಚಡಿಗಳನ್ನು ಮಾಡಿದಾಳಂತೆ. ಮಣಿ ಹೆಂಬೆಯ ನಿಜವಾಗ್ಲೂ ಏನು ಅಂತ ನಂಗೆ ಗೊತ್ತಿಲ್ಲ, ಮಣಿ ಅಂತ ಬಂದಿರೋದು ನೋಡಿದ್ರೆ ದಾಳಿಂಬೆ ಇರ್ಬೋದೇನೋ ಅಂತ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ.

ಕಂಪನಿ ಮಣಿ ಹೆಂಬೆ ಎಂಬಂತ ಒಂದು ಪದವನ್ನ ಉಪಯೋಗಿಸಿದ್ದಾರೆ. ಇದು ಏನು ಅಂತ ಯಾರಿಗಾದ್ರು ಗೊತ್ತಿದ್ರೆ, ಹಳ್ಳಿ ಕಡೆ ಯಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ಮತ್ತೆ ಹಚ್ಚನಕ್ಕಿಯ ಬೆಚ್ಚನನ್ನ ಹಚ್ಚನಕ್ಕಿಯಲ್ಲಿ ಒಳ್ಳೆ ಸೊಗಸಾಗಿ ಅನ್ನ ಮಾಡಿ ಅದನ್ನ ಬಡಿಸಿದಾಳೆ. ಮೊಸರಂ ಬೆಲ್ಲಮ್ ಬೆಣ್ಣೆಯಂ ಬಡಿಸಿ ಜೊತೆಗೆ ಅಡಿಗೆಯ ಸವಿಯ ಜೊತೆಗೆ ತನ್ನ ನುಡಿಯ ಸವಿ ಬೆಳೆಸ್ತಾ ಇದ್ದಾಳಂತೆ. ವಿಚಾರ ಮಾಡ್ತಾಳೆ, ಇನ್ನೊಂಚೂರು ತಿನ್ನಿ ಪರವಾಗಿಲ್ಲ ಅಂತ. ಮೊದ್ಲಿಗೆ ಅವಳಿಗೆ ಬೇಜಾರಾಗಿತ್ತು, ರಾಮ ಲಕ್ಷ್ಮಣರೆಲ್ಲ ಇವ್ರಿಗೆ ಏನ್ ಬಡಿಸೋದು ಅಂತ. ಆದ್ರೆ ಈಗ ಉಪಚಾರ ಮಾಡಿ ಬಡಿಸ್ತಾ ಇದ್ದಾಳಂತೆ. ಆಮೇಲೆ ಮುಂದೆ ಹೇಳ್ತಾ ಇದ್ದಾಳೆ, ಆ ಸಂಪದ ಮಾರ್ಗೋ ಅಂದ್ರೆ ಯಾರಿಗೋ ಒಂದಿರುತ್ತೆ. ಇವ ಅನ್ನ ಅನ್ನ ಅನ್ನದ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಅವ್ರ ಹೆಸರು ಬರ್ತಿರುತ್ತೆ ಅಂತ ಹೇಳ್ತಾರೆ. ನಾನು ಯಾರಿಗೋ ಅಂತ ಮಾಡಿಟ್ಟಿದ್ರು ಇವ್ರಿಗೆ ಸಿಗ್ಬಾರ್ದು ಅವರಿಗೆ ಸಿಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಆ ರೀತಿ ಏನಾದ್ರು ನಡೆಯುತ್ತಾ? ಯಾರ ಸಂಪದ ಯಾರಿಗೋ ನಿಮ್ಮ ಸೈಪ್ ಇದನ್ನ ಅವರಿಗ ಬಳಸಿಲ್ಲ, ನಿಮ್ಗೆ ಅಂತ ಹೆಸರು ಬರ್ತಿದೆ, ಇದನ್ನ ನಾನು ಬದಲಾಯಿಸಕ್ ಬರುತ್ತಾ? ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಗ್ರಹಗತಿಯ ತಿದ್ದುವನೆ ಜೋಡಿಸಲು ಜಾತಕತೆ ವಿಹಿತವಾಗಿ ಅದರ ಗತಿಶಕ್ತಿ ವಿದೆ ಅಂತ. ಅಂದ್ರೆ ಅದನ್ನು ಬರೆದು ಬಿಟ್ಟಿರುತ್ತೆ, ಹೀಗೆ ಅಂತ ವಿಧಿ ಬರ್ತಿದ್ದನ್ನ ನೀವೇನೋ ಜಾತಕದಲ್ಲಿ ಹಾಕ್ತಿರ್ತೀನಿ, ಇದು ಮೂಲ ನಕ್ಷತ್ರ, ಇದು ಗುಜರಾವ್, ಇದು ಏನೇನು ಯೋಚನೆ ಮಾಡಿ ಬದಲಾಯಿಸಿ ಏನಾದ್ರು ಮಾಡಿದ್ರೆ ಅದೇನಾದ್ರೂ ಬದಲಾಗತ್ತಾ? ಇಲ್ಲ ಅಲ್ವಾ? ಯಾರು ಇದು ಅಂತ ವಿಧಿ ಬರಹ ಇರುತ್ತೆ ಅವರಿಗೆ. ತಣಿಯುಂಡು ತಣಿಯರೈ ಮಗುಗಳಿರ ಬಂದತ್ತೆ ಬಂದ ಅತಿಥಿಗಳಿರ ತಣಿಯರಿ. ಯಾರಾದ್ರೂ ಏನಂತೆ, ಅತಿಥಿಗಳಲ್ವಾ ನೀವು ಊಟ ಮಾಡಿ ಅಂತ ಹೇಳಿ. ಆಗ ಸಂಪದ ಮಾರ್ಗ ಆನ ಸಂಪದ

ಆಗ ಹುಡುಕಿ ಶಬರಿ ಹೇಳ್ತಿದ್ದಾರೆ, ಆನ ತಂಪದ ಯಾರಿಗೋ ಕೊಡ್ತೀನಿ ಅಂತಂದ್ರೆ ಅದಾಗತ್ತಾ? ಇಲ್ಲ ಅಲ್ವ, ಅವ್ರವ್ರ ಹೆಸರು ಅದ್ರ ಮೇಲೆ ಬರ್ದಿರುತ್ತೆ, ಅವ್ರವರಿಗೆ ಸಲ್ಲಬೇಕು ಅದು ಅಂತ. ಯಾರಾದ್ರೆ ಏನಂತೆ, ನೀವು ಬಂದಿದ್ದೀರಲ್ಲ ಊಟ ಮಾಡಿ ತಣೀರಲ್ಲಿ ಅಂತ ಹೇಳ್ತಾರೆ. ಆಗ ಕೇಳ್ತಾ ಇದ್ದಾರೆ, ಲಕ್ಷ್ಮಣ ಕೇಳ್ತಾನೆ, ಆನ ಸಂಪದ ಆಕೆ ಹೇಳಿ ಯಾರಿಗೆ ಇಟ್ಕೊಂಡಿದ್ರಿ ಅಂತ ಕೇಳಿದಾಗ, ನಾವು ಉಣ್ಣುತ್ತಿರುವ ಈ ಸೈಪು ಆಕೆ ಮೀಸಲಾಗಿತ್ತು, ಯಾರಿಗೆ ಎತ್ತ ಮಾಡಿಟ್ಟಿದ್ರಿ ನೀವು ಅಂತ ಕೇಳ್ತಾನೆ. ಪುಣ್ಯವಂತನೇ ಮಲಂ, ನಿನ್ನ ಯಾರಿಗೆ ಎತ್ತ ಮಾಡಿದ್ಯೋ ಅವರು ನಿನ್ನ ಸೇವೆಯನ್ನು ಮಾಡಿಸ್ಕೊಳ್ಳೋಕೆ ಅವ್ನು ಪುಣ್ಯ ಮಾಡಿದ್ದ, ಯಾರು ಅಂತ ಪುಣ್ಯವಂತರು ಅಂತ ಕೇಳಿದಾಗ, ದಶರಥ ಕುಮಾರನೇ, ದಶರಥ ಕುಮಾರದವರ ಅವರಿಗೆ ಎಂತ ಮಾಡಿದೆ ಅಂತ. ಆಗ ರಾಮ ಲಕ್ಷ್ಮಣರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ, ಬಿಟ್ಟಿದ್ದೆ ಮುದುಕಿಯನ್ನು ನೋಡ್ತೀರಿ ಲಕ್ಷ್ಮಣ ಅಗ್ರಜನ. ಅವ್ರು ಮತ್ತೆ ಹೇಳ್ತಾರೆ, ಅವನು ಲಕ್ಷ್ಮಣಗೆ ಅಗ್ರಜ, ನೆಲೆವಣ್ಣ ಮಗಳಿಗೆ ಹಿನಿಯನೇ. ನೆಲೆವಣ್ಣ ಅಂತಂದ್ರೆ ಭೂಮಿ ಜಾತೆ, ಭೂ ಜಾತೆ ಅವಳು ಸೀತೆ ಇದ್ದಾಳಲ್ಲ ಅವಳಿಗೆ ಹಿನಿಯನೇ, ಅವಳಿಗೆ ವಲ್ಲಭನಾಗಿರುವಂತ ರಮಣನಾಗಿರುವಂತ ಲಕ್ಷ್ಮಣನ ಅಗ್ರಜನಾಗಿರುವಂತ ರಾಮ ಲಕ್ಷ್ಮಣರನ್ನ ನಾನು ಕಾಯ್ತಾ ಇದ್ದೆ ಅಂತ. ನೆಲೆವಣ್ಣ ಮಗಳು ಅಂತಂದ್ರೆ ಭೂಮಿ ಜಾತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಪುತ್ರ ಕಾಮೇಶ್ ಯಾಗ ಮಾಡ್ಬೇಕು ಅಂತ ಮಕ್ಕಳಿರ್ಲಿಲ್ಲ ಅಂತ ಜನಕ ಮಹಾರಾಜ ಭೂಮಿಯನ್ನ ಉಳುವಾಗ ಅವಳು ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಸೀತೆ ಸಿಕ್ಕಳು ಅಂತ. ಆ ನೇಗಿಲಿನ ತುದಿಗೆ ಸೀತಾ ಅಂತ ಹೇಳ್ತಾರೆ, ಸೀತಾ ಅನ್ನೋದ್ರಿಂದ ಅವಳಿಗೆ ಸೀತೆ ಅನ್ನೋ ಹೆಸರು ಬಂತು ಅಂತ ಹೇಳಿ ಅಂತ. ಹಾಗೆ ನೆಲೆವಣ್ಣ ಮಗಳಿಗೆ ಇನಿಯನೈ ಅಂತ ಹೇಳಿ ಅತ್ತಳಾಶಗಳು ಅದನ್ನು ಹೇಳ್ತಿದ್ದ ಹಾಗೆ, ಅವರಿಬ್ಬರ ಹೆಸರು ಹೇಳ್ತಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರ್ ಬರಕ್ ಶುರುವಾಯ್ತಂತೆ. ಉಮ್ಮಳ ದುಃಖ ಉಕ್ಕಿ ಬಂತಂತೆ. ಅವಳು ತನ್ನ ಕತೆ ಹೇಳ್ತಾ, ತಾಯುಕಿಗೆ ನೀರೈದು ವರ್ಷ 10 ವರ್ಷದಿಂದ ಕಾಯ್ತಾ ಇದ್ದೀನಪ್ಪ, ಇನ್ನೂ ಬರಲಿಲ್ಲ ಕಂದವಗಳಿರ ರಾಮ ಲಕ್ಷ್ಮಣ ಸೀತೆಯರಿಗಾಗಿ ನಿತ್ಯ ಇದೇ ಕಾಯಕ ಆಗ್ಬಿಟ್ಟಿದೆ. ನಿಮಗಿದ ಹುಣಸನ್ನು ಅಣಿ ಮಾಡಿ, ಇವತ್ತು ಅಂತಲ್ಲ 10 ವರ್ಷದಿಂದ ಇದೇ ತರ ಹುಣಸನ್ನು ಅಣಿ ಮಾಡಿ ನಿಮ್ಗೆ ಕಾಯ್ತಾ ಅಂದ್ರೆ ಕಾಯ್ತಾ ಇದ್ದೆ ನಾನು, ಕಾಯ್ತಾ ಇದ್ದೀನಿ ಅವರಿಗೆ. ಗುರು ಆಣಿಯ ಖುಷಿ ಆಗ್ತದೆ, ನಮ್ ಗುರುಗಳು ಹೇಳಿದ್ ಯಾವತ್ತಾದ್ರೂ ಖುಷಿ ಆಗುತ್ತಾ? ಇಲ್ಲ, ಅವರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತನ್ನ ಗುರುವಿನ ಮೇಲೆ ಅತಿಯಾದ ನಿಷ್ಠೆ, ಬೇರೆ ಏನ್ ಹೇಳಿದ್ರು ಗುರು ಇಲ್ಲಿ ಒತ್ತೆ ಹೋಗ್ಬಿಡ್ತಿದ್ಲ ಅವಳು. ಗುರುವಿನ ಮಾತು ಮುಂದೆ ರಾಮ ಲಕ್ಷ್ಮಣರು ಬರ್ತಾರೆ, ಆಗ ನೀನು ಅವರ ಸೇವೆ ಮಾಡು ಅನ್ನೋದನ್ನ ಅವಳು ಅಷ್ಟು ಭಕ್ತಿಯಿಂದ ಅದನ್ನೇ ಒಂದು ಪವಿತ್ರತೆಯಿಂದ ಕಾಯ್ತಾ ಇದ್ದಾಳೆ. ಖುಷಿ ಎಪ್ಪದೆ ಹೇಳಿದ್ರು ಮತ್ತೆ ಮಾತಂಗಿ ಮುತಿ ಮುನಿ ಮತಂಗನ ಬೇಡ ರಾಮ ಮನದ ಪುಣ್ಯಮಂ ಪಾತಾ ಭವಿಷ್ಯಮ. ಅಂದ್ರೆ ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಪಾತ್ರಗಳ ಅಂತರಾಂಗದಲ್ಲಿ ಸೂತ್ರಗಳನ್ನು ಆಡಿಪ ವಿಲಾಸಕ ತಮೋ ಅಂತ ಅಂತ. ಇದೆಲ್ಲ ಒಂದು ನಿರ್ದೇಶನದ ಹಾಗೆ ನಡೆದುಕೊಂಡು ಹೋಗ್ತಾ ಇದೆ ಅಂತ. 10 ವರ್ಷದ ಹಿಂದೆ ಮುಂದೆ ರಾಮ ಲಕ್ಷ್ಮಣ ಬರ್ತಾರೆ ಅಂದ್ರೆ ಇದು ಮೊದಲೆ ನಿರ್ಧಾರ ಆಗಿತ್ತು ಭವಿಷ್ಯ ಅಂತಲ್ವಾ? ದಿಟವಾಗಿ ನೋಡ್ಬೇಕು ಅಂದ್ರೆ ಅವತ್ತು ಕೈಕೇಯಿ ಅರಮನೆಯ ಮಂತ್ರ ಹತ್ತಿದ್ಲು. ವಾಲ್ಮೀಕಿಯ ಒಂದು ಶಬ್ದವನ್ನ ಹೇಳ್ತಾರೆ, ಯತೃಚ್ಛಯ ಅಂತ, ಅಂದ್ರೆ ಯಾರಿಗೂ ನಿರ್ದೇಶನಕ್ಕೆ ಒಳಪಟ್ಟ ಹಾಗೆ ಮಂತ್ರ ಕೈಕೇಯಿ ಅರಮನೆಯನ್ನು ಹತ್ತಿದ್ಲು. ಅವಳ ಮನಸ್ಸಿನಲ್ಲಿ ಬೇಡದ್ದೆಲ್ಲ ತುಂಬಿತ್ತು ಅಂತ. ಅಂದ್ರೆ ಅಲ್ಲಿಂದಲೇ ಕತೆ ಆಗುತ್ತೆ. ಏನಾಗುತ್ತೆ ಅಂದ್ರೆ ರಾಮ ಶ್ರೀರಾಮನಾಗಲು ಶ್ರೀರಾಮಚಂದ್ರ ದೇವ ಅಂತ ಆಗಲು ಇವೆಲ್ಲ ಪೂರ್ವವಾದಂತಹ ಒಂದು ವಿಚಾರಗಳಾಗ್ತಾ ಬರುತ್ತೆ. ಹಾಗಾಗಿ ಮುನಿ ಮತಂಗನು ಬೆಳೆದ ವಾರ್ತಾ ಭವಿಷ್ಯ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಬರ್ತಾನೆ ಅಂತ ಹೇಳಿದಾರೆ ಅಂದ್ರೆ ಮೊದ್ಲೇ ಗೊತ್ತಿತ್ತು ಅಂತ ಆಯ್ತಲ್ಲ ಕೇಳಿದ್ರು. ಆದ್ರೆ ನನ್ನ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ, ಏನಂದ್ರೆ ನೀವ್ಯಾರು ಬಡಗರಂಗದಲ್ಲಿ, ಬಡಗರಂಗದಲ್ಲಿ ಅಂದ್ರೆ ಉಗ್ರಗಳಿಂದ ಬಂದವ್ರ ರೀತಿ ಕಾಣ್ತಿದ್ದೀರಿ, ಅಲ್ಲೆಲ್ಲಾರು ನಮ್ಮ ರಾಮನನ್ನ ನೋಡಿದ್ರ, ಲಕ್ಷ್ಮಣನನ್ನ ನೋಡಿದ್ರ, ಸೀತೆಯನ್ನು ನೋಡಿದ್ರ, ಅವ್ರು ಯಾವಾಗ ಬರ್ತಾರೆ ಅನ್ನೋ ಒಂದು ಸುದ್ದಿ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ನನ್ನಲ್ಲಿ ಒಂದೇ ಒಂದು ನನ್ನ ಒಂದು ಗುರಿ ಅಥವಾ ಅಪೇಕ್ಷೆ ಏನು ಅಂತಂದ್ರೆ, ಈ ಬಾಳ್ ಪಯಣ ಮುಗಿಸುವ ಮೊದಲು ಅವನನ್ನ ಮುನ್ನ ಒಮ್ಮೆಯಾದರೂ ಅವನ ದರ್ಶನ ಮಾಡಬೇಕು ಅನ್ನೋದು ನನ್ನೊಂದು ಅಂತಹ ಸಿರಿಮಗದ ದರ್ಶ ಸಂದರ್ಶನ. ಶಾಂತಿ ನಿಧಿ ಆತನು ಕಾಣುವುದೇ ನನಗೆ ಪರಮ ಶಾಂತಿ, ಅದೇ ನನಗೆ ಇನ್ನೇನು ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಸಜಲ ನಯನ ರಾಮನ ಆಲಿಸಿದನ ಅಜ್ಜಿಯಂ ನುಡಿದನ್ ಸೌನಿಗೂ ಕಂಠ ತುಂಬಿ ಬಂದ್ಬಿಡಿದೆ. ಯಾಕೆಂದ್ರೆ ಒಂದು ಇದಿರುತ್ತೆ, ಎಲ್ಲದರ ಕಡೆ ನಾವು ನಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಯಾರೋ ಒಬ್ಬ ಅಂತಃಕರಣ ಆತ್ಮೀಯರಾದವ್ರು ಮಾತ್ರ ಅಂತಃಕರಣ ನಮ್ಮಂತ ತುಂಬಾ ವಯಸ್ಸಾದವ್ರ ಹತ್ರ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಬಹುದು. ತುಂಬಾ ಜವಾಬ್ದಾರಿ ಹೊತ್ತಾಗ ಇದೆಲ್ಲ ಮಾಡಿದಾಗ ನಮ್ಗೆ ನಮ್ಮಕ್ಕಿಂತ ಕೆಳಗಿರೋದ್ರೆ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳಕ್ಕಾಗಲ್ಲ. ಈಗ ಅಜ್ಜಿಯ ಬಳಿಯಲ್ಲಿ ಬಂದು ಇವಳು ಆತ್ಮೀಯ ಮಾತಾಡಿದಾಗ ಅವನಿಗೂ ಗಂಟು ಕಟ್ಟಿ ಬಂದ್ಬಿಟ್ಟಿದೆಯಂತೆ. ಸಗದ್ಗದ ಕಂಡ
ಕಟ್ಟಿ ಆಗ ಏನ್ ಹೇಳ್ತಾರೆ ಅಂದ್ರೆ

ಹೇಳ್ತಾ ಇದ್ದಾನೆ ಶಾಂತಿ ನಿಧಿ ಅಂತ ಅವನನ್ನು ಕರಿತೇವೆ, ಆದ್ರೆ ಅವನಿಗೆ ಶಾಂತಿ ಇಲ್ಲದೆ ತೊಳಗುತ್ತಿದ್ದಾನೆ ಅಜ್ಜಿ. ಮನೆ ಕೆಟ್ಟು ಹೇರಡವಿ ಮನೆಯಾದ, ಇವತ್ತು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅವನು ಹೇರಡವಿ ಭಂಡಾರಣ್ಯದಲ್ಲಿ ಅದನ್ನೇ ಮನೆಯಾಗಿದ್ದಾನೆ. ಶಾಂತಿ ನಿಧಿಯನ್ನು ಬರಿದೇ ಬಂಡಿ ಸಿಕ್ಕಿ ಯಾಕೆ ಅವನನ್ನು ಶಾಂತಿ ನಿಧಿ ಅಂತ ಹೇಳ್ತೀವಿ ಯಾಕೆ ತಾಯಿ? ಸಾಮಾನ್ಯಂ ನಮ್ ದೇವಮಾನ್ಯಂ ಗೆತ್ತದ ಅಜ್ಜಿ, ಒಬ್ಬ ಅವನು ಸಾಧಾರಣ ಮನುಷ್ಯ, ಅವನನ್ನ ದೈವತ್ವಕ್ಕೆ ಯಾಕೆ ಏರಿಸ್ತಾ ಇದ್ದೀರಿ ನೀವು ಅಂತ. ಅವನು ಆತ್ಮಾನ ಮಾನುಷನ್ ಮನ್ಯ ಅಂತ ಹೇಳಿ ಅಂತ, ನಾನು ಮನುಷ್ಯ ರೂಪದಲ್ಲಿರುವಂತ, ಅವನು ಯಾವತ್ತೂ ಪವಾಡ ಯಾವತ್ತೂ ಮಾಡಿ ತೋರಿಸ್ಲಿಲ್ಲ ರಾಮ ಹೀಗೆ ಹಾಗೆ ಅಂತ ಹೇಳಿ. ಅವನು ತನ್ನ ಸ್ವಭಾವದಿಂದಲೇ ರಾಮ ದೇವರಾದ್ರೆ ವಿನಃ ದೇವ ಅಂತ ಮಾನ್ಯ ಮಾಡಿದ್ರೆ ವಿನಃ, ಯಾವತ್ತೂ ರಾಮ ಯಾವತ್ತೂ ತನ್ನ ಒಂದು ವ್ಯಕ್ತಿತ್ವ ಪವಾಡವನ್ನ ಮಾಡಿ ಯಾವತ್ತೂ ಇದನ್ನ ಹಾಗೆ ದೇವ ಮಾನ್ಯ ಕೆತ್ತದಜ್ಜಿ ನಿನ್ನಳಕ ನಿಮ್ಮಂತವರ ಪ್ರೀತಿಯಿಂದ ಅವನನ್ನ ದೇವರು ಅಂತ ಹೇಳಿ ಇದನ್ನ ಶಾಂತಿ ನಿಧಿ ಹಾಗೆಲ್ಲ ಕರೀತೀರಿ ಅಂತ ಹೇಳಿ. ಇದನ್ನ ನೋಡಿದಾಗ ನಮ್ಗೆ ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ, ದುರ್ಯೋಧನ ಮತ್ತು ಅರ್ಜುನ ಬಂದು ನನ್ಗೆ ಯುದ್ಧಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ದುರ್ಯೋಧನ ಅಕ್ಷೋಹಿಣಿ ಸೈನ್ಯಗಳನ್ನೇ ಯಾದವ ಸೈನ್ಯವನ್ನೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ನೀನೇ ಸಾಕು, ನನಗೆ ಏನು ಬೇಡ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀ ಮಾಡಿದ್ ಹೇಗಿದೆ ಅಂತಂದ್ರೆ, ಈಗ ಒಂದು ಕತ್ತಿ ಇರುತ್ತೆ, ಕತ್ತಿಯಲ್ಲಿನ ಮರ ಕವಚವನ್ನು ಮಾತ್ರ ಇಟ್ಕೊಂಡು ಒಳಗಿನ ಹೊರೆಯನ್ನು ತೆಗೆದು ಯಾರಿಗೋ ಕೊಟ್ರೆ ಹೇಗಾಗುತ್ತೆ? ಆತರ ಮಾಡ್ದು ಧರ್ಮಜ ಎಲ್ಲ ನಕ್ತರಷ್ಟಯ್ಯ ಅಂತ ಹೇಳಿದ್ರೆ ದೇವರ ಅಂಕೆ ಹೇಳ್ತಾನೆ, ನೀನೇ ಸಾಕು ಕೃಷ್ಣ, ನೀನು ದೇವ ಅಂತಾನೆ. ದೇವರೆಂದೇ ನೀವು ಬಗೆವೇರಿ, ದೇವತನ ಲವವಿಲ್ಲ ಅಂತಾನೆ. ನನ್ನಲ್ಲಿ ದೇವತನ ಏನೂ ಇಲ್ಲ, ನಾನು ಪತಿಯತ್ತೂ ಇಲ್ಲ, ಯುದ್ಧನೂ ಮಾಡಲಿಲ್ಲ, ಏನೂ ಮಾಡಲ್ಲ, ನನ್ನಂತರವನ್ನ ಆಸ್ಕೊಂಡಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಲ್ಲಿ ಶಾಂತಿ ನಿಧಿಯನ್ನು ಬರೀದೆ ಬಣ್ಣಿ ಪೈಯಕ್ಕೆ ತಾಯಿ ಸಾಮಾನ್ಯ ನಮ್ಮ ದೈವ ಮಾನ್ಯತೆ ಗೆತ್ತದೋ ಅಂದ್ರೆ, ನೀವು ನನ್ನನ್ನ ದೈವತ್ವಕ್ಕೆ ಏರ್ತಾ ಇದ್ದೀರಿ ತೆಗೆ ತೆಗೆ ಅಂತ ಹೇಳಿ ನೀವು ಅವೆಲ್ಲ ನಿಮ್ ಊಹೆ ಅಷ್ಟೇ ಅಂತ ಇಲ್ಲ, ಹಾಗೆ ಅವಳಿಗೆ ಸಿಕ್ ಬಂದ್ಬಿಡುತ್ತೆ. ರಾಮನನ್ನು ಈ ತರ ಬೈಯದ ಹೇಳದ ಅಂತ ತೆಗೆ ತೆಗೆ ಮಹಾತ್ಮನನ್ನು ತೆಗಳಿ, ಅವನನ್ನ ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಬಲ್ಲೆ ನಾವು ರಾಮನ ರಾಮನ ಹೇಳ್ತಾನೆ, ನನ್ ಗೊತ್ತು ರಾಮ ಅಂತ ಹೇಳ್ತಾನೆ. ನೀನರಿಯೇ ಆತನು, ನಿಮ್ ಗೊತ್ತಿಲ್ಲ ಅಂತ ಇವಳು ಅಂತಾಳೆ. ನಾನರಿಯನೆ ನನ್ನ ನಾನರಿಯನೆ ಅಂತ ಹೇಳ್ತಾರೆ. ಅಂದ್ರೆ ಏನು, ನಾನರಿಯಲಿಲ್ವಾ, ನನ್ನ ತಾನ ಅರ್ತಿಲ್ವಾ ಅಂತ ಹೇಳ್ತಾನೆ. ನೋಡಿ ಈ ಒಂದು ಸಂಭಾಷಣೆಯನ್ನ ಇದು ಮಹಾಚಂದಸ್ಸು ಅಂತ ಹೇಳ್ತಾರೆ, ಐದೈದು ಮಾತ್ರ ಕಣಗಳು ಇದ್ರೊಳಗೆ ಬರುತ್ತೆ. ಆ ಸಂಭಾಷಣೆಯನ್ನ ಐದು ಮಾತ್ರ ಕಣಗಳು ಎಷ್ಟು ಚೆನ್ನಾಗಿ ಒಂದು ಸಂಭಾಷಣೆಯನ್ನ ಇದು ಮಾಡಿದ್ದಾರೆ ಅಂತಂದ್ರೆ, ಅವರು ಕುವೆಂಪು ಅವರ ಪ್ರತಿಭೆಗೆ ನಮೋ ನಮೋ ಅನ್ಬೇಕು. ನಿನ್ನ ನನ್ನ ನಾನರಿಯನೆಂದ ಆಡುತ್ತೀಯ ಅಜ್ಜಿ ಅಂದಾಗ ಶಬರಜ್ಜಿ ಬೆರಕು ಹೊಡೆದಂತೆ ಅವಾಗ ಅವಳಿಗೆ ಒಂದ್ ಸ್ವಲ್ಪ ಏನ್ ಹೇಳ್ತಾ ಇದ್ದಾರೆ ಇವರು, ಆರೋ ಪೂರ್ತಿ ನಮ್ಮಕ್ಕ ಆಗ್ತಾ ಇಲ್ಲ ಅವಳಿಗೆ. ರಾಮನನ್ನ ಕಣ್ಗೆ ಕಣ್ಣಿಟ್ಟು ಹಿಂಗ ನೋಡ್ತಾ ಇದ್ದಾಳಂತೆ, ಏನ್ ಹೇಳ್ತಿದ್ದಾನೆ ಅಂತ. ರಾಮ ತಕ್ಷಣ ತಲೆ ತರಿಸ್ಕೊಂಡ್ಬಿಟ್ಟಂತೆ, ತಲೆ ತರಿಸಿ ಊಟ ಮಾಡ್ತಾ ಇದ್ದಾನಂತೆ. ಆಗ ಅವನ ಕಣ್ಣಿಂದ ಕಣ್ಣೀರ್ ಹರಿಯುತ್ತ ಅಂತ ಕವಿ ಹೇಳ್ತಿದ್ದಾನೆ. ಆ ತುತ್ತಿನ ಜೊತೆ ಅವನ ಕಣ್ಣೀರ್ ಹರಿ ಸೇರ್ಕೊಂಡ ಕಾಣ್ಕೆಯ ಅವನಿಗೆ ಅನಿಸ್ತಿದೆ, ಇದು ಕಾಣ್ಕೆಯೋ ಕಲ್ಪನೆಯೋ ನನ್ ಭ್ರಾಂತಿಯ, ಈಗ ಇದು ಗೊತ್ತಾ ತನಗರಿಯದ ಅರ್ಥದಿಂದ ಕಾಣುವುದೇನು, ಇದಂತೂ ನನಗಂತೂ ಬಗೆಹರಿಸಿಲ್ವಾ ಬಗೆಹರಿಸಿಲ್ಲ, ರಾಮನೋ ಲಕ್ಷ್ಮಣನೋ ಒಂದೂ ಗೊತ್ತಾಗ್ತಿಲ್ಲ, ಇದನ್ನು ಹೇಗೆ ಇತ್ಯರ್ಥ ಮಾಡ್ಕೊಳ್ಳೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೂ ಪೂರ್ತಿ ಇತ್ಯರ್ಥ ಆಗಿಲ್ಲ, ನಂಬಲಾಗ್ತಿಲ್ಲ ಅವಳಿಗೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ದಣಿದ

ಅಂತ ಹೊತ್ತಿನಲ್ಲಿ ಲಕ್ಷ್ಮಣ ಎದ್ದು ಹೊರಗಡೆ ಹೋಗಿದಾನೆ. ಬಿಳಿ ಮೈ ಅವನು ಎಚ್ಚತ್ತು ಹೊರಗೆ ಹೋಗಿರೆ ಅಂತ. ಇವನು ನೀಲಿ ಮೈ, ಅವನು ಬಿಳಿ ಮೈ. ಹೊರಗೆ ಹೋಗಿದ್ದಾಗ ಈ ನೀಲಿ ಮೈ ಇದ್ದವನು ಮಲಗಿದ್ದಾನೆ, ಕನ್ನಿಸ್ತಾ ಇದ್ದಾನಂತೆ. ಸೀತೆ ಬಾ ಇಲ್ಲಿ ಬಾ ಪ್ರಿಯೇ ಜನಕ ಜಾತೆ ಅಂತ ಕನಸಲ್ಲಿ ಹೇಳ್ತಾ ಇದ್ದಾನೆ. ಆ ಅಜ್ಜಿ ಒಳಗೆ ಬೇಗ ಕಣ್ಣಿನ ಪಾನಕ ಮಾಡ್ತಾಳೆ. ಮಲಗಿ ಎದ್ದ ತಕ್ಷಣ ಇವರೇ ರಾಮಲಕ್ಷ್ಮಣರಿಗೆ ಕೊಡ್ಬೇಕು ಅಂತ. ಏನ್ ಸೀತೆ ಸೀತೆ ಅಂದಾಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದು ಸೀದಾ ಬಂದು ಅವನನ್ನ ಅವತರಿಸಿದಾಳ ಅಂತ. ಮನಸ್ಸಿಟ್ಟು ಕೇಳ್ತಾ ಇದ್ದಾಳೆ, ಮನಸ್ಸಿಟ್ಟು ನೋಡ್ತಾ ಇದ್ದಾಳಂತೆ. ಕನಸಿನಲ್ಲೇ ಅವನು ಸೀತೆಯನ್ನ ನೆನೆಸ್ಕೊಂಡು ಮುಗುಳ್ತಾ ಇದ್ದಂತೆ. ಅದನ್ನ ನೋಡಿ ಇವಳಿಗೆ ಸ್ವಲ್ಪ ಗೊತ್ತಾಯ್ತು ಇವಳು ರಾಮ ಅಂತ ಹೇಳಿ ತನ್ನ ಸೌಮ್ಯ ನಮ್ಮ ಕಂಡರಿದ್ದಾಳು. ಆಗ ಕಾರಣ ಅವಳಿಗೆ ಗೊತ್ತಾಗಿದೆ ಮೃತ ಕಮಲದವಳು. ಆದ್ರೆ ಇನ್ನು ಸೌಮ್ಯ ನಮ್ಮ ರಾಮ ಅಂದ್ರೆ ಬಹಳ ಸೌಮ್ಯ ಅಂತ ಅಂದ್ಕೊಂಡಿದ್ರು, ಶಾಂತಿ ನಿಧಿ ಅಂದ್ಕೊಂಡಿದ್ರು. ಆದ್ರೆ ಈಗ ಆ ಕನಸಿನಲ್ಲೇ ಅವನು ಇದ್ದಕ್ಕಿದ್ದ ಹಾಗೆ ಭತ್ತ ಪ್ರಮುಖಿಯಾಗಿ ಬಾಯನ್ನ ಹಲ್ಲು ಕಚ್ಚಿ ಆ ರಾಕ್ಷಸ ನಿಲ್ ನಿಲ್ ಎಲ್ಲಿಗೆ ನನ್ನ ಪತ್ನಿಯನ್ನು ಕರೆದೊಯ್ತಿರುವೆ, ಸೀತೆಯನ್ನು ಎಲ್ಲೋ ನೀಚ ಅಂತ ಹೇಳಿ ಖಡಕ್ಕಂತ ಎದ್ದ ಭತ್ತ ಪ್ರಮುಖಿಯಾಗಿ ಉಪ್ಪು ಗಂಟಿಗೆ ಅವಳು ಕಚ್ಚಿ ಎದ್ದು ಕುಳಿತುಕೊಂಡು ಬಿಟ್ಟಿಯಾನಂತೆ. ಕೂತ್ಕೊಂಡಿದ್ದನ್ನು ನೋಡಿ ಇವಳಿಗೆ ಆ ಎರಡೂ ರೂಪವನ್ನ ನೋಡ್ತಾ ಇದ್ದಾಳೆ, ಹೆದರು ಬಿಟ್ಟಿದ್ದಾಳಂತೆ ಶಬರಿ. ಹಾಗೆ ಶಬರಿ ಹೆದರಿದಾಗ ಇವನು ಎದ್ದು ಕೂತನಲ್ಲ, ಕೂತನು ಶಬರಿ ನೋಡ್ತಾನೆ, ಓ ಹೆದರಿಸಿ ಬಿಟ್ಟೆ ಕನಸು ಇದು ಅಂತ ಗೊತ್ತಾಯ್ತು. ನಾಣಜಿ ನಮ್ಮ ಒಂಥರ ನಾಚಿಕೆ ಆಗ್ಬೇಕು, ಹೀಗಾಯ್ತು ಅಂತ ಹೇಳಿ ನಾಣಜಿ ತಪ್ಪಿದೆ ನಜ್ಜಿ.

ಶಬರಿಗೆ ಹೇಳ್ತಾ ಇದ್ದಾನೆ, ರಾಮ ಅಜ್ಜಿ ತಪ್ಪಿದೇನೆ ಅಜ್ಜಿ, ಕಂಡ ಕನಸನ್ನ ನಿಜ ಅಂತ ಭಾವಿಸಿ ನಾನು ನಿನ್ನ ಹೆದರಿಸಿ ಬಿಟ್ಟೆ, ತಪ್ಪಾಯ್ತು ತಪ್ಪಾಯ್ತು ಅಂತಿದ್ದಾನೆ, ಕೆಮ್ಮನೆ ನಿಂದ ನಂಬಿದ್ರೆ ಅಂತ ಹೇಳಿದ್ದಡ ಅಜ್ಜಿ. ಅವನು ಮಲ್ಲ ಕೂತ್ಕೊಂಡಿದ್ದಾನೆ ಹಾಸ್ಯ ಮೇಲೆ ತಪ್ಪು ಅಂತ ಕೆಡಕ್ಕೆ ಅಂದ್ರೆ ಅವನ ಪಕ್ಕ ಕುಳಿತು ಅವನ ತಪ್ಪಿಕೊಂಡು ಬಿಟ್ಟಿದ್ದಾಳಂತೆ. ಇದು ಎಲ್ಲೂ ಬರಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ರಾಮನ ಆಲಿಂಗನ ಸೌಭಾಗ್ಯ ಅಂದ್ರೆ ಕೆಲವರಿಗೆ ಮಾತ್ರ ದೊರಕಿರೋದು. ಒಂದೇನೆಂದ್ರೆ ಸೀತೆಗೆ ಆಲಿಂಗನ ಸೌಭಾಗ್ಯ ದಾಂಪತ್ಯ ಭಾವದಿಂದ ಸಿಕ್ಕಿರುವಂತದ್ದು, ಇನ್ನೊಂದು ಆಂಜನೇಯನಿಗೆ ಸಿಕ್ಕಿರುವಂತದ್ದು, ಇನ್ನೊಂದು ಭರತನಿಗೆ ಸಿಕ್ಕಿತ್ತು. ಆದ್ರೆ ಇವತ್ತು ಶಬರಿಗೂ ಕುವೆಂಪು ಅವರ ಒಂದು ಕಾಣಿಕೆ ಅಂತ ಹೇಳ್ಬೇಕು. ಅವಳು ತಪ್ಪಿಕೊಂಡು ದರ್ಶನ ಸ್ಪರ್ಶನ ಸಂಭಾಷಣ ಆಲಿಂಗನ ಸೌಭಾಗ್ಯ ಸಿಕ್ಕಿತ್ತು ಈ ಮುದುಕಿ ಶಬರಿಗೆ ಅಂತ ಹೇಳಿ. ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡ, ತಬ್ಬಿಕೊಂಡು ಬಿಟ್ಟಿಯಾಳಂತೆ, ಕಣ್ಣ ನೀರು ಸುಸ್ತಾ ಇದ್ದಾಳಂತೆ, ಇನ್ನು ಮರೆ ಮಾಚಬೇಡ, ಯಾರನ್ನ ನೋಡ್ಲಿಕ್ಕೆ ಅಂತ ನಾನು ಎಷ್ಟು ದಿವಸದಿಂದ ಕಾದಿದ್ದೆ, ನೀನೇ ರಾಮಚಂದ್ರ ಅಲ್ವಾ ನನ್ ಗೊತ್ತಾಯ್ತು ಅಂತ ಅಷ್ಟು ಹೇಳ್ತಿದ್ದ ಹಾಗೆ ಅವಳಿಗೆ ಇನ್ಯಾವುದೋ ಒಂದು ನೆನಪಾಗ್ತಾ ಇದೆ. ಹಾಗಾದ್ರೆ ಸೀತೆಯಲ್ಲಿ ಸೀತೆಯ ನೆನಪಾಗಿ ಅವಳ ಕ್ಷೇಮ ಸಮಾಚಾರದ ಬಗ್ಗೆ ಅವಳಿಗೆ ಯೋಚನೆ ಆಗಿ, ಹಾಗಾದ್ರೆ ಓ ನನ್ನ ತಂದೆಯ ರಾಮ ಏನಾಯ್ತು, ಸೀತೆ ಎಲ್ಲಿಯ ನನ್ನ ಮಗಳಿಗೆ ಏನಾಯ್ತು, ಕೇಳಾಯ್ತೇನಾಯ್ಯ ಅಯ್ಯಯ್ಯೋ ನನ್ನ ಈ ಪಾಳುಗಣ್ಣರೇಲಾದ. ಆ ಪಿಟಕವನ್ನು ತೆಗೆದು ನೋಡಿದಾಗ ಅದರೊಳಗೊಂದು ಸೀರೆ ಕಾಣ್ತಾ ಇತ್ತು. ಆಗ್ಲಾದ್ರೂ ಇದು ಸೀತೆಯ ಅಂದ್ರೆ ನೀವು ರಾಮ ಲಕ್ಷ್ಮಣ ಅಂತ ನಾನು ಅರ್ಥಕೋಬೇಕಾಯ್ತು, ಅದು ನನ್ಗೆ ಗೊತ್ತಾಗಲಿಲ್ಲ. ಏನೂ ಗೊತ್ತಾಗದೆ ನನಗೆ ಮುಪ್ಪು ಬೆಪ್ಪು ಈ ವಯಸ್ಸಾದ ಆಗಿ ನನ್ಗೆ ಏನು ಹೊಳೆಯದೇ ಇಲ್ಲ ನೋಡಿ, ಇಷ್ಟೆಲ್ಲ ಹೊತ್ತು ಬೇಕಾಯ್ತು ನಿನ್ನನ್ನು ಅರ್ಥಕೊಳ್ಳೋದಕ್ಕೆ ಅಂತ ಹೇಳಿ ತಾಯ ಅಂತ ಹೇಳಿದಾಗ ತಾಯಪ್ಪಿಗೆ ತೊಟ್ಟಿಲವಳು ಶಿಶು ಆಗುತ್ತ ರಾಮನೆಂದು ತಾಯಿ ಕೌಸಲ್ಯ ಮಡಿಲಲ್ಲಿ ಮಲಗಿದ ರೀತಿಯಲ್ಲಿ ಆಗ್ಬಿಡ್ತು ಅವನಿಗೆ. ಅವನು ಶಬರಿಗೆ ಒಂದು ಮಾತು ಹೇಳ್ತಾನೆ, ನನಗೆ ಮೂರು ತಾಯಿ, ಒಂದು ಕೌಸಲ್ಯ, ಒಂದು ಕೈಕೆ ಸುಮಿತ್ರ, ಮತ್ತೊಬ್ಳು ಕೈಕೆ ಇದ್ದ. ಆದ್ರೆ ನೀನು ಅವರೆಲ್ಲರ ಪ್ರೀತಿಯನ್ನು ನನಗೆ ಕೊಟ್ಬಿಟ್ಟೆ ಅಜ್ಜಿ ಅಂತ ಹೇಳಿ ಶಬರಿಗೆ ಹೇಳ್ತಾನೆ. ಹಾಗೆ ತಾಯಪ್ಪಿಗೆ ತೊಟ್ಟಿಲವಳು ಶಿಶು ಆಗುತ್ತ ರಾಮನಿಂದು ನಿರ್ಭಾಗ್ಯನೇ, ನಾನು ತುಂಬಾ ನಿರ್ಭಾಗ್ಯ, ನಾನು ಸೀತೆಯನ್ನು ಹಸುರ ಒಯ್ದು ಬಿಟ್ಟಿದ್ದಾನೆ, ಹುಡುಕಲೆಂದು ಅಲೆಯುತ್ತೇನಜ್ಜಿ, ಹುಡುಕ್ತಾ ಇದ್ದೀನಿ ಲಕ್ಷ್ಮಣನೊಡನೆ ತೊಳಲಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾನಂತೆ. ಈ ರಾಮನನ್ನ ನೋಡೋದು ತುಂಬಾ ಕಡಿಮೆ, ಆದ್ರೆ ಆತ್ಮೀಯರಾದವರು ಅಂತರಂಗವನ್ನು ಮೆಚ್ಚುತ್ತಾರೆ, ಮತ್ತೆ ಅಂತಃಸ್ರೋತವಾಗಿರುವಂತಹ ಒಂದು ದುಃಖ ಇರುತ್ತಲ್ಲ ಅದು ಹೊರಗೆ ಬಂದಿದೆ. ಈಗ ಕುವೆಂಪು ಅವರ ಒಂದು ಕಾಣಿಕೆ ಏನು ಅಂದ್ರೆ ಇವ್ ರಾಮನ ಸೀತೆಯನ್ನು ಕಳೆದುಕೊಂಡು ಬಳಲಿ ಬಿಟ್ಟಿದ್ದಾನೆ. ಅವನಿಗೊಂದು ಈ ಮತ್ತಂಗ ಮುನಿ ಆಶ್ರಮದಲ್ಲಿ ಅಥವಾ ಈ ಶಬರಿ ಆಶ್ರಮದಲ್ಲಿ ಅವನಿಗೆ ಮನಸ್ಸಿನ ಮನೋರೋಗಕ್ಕೆ ಒಂದು ಇದನ್ನ ಮಾಡ್ಬೇಕಾಗಿದೆ, ಸಾಂತ್ವನ ಹೇಳ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಮಾಡ್ತಾರೆ, ತಾಯಿ ಮಡಿಲವಳು ಆರಾದವಡೆ ತಾವು ಶಿಶುಗಳಂತೆ, ಅಜ್ಜಿಯ ಮಡಿಲಲ್ಲಿ ತಾವು ಶಿಶುವಾಗಿ ಬಿಟ್ಟಿದ್ದಾನಂತೆ. ಮುಂದೆ ಏನಾಯ್ತು ಅಂದ್ರೆ

ಸೀತೆಯನ್ನು ಕಳೆದುಕೊಂಡು ಅದೆಷ್ಟು ಒಂದು ದಯನೀಯ ಸ್ಥಿತಿಗೆ ಮುಟ್ಟಿಬಿಟ್ಟಿದ್ದ ಅಂತಂದ್ರೆ ಒಂದ್ಸಲ ಹೇಳ್ತಾನೆ ಲಕ್ಷ್ಮಣ, ನೀ ಹಿಂದಕ್ಕೆ ಹೋಗ್ಬಿಡು, ಯಾಕೆಂದ್ರೆ ಸೀತೆಯನ್ನು ಬಿಟ್ಟು ನನಗೆ ಅಯೋಧ್ಯೆ ಏನು ಸಾವೆ ಏನು, ನಾನು ಇಲ್ಲೇ ಕತ್ತೋಗ್ಬಿಡ್ತೀನಿ, ನೀ ಹಿಂದಿರುಗಿ ಹೋಗು ಅಂತ ಒಂದ್ ಮಾತು ಹೇಳಿರ್ತಾನೆ. ಲಕ್ಷ್ಮಣ ಸಾಕಷ್ಟು ಅವನನ್ನ ಒಂದು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾನೆ, ಆದ್ರೆ ಅದಾಗಿರಲ್ಲ. ಈಗ ಅಜ್ಜಿಯನ್ನ ಅಂದ್ರೆ ಅವನು ಮನೋರೋಗ ಅಂತ, ಇಲ್ಲೆಲ್ಲ ಮನೋವೈದ್ಯರೆಲ್ಲ ಇದಾರೆ ಎಲ್ಲ, ಮನೋರೋಗಕ್ಕೆ ಯಾವ ವೈದ್ಯ ಇದು ಅಂತಂದ್ರೆ ಒಂದು ಶುಶ್ರೂಷೆ ಅಥವಾ ಒಂದು ಪ್ರೀತಿ ಪೂರ್ವಕವಾದಂತಹ ಮಾತು ಅಂತ ಹೇಳಿದ್ದ. ಸಿ ಆರ್ ಚಂದ್ರಶೇಖರ್ ಹೇಳಿದಂತ ಒಂದು ಮಾತು ಬರುತ್ತೆ ಏನಂದ್ರೆ, ವಾಕಿಂಗ್ ಹೋದಂತ ಮಹಿಳೆಯರು ಬರೀ ಹರಟೆ ಹೊಡಿತಾ ಹೋಗ್ತಾರೆ, ಏನ್ ವಾಕಿಂಗ್ ಮಾಡ್ತಾರಂತ ಮನೇಲಿ ಗಂಡಸರೆಲ್ಲ ಬೈತಾರಂತೆ. ಆದ್ರೆ ನಿಜವಾಗ್ಲೂ ಅದರಿಂದ ಅದೊಂಥರ ಕೆಟಾಸಿಸ್ ಅಂತ, ಕೆಟಾಸಿಸ್ ಅಂದ್ರೆ ವಿರೇಚನ, ಅಲ್ಲಿ ಗಂಡನ್ ಬೈಕೊಳ್ಳೋದು, ಮಕ್ಕಳನ್ ಬೈಕೊಳ್ಳೋದು, ಅತ್ತೆ ಬಗ್ಗೆ ಹೇಳ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಮನಸ್ಸನ್ನು ನಿರಾಳ ಮಾಡ್ಕೊಂಡು ಬಂದ್ಬಿಡ್ತಾರಂತೆ ಮಹಿಳೆಯರು, ಆದ್ರೆ ಗಂಡಸರು ಆಗಲ್ಲ. ಹಾಗೆ ಮನೋರೋಗಕ್ಕೆ ಯಾವ ಚಿಕಿತ್ಸೆ ಅಂದ್ರೆ ಪ್ರೀತಿ ಪೂರ್ವಕವಾದ ಮಾತು, ಆತ್ಮೀಯರೊಡನೆ ಜೊತೆ ಮಾತಾಡುವಂತದ್ದು ಇದು ಇದು ಅಂತ ಅಂತ. ಹಾಗೆ ಓ ಭ್ರಾಂತಿ ಎಂಬಿನ ಬೇರೆ ಯಾವುದೂ ಇಲ್ಲ, ಪ್ರೀತಿ ಅಲ್ಲದೆ ಬೇರೆ ಕೇಳ ಆರೈಕೆ ಮಾಡಿದವಳು ತನ್ನಿಷ್ಠತಾ ದೇವತಾ ಮೂರ್ತಿಗೆ ತಪಸ್ವಿನಿ ಶಬರಿ. ಹಗಲು ರಾತ್ರಿ ಏನು ಯೋಚನೆ ಮಾಡಲಿಲ್ಲ, ಅವನಿಗೆ ಹಗಲು ಇರುಳೆನ್ನದೆ ಮೇಡ ಎಚ್ಚರನ್ನದೇ ನಿದ್ದೆ ಎನ್ನದೆ ರಾತ್ರಿ ಹಗಲು ಯಾವನು ನೋಡದೆ ರಾಮ ಸೇವಾ ಸಾಧನೆಗೆ ತನ್ನನ್ನೇ ತಾನು ಸವಿಸಿದಳು. ಮುದುಕಿ ತನ್ನ ಆಯುವನು ತನ್ನ ಆಯುವನ್ನೇ ಅವನಿಗೆ ಕೊಟ್ಟಲೇನು ಅನ್ನೋ ಹಾಗೆ ಹಾಸಿಗೆಯ ಬಳಿ ಕುಳಿತು ಇವನನ್ನ ಮೈಯನ್ನ ನೇವರಿಸ್ತಾಳಂತೆ, ಅವನಿಗೆ ಅವನ ಕಥೆಯನ್ನ ಕೇಳ್ತಾಳಂತೆ, ಆಮೇಲೆ ಅವನಿಗೆ ಧೈರ್ಯವನ್ನು ಹೇಳ್ತಾಳೆ, ಧೈರ್ಯ ಸರ್ವತ್ರ ಸಾಧನ ಮುಂದೆಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾಳಂತೆ. ಮತ್ತಿನ್ನೊಂದು ಮಾಡ್ತಾಳಂತೆ ತನ್ನ ಕಥೆಯನ್ನು ಹೇಳ್ತಾಳಂತೆ, ತಾನು ನೇರಾಗಿ ಬಂದೆ ಇಲ್ಲಿ ಮಗಂದ ಮುಂದೆ ಆಶ್ರಮಕ್ಕೆ. ಒಬ್ರು ಯಾರೋ ಒಬ್ರು ಒಂದು ಕವಿ ಹೇಳ್ತಾನೆ ಸೂರಮ್ಮೆ ಕುಂಡಿಯವರ ಇದ್ರೊಳಗೆ ಬರೋದು ಅಂದ್ರೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ತರ ಕಾಣ. ಇವಳಿಗೆ ಮದ್ವೆ ಗೊತ್ತಾಗಿತ್ತಂತೆ ಶಬರಿಗೆ, ಹಿಂದಿನ ದಿನ ಮನೆ ಇದ್ರೊಳಗೆ ಅಂಗಳದಲ್ಲಿ ಕುರಿಗಳನ್ನ ಮೇಕೆಗಳನ್ನ ಕೋಳಿಗಳನ್ನೆಲ್ಲ ಕಟ್ಟಿದ್ರಂತೆ, ಯಾಕೆಂದ್ರೆ ನಾಳೆಯ ಊಟದ ಇದಕ್ಕೆ ಬಲಿ ಕೊಡೋದಕ್ಕೆ. ಆಗ ಅವಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಮದುವೆ ಆದ್ರಲ್ವಾ ಇದನ್ನೆಲ್ಲ ಬಲಿ ಕೊಡೋದು, ನಾನು ಮದುವೆನೆ ಮಾಡ್ಕೊಳ್ಳಲ್ಲ ಅಂತ. ಅವತ್ತು ಓಡಿ ಹೋದವಳು ಮತಕ್ಕ ಮುನಿಯ ಸಂಪರ್ಕಕ್ಕೆ ಬಂದು ಧಾರ್ಮಿಕ ಭಾವನೆ ಬೆಳೆಸ್ಕೊಂಡು ಅವಳ ಅವ್ರ ಹತ್ರ ಆಧ್ಯಾತ್ಮ ದೃಷ್ಟಿಯನ್ನ ಬೆಳೆಸ್ಕೊಂಡ್ಳು ಅಂತ ಒಂದು ಆ ಕಥೆ ಹೇಳಿರ್ಬೋದು. ಅದು ಕವಿಯ ಕಲ್ಪನೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇದೇ ರೀತಿ ಕೆಲವೊಂದು ಬೇರೆ ಬೇರೆ ಒಂದಿರುತ್ತೆ. ಕುತೂಹಲ ಕೇತನಂತೆ ಸಂತೈಸುವಳ್ಳಿ ಮಾಡ್ತಾಳಂತೆ. ಆಗ ಹಿಂಗಲ್ಲೊಲ್ಲದು ಹೋಯಿತು ರಾಮನ ವಿಚಿತ್ರ ರುಜೆ,

ಇವಳು ಇಷ್ಟು ಸೇವೆ ಮಾಡಿದ್ರು ಅವಳಂತೂ ಕಾಯಿಲೆ ವಾಸೆ ಆಗ್ಲಿಲ್ಲಂತೆ. ಏನಕ್ಕೆ ಹೀಗಾಗ್ತಾ ಇದೆ ಅಂತ ತೇಜ ಮೊಸರಿಂದತ್ತು ಭೀಮ ಒಬ್ಬರು ಕೃಶವಾಗಿ ಹೋಯ್ತಂತೆ ಇದಾಯ್ತಂತೆ. ಆಮೇಲೆ ಕವಿ ಯೋಚನೆ ಮಾಡ್ತಾ ಇದ್ದಾನೆ, ದಿನ ದಿನಗೆ ರಾವಣನ ರಾಜತಂತ್ರದ ಬಯಕೆ ಕೈ ಕೂಡಿತ್ತು ಅಂತ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ, ರಾಮ ಎಂದ್ಬಿಟ್ರೆ ಸೀತೆ ತನಗೆ ಆಗ್ತಾಳೆ ಅನ್ನೋದು ಅವನು ಒಳ ಮನಸ್ಸಿನ ಇದು. ಅದು ಕೂಡ್ತು ಅನ್ನೋ ರೀತಿಯಲ್ಲಿ ಅವನು ಪೂರ್ತಿ ಮೊಗಂಬಾಡಿ ಬೀಳ್ತದ್ದು ನೆಚ್ಚು ಎಲ್ಲ ಇದನ್ನು ಕಳೆದುಕೊಂಡು ಬಿಟ್ಟ. ಹಾಗಿರುವಾಗ ಒಂದಿನ ಕತ್ತಿಂಗಳಿನಲ್ಲಿ ಲಕ್ಷ್ಮಣ ಹೊರಗಡೆ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತು ಆಕಾಶವನ್ನ ನೋಡ್ತಾ ಅಳ್ತಾ ಇದ್ದಾನಂತೆ. ಆಗ ಪಕ್ಕದಲ್ಲಿ ಶಬರಂಜಿ ಬಂದಿದ್ದಾಳೆ. ಯಾಕಪ್ಪ ಅಳ್ತಾ ಇದೆಯಾ, ಏನಾಯ್ತು ಅಂತ. ಆಗ ಅವನಿಗೆ ಪೂರ್ತಿ ಮಾತನ್ನ ಹೇಳಕ್ಕಾಗುತ್ತಿಲ್ಲ, ಗದ್ಗದಿಸುತ್ತ ಅಂತ ಹೇಳ್ತಾ ಇದ್ದಾನೆ, ಅಜ್ಜಿ ಅತ್ತಿಗರಂತೂ ಇಂಥ ಪಾಡಾಯ್ತು, ಆದ್ರೆ ಅಣ್ಣನ್ಗೆ ಅಣ್ಣನನ್ನು ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅನ್ನೋ ಅಂತ ನನಗೆ ಯೋಚನೆ ಆಗಿದೆ ಅಂತ ಹೇಳಿ ಅವನು ಹೇಳಿದಾಗ ಬಾ ಒಳಗೆ ಬಾ ಬಿಳು ಮುಕ್ಕಮ್ಮ ಅಂತ ಹೇಳಿ ಅವನು ಹೇಳ್ತಾ ಇದ್ದಾಳೆ.

ಬೋಧಿಸುತ್ತಿದ್ದಂತಹ ಲಕ್ಷ್ಮಣನನ್ನ ಒಳಗ್ ಕರ್ಕೊಂಡು ಹೋಗ್ತಾರಂತೆ. ಬಾ ಒಳಗೆ ಬಿಡು ದುಃಖ, ನಿನ್ನ ಅಣ್ಣನ ಉಜಿಲಿಗೆ ನಾನು ಹೊಣೆಗಾರ್ತಿ, ನಾನು ಅದನ್ನ ಏನಾದ್ರೂ ಸರಿ ಮಾಡ್ತೇನೆ. ನನ್ನ ಗುರು ಕೃಪೆಯಿಂದ ರಾಮನ ಹೃದಯನೆಲ್ಲವನ್ನು ಹೀರಿ ಬಿಡುವೆ, ಅವನ ಆರೋಗ್ಯ ಸರಿ ಇಲ್ಲದಿದ್ದೆಲ್ಲ ರೋಗವನ್ನೆಲ್ಲ ನಾನು ಹೀರಿ ಬಿಡ್ತೇನೆ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸಿಗೆ ಮೇಲೆ ಎಲುಬು ಚರ್ಮ ಒಳ್ಳೆ ಹಾಸಿಗೆ ಹತ್ತಿದ ಹಾಗೆ ರಾಮ ಮಲಗಿ ಬಿಟ್ಟಿದ್ದಾನೆ. ಹುಷಾರಿಲ್ಲೆ ಹಾಗಿರುವಾಗ ಬಲ ಕೊಂಡಾಳು ಆ ಹಾಸಿಗೆಯನ್ನ ಸುತ್ತು ಬಂದಿದ್ದಾಳೆ ಹುಡುಕಿ ಧ್ಯಾನಿಸುತ್ತೆ. ತನ್ನ ಗುರು ತನ್ನ ಗುರುವನ್ನೇ ಮತಂಗ ಮುನಿಗಳನ್ನ ಧ್ಯಾನಿಸಿ ತನ್ನ ಮೋಕ್ಷಕ್ಕೆ ತನ್ನ ದೇವತೆಯನ್ನು ಪ್ರದಕ್ಷಿಣಾಪೂರ್ವಕ ಅಂದ್ರೆ ನನಗೆ ಮೋಕ್ಷ ಕೊಡುವಂತ ಆ ರಾಮನನ್ನೇ ಕೇಳ್ಕೊಳ್ತಿದ್ದಾಳು ಅನ್ನೋ ರೀತಿಯಲ್ಲಿ ಮಂತ್ರ ದೋಷಂ ಕೈದು ಕೈ ಮುಗಿದು ಅಡ್ಡ ಬಿದ್ದಳು ರಾಮನ ಇಂದ್ರಿಗೆ, ಕೈ ಅಡ್ಡ ಬಿದ್ದಿದ್ದಾಳಂತೆ. ಆಮೇಲೆ ಲಕ್ಷ್ಮಣನ ಕಡೆ ತಿರುಗಿದಳು, ಬೆರಗಾಗಿ ನೋಡುತ್ತಿದ್ದ ಆ ತಂಗೆ ನುಡಿದಳು ನಗುತ್ತೆ, ಇನ್ನು ನೀನು ರಾಮನ ಬಗ್ಗೆ ಯಾವೂ ಆಲೋಚನೆ ಮಾಡಬೇಡ, ರಾಮ ಸುಕ್ಷೇಮನೇ ಅವನು ಸುಕ್ಷೇಮವಾಗಿರ್ತೇನೆ ಇರ್ತಾನೆ ಅಂತ ಹೇಳಿ ಯಾವ ಆರೋಗ್ಯ ಮಾಡಬೇಡ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಏನಾಗುತ್ತೆ ನೋಡ್ತಾನೆ. ಮರು ದಿವಸ ಬೆಳಗಾಗ್ತಾ ಇದೆ, ಬೆಳಗಾದ್ರೆ ಇಷ್ಟು ದಿವಸ ರಾಮನಿಗೆ ರೋಗ ಬಂದಿದ್ದು ಹೌದಾ ಅಲ್ವ ಅನ್ನೋ ರೀತಿಯಲ್ಲಿ ಅವಳ ಸದೃಢ ಕಾಯದಿಂದ ಆರೋಗ್ಯದಿಂದ ಉಜ್ವಲ ಪ್ರಸನ್ನ ನೇತ್ರ ಅಂತ ಹೊಳೆ ಹೊಳೆಯ ನೇತ್ರದಿಂದ ಸುಪ್ರಸನ್ನ ಆನಂದದಿಂದ ಕಂಗೊಳಿಸ್ತಾ ಇದ್ದಂತೆ ರಾಮ ಅಮಲಗಾತ್ರನನ್ನು ಕಂಡು ಸೌಮಿತ್ರಿ ಕೃತಜ್ಞತಾ ಭಾವದಿಂದ ಶಬರಿಯ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟಿದಂತೆ. ಅಣ್ಣನನ್ನು ಉಳಿಸ್ಕೊಟ್ಟೆ ಅಜ್ಜಿ, ಎಂತಹ ಕೆಲಸ ಮಾಡಿದೆ ಅಂತ ಹೇಳಿ ಹೇಳಿದಾಗ ಆ ಮರು ದಿವಸವೇ ಆ ದಿವಸವೇ ಹಾಸಿಗೆ ಹಿಡಿದಳ ದಿನನೇ ಶಬರಿ. ಇದು ಇವರದ್ದು ಕಲ್ಪನೆ.

Then

ಮುಕ್ತಾಯ ಮಕ್ಕಳಾಗಿರ್ತಕ್ಕಂಥ

0: ವಿಚಾರವನ್ನು ಹೇಳದ್ ಮತ್ತೆ ಜಂಬೂ ಫಲದ ಒಂದು ಉಚ್ಚಿಷ್ಟದ ಜಂಬೂ ಫಲವನ್ನ ಕೊಟ್ಟಳು ಅಂತ ಯಾವಾಗಲೂ ಒಂದು ಬರಲ್ಲದು ಉಂಟು. ಆದ್ರೆ ಅದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಯಾವುದೋ ಒಬ್ಬ ಕವಿ ಪದ್ಮಪುರಾಣದಲ್ಲಿ ಬರುತ್ತೆ ಉಚ್ಚಿಷ್ಟದ ಜಂಬು ನೇರಳೆ ಹಣ್ಣನ್ನ ಕೊಟ್ಟರು ಅಂತ, ಅದೇನೋ ಚೆನ್ನಾಗಿದೆ ಭಕ್ತಿಗೆ ತುಂಬಾ ಇಷ್ಟವಾದಂತ ಕೊಟ್ಟಳು ಅನ್ನೋದು ಒಂದು ಬರುತ್ತೆ ಅನ್ನೋ ಒಂದು ಇದನ್ನ ಇಟ್ಟುಕೊಂಡು ಬೇರೆ ಕವಿಗಳು ಎಲ್ಲ ಹೇಳಿದ್ದಾರೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಈ ಕುವೆಂಪು ರಾಮಾಯಣದಲ್ಲಾಗ್ಲಿ ಆ ಉಚ್ಚಿಷ್ಟದ ಜಂಬು ಎಂಜಲಿನ ಇದನ್ನು ಕೊಟ್ಟಳು ಅಂತ ಎಲ್ಲೂ ಬರಲ್ಲ. ಅದನ್ನ ಆವಾಗಲೇ ಹೇಳ್ಬೇಕಾಯ್ತು, ಅದನ್ನ ಮಾಡ್ತೆ. ಧನ್ಯವಾದ.
1: ನಮ್ಮ ಕಲಾವಿದರಿಗೆ ಒಂದು ಗೌರವಿಸಿದ ಮದನಾರ್ಪಣೆಯಿಂದ ನಮ್ಮ ರಾಮಸ್ಮರಣೆಯ ನಿರಂತರ ಈ ಕಲ್ಪನೆಗೆ ಪ್ರಾರಂಭದಿಂದಲೂ ಜೊತೆಯಾಗಿ ನಮ್ಮ ವಿನೇಶ್ ಮೋಹನ್ ಅವರು ನಡೆಸಿಕೊಡಬೇಕಂತ ಹೇಳಿ.
2: ಇದುವರೆಗೂ ಗಮಕ ವಾಚನವನ್ನು ಕೇಳಿದಿರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದಂತಹ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಿದಿರಿ. ವಾಚನ ಮಾನಸಾ ಶಿವರಾಮಕೃಷ್ಣ ಇವರದ್ದಾಗಿತ್ತು. ವ್ಯಾಖ್ಯಾನವನ್ನು ಶ್ರೀಲಕ್ಷ್ಮೀ ಶಾಸ್ತ್ರಿಯವರು ನಡೆಸಿಕೊಟ್ಟರು. ಇವರಿಗೂ ಹಾಗೂ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
5: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 RJ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಂಡಲೆಲ್ಲ ಸುತ್ತಾಡಿ ತುಂಬಾ ಬಾಯರ್ಕೆ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.